ಆತ್ಮೀಯ ಶ್ರೋತೃ ಬಾಂಧವರಿಗೆ ರೂಪಾ ದೇಸಾಯಿ ಮಾಡುವ ಶುಭ ಮುಂಜಾನೆಗೆ ನಮಸ್ಕಾರ. ಇದು ಆಕಾಶವಾಣಿ ತರಂಗಾಂತರ 102.1 ಮೆಗಾಹರ್ಟ್ಸ್. ಇಂದು ಬುಧವಾರ 2026 ಜುಲೈ ತಿಂಗಳ 29 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಶ್ರಾವಣ ಮಾಸದ 7 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ ಸರಿಯಾಗಿ 5:58

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಮತ್ತು ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯ. 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ವಂದನ ಭಕ್ತಿಗೀತೆಗಳು. 6:30 ಚಿಂತನ ದ್ಯಾಮೇಶ್ ಅವರಿಂದ. 6:35 ದೇಶಭಕ್ತಿಗೀತೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ವಿರಚಿತ ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಯಾಳ್ ಅವರಿಂದ. 6:45 ಜನಪದ ಗೀತೆಗಳು ಸರಸ್ವತಿ ಬುದ್ಧ ಮತ್ತು ಸಂಗಡಿಗರಿಂದ, ಜಿ ಸಿದ್ದರಾಜು ಮತ್ತು ಸಂಗಡಿಗರಿಂದ. 7:05 ಪ್ರದೇಶ ಸಮಾಚಾರ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. 7:30 ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆ. 7:45 ಹಾಗೂ 9:30 ಚಿತ್ರಗೀತೆಗಳು ನಮ್ಮ ನಿಲಯದಿಂದ ಕೇಳಿಬರುವುದು. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್. 8:30 ಗುರು ಪೂರ್ಣಿಮೆ ಅಂಗವಾಗಿ ಗುರುವಿನ ಮಹತ್ವ ಕುರಿತು ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ರೂಪಾ ದೇಸಾಯಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಗಂಟೆ 9:05 ವಿಶ್ವ ಹುಲಿ ದಿನ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶ್ಯಾಮ್ ಪ್ರಸಾದ್. 12:00 ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ವೃತ್ತಿ ರಂಗಭೂಮಿ ಕಲಾವಿದೆ ಡಾಕ್ಟರ್ ಕೆ ನಾಗರತ್ನ ಅವರ ಜೊತೆ ಸಂದರ್ಶನ. ಸಂದರ್ಶಕರು ಸೋಮೇಶ್ ಎಸ್ ಉಪ್ಪಾರ್.

12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತು ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಸಾವರನ್ ಬಾಂಡ್ ಯೋಜನೆ ಕುರಿತು ಮಾತನಾಡುತ್ತಾರೆ ಸುಮಿತ್ ಕುಲಕರ್ಣಿ. 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2 ಗಂಟೆಗೆ ಮಿಡ್ ಡೇ ನ್ಯೂಸ್, 2:15ಕ್ಕೆ ಹಿಂದಿ ಸಮಾಚಾರ, 2:30ಕ್ಕೆ ಪ್ರದೇಶ ಸಮಾಚಾರ, 2:40ಕ್ಕೆ ಹಿಂದಿ ಪಾಠ ನೀತು ಸೈನಿ ಅವರಿಂದ.

ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15ಕ್ಕೆ ಗ್ರಾಮದರ್ಶಿ ಕಾರ್ಯಕ್ರಮ, 6:40ಕ್ಕೆ ಪ್ರದೇಶ ಸಮಾಚಾರ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ, ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆ. ಜನಪದ 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಮದೇಹಾಳ್ ಗ್ರಾಮದ ಮಹಾದೇವಪ್ಪ ಮತ್ತು ಸಂಘಟಕರಿಂದ ಕಣ್ಣಿಹಾಲಿಗೆ ವಾದನ. 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಜನಪದ ಸಂಗೀತ, ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳು. 8:45ಕ್ಕೆ ಸಮಾಚಾರ ಸಂಧ್ಯೆ, 9:00ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 9:15ಕ್ಕೆ ಪ್ರಚಲಿತ ವಿದ್ಯಮಾನ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:30 ಬೆಂಗಳೂರು ಕೇಂದ್ರದಿಂದ ಕೇಳಿದ್ರು.
1: ಸರಳತೆಯ ವ್ಯಾಖ್ಯಾನ ಸಾಮಾನ್ಯವಾಗಿ ಎಲ್ಲರೂ ಭಾವಿಸಿರುವಷ್ಟು ಸರಳವಲ್ಲ. ಸರಳವಾಗಿ ಬದುಕುವುದು, ಸರಳವಾಗಿ ಹೇಳುವುದು ಹೇಳುವಷ್ಟು ಸರಳವಾಗಿರುವುದಿಲ್ಲ. ಹೆಚ್ಚಿನ ಜನರು ಬಾಹ್ಯದಲ್ಲಿ ಕಾಣುವಂತಹ ವೇಷಭೂಷಣಗಳಿಗಷ್ಟೇ ಸರಳತೆಯನ್ನು ಸೀಮಿತಗೊಳಿಸಿದ್ದಾರೆ. ಹೊರಗಿನ ಜಗತ್ತಿಗೆ ಕಾಣುವಂತೆ ಬೆಲೆ ಬಾಳುವ ಬಟ್ಟೆ ಬರೆಗಳನ್ನು ತೊಡದಿರುವುದನ್ನು, ಚಿನ್ನಾಭರಣಗಳನ್ನು ಧರಿಸದಿರುವುದನ್ನು, ದುಬಾರಿ ವಾಹನಗಳಲ್ಲಿ ಓಡಾಡದಿರುವುದನ್ನಷ್ಟೇ ಸರಳತೆಯಲ್ಲ. ಇನ್ನೂ ಕೆಲವರು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಆಸ್ತಿ ಪಾಸ್ತಿ ಇಲ್ಲದೆ, ಮನೆ ಮಠ ಇಲ್ಲದೆ, ಕೌಪೀನಧಾರಿಯಾಗಿ ಕೆಲವೇ ಅತ್ಯಗತ್ಯ ವಸ್ತುಗಳೊಂದಿಗೆ ಸಾಧು ಸಂತರಂತೆ ಬದುಕುವುದೇ ಸರಳತೆ ಎಂದು ತಿಳಿದುಕೊಂಡಿದ್ದಾರೆ. ಇವೆಲ್ಲ ಸರಳತೆಯ ಅಂಶಗಳಾದರೂ ಇವೇ ನಿಜವಾದ ಸರಳತೆ ಅಲ್ಲ. ನಿಜವಾದ ಸರಳತೆ ಆಂತರಿಕವಾಗಿ ಬರಬೇಕು. ಆಂತರಿಕವಾಗಿದ್ದರೆ ಮಾತ್ರ ಅದು ಸಹಜವಾಗಿ ಬಾಹ್ಯ ಕ್ರಿಯೆಗಳಲ್ಲೂ ವ್ಯಕ್ತವಾಗುತ್ತದೆ. ಮಂಡೆ ಬೋಳಾದರೇನು ಮನ ಬೋಳಾಗದನ್ನಕ್ಕರ ಎಂದು ವಚನಕಾರರು ಹೇಳುವಂತೆ, ಮನಸ್ಸಿನ ಹೊರಗೆ ತುಂಬಾ ಸರಳವಾಗಿ ಕಂಡರೂ ಆಂತರ್ಯದಲ್ಲಿ ನಾವು ಅನೇಕ ಆಸೆ, ಆಮಿಷ, ಮೋಹ, ಮದ, ಮತ್ಸರ, ಆದರ್ಶ, ಕನಸು, ಗುರಿ, ಭಯ, ಆತಂಕ, ಪ್ರೀತಿ, ಪ್ರೇಮ ಇತ್ಯಾದಿಗಳಿಂದ ಬಂಧಿಗಳೇ ಆಗಿರುತ್ತೇವೆ. ಇವುಗಳಿಂದ ಬಿಡುಗಡೆ ಪಡೆಯುವುದೇ ಸರಳತೆ. ತನ್ನ ತಾನರಿತರೆ ತಾನೆ ದೇವನೋಡ ಎನ್ನುವಂತೆ, ತನ್ನನ್ನು ತಾನು ಅರಿತುಕೊಳ್ಳುವುದರ ಅರ್ಥವಂತಿಕೆಯನ್ನು ಪ್ರತಿಯೊಬ್ಬರೂ ಸ್ವತಃ ಕಂಡುಕೊಳ್ಳುವುದೇ ಸರಳತೆಯ ಮೊದಲ ಸೋಪಾನ. ಸರಳತೆಗೆ ವಿರುದ್ಧವಾದುದು ಸಂಕೀರ್ಣತೆ. ಇದು ಅನೇಕ ಗೊಂದಲಗಳಿಗೆ, ಅನುಮಾನಗಳಿಗೆ, ದ್ವಂದ್ವಕ್ಕೆ ಎಡೆಮಾಡಿಕೊಡುವುದು. ಒಂದರೊಳಗೊಂದು ಸೇರಿಕೊಂಡಂತೆ ತುದಿ ಯಾವುದೋ, ಬುಡ ಯಾವುದೋ, ಎಲ್ಲವೂ ಕಲಸು ಮೇಲೋಗರವಿದ್ದಂತೆ. ಯಾರಿಗೂ ಯಾವುದಕ್ಕೂ ಸುಲಭವಾಗಿ ದಕ್ಕಬಾರದು ಎನ್ನುವುದೇ ಸಂಕೀರ್ಣತೆಯ ಮೂಲ ನಿಲುವು. ವ್ಯಕ್ತಿಯೊಬ್ಬನ ಆಚಾರ, ವಿಚಾರ, ಆಲೋಚನೆ, ಆದರ್ಶಗಳು ಎಷ್ಟೇ ಜನಪರವಾಗಿದ್ದರೂ ಸರಳವಾಗಿರದಿದ್ದರೆ ಆ ವ್ಯಕ್ತಿ ಜನಸಾಮಾನ್ಯರಿಂದ ದೂರವಾಗುತ್ತಾ ಹೋಗುತ್ತಾನೆ. ಇದನ್ನೇ ಸರಳತೆ ಎಂದು ಪ್ರತಿಪಾದಿಸುವ ಪ್ರಯತ್ನವನ್ನೂ ಮಾಡುತ್ತಾರೆ. ಆದರೆ ಅದು ಅವರ ನಿಜವಾದ ಸರಳತೆಯಲ್ಲ, ತೋರ್ಪಡಿಕೆ ಮಾತ್ರ. ಸರಳತೆ ಪಡೆಯಲು ಅಂತರಂಗದಲ್ಲಿ ಯಾವುದೇ ನಿರ್ಬಂಧ, ಅಡ್ಡಿ ಇರಕೂಡದು. ಅಂತಿಮವಾಗಿ ಒಬ್ಬಾತ ಆಂತರ್ಯದಲ್ಲಿ ಹೇಗಿದ್ದಾನೆ ಎನ್ನುವುದನ್ನು ಸುತ್ತಲಿನ ಸಮಾಜವನ್ನು ಪ್ರಭಾವಿತಗೊಳಿಸುತ್ತದೆ. ಜನಪ್ರಿಯ ಅರ್ಥದಲ್ಲಿ ಸರಳವಾಗಿ ಬದುಕುವುದು ಎಂದರೆ ಸನ್ಯಾಸಿಯಂತೆ ಬದುಕುವುದು ಎನ್ನುವಂತಾಗಿದೆ. ಸರಳತೆಗೂ ಸನ್ಯಾಸತ್ವಕ್ಕೂ ಒಂದು ನೆಲೆಯಲ್ಲಿ ಸಮಾನತೆಯನ್ನು ಗುರುತಿಸಬಹುದು. ಅದು ಸನ್ಯಾಸಿಯಾಗಲಿ, ಸರಳತೆಯ ವ್ರತ ತೊಟ್ಟವರೇ ಆಗಲಿ, ಅಗತ್ಯವಿರುವುದನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಬಯಸುವುದಿಲ್ಲ. ಸರಳ ಬದುಕು ಎಂದಾಕ್ಷಣ ನಾವು ಆರಿಸಿಕೊಳ್ಳುವುದು ಗಾಂಧೀಜಿಯ ಉದಾಹರಣೆಯನ್ನು. ಗಾಂಧೀಜಿ ಸರಳವಾಗಿ ಬದುಕುವುದಕ್ಕೆ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆಂಬುದು ನಿಜ. ಆದರೆ ಇವೆಲ್ಲವೂ ಸರಳ ಬದುಕು ಬದುಕುವವರಿಗೆ ಮಾರ್ಗದರ್ಶಿ ಎನ್ನಲು ಸಾಧ್ಯವಿಲ್ಲ. ಕೆಲವು ಪ್ರಯೋಗಗಳ ಮಿತಿಗಳು ಗಾಂಧೀಜಿಯವರಿಗೆ ಅರಿವಾಗಿತ್ತು. ಆದರೆ ಗಾಂಧೀಜಿ ಪ್ರತಿಪಾದಿಸುವ ಸರಳತೆಯನ್ನು, ತಾತ್ವಿಕತೆಯನ್ನು ನಾವೆಲ್ಲರೂ ಅನುಸರಿಸಬಹುದು. ಯಾವ ಉತ್ಪ್ರೇಕ್ಷೆಯೂ ಇಲ್ಲದೆ ಇದ್ದುದನ್ನು ಇದ್ದಂತೆಯೇ ಒಪ್ಪಿಕೊಳ್ಳುವುದು, ಸ್ವೀಕರಿಸುವುದು, ಅನುಸರಿಸುವುದು, ಅನುಭವಿಸುವುದೇ ಸರಳತೆ. ಸರಳತೆಯ ಪ್ರತಿರೂಪವೇ ಪ್ರಕೃತಿ. ಅದು ಇದ್ದಂತೆಯೇ ನಮಗೆ ತೋರುತ್ತದೆ. ಒಂದು ವೇಳೆ ಒಂದೇ ಪ್ರಕೃತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣುತ್ತದೆ ಎಂದರೆ ಅದು ನಾವು ನೋಡುವ ನೋಟದಲ್ಲಿನ ವ್ಯತ್ಯಾಸವೇ ಹೊರತು ಪ್ರಕೃತಿಯದ್ದಲ್ಲ. ಪ್ರಕೃತಿ ತೋರಿಕೆಗಾಗಿ ಏನನ್ನೂ ಮಾಡುವುದಿಲ್ಲ, ಮುಚ್ಚಿಡುವುದಿಲ್ಲ, ಉತ್ಪ್ರೇಕ್ಷಿಸಿ ತೋರಿಸುವುದೂ ಇಲ್ಲ. ಬೇಸಿಗೆ ಕಾಲದಲ್ಲಿ ನೆಲ ಬಿಸಿಲಿನ ಝಳಕ್ಕೆ ಧಗೆಯೇರಿ ಬಾಯ್ಬಿಟ್ಟು ಮುಳ್ಳಿನಂತಾದರೆ, ಮಳೆಗಾಲದಲ್ಲಿ ನೆಲ ತೋಯಿದ ಹೂವಿನಂತೆ ಮೃದುವಾಗುತ್ತದೆ, ಚಳಿಗಾಲದಲ್ಲಿ ಮರ ಗಿಡಗಳು ತಮ್ಮ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ನಗ್ನವಾಗಿ ನಿಂತರೆ, ವಸಂತ ಕಾಲದಲ್ಲಿ ಚಿಗುರಿ ಸಮೃದ್ಧ ಹೂವು ಹಣ್ಣು ಹಸಿರಿನಿಂದ ಕಂಗೊಳಿಸುತ್ತವೆ, ನಗ್ನವಾಗಿದ್ದಾಗ ಮುದುಡಿ ಸಂಕುಚಿತಗೊಳ್ಳುವುದಾಗಲಿ, ಸಮೃದ್ಧಿ ಇದ್ದಾಗ ಹರಡಿ ಹೆಮ್ಮೆ ಪಟ್ಟುಕೊಳ್ಳುವುದಾಗಲಿ ಪ್ರಕೃತಿ ಮಾಡುವುದಿಲ್ಲ. ಇದೇ ರೀತಿ ನಾವು ನಾವಿದ್ದಂತೆ ಇರುವುದೇ ಸರಳತೆ. ಚುರುಕುತನ, ಸಂವೇದನಾಶೀಲತೆ, ಅರಿವಿನೆಚ್ಚರ ಇರದಂತಹ ಮನಸ್ಸು ಏನನ್ನೂ ಸೃಜಿಸಲಾರದ ಅಸಹಾಯಕ ಸ್ಥಿತಿಗೆ ನಮ್ಮನ್ನು ತಳ್ಳುತ್ತದೆ. ಇದು ಸರಳತೆಯಿಂದ ದೂರ ಸರಿಯುವವರ ತಲುಪುವ ಕೊನೆಯ ಹಂತ. ನಾವು ಸರಳವಾಗಿರದೆ ನಮ್ಮ ಸುತ್ತಲಿನ ಜನರ ಮನಸ್ಸನ್ನಾಗಲಿ, ಮರ ಗಿಡ ಹಕ್ಕಿ ಪಕ್ಷಿ ಬೆಟ್ಟ ಗುಡ್ಡ ನದಿ ನಾಲೆ ಗಾಳಿ ಬೆಳಕು ಮುಂತಾದವುಗಳ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲಾಗಲಿ, ಅವುಗಳ ಆಂತರ್ಯದ ಧ್ವನಿಯನ್ನು ಆಲಿಸಲಾಗಲಿ, ಅವುಗಳಿಗೆ ಸೂಕ್ತವಾಗಿ ಪ್ರತಿಕ್ರಿಯಿಸಲಾಗಲಿ ಸಾಧ್ಯವಿಲ್ಲ. ಇಂಥ ಸರಳತೆಯನ್ನು ಮೈಗೂಡಿಸಿಕೊಂಡ ವ್ಯಕ್ತಿಯೇ ನಿಜವಾದ ಧಾರ್ಮಿಕ ವ್ಯಕ್ತಿ. ಭಯ ನಿರ್ಬಂಧ ಏನೋ ಆಗಬೇಕು ಎಂಬ ತಹತಹ ಯತ್ನ ಯಾವುದೂ ಇರದ ಕಾರಣ ಇದು ಸತ್ಯ ಅಥವಾ ದೇವರು ಅಥವಾ ಆನಂದ ಎನ್ನುವಂಥದ್ದನ್ನು ಗುರುತಿಸಲು ಅಥವಾ ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಇಂಥ ಸ್ಥಿತಿಯೇ ಮನುಷ್ಯನ ಬದುಕಿನ ಸಾರ್ಥಕ ಕ್ಷಣ.
2: ಇದುವರೆಗೆ ದ್ಯಾಮೇಶ್ ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ದೇಶಭಕ್ತಿ ಗೀತೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯನ್ನು

0: ಇದುವರೆಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯನ್ನು ರುಂದಗಾನದಲ್ಲಿ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ರೈತರಿಗೆ ಸಲಹೆ ಕೇಳಿ ಅಮರೇಶ್ ಆಶಿಹಾಳ್ ಅವರಿಂದ.
1: ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚಾಗಿದೆ. ಇದರಿಂದಾಗಿ ರೈತ ಬಾಂಧವರಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಹೆಚ್ಚಿನ ವೆಚ್ಚವಾಗುತ್ತಿದೆ. ಮುಖ್ಯವಾಗಿ ನಿವ್ವಳ ಆದಾಯವು ಕೂಡ ಕಡಿಮೆಯಾಗುತ್ತಿದೆ. ಆದುದರಿಂದ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಒಂದು ಪರ್ಯಾಯವಾಗಿ ನಮ್ಮಲ್ಲೇ ಇರುವಂತಹ ಒಂದು ಸಸ್ಯದ ಅವಶೇಷಗಳನ್ನು ಅಥವಾ ಸಂಯುಕ್ತ ರಸಗೊಬ್ಬರಗಳನ್ನು, ಎರೆಹುಳು ಗೊಬ್ಬರಗಳನ್ನು ಅಥವಾ ಕಾಂಪೋಸ್ಟ್ ತಿಪ್ಪೆ ಗೊಬ್ಬರವನ್ನು ಹೆಚ್ಚಾಗಿ ಬಳಸಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ 17 ಪೋಷಕಾಂಶಗಳ ಅಗತ್ಯತೆ ಇರುತ್ತದೆ. ಇವುಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕವು ಕೂಡ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ದೊರೆಯುತ್ತಿದ್ದು ಗಾಳಿ ಮತ್ತು ನೀರಿನ ಮೂಲಕವೂ ಕೂಡ ಸಸ್ಯಗಳಿಗೆ ಲಭ್ಯವಾಗುತ್ತಿದೆ. ಉಳಿದ 14 ಪೋಷಕಾಂಶಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿದ್ದು ಇವುಗಳನ್ನು ಪ್ರಧಾನ ಪೋಷಕಾಂಶಗಳೆಂದು ಕರೆಯಲಾಗುತ್ತದೆ. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಗಂಧಕ, ಕಬ್ಬಿಣ, ಜಿಂಕ್, ಬೋರಾನ್, ತಾಮ್ರ, ಮ್ಯಾಂಗನೀಸ್, ಮಾಲ್ಬಿಡನಮ್, ಕ್ಲೋರಿನ್ ಮತ್ತು ನಿಕ್ಕಲ್ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿದ್ದು ಇವುಗಳನ್ನು ಲಘು ಪೋಷಕಾಂಶಗಳೆಂದು ಕೂಡ ಕರೆಯಲಾಗುತ್ತದೆ. ರೈತ ಬಾಂಧವರು ಇವುಗಳಲ್ಲಿ ಯಾವುದೇ ಪೋಷಕಾಂಶದ ಕೊರತೆಯಾದರೂ ಕೂಡ ಸಸ್ಯಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯ ಮೇಲೆ ಹೆಚ್ಚಿನ ಪರಿಣಾಮ ಬೀರಿ ಕಡಿಮೆ ಇಳುವರಿಯಾಗ್ತದೆ ಅಥವಾ ಇಳುವರಿಯಲ್ಲಿ ಕುಂಠಿತವು ಕೂಡ ಕಾಣಬಹುದು. ಪ್ರಧಾನ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳಿಗೆ ಭೂಮಿಯೇ ಮುಖ್ಯ ಆಧಾರ. ಮಣ್ಣಿನಿಂದಲೇ ಎಲ್ಲ ಪೋಷಕಾಂಶಗಳು ಬೆಳೆಗಳಿಗೆ ಬೇಕಾದ ಪ್ರಮಾಣದಲ್ಲಿ ದೊರೆಯುವುದಿಲ್ಲವಾದುದರಿಂದ ಬಾಹ್ಯವಾಗಿ ನೀಡುವ ಅನಿವಾರ್ಯತೆ ನಮಗಿದೆ. ಅಂದರೆ ಬೇರೆ ರೂಪದಲ್ಲಿ ಮಣ್ಣಿಗೆ ಸೇರಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ರೈತ ಬಾಂಧವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಬೆಳೆಗಳಿಗೆ ಬೇಕಾಗುವ ಈ ಬಾಹ್ಯ ಪೋಷಕಾಂಶಗಳನ್ನು ಸಾವಯವ ಗೊಬ್ಬರಗಳಾದಂತಹ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಹಿಂಡಿ ಇತ್ಯಾದಿ ಮತ್ತು ರಸಗೊಬ್ಬರಗಳಿಂದ ಒದಗಿಸಬೇಕಾಗಿದ್ದು ರಸಗೊಬ್ಬರಗಳಲ್ಲಿ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ನೇರವಾಗಿ ದೊರೆಯುವ ರೂಪದಲ್ಲಿದ್ದು ಅವುಗಳ ಬಳಕೆಯೂ ಕೂಡ ಅತ್ಯಗತ್ಯವಾಗಿ ಇರುತ್ತದೆ. ರೈತರು ಕೇವಲ 1 ಅಥವಾ 2 ಪೋಷಕಾಂಶಗಳನ್ನು ಒದಗಿಸುವ ಯೂರಿಯಾ ಹಾಗೂ DAPಯನ್ನೇ ಹೆಚ್ಚಾಗಿ ಬಳಕೆ ಮಾಡಲಾಗ್ತದೆ. ಆದುದರಿಂದ ರೈತ ಬಾಂಧವರು ತಮ್ಮ ಬೆಳೆಗಳಿಗೆ ಕೇವಲ DAP ಅಥವಾ ಯೂರಿಯಾವನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತಿರುವುದು, ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೂಡ ನೀಡುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಕಂಡುಬರ್ತಾ ಇದೆ. ಇವುಗಳಲ್ಲಿ ಸಾರಜನಕ ಮತ್ತು ರಂಜಕದ ಅಂಶ ಮಾತ್ರ ಇರ್ತದೆ. ಆದರೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ನೀಡಿ ಕಾಳಿನ ತೂಕವನ್ನು ಹೆಚ್ಚಿಸಲು ಅತ್ಯಂತ ಅವಶ್ಯಕವಾಗಿರುವಂತಹ ಪೊಟ್ಯಾಶ್ ಲಭ್ಯವಿರುವುದಿಲ್ಲ. ಮಾರುಕಟ್ಟೆಯಲ್ಲಿ ವಿವಿಧ ಶ್ರೇಣಿಯ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಉಳ್ಳ ಬಹಳಷ್ಟು ರಸಗೊಬ್ಬರಗಳು ಲಭ್ಯವಿದ್ದು ಶಿಫಾರಸಿನಂತೆ ವಿವಿಧ ರಸಗೊಬ್ಬರಗಳು ಸಂಯೋಜನೆಯಲ್ಲಿ ರೈತ ಬಾಂಧವರು ಬಳಸಬಹುದಾಗಿದೆ. ಇನ್ನು ಶಿಫಾರಸಿನಂತೆ ಬೆಳೆಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಶ್ ರಸಗೊಬ್ಬರಗಳನ್ನು 4:2:1 ಅನುಪಾತದಲ್ಲಿ ಬಳಸಬೇಕಾಗ್ತದೆ. ಆದರೆ ಪ್ರಸ್ತುತ ರೈತರು ಯಥೇಚ್ಛವಾಗಿ ಬಳಸುತ್ತಿರುವ ಸದರಿ ರಸಗೊಬ್ಬರಗಳ ಅನುಪಾತವು ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ 17:7:1 ಆಗಿರ್ತದೆ. ಇದನ್ನು ಸಮತೋಲನ ರಸಗೊಬ್ಬರಗಳ ಬಳಕೆಗೆ ಉತ್ತೇಜಿಸಿ ಸಂಯುಕ್ತ ರಸಗೊಬ್ಬರಗಳನ್ನು ಬಳಸುವುದರಿಂದ ಸರಿದೂಗಿಸಬಹುದಾಗಿದೆ. ಅಲ್ಲದೆ ರೈತ ಬಾಂಧವರು ರಸಗೊಬ್ಬರಗಳನ್ನು ಕೇವಲ ಒಂದೇ ಸಂಸ್ಥೆಯ ಅಥವಾ ಒಂದೇ ರಸಗೊಬ್ಬರಕ್ಕೆ ಆದ್ಯತೆ ನೀಡದೆ DAP ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಗಂಧಕ ಒದಗಿಸುವ 20:20:13 ಹಾಗೂ ಇತರೆ ಸಂಯುಕ್ತ ರಸಗೊಬ್ಬರಗಳಾದಂತಹ 15:15:15, 10:26:26, 12:36:16, 22:22:11, 14:35:14, 14:28:14, 19:19:19, 20:10:10 ಇತ್ಯಾದಿ ರಸಗೊಬ್ಬರಗಳನ್ನು ಸಹ ರೈತ ಬಾಂಧವರು ಬಳಸಬೇಕಾಗಿದೆ. ಆದುದರಿಂದ ರೈತ ಬಾಂಧವರು ಕೇವಲ DAP ರಸಗೊಬ್ಬರಕ್ಕೆ ಜೋತು ಬೀಳದೆ ನಮ್ಮಲ್ಲಿರುವಂತಹ ಸಂಯುಕ್ತ ರಸಗೊಬ್ಬರಗಳನ್ನು, ಮುಖ್ಯವಾಗಿ ನಮ್ಮಲ್ಲಿರುವಂತಹ ಸಾವಯವ ಗೊಬ್ಬರ ಆಗಿರಬಹುದು, ಎರೆಹುಳು ಗೊಬ್ಬರ ಆಗಿರಬಹುದು, ಹಿಂಡಿಯಾಗಿರಬಹುದು, ಜೊತೆಗೆ ಕಾಂಪೋಸ್ಟ್ ಗೊಬ್ಬರವನ್ನು ಅಥವಾ ನಮ್ಮಲ್ಲಿರುವಂತಹ ಸಸ್ಯದ ಅವಶೇಷಗಳನ್ನು ಬಳಸಿ ಕೃಷಿಯಲ್ಲಿ ಕಡಿಮೆ ವೆಚ್ಚದ ಪೋಷಕಾಂಶಗಳನ್ನು ಭೂಮಿಗೆ ನೀಡುವುದರಿಂದ ಸಮತೋಲನ ಪೋಷಕಾಂಶಗಳನ್ನು ನೀಡಲಿಕ್ಕೆ ಆಗ್ತದೆ. ಆದ್ದರಿಂದ ರೈತ ಬಾಂಧವರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೇಕಾಗಿರುವಂತಹ ಸಂಯುಕ್ತ ಪೋಷಕಾಂಶಗಳ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದೆ.
0: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:45 ಕೇಳಿ ಜನಪದ ಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಮೊದಲಿಗೆ ಕೇಳಿ ಸರಸ್ವತಿ ಮುದ್ಯ ಮತ್ತು ಸಂಗಡಿಗರಿಂದ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಕೇಳಿ ಜಿ ಸಿದ್ದರಾಜು ಮತ್ತು ಸಂಗಡಿಗರಿಂದ

ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದುವರೆಗೆ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:02 ವಾಣಿಜ್ಯ ಪ್ರಕಟಣೆ, 7:05 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲ ಧಾರೆಯಾಗಿ ಭೂಮಿಯ ಅಂತರಾಳದಿಂದ ಸುರಿದ ಜೀವದ ಹೊಗೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಸಂಗೀತ ನಿರ್ದೇಶಕರು,
8: ಹಿನ್ನೆಲೆ ಗಾಯಕರು,
7: ಚಿತ್ರ ಸಾಹಿತಿಗಳು,
8: ವಾದ್ಯ ಸಂಗೀತಗಾರರು,
7: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
8: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
7: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಪಕ್ಷ ಭೇದ ಮರೆತು ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಸಚಿವ ಡಾ ಜಿ ಪರಮೇಶ್ವರ್ ಕರೆ. ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ. ಆತ್ಮನಿರ್ಭರ್ ಭಾರತ್ ಮೂಲಕ ದೇಶೀಯ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ. ಇಂದು ವಿಶ್ವ ಹುಲಿ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು, ಇದನ್ನು ಎದುರಿಸಲು ತುರ್ತು ಮತ್ತು ಒಗ್ಗಟ್ಟಿನ ಕ್ರಮ ಅಗತ್ಯವಾಗಿದೆ ಎಂದು ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದ 169 ತಾಲೂಕುಗಳು ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಇದರಲ್ಲಿ ಸುಮಾರು 90% ಜಿಲ್ಲೆಗಳು ಹಾಗೂ 630 ಹೋಬಳಿಗಳಲ್ಲಿ ತೀವ್ರ ಮಳೆ ಕೊರತೆ ದಾಖಲಾಗಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು ಪಕ್ಷಪಾತ ಮಾಡದೆ ರಾಜ್ಯದ ಹಿತಕ್ಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಮೂಲಕ ಹೇಳಿದ್ದಾರೆ. ಬರ ಪರಿಹಾರ ನಿಧಿ ಬಿಡುಗಡೆಯಲ್ಲಿ ಆಗುತ್ತಿರುವ ವಿಳಂಬ, ಜಲ್ಜೀವನ್ ಮಿಷನ್ ಅನುದಾನದ ಬಾಕಿ, ನೀರಾವರಿ ಯೋಜನೆಗಳಿಗೆ ಅನುಮತಿ ಹಾಗೂ ಅಗತ್ಯ ಅನುದಾನದ ವಿಳಂಬ ಸೇರಿದಂತೆ ಕರ್ನಾಟಕದ ನ್ಯಾಯಸಮ್ಮತ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸದೆ ತಕ್ಷಣವೇ ರಾಜ್ಯಕ್ಕೆ ಸಲ್ಲಬೇಕಾದ ನೆರವನ್ನು ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಹಲವು ಮನೆಗಳು ಸೂಕ್ತ ದಾಖಲೆಗಳಿಲ್ಲದೆ ಸಮಸ್ಯೆ ಎದುರಿಸುತ್ತಿವೆ. ಈ ಕುರಿತು ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ನಿಯಮಗಳ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದ ಸ್ವಚ್ಛತೆ ಕಾಪಾಡಲು ಪೌರ ಕಾರ್ಮಿಕರ ಕೊರತೆ ನಿವಾರಿಸುವಂತೆ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗದಂತೆ, ಈ ಖಾತಾ ಸೇರಿದಂತೆ ವಿವಿಧ ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಮನೆ ಮನೆಗೆ ತ್ಯಾಜ್ಯ ಸಂಗ್ರಹಣೆ, ಘನ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ ವೈಜ್ಞಾನಿಕ ವಿಲೇವಾರಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ್ ಭಾರತ್ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗೆ ಸಚಿವಾಲಯ ಈ ಲಿಖಿತ ಉತ್ತರ ನೀಡಿದೆ. ಆಟೋಮೊಬೈಲ್ ಮತ್ತು ಎಲೆಕ್ಟ್ರಿಕ್ ವಾಹನ ವಲಯವನ್ನು ಪ್ರೋತ್ಸಾಹಿಸಲು 25,938 ಕೋಟಿ ವೆಚ್ಚದ ಪಿಎಲ್ಒ ಆಟೋ ಯೋಜನೆ ಜಾರಿಯಲ್ಲಿದ್ದು, ಇದರಿಂದ ಈಗಾಗಲೇ 44,326 ಕೋಟಿ ಹೂಡಿಕೆ ಹರಿದು ಬಂದಿದೆ. ಅಷ್ಟೇ ಅಲ್ಲದೆ 67,820 ಹೊಸ ಉದ್ಯೋಗಗಳು ಸೃಷ್ಟಿಯಾಗಿವೆ. 18,100 ಕೋಟಿಯ ಎಸಿಸಿ ಬ್ಯಾಟರಿ ಯೋಜನೆಯಲ್ಲಿ 50 ಗಿಗಾವ್ಯಾಟ್ ಬ್ಯಾಟರಿ ಉತ್ಪಾದನಾ ಸಾಮರ್ಥ್ಯ ಹೊಂದುವ ಗುರಿ ಇದ್ದು 5,180 ಕೋಟಿ ಹೂಡಿಕೆಯಾಗಿದೆ. ಸ್ವಾವಲಂಬನೆ ಕಾಯ್ದುಕೊಳ್ಳಲು 7,280 ಕೋಟಿ ವೆಚ್ಚದಲ್ಲಿ ಅಪರೂಪದ ಭೂ ಶಾಶ್ವತ ಆಯಸ್ಕಾಂತ್ ಉತ್ಪಾದನೆ ಹೆಚ್ಚಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಕೇಂದ್ರ ತಿಳಿಸಿದೆ. ಇಂದು ವ್ಯಾಸಪೂರ್ಣಿಮೆ. ತನ್ನಿಮಿತ್ತ ಗುರು ಪೂರ್ಣಿಮೆಯನ್ನು ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರು ಪೂರ್ಣಿಮೆ ಆಚರಿಸುವ ಮೂಲಕ ಗುರು ರೂಪಿ ಶಿಕ್ಷಕರು ಹಾಗೂ ಶ್ರೀರಾಮನನ್ನು ಆಚಾರ್ಯ ಪುರುಷನನ್ನಾಗಿ ಪೂಜಿಸಲಾಗುತ್ತದೆ. ಧಾರವಾಡದ ಬ್ರಹ್ಮಜ್ಞಾನ ಸಮಾಜದ ತತ್ವಾನ್ವೇಷಣ ಮಂದಿರದಲ್ಲಿ ಗುರು ಪೂರ್ಣಿಮೆ ಅಂಗವಾಗಿ ಇಂದು ಬೆಳಗ್ಗೆ 11:30 ಪತಂಜಲಿ ಯೋಗ ಶಿಕ್ಷಕ ಕೈಲಾಸ್ ಹಿರೇಮಠ್ ವಿಪಶನ ಧ್ಯಾನ ಹಾಗೂ

0: ಎಂಬ ಮಾಹಿತಿ ಇದೆ. ಧಾರವಾಡದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವನವಾಸಿಗಳು ಹಾಗೂ ಸ್ಥಳೀಯ ಬುಡಕಟ್ಟು ಸಮುದಾಯಗಳನ್ನು ಕೇಂದ್ರದಲ್ಲಿಟ್ಟು ಹುಲಿಗಳ ಭವಿಷ್ಯವನ್ನು ಸುದೃಢಗೊಳಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹುಲಿ ದಿನವನ್ನು ಆಚರಿಸಲಾಗುತ್ತಿದೆ. ಹುಲಿಗಳ ಸಂರಕ್ಷಣೆ, ಜಾಗೃತಿ ಮತ್ತು ಆವಾಸ ಸ್ಥಾನ ರಕ್ಷಣೆ ಈ ದಿನಾಚರಣೆಯ ಮುಖ್ಯ ಗುರಿಯಾಗಿದೆ. 2010 ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ ಶೃಂಗಸಭೆಯಲ್ಲಿ ವಿಶ್ವ ಹುಲಿ ದಿನಾಚರಣೆಗೆ ಮುನ್ನುಡಿ ಬರೆಯಲಾಯಿತು. ಅಳಿವಿನಂಚಿನಲ್ಲಿರುವ ಹುಲಿ ಸಂತತಿ ಕಾಪಾಡುವುದು ಹಾಗೂ ಹುಲಿಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದು ಈ ದಿನದ ವಿಶೇಷ. ರಾಷ್ಟೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿ ಒಂದು ಶಾಸನಬದ್ದ ಸಂಸ್ಥೆಯಾಗಿದೆ. ಭಾರತ ಸರ್ಕಾರ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು 1973 ಪ್ರಾರಂಭಿಸಿತು. ದಕ್ಷಿಣ ಕೊರಿಯಾದ ಚಂಗ್ವಾನ್ ಸಿಟಿಯಲ್ಲಿ 7-16 ಜರುಗಲಿರುವ ಪ್ರತಿಷ್ಠಿತ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ಗೆ ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದ ಹೆಮ್ಮೆಯ ಶೂಟರ್ ರಾಕೇಶ್ ನಿಡಗುಂದಿ ಆಯ್ಕೆಯಾಗಿದ್ದಾರೆ. ಮುಂಬರುವ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯುವ ನಿಟ್ಟನಲ್ಲಿ ರಾಕೇಶ್ ಪಾಲ್ಗೆ ಈ ಸ್ಪರ್ಧೆಯು ಅತ್ಯಂತ ನಿರ್ಣಾಯಕ ಹಾಗೂ ವಿಶೇಷವೆನಿಸಿದೆ. ರಾಷ್ಟೀಯ ತಂಡದ ತರಬೇತುದಾರ ಜೀವನ್ ರಾಯ್ ಅವರ ವಿಶೇಷ ಗರಡಿಯಲ್ಲಿ ಪಳಗಿದ ರಾಕೇಶ್ ದೈಹಿಕ ಸವಾಲುಗಳನ್ನು ಎದುರಿಸಿದರೂ ಶೂಟಿಂಗ್ನಲ್ಲಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ರಾಕೇಶ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನಾನು ಹುಬ್ಬಳ್ಳಿ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯಲ್ಲಿ ರವಿಚಂದ್ರ ಬಾಲೆಹೊಸೂರ್ ಅವರ ಹತ್ತಿರ ತರಬೇತಿಯನ್ನು ಪಡೆದಿದ್ದೇನೆ. ಇಂದು ನಾನು ಕ್ರೀಡಾ ಪ್ರಪಂಚದಲ್ಲಿ ಅತ್ಯಂತ ಪ್ರತಿಷ್ಠಿತ ಕ್ರೀಡಾಕೂಟವಾದ ವಿಶ್ವ ಚಾಂಪಿಯನ್ಶಿಪ್ಗೆ ಭಾರತ ತಂಡದಲ್ಲಿ ಆಯ್ಕೆಯಾಗಿದ್ದೇನೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ದಕ್ಷಿಣ ಕೊರಿಯಾದ ಶಾಂಗ್ವಾನ್ನಲ್ಲಿ ನಡೆಯಲಿರುವ ವಿಶ್ವ ಚಾಂಪಿಯನ್ಶಿಪ್ ಇಡೀ ಜಗತ್ತಿನ ಕ್ರೀಡಾ ಪ್ರೇಮಿಗಳ ಗಮನ ಸೆಳೆದಿದೆ. ಏಕೆಂದರೆ 2028 ನಡೆಯಲಿರುವ ಲಾಸ್ ಏಂಜಲಸ್ ಪ್ಯಾರಾಒಲಂಪಿಕ್ ಕ್ರೀಡಾಕೂಟಕ್ಕೆ ನೇರ ಅರ್ಹತೆ ಪಡೆಯಲು ಇರುವ ಸುವರ್ಣ ಅವಕಾಶವಾಗಿದೆ. ನಮ್ಮ ಭಾರತೀಯ ಪ್ಯಾರಾಲಂಪಿಕ್ ಸಮಿತಿ ಈಗಾಗಲೇ ದೇಶದ ಅತ್ಯುತ್ತಮ ಶೂಟರ್ಗಳ ಪ್ರಬಲ ತಂಡವನ್ನು ಸಿದ್ಧಪಡಿಸಿದೆ. ಆ ಪ್ರಬಲ ತಂಡದಲ್ಲಿ ನಾನು ಒಬ್ಬ ಎಂದು ಹೇಳಿಕೊಳ್ಳಲು ತುಂಬಾ ಹೆಮ್ಮೆಯ ವಿಷಯವಾಗಿದೆ. ವಿಶ್ವ ಭೂಪಟದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿಯಲು ನನ್ನ ಸಂಪೂರ್ಣ ಪ್ರಯತ್ನ ನಡೆಯುತ್ತಲಿದೆ. ನನಗೆ ಇಲ್ಲಿಯವರೆಗೂ ಸಹಕರಿಸಿದಂತ ಎಲ್ಲ ಕೋಚಸ್, ಎಲ್ಲ ಫ್ರೆಂಡ್ಸ್, ಎಲ್ಲ ಎಸ್ಕಾಟ್ಸ್ ಹಾಗೂ ಕುಟುಂಬದವರು, ಹಾಗೆ ನನ್ನ ಮಡದಿ ಇಂಟರ್ನ್ಯಾಷನಲ್ ರೈಫಲ್ ಶೂಟರ್ ಜ್ಯೋತಿ ನಿಡಗುಂದಿ ಅವರ ಸಹಕಾರ ನನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ಕೊನೆಯದಾಗಿ ಎಲ್ಲ ಮೀಡಿಯಾ ವರ್ಗಕ್ಕೂ ಕೂಡ ನನ್ನ ಧನ್ಯವಾದಗಳು.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಖಂಡಿಕಾ ಗ್ರಾಮದ ಗ್ರಾಮೀಣ ಅಂಚೆ ಪಾಲಕರಾಗಿದ್ದ ಕೆ ಮಂಜಪ್ಪ ಲಕ್ಷ್ಮೀನಾರಾಯಣಪ್ಪ ತಮ್ಮ ಸೇವಾನಿವೃತ್ತಿಯ ಸಮಯದಲ್ಲಿ ಲಭಿಸಿದ ಸ್ವಂತ ಹಣದಲ್ಲಿ ಕಂದಾಯ ಇಲಾಖೆ ಅನುಮತಿಯೊಂದಿಗೆ ಅಂಚೆ ಇಲಾಖೆ ಕಟ್ಟಡ ನಿರ್ಮಿಸಿ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. 35 ಕಾಲ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಮಂಜಪ್ಪ ತಮ್ಮ ಮನೆಯನ್ನೇ ಅಂಚೆ ಕಚೇರಿಯಾಗಿ ಬಳಸುತ್ತಿದ್ದರು. ಹಿರಿಯ ಅಧಿಕಾರಿಗಳು ಅಭಿನಂದಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಂಜಪ್ಪ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಗ್ರಾಮ ಪಂಚಾಯತಿ ಒಂದು ಅಕ್ಕಿ ಕೊಟ್ಟೆ, ಇಲ್ಲ ನನ್ನ ಖರ್ಚಲ್ಲಿ ನಾನು ಒಂದು ಬಿಲ್ಡಿಂಗ್ ಕಟ್ಸಿಕೊಡ್ತೇನೆ, ನನಗೆ ಆ ಜಾಗ ಮಂಜೂರು ಮಾಡಿಕೊಡಿ, ಪೋಸ್ಟ್ ಆಫೀಸ್ ಉದ್ದೇಶಕ್ಕಾಗಿ ಮಾತ್ರ ಪೋಸ್ಟ್ ಆಫೀಸ್ಗೆ ಅದು ಕೊಡ್ತೇನೆ ಅಂತ ಅವರು ತುಂಬಾ ಖುಷಿ ಪಟ್ಟು ಸರ್ವಾನುಮತದಿಂದ ಒಂದು ತೀರ್ಮಾನ ಮಾಡಿ ತಕ್ಷಣ ಅದನ್ನ ಕಂದಾಯ ಇಲಾಖೆ ಕಳಿಸಿದ್ರು. ಅಲ್ಲೂ ಆಯ್ತು. ಅದು April 1 ನಾನು ಆ ಕಟ್ಟಡವನ್ನ ಪ್ರಾರಂಭ ಮಾಡಿದೆ. ಮೇದಿಂದ ಒಂದು ಕೆಲಸ ಶುರು ಮಾಡಿದೆ. 18x12 ಅಕ್ಚುಲಿ ನಮ್ಮ ಅಂಚೆ ಇಲಾಖೆ ಸಾಕಾಗತ್ತೆ ಅಂತ ಆದ್ಮೇಲೆ ಆ ಪ್ಲಾನ್ ಪ್ರಕಾರನೇ ನಾನು ಮಾಡಿದೆ. July 11 ರಿಟೈರ್ಮೆಂಟ್ ಅವತ್ತು ನಂದು. ಅದೇ ದಿವಸ ಉದ್ಘಾಟನೆ ಮಾಡ್ಬೇಕು ಅಂತ ಅವತ್ತೇ ನನ್ನ ಸಂಕಲ್ಪ ಇತ್ತು, ಯಾವತ್ ಬಿಲ್ಡಿಂಗ್ ಮಾಡ್ಬೇಕು ಅವತ್ತು. ಹಾಗಾಗಿ ರಿಟೈರ್ಮೆಂಟ್ ಫಂಕ್ಷನ್ ನಮ್ದಾಯ್ತು, ಉದ್ಘಾಟನೆನು ಅವರೇ ದಿವಸ ಆಗಿದೆ. ಶಿವಮೊಗ್ಗ ಡಿವಿಷನ್ ಹೆಡ್ ಆಗಿರ್ತಕ್ಕಂತ ಕುಮಾರಸ್ವಾಮಿ ಅವರು ಸೂಪರಿಂಟೆಂಡೆಂಟ್ ಅವರು ಉದ್ಘಾಟನೆ ಮಾಡಿದ್ರು. ಹಾಗೆ ಮಂಡಲ್ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮಂಡಲ್ ಪಂಚಾಯತಿ PDO ಎಲ್ಲ ಹಾಜರಿದ್ರು ಅವತ್ತು.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷ ಭೇದ ಮರೆತು ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಸಚಿವ ಡಾ

0: ಜಿ ಪರಮೇಶ್ವರ್ ಕರೆ. ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ. ಆತ್ಮನಿರ್ಭರ್ ಭಾರತ ಮೂಲಕ ದೇಶೀಯ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ. ಇಂದು ವಿಶ್ವ ಹುಲಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ನಮ್ಮಲ್ಲಿ ಹಲವರು ತಮ್ಮ ಮೊಬೈಲ್ ಫೋನ್ನಲ್ಲಿ ನಾಳೆಯ ಹವಾಮಾನವನ್ನ ನೋಡ್ತೇವೆ. ರೈತರು ಮಳೆಯ ಮುನ್ಸೂಚನೆಯ ಆಧಾರದ ಮೇಲೆ ಬಿತ್ತನೆಗೆ ಯೋಜನೆ ರೂಪಿಸ್ತಾ ಇರ್ತಾರೆ. ಇಂಜಿನಿಯರ್ಗಳು ಹೆಚ್ಚು ಸುರಕ್ಷಿತ ವಿಮಾನಗಳು ಮತ್ತು ಕಾರುಗಳನ್ನ ವಿನ್ಯಾಸಗೊಳಿಸ್ತಾ ಇದ್ದಾರೆ. ಕೃತಕ ಬುದ್ಧಿಮತ್ತೆ ನಮ್ಮ ದೈನಂದಿನ ಜೀವನದ ಭಾಗವಾಗ್ತಾ ಇದೆ. ಆದ್ರೆ ನೀವು ಯಾವಾಗಲಾದ್ರೂ ಯೋಚನೆ ಮಾಡಿದೀರಾ, ಇಷ್ಟೊಂದು ದೊಡ್ಡ ಸಮಸ್ಯೆಗಳನ್ನ ಯಾವ ರೀತಿ ಕಂಪ್ಯೂಟರ್ ಪರಿಹರಿಸ್ತಾ ಇದೆ ಅಂತ? ಖಂಡಿತವಾಗಿಯೂ ಅದು ನಮ್ಮ ಮೇಜಿನ ಮೇಲಿರುವ ಕಂಪ್ಯೂಟರ್ ಅಲ್ಲ, ನಮ್ಮ ತೊಡೆಯ ಮೇಲಿರುವ ಲ್ಯಾಪ್ಟಾಪ್ ಅಲ್ಲ. ಈ ಅನೇಕ ಸಾಧನೆಗಳ ಹಿಂದೆ ಸೂಪರ್ ಕಂಪ್ಯೂಟರ್ ಅನ್ನೋ ಅಸಾಧಾರಣ ಯಂತ್ರ ಇದೆ. ಇಂದು ಭಾರತ ಈ ಅದ್ಭುತ ಯಂತ್ರಗಳನ್ನ ಹೇಗ್ ನಿರ್ಮಿಸ್ತು ಮತ್ತು ಸಿಡ್ಯಾಕ್ ಬೆಂಗಳೂರು ಈ ಪಯಣಕ್ಕೆ ಹೇಗೆ ಕೊಡುಗೆ ನೀಡ್ತಾ ಇದೆ ಅನ್ನೋದನ್ನ ಈಗ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಿಕ್ಕೆ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
1: ಕಂಪ್ಯೂಟರ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಆದ್ರೆ ಈ ಸೂಪರ್ ಕಂಪ್ಯೂಟರ್ ಅಥವಾ ನೀವು ಹೇಳ್ತಿರಲ್ಲ HPC, ಹೀಗಂದ್ರೆ ಏನು?
3: ಸರಳವಾದ ಉದಾಹರಣೆಯೊಂದಿಗೆ ವಿವರಿಸ್ತೀನಿ. ಒಬ್ಬ ವ್ಯಕ್ತಿಗೆ ಅಕ್ಕಿ ಕಾಳುಗಳನ್ನು ಲೆಕ್ಕ ಮಾಡಲು ಕೊಟ್ರೆ ತಿಂಗಳುಗಳೇ ಬೇಕಾಗುತ್ತೆ. ಇದೇ ಕೆಲಸವನ್ನು 100+ ಜನರು ಒಂದೊಂದು ಸಣ್ಣ ಭಾಗವನ್ನಷ್ಟೇ ಎಣಿಸಿ ಅದನ್ನು ಒಟ್ಟಾಗಿ ಕೂಡಿದರೆ, ಅಂದ್ರೆ ಅಡಿಷನ್ ಮಾಡಿದ್ರೆ, ಅದೇ ಕೆಲಸ ಬಹಳ ವೇಗವಾಗಿ ಮುಗಿಯುತ್ತೆ. ಸೂಪರ್ ಕಂಪ್ಯೂಟರ್ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಒಂದು ಸರ್ವರ್ ಅಥವಾ ಕಂಪ್ಯೂಟರ್ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವ ಬದಲು ಈ 100+ ಸರ್ವರ್ಗಳು ಒಂದೇ ಸಮಯದಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಒಂದು ದೊಡ್ಡ ಸಮಸ್ಯೆಯನ್ನು ಪರಿಹರಿಸುತ್ತೆ. 100+ ಕಂಪ್ಯೂಟರ್ಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಮಾಡುವ ತಂತ್ರಜ್ಞಾನವನ್ನು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಥವಾ HPC ಎಂದು ಕರೆಯುತ್ತೇವೆ ನಾವು. ಸರಳವಾಗಿ ಹೇಳೋದಿದ್ರೆ HPC ಎಂಬುದು ತಂತ್ರಜ್ಞಾನ. ಈ HPC ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾದ ಯಂತ್ರವೇ ಸೂಪರ್ ಕಂಪ್ಯೂಟರ್.
1: ಆದ್ರೆ ಸಾಮಾನ್ಯ ಜನರು ಈ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದು ಯಾಕೆ ಮುಖ್ಯ ಆಗತ್ತೆ?
3: ಒಂದು ಉತ್ತಮ ಪ್ರಶ್ನೆ. ಬಹಳ ಜನರು ಯಾವಾಗ್ಲೂ ಅಂದ್ಕೊಳ್ಳೋದು ಸೂಪರ್ ಕಂಪ್ಯೂಟರ್ ನಾವೇನ್ ಬಳಸೋದಿಲ್ಲ, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ. ಆದರೆ ವಾಸ್ತವದಲ್ಲಿ ಸೂಪರ್ ಕಂಪ್ಯೂಟರ್ ನಲ್ಲಿ ನಡೆಯುವ ಗಣನೆಗಳಿಂದ ದೊರೆಯುವ ಫಲಿತಾಂಶಗಳನ್ನು ನಾವು ಬಹುತೇಕ ಪ್ರತಿ ದಿನ ಉಪಯೋಗಿಸ್ತಾ ಇದ್ದೀವಿ. ಉದಾಹರಣೆ, ನಾಳೆಯ ಹವಾಮಾನ ತಿಳಿದುಕೊಳ್ಳಲು, ಪ್ರವಾಹ ಅಥವಾ ಚಂಡಮಾರುತದ ಮುನ್ಸೂಚನೆ ಪಡೆಯಲು ಗೂಗಲ್ ಮ್ಯಾಪ್ ಬಳಸಿ ಪ್ರಯಾಣ ಮಾಡಿದಾಗ, ಆನ್ಲೈನ್ ನಲ್ಲಿ ವಸ್ತುಗಳನ್ನು ಖರೀದಿಸಿದಾಗ, UPI ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮಾಡಿದಾಗ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಾಗ ಬಳಸುವ ಮಾತ್ರೆ ಮತ್ತು ಇಂಜೆಕ್ಷನ್ ಅನ್ವೇಷಣೆಯಲ್ಲಿ, ಮೊಬೈಲ್ ನೆಟ್ವರ್ಕ್ ಬಳಸಿದಾಗ ದೊರೆಯುವ ಅನ್ಇಂಟ್ರಪ್ಟೆಡ್ ಸರ್ವಿಸ್, ನಾವು ಉಪಯೋಗಿಸುವ ಕಾರು ಅಥವಾ ಬೈಕಿನ ವಿನ್ಯಾಸ ಮಾಡಲು, ಸಿನಿಮಾದಲ್ಲಿ ವಿಎಫ್ಎಕ್ಸ್ ತಂತ್ರಜ್ಞಾನದಲ್ಲಿ, ಪೆಟ್ರೋಲ್ ಹಾಗೂ ನೈಸರ್ಗಿಕ ಅನಿಲ ಸಂಶೋಧನೆ ಮಾಡಲು ಸೂಪರ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತೆ.
1: ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡ್ವಿ, ಸೂಪರ್ ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಇದ್ದೀರಾ, ಆದ್ರೆ ನಮ್ಮ ಭಾರತದಲ್ಲಿ ಸೂಪರ್ ಕಂಪ್ಯೂಟಿಂಗ್ ಪಯಣ ಹೇಗೆ ಆರಂಭ ಆಯ್ತು?
3: ಇದು ಭಾರತದ ಒಂದು ಪ್ರೇರಣಾದಾಯಕ ತಂತ್ರಜ್ಞಾನ ಕಥೆಗಳಲ್ಲಿ ಒಂದು. 80ರ ದಶಕದ ಕೊನೆಯಲ್ಲಿ ಭಾರತವು ವಿಶ್ವದ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಒಂದನ್ನು ಖರೀದಿಸಲು ಬಯಸಿತ್ತು. ತಂತ್ರಜ್ಞಾನ ನಿಷೇಧದ ಕಾಯ್ದೆ ಅಡಿಯಲ್ಲಿ ಈ ಸೂಪರ್ ಕಂಪ್ಯೂಟರ್ ಅನ್ನು ಭಾರತಕ್ಕೆ ಮಾರಲು ನಿರಾಕರಿಸಲಾಯಿತು. ಇದನ್ನು ಒಂದು ಹಿನ್ನಡೆಯಾಗಿ ನೋಡುವ ಬದಲು ಭಾರತ ಅದನ್ನು ಒಂದು ಅವಕಾಶವಾಗಿ ಕಂಡಿತ್ತು. ಸರ್ಕಾರವು ನಾವು ಸೂಪರ್ ಕಂಪ್ಯೂಟರ್ ಅನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನಾವೇ ಅದನ್ನು ನಿರ್ಮಿಸೋಣ ಎನ್ನುವ ನಿರ್ಧಾರಕ್ಕೆ ಬಂತು. ಈ ರಾಷ್ಟ್ರೀಯ ಮಿಷನ್ಗೆ ನೇತೃತ್ವ ವಹಿಸಿದ್ದ ಮತ್ತು ನಂತರ ಸಿಡ್ಯಾಕ್ನ ಮೊದಲ ಮಹಾನಿರ್ದೇಶಕರಾದ ಡಾಕ್ಟರ್ ವಿಜಯ್ ಟಿ ಭಟ್ಕರ್ ಅವರು ಆ ದಿನಗಳ ಒಂದು ಸ್ವಾರಸ್ಯಕರ ಘಟನೆಯನ್ನು ಒಂದು ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಆಗಿನ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿ ಅವರು ಮೂರು ಮಹತ್ವದ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಮೊದಲನೇದು, ಭಾರತವು ತನ್ನದೇ ಆದ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಬಹುದೇ ಅಂತ. ಅದಕ್ಕೆ ಡಾಕ್ಟರ್ ಭಟ್ಕರ್ ಅವರು ಉತ್ತರಿಸಿದ್ದು, ಹೌದು, ನಮಗೆ ಸಾಧ್ಯ. ನಂತರದ ಪ್ರಶ್ನೆ, ಇದಕ್ಕೆ ಎಷ್ಟು ವೆಚ್ಚವಾಗುತ್ತದೆ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರವಾಗಿ, ಒಂದು ಸೂಪರ್ ಕಂಪ್ಯೂಟರ್ ಆಮದು ಮಾಡಿಕೊಳ್ಳಲು ಆಗುವ ವೆಚ್ಚದಲ್ಲಿ ನಾವು ಸೂಪರ್ ಕಂಪ್ಯೂಟರ್ನ ಇಲ್ಲೇ ನಿರ್ಮಾಣ ಮಾಡ್ತೀವಿ ಅಂತ. ಅದು ಸರಿ ಸುಮಾರು 30 ಕೋಟಿಗಳ ಕಾಸ್ಟ್ ಬೀಳ್ತಾ ಇತ್ತು ಆ ಸಮಯದಲ್ಲಿ. ಕೊನೆಯದಾಗಿ ಅವರು ಕೇಳಿದ್ದು, ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ಅಂತ. ಅದಕ್ಕೆ ಡಾಕ್ಟರ್ ಭಟ್ಕರ್ ಅವರು ಹೇಳಿದ್ದು, ಒಂದನ್ನು ಖರೀದಿಸಿ ಆಮದು ಮಾಡಿಕೊಳ್ಳಲು ಎಷ್ಟು ಸಮಯ ಬೇಕಾಗುತ್ತದೋ ಅಷ್ಟೇ ಸಮಯದಲ್ಲಿ ನಾವು ಇಲ್ಲಿ ನಿರ್ಮಿಸಿ ತೋರಿಸ್ತೀವಿ ಅಂತ. ಅದು ಸರಿ ಸುಮಾರು ಕಾಲ ಸಮಯದಲ್ಲಿ 3 ವರ್ಷಗಳು ತೆಗೆದುಕೊಳ್ತಿತ್ತು. ಇದರೊಂದಿಗೆ 1988ರಲ್ಲಿ ಸಿಡ್ಯಾಕ್ ಸ್ಥಾಪನೆಯಾಯಿತು. 2 ವರ್ಷಗಳ ನಂತರ ಭಾರತ ತನ್ನ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಪರಂ 8000 ಅನ್ನು ಅಭಿವೃದ್ಧಿಪಡಿಸಿತ್ತು. 1990ರ ಜ್ಯೂರಿಕ್ ಸೂಪರ್ ಕಂಪ್ಯೂಟಿಂಗ್ ಪ್ರದರ್ಶನದಲ್ಲಿ ಭಾಗವಹಿಸಿ ಅಲ್ಲಿನ ಎಲ್ಲಾ ಯಂತ್ರಗಳ ಮಧ್ಯದಲ್ಲಿ ವೇಗದ ವಿಚಾರದಲ್ಲಿ 2ನೇ ಸ್ಥಾನವನ್ನು ಪಡೆಯಿತು. ಈ ವಿಶೇಷ ಬಳಕೆಯ ತಂತ್ರಜ್ಞಾನ ನಿರ್ಮಿಸಿ ಭಾರತ ವಿಶ್ವಮಟ್ಟದಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿತ್ತು.
1: ನಿಜಕ್ಕೂ ರೋಚಕವಾದ ಕಥೆ, ನಮ್ಮ ಶ್ರೋತೃಗಳಿಗೆ ತುಂಬಾ ಖುಷಿಯಾಗುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಸಿಡ್ಯಾಕ್ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಂಡ್ರು. 1988ರಿಂದ ಸಿಡ್ಯಾಕ್ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಸೂಪರ್ ಕಂಪ್ಯೂಟರ್ ಉತ್ಪಾದನೆಯಂತೂ ಆರಂಭ ಆಯ್ತು ಅನ್ನೋದು ಗೊತ್ತಾಯ್ತು. ಆಗಿನಿಂದ ಇಲ್ಲಿವರೆಗೆ ಭಾರತ ಹೇಗೆ ತನ್ನ ಪ್ರಗತಿಯನ್ನ ಸಾಧಿಸಿದೆ?
3: ಪರಂ 8000 ಕೇವಲ ಆರಂಭವಾಗಿತ್ತು ಅಷ್ಟೇ. ಅದು ಪ್ರತಿ ಸೆಕೆಂಡಿಗೆ 1 ಬಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಹೊಂದಿತ್ತು. ಹೀಗೆ ಪ್ರತಿಯೊಂದು ಸೂಪರ್ ಕಂಪ್ಯೂಟರ್ ಅದರ ಹಿಂದಿನ ಸೂಪರ್ ಕಂಪ್ಯೂಟರ್ಗಿಂತ ಹೆಚ್ಚು ವೇಗವಾಗಿ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ತಾ ಬಂತು. ಪರಂ 8000 ಆದ್ಮೇಲೆ ಪರಂ 10000 ಬಂತು. ಅದಾದ್ಮೇಲೆ ಪರಂ ಪದ್ಮ. ಈ ಪರಂ ಪದ್ಮ 1 ಸೆಕೆಂಡಿಗೆ 1 ಟ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಇತ್ತು. ಹೀಗೆ ಮುಂದುವರೆದು ಪರಂ ಯುವ 2 ಬಂತು. ಈಗ ಇಂದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಪರಂ ರುದ್ರ ಸೂಪರ್ ಕಂಪ್ಯೂಟರ್ನ 1 ಅವತರಣಿಕೆ ಪ್ರತಿ ಸೆಕೆಂಡಿಗೆ 30,000 ಟ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆ. ಈ ಪಯಣವು ದೇಶದೊಳಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾರತದ ಹೆಚ್ಚುತ್ತಿರುವ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತೆ.
1: ಖಂಡಿತ, ನಿಜ, ತುಂಬಾ ಹೆಮ್ಮೆ ಅನ್ಸತ್ತೆ ಇದನ್ನೆಲ್ಲ ಕೇಳುವಾಗ. ಇನ್ನು ಸಿಡ್ಯಾಕ್ ಬೆಂಗಳೂರು ಕೇಂದ್ರ HPCಯಲ್ಲಿ ನಿಖರವಾದ ಕೊಡುಗೆಯನ್ನ ಏನ್ ನೀಡ್ತಾ ಇದೆ?
3: ಬಹಳ ಜನರು ಸೂಪರ್ ಕಂಪ್ಯೂಟರ್ ಎಂದರೆ ಕೇವಲ ಶಕ್ತಿಶಾಲಿ ಹಾರ್ಡ್ವೇರ್ ಎಂದು ಭಾವಿಸುತ್ತಾರೆ. ಆದರೆ ಹಾರ್ಡ್ವೇರ್ ಮಾತ್ರ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಪರಿಣಿತ ಸಂಗೀತಗಾರರ ಒಂದು ವಾದ್ಯ ವೃಂದ ಅಂದ್ರೆ ಆರ್ಕೆಸ್ಟ್ರಾ ನಿಮ್ಮ ಹತ್ತಿರ ಇದೆ ಅಥವಾ ನಿಮ್ಮ ಬಳಿ ಇದೆ ಎಂದು ಕಲ್ಪಿಸಿಕೊಳ್ಳಿ. ಆದರೆ ಇವರೆಲ್ಲರೂ ಸೇರಿ ಸಂಗೀತವನ್ನು ನುಡಿಸಲು ಒಬ್ಬ ನಿರ್ವಾಹಕ ಅಥವಾ ಕಂಡಕ್ಟರ್ ಬೇಕಾಗ್ತಾರೆ. ಇವರು ಇಲ್ಲದಿದ್ದರೆ ಸಂಗೀತವು ಲಯ ತಾಳ ತಪ್ಪಿ ಕರ್ಕಶವಾದ ಸಂಗೀತ ಮೂಡುವ ಸಾಧ್ಯತೆ ಇರುತ್ತೆ. ಇದೇ ರೀತಿಯಲ್ಲಿ ಒಂದು ಸೂಪರ್ ಕಂಪ್ಯೂಟರ್ ನಲ್ಲಿ ಅನೇಕ ಸರ್ವರ್ಗಳಿರುತ್ತವೆ. ಸಿಸ್ಟಮ್ ಸಾಫ್ಟ್ವೇರ್ ಅದರ ನಿರ್ವಾಹಕರಂತೆ ಕಾರ್ಯನಿರ್ವಹಿಸಿ ಪ್ರತಿಯೊಂದು ಸರ್ವರ್ ಏನು ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಹೇಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂಬುದನ್ನು ಮ್ಯಾನೇಜ್ ಮಾಡುತ್ತೆ. ಸುಮಾರು 4 ದಶಕಗಳ ಕಾಲದಿಂದ ಪರಂ ಸೂಪರ್ ಕಂಪ್ಯೂಟರ್ಗಳಿಗಾಗಿ ಈ ಬುದ್ಧಿವಂತ ಸಿಸ್ಟಮ್ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವುದು ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಕೊಡುಗೆಗಳಲ್ಲಿ ಒಂದಾಗಿದೆ. ಇದನಂತರ ನಾವು ಗರುಡಾ ಗ್ರಿಡ್ ಕಂಪ್ಯೂಟಿಂಗ್ ಮೂಲಕ ದೇಶದ 17 ನಗರಗಳ 45 ಸಂಸ್ಥೆಗಳ ಸೂಪರ್ ಕಂಪ್ಯೂಟರ್ ಅಥವಾ ಟೆಲಿಸ್ಕೋಪ್ ನಂತಹ ವಿಶೇಷ ಯಂತ್ರ ಮತ್ತು ಇತ್ಯಾದಿ ಗಣಕ ಸಂಪನ್ಮೂಲಗಳನ್ನು ಒಂದೇ ಜಾಲದ ಮೂಲಕ ಸಂಪರ್ಕಿಸಿ ದೇಶದ ದೊಡ್ಡ ಮತ್ತು ಏಕೈಕ ಪ್ಲಾಟ್ಫಾರ್ಮ್ ವ್ಯವಸ್ಥೆ ಒದಗಿಸಿದ ಯಶಸ್ಸು ಸಿಡ್ಯಾಕ್ ಬೆಂಗಳೂರು ಕೇಂದ್ರದ್ದು. ಸರಳವಾಗಿ ಹೇಳೋದಾದ್ರೆ ಹೇಗೆ ಪವರ್ ಗ್ರಿಡ್ ದೇಶದ ವಿವಿಧ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸಂಪರ್ಕಿಸಿ ನಮ್ಮ ಮನೆಗೆ ವಿದ್ಯುತ್ ತಲುಪಿಸುತ್ತೋ ಹಾಗೆ ಈ ಗ್ರಿಡ್ ಗರುಡ ದೇಶದ ಎಲ್ಲ ಗಣಕ ಸಂಪನ್ಮೂಲಗಳನ್ನು ಒಟ್ಟಾಗಿಸುವ ಒಂದು ಪ್ಲಾಟ್ಫಾರ್ಮ್. ಇಂದಿಗೆ ನಾವು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಾಫ್ಟ್ವೇರ್ ಸ್ಟ್ಯಾಕ್ ಜೊತೆಗೆ ಸ್ವದೇಶಿ ಸರ್ವರ್ಗಳಿಗೆ ಪ್ರೊಸೆಸರ್ ಚಿಪ್ ತಂತ್ರಜ್ಞಾನಗಳ ಅಭಿವೃದ್ಧಿಯ ಕಡೆಗೆ ನಾವು ಗಮನ ಕೊಡ್ತಾ ಇದ್ದೀವಿ ಹಾಗೂ ಅದನ್ನ ಡೆವಲಪ್ ಮಾಡ್ತಾ ಇದ್ದೀವಿ.
1: ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಏನೆಲ್ಲ ಕೊಡುಗೆಗಳನ್ನ ನೀಡ್ತಾ ಇದೆ ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಸಮಯ ಏನೋ ಆಗ್ತಾ ಇದೆ, ಆದ್ರೆ ತಿಳ್ಕೊಬೇಕಾಗಿರೋ ಅಂತ ಮಾಹಿತಿ ಮತ್ತಷ್ಟು ಮಗದಷ್ಟು ಇದೆ. ಹಾಗಾಗಿ ಮುಂದಿನ ವಾರ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಇನ್ನು ಮಾಹಿತಿ ನೀಡಿದ ನಮ್ಮ ದೀಪಿಕಾ ಹೆಚ್ ವಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಸಮಯ 7:34 ವಾಣಿಜ್ಯ ಪ್ರಕಟಣೆ, 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
3: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, 2237 4999, STD code 08. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸೈಬರ್ ಬೆದರಿಕೆಗಳ ಬಗ್ಗೆ ನಿರಂತರ ಜಾಗರೂಕತೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ಭವನ ರಾಷ್ಟ್ರದ ಭವನವಾಗಬೇಕು, ಎಲ್ಲ ವರ್ಗದ ಸಮಸ್ಯೆಗಳಿಗೆ ಕಿವಿಯಾಗಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 3 ವರ್ಷಗಳಲ್ಲಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 75,000 ಕೋಟಿ ರೂಪಾಯಿ ಬಿಡುಗಡೆ, ಕೇಂದ್ರ ಸಚಿವ ನಿತ್ಯಾನಂದ ರೈ. ಕಾಮನ್ವೆಲ್ತ್ ಕ್ರೀಡಾಕೂಟ, ಗುಲ್ವೀರ್ ಸಿಂಗ್ ಹಾಗೂ ಹರ್ಜಿಂದರ್ ಕೌರ್ಗೆ ಬೆಳ್ಳಿ. ಹಾಗೂ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ, ಶುಭ್ಮನ್ ಗಿಲ್ ನಾಯಕ, ಕನ್ನಡಿಗ ಕೆಎಲ್ ರಾಹುಲ್ ಉಪನಾಯಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ತಮ್ಮ ನಿವಾಸದಲ್ಲಿ ನಿನ್ನೆ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ 2ನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಹಣಕಾಸು ಮತ್ತು ಆರ್ಥಿಕತೆ, ವಾಣಿಜ್ಯ ಮತ್ತು ಕೈಗಾರಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಭವಿಷ್ಯದ ಕಾರ್ಯಸೂಚಿಯನ್ನು ಅವರು ಪರಿಶೀಲಿಸಿದರು. ವಿಕಸಿತ ಭಾರತದ ಗುರಿಗಳತ್ತ ಪ್ರಗತಿಯನ್ನು ವೇಗಗೊಳಿಸುವಂತೆ ಅವರು ನಿರ್ದೇಶನ ನೀಡಿದರು. ಅಧಿಕಾರಿಗಳು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು, ಇಲಾಖೆಗಳು ನಿಕಟ ಸಮನ್ವಯತೆ ಕಾಯ್ದುಕೊಂಡು ಸಮಗ್ರ ಫಲಿತಾಂಶ ನೀಡಬೇಕು, ದೇಶದ ಜನತೆ ಪ್ರತಿಯೊಂದು ನಿರ್ಧಾರ ಮತ್ತು ನೀತಿಯ ಕೇಂದ್ರ ಬಿಂದುವಾಗಿರಬೇಕು, ಭಾರತ ಮೂಲಸೌಕರ್ಯದಲ್ಲಿ ಗಮನಾರ್ಹ ಹೂಡಿಕೆಗಳನ್ನು ಮಾಡುತ್ತಿರುವಾಗ ಸ್ಥಳೀಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ನಿರ್ಣಾಯಕ ವಲಯಗಳಲ್ಲಿ ದೇಶೀಯ ಸಾಮರ್ಥ್ಯಗಳನ್ನು ನಿರ್ಮಿಸಲು ಸಮಾನ ಆದ್ಯತೆ ನೀಡಬೇಕು ಎಂದು ಪ್ರಧಾನಿ ಒತ್ತಿ ಹೇಳಿದರು. ಇಂಧನ ಭದ್ರತೆಯು ರಾಷ್ಟ್ರೀಯ ಭದ್ರತೆಯಾಗಿದೆ, ಆರ್ಥಿಕ ಸ್ಥಿರತೆಯು ನಾಗರಿಕರ ಕಲ್ಯಾಣದೊಂದಿಗೆ ನಿಕಟ ಸಂಬಂಧ ಹೊಂದಿದೆ, ನಾವೀನ್ಯತೆ, ವೈವಿಧ್ಯತೆ ಮತ್ತು ವೇಗವರ್ಧಿತ ಸಾಮರ್ಥ್ಯ ಸೃಷ್ಟಿಯ ಮೂಲಕ ಇಂಧನ ವಲಯದಲ್ಲಿ ಸ್ವಾವಲಂಬನೆಗೆ ಒತ್ತು ನೀಡಬೇಕು. ಸೈಬರ್ ಬೆದರಿಕೆಗಳ ವಿರುದ್ಧ ನಿರಂತರ ಜಾಗರೂಕತೆ ಇರಬೇಕು. ಸೈಬರ್ ಭದ್ರತಾ ಪರಿಸರ ವ್ಯವಸ್ಥೆಯಲ್ಲಿ ಯುವ ನಾವೀನ್ಯಕಾರರು ಮತ್ತು ಉದ್ಯಮಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು, ಇದು ರಾಷ್ಟ್ರವ್ಯಾಪಿ ಆಂದೋಲನವಾಗಿ ವಿಕಸನಗೊಳ್ಳಬೇಕು ಎಂದು ಹೇಳಿದರು. ಬೆಳವಣಿಗೆಯಾಗುತ್ತಿರುವ ಕೈಗಾರಿಕಾ ವಲಯಗಳಿಗೆ ಕೌಶಲ್ಯ ಶಕ್ತಿಯ ಕಾರ್ಯಪಡೆಯನ್ನು ಸಜ್ಜುಗೊಳಿಸಲು ಉದ್ಯಮದ ಸಹಭಾಗಿತ್ವದಲ್ಲಿ ಹೊಸ ಶೈಕ್ಷಣಿಕ ಕೋರ್ಸ್ಗಳನ್ನು ಯೋಜಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 4 ವರ್ಷಗಳ ಆಡಳಿತಾವಧಿ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಅವರ ಸಾಧನೆಯ 4 ಪುಸ್ತಕಗಳನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ರಾಷ್ಟ್ರಪತಿ ಹುದ್ದೆಯು ತಮಗೆ ಗೌರವಕ್ಕಿಂತ ಹೆಚ್ಚಾಗಿ ಒಂದು ಆಳವಾದ ಜವಾಬ್ದಾರಿಯಾಗಿದೆ. ರಾಷ್ಟ್ರಪತಿ ಭವನಕ್ಕೆ ರಾಷ್ಟ್ರಪತಿಗಳಾಗಿ ಬರುವವರು ಕೆಲವೇ ವರ್ಷಗಳ ಅತಿಥಿಗಳು ಮಾತ್ರ, ಆದರೆ ರಾಷ್ಟ್ರಪತಿ ಭವನವು ರಾಷ್ಟ್ರದ ಭವನ ಆಗಬೇಕು, ಇದು ಎಲ್ಲ ವರ್ಗದ ಸಮಸ್ಯೆಗಳನ್ನು ಕೇಳುವ ಮನೆಯಾಗಬೇಕು, ಸಂಸ್ಕೃತಿಯನ್ನು ಉಳಿಸುವ ಕೇಂದ್ರವಾಗಬೇಕು ಎನ್ನುವ ಕಾರಣದಿಂದ ಈ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವುದಾಗಿ ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗುವ ಜೊತೆಗೆ ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವು ಬುಡಕಟ್ಟು ಸಮುದಾಯವನ್ನು ಮುಖ್ಯ ವಾಹಿನಿಗೆ ತರಲು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಅಭಿವೃದ್ಧಿಯ ಮುಖ್ಯ ವಾಹಿನಿಯ ಭಾಗವಾಗುವುದರ ಜೊತೆಗೆ ಬುಡಕಟ್ಟು ಸಮುದಾಯದವರು ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಾಧನೆಗಳನ್ನು ಬಣ್ಣಿಸಿದರು. ಕಳೆದ 3 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ನಿಧಿ ಮತ್ತು ರಾಜ್ಯ ವಿಪತ್ತು ನಿಧಿಯಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 75,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಬಿಡುಗಡೆ ಮಾಡಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಗೆ ತಿಳಿಸಿದರು. ಲಿಖಿತ ಉತ್ತರ ನೀಡಿರುವ ಅವರು, ರಾಜ್ಯ ಸರ್ಕಾರಗಳು ನೈಸರ್ಗಿಕ ವಿಪತ್ತುಗಳ ಹಿನ್ನೆಲೆಯಲ್ಲಿ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಿಂದ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತವೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಪ್ರಯತ್ನಗಳಿಗೆ ಪೂರಕವಾಗಿದೆ, ಅಗತ್ಯವಾದ ಜಾರಿ ಮತ್ತು ಆರ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ತೀವ್ರ ಸ್ವರೂಪದ ವಿಪತ್ತು ಸಂಭವಿಸಿದ್ದಲ್ಲಿ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಿಂದ ಹೆಚ್ಚುವರಿ ಹಣಕಾಸಿನ ನೆರವು ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಕರಾವಳಿ ಕಾವಲು ಪಡೆ ತನ್ನ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ 2 ಮಹತ್ವದ ನೀತಿ ಸುಧಾರಣೆಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಅನಾವರಣಗೊಳಿಸಿದರು. ಬಳಿಕ ರಾಜನಾಥ್ ಸಿಂಗ್ ಮಾತನಾಡಿ, ಅಧಿಕಾರಿಗಳ ಸೇರ್ಪಡೆ ಮತ್ತು ಸೇವಾ ಪರಿಸ್ಥಿತಿಗಳಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸುವ ಗುರಿಯನ್ನು ಈ ನೀತಿ ಸುಧಾರಣೆಗಳು ಹೊಂದಿವೆ. ಕರ್ತವ್ಯದಲ್ಲಿರುವಾಗ ಕಡಲಲ್ಲಿ ಕಾಣೆಯಾದವರ ಕುಟುಂಬಗಳಿಗೆ ಪರಿಹಾರ ನೀಡುವ ಆಡಳಿತಾತ್ಮಕ ಕಾರ್ಯವಿಧಾನಗಳನ್ನು ಸಹ ಇದು ಸುಗಮಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನಮಂಡಲ ಅಧಿವೇಶನ August 13-27 ನಡೆಯಲಿದೆ. ಸಾರ್ವತ್ರಿಕ ರಜಾ ದಿನಗಳನ್ನು ಹೊರತುಪಡಿಸಿ ಒಟ್ಟು 10 ದಿನಗಳ ಕಾಲ ಕಲಾಪ ನಡೆಯಲಿದೆ ಎಂದು ವಿಧಾನಸಭಾ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. 16ನೇ ವಿಧಾನಸಭೆಯ 10ನೇ ಅಧಿವೇಶನ August 13 ಬೆಳಗ್ಗೆ 11 ಗಂಟೆಗೆ ನಡೆಸಲು ರಾಜ್ಯಪಾಲರು ಸಮ್ಮತಿ ನೀಡಿದ್ದಾರೆ. ಇಂದು ವ್ಯಾಸ ಪೂರ್ಣಿಮೆ, ತನ್ನಿಮಿತ್ತ ಗುರುಪೂರ್ಣಿಮೆಯನ್ನು ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಆಷಾಢ ಮಾಸದ ಹುಣ್ಣಿಮೆ ದಿನ ಗುರು ಪೌರ್ಣಿಮೆ ಆಚರಿಸುವ ಮೂಲಕ ಗುರುರೂಪಿ ಶಿಕ್ಷಕರು ಹಾಗೂ ಶ್ರೀರಾಮನನ್ನು ಆಚಾರ್ಯ ಪುರುಷನಾಗಿ ಪೂಜಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪಡೆಗಳು ನಿನ್ನೆ ರಾತ್ರಿ ಹಲವಾರು ಖಂಡಾಂತರ ಕ್ಷಿಪಣಿಗಳನ್ನು ಹಾರಿಸಿ ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ನೆಲೆಗೊಂಡಿರುವ ಅಮೆರಿಕ ಪಡೆಗಳ ಮೇಲೆ ಆಶ್ಚರ್ಯಕರ ದಾಳಿ ನಡೆಸಿವೆ ಎಂದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಎಲ್ಲಾ ಇರಾನಿನ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ತಡೆ ಹಿಡಿಯಲಾಗಿದೆ ಮತ್ತು ಅಮೆರಿಕ ಪಡೆಗಳು ಜಾಗರೂಕವಾಗಿವೆ ಮತ್ತು ಹೆಚ್ಚಿನ ಸನ್ನದ್ಧ ಸ್ಥಿತಿಯಲ್ಲಿವೆ. ಕಳೆದ 72 ಗಂಟೆಗಳಲ್ಲಿ 30 ಹೆಚ್ಚು ಡ್ರೋನ್ ದಾಳಿಗಳನ್ನು ಮಾಡಲಾಗಿದೆ ಎಂದು ಅಮೆರಿಕ ಹೇಳಿಕೊಂಡಿದೆ. 10 ಮತ್ತು 20 ರೂಪಾಯಿಗಳ ಪಾಲಿಮರ್ ನೋಟುಗಳನ್ನು ಪರಿಚಯಿಸುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರ ನೀಡಿರುವ ಅವರು, ಸದ್ಯ ಪ್ರಯೋಗಾರ್ಥವಾಗಿ 10 ಮತ್ತು 20 ರೂಪಾಯಿ ಮುಖಬೆಲೆಯ 100 ಶತಕೋಟಿ ಸಂಖ್ಯೆಯ ನೋಟುಗಳ ಮುದ್ರಣಕ್ಕೆ ಅನುಮತಿ ನೀಡಲಾಗಿದೆ. ನಂತರ ಈ 2 ಮುಖಬೆಲೆಯ ಪಾಲಿಮರ್ ನೋಟುಗಳನ್ನು ನಿಯಮಿತವಾಗಿ ವಿತರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಅಧ್ಯಯನಗಳ ಪ್ರಕಾರ ಪಾಲಿಮರ್ ನೋಟುಗಳ ಜೀವಿತಾವಧಿಯು ಕಾಗದದ ನೋಟುಗಳಿಗಿಂತ ಹೆಚ್ಚಾಗಿದೆ. ಪಾಲಿಮರ್ ನೋಟುಗಳ ಪರಿಚಯವು ಪ್ರಸ್ತುತ ಪ್ರಾಥಮಿಕ ಹಂತದಲ್ಲಿದೆ ಮತ್ತು ಈ ನೋಟುಗಳನ್ನು ನಿಯಮಿತವಾಗಿ ವಿತರಿಸಿದ ನಂತರವೇ ಡಿಜಿಟಲ್ ಪಾವತಿಗಳ ಮೇಲಿನ ಪರಿಣಾಮವನ್ನು ಖಚಿತಪಡಿಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಗುಲ್ವೀರ್ ಸಿಂಗ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ವಲಯದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಲಿ ಏಷ್ಯನ್ ಚಾಂಪಿಯನ್ ಸ್ಕಾಟ್ಸ್ ಟೌನ್ ಕ್ರೀಡಾಂಗಣದಲ್ಲಿ 27:49.78 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಆಸ್ಟ್ರೇಲಿಯಾದ ಕೈ ರಾಬಿನ್ಸನ್ ಅವರನ್ನು ಹಿಂಬಾಲಿಸಿದರು. ಹರ್ಜಿಂದರ್ ಕೌರ್ ಮಹಿಳೆಯರ 69 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. 29 ವರ್ಷದ ಕೌರ್ ಒಟ್ಟು 8 ವೇಟ್ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ 227 kg ಭಾರ ಎತ್ತುವ ಮೂಲಕ ಭಾರತಕ್ಕೆ 7ನೇ ಪದಕವನ್ನು ತಂದುಕೊಟ್ಟಿದ್ದಾರೆ. 2022ರಲ್ಲಿ ಬರ್ಮಿಂಗ್ಹ್ಯಾಂನಲ್ಲಿ ಕಂಚು ಗೆದ್ದಿದ್ದ ಹರ್ಜಿಂದರ್ ಸತತ 2ನೇ CWG ಪದಕ ಇದಾಗಿದೆ. ಏತನ್ಮಧ್ಯೆ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ಗ್ಲಾಸ್ಗೋ ಕ್ರೀಡಾಕೂಟದಲ್ಲಿ ಭಾರತ 2 ಚಿನ್ನ, 7 ಬೆಳ್ಳಿ ಮತ್ತು 3 ಕಂಚು ಸೇರಿದಂತೆ ಒಟ್ಟು 12 ಪದಕಗಳನ್ನು ಗಳಿಸಿದೆ. ಮುಂದಿನ ತಿಂಗಳು 15ರಿಂದ ಆರಂಭವಾಗಲಿರುವ ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ನಿನ್ನೆ 15 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಶುಭ್ಮನ್ ಗಿಲ್ ನಾಯಕತ್ವದ ತಂಡದಲ್ಲಿ ಕನ್ನಡಿಗ KL ರಾಹುಲ್ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಸರಣಿಯ ಮೊದಲ ಟೆಸ್ಟ್ ಪಂದ್ಯ 15 ಗಾಲೆಯಲ್ಲಿ ಆರಂಭವಾಗಲಿದ್ದು ನಂತರ 2ನೇ ಮತ್ತು ಕೊನೆಯ ಟೆಸ್ಟ್ 23 ಕೊಲಂಬೋದಲ್ಲಿ ನಡೆಯಲಿದೆ. ಪ್ರಸ್ತುತ WTC ಅಂಕಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದ್ದರೆ ಶ್ರೀಲಂಕಾ 6ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮೊದಲ 2 ಸ್ಥಾನಗಳನ್ನು ಪಡೆದುಕೊಂಡಿವೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಂಬ 3 ಹೊಸ ಕ್ರಿಮಿನಲ್ ಕಾನೂನುಗಳು ನಾಗರಿಕ ಕೇಂದ್ರಿತ, ಹೆಚ್ಚು ಸುಲಭವಾಗಿ ಪ್ರವೇಶಿಸಬಹುದಾದ ಮತ್ತು ಪರಿಣಾಮಕಾರಿ ನ್ಯಾಯ ವ್ಯವಸ್ಥೆಯನ್ನು ಒದಗಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಲೋಕಸಭೆಗೆ ನಿನ್ನೆ ತಿಳಿಸಿದ್ದಾರೆ. ಲಿಖಿತ ಉತ್ತರ ನೀಡಿರುವ ಅವರು, ಹೊಸ ಕಾನೂನುಗಳಲ್ಲಿ ಮಾಡಲಾದ ಪ್ರಮುಖ ನಿಬಂಧನೆಗಳು ಶಿಕ್ಷೆಗಿಂತ ನ್ಯಾಯದ ಮೇಲೆ ಕೇಂದ್ರೀಕರಿಸುತ್ತವೆ. ಭಾರತೀಯ ನ್ಯಾಯ ಸಂಹಿತೆ 2023 ಅಪ್ರಾಪ್ತ ವಯಸ್ಕರ ಮೇಲಿನ ಅತ್ಯಾಚಾರದ ಅಪರಾಧಕ್ಕೆ ಮರಣದಂಡನೆಯವರೆಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗಿದೆ. ಅಪ್ರಾಪ್ತ ವಯಸ್ಕರ ಮೇಲಿನ ಸಾಮೂಹಿಕ ಅತ್ಯಾಚಾರದ ಅಪರಾಧಕ್ಕೆ ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸಬಹುದು ಎಂದು ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಬರ್ ಬೆದರಿಕೆಗಳ ಬಗ್ಗೆ ನಿರಂತರ ಜಾಗರೂಕತೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ಭವನ ರಾಷ್ಟ್ರದ ಭವನವಾಗಬೇಕು, ಎಲ್ಲ ವರ್ಗದ ಸಮಸ್ಯೆಗಳಿಗೆ ಕಿವಿಯಾಗಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 3 ವರ್ಷಗಳಲ್ಲಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 75,000 ಕೋಟಿ ರೂಪಾಯಿ ಬಿಡುಗಡೆ, ಕೇಂದ್ರ ಸಚಿವ ನಿತ್ಯಾನಂದ ರೈ. ಕಾಮನ್ವೆಲ್ತ್ ಕ್ರೀಡಾಕೂಟ, ಗುಲ್ವೀರ್ ಸಿಂಗ್ ಹಾಗೂ ಹರ್ಜಿಂದರ್ ಕೌರ್ಗೆ ಬೆಳ್ಳಿ. ಹಾಗೂ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ. ಶುಭ್ಮನ್ ಗಿಲ್ ನಾಯಕ, ಕನ್ನಡಿಗ KL ರಾಹುಲ್ ಉಪನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಶಿಷ್ಯ ಚಿತ್ರದ ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ನೀಡಿದರೆ ಬಿ ನಾಗೇಂದ್ರ ಪ್ರಸಾದ್, ಗಾಯಕ ಹೇಮಂತ್.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಈಗ ಕೇಳಿ ವಿಷ್ಣುಸೇನಾ ಚಿತ್ರದ ಗೀತೆ. ವಿಷ್ಣುಸೇನಾ ಚಿತ್ರದಿಂದ ಸಂಗೀತ ನೀಡಿದ್ದಾರೆ ದೇವ್, ಸಾಹಿತ್ಯ ಉಪೇಂದ್ರ, ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಸಂಗಡಿಗರು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಬರೋಣ. ಆಕಸ್ಮಿಕ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಮತ್ತು ಸಾಹಿತ್ಯ ಹಂಸಲೇಖ, ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆಗೆ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್. ಈ ಎರಡೂ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಕೇಳಿಬರುವುದು.

ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ಶಿಕ್ಷಕರು ಮಕ್ಕಳನ್ನ ಜ್ಞಾನ ಮತ್ತು ಸಂಸ್ಕೃತರನ್ನಾಗಿ ಮಾಡುವವರು. ಒಬ್ಬ ಶಿಕ್ಷಕನು ದೇವರು ನೀಡಿದ ಸುಂದರವಾದ ಕೊಡುಗೆಯಾಗಿದೆ. ಏಕೆಂದರೆ ದೇವರು ಇಡೀ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಶಿಕ್ಷಕ ಇಡೀ ರಾಷ್ಟ್ರದ ಸೃಷ್ಟಿಕರ್ತ. ಒಬ್ಬ ಶಿಕ್ಷಕನು ವಿದ್ಯಾರ್ಥಿಯ ಜೀವನದಲ್ಲಿ ಪ್ರಮುಖ ಜೀವಿಯಾಗಿದ್ದು ತನ್ನ ಜ್ಞಾನ ತಾಳ್ಮೆ ಮತ್ತು ಪ್ರೀತಿಯ ಮೂಲಕ ವಿದ್ಯಾರ್ಥಿಯ ಇಡೀ ಜೀವನಕ್ಕೆ ಬಲವಾದ ಆಕಾರವನ್ನು ನೀಡುತ್ತಾನೆ. ಶಿಕ್ಷಕನು ಶೈಕ್ಷಣಿಕ ಜ್ಞಾನ ನೈತಿಕ ಮೌಲ್ಯಗಳನ್ನು ಹಂಚಿಕೊಳ್ಳುತ್ತಾನೆ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಉತ್ತಮ ಮನುಷ್ಯರನ್ನಾಗಿ ರೂಪಿಸಲು ಸಹಾಯ ಮಾಡುವ ನೈತಿಕ ಮೌಲ್ಯಗಳನ್ನು ಸಂಯೋಜಿಸುತ್ತಾನೆ. ಅವರು ತೆರೆದ ಪುಸ್ತಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ಉತ್ತಮ ನಾಳೆಗಾಗಿ ತಮ್ಮ ಜೀವನದ ಅನುಭವವನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಒಬ್ಬ ಶಿಕ್ಷಕನು ಅನೇಕ ಗುಣಗಳನ್ನು ಹೊಂದಿದ್ದಾನೆ. ಅವರು ತಮ್ಮ ವಿದ್ಯಾರ್ಥಿಯ ಜೀವನದಲ್ಲಿ ಸಮರ್ಥರಾಗಿದ್ದಾರೆ ಮತ್ತು ಪ್ರತಿಯೊಂದು ಅಂಶದಲ್ಲೂ ಯಶಸ್ವಿಯಾಗುತ್ತಾರೆ. ಗುರು ಶಿಷ್ಯನಿಗೆ ಜ್ಞಾನ ಮಾರ್ಗದರ್ಶನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀಡುವ ವ್ಯಕ್ತಿ. ಗುರು ಶಿಷ್ಯ ಸಂಬಂಧವು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾಗಿದೆ. ಗುರು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಮಾರ್ಗದರ್ಶನ ನೀಡಬಲ್ಲನು. ಜ್ಞಾನದ ದಾರಿದೀಪವಾಗಿದ್ದು ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನ ಬೆಳಗುತ್ತಾನೆ. ಜೀವನದ ಎಲ್ಲ ಹಂತಗಳಲ್ಲಿ ಸರಿಯಾದ ಮಾರ್ಗವನ್ನ ತೋರಿಸುತ್ತಾನೆ ಮತ್ತು ಕಷ್ಟಗಳನ್ನ ಎದುರಿಸಲು ಸಹಾಯ ಮಾಡುತ್ತಾನೆ. ಗುರು ಶಿಷ್ಯ ಸಂಬಂಧವು ನಂಬಿಕೆ ಮತ್ತು ಗೌರವದ ಮೇಲೆ ಆಧಾರಿತವಾಗಿದೆ. ಶಿಷ್ಯನು ಗುರುವನ್ನ ದೈವ ಸ್ವರೂಪವಾಗಿ ಕಾಣುತ್ತಾನೆ, ಅವನ ಆಜ್ಞೆಯನ್ನ ಪಾಲಿಸುತ್ತಾನೆ. ಗುರು ಶಿಷ್ಯನಿಗೆ ಪ್ರೀತಿ ಕಾಳಜಿ ಮತ್ತು ಮಾರ್ಗದರ್ಶನ ನೀಡುತ್ತಾನೆ. ಈ ಸಂಬಂಧವು ಶಿಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಮೋಕ್ಷ ಮಾರ್ಗವನ್ನ ಜಗತ್ತಿಗೆ ತಿಳಿಸಿದ ಶಂಕರ ಭಗವತ್ಪಾದರು ಆದಿಶಂಕರಾಚಾರ್ಯರು ಜಗತ್ತಿಗೆ ಗುರುವಾಗಿದ್ದಾರೆ. ಕೃಷ್ಣಂ ವಂದೇ ಜಗದ್ಗುರು ಎಂದು ಭಗವದ್ಗೀತೆಯನ್ನ ಬೋಧಿಸುವ ಮೂಲಕ ಶ್ರೀಕೃಷ್ಣನು ಜಗದ್ಗುರುವಾಗಿದ್ದಾರೆ. ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಲಾಗಿದೆ. ಗುರು ಸೃಷ್ಟಿ ಸ್ಥಿತಿ ಮತ್ತು ಲಯಕಾರರು ಹೌದಲ್ಲವೇ? ಶಿಕ್ಷಕ ಭೌತಿಕವಾಗಿ ಏನನ್ನೂ ತಯಾರಿಸದಿರಬಹುದು, ಆದರೆ ಮಕ್ಕಳ ವಿದ್ಯಾರ್ಥಿಗಳ ಜೀವನದ ಗುರಿ ಉದ್ದೇಶಗಳನ್ನ ಅವುಗಳನ್ನ ಸಾಧಿಸುವ ಮಾರ್ಗಗಳನ್ನ ಧ್ಯೇಯವನ್ನ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸೃಷ್ಟಿ ಮಾಡುವವನು ಅವು ಪಕ್ವವಾಗಿ ಬೆಳೆಯುವಂತೆ ವಿವಿಧ ತತ್ವಗಳನ್ನ ತಲೆಯಲ್ಲಿ ತುಂಬುವವನು ಮತ್ತು ದಾರಿ ತಪ್ಪುವ ವಿದ್ಯಾರ್ಥಿಗಳ ನಡೆನುಡಿಗಳನ್ನ ವಿದ್ಯಾರ್ಥಿಗಳಲ್ಲಿನ ಕೆಟ್ಟ ಯೋಚನೆಗಳನ್ನ ನಾಶ ಮಾಡಿ ಸರಿಯಾದ ದಾರಿಯನ್ನ ತೋರುವವನು ಗುರುವೇ ಆಗಿದ್ದಾನೆ. ಮನುಷ್ಯನ ಜೀವನದ ಗುರಿಯನ್ನ ರೂಪಿಸುವ ಪ್ರಮುಖ ಹಂತವಾಗಿದ್ದು ಇಲ್ಲಿಂದ ಮಕ್ಕಳಿಗೆ ಉತ್ತಮ ಗುರುವಿನ ಮಾರ್ಗದರ್ಶನ ಅಗತ್ಯವಾಗಿ ಬೇಕಾಗುತ್ತದೆ. ಗುರು ಎಂದರೆ ಕೇವಲ ಶಾಲೆಗಳಲ್ಲಿ ಅಕ್ಷರ ಹೇಳಿಕೊಡುವ ಗುರುಗಳಷ್ಟೇ ಅಲ್ಲ, ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಬಂಧು ಬಳಗ ಸ್ನೇಹಿತರು ನಾವು ನೋಡುವ ಮಾತನಾಡಿಸುವ ಜನರನ್ನ ಸಮಾಜದಲ್ಲಿ ಎತ್ತರದಲ್ಲಿರುವ ಗಣ್ಯ ವ್ಯಕ್ತಿಗಳು ಮಹನೀಯರನ್ನ ಸಹ ಗುರುಗಳಾಗಿ ಭಾವಿಸಿದರೆ ಮನುಷ್ಯ ಅತಿ ಎತ್ತರಕ್ಕೆ ಏರಬಹುದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ದಾರ್ಶನಿಕರೊಬ್ಬರು ಹೇಳಿದ್ದಾರೆ. ಅಂದರೆ ಏನೂ ತಿಳಿಯದ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಜೀವನದ ಮೌಲ್ಯಗಳು ಜೀವನದ ಅರ್ಥ ಗುರಿ ಆ ಗುರಿಯನ್ನ ಮಾರ್ಗದರ್ಶನವಿಲ್ಲದೆ ತಿಳಿಯಲು ಸಾಧ್ಯವಿಲ್ಲ.

ಪ್ರಪಂಚದ ಮಹಾನ್ ವ್ಯಕ್ತಿಗಳು, ದಾರ್ಶನಿಕರು, ಸಂತರು, ರಾಜಕೀಯ ಮುತ್ಸದಿಗಳು ಜೀವನದ ವಿವಿಧ ಹಂತಗಳನ್ನು ಪ್ರತಿ ಹಂತದಲ್ಲಿ ಮಾರ್ಗದರ್ಶಕರಾಗಿ ಒಬ್ಬ ಗುರು ಜೊತೆಗಿದ್ದರೆಂದು ತಿಳಿಯುತ್ತದೆ. ಮನಸ್ಸು ಎಲ್ಲಾ ಕಡೆಗೂ ಓಡುತ್ತಿರುತ್ತದೆ, ಆದರೆ ಅಂತಹ ಮನಸ್ಸಿಗೆ ಸರಿಯಾದ ದಾರಿ ತೋರುವ ಬುದ್ಧಿಯನ್ನು ಉಪಯೋಗಿಸಿ ಸಮಾಜಕ್ಕೆ ಒಳಿತು ಮಾಡುವ ಮಾರ್ಗದರ್ಶನ ತೋರಿಸುವ ಶಕ್ತಿ ಇರುವುದು ಕೇವಲ ಗುರುವಿಗೆ ಮಾತ್ರ. ಪುರಾಣದ ಕಥೆಗಳನ್ನು ನೋಡಿದರೆ ನಮ್ಮ ಪ್ರಾಚೀನರು ಗುರುಗಳಿಗೆ ಎಂತಹ ಮಹತ್ವವನ್ನು ನೀಡಿದ್ದಾರೆ ಎಂದು ನಮಗೆ ತಿಳಿಯುತ್ತದೆ. ಮಹಾಭಾರತ, ರಾಮಾಯಣದಂತಹ ಬೃಹತ್ ಮಹಾಕಾವ್ಯಗಳು ನಮ್ಮ ಪೂರ್ವಜರ ಜೀವನ ಕ್ರಮ, ಸಂಸ್ಕೃತಿ, ಅವರು ನಂಬಿ ಗೌರವಿಸುತ್ತಿದ್ದ ಮೌಲ್ಯಗಳು ನಮಗೆ ತಿಳಿಸುತ್ತದೆ. ಶ್ರೀರಾಮಚಂದ್ರನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಸಿಕೊಳ್ಳಲು ಅವನಿಗೆ ಜೀವನದ ವಿವಿಧ ಹಂತಗಳಲ್ಲಿ ದೊರೆತ ಗುರುಗಳೇ ಕಾರಣ. ಅವರ ಮಾರ್ಗದರ್ಶನವೇ ಆತನನ್ನ ಆದರ್ಶ ಪುರುಷನನ್ನಾಗಿ ರೂಪಿಸಿರುವುದು. ಅಂತೆಯೇ ಮಹಾಭಾರತದಲ್ಲಿ ಅರ್ಜುನ ಒಬ್ಬ ಉತ್ತಮ ಬಿಲ್ಲು ವಿದ್ಯಾ ಪ್ರವೀಣನಾಗಲು ದ್ರೋಣಾಚಾರ್ಯರಂತಹ ಗುರುಗಳೇ ಕಾರಣ. ಹಾಗೆಯೇ ನಮ್ಮ ಇತಿಹಾಸದ ಪ್ರಸಿದ್ಧ ದೊರೆಗಳಾದ ಹಕ್ಕಬುಕ್ಕರು, ಶತ್ರುಗಳ ದಾಳಿಯಿಂದ ಕೈ ತಪ್ಪಿದ ವಿಜಯನಗರ ಸಾಮ್ರಾಜ್ಯವನ್ನ ಹಿಂಪಡೆಯಲು ವಿದ್ಯಾರಣ್ಯರಂತಹ ಗುರುಗಳೇ ಮಾರ್ಗದರ್ಶನ ಅತ್ಯಗತ್ಯವಾಗಿತ್ತು. ಅಂಬೇಡ್ಕರ್ ಬರೆದ ಸಂವಿಧಾನ ಇಂದು ದೇಶದ ಹಣೆ ಬರಹವನ್ನ ನಿರ್ಧರಿಸುವ ಒಂದು ಸಂಹಿತೆಯಾಗಿದೆ. ಆದರೆ ಅವರಿಗೆ ಸಿಕ್ಕಂತಹ ಗುರುಗಳು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡದಿದ್ದರೆ ಅಂಬೇಡ್ಕರ್ ಓದು ಮುಂದುವರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮಹಾತ್ಮ ಗಾಂಧಿಯವರನ್ನ ಇಡೀ ವಿಶ್ವವೇ ಕೊಂಡಾಡುತ್ತಿದೆ. ಅವರ ಅಹಿಂಸೆಯ ತತ್ವಗಳನ್ನ ಬಹಳಷ್ಟು ಮಂದಿ ಇಷ್ಟಪಡುತ್ತಾರೆ. ಆದರೆ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಮಹಾತ್ಮ ಗಾಂಧಿಯಾಗಲು ಕಾರಣವಾದ ಗುರುಗಳು ಅನೇಕರು. ಅವರ ತತ್ವೋಪದೇಶಗಳು ಮಹಾತ್ಮ ಗಾಂಧಿಯವರ ಮನಸ್ಸನ್ನ ಆಳವಾಗಿ ಹೊಕ್ಕು ಅಹಿಂಸೆ ಸತ್ಯದ ಬಗೆಗಿನ ನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸಿದವು. ಆದ್ದರಿಂದ ಭಾರತದ ಸ್ವಾತಂತ್ರ್ಯ ಹೋರಾಟದ ದಿಕ್ಕೇ ಬದಲಾಗಿ ಅಹಿಂಸೆಯಿಂದ ಸ್ವರಾಜ್ಯವನ್ನ ಪಡೆದ ಪ್ರಪಂಚದ ಮೊದಲ ರಾಷ್ಟ್ರವಾಯಿತು. ಈಗಲೂ ನಮ್ಮ ಸುತ್ತಮುತ್ತಲಿನ ಯಾವುದೇ ನಾಯಕರನ್ನ ಕೇಳಿದರೆ ಅವರ ಜೀವನದ ಗುರಿ ಅವರು ಗುರು ಹಾಕಿಕೊಟ್ಟ ಮಾರ್ಗದ ಮೇಲೆಯೇ ನಡೆಯುತ್ತಾರೆ ಎಂದು ಸತ್ಯ ತಿಳಿಯುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರವಲ್ಲದೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಶಿಕ್ಷಕರಿಗೆ ಪ್ರಮುಖ ಸ್ಥಾನವಿದೆ. ಅವರು ತಮ್ಮ ವಿದ್ಯಾರ್ಥಿಗಳಲ್ಲಿ ವಿತರಿಸುವ ಎಲ್ಲಾ ಗುಣಗಳನ್ನು ಹೊಂದಿದ್ದಾರೆ. ಗುರು ಜ್ಞಾನ, ಸಮೃದ್ಧಿ ಮತ್ತು ಬೆಳಕನ್ನ ಕೇಳುವವನು. ಇದರಿಂದ ನಾವು ನಮ್ಮ ಜೀವನದುದ್ದಕ್ಕೂ ಹೆಚ್ಚು ಪ್ರಯೋಜನ ಪಡೆಯಬಹುದು. ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಮಾರ್ಗವನ್ನ ಆರಿಸಿಕೊಳ್ಳಲು ಸಹಾಯ ಮಾಡುತ್ತಾರೆ. ಹಿರಿಯರನ್ನ ಹೇಗೆ ಗೌರವಿಸಬೇಕು ಎಂಬುದನ್ನ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾರೆ. ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಗೌರವ ಮತ್ತು ಅವಮಾನ ಮತ್ತು ಇನ್ನೂ ಹೆಚ್ಚಿನ ವ್ಯತ್ಯಾಸವನ್ನ ಹೇಳಿಕೊಡುತ್ತಾರೆ. ಶಿಕ್ಷಕರು ತಮ್ಮ ವಿದ್ಯಾರ್ಥಿಯ ಜ್ಞಾನ, ಕೌಶಲ್ಯ ಮತ್ತು ಸಕಾರಾತ್ಮಕ ನಡವಳಿಕೆಗಳೊಂದಿಗೆ ಸಜ್ಜುಗೊಳಿಸುತ್ತಾರೆ. ಅದು ವಿದ್ಯಾರ್ಥಿಯು ಎಂದಿಗೂ ಕಳೆದು ಹೋಗುವುದಿಲ್ಲ ಎಂದು ಭಾವಿಸುತ್ತಾರೆ. ಸಮಯವನ್ನ ಹೇಗೆ ಬಳಸುವುದು ಮತ್ತು ಸಮಯದ ನಿರ್ಬಂಧದ ಬಗ್ಗೆ ಶಿಕ್ಷಕರು ಅವರಿಗೆ ಅರಿವು ಮೂಡಿಸುತ್ತಾರೆ. ಶಿಕ್ಷಕರು ತಮ್ಮ ಉತ್ತಮ ಕೆಲಸಕ್ಕಾಗಿ ತಮ್ಮ ವಿದ್ಯಾರ್ಥಿಗಳನ್ನ ಪುರಸ್ಕರಿಸುತ್ತಾರೆ. ಕೆಲವೊಮ್ಮೆ ಇದು ಅವರ ಜೀವನಕ್ಕೆ ಸರಿಯಲ್ಲ ಎಂದು ಅರ್ಥ ಮಾಡಿಕೊಳ್ಳಲು ತಪ್ಪನ್ನ ಅರಿತುಕೊಳ್ಳುವುದಕ್ಕಾಗಿ ಅವರನ್ನ ಶಿಕ್ಷಿಸುತ್ತಾರೆ. ಮಕ್ಕಳ ಭವಿಷ್ಯ ಮತ್ತು ಪ್ರಸ್ತುತ ಎರಡನ್ನೂ ಶಿಕ್ಷಕರು ಮಾಡುತ್ತಾರೆ. ತಮ್ಮ ಜೀವನದುದ್ದಕ್ಕೂ ಉತ್ತಮ ವಿದ್ಯಾರ್ಥಿಯನ್ನ ಸೃಷ್ಟಿಸುವ ಮೂಲಕ ಉತ್ತಮ ಸಮಾಜವನ್ನ ಹೆಚ್ಚಿಸುತ್ತಾರೆ.

ಭಾರತದ ಅತ್ಯಂತ ಗೌರವಾನ್ವಿತ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಶಿಕ್ಷಕರಿಂದಾಗಿ ಶ್ರೇಷ್ಠ ಏರೋಸ್ಪೇಸ್ ಇಂಜಿನಿಯರ್ ಆಗಿ ತಮ್ಮ ಸ್ಥಾನವನ್ನು ಸಾಧಿಸಿದರು. ಪಕ್ಷಿಗಳು ಹೇಗೆ ಹಾರುತ್ತವೆ ಎಂಬುದರ ಕುರಿತು ಶ್ರೀ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರ ಬೋಧನೆಗಳು ಡಾಕ್ಟರ್ ಕಲಾಂ ಅವರ ಸಮಾಜಕ್ಕೆ ನೀಡಿದ ಕೊಡುಗೆಯ ಮೇಲೆ ಪ್ರಭಾವ ಬೀರಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಕ್ರೀಡೆಯಲ್ಲೂ ಹಲವಾರು ಉದಾಹರಣೆಗಳಿವೆ. ಅಲ್ಲಿ ಶಿಕ್ಷಕರು ಕ್ರೀಡಾಪಟುಗಳ ವೃತ್ತಿ ಜೀವನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಬ್ಯಾಟಿಂಗ್ ಮಾಂತ್ರಿಕ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ತರಬೇತುದಾರ ಮತ್ತು ಶಿಕ್ಷಕ ಶ್ರೀ ರಮಾಕಾಂತ್ ಅಚ್ರೇಕರ್ ಅವರನ್ನ ಯಶಸ್ಸಿಗೆ ಸಲ್ಲುತ್ತಾರೆ. ಹೀಗೆ ನೃತ್ಯ, ಸಂಗೀತ, ನಟನೆ, ಕಲೆ, ವಿಜ್ಞಾನ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಗುರುಗಳು ತಮ್ಮ ಶಿಷ್ಯರ ಜೀವನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಹಲವಾರು ಉದಾಹರಣೆಗಳಿವೆ. ಇವೆಲ್ಲವುಗಳಲ್ಲಿ ಏಕಲವ್ಯನು ಮಾಡಿದ ಅತ್ಯುನ್ನತ ತ್ಯಾಗವು ಪ್ರಧಾನ ಪ್ರಾಮುಖ್ಯತೆಯನ್ನ ಹೊಂದಿದೆ. ತನ್ನ ಶಿಕ್ಷಕರ ಕಡೆಗೆ ವಿದ್ಯಾರ್ಥಿಯ ಸಮರ್ಪಣೆಯನ್ನ ತೋರಿಸುತ್ತದೆ. ಭಾರತೀಯ ಪರಿಕಲ್ಪನೆಯ ಪ್ರಕಾರ ಶಿಕ್ಷಕನು ಶಿಕ್ಷಕರ ಆಧ್ಯಾತ್ಮಿಕ ಮತ್ತು ಭೌತಿಕ ತಂದೆ. ಶಿಕ್ಷಕರ ಸಹಾಯವಿಲ್ಲದೆ ಯಾವುದೇ ಶಿಕ್ಷಣ ಸಾಧ್ಯವಿಲ್ಲ. ಅವರನ್ನ ಗುರು ಎಂದು ಪರಿಗಣಿಸಲಾಗುತ್ತದೆ. ಒಬ್ಬ ಊಹಕ, ಒಡನಾಡಿ ಮತ್ತು ಮಾರ್ಗದರ್ಶಿ. ಪ್ರಾಚೀನ ಭಾರತದಲ್ಲಿ ಜ್ಞಾನದ ಪ್ರಸರಣವು ಮೌಖಿಕವಾಗಿತ್ತು ಮತ್ತು ಶಿಕ್ಷಕನು ಜ್ಞಾನದ ಏಕೈಕ ಪಾಲಕನಾಗಿದ್ದನು. ಪ್ರತಿ ವರ್ಷ ಕೆಲವು ಶಿಕ್ಷಕರನ್ನ ಗೌರವಿಸಲಾಗುತ್ತದೆ. ಭಾರತದ ಎರಡನೇ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತದೆ. ಭಾರತವು ಕೆಲವು ಶ್ರೇಷ್ಠ ಶಿಕ್ಷಕರ ತವರು ನೆಲವಾಗಿದೆ. ಈ ದಿನದಂದು ಶಾಲೆಯಲ್ಲಿ ವಿಶೇಷ ಸಮಾರಂಭ ನಡೆಯುತ್ತದೆ. ಇದರಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಕತ್ತಲೆಯ ಅಜ್ಞಾನವನ್ನು ತೊಡೆದು ಹಾಕಲು ಸಹಾಯ ಮಾಡುವ ಎಲ್ಲ ಶಿಕ್ಷಕರನ್ನ ರಾಷ್ಟ್ರವು ಯಾವಾಗಲೂ ಗೌರವಿಸುತ್ತದೆ.

ಶಿಕ್ಷಕನು ಜ್ಞಾನದ ಸಾಗರ. ನಾವು ಸಾಧ್ಯವಾದಷ್ಟು ಕಾಲ ಒಂದು ವಿಷಯದ ಬಗ್ಗೆ ಜ್ಞಾನವನ್ನ ಪಡೆದುಕೊಳ್ಳಬೇಕು. ಈಗಲೂ ನಮ್ಮ ಸುತ್ತಮುತ್ತಲಿನ ಯಾವುದೇ ನಾಯಕರನ್ನ ಕೇಳಿದರೆ ಅವರ ಜೀವನದ ಗುರಿ ಅವರ ಗುರು ಹಾಕಿಕೊಟ್ಟ ಮಾರ್ಗದ ಮೇಲೆಯೇ ನಡೆಯುತ್ತದೆ ಎಂಬ ಸತ್ಯ ತಿಳಿಯುತ್ತದೆ. ಆದರೆ ಇಂದು ಸಮಾಜ ವಿಚಿತ್ರ ರೀತಿಯಲ್ಲಿ ಬದಲಾಗುತ್ತಿದೆ. ಶಿಕ್ಷಕರ ಸ್ಥಾನಮಾನಗಳು ಪಲ್ಲಟವಾಗುತ್ತಿವೆ. ಗುರುಗಳ ಮೇಲಿನ ಗೌರವ ಮೊದಲಿನಂತಿಲ್ಲ. ಇದಕ್ಕೆ ಕೇವಲ ವಿದ್ಯಾರ್ಥಿಗಳಷ್ಟೇ ಕಾರಣರಲ್ಲ, ಅವರ ಪೋಷಕರು, ನಮ್ಮ ಸಾಮಾಜಿಕ ವ್ಯವಸ್ಥೆ, ಮಾಧ್ಯಮಗಳು ಸಹ ಕಾರಣ. ಅಲ್ಲದೆ ಶಿಕ್ಷಕರು ಸಹ ಹಲವೆಡೆ ಹಾದಿ ತಪ್ಪುತ್ತಿದ್ದಾರೆ. ಅವರ ವರ್ತನೆ, ನಡವಳಿಕೆಗಳು, ಅನುಕರಣೀಯತೆ ಎಲ್ಲಾ ಸಂದರ್ಭದಲ್ಲೂ ಇರುವುದಿಲ್ಲ. ಇದರಿಂದ ನಮ್ಮ ಸಾಮಾಜಿಕ ತಳಹದಿಯೇ ಅಲುಗಾಡುತ್ತಿದೆ. ಸಮಾಜದಲ್ಲಿ ಅತ್ಯಾಚಾರ, ಮೋಸ, ವಂಚನೆ, ಭ್ರಷ್ಟಾಚಾರದಂತಹ ಘಟನೆಗಳು ಇಂದು ಹೆಚ್ಚಾಗುತ್ತಿವೆ. ಇದಕ್ಕೆಲ್ಲ ಸರಿಯಾದ ಗುರುವಿನ ಮಾರ್ಗದರ್ಶನವಿಲ್ಲದಿರುವುದೇ ಕಾರಣ. ನಾವು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಶಿಕ್ಷಕರು ಮೌಲ್ಯಯುತವಾದ ಪ್ರಜೆಗಳನ್ನ ತಯಾರು ಮಾಡಬೇಕು. ಹಾಗೆಯೇ ನಮ್ಮ ಮೇಲೆ ಗುರುಗಳ ಕೃಪೆಯಾಗಬೇಕು ಎಂದು ಪ್ರತಿದಿನ ನಮ್ಮ ಕಡೆಯಿಂದ ಆಗುವ ತಪ್ಪುಗಳನ್ನ ನೋಂದಾಯಿಸಬೇಕು ಮತ್ತು ಅದರ ಹಿಂದಿರುವ ದೋಷಗಳನ್ನ ಹುಡುಕಬೇಕು. ಇದರಿಂದ ನಮ್ಮ ದೋಷಗಳು ಬೇಗನೆ ಹೋಗುತ್ತವೆ ಮತ್ತು ನಮ್ಮಲ್ಲಿ ದೇವರ ಗುಣಗಳು ಬರುತ್ತವೆ ಹಾಗೂ ನಾವು ಆನಂದದಿಂದ ಬದುಕುವೆವು. ಈಗ ನಾವು ದೇವರ ಚರಣಗಳಿಗೆ ಕೃತಜ್ಞತೆ ವ್ಯಕ್ತ ಮಾಡೋಣ ಮತ್ತು ನಮಗೆ ತಿಳಿದ ಎಲ್ಲ ಅಂಶಗಳು ನಮ್ಮಲ್ಲಿ ಅಳವಡಿಸಿಕೊಳ್ಳುವಂತಾಗ

0: ಇದುವರೆಗೆ ಗುರುವಿನ ಮಹತ್ವ ಕುರಿತು ಗುರು ಪೂರ್ಣಿಮೆ ಅಂಗವಾಗಿ ಸಂಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಿ ರೂಪಾದೇಸಾಯಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳಿ ಒಂದು ಭಾವಗೀತೆಯನ್ನ. ಹಾಡಿದರೆ ರತ್ನಶಾಸ್ತ್ರಿ, ಸಾಹಿತ್ಯ ಜಿ ಎಸ್ ಶಿವರುದ್ರಪ್ಪ.

0: ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯಕ್ಕೆ ಧ್ವನಿ ನೀಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9 ಗಂಟೆ. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅಬ್ ಗರೀಬೋ ಕಿ ಜಾಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 14555ಕ್ಕೆ ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಗ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
5: 8700-01-4242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:05 ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: ಆಕಾಶವಾಣಿ ಕೇಳಿ ವಿಶ್ವ ಹುಲಿ ದಿನ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನ.
1: ಆತ್ಮೀಯ ಕೇಳುಗರೆ, ಜುಲೈ 29 ವಿಶ್ವ ಹುಲಿ ದಿನವಾಗಿ ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಇದರ ಒಂದು ಹಿನ್ನೆಲೆ ಏನು, ಉದ್ದೇಶ ಏನು, ಯಾಕಾಗಿ ಈ ವಿಶ್ವ ಹುಲಿ ದಿನವನ್ನು ನಾವು ಆಚರಣೆ ಮಾಡಬೇಕಾಗಿದೆ, ಇಂದಿನ ಒಂದು ಪರಿಸ್ಥಿತಿ ಹೇಗಿದೆ, ಹಾಗೂ ಪರಿಸರದ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಈ ಹುಲಿಯ ಒಂದು ಮಹತ್ವ ಏನು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕದ್ರಾ ವನ್ಯಜೀವಿ ವಲಯದ ವಲಯ ಅರಣ್ಯಾಧಿಕಾರಿ ಶ್ರೀ ಹರಿಕಿರಣ್ ಭಟ್ ಅವರಿದ್ದಾರೆ. ನಮಸ್ಕಾರ ಹರಿಕಿರಣ್ ಭಟ್ ಅವರೇ.
2: ನಮಸ್ಕಾರ ಸರ್.
1: ಈ ಜುಲೈ 29 ವಿಶ್ವ ಹುಲಿ ದಿನ ಅಂತ ಆಚರಣೆ ಮಾಡಲಾಗ್ತದೆ, ಇದರ ಒಂದು ಹಿನ್ನೆಲೆ ಏನು ಹಾಗೂ ಮಹತ್ವ ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ಹೇಳ್ಬೋದಾ?
2: ಮೊದಲನೇದಾಗಿ ಆಕಾಶವಾಣಿ ಎಲ್ಲ ಕೇಳುಗರಿಗೆ ವಿಶ್ವ ಹುಲಿ ದಿನದ ಹಾರ್ದಿಕ ಶುಭಾಶಯಗಳು ಸರ್. ಹಾಗೆ ಹುಲಿ, ಕಾಡು ಹಾಗೂ ಪ್ರಕೃತಿಯ ಸಂರಕ್ಷಣೆ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ನೀಡುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
1: ಸಂತೋಷ.
2: ಬಹಳ ದಶಕಗಳ ಹಿಂದೆ ವಿಶ್ವದಾದ್ಯಂತ ಏನಾಗಿತ್ತು ಅಂತಂದ್ರೆ, ಹುಲಿ ಸಂಖ್ಯೆ ಅಪಾಯ ಮಟ್ಟಕ್ಕೆ ಕುಸಿದಿತ್ತು. ಅಕ್ರಮ ಬೇಟೆ, ಅರಣ್ಯನಾಶ ಹಾಗೆ ಆವಾಸ ಸ್ಥಾನದ ಕುಗ್ಗುವಿಕೆಯಿಂದ ಹುಲಿಗಳ ಅಸ್ತಿತ್ವವೇ ಅಪಾಯದಲ್ಲಿತ್ತು. ಇದನ್ನು ಮನಗಂಡು ವಿಶ್ವದ ಹಲವು ರಾಷ್ಟ್ರಗಳು ಸೇರಿ 2010 ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ ನಲ್ಲಿ ನಡೆದಂತ ಟೈಗರ್ ಸಮಿಟ್ ನಲ್ಲಿ ಹುಲಿಗಳ ಸಂರಕ್ಷಣೆಗೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತವೆ. ಸೊ ಅಲ್ಲಿಂದಲೇ ಜುಲೈ 29 ವಿಶ್ವ ಹುಲಿ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ಕೇವಲ ಆಚರಣೆಗೆ ಸೀಮಿತ ಅಲ್ಲ, ಜನರಲ್ಲಿ ಜಾಗೃತಿ ಮೂಡಿಸುವುದು, ಯುವಜನರನ್ನ ಪ್ರಕೃತಿ ಸಂರಕ್ಷಣೆಯತ್ತ ಸೆಳೆಯುವುದು ಹಾಗೂ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಅರಣ್ಯವನ್ನು ಉಳಿಸುವಂತ ಸಂಕಲ್ಪ ಮಾಡುವಂತ ದಿನವಾಗಿದೆ ಇದು.
1: ಸಾಮಾನ್ಯವಾಗಿ ಜನರು ಯೋಚನೆ ಮಾಡುವಂತಹದ್ದು ಹುಲಿ ಕಾಡಿನಲ್ಲಿರ್ತದೆ, ವನ್ಯದಲ್ಲಿ ಇರ್ತದೆ ಅಂತ ಹೇಳಿ, ಈ ಹುಲಿಯ ಸಂರಕ್ಷಣೆಗೂ ನಮಗೂ ಏನು ಉಪಯೋಗ ನೇರವಾಗಿ?
2: ಹುಲಿ ಒಂದು ಕೀಸ್ಟೋನ್ ಸ್ಪೀಸೀಸ್, ಅಂದ್ರೆ ಈಗ ಮನೆಯ ಮಾಲೀಕ ಅಥವಾ ಮನೆಯಲ್ಲಿ ಅತಿ ಪ್ರಮುಖವಾದ ಆಧಾರ ಸ್ತಂಭ ಇದ್ದಂತೆ. ಸೊ ಆ ಕೀಸ್ಟೋನ್ ಸ್ಪೀಸೀಸ್ ಅನ್ನೋದು ಈಗ ಒಂದು ಆರ್ಚ್ ಅಥವಾ ಒಂದು ಕಮಾನ್ ತಗೊಂಡ್ರೆ ಅದರಲ್ಲಿ ಒಂದು ಕಲ್ಲನ್ನು ತೆಗೆದ್ರೆ ಇಡೀ ಕಮಾನೆ ಕುಸಿದು ಬೀಳುತ್ತೆ.
1: ಒಂದಕ್ಕೊಂದು
2: ಸಂಬಂಧ ಇದೆ. ಸೊ ಹಾಗೆ ಹುಲಿಯನ್ನ ನಾವೇನಾದ್ರೂ ತೆಗೆದ್ರೆ ಅಲ್ಲಿ ಹುಲಿ ಯಾವ ಪ್ರಾಣಿಗಳನ್ನ ತಿನ್ನುತ್ತಲ್ಲ, ಈಗ ಕಾಡಂದಿ ಇರ್ಬೋದು ಅಥವಾ ಜಿಂಕೆ ಇರ್ಬೋದು ಅಥವಾ ಕಡವೆ ಇರ್ಬೋದು ಅಥವಾ ನಮ್ಮ ಕಾಡೆಮ್ಮೆ ಇರ್ಬೋದು, ಇವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇವುಗಳ ಸಂಖ್ಯೆ ಜಾಸ್ತಿ ಆದ್ರೆ ನೆಕ್ಸ್ಟ್ ಅಲ್ಲಿನ ಹುಲ್ಗಳಿರ್ಬೋದು, ಹುಲ್ಗಾವಲು ಬರಿದಾಗ್ತಾ ಹೋಗುತ್ತೆ. ಅದೇ ರೀತಿ ಕೆಲವೊಂದು ಬೀಜಗಳಿರುತ್ತವೆ, ಅವು ಮೊಳಕೆಗಳು ಸಸಿಗಳಾಗಬೇಕಾಗಿರ್ತವೆ, ಅವುಗಳು ಖಾಲಿಯಾಗುತ್ತೆ, ಅದರಿಂದ ಮಣ್ಣಿನ ಸವಕಳಿ ಆಗುತ್ತೆ, ಅದರಿಂದ ನೀರಿನ ಮೂಲಕ್ಕೆ ತೊಂದರೆ ಆಗುತ್ತೆ. ಸೊ ಇದು ಒಂದು ಪರಿಸರದಲ್ಲಿ ಹುಲಿಯ ಪಾತ್ರ.
1: ಬಹುಶಃ ಶಾಲಾ ದಿನಗಳಲ್ಲಿ ಮಕ್ಕಳೆಲ್ಲ ಓದುವಂತಹದ್ದಿದೆ, ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯದಲ್ಲಿ ಹೀಗಿರುತ್ತದೆ, ಈ ಆಹಾರ ಸರಪಣಿ ಅಂತ ಹೇಳ್ತೀವಿ, ಫುಡ್ ಚೈನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಒಂದು ರೀತಿಯ ಸಮತೋಲನ ಇರಬೇಕಿದ್ರೆ ಪ್ರತಿಯೊಂದು ಪ್ರಾಣಿಯೂ ಕೂಡ ಬಹಳಷ್ಟು ಪ್ರಮುಖವಾದಂತಹದ್ದು. ಬಹುಶಃ ಅದರಲ್ಲಿ ಹುಲಿ ಎನ್ನುವಂತಹದ್ದು ಪ್ರಮುಖವಾದಂತಹ ಒಂದು ಪ್ರಾಣಿ ವರ್ಗಕ್ಕೆ ಸೇರಿರುವಂತಹದ್ದು. ಈಗಾಗಲೇ ನೀವು ಹೇಳಿದ್ರಿ ಈ ಕೀಸ್ಟೋನ್ ಸ್ಪೀಸೀಸ್ ಎನ್ನುವಂತಹ ಹುಲಿ ಎನ್ನುವಂತಹದ್ದು ಒಂದು ಕೀಸ್ಟೋನ್ ಸ್ಪೀಸೀಸ್ ಅಂತ ಹೇಳಿ, ಏನಿದ್ರ ಒಂದು ಮಹತ್ವ, ಏನಿದ್ರ ಒಂದು ವಿಶೇಷತೆ, ಈ ಕೀಸ್ಟೋನ್ ಅಂದ್ರೆ ಏನದು?
2: ಇದು ಫಾರಿನ್ ಅಥವಾ ವಿದೇಶಗಳಲ್ಲೆಲ್ಲ ಕಮಾನು ಶೇಪ್ ನಲ್ಲಿ ಸೇತುವೆಯನ್ನ ಕಟ್ಟಿದ್ರು,
1: ಸೇತುವೆ
2: ಬಲ ಸಿಗ್ತದೆ ಅಂತ. ಆದ್ರೆ ಆ ಕಮಾನಿನಲ್ಲಿ ಒಂದು ಕಲ್ಲನ್ನು ತೆಗೆದು ಬಿಟ್ರೆ ಆ ಸೇತುವೆ ಕುಸಿದು ಬೀಳೋಗ್ತದೆ, ಬಿದ್ದೋಗ್ತದೆ. ಸೊ ಆ ರೀತಿ ಈಗ ಪರಿಸರ ವ್ಯವಸ್ಥೆನೂ ಅದೇ ರೀತಿ ಒಂದು ಕಮಾನ್ ಇದ್ದಾಗೆ, ಅದರಲ್ಲಿ ಹುಲಿ ಅನ್ನುವಂತ ಒಂದು ಜಾತಿಯನ್ನು ತೆಗೆದ್ರೆ ಆ ಪರಿಸರ ವ್ಯವಸ್ಥೆ ಕುಸಿದು ಬಿದ್ದು ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಕೀಸ್ಟೋನ್ ಸ್ಪೀಸೀಸ್ ಅಂತ ಕರೀತಾರೆ.
1: ಬಹುಶಃ ಉಲ್ಲಾಸ್ ಕಾರಂತರು ಈ ಹುಲಿಯ ಬಗ್ಗೆ ಹೆಚ್ಚು ಒಂದು ಸಂಶೋಧನೆ ಮಾಡಿದಂತಹ ಪರಿಸರವಾದಿ, ಅವರು ಹೇಳ್ತಾ ಇದ್ದಂತ ಒಂದು ಮಾತು ನನಗೆ ಬರ್ತಾ ಇದೆ. ಒಂದು ಏರೋಪ್ಲೇನ್ ನಲ್ಲಿ ಒಂದು ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಏನು ಆಗುದಿಲ್ಲ, ಅದೇ 16 ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಇಡೀ ಏರೋಪ್ಲೇನ್ ಕೆಳಗಡೆ ಬೀಳ್ಬಹುದು ಅಂತ. ಬಹುಶಃ ಇದೇ ಮಾತನ್ನ ನಾವು ಕಾಡಿಗೆ ಸಂಬಂಧಪಟ್ಟ ಹಾಗೆ, ಹಾಗೆ ಈ ವನ್ಯ ಜೀವಿಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಹೇಳಬಹುದು ಅಂತ ಕಾಣ್ತದೆ.
2: ಹೌದು, ಜೀವ ವೈವಿಧ್ಯತೆ ಅಂತಂದ್ರೆ ಸೊ ಒಂದು ಜೇಡರ ಬಲೆ ಇದ್ದ ಹಾಗೆ. ಸೊ ಜೇಡರ ಬಲೆಯಲ್ಲಿ ನೀವು ಒಂದು ಬಲೆಯನ್ನ ಅಥವಾ ಒಂದು ತಂತಿಯನ್ನ ತೆಗೆದ್ರೆ ಏನೂ ಆಗಲ್ಲ, ಅದೇ ಅದನ್ನ ಬೇರೆ ಬೇರೆ ಬಲೆಗಳನ್ನ ಅಥವಾ ಬೇರೆ ಬೇರೆ ಭಾಗಗಳನ್ನ ತೆಗಿತಾ ಹೋದಾಗ ಆ ಬಲೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಈ ಪ್ರಾಣಿಗಳು ಅದರ ಕಂಪೋನೆಂಟ್ ಸಸ್ಯಗಳಿರ್ಬೋದು ಅಥವಾ ಬೇರೆ ಬೇರೆ ಕೀಟಗಳಿರ್ಬೋದು, ಅವೆಲ್ಲ ಈ ಜೇಡರ ಬಲೆಯ ಒಂದು ಅವಿಭಾಜ್ಯ ಅಂಗ. ನಾವು ಯಾವಾಗ ಒಂದೊಂದೇ ಪ್ರಾಣಿಗಳನ್ನು ತೆಗಿತಾ ಹೋಗ್ತೀವೋ, ಒಂದೊಂದೇ ಸಸ್ಯ ಪ್ರಭೇದಗಳು ನಾಶ ಆಗ್ತಾ ಹೋಗುತ್ತೋ, ಅವಾಗ ಪರಿಸರದ ಸಮತೋಲನ ಜೇಡರಬಲ್ಲೆ ವೀಕ್ ಆದಾಗ ಪರಿಸರ ಸಮತೋಲನ ಹಾಳಾಗ್ತಾ ಹೋಗುತ್ತೆ.
1: ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡುವಾಗೆಲ್ಲ ಹೇಳುವಂತಹದ್ದು ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಒಂದು ವಲಯ ಅಂತ ಹೇಳಿ, ಇದರ ಒಂದು ವಿಶೇಷತೆ ಏನು ಈ ಬಗ್ಗೆ ಹೇಳಿ.
2: ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವು ಪಶ್ಚಿಮ ಘಟ್ಟದ ಒಂದು ಅತ್ಯಮೂಲ್ಯ ಜೀವವೈದ್ಯ ತಾಣವಾಗಿದೆ. ಸುಮಾರು 1425 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತ ಈ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಹಾಗೂ ಅಣಶಿ ರಾಷ್ಟ್ರೀಯ ಉದ್ಯಾನವನ

0: ಜೊತೆಗೆ ಇತ್ತೀಚಿನ ಒಂದು ಸರ್ವೆ ಪ್ರಕಾರ ಈ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದೀವಿ. ಈ ಒಂದು ಸಂಖ್ಯಾ ಹೆಚ್ಚಳ ನಿಜವೋ ಮತ್ತು ಇದಕ್ಕೆ ಒಂದು ಕಾರಣವಾದಂತಹ ಅಂಶಗಳು ಏನೇನು?
1: ಒಂದು ಹುಲಿ ಸಂರಕ್ಷಿಸಿದ ಅಂದ್ರೆ ಕೇವಲ ಆ ಹುಲಿ ಅಂದ್ರೆ ಇಂಡಿವಿಜುವಲ್ ನ ನೋಡ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೆ ಬೇಕಾದಂತ ಸಂಪೂರ್ಣ ಪರಿಸರ ಸಂರಕ್ಷಣೆ ಮಾಡಿದಾಗ ಮಾತ್ರ ಅದರ ನಂಬರ್ ಅಥವಾ ಸಂಖ್ಯೆಗಳು ಹೆಚ್ಚಾಗ್ತವೆ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಂರಕ್ಷಣೆ, ಅಕ್ರಮ ಬೇಟೆ ತಡೆ, ಹುಲ್ಲುಗಾವಲು ಅಭಿವೃದ್ಧಿ, ನೀರಿನ ಮೂಲಗಳ ನಿರ್ವಹಣೆ, ವೈಜ್ಞಾನಿಕ ಸಂಶೋಧನೆ ಹಾಗೂ ಸ್ಥಳೀಯ ಜನರ ಸಹಭಾಗಿತ್ವ ಇವೆಲ್ಲ ಒಟ್ಟಾಗಿ ನಡೆದು ಈ ಕಾರಣದಿಂದ ಕೆಲವು ವರ್ಷಗಳಲ್ಲಿ ಹುಲಿಯ ಸಂಖ್ಯೆಗಳು ಉತ್ತಮ ಬೆಳವಣಿಗೆ ಕಂಡುಬಂದಿವೆ. ಹುಲಿ ಸಂರಕ್ಷಣೆ ಅಂದರೆ ಕೇವಲ ಒಂದು ಇಲಾಖೆ ಕೆಲಸವೂ ಅಲ್ಲ, ಅದು ವಿಜ್ಞಾನ, ಆಡಳಿತ ಮತ್ತು ಜನರ ಸಹಕಾರ ಸಮನ್ವಯವಾಗಿದೆ.
0: ಅಂದ್ರೆ ಈಗ ಸಾಮಾನ್ಯವಾಗಿ ನಮ್ಮ ರಸ್ತೆಯಲ್ಲಿ ಹೋಗುವಂತಹ ವ್ಯಕ್ತಿಗಳು ಅಥವಾ ಒಂದು ಪ್ರಾಣಿಗಳನ್ನು ಗುರುತಿಸಬಹುದು ಕಣ್ಣಿನಿಂದ, ಆದ್ರೆ ಕಾಡಿನ ಒಳಗಡೆ ಚಲನೆಯಲ್ಲಿರುವಂತಹ ಈ ವನ್ಯಜೀವಿಗಳನ್ನ ಗುರುತಿಸುವಂತಹದ್ದು ಹೇಗೆ, ಅವಳ ಚಲನವಲನವನ್ನ ಮತ್ತೆ ಅದಕ್ಕೆ ಏನಾದ್ರು ಒಂದು ವೈಜ್ಞಾನಿಕ ವ್ಯವಸ್ಥೆ ಅಂತ ಏನಾದ್ರು ಇದೆಯಾ ಅಂತ?
1: ಕ್ಯಾಮ್ರಾ ಟ್ರ್ಯಾಪ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ,
0: ಸ್ವಲ್ಪ ವಿವರವಾಗಿ ಹೇಳಿ.
1: ಈಗ ತಮಗೆಲ್ಲರಿಗೂ ಗೊತ್ತೇ ಇದೆ, ಪ್ರತಿಯೊಬ್ಬ ಮನುಷ್ಯನ ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಲ್ಲ, ಅದು ಬೇರೆಯದೇ ಇರುತ್ತೆ. ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ಪ್ರತಿ ಪ್ರಾಣಿಗಳು ವಿಭಿನ್ನವಾಗಿರುತ್ತವೆ. ಸೊ ಈ ಹುಲಿಗಳನ್ನ ನಾವು ತಗೊಳ್ಳೋದಾದ್ರೆ, ಸೊ ಹುಲಿಗಳ ಪಟ್ಟೆಗಳು, ಪ್ರತಿ ಹುಲಿಯದು ಪಟ್ಟೆಗಳು ವಿಭಿನ್ನವಾಗಿರುತ್ತವೆ. ನಾವು ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಹುಲಿಗಳು ಓಡಾಡುವಂತ ಜಾಗದಲ್ಲಿ ಕ್ಯಾಮ್ರಾಗಳನ್ನು ಸೆಟ್ ಮಾಡಿ ಇಟ್ಟಿರ್ತೀವಿ. ಸೊ ಹುಲಿಗಳು ಮಧ್ಯದಲ್ಲಿ ಓಡಾಡಿದಾಗ ಸೊ ಫೋಟೋ ಹೊಡೆಯುತ್ತೆ. ಸೊ ಆ ಹುಲಿಯ ಎರಡೂ ಭಾಗಗಳು ನಮಗೆ ಸಿಗುತ್ತೆ. ಸೊ ಅದನ್ನ ನಾವು ಆಧಾರವಾಗಿ ಇಟ್ಕೊಂಡು ಅದನ್ನ ಪ್ರೊಸೆಸ್ ಮಾಡಿ ವಿಶೇಷ ತಂತ್ರಾಂಶದಲ್ಲಿ ಹಾಕೊಂಡು ಒಂದು ಭಾಗದ ಅಂದ್ರೆ ಕಾಲಿನ ಬದಿಗೋ ಅಥವಾ ಎದೆಯ ಬದಿಗೋ ಅಥವಾ ಹಿಂಗಾಲಿನ ಬದಿಗೋ ಆ ಭಾಗದ ಪಟ್ಟೆಗಳನ್ನ ವಿಶ್ಲೇಷಣೆ ಮಾಡಿ ಅದು ಯಾವ ಹುಲಿ ಅಂತ ಮಾಡಿ ಅದನ್ನ ನಂಬರ್ ಕೊಡ್ತೀವಿ. ಸೊ ಇದರಲ್ಲಿ ನಾವು ಹುಲಿಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಥವಾ ಹಿಡಿಯೋದಿಲ್ಲ, ಏನೂ ಇಲ್ಲ. ಅದಷ್ಟ ಹೊತ್ತಿಗೆ ನಾವು ತೊಂದರೆ ಇಲ್ಲದೆ ಡಾಟಾವನ್ನು ಸಂಗ್ರಹ ಮಾಡಲಿಕ್ಕೆ ಒಂದಿದು ಉತ್ತಮ ವಿಧಾನವಾಗಿದೆ.
0: ಅಂದ್ರೆ ಶೇಕಡ ನೂರಕ್ಕೆ ನೂರು ಹುಲಿಗಳು ಕೂಡ ಇದರ ಫೋಟೋ ತೆಗಿಲಿಕ್ಕೆ ಸಿಗ್ತವು?
1: ಶೇಕಡ ನೂರಕ್ಕೆ ನೂರು ಅಂತಲ್ಲ, ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಫ್ಲಾಶ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಹುಲಿಗಳು ಎಷ್ಟು ಬುದ್ಧಿವಂತ ಅಂತಂದ್ರೆ ಅವು ಕ್ಯಾಮ್ರಾವನ್ನು ತಪ್ಪಿಸಿ ಸ್ವಲ್ಪ ಓಡಾಡುತ್ತೆ.
0: ಏನೋ ಅಪಾಯ ಇದೆ ಅಂತ ಒಂದು ಮುನ್ಸೂಚನೆ ಸಿಗ್ತದೆ ಅದಕ್ಕೆ.
1: ಅಂದ್ರೆ ಇದು ನೈಸರ್ಗಿಕ ಅಲ್ಲ ಅಂತ ಅಷ್ಟೆ. ಅದು ಬಿಟ್ರೆ ಆಲ್ಮೋಸ್ಟ್ ಈಗ ಹಾಗಾಗಿ ಇದನ್ನ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಂತ ಕರಿತೀವಿ, ಅಂದ್ರೆ ಅಂದಾಜು ಮಾಡೋದು ಅಂತ. ಈಗ ನಾವು ಮನುಷ್ಯರ ಗಣತಿ ಅಂದ್ರೆ ಗಣತಿ ಅಂತಾನೆ ಕರಿತೀವಿ, ಪ್ರತಿ ಮನೆ ಮನೆಗೆ ಹೋಗಿ ಮಾಡೋದು. ಸೊ ಇದು ಆ ರೀತಿ ಅಲ್ಲ, ಇದು ಅಂದಾಜು ಮಾಡೋದು, ಪ್ಲಸ್ ಆರ್ ಮೈನಸ್ ಒಂದು ಪರ್ಸೆಂಟೇಜ್ ಇದ್ದೇ ಇರುತ್ತೆ.
0: ಆಮೇಲೆ ಈಗ ಈ ಕಾಡಿನ ಒಳಗಡೆ ಕೆಲಸ ಮಾಡುವಂತ ಸಾಕಷ್ಟು ಸಿಬ್ಬಂದಿ ವರ್ಗ ಇದೆ, ಅರಣ್ಯ ಇಲಾಖೆಯಲ್ಲಿ ಕೂಡ ಇದೆ, ಜೊತೆಗೆ ಈ ಗ್ರಾಮ ಅರಣ್ಯ ಸಮಿತಿ ಅವರು ಕೂಡ ಸಹಯೋಗವನ್ನು ನೀಡ್ತಾ ಇದ್ದಾರೆ, ಅವರ ಒಂದು ಜವಾಬ್ದಾರಿಗಳು ಏನೇನು?
1: ಕಾಡಿನಲ್ಲಿ ಗಸ್ತು ತಿರುಗುವಂತ ಸಿಬ್ಬಂದಿಗಳ ಜವಾಬ್ದಾರಿ ಅತಿ ಪ್ರಮುಖವಾಗಿದೆ. ಇವರೇ ಈ ವ್ಯವಸ್ಥೆ ಬೆನ್ನೆಲುಬು ಅಂತ ಹೇಳಬಹುದು. ಇವರು ಯಾವುದೇ ಮಳೆ, ಬಿಸಿಲು, ಕತ್ತಲೆ, ಗುಡ್ಡಗಾಡು ಏನನ್ನೂ ಲೆಕ್ಕಿಸದೆ ಹಗಲು ರಾತ್ರಿ ಗಸ್ತು ಮಾಡ್ತಾ ಇರ್ತಾರೆ. ಹಾಗೆ ಇದರಲ್ಲಿ ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 47 ಅಕ್ರಮ ಕಳ್ಳಬೇಟೆ ತಡೆ ಶಿಬಿರಗಳಿದ್ದಾವೆ. ಸೊ ಇಲ್ಲಿ ನಾವು GPS ಇರಬಹುದು, ಡ್ರೋನ್, ಕ್ಯಾಮ್ರಾ ಟ್ರ್ಯಾಪ್ ಹಾಗೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅಕ್ರಮ ಬೇಟೆ, ಅರಣ್ಯನಾಶ ಮತ್ತು ಅತಿಕ್ರಮಣವನ್ನು ತಡೀತಾ ಇದ್ದೀವಿ. ಈ ಅರಣ್ಯ ಸಿಬ್ಬಂದಿಗಳ ನಿಸ್ವಾರ್ಥ ಸೇವೆಯಿಂದಲೇ ನಾವು ಈ ಅಮೂಲ್ಯವಾದಂತ ಅರಣ್ಯ ಸಂಪತ್ತನ್ನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ.
0: ಈಗ ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಈ ಸಿಗ್ನಲ್ಗಳೆಲ್ಲ ಸಿಗುವುದಿಲ್ಲ, ಈ ಸಂಪರ್ಕಗಳೆಲ್ಲ ಹೇಗೆ ಸಾಧ್ಯವಾಗ್ತದೆ?
1: ನಾವು ವಾಕಿ ಟಾಕಿ ಯೂಸ್ ಮಾಡ್ತೀವಿ, ವೈರ್ಲೆಸ್ ಸಿಸ್ಟಮ್ ಎಲ್ಲ ಕಡೆ ಎನೇಬಲ್ ಆಗಿದೆ. ಸೊ ಇದರಿಂದ ನಾವು ಕಮ್ಯುನಿಕೇಶನ್ ಮಾಡ್ಕೋತೀವಿ.
0: ಸರಿ, ಆಮೇಲೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಬೇಸಿಗೆಯಲ್ಲಿ ಕಂಡು ಬರುವಂತಹ ಈ ಬೆಂಕಿಗಳು ಅಥವಾ ಕಾಡ್ಗಿಚ್ಚು ಅಂತ ಹೇಳುವಂತಹದ್ದು, ಇದರ ಒಂದು ನಿರ್ವಹಣೆಗೆ ಯಾವ ರೀತಿ ಒಂದು ವ್ಯವಸ್ಥೆ ಇದೆ?
1: ಹೌದು, ಈ ಬೆಂಕಿ ಅನ್ನೋದು ಕಾಡನ್ನ ಕಾಡ್ತಾ ಇರುವಂತ ಅತಿ ದೊಡ್ಡ ಸಮಸ್ಯೆ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬೇಸಿಗೆಗಿಂತ ಮುಂಚೆನೆ ಬೆಂಕಿ ರೇಖೆಗಳನ್ನ ಮಾಡ್ತೀವಿ,
0: ಫೈರ್ ಪಾತ್ ಅಂತ ಹೇಳ್ತೀವಿ.
1: ಹಾ, ಫೈರ್ ಲೈನ್ ಅಂತ ಕರಿತೀವಿ. ಅದೇ ರೀತಿ ನಂತರ ನಿರಂತರವಾಗಿ ಗಸ್ತು ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಬಹಳಷ್ಟು ವೀಕ್ಷಣಾ ಗೋಪುರಗಳಿದಾವೆ, ಅದೇ ರೀತಿ GIS ತಂತ್ರಜ್ಞಾನ ಮತ್ತೆ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಎಲ್ಲಿಯೇ ಬೆಂಕಿ ಬಿದ್ರು ವಿದಿನ್ 20-30 ಮಿನಿಟ್ಸ್ ಅಲ್ಲಿ ಮೆಸೇಜ್ ಬಂದ್ಬಿಡುತ್ತೆ. ಸೊ ಹೋಗಿ ನಾವು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಅದೇ ರೀತಿ ಸ್ಥಳೀಯ ಜನರನ್ನು ಸಹ ಒಂದು ವಿಶ್ವಾಸಕ್ಕೆ ತಗೊಂಡು ಸೊ ಅವರ ಸಹಕಾರದ ಮೂಲಕನೂ ನಾವು ಬೆಂಕಿಯನ್ನು ತಡೆಗಟ್ಟುತ್ತೇವೆ.
0: ಇದಕ್ಕೆ ಪೂರಕವಾಗಿ ಇನ್ನೊಂದೆರಡು ಪ್ರಶ್ನೆಗಳನ್ನು ಸೇರಿಸಬೇಕು, ಯಾಕಂದ್ರೆ ಈ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಅನ್ನುವಂತಹದಕ್ಕೆ ಕಾರಣ ಏನು ಅಂತ ಹೇಳಿ, ಈಗ ಮನುಷ್ಯರೇ ಕಾರಣವೋ ಅಥವಾ ನೈಸರ್ಗಿಕ

0: ಖಂಡಿತವಾಗಿಯೂ ಕೂಡ ಕಾಗಲ್ಲಿ ಮೊದಲಲ್ಲಿ ಹೇಳ್ತಾ ಇದ್ವಿ, ಈ ಬಿದಿರು ಒಂದಕ್ಕೊಂದು ಸಂಘರ್ಷ ಆದರೂ ಕೂಡ ಬೆಂಕಿ ಉತ್ಪಾದನೆ ಆಗ್ಬಹುದು ಅಂತ, ಇದೆಲ್ಲ ನಿಜವಾ?
1: ಬೆಂಕಿ ಹೆಚ್ಚಾಗಿ ಆಗೋದು ನಮ್ಮಲ್ಲೂ, ಅದರಲ್ಲೂ ಈ ಉತ್ತರ ಕನ್ನಡದಲ್ಲಿರ್ಬೋದು, 100ಕ್ಕೆ 100 ಮನುಷ್ಯ ನಿರ್ಮಿತ ಆಗಿರುತ್ತದೆ. ಸೊ ಬೇರೆ ದೇಶಗಳಲ್ಲಿ ಎಲ್ಲಿ ಪೈನ್ ಫಾರೆಸ್ಟ್ ಅಥವಾ ಸೂಚಿಪರ್ಣ ಮರಗಳಿರ್ತಾವಲ್ಲ, ಅಲ್ಲಿ ಕೆಲವೊಮ್ಮೆ ಸಿಡಿಲು ಗುಡುಗು ಅವುಗಳಿಂದ, ಅಥವಾ ಅಲ್ಲಿ ಆಕ್ಚುಲಿ ಗುಡ್ಡಗಾಡು ಪ್ರದೇಶದ ಸ್ಲೋಪ್ ಬಹಳ ಜಾಸ್ತಿ ಇರುತ್ತೆ, ಇಳಿಜಾರು, ಅಲ್ಲಿ ಕೆಲವೊಮ್ಮೆ ಕಲ್ಲು ಬಂಡೆ ಉರುಳಿ ಬಂದು ಅದರಿಂದ ಕಿಡಿ ಹತ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಮ್ಮಲ್ಲಿ ಅವುಗಳ ಸಂಖ್ಯೆ ಬಹಳ ಬಹಳ ನಗಣ್ಯ.
0: ಆಮೇಲೆ ಈಗ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ವೈಲ್ಡ್ ಲೈಫ್ ರಿಸರ್ಚ್ ಮತ್ತು ಟ್ರೈನಿಂಗ್ ಸೆಂಟರ್, ಇದರ ಒಂದು ಮಹತ್ವ ಮತ್ತು ಇದರ ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ.
1: WRTC ಅಂತ ಕರಿತೀವಿ, ವೈಲ್ಡ್ ಲೈಫ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೆಂಟರ್. ಇದು ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಹೆಮ್ಮೆಯ ಸಂಸ್ಥೆ. ಸೊ ಇದು ಕೇವಲ ಸಂಶೋಧನಾ ಕೇಂದ್ರವಲ್ಲ, ಇಲ್ಲಿ ವೈಜ್ಞಾನಿಕ ಸಂರಕ್ಷಣೆ ಕೇಂದ್ರ ಬಿಂದು ಆಗಿದೆ. ಇಲ್ಲಿ ನಾವು ಕ್ಯಾಮ್ರಾ ಟ್ರ್ಯಾಪ್ ಅಲ್ಲಿ ತಗೊಂಡಿರುವಂತಹ ಎಲ್ಲ ಫೋಟೋಗಳನ್ನ ಪ್ರೊಸೆಸ್ ಮಾಡೋದಿರ್ಬೋದು, ಅಥವಾ ಪಕ್ಷಿಗಳ ಸಮೀಕ್ಷೆ ಮಾಡೋದಿರ್ಬೋದು, ಅರಣ್ಯ ಪರಿಸರ ಅಧ್ಯಯನ ಮಾಡೋದಿರ್ಬೋದು, ಮರಗಳ ಬೆಳವಣಿಗೆ, ಜೀವವೈದ್ಯ ಸಂಶೋಧನೆ ಮುಂತಾದ ಅನೇಕ ಕಾರ್ಯಗಳಲ್ಲಿ ನಡೆಯುತ್ತವೆ. ಅದೇ ರೀತಿ ಬೇರೆ ಬೇರೆ ತರಬೇತಿ ಸಂಸ್ಥೆಗಳಿಂದ ಬಂದಂತ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಅರಿವನ್ನು ಸಹ ಮೂಡಿಸುತ್ತೇವೆ.
0: ಅಂದ್ರೆ ಅದು ದಾಂಡೇಲಿಯಲ್ಲಿ ಇರುವಂತದ್ದು,
1: ದಾಂಡೇಲಿಯಲ್ಲಿದೆ.
0: ವಿಜ್ಞಾನಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರೆ.
1: ಹಾ, ವಿಜ್ಞಾನಿಗಳು ಬಯಾಲಜಿಸ್ಟ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಓಪನ್ ಆಗ್ತಾ ಇದೆ. ಸೊ ಇದರಲ್ಲಿ ನಾವು ಎಲ್ಲಾದರೂ ಅರಣ್ಯ ಅಪರಾಧಗಳು ಆದರೆ, ಸೊ ಅದನ್ನ ಯಾವ ರೀತಿ ಪತ್ತೆ ಹಚ್ಚೋದು, ಯಾವ ರೀತಿ ಅದನ್ನ ಪ್ರೊಸೆಸ್ ಮಾಡೋದು, ಅವನ್ನೆಲ್ಲ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ.
0: ಅಂದ್ರೆ ಈ ಪ್ರಯೋಗಗಳು ಎನ್ನುವಂತಹದ್ದು ಈ ಪ್ರಯೋಗಾಲಯ ಅಥವಾ ಲ್ಯಾಬೋರೇಟರಿಯಲ್ಲಿ ಮಾತ್ರ ಆಗುವಂತಹ ಪ್ರಯೋಗವು, ಅಥವಾ ಫೀಲ್ಡ್ ಅಲ್ಲಿ, ಆನ್ ಫೀಲ್ಡ್ ಅಲ್ಲಿ ಏನಾದರೂ ಕೆಲಸ ಆಗ್ತಿರ್ತದೆ?
1: ಆನ್ ಫೀಲ್ಡ್ ಅಲ್ಲಿ ಅಂತಂದ್ರೆ ಈಗ ಕೆಲವೊಮ್ಮೆ ಯಾವುದೋ ಒಂದು ಆಕಳನ್ನ ಚಿರತೆ ಹಿಡಿಯಿತು ಅಥವಾ ಹುಲಿ ಹಿಡಿಯಿತು ಅಂತ ಅನ್ಕೋಣ, ದೂರು ಬರುತ್ತೆ. ಸೊ ಅವಕ್ಕೆ ಒಂದು ಕಡೆಯಲ್ಲಿ ನಾವು ಪರಿಹಾರ ಕೊಡ್ತೀವಿ, ಅದು ಕೊಡೋದು ಕೊಡ್ತೀವಿ. ಮತ್ತೊಂದು ಕಡೆ ನಾವು ಕ್ಯಾಮ್ರಾ ಟ್ರ್ಯಾಪ್ ಅನ್ನು ಸೆಟ್ ಮಾಡ್ತೀವಿ, ಅಲ್ಲಿ ನಿಜವಾಗೂ ಅಲ್ಲಿ ಬಂದಿದೆಯೋ, ಹುಲಿನೇ ಹಿಡಿತು, ಆಯ್ತು. ಅದಾದ ನಂತರ ನೆಕ್ಸ್ಟ್ ಯಾವ ಪ್ರಾಣಿ ಬರುತ್ತೆ. ಕೆಲವೊಂದ್ ಕಡೆ ವಿಶೇಷ ಆಸಕ್ತಕರ ಏನು ಘಟನೆಗಳು ನಡೆದಿದ್ದಾವೆ ಅಂದ್ರೆ, ಒಂದು ಹುಲಿ ತಿಂದು ಹೋದ ನಂತರ ಚಿರತೆ ಬರುತ್ತೆ, ಚಿರತೆ ತಿನ್ನುತ್ತೆ, ಹಂದಿ ತಿನ್ನುತ್ತೆ, ನಂತರ ಮುಂಗುಸಿನ ತಿನ್ಬಹುದು, ಮೊಸಳೆಗಳು ತಿಂದಿದ್ದೇವೆ, ಇವೆಲ್ಲ ರೆಕಾರ್ಡ್ಸ್ ನಮಗೆ ಸಿಗುತ್ತೆ.
0: ಆಮೇಲೆ ಆವಾಗಲೇ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ, ಈ ಮಾನವ ಮತ್ತು ವನ್ಯಪ್ರಾಣಿಗಳ ಒಂದು ಸಂಘರ್ಷ ಅನ್ನುವಂತಹದ್ದು. ಬಹುಶಃ ಈ ಕಾಡಿಗೆ ಒತ್ತಟ್ಟಿನಲ್ಲಿರುವಂತಹ ಈ ಕೃಷಿ ಜಮೀನು ಇದೆಯಲ್ಲ, ಅವರು ಅದು ಯಾವಾಗ್ಲೂ ಹೇಳುವಂತಹ ಅದೇ ವಿಚಾರ, ನಮ್ಮ ಜಮೀನಿಗೆ ಕಾಡು ಪ್ರಾಣಿಗಳು ಬಂದು ಹಾವಳಿಯನ್ನು ಮಾಡಿದೆ, ಹಾನಿ ಮಾಡಿದೆ ಅಂತ ಹೇಳಿ, ಈ ಕೃಷಿಕರ ಒಂದು ಜವಾಬ್ದಾರಿ ಏನು ಅಂತ?
1: ಕಾಡು ಮತ್ತೆ ಮನುಷ್ಯ
0: ಒಂದು ರೀತಿಯ ಸಹಜೀವನ ಬೇಕಾಗಿದೆ.
1: ಹೌದು, ಸಹಜೀವನ ಬೇಕಾಗಿದೆ. ನಮ್ಮ ದೇಶದಲ್ಲಿ ಕಾಡಿನ ಪ್ರಮಾಣ ಕಡಿಮೆ ಇದೆ, ಆದ್ರೆ ಎಲ್ಲಾ ಕಡೆ ಕಾಡಿದ್ದಲ್ಲಿ ಮನುಷ್ಯನ ಆವಾಸ ಸ್ಥಾನ ಇದ್ದೇ ಇದೆ. ಯಾಕೆಂದ್ರೆ ಅಷ್ಟು ಅವಲಂಬಿತರಾಗಿದ್ದಾರೆ, ಹೆಚ್ಚಾಗಿ ಕಾಡಿನಲ್ಲಿ ಕುಣಬಿಯವರು ಇರ್ಬೋದು, ಅಥವಾ ಈಗ ನಾವು ನಾಗರಹೊಳೆ ಕಡೆ ಹೋದ್ರೆ ಜೇನು ಕುರುಬರು, ಆದಿವಾಸಿಗಳು ಇರೋ ಅಂತ ಜಾಗ. ಆದ್ರೆ ಇವೆರಡು ಒಟ್ಟಿಗೆ ಹೋದರೆ, ಅಂದ್ರೆ ಸಹಭಾಗಿತ್ವದಲ್ಲಿ ಹೋದ್ರೆ ಮಾತ್ರ ನಾವು ಕಾಡಿನ ಸಂರಕ್ಷಣೆ ಮಾಡಬಹುದು. ನಮ್ಮಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಯಂ ಅಂತ ಒಂದು ವಿಶೇಷ ಕಾರ್ಯಕ್ರಮ ಆರಂಭಿಸಲಾಗಿದೆ. ಸೊ ಇಲ್ಲಿ ಇದರ ಉದ್ದೇಶ ಏನು ಅಂತಂದ್ರೆ, ಕಾಡಿನೊಂದಿಗೆ ಬದುಕುವ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಜೊತೆಗೆ ಅವರನ್ನ ಸಂರಕ್ಷಣೆ ಭಾಗವಾಗಿಸಿತು. ಇದರಲ್ಲಿ ಅಡವಿ ಜಯಂಕಾರ ಅಂತ ಒಂದು ಯೋಜನೆ ಇದೆ. ಇದರಲ್ಲಿ ವೈಜ್ಞಾನಿಕವಾಗಿ ಜೇನು ಸಾಕಾಣಿಕೆ ಅವರಿಗೆ ಕಲಿಸಿ, ಅದಾದ ನಂತರ ಅವರ ಏನು ಜೇನು ಉತ್ಪತ್ತಿ ಆಗುತ್ತಲ್ಲ, ಅದನ್ನ ನಮ್ಮ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ಅಲ್ಲಿಂದ ಮಾರಾಟ ಮಾಡ್ತೀವಿ. ಹಾಗೆ ಮರಳಿ ಮನೆಗೆ ಯೋಜನೆ ಮುಖಾಂತರ ವಸತಿ ನಿಲಯದ ಮಕ್ಕಳಿಗೆ ಕುಟುಂಬದೊಂದಿಗೆ ಸಮಯ ಕಳೆಯುವಂತ ಅವಕಾಶ ನೀಡ್ತೀವಿ. ಹಾಗೆ ಮಹಿಳೆಯರಿಗೆ ಕಾಯಿರ್ ಅಂದ್ರೆ ತೆಂಗಿನ
0: ನಾರು,
1: ಇದರ ಉತ್ಪನ್ನ ತಯಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಗೆ ಕಿಡ್ ಫಾರೆಸ್ಟರ್ ಅಂದ್ರೆ ನಗರದ ಮಕ್ಕಳಿಗೆ ಕಾಡು ಅಂದ್ರೆ ಏನು ಒಂದು ಅರಿವು ಮೂಡಿಸಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತೀವಿ, ಅಥವಾ ಪ್ರಕೃತಿ ಶಿಕ್ಷಣ ಅಂತಾನು ಹೇಳ್ಬೋದು. ಹಾಗೆ ಡಿಜಿಟಲ್ ಶಿಕ್ಷಣ ಮತ್ತೆ ಸಂಗೀತ ಹಾಗೂ ಚಿತ್ರಕಲೆ ಮುಖಾಂತರ ಪರಿಸರ ಜಾಗೃತಿ ಹಾಗೂ ಇತರ ಕಾರ್ಯಕ್ರಮಗಳನ್ನು ಇಲ್ಲಿ ಯಶಸ್ವಿಯಾಗಿ ಮಾಡ್ತೀವಿ. ಸೊ ಸಂರಕ್ಷಣೆ ಯಶಸ್ವಿ ಆಗಬೇಕು ಅಂತಂದ್ರೆ ಜನರ ವಿಶ್ವಾಸ ಮತ್ತೆ ಸಹಕಾರ ಅತ್ಯಗತ್ಯ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ ಆಗಿದೆ.
0: ಈ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಪರಿಸರ ಸ್ನೇಹಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಬಗ್ಗೆ, ಇದರಲ್ಲಿ ಎದುರಿಸುವಂತಹ ಒಂದು ಸವಾಲುಗಳು ಏನೇನು, ಹಾಗೂ ಪ್ರವಾಸಿಗರ ಒಂದು ಜವಾಬ್ದಾರಿ ಏನು ಅಂತ?
1: ಇವಾಗ ತಾವು ನೋಡ್ತಾ ಇರುವ ಹಾಗೆ ಪರಿಸರ ಅನ್ನೋದು ಒಂದು ಆಸ್ತಿಯಾಗಿ ನಾವು ನೋಡಬೇಕು ಹೊರತು ಸಂಪನ್ಮೂಲ ಅಥವಾ ಒಂದು
0: ಆರ್ಥಿಕ
1: ಮೂಲವಾಗಿ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಜನರ ಮನಸ್ಥಿತಿ ಅದೊಂದು ಸ್ವಲ್ಪ ಚೇಂಜ್ ಆದ್ರೆ ಸೊ ನಮಗೆ ಪರಿಸರ ಸಂರಕ್ಷಣೆ ಬಹಳ ಅತ್ಯುತ್ತಮವಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಾವು ಯಾವುದೇ ಒಂದು ಪ್ರವಾಸಿ ಸ್ಥಾನಗಳಿಗೆ ಹೋದ್ರೆ ಅಲ್ಲಿ ನಾವು ಅದನ್ನ ಯಾವ ರೀತಿ ಭೋಗಿಸಬಹುದು ಅನುಭವಿಸಬಹುದು ಅನ್ನೋದು ಜನರ ಮನಸ್ಸಲ್ಲಿರುತ್ತೆ. ಅದೇ ಸ್ವಲ್ಪ ಪ್ರಕೃತಿಯ ಬಗ್ಗೆ ನಾವು ಕಾಳಜಿ ಕೊಟ್ಟು ಅದನ್ನ ನಾವು ಪ್ರಕೃತಿಯ ಸವಿಯನ್ನ ಸವಿದರೆ ಪ್ರಕೃತಿಗೂ ಸಹಕಾರಿ ಜನರಿಗೂ ಲಾಭದಾಯಕ.
0: ಬಹುಶಃ ಇದನ್ನ ಈ ಜೇನುನೊಣಗಳಿಗೆ ನಾವು ಹೋಲಿಕೆ ಮಾಡಬಹುದು. ಮಕರಂದವನ್ನ ಪರಾಗವನ್ನ ಮಾತ್ರ ಅದು ಹೀರಬೇಕಷ್ಟೇ ಹೊರತು ಇಡೀ ಹೂವನ್ನ ಡ್ಯಾಮೇಜ್ ಮಾಡಬಾರದು ಅಂತ.
1: ತಾವು ಬಹಳ ಸರಿಯಾಗಿ ಹೇಳಿದ್ರಿ. ಸೊ ಇಲ್ಲಿ ಕಾಳಿಹುಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಬಹಳಷ್ಟು ಪ್ರಕೃತಿ ಪ್ರಿಯರಿಗೆ ಸುತ್ತಾಡಲಿಕ್ಕೆ ಅವಕಾಶಗಳಿದ್ದಾವೆ. ಸೊ ಇಲ್ಲಿ ಪ್ರಕೃತಿಯನ್ನು ನೋಡಿ ನಾವು ಅರ್ಥ ಮಾಡಿಕೊಂಡು ಅದೇ ರೀತಿ ಸಂರಕ್ಷಿಸುವುದು ಏನು ನಮ್ಮ ಪ್ರಕೃತಿ ಪ್ರಿಯರ ಜವಾಬ್ದಾರಿಯಾಗಿದೆ. ಸೊ ಇಲ್ಲಿ ಜೀಪ್ ಸಫಾರಿ ಇದೆ, ಕುಳಿಗಿಯಲ್ಲಿ ನೇಚರ್ ಕ್ಯಾಂಪ್ ಇದೆ, ಅಣಶಿಯಲ್ಲಿ ನೇಚರ್ ಕ್ಯಾಂಪ್ ಇದೆ, ಅದೇ ರೀತಿ ಪಕ್ಷಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ, ಕೆನೋಪಿ ವಾಕ್ ಇದೆ, ಹಾಗೆ ಆನೆ ಶಿಬಿರ ಇದೆ, ಸಿಂತೇರಿ ರಾಕ್ಸ್ ಇದೆ, ಆಕಳಗವಿ ಮುಂತಾದ ಪ್ರೇಕ್ಷಣೀಯ ಸ್ಥಾನಗಳು ಇವೆ. ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರ ಜೊತೆಗೆ ಸಂರಕ್ಷಣೆ ಮಹತ್ವವನ್ನು ಇವು ತಿಳಿಸುತ್ತವೆ.
0: ಅಂದ್ರೆ ಪ್ರವಾಸಿಗರು ಬಂದಾಗಲೂ ಕೂಡ ಜವಾಬ್ದಾರಿಯುತವಾಗಿ ಒಂದು ಅಧ್ಯಯನವನ್ನು ಮಾಡಬಹುದು.
1: ಹೌದು
0: ಸರ್. ಈಗ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಈಗಾಗಲೇ ಮಾತನಾಡಿದ್ವಿ, ಹುಲಿಗಳಿವೆ ಜೊತೆಗೆ ಬೇರೆ ಬೇರೆ ವನ್ಯ ಪ್ರಾಣಿಗಳು ಕೂಡ ಇವೆ ಅಂತ ಹೇಳಿ. ಆ ಬೇರೆ ವನ್ಯಜೀವಿಗಳು ಅಂದ್ರೆ ಯಾವ್ಯಾವು?
1: ಇಲ್ಲಿ ಆನೆಗಳಿದ್ದಾವೆ, ಚಿರತೆಗಳಿದ್ದಾವೆ, ಚಿರತೆಗಳಲ್ಲೂ 10% ಕಪ್ಪು ಚಿರತೆಗಳು ಇದಾವೆ. ಆಮೇಲೆ ಕಾಡೆಮ್ಮೆಗಳಿದ್ದಾವೆ, ಕಡವೆಗಳಿದ್ದಾವೆ, ಚುಕ್ಕೆ ಜಿಂಕೆಗಳು, ಕಾಡು ಹಂದಿ, ನಂತರ ಸೀಳು ನಾಯಿ, ಕರಡಿ, ಹಾಗೆ ಹಾವುಗಳಲ್ಲಿ ವಿಶೇಷವಾಗಿ ಕಾಳಿಂಗ ಸರ್ಪ, ಹಾಗೆ ಮುಂತಾದ ವನ್ಯಜೀವಿಗಳಿದ್ದಾವೆ. ಇದೇ ರೀತಿ ಪಕ್ಷಿ ಪ್ರಿಯರಿಗೂ ಇದು ಒಂದು ಉತ್ತಮ ಜಾಗವಾಗಿದೆ. ಹೇಗೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ 300 ಹೆಚ್ಚು ಜಾತಿಯ ಪಕ್ಷಿಗಳು ಇಲ್ಲಿ ಕಂಡು ಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಹಾರ್ನ್ಬಿಲ್ ಅಲ್ಲೇ ಅತಿ ದೊಡ್ಡ ಜಾತಿಯ ಪಕ್ಷಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಹಾಗೆ ಮಲಬಾರ್ ಪೈಲ್ಡ್ ಹಾರ್ನ್ಬಿಲ್, ಹಾಗೆ ಮಲಬಾರ್ ಗ್ರೇ ಹಾರ್ನ್ಬಿಲ್ ಇರ್ಬೋದು, ಮುಂತಾದ ಪಕ್ಷಿಗಳು ಕಂಡು ಬರುತ್ತವೆ. ಇಲ್ಲಿ ವಿಶೇಷ ಹೇಳಬೇಕು ಅಂತಂದ್ರೆ ಮಲಬಾರ್ ವಿಸ್ಲಿಂಗ್ ಥ್ರಶ್ ಅಂತಿದೆ, ಬಹಳ ಸುಂದರವಾಗಿ ಹಾಡು ಹೇಳುತ್ತೆ. ಸಿಳ್ಳೆ ಹಾಕುವಂತ ನಿತ್ಯ ಹರಿದ್ವರ್ಣ ಕಾಡಿನ ತೊರೆಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಪಕ್ಷಿ.
0: ಸರಿ, ಈಗಾಗಲೇ ಒಂದು ಮಾತನ್ನ ನಾನು ಹೇಳಿದ್ರೆ ಈ ಒಂದು ಮಾನವ ಒಂದು ವನ್ಯಜೀವಿ ಸಂಘರ್ಷದ ಬಗ್ಗೆ ಹೇಳಿದ್ವಿ, ಆಮೇಲೆ ಈಗ ಅರಣ್ಯ ಸಂರಕ್ಷಣೆಯ ಸಮಿತಿಯಲ್ಲಿಯೂ ಕೂಡ ಜನರು ಪಾಲ್ಗೊಳ್ಳಬಹುದು ಅಂತ ಹೇಳಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಯಾವ ರೀತಿ ಒಂದು ಅವರ ಜವಾಬ್ದಾರಿಯನ್ನು ನಿರ್ವಹಿಸಬಹುದು?
1: ಪ್ರತಿಯೊಬ್ಬ ನಾಗರಿಕನು ಏನು ವನ್ಯಜೀವಿ ಸಂರಕ್ಷಣೆಯಲ್ಲಿ ಸಹಕರಿಸಬಹುದು. ಅವ್ರು ಏನು ಅಂತಂದ್ರೆ ವನ್ಯಜೀವಿ ಸಂರಕ್ಷಣೆ ಅಂತಲ್ಲ, ತಮ್ಮ ಜವಾಬ್ದಾರಿ ಅಂತ ಇಟ್ಕೊಂಡು ಮನೆಯಲ್ಲಿ ತಾವು ಹೇಗೆ ಇರ್ತೀವೋ ಅದೇ ರೀತಿ ಅರಣ್ಯಕ್ಕೆ ಭೇಟಿ ನೀಡಿದಾಗ ಪ್ಲಾಸ್ಟಿಕ್ ಅನ್ನ ಎಸಿಬಾರದು, ವನ್ಯಜೀವಿಗಳ ಕಂಡ್ರೆ ಏನನ್ಸುತ್ತೆ ಅಯ್ಯೋ ಮಂಗ ಇದೆ ಅದಕ್ಕೆ ಆಹಾರ ಕೊಡೋಣ ಹಸುವಾಗಿದೆ ಅಂತ, ನಾವು ಆ ರೀತಿ ಮಾಡೋದೇ ತಪ್ಪು. ಯಾಕೆಂದ್ರೆ ಅವರ ಜೀರ್ಣಾಂಗ ವ್ಯೂಹ ಬೇರೆ ಇರುತ್ತೆ, ಅವರ ಕಾಡು ಹಣ್ಣುಗಳನ್ನ ಸೊಪ್ಪುಗಳನ್ನ ತಿಂದು ಬದುಕುವಂತವಕ್ಕೆ ನಾವು ಕರೆದ ತಿಂಡಿಯನ್ನ ಅಥವಾ ಬೇರೆ ಏನನ್ನು ಕೊಟ್ಟು ಮಾಡಿದರೆ ಅದರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಹಾಗೆ ನಾವು ಕೆಲವೊಂದ್ ಕಡೆ ಆನೆ ಬಂತು ಸೆಲ್ಫಿ ತಗೋತೀವಿ, ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅವುಗಳ ಬಿಹೇವಿಯರ್ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಮತ್ತೆ ನಾವು ಎಲ್ಲಾದ್ರೂ ಈಗ ಅಕ್ರಮ ಬೇಟೆ ಆಗೋದಿರ್ಬೋದು, ಅರಣ್ಯ ನಾಶ ಆಗೋದಿರ್ಬೋದು, ಇಂಥವನ್ನೆಲ್ಲ ಕಂಡು ಬಂದ್ರೆ ತಕ್ಷಣ ಅಲ್ಲಿಯ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡೋದಿರ್ಬೋದು, ಹಾಗೆ ಎಸ್ಪೆಷಲಿ ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಒಂದು ಆಸಕ್ತಿ ಬೆಳೆಸುವಂತ ಈಗ ಕಿಡ್ ಫಾರೆಸ್ಟರ್ ಅಂತ ನಾನು ತಮಗೆ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳಿದೆ, ಅವುಗಳಲ್ಲಿ ಇನ್ವಾಲ್ವ್ ಮಾಡೋದ್ರ ಮುಖಾಂತರ. ಈಗ ಮಳೆಗಾಲ ನಡೀತಾ ಇದೆ, ಸೊ ಇವಾಗ ಅಟ್ಲೀಸ್ಟ್ 1 ಅಥವಾ 2 ಮರಗಳನ್ನ ನೆಡೋದು, ಅಟ್ಲೀಸ್ಟ್ ಮನೆಯಲ್ಲಿ ನೀರನ್ನು ಉಳಿಸೋದ್ರ ಮುಖಾಂತರ ಸಹ ನಾವು ಕಾಡನ್ನ ಉಳಿಸಬಹುದು, ಹಾಗೆ ಹುಲಿ ಸಂರಕ್ಷಣೆಯನ್ನು ಮಾಡಬಹುದು.
0: ಈಗ ವಿಶ್ವ ಹುಲಿ ದಿನದ ಸಂದರ್ಭದಲ್ಲಿ ಜನರಿಗೆ ನಿಮ್ಮ ಒಂದು ಸಂದೇಶ ಏನು?
1: ಒಂದು ಚಿಕ್ಕ ಕತೆ ಹೇಳ್ತೀನಿ.
0: ಹೇಳಿ.
1: ಒಂದು ಮಗ ಮತ್ತೆ ಅಪ್ಪ ಕಾಡಿನಲ್ಲಿ ಹೋಗ್ತಾ ಇದ್ರಂತೆ, ಅದು ಹುಲಿ ಇರುವಂತ ಕಾಡು. ಅಪ್ಪ ಮಗನಿಗೆ ಹೇಳಿದಂತೆ, ಇದು ನೋಡಪ್ಪ ಹುಲಿ ಇರುವಂತ ಕಾಡು, ನಾವು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೀವಿ ಅಂತ. ಸೊ ಹೋದ್ರು ಮಗ ಲಾಸ್ಟ್ ಬಂದ ನಂತರ ಕೇಳದ್ನಂತೆ, ಅಪ್ಪ ಹುಲಿ ಇರುವಂತ ಕಾಡು ಅಂತ ತಾವ್ ಹೇಳಿದ್ರಲ್ಲ, ಬಟ್ ಹುಲಿ ನಮ್ಗೆ ಕಂಡೇ ಇಲ್ಲ ಅಂತ. ಆವಾಗ ಅಪ್ಪ ಹೇಳದ್ನಂತೆ, ನಾವು ಇಲ್ಲಿ 100 ಹೋದ್ರು ಸಹ ಹುಲಿ ನಮ್ಗೆ ಕಾಣದೇ ಇರ್ಬೋದು, ಆದ್ರೆ 100 ಹುಲಿ ನಮ್ಮನ್ನ ನೋಡಿರುತ್ತೆ ಅಂತ. ಅಂದ್ರೆ ಹುಲಿ ಮನುಷ್ಯರನ್ನ ಅನಗತ್ಯವಾಗಿ ಎದುರಿಸೋದಿಲ್ಲ, ಅದು ಕಾಡಿನ ಶಿಸ್ತನ್ನ ಪಾಲಿಸುವಂತ ಒಂದು ಬುದ್ಧಿವಂತ ಜೀವಿ. ಹಾಗೆ ಸಹ ನಾವು ಪ್ರಕೃತಿಯ ನಿಯಮಗಳನ್ನ ಗೌರವಿಸಬೇಕು. ನೆನ್ಪಿಟ್ಕೊಳ್ಳಿ, ಒಂದು ಹುಲಿಯನ್ನ ಉಳಿಸಿದ್ರೆ ಒಂದು ಅರಣ್ಯ ಉಳಿಯುತ್ತೆ, ಒಂದು ನದಿ ಉಳಿಯುತ್ತೆ, ಸಾವಿರಾರು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಉಳಿಯುತ್ತವೆ, ಲಕ್ಷಾಂತರ ಜನರ ನೀರಿನ ಮೂಲ ಉಳಿಯುತ್ತದೆ, ಮುಂದಿನ ಪೀಳಿಗೆಯ ಭವಿಷ್ಯ ಸುರಕ್ಷಿತವಾಗುತ್ತದೆ. ಆದ್ದರಿಂದ ಹುಲಿಯನ್ನು ಉಳಿಸುವುದು ಎಂದರೆ ಕೇವಲ ಒಂದು ಪ್ರಾಣಿಯನ್ನು ಉಳಿಸುವುದು ಅಂತಲ್ಲ, ಇಡೀ ಜೀವ ಜಗತ್ತನ್ನು ಉಳಿಸುವುದು.
0: ಈ ಸಂದರ್ಭದೊಂದು ಸಂಕಲ್ಪ ಏನಿರಬೇಕು ಅಂತ,
1: ಕಾಡನ್ನು ಪ್ರೀತಿಸೋಣ, ವನ್ಯಜೀವಿಗಳನ್ನು ಗೌರವಿಸೋಣ, ಪ್ರಕೃತಿಯನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯವನ್ನು ನೀಡೋಣ.
0: ಬಹುಶಃ ಈ ಹುಲಿ ಸಂರಕ್ಷಣೆ ಎನ್ನುವಂತಹದ್ದು ಒಂದು ಸಾಂಕೇತಿಕವಾದರೂ ಕೂಡ ಈ ಮೂಲಕ ನಾವು ಪರಿಸರ ಸಂರಕ್ಷಣೆಗೂ ಕೂಡ ನಮ್ಮ ಕೊಡುಗೆಯನ್ನು ಕೊಡಬಹುದು ಎನ್ನುವಂತಹ ಒಂದು ಸಂದೇಶ ಪ್ರಮುಖವಾಗಿರುವಂತಹದ್ದು. ಬಹಳ ಒಳ್ಳೆಯ ಮಾತನ್ನ ಹೇಳಿರಿ ಹರಿಕಿರಣ್ ಭಟ್ ಅವರೇ. ವಿಶ್ವ ಹುಲಿ ದಿನದ ಸಂರಕ್ಷಣೆ ದಿನದ ಒಂದು ಮಹತ್ವ ಏನು, ಹಾಗೂ ನಮ್ಮ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಈ ದಾಂಡೇಲಿ ಮತ್ತು ಕದ್ರಾ ವಲಯದಲ್ಲಿ ಈ ಹುಲಿ ಸಂರಕ್ಷಣೆಯನ್ನು, ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಯಾವ ರೀತಿ ಮಾಡಲಾಗ್ತಾ ಇದೆ, ಪ್ರವಾಸಿಗರ ಹಾಗೂ ಜನಸಾಮಾನ್ಯರ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ಸಮರ್ಥವಾಗಿ ನಿರ್ವಹಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನು ನೀವು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ನಮಸ್ಕಾರ.
1: ಧನ್ಯವಾದಗಳು ಸರ್. ನಮಸ್ತೆ.
2: ವಿಶ್ವ ಹುಲಿ ದಿನ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಿಹೇರಿ ಪಲ್.
2: ಮೇರಿ ಭೀಗಿ ಭೀಗಿ ಸೀ ಪಲಕೂ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
0: 11 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ರಾತ್ರಿ 10:30
1: ತಂಪಾದ ಹೊತ್ತಿನಲ್ಲಿ ಇಂಪಾದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 9:30 ಕೇಳಿ ಚಿತ್ರಗೀತೆಗಳನ್ನು ಆರಂಭದಲ್ಲಿ ಕೇಳೋಣ. ಗುರುವೇ ದೈವ ಚಿತ್ರದ ಗೀತೆಗೆ ಹಾಡಿದ್ದಾರೆ ಕೆಜೆ ಯೇಸುದಾಸ್, ಸಂಗೀತ ಸಂಯೋಜನೆ ಎಂಎಸ್ ವಿಶ್ವನಾಥನ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

ಈಗ ಕೇಳಿ ಅಮೃತ ವರ್ಷಿಣಿ ಚಿತ್ರದ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ದೇವ್, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ

ಈಗ ಕೇಳಿ ಕನಸುಗಾರ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್. ಚಿತ್ರ ಅವರ ಸ್ವರಗಳಲ್ಲಿ ಕೇಳಿ.

ಹಲವು ಮನೆಗಳು ಸೂಕ್ತ ದಾಖಲೆಗಳಿಲ್ಲದೆ ಸಮಸ್ಯೆ ಎದುರಿಸುತ್ತಿವೆ. ಈ ಕುರಿತು ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ನಿಯಮಗಳ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ಇಂದು ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿ. ತಮ್ಮ ಕಾಯಕವನ್ನೇ ಶಿವಸೇನಾ ಸೇವೆ ಎಂದು ಪರಿಭಾವಿಸಿ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ ಹಡಪದ ಅಪ್ಪಣ್ಣನವರು ಸುಮಾರು 242 ವಚನಗಳನ್ನು ರಚಿಸಿದ್ದಾರೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಪಡೆಗಳು ನಿನ್ನೆ ರಾತ್ರಿ ಹಲವಾರು ಖಂಡಾಂತರ ಕ್ಷಿಪಣಿಗಳನ್ನು ಹಾರಿಸಿ ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ನೆಲೆಗೊಂಡಿರುವ ಅಮೆರಿಕ ಪಡೆಗಳ ಮೇಲೆ ಆಶ್ಚರ್ಯಕರ ದಾಳಿ ನಡೆಸಿವೆ ಎಂದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಮುಂದಿನ ತಿಂಗಳ 15ರಿಂದ ಆರಂಭವಾಗಲಿರುವ ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ನಿನ್ನೆ 15 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಶುಭ್ಮನ್ ಗಿಲ್ ನಾಯಕತ್ವದ ತಂಡದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಸಮಯಾಗಿದೆ 10:03. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಕೇಳುಗರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾನಪದ ಜಂಗಮನ ಸವಿ ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗಾಂಧಿವಾದಿ, ಪರಿಸರ ಪ್ರೇಮಿ, ಜಾನಪದ ತಜ್ಞ ಡಾಕ್ಟರ್ ಎಸ್ ಕೆ ಕರೀಂ ಖಾನ್ ಅವರು ನಮ್ಮನ್ನ ಅಗಲಿದ ದಿನ ಇಂದು. ಈ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಡಾಕ್ಟರ್ ವಿ ಶ್ರೀನಿವಾಸ ಮೂರ್ತಿ ಅವರು. ಡಾಕ್ಟರ್ ವಿ ಶ್ರೀನಿವಾಸ ಮೂರ್ತಿ ಅವರು ಕರೀಂ ಖಾನ್ ಅವರ ಜೊತೆಗೆ 10 ವರ್ಷಗಳ ಒಡನಾಟವನ್ನು ಹೊಂದಿದವರು. ಅವರೊಂದಿಗಿನ ಒಡನಾಟಗಳನ್ನು ಇಂದು ಈ ಕ್ಷಣದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಇವರ ಜೊತೆಗೆ ತನ್ವೀರ್ ಅಹಮದ್, ಡಾಕ್ಟರ್ ಎಸ್ ಕೆ ಕರೀಂ ಖಾನ್ ಅವರ ಮೊಮ್ಮಗ, ಇವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ. ಬನ್ನಿ, ಇದು ವಿಶೇಷ ಕಾರ್ಯಕ್ರಮ ಜಾನಪದ ಜಂಗಮ, ಡಾಕ್ಟರ್ ಎಸ್ ಕೆ ಕರೀಂ ಖಾನ್ ಅವರನ್ನ ಕುರಿತ ವಿಶೇಷ ಕಾರ್ಯಕ್ರಮ. ಎಸ್ ಕೆ ಕರೀಂ ಖಾನ್ ಅವರ ಸಂಸ್ಮರಣಾ ದಿನ ಇಂದು 29 ಜುಲೈ ತಿಂಗಳು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮ, ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಇಂದು ಬಹುಮುಖ ಪ್ರತಿಭೆ, ಜಾನಪದ ರತ್ನ ಎಸ್ ಕೆ ಕರೀಂ ಖಾನ್ ಅವರು ನಮ್ಮನ್ನು ಅಗಲಿದ ದಿನ. ಬರೀ 8ನೇ ತರಗತಿವರೆಗೆ ಓದಿದ್ದ ಖಾನ್ ಸಾಹೇಬರು ಸರಸ್ವತಿಯ ವರಪುತ್ರ. ಹುಟ್ಟಿದ್ದು ಸಕಲೇಶ್ಪುರದಲ್ಲಿ. ಗುರುಗಳ ದಯೆಯಿಂದ ಅವರಿಗೆ ಸಾಹಿತ್ಯ ಕಾವ್ಯದ ಸಾಕ್ಷಾತ್ಕಾರ ಆಯಿತು. ಅವರ ನೇರ ನಡೆ ನುಡಿ ಸ್ವಾಭಿಮಾನ, ಯಾವತ್ತಿಗೂ ದುಡ್ಡಿಗೆ ಆಸೆ ಪಡೆದ ಅವರ ವ್ಯಕ್ತಿತ್ವವೇ ಒಂದು ವಿಶೇಷ ಚೇತನ. ಸಾಕಷ್ಟು ಸಾಹಿತ್ಯವನ್ನು ಮಾಡಿದ್ದಾರೆ. ಚಿತ್ರಗೀತೆ, ಭಕ್ತಿಗೀತೆ, ಬೇರೆ ಬೇರೆ ರೀತಿಯ ರಚನೆಗಳು ಅವರ ಕೃತಿಗಳಿಂದಾಗಿ ಅವರು ಸದಾ ನಮ್ಮ ಜೊತೆಗಿದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಈ ಒಂದು ಚಂದದ ಹಾಡನ್ನು ಕೇಳ್ಕೊಂಡು ಬನ್ನಿ.

0: ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಆಗ್ತಾ ಇದ್ದಾರೆ ಡಾಕ್ಟರ್ ವಿ ಶ್ರೀನಿವಾಸ ಮೂರ್ತಿ ಅವರು. ಸಿರಿಗಂಧ ಶ್ರೀನಿವಾಸ ಮೂರ್ತಿ ಅಂತಾನೆ ಕರ್ನಾಟಕದಲ್ಲಿ ಖ್ಯಾತರಾದವರು. ಸಾಕಷ್ಟು ದೃಶ್ಯಗಳನ್ನ ಅಂದ್ರೆ ಒಂದು ರೀತಿಯ ಡಾಕ್ಯುಮೆಂಟರಿಗಳನ್ನ ಮಾಡಿದವರು. ಕನ್ನಡ ನಾಡಿನ ಒಂದು ವಿಶಿಷ್ಟ ಅಪರೂಪದ ಜಾನಪದ ತಜ್ಞರು, ಸಂಸ್ಕೃತಿ ಪ್ರೇಮಿ. ಬೆಂಗಳೂರಿನ ನಮ್ಮ ದೂರದರ್ಶನ ಕೇಂದ್ರದಲ್ಲಿ 1994 ಸಿರಿಗಂಧ ಅನ್ನುವ ಹೆಸರಿನಲ್ಲಿ ಕರ್ನಾಟಕದ ಜನಸಾಮಾನ್ಯರ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆರ್ಥಿಕ ಬದುಕು, ಅವರ ಎಲ್ಲ ರೀತಿಯ ಕಷ್ಟಗಳನ್ನು ಕರ್ನಾಟಕದಲ್ಲಿ 5 ವರ್ಷಗಳ ಕಾಲ 100 ಸಂಚಿಕೆಗಳಲ್ಲಿ ನೀವು ಪರಿಚಯ ಮಾಡಿಕೊಟ್ರಿ. ನಮ್ಮ ಕರೀಂ ಖಾನ್ ಅವರನ್ನು ಬಹಳ ಹತ್ತಿರದಿಂದ ಬಲ್ಲವರು ವಿ ಶ್ರೀನಿವಾಸ ಮೂರ್ತಿಯವರು. ಜಾನಪದ ಮತ್ತು ಬುಡಕಟ್ಟುಗಳ ಬಗ್ಗೆ ಸಲ್ಲಿಸಿದ ಒಂದು ಮಹಾಪ್ರಬಂಧಕ್ಕೆ ಡಿಲಿಟ್ ಪದವಿಯನ್ನು ಕೂಡ ಪಡ್ಕೊಂಡವರು. ಸಾಕಷ್ಟು ಜನಪದ ಬುಡಕಟ್ಟು ಕಲೆಗಳನ್ನು ಎಲೆಮರೆ ಕಾಯಿಯಾಗಿದ್ದಂತಹ ಅನೇಕ ಕಲಾವಿದರನ್ನು ಬೆಳಕಿಗೆ ತಂದವರು ಶ್ರೀನಿವಾಸ ಮೂರ್ತಿಯವರು. ಎಸ್ ಕೆ ಕರೀಂ ಖಾನ್ ಅವರ ಜೊತೆಗೆ ಏನು 1 ದಶಕಕ್ಕೂ ಹೆಚ್ಚು ಕಾಲ ನೀವು ಸಿನಿಮಾ ಮತ್ತು ಜಾನಪದ ಕಾರ್ಯಕ್ಷೇತ್ರದ ಜೊತೆಗೆ ಒಡನಾಟವನ್ನು ಅನುಭವಿಸಿದವರು, ಅವರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮಾತಾಡಲಿಕ್ಕೆ ನಮ್ಮ ಜೊತೆಯಾಗ್ತಾ ಇದ್ದೀರಾ. ಶ್ರೀನಿವಾಸ ಮೂರ್ತಿ ಸರ್, ನಿಮಗೆ ವಿವಿಧ ಭಾರತೀಯ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕೇಳುಗರ ಜೊತೆಗೆ ಕರೀಂ ಖಾನ್ ಅವರ ಒಂದು ಒಡನಾಟವನ್ನು ಹಂಚಿಕೊಳ್ಳೋದಕ್ಕೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
1: ನಮಸ್ಕಾರ.
0: ಹೇಗನ್ನಿಸ್ತಾ ಇದೆ ಸರ್, ವಿವಿಧ ಭಾರತಿ ಸ್ಟುಡಿಯೋದಲ್ಲಿ ಬಂದಿದ್ದೀರಿ, ಕರೀಂ ಖಾನ್ ಅವರ ಬಗ್ಗೆ ಮಾತಾಡೋದಕ್ಕೆ ನೀವು ಉತ್ಸುಕರಾಗಿದ್ದೀರಿ, ನಮ್ಮ ಕೇಳುಗರು ಕೂಡ ಕೇಳೋದಕ್ಕೆ ಕಾಯ್ತಾ ಇದ್ದಾರೆ.
1: ಇದೊಂದು ಅಪರೂಪದಲ್ಲೇ ಅಪರೂಪದ ಒಂದು ಸಂದರ್ಭ ಇದು, ಅದರಲ್ಲೂ ಕರೀಂ ಖಾನ್ ಬಗ್ಗೆ ಅಂತಂದ್ರೆ ಅದು ಒಂದು ಭಾಗ್ಯನೇ ಸರಿ ಅದು.
0: ಹೌದು. ಹಾಗೇನೆ ಕರೀಂ ಖಾನ್ ಅವರ ಮೊಮ್ಮಗ ತನ್ವೀರ್ ಅಹಮದ್ ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಒಂದು ಪ್ರಯತ್ನ, ಅವರದು ಬಿಡದ ಪ್ರಯತ್ನ, ಭಗೀರಥ ಪ್ರಯತ್ನ ಅಂತಾನೆ ಹೇಳಬೇಕು. ಎಲ್ಲರಿಗೂ ಕೂಡ ಕರೀಂ ಖಾನ್ ಅವರನ್ನ ನಾವು ಯಾಕೆ ನೆನ್ಪಿಟ್ಕೊಳ್ಬೇಕು, ಯಾಕೆ ಸ್ಮರಿಸಬೇಕು, ಅವರ ಸೇವೆ ಬೇರೆ ಬೇರೆ ರೀತಿ. ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಜನಪದ ಮತ್ತು ಸಾಹಿತ್ಯ ಸಿನಿಮಾ ಎಲ್ಲ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಕೆಲಸಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ತನ್ವೀರ್ ಅಹಮದ್ ಅವರು. ನಿಮಗೂ ಕೂಡ ವಿವಿಧ ಭಾರತೀಯ ಈ ಒಂದು ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ತನ್ವೀರ್ ಅಹಮದ್ ಅವರೇ.
2: ನಮಸ್ಕಾರ, ಸ್ವಾಗತ.
0: ಹೇಳಿ, ಯಾವ ಒಂದು ಅಂದ್ರೆ ಸರ್ ಹೇಳ್ತಾ ಇದ್ರು ಶ್ರೀನಿವಾಸ ಮೂರ್ತಿ ಸರ್ ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಕರೀಂ ಖಾನ್ ಅವರನ್ನ ಕುರಿತಾದಂತ ಒಂದು ಯೂನಿವರ್ಸಿಟಿ ತರಾನೇ ಅವರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಯಾರು ಕರೀಂ ಖಾನ್ ಅವ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದ್ರು ಕೂಡ ಬಿಡದೆ ತಗೊಂಡ್ ಬಂದು ಎಲ್ರಿಗೂ ಹಂಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಂಥ ಒಂದು ಕೆಲಸಕ್ಕೆ ಕೈ ಹಾಕೋದಕ್ಕೆ ಸ್ಫೂರ್ತಿ ಏನು ನಿಮ್ಗೆ?
2: ಸ್ಫೂರ್ತಿ ಕರೀಂ ಖಾನ್ ರೇ, ಬಾಲ್ಯದಿಂದನೂ ಅವರನ್ನ ನೋಡಿ ಕಂಡು ಅವರ

0: ಜಾನಪದ ಲೋಕದ ಅಮೂಲ್ಯ ರತ್ನ ಎಂದೆನಿಸಿಕೊಂಡಿರುವ ಎಸ್ ಕೆ ಕರೀಂ ಖಾನ್ ಅವರು, ಜಾನಪದವು ಈ ಮಣ್ಣಿನ ಸಂಸ್ಕೃತಿ ನಮಗೆ ನೀಡಿದ ಅಕ್ಷಯ ಭಂಡಾರ ಎನ್ನುತ್ತಾ, ಇದು ಎಂದೂ ಬಾಡದ ತಲತಲಾಂತರಗಳಿಂದಲೂ ಸದಾ ಫಲ ನೀಡುತ್ತಾ ಬಂದಿರುವ ಗಟ್ಟಿ ಕಾಳಿನ ಬಳ್ಳಿಯಂತೆ ಎಂದು ಜಾನಪದ ಹಾಡಿನ ಒಂದು ಉದಾಹರಣೆಯನ್ನು ನೀಡಲು ಮರೆಯುವುದಿಲ್ಲ.
1: ನಿಮಗೆ ಒಂದು ಹೇಳುತ್ತೇನೆ ನೋಡಿ. ಕಿನ್ನುಡಿ ಕಿರುಗೆಚ್ಚೆ ಕಿವಿಗೆ ನಗರ ಸುತ್ತು,

ಅಗರ ಸುತ್ತು ಕಿನ್ನೂಡಿ ಮೇಲೆ ಕಿರು ಗೆಜ್ಜೆ ತನಂದನ್ನ ಚಿನ್ನವ್ವ ತುಗ್ಯರೇ ರನ್ನವ ತುಗ್ಯರೇ ಮುತ್ತ ತುಗ್ಯ.

0: ಸಂತಾನಂದನ ಕಿನ್ನುಡಿ ಕಿರುಗೆಜ್ಜೆ ಕಿವಿಗೆ ನಗರಸುತ್ತು ಕಿನ್ನುಡಿ ಮೇಲೆ ಕಿರುಗೆಜ್ಜೆ ತನಂದನ ಸತ್ಯವುಳ್ಳ ಪಾಂಡವರು ಸತ್ತಾರೆಂದು ತಿಳಿಯದಿರಿ ಸತ್ತಾರೆ ಲೋಕವುಳಿಯಾದು ತನಂದನ ಸತ್ತಾರೆ ಲೋಕ ಉಳಿಯದು ಪಾಂಡವರು ಬಿತ್ತಿ ಹೋಗ್ಯವ್ರೆ ಅವರೇಯ ತನಂದನ್ನ ಬಿತ್ತಿ ಹೋಗ್ಯವ್ರೆ ಅವರೇಯ ತನಂದನ್ನ ಪಾಂಡವರು ಸತ್ತೋದ್ರೇನು ಅಂದರೆ ಇಲ್ಲ, ಅವರು ಹೋಗ್ತಾ ಹೋಗ್ತಾ ಅವರೇ ಕಾಳು ಬಿತ್ತು ಹೋಗಿದ್ದಾರೆ. ಇವತ್ತು ಅವರೇ ಕಾಳು ಇರೋದು ಅವರು ಅದನ್ನು ಬಿತ್ತಿರೋದ್ರಿಂದ ಅದರ ಪರಂಪರೆಯಲ್ಲಿ ಅವರೇ ಕಾಳು ಹೋಗಿದೆ.
1: ಜನಪದ, ಸ್ವಾತಂತ್ರ್ಯ ಹೋರಾಟ, ಗಾಂಧಿವಾದಿ ಅಂತ ಹೇಳಿದ್ರೆ ಎಸ್ ಕೆ ಕರೀಂ ಖಾನ್ ಅವರನ್ನು ನಾವು ನೆನಪು ಮಾಡ್ಕೊಳ್ತೇವೆ. ತುಂಬ ಜನಕ್ಕೆ ಗೊತ್ತಿರಬಹುದು, ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರ ಒಂದು ಕೆಲಸ ಮಾಡಿದ್ದಾರೆ ಅಂಥೇಳಿ. ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು, ನೀವು ಅವ್ರ ಜೊತೆಗೆ ಕೆಲಸ ಮಾಡಿದ್ದೀರಿ, ನಿಮ್ಮ ಮತ್ತು ಅವರ ಒಡನಾಟ ಯಾವಾಗ ಶುರುವಾಯಿತು?
2: ಅದು 1978. ಎಚ್ ಎಂ ಕೆ ಮೂರ್ತಿ ಅಂತ ಇದ್ದರು ಅವರ

0: ನಮ್ಮ ಹಿರಿಯ ನಿರ್ದೇಶಕರು, ಅವರ ಹತ್ರ ನಾನು ಅಪ್ರೆಂಟಿಸ್ ಆಗಿ ಕೆಲಸಕ್ಕೆ ಸೇರಿದಾಗ ಕರೀಂ ಖಾನ್ರು ಅಲ್ಲಿಗೆ ಬಂದಿದ್ದರು. ಆಗ ನಮಗೆ ಒಂದು ರೀತಿ ಭಾಳ ನಮ್ಮ ಅಜ್ಜನ ಕಂಡಂಗೆ ಆಯಿತು. ಅವ್ರಿಗೆ ಎಷ್ಟು ಅವರು ಪ್ರೀತಿ ತೋರಿಸ್ತಿದ್ರು ಅಂತಂದರೆ ಇವತ್ತು ಅದು ಮರೆಯೋಕ್ಕಾಗ್ತಾಯಿಲ್ಲ. ಈಗಾಗಲೇ ಅದು 48 ವರ್ಷಗಳ ನೆನಪು, ಅಷ್ಟೇ 48 ವರ್ಷಗಳ ನೆನಪು, ಹಿಂದಿನ ಮಾತು. ಅವರು ನನ್ನ ತಲೆಯನ್ನು ಸವರಿ, ಆಗ ನೀನಿನ್ನು ಈಗಷ್ಟೇ ನೀನು ಡಿಗ್ರಿ ಮುಗಿಸಿ ಬಂದಿದ್ದೀಯ ಈ ಕ್ಷೇತ್ರಕ್ಕೆ, ಈ ಕ್ಷೇತ್ರ ನೀನು ಕನಸು ಕಂಡಷ್ಟು ಸುಲಭ ಅಲ್ಲಪ್ಪ. ಆಯಿತು, ನಾನು ನಿನಗೆ ಆಗಾಗ ಸಲಹೆ ಕೊಡ್ತೀನಿ, ನಿನಗೆ ಸರಿ ಅನ್ನಿಸಿದ್ರೆ ಆ ದಿಕ್ಕಲ್ಲಿ ನೀನು ಹೋಗ್ಬೋದು ಅಂತಂದ್ಬಿಟ್ಟು, ಆಗ ಅವರು ನನ್ನ ತಲೆಯನ್ನು ಸವರಿ ಭುಜವನ್ನೆಲ್ಲ ಇದು ಮಾಡಿ ನನ್ನ ಗಲ್ಲವನ್ನು, ಎಳೆ ಮಕ್ಕಳಿಗೆ ಗಲ್ಲ ಮುಟ್ಟಿ ಇದು ಮಾಡ್ತಾರಲ್ಲ ಆ ರೀತಿ ಮಾಡಿದ್ರು. ಹಾಗಾಗಿ ಅವರು ಯಾರೋ ಬೇರೆಯವರಂತ ಅನ್ನಿಸ್ಲೇ ಇಲ್ಲ, ನಾವು ನಮ್ಮ ತಾತನ ನೋಡಿರಲಿಲ್ಲ, ಸರಿ ಅವರೇ ನಮ್ಮ ತಾತ ಆದರು ಅಷ್ಟೇ. ಸೊ ಆ ರೀತಿ ಬೆಳೆದಂಥ ಒಂದು ಬಾಂಧವ್ಯ ಸುಮಾರು 20 ವರ್ಷಗಳವರೆಗೂ ಇತ್ತು. ಅವರ ಹೆಚ್ಚು ಕಮ್ಮಿ ಅವರ ಕಾಲವಾದ ಒಂದು 5 ವರ್ಷಗಳವರೆಗೂ ಅವರ ಒಡನಾಟದಲ್ಲಿ ಇದ್ದೀವಿ. ಅತಿ ಹೆಚ್ಚು ಕೆಲಸ ಮಾಡಿದ್ದು ಮತ್ತು ಅವರ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಕೊಟ್ಟಿದ್ದು ದೊಂಬರ ಕೃಷ್ಣ ಮತ್ತು ರಾಜೇಶ್ವರಿ ಅನ್ನುವ ಎರಡು ಚಲನಚಿತ್ರಗಳಲ್ಲಿ. ಆ ಸಂದರ್ಭದಲ್ಲಿ ನಾವು ಆಗ ಇನ್ನೂ ಹುಡುಗರು, ಆಗ್ತಾನೆ ಇನ್ಸ್ಟಿಟ್ಯೂಟಿಂದ ಸಿನಿಮಾಟೋಗ್ರಫಿ ಮುಗಿಸ್ಕೊಂಡು ಬಂದಂಥ ಆ ಕಾಲದಲ್ಲಿ ಸಾಕಷ್ಟು ಹೆಜ್ಜೆ ಹೆಜ್ಜೆಗೂ ಅವರು ಇಲ್ಲ ನೋಡಿ ಹೀಗಿರಬೇಕು, ಇದು ಹೀಗೆ ತಾಂತ್ರಿಕತೆ ಹೀಗಿರ್ತದೆ ಮತ್ತು ಸಾಹಿತ್ಯ ಹೀಗಿರ್ತದೆ ಅಂತ ಪ್ರತಿ ಆ ಕ್ಷೇತ್ರಗಳಲ್ಲಿ ಪ್ರತಿ ಅವ್ರಿಗೆ ಯಾರ್ಯಾರು ಪರಿಚಯ ಇದ್ದರೋ ಅವ್ರನ್ನೆಲ್ಲ ನಮಗೆ ಪರಿಚಯ ಮಾಡಿಸ್ತಿದ್ರು. ಇವ ನಮ್ಮ ಹುಡುಗ ಮುಂದೆ ಬೆಳೆಯೋನು, ಅವನಿಗೆ ಸರಿಯಾದ ದಾರಿಯನ್ನು ತೋರಿಸಿ ಆ ಥರ ಈ ಥರ ಎಲ್ಲ ಹೇಳ್ಕೊಂಡು ಬರ್ತಾಯಿದ್ರು ಅವರು.
1: ಅಂದರೆ ಎಷ್ಟೊಂದು ಕ್ಷೇತ್ರಗಳಲ್ಲಿ ನಾವು ಅವರನ್ನು ನೆನಪಿಸ್ಕೊಳ್ಬೇಕು, ಜನಪದ ಕ್ಷೇತ್ರದಲ್ಲಿ ಅವ್ರು ಮಾಡಿದಂಥ ಕೆಲಸಗಳು, ಗಾಂಧೀಜಿಯವರ ಅನುಸರಣೆ, ಅವರು ಯಾವಾಗಲೂ ಖಾದಿಯನ್ನು ತೊಡ್ತಾ ಇದ್ರು, ಗಾಂಧೀಜಿಯವ್ರನ್ನ ಅನುಸರಿಸ್ತಾ ಇದ್ರು, ಸ್ವಾತಂತ್ರ್ಯ ಹೋರಾಟಕ್ಕೆ ಕೂಡ ಭಾಗವಹಿಸಿದ್ರು. ಇವತ್ತಿನ ದಿನಕ್ಕೆ ಕರೀಂ ಖಾನ್ ಅವರನ್ನು ನೆನಪಿಸ್ಕೊಳ್ಳಲೇಬೇಕು ಅನ್ನುವಂಥ ಒಂದಷ್ಟು ಘಟನಾವಳಿಗಳು ಯಾವುದಿದೆ?
0: ಪ್ರತಿ ಇದು ಮುಖ್ಯವಾಗಿ ಮಾನವೀಯತೆ. ಮನುಷ್ಯನಾದವನು ಅವನು ಮನುಷ್ಯನಾಗೇ ಬಾಳ್ಬೇಕೇ ವಿನ ಮೃಗವಾಗಿ ಬಾಳ್ಕೂಡ್ದು ಅನ್ನೋದನ್ನು ಅವ್ರು ಆಗಾಗ ಜ್ಞಾಪಕ ಮಾಡಿಕೊಡ್ತಾಯಿದ್ರು. ಅವರ ಕಣ್ಣು ಮುಂದೆ ಏನಾದರೂ ನಡೆದಾಗ ನೋಡಿ ಮನುಷ್ಯ ಮನುಷ್ಯನಾಗಿರ್ಬೇಕಾಗಿತ್ತೆ ವಿನ ಮೃಗವಾಗಿರ್ಕೂಡ್ದು ಅವನನ್ನು ನೋಡಿ ಅಂತ ಹೇಳ್ತಿದ್ರು. ಹಾಗಾಗಿ ಅದು ಇವತ್ತಿಗೂ ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಅವರಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅವರ ಒಡನಾಟದಲ್ಲಿದ್ದಾಗ ಕಳ್ಳನನ್ನು ಕೂಡ ಅವರು ಕಳ್ಳ ಅಂತ ಕರಿತಿರಲಿಲ್ಲ. ಅವನು ಕಳ್ಳತನ ಯಾಕೆ ಮಾಡ್ತಾ ಇದ್ದಾನೆ, ಅವನಿಗೆ ಹಸಿವಿದೆ, ಅವನಿಗೇನೋ ಬೇಕಾಗಿದೆ, ನನ್ನಲ್ಲಿ ಅಷ್ಟೈಶ್ವರ್ಯ ಇದೆ, ನಾನು ಅದನ್ನು ಭಾಗ ಮಾಡೋದಕ್ಕೆ ಅಥವಾ ಅವನಿಗೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ, ಎಲ್ಲ ನನಗೇ ಬೇಕು,
1: ನನ್ನ ಹತ್ರ ಎಷ್ಟಿದ್ರು ನನಗೆ
0: ಸಾಲಲ್ಲ. ಹಾಗಾಗಿ ನನ್ನಲ್ಲಿರೋದನ್ನ ಅವನು ಬಾಚ್ಕೋಬೇಕು. ಹಾಗಾಗಿ ಅವನು ಕಳ್ಳತನಕ್ಕೆ ಇಳಿತಾನೆ, ಕಳ್ಳನಾಗ್ತಾನೆ. ಹಾಗಾಗಿ ಆ ಕಳ್ಳ ಕೂಡ ಸತ್ಯವಂತನೇ,
1: ಅವನ ಹತ್ರ ಇಲ್ಲ, ಅದಕ್ಕೆ ಬಂದಿದೆ
0: ಆ ಸತ್ಯ. ಅವನ್ ಸತ್ಯವಂತನೇ ಅನ್ನೋದನ್ನ ಎಷ್ಟು ಚೆನ್ನಾಗಿ ಅವರು ಮನವರಿಕೆ ಮಾಡಿಕೊಡ್ತಿದ್ರು. ಯಾಕೆ ಅವನ್ ಕಳ್ಳತನಕ್ಕೆ ಹೋಗ್ತಿದ್ದಾನೆ, ಅವನ ಕಳ್ಳ ಅಂತ ಯಾಕನ್ಬೇಕು ಅಂತಂದ್ಬಿಟ್ಟು ಅಂತ ಒಂದು ಉದಾಹರಣೆ ಹೇಳ್ತೀನಿ ನಾನು. ನಾವು ಅಕ್ಯಾಡೆಮಿಯಿಂದ, ಜಾನಪದ ಅಕ್ಯಾಡೆಮಿಯಿಂದ ದಾಂಡೇಲಿಗೆ ಒಂದು ಚಿತ್ರೀಕರಣಕ್ಕೆ ಹೋಗಿದ್ವಿ ಗೌಳಿಗರ ಬಗ್ಗೆ. ಅಕ್ಯಾಡೆಮಿಯಿಂದ ಕರೀಂ ಖಾನ್ ಸಾಹೇಬ್ರಿದ್ದರು, ನಾನು, ನಮ್ಮ ಅಕ್ಯಾಡೆಮಿ ರಿಜಿಸ್ಟ್ರಾರ್ ಈಚಿ ಬೋರ್ಲಿಂಗ್ ಅನ್ನೋರಿದ್ದರು, ಮತ್ತು ನಮ್ಮ ಸಿಬ್ಬಂದಿ ಇದ್ದರು. ಅಲ್ಲಿಂದ ಬರಬೇಕಾದ್ರೆ ರಾತ್ರಿ ಆಗೋಯಿತು. ದಾಂಡೇಲಿಯಿಂದ ನಾವು ಹುಬ್ಬಳ್ಳಿ ಕಡೆ ಬರಬೇಕಾಗಿತ್ತು. ಆಗ ರಸ್ತೆ ಮಧ್ಯದಲ್ಲಿ ಮರ ಕಡಿದು ಅಡ್ಡ ಹಾಕಿದೆ. ನಾವೆಲ್ಲ, ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕ್ಯಾಮ್ರಾಗಳೆಲ್ಲ ಇತ್ತು, ಚಿತ್ರೀಕರಣದ ಕ್ಯಾಮ್ರಾಗಳು, ಒಂದು ಅಷ್ಟೋ ಇಷ್ಟೋ ಹಣಕಾಸು ಇತ್ತು. ಅದಕ್ಕೆ ನಾವೆಲ್ಲ ಸ್ವಲ್ಪ ಹೆದರ್ಕೊಂಡ್ರೆ ಯಾಕೆ ಹೆದರ್ತೀರಾ
1: ಅಂತ
0: ಸರ್, ಅವ್ರು ಯಾರು ದರೋಡೆಗೆ ಈ ರೀತಿ ಅಡ್ಡ ಹಾಕಿದ್ದಾರೆ ಮರಗಳನ್ನ ಅಂತಂದರೆ, ಅವನು ದರೋಡೆಗೆ ನಮ್ಮನ್ನ ದೋಚಬಹುದು ಅವನು, ಆದ್ರೆ ಅವನಿಗೇನು ಕಷ್ಟ ಇದೆಯೋ ಪಾಪ. ನಮ್ಮಲ್ಲಿ ಹುಡುಗರು ಈ ಮುದುಕನಿಗೆ ಎಲ್ಲ ಆಗೋಗಿದೆ ವಯಸ್ಸು, ಇನ್ನ ಅವರು ಅವ್ರ ದಾರಿ ಮೇಲಕ್ಕೆ ಹೋಗೋ ದಾರಿ ನೋಡ್ತಾ ಇದ್ದಾರೆ, ನಮ್ಮನ್ನ ಈಗಲೇ ಕಳಿಸೋ ಥರ ಕಾಣಿಸ್ತಾ ಇದೆ ನಮ್ಮ ಸಾಹೇಬರು ಅಂತ ಅಂದ್ಬಿಟ್ಟಂತ. ಅದಕ್ಕೆ ಇಲ್ಲ, ಅವನು ಬರಲಿ, ಇಲ್ಲೇ ನಿಲ್ಲಿಸಿ ಕಾರನ್ನು ನಿಲ್ಲಿಸಿ, ನಾನೇ ನನ್ನ ಕಾರನ್ನು ಡ್ರೈವ್ ಮಾಡ್ತಿದ್ದೆ, ಕಾರನ್ನು ನಿಲ್ಲಿಸಿ, ಅವ್ರು ಯಾರು ಬರ್ತಾರೋ ಬರಲಿ ಬರಲಿ, ಏನಿದೆ ಅದನ್ನು ಕೊಡೋಣ. ಅವನ ಎಕ್ವಿಪ್ಮೆಂಟ್ಸ್, ನಿಮ್ಮ ಎಕ್ವಿಪ್ಮೆಂಟ್ಸ್ ತಗೊಂಡೋಗಿ ಅವನೇನು ಮಾಡ್ಕೊಳ್ಳಾರ, ನಮ್ಮ ಹತ್ರ ಇರೋ ಹಣಕಾಸು ಅವ್ನಿಗೆ ಬೇಕಾಗಿದೆ ಅಷ್ಟೇ, ಅದನ್ನು ಕೊಟ್ಟೋಗೋಣ ಅವನಿಗೆ. ಅವನು ಒಂದು ಎರಡು ಮೂರು ದಿವಸ ಅವನು ಊಟ ಮಾಡ್ಬೋದು, ಅವನ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಬೋದು, ಅಷ್ಟನ್ನು ನಾವು ಮಾಡೋಣ. ಇಂಥ ಮನೋಭಾವದವರ ಜೊತೆಯಲ್ಲಿ ನಾವು ಒಂದು 3 ವರ್ಷ ಎಷ್ಟು ಕಾಲ ಕಳೆದಿದ್ದೀವಿ ಅಂತಂದರೆ, ಇನ್ನು ಅಂದರೆ ಬೇಕು ಅನ್ನೋರಿಗೆ ನಾವು ಮತ್ತೆ ಹೋಗ್ತಿದ್ವಲ್ಲ ಚಿತ್ರೀಕರಣಕ್ಕೆ, ಅವರು ನಮಗೆ ಗೊತ್ತಿಲ್ಲದ ಹಾಗೆ ಅಂಗಡಿಗೆ ಹೋಗೋರು, ಅಂಗಡಿಗೆ ಹೋಗಿ ಒಂದಷ್ಟು ಚಾಕ್ಲೇಟು ಅದು ಇದು ತಗೊಳ್ಳೋರು, ಅದ್ರ ಜೊತೆ ಚಿಲ್ಲರೆ ತಗೊಳ್ಳೋರು, 10 ರೂಪಾಯಿ 20 ರೂಪಾಯಿ ಅವ್ರಿಗೆ ಕೊಟ್ಟು ಕಾಡಿ ಬೇಡಿ ಚಿಲ್ಲರೆ ತಗೊಂಡು ಇಟ್ಕೊಳ್ಳೋರು. ಅವರು ಏನಕ್ಕೆ ಇವ್ರು ಮಾಡ್ತಿದ್ದಾರೆ ಅಂತ ಮೊದಲು ಗೊತ್ತಾಗ್ತಿರ್ಲಿಲ್ಲ. ಈ ಕಾರ್ಗೆ ಎಲ್ಲಾದರೂ ನಾವು ಹೋಟೆಲ್ಗೆ ಅಥವಾ ಇನ್ನೆಲ್ಲೋ ಒಂದು ಕಡೆ ಕಾರನ್ನು ನಿಲ್ಲಿಸಿದಾಗ, ಅವ್ರು ಇಳಿದಾಗ ಇವರನ್ನು ಹಣ ಕೇಳಬೇಕು ಅಂತಿಲ್ಲ, ಅವ್ರ ಕಷ್ಟದಲ್ಲಿದ್ದರೆ ಇವರೇ ಅವ್ರ ಹತ್ರ ಹೋಗ್ತಾರೆ, ನೀನು ಯಾರು ಏನು ಯಾಕೆ ಕೂತಿದ್ದೀಯಾ ಇಲ್ಲಿ ಅಂತನ್ಬಿಟ್ಟಂತ. ಸೊ ಹೀಗಾಗಿ ಇಂಥ ಒಂದು ಮನಸ್ಥಿತಿ, ಆವಾಗ ಜೋಬ್ ಕೈ ಹಾಕೋರು ಅದು ಎಷ್ಟು ಹಣ ಸಿಕ್ಕುತ್ತೋ ಅಷ್ಟು, ಹಾಗೆ ಎಣಿಸೋದು ಅಥವಾ ನೋಡೋದು ಇವನಿಗೆ 2 ರೂಪಾಯಿ ಕೊಡಬೇಕು 3 ರೂಪಾಯಿ ಕೊಡಬೇಕು ಅಂತಿಲ್ಲ, ಕೈ ಹಾಕೋರು ಕೈಗೆ ಸಿಕ್ಕಿದ್ದನ್ನು ಕೊಡೋರು.
1: ಹಾಗಾಗಿ ನೀವು ಅವಾಗಲೇ ಹೇಳ್ದಂಗೆ ಅವರು ಯಾರೇ ಕಷ್ಟಪಟ್ಟರು ಸಹಿಸ್ಕೊಳ್ತಾ ಇರಲಿಲ್ಲ, ಯಾರಿಗೂ ಕಷ್ಟ ಆಗಬಾರ್ದು, ಯಾರಿಗೂ ಕಷ್ಟ ಆಗಬಾರ್ದು. ಆಮೇಲೆ ಸರ್, ಅವರು ಎಂಥ ಇದು ಅಂತ ಹೇಳಿದ್ರೆ, ಅವ್ರ ಬಾಯಲ್ಲಿ ಬರ್ತಾ ಇದ್ದಂತಹ ಸಾಹಿತ್ಯ ಪದಗಳು, ಅದು ಕನ್ನಡ ಇರಬಹುದು ಸಂಸ್ಕೃತ ಇರಬಹುದು, ಆ ಭಾಷೆ ಯಾರು ಎಲ್ಲಿ ಕೇಳಿದ್ರು ಅಲ್ಲಿ ಒಂದಷ್ಟು ಚಂದದ ಭಾಷಣ ಮಾಡ್ತಾ ಇದ್ರು, ಬದುಕಿಗೆ ಅರ್ಥ ಆಗುವಂತಹ ರೀತಿ ನೀತಿಗಳನ್ನ ಹೇಳ್ತಾ ಇದ್ರು. ಅದು ಏನು ಭಾಗವತದಿಂದನೋ ಕೃಷ್ಣನಿಂದನೋ ಪ್ರಹ್ಲಾದಂದ ಯಾವುದೋ ಒಂದು ಅದನ್ನ ಹೇಳ್ಬೇಕಾದ್ರೆ ಎಲ್ಲರೂ ಕಣ್ಣು ಬಾಯಿ ಬಿಟ್ಕೊಂಡು ನೋಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿಬಿಡ್ತಾ ಇದ್ರು.
0: ಹೌದು, ಅದಕ್ಕೆ ಒಂದು 2-3 ಉದಾಹರಣೆಗಳನ್ನು ನಾನು ಹೇಳ್ಬೋದು. ಅಕಾಡೆಮಿಯಲ್ಲಿ ಅಧ್ಯಕ್ಷ ಆಗಿದ್ದಾಗ, ಆಗ ಅಕಾಡೆಮಿಗೆ ಹಣಕಾಸಿನ ಅಷ್ಟೊಂದು ಅನುಕೂಲತೆ ಇರಲಿಲ್ಲ, ನನ್ನಲ್ಲಿ ಕಾರಿತ್ತು, ಹಾಗಾಗಿ ಇವರನ್ನು ಎಲ್ಲಾದರೂ ಕಾರ್ಯಕ್ರಮಕ್ಕೆ ಕರೆದಾಗ, ಶ್ರೀನಿವಾಸ ಮೂರ್ತಿ ಬರ್ತೀರಾ ಅಂತ ಕೇಳ್ತಿದ್ರು. ಆಯಿತು ನಡೀರಿ ಸರ್ ಅಂತಂದ್ಬಿಟ್ಟು ಅವರು ಇದಿಟ್ಕೊಳ್ಳಿ ಪೆಟ್ರೋಲ್ಗೆ ಅಂತ, ಇಲ್ಲ ಬೇಡ ಪೆಟ್ರೋಲ್ಗೆ ನಾನು ಹಾಕ್ಸ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದೆ, ಹೇಗೋ ಕರ್ಕೊಂಡು ಹೋಗ್ತಿದ್ದೆ. ಈಗ ಒಂದು ಸರ್ತಿ ಹಾಸನಕ್ಕೆ ಒಂದು ಸಮ್ಮೇಳನಕ್ಕೆ ಕರ್ಕೊಂಡೋಗಿದ್ದೆ ಅವರಿಗೆ, ಧರ್ಮಸ್ಥಳಕ್ಕೂ ನಾನೇ ಕರ್ಕೊಂಡೋಗಿದ್ದೆ. ಅಲ್ಲಿ ಇವರು ಮಾತಾಡೋಕ್ಕೆ ಸ್ಟೇಜ್ ಮೇಲೆ ನಿಂತಿದ್ದರು,

ಜನಪದ ಜಂಗಮ ಎಸ್ ಕೆ ಕರೀಂ ಖಾನ್ ಅವರ ಕುರಿತಾದ ಸಂದರ್ಶನ ಮೂಡಿ ಬರ್ತಾ ಇದೆ. ವಿ ಶ್ರೀನಿವಾಸ್ ಮೂರ್ತಿ ಹಾಗೂ ಅವರ ಮೊಮ್ಮಗರಾದಂತಹ ತನ್ವೀರ್ ಅವರ ಜೊತೆ ಚಂದು ಅವರ ಸಂದರ್ಶನ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಅವರ ಗೀತೆಯ ನಂತರ ಎಸ್ ಕೆ ಕರೀಂ ಖಾನ್ ಅವರ ರಚನೆ.

0: ಜಾನಪದ ಜಂಗಮನ ಸವಿ ನೆನಪಿನೊಂದಿಗೆ ಸಾಗ್ತಾ ಇದ್ದೀವಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಗಾಂಧಿವಾದಿ ಪರಿಸರ ಪ್ರೇಮಿ ಜಾನಪದ ತಜ್ಞ ಡಾಕ್ಟರ್ ಎಸ್ ಕೆ ಕರೀಂ ಖಾನ್ ಅವರು ಹಾಗೂ ಅವರ ಮೊಮ್ಮಗ ತನ್ವೀರ್ ಅವರೊಂದಿಗೆ ಚಂದು ಅವರ ಸಂದರ್ಶನ ಮೂಡಿ ಬರ್ತಾ ಇದೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಸೋ ನೈಸ್ ಟು ರಿಮೆಂಬರ್ ಸಚ್ ಎ ಗ್ರೇಟ್ ಅಂಡ್ ಬಿಲವ್ಡ್ ಎಸ್ ಕೆ ಅಂಡ್ ಥ್ಯಾಂಕ್ಸ್ ಎ ಟರ್ನ್ ಟು ವಿವಿಧ ಭಾರತಿ ಅಂತ ಹೇಳಿ ಅಂಜನಾ ಗಾಂಧಿ ಬಜಾರ್ನಿಂದ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ಮೂರ್ತಿ ಹಾಗೂ ಕರೀಂ ಖಾನ್ ಅವರ ಮೊಮ್ಮಗನನ್ನು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಮಗೆ ಪರಿಚಯಿಸಿದ್ದಕ್ಕೆ ವಿವಿಧ ಭಾರತಿಗೆ ಧನ್ಯವಾದ ಅಂಥೇಳಿ ಸಂಡೂರಿನಿಂದ ರಾಮಚಂದ್ರಪ್ಪ ಹೇಳ್ತಾ ಇದ್ದಾರೆ. ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ ಸಂದರ್ಶನವನ್ನು ಕಳಿಸಿ ಹೇಳ್ತಾರೆ. ವಿವಿಧ ರಂಗಗಳಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ಕರೀಂ ಖಾನ್ ಅವರ ಕುರಿತಾದ ಮಾಹಿತಿಯನ್ನು ನೀಡ್ತಾ ಇರತಕ್ಕಂಥ ವಿವಿಧ ಭಾರತಿಗೆ ಧನ್ಯವಾದಗಳು. ಆಸಕ್ತಿಯಿಂದ ಕೇಳ್ತಾ ಇದ್ದೀನಿ. 1960ರ ದಶಕದಲ್ಲಿ ಅವರು ರಚಿಸಿದ ಚಿತ್ರಗೀತೆಗಳು 2060 ಚಿರಂಜೀವಿಯಾಗಿರುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸಂದೇಶ ಮತ್ತು ಸಂದರ್ಶನ ತುಂಬ ಖುಷಿಯಾಗಿ ಮೂಡಿ ಬರ್ತಾ ಇದೆ. ಕನ್ನಡದ ಶ್ರೋತೃಬಂಧುಗಳೆಲ್ಲ ಕರೀಂ ಖಾನ್ ಅವರ ಚಿಕ್ಕ ಚಿಕ್ಕ ಸಂದೇಶಗಳನ್ನು ತಲುಪಿಸ್ತಾ ಇದ್ದೀರಿ. ನಿಮ್ಮ ಪ್ರಯತ್ನಕ್ಕೆ ಹೃದಯಪೂರ್ವಕ ನಮನಗಳು ಅಂಥೇಳಿ ಸುರೇಶ್ ಅವರ ಸಂದೇಶ ನೆಲಮಂಗಲದಿಂದ ನಮ್ಮತ್ತ ಬಂದಿದೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಪುಟ್ಟ ಪುಟ್ಟ
1: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:30.
2: ಎಲ್ಲಾ ಜೀವಿಗಳ ಜೀವವೇ ಜಲ,
3: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
4: ನೀರಿನ ಬಳಕೆ ಹಿತವಾಗಿರಲಿ,
5: ಕೊರತೆಯಾಗದಂತೆ ಗಮನವಿರಲಿ.
6: ಹನಿ ಹನಿಗೂಡ್ರೆ ಹಳ್ಳ,
7: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
8: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

0: ಅಕ್ಕಿ ತಿಂದವ ಅಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು, ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:32 ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
2: ಜುಲೈ ತಿಂಗಳ 29ನೇ ತಾರೀಕು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಎಸ್ ಕೆ ಕರೀಂ ಖಾನ್ ಅವರನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ಇಂದು ಅವರು ನಮ್ಮನ್ನು ಅಗಲಿದ ದಿನ. ಈ ಸಂದರ್ಭದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಅವರ ಒಡನಾಡಿ ಡಾಕ್ಟರ್ ವಿ ಶ್ರೀನಿವಾಸ್ ಮೂರ್ತಿಯವರು, ಹಾಗೆ ಡಾಕ್ಟರ್ ಎಸ್ ಕೆ ಕರೀಂ ಖಾನ್ ಅವರ ಮೊಮ್ಮಗ ತನ್ವೀರ್ ಅಹಮದ್ ಅವರು. ತನ್ವೀರ್ ಅಹಮದ್ ಅವರ ಒಂದು ಆಸಕ್ತಿಯಿಂದಾಗಿಯೇ ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗಿದೆ. ಡಾಕ್ಟರ್ ವಿ ಶ್ರೀನಿವಾಸ್ ಮೂರ್ತಿಯವರು ಹೇಳ್ತಾ ಇದ್ರು, ಎಸ್ ಕೆ ಕರೀಂ ಖಾನ್ ಅವರ ಮಾನವೀಯ ಗುಣ, ಅವರು ಯಾವತ್ತಿಗೂ ಬೇರೆಯವರು ಕಷ್ಟಪಡ್ತಾ ಇದ್ರೆ ಸಹಿಸ್ಕೊಳ್ತಾನೇ ಇರಲಿಲ್ಲ, ಅವರ ಪ್ರತಿಭೆ, ವಿದ್ವತ್ತು, ಅವರ ಒಂದು ಸಂಸ್ಕೃತ ಸಾಹಿತ್ಯ ಇವೆಲ್ಲವೂ ಕೂಡ ಬಹಳಷ್ಟು ಜನರಿಗೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ವಿಷಯಗಳು ಅಂತ ಸರ್ ನೀವು ಹೇಳ್ತಾ ಇದ್ರಿ. ಬಹಳಷ್ಟು ಉದಾಹರಣೆಗಳನ್ನು ಹೇಳಬಹುದು ಅವರ ಒಂದು ಸಂಸ್ಕೃತ ವಾಂಗ್ಮಯದ ಬಗ್ಗೆ ಅಂತ.
3: ಅವರನ್ನು ನಾನು ಹಾಸನದ ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿದ್ದೆ. ಅಲ್ಲಿ ವೇದಿಕೆ ಮೇಲೆ ಖಾನ್ ಸಾಹೇಬರಿದ್ದರು, ನಾನು ಕೆಳಗಡೆ ಒಂದು ಕಡೆ ಕೂತಿದ್ದೆ. ಅವರು ಪ್ರಾರಂಭ ಮಾಡಿದ್ರು ಸಂಸ್ಕೃತ ಶ್ಲೋಕಗಳ ಹೇಳ್ತಾ. ಇಲ್ಲಿ ನಾನು ನನ್ನ ಮುಂದೆ ಇಬ್ಬರು ಸಂಸ್ಕೃತ ಪಂಡಿತರು ಕೂಡ ಕೂತಿದ್ದರು. ಅವರು ಒಬ್ಬೊಬ್ಬರ ಮುಖವನ್ನು ನೋಡಿಕೊಂಡು, ಏನ್ರಿ ಈ ಮುಸಲ್ಮಾನ ಇಂಥ ಪಾಂಡಿತ್ಯವನ್ನು ಇಟ್ಕೊಂಡಿದ್ದಾರಲ್ಲ ಎದೆಯಲ್ಲಿ, ಆ ಕೃಷ್ಣನೇ ಇವರು ಎದೆಯಲ್ಲಿ ಕೂತಿದ್ದಾನ, ಅಯ್ಯೋ ರಾಮ, ಅಯ್ಯೋ ಕೃಷ್ಣ, ಅಬ್ಬ ಈತನ ಎದುರುಗಡೆ ನಮ್ಮದೇನು ನಡೆಯಲ್ಲ, ಇಂಥ ಪಾಂಡಿತ್ಯವನ್ನು ನಾವು ಕೇಳಿಲ್ವಲ್ರಿ ಅಂತ ಒಬ್ಬೊಬ್ಬರು ಮಾತಾಡ್ಕೊಳ್ತಾ ಇದ್ರು. ಅದೇ ರೀತಿ ಮತ್ತಿನ್ನೊಂದು ಕೆಲವು ತಿಂಗಳ ನಂತರ ನಾನು ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿದ್ದೆ. ಅಲ್ಲಿ ಒಂದು ಸಂಸ್ಕೃತ ಒಂದು ಮಹಾಸಮ್ಮೇಳನ ನಡೀತು. ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರೇ ವಹಿಸಿದ್ರು. ಅಲ್ಲಂತೂ ಮಹಾನ್ ಮಹಾನ್ ಪಂಡಿತರೆಲ್ಲ ಇವರ ಕಾಲು ಎರಗಿಬಿಟ್ರು ಕಾರ್ಯಕ್ರಮ ಆದ ನಂತರ. ಅದು ನಾವು ಇನ್ನೂ ಆಗೆಲ್ಲ ಇಂಥ ಆ ಕ್ಷೇತ್ರದಲ್ಲಿ ನಾವೇನು ಅಷ್ಟೊಂದು ಕೆಲಸ ಮಾಡಿರಲಿಲ್ಲ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ, ನಮಗೆ ಇದ್ಯಾಕೆ ಇಷ್ಟು ದೊಡ್ಡವರೆಲ್ಲ ಕರೀಂ ಖಾನ್ ಸಾಹೇಬರಿಗೆ ಕಾಲಿಗೆ ಬೀಳ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತು. ಆಮೇಲೆ ಗೊತ್ತಾಯಿತು ಇವರ ಪಾಂಡಿತ್ಯ. ಇವರು ಒಂದು ರೀತಿ ಇವರು ಮಾತಾಡೋದಕ್ಕೆ ಶುರು ಮಾಡಿದ್ರು ಅಂತಂದರೆ ಆ ಮಾತುಗಳು ಎಷ್ಟು ಸ್ಪಷ್ಟವಾಗಿ, ಇವರು ಸಂಸ್ಕೃತ ಪಂಡಿತರೇ ತಲೆದೂಗುವಂಥ ಅಷ್ಟು ಸ್ಪಷ್ಟವಾಗಿ ಸ್ಫುಟಿಕವಾಗಿ ಅವರ ಭಾಷೆ, ಅವರ ಉಚ್ಚಾರಣೆ ಅವೆಲ್ಲ ಇತ್ತು. ಅಂಥ ಒಂದು ಮಹಾನ್ ಪಂಡಿತರು ಕರೀಂ ಖಾನ್ರು.
2: ಹೌದು, ಅಂದರೆ ಕರೀಂ ಖಾನ್ ಸಾಹೇಬರು ಸಿನಿಮಾ ಕ್ಷೇತ್ರದಲ್ಲಿ ಹೇಳೋದಾದರೆ ಸುಮಾರು 250 ಹೆಚ್ಚು ಹಾಡುಗಳು, ಅದರಲ್ಲೂ ಇವಾಗ ತಾನೇ ನಾವು ಕೇಳಿದ್ವಲ್ಲ ಸ್ವರ್ಣಗೌರಿ ಚಿತ್ರದ ಹಾಡಿರಬಹುದು, ಆಮೇಲೆ ಬದುಕು ಬಂಗಾರವಾಯಿತು ಸಿನಿಮಾದ ಹಾಡುಗಳು. ಇಷ್ಟು ಮಾತ್ರ ಅಲ್ಲ, ಭಕ್ತಿಗೀತೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಧರ್ಮಸ್ಥಳದ ಶ್ರೀ ಮಂಜುನಾಥ, ರಾಘವೇಂದ್ರ ಸ್ವಾಮಿಗಳು, ವೆಂಕಟೇಶ್ವರ, ಗೊಮ್ಮಟೇಶ್ವರ, ಅಯ್ಯಪ್ಪ ಸ್ವಾಮಿ, ಮಹಾವೀರ ಜೈನ್ ಅವರ ಕುರಿತಾಗಿ ಕೂಡ ಸಾಕಷ್ಟು ಭಕ್ತಿ ರಚನೆಗಳನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಅವರ ಪೂರ್ವಿಕರು ಅಫ್ಘಾನಿಸ್ತಾನದಿಂದ ಬರ್ತಾರೆ, ಕೊಡಗಿನಲ್ಲಿ ನೆಲೆಸಿದ್ರು. ಅದಾದಮೇಲೆ ಹಾಸನದ ಸಕಲೇಶ್ಪುರದಲ್ಲಿ 1908 ಅವರು ಹುಟ್ಟಿದ್ದು ಅಂತ ಹೇಳ್ತಾರೆ. ಅವರು ಉರ್ದು ಶಾಲೆಗೆ ಸೇರಿದ್ರು ಕೂಡ ಕನ್ನಡವನ್ನು ಬಹಳ ಚೆನ್ನಾಗಿ ಕಲ್ತಿದ್ರು. ಅದರಲ್ಲೂ ನಾರಾಯಣ ಶಾಸ್ತ್ರಿ ಅನ್ನುವಂಥ ಅವರ ಗುರುಗಳು ಅವರಿಗೆ ಕೊಟ್ಟಂತಹ ರಾಮಾಯಣದ ಪುಸ್ತಕ ಅವ್ರ ಮೇಲೆ ಬಹಳ ಪ್ರಭಾವ ಬೀರ್ತು. ಮತ್ತು ಸಂತ ಶಿಶುನಾಳ ಶರೀಫರ ರಚನೆಗಳು ಕೂಡ ಇವರ ಮನಸ್ಸಿನಲ್ಲಿ ಇತ್ತು. ಮತ್ತು ಅವ್ರಿಗೆ ಸಂಸ್ಕೃತ ತಮಿಳು ಭಾಷೆಗಳಲ್ಲಿ ಕೂಡ ಆಸಕ್ತಿ ಇತ್ತು, ಅದನ್ನು ಕೂಡ ಕಲ್ತಿದ್ರು. ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಉರ್ದು ಕಥೆಗಳನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿದ್ರು, ನಾಟಕಗಳ ರಚನೆ ಮಾಡಿದ್ರು, ಪರ್ಷಿಯನ್ ಭಾಷೆಯ ಕಥೆಯನ್ನು ಕೂಡ ಕನ್ನಡಕ್ಕೆ ತಂದಿದ್ರು. ಅಂದರೆ ಅವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಸಕ್ತಿ ಇತ್ತು. ಶಾಲೆಯಲ್ಲಿ ಕಲಿತಿದ್ದಕ್ಕಿಂತ ಹೊರಗಿನ ಪ್ರಪಂಚದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ರು ಕರೀಂ ಖಾನ್ ಅವರು. ಸಾಮಾಜಿಕವಾಗಿ ರಾಜಕೀಯವಾಗಿ ಕೂಡ ಅವರ ಸೇವೆ ಗಮನಿಸುವಂಥದ್ದು. ಅಂದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಖಾದಿ ಬಟ್ಟೆ ಧರಿಸೋದಕ್ಕೆ ಶುರು ಮಾಡ್ತಾರೆ, ಬಾವುಟ ಹಿಡಿದು ಹೋರಾಡೋದಕ್ಕೆ. ಅಂದರೆ ಅವರು ಏನು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜನಪದ ಗೀತೆಗಳನ್ನು ಹಾಡ್ತಾ ಜನರಲ್ಲಿ ದೇಶ ಪ್ರೇಮವನ್ನು ಮೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು. ಇದಕ್ಕೋಸ್ಕರ ಅವರು ಸಾಕಷ್ಟು ಸಲ ಅಂದರೆ 6-7 ಜೈಲು ವಾಸಕ್ಕೆ ಕೂಡ ಹೋಗಿ ಬರಬೇಕಾಗತ್ತೆ ಸ್ವಾತಂತ್ರ್ಯ ಹೋರಾಟ. ಮತ್ತು ಜನಪದ ಅಂದರೆ ಅವರಿಗೆ ಪಂಚಪ್ರಾಣ. ಆ ಒಂದು ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಅವ್ರು ಮಾಡಿದಂಥ ಕೆಲಸದ ಬಗ್ಗೆ ಹೇಳಿ ಸರ್.
3: ಜಾನಪದ ಕ್ಷೇತ್ರಕ್ಕೆ ನಿಜಕ್ಕೂ ಒಂದು ಅದೃಷ್ಟ ಅಂತ ಹೇಳ್ಬೋದು ಅವರು ಅಧ್ಯಕ್ಷ ಆದಾಗ. ಅದಕ್ಕಿಂತ 6 ಕಾಲ ಜಾನಪದ ಅಕಾಡೆಮಿಯಲ್ಲಿ ಎಚ್ ಎಲ್ ನಾಗೇಗೌಡರು ಅಧ್ಯಕ್ಷರಾಗಿದ್ದರು. ಅವರು ಜಾನಪದ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ನಾಗೇಗೌಡರು. ಕರೀಂ ಖಾನ್ರು ಬಂದಾಗ ಅದನ್ನು ಮತ್ತಷ್ಟು ವಿಸ್ತರಿಸಿದ್ರು. ಕಾಡು ಮೇಡುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಇದ್ದಂಥ ಆ ಜನಗಳ ಜೀವನ, ಅವರ ಕಷ್ಟ ನಷ್ಟಗಳು, ಅವರ ಹಾಡು ಪಾಡು, ಅವರ ಹಬ್ಬ ಜಾತ್ರೆಗಳು, ಈ ಥರದ್ದೆಲ್ಲ ನಮ್ಮ ಜನಕ್ಕೆ ತೋರಿಸ್ಬೇಕು. ಮತ್ತು ಯಾರಿಗೂ ಕಾಣದಂಥ ಒಂದು ಜೀವನ ಅದು, ಆ ಕತ್ತಲೆ ಜೀವನ. ಆ ಕತ್ತಲೆ ಜೀವನವನ್ನು ಬೆಳಕಿನಲ್ಲಿರುವ ಈ ಜನಕ್ಕೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಇಡೀ 3 ಕಾಲ ಕರ್ನಾಟಕದಲ್ಲಿದ್ದಂಥ ಎಲ್ಲ ಬುಡಕಟ್ಟುಗಳು, ಸುಮಾರು 50 ಬುಡಕಟ್ಟುಗಳು ಏನಿತ್ತು, ಆ 50 ಬುಡಕಟ್ಟುಗಳು ಮಾಡೋಕ್ಕಾಗದಿದ್ರೂ ಕನಿಷ್ಠ ಪಕ್ಷ ಹೆಚ್ಚು ಬುಡಕಟ್ಟುಗಳ ಒಂದು ಕ್ಷೇತ್ರಕ್ಕೆ ಅವರು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಕೆಲಸ ಮಾಡಿಸಿದ್ರು. ಸಾಕ್ಷ್ಯಚಿತ್ರಗಳನ್ನು ಮತ್ತು ಛಾಯಾಗ್ರಹಣ ಮಾಡೋದ್ರ ಮೂಲಕ ಅಲ್ಲಿ ಅದು ಎಂಥ ಕಷ್ಟದ ಕೆಲಸ ಅಂತಂದರೆ ಆ ಇಳಿ ವಯಸ್ಸಲ್ಲೂ. ಇಲ್ಲಿ ಇನ್ನೂ ಒಂದು ಮಾತು ಹೇಳ್ಬೇಕು, ಅವರು ಈ ಮುದುಕ ಎಂಥದ್ದು ಮಾಡ್ತಾರೆ ಈ ಜಾನಪದ ಅಕಾಡೆಮಿಗೆ ಬಂದು ಅಂತಂದ್ಬಿಟ್ಟು ಭಾಳಷ್ಟು ಜನ ನಮ್ಮಲ್ಲಿ ವಿದ್ವಾಂಸರು ಕೊಂಕು ನೋಡಿದ್ರು, ಪೇಪರ್ಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಬರೆದ್ರು. ಆದರೆ ಅದೇ ಜನ ಅದನ್ನು ಒಪ್ಕೊಂಡ್ರು. ಯಾರೂ ಮಾಡೋಕ್ಕಾಗದೇ ಇದ್ದಂಥ ಆ ಕಾರ್ಯವನ್ನು ಕರೀಂ ಖಾನ್ರು ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಇಳಿದು ಅಲ್ಲೇ ರಾತ್ರಿ ಎಲ್ಲ ತಂಗಿ ಅವ್ರು ಏನು ಕೊಡ್ತಾರೋ ಅದನ್ನೇ ತಿಂದು ಅದನ್ನೇ ಕುಡಿದು ಕೆಲಸ ಮಾಡಿಸಿದ್ರು. ಇವತ್ತು ಒಂದು ವಿಶ್ವವಿದ್ಯಾಲಯ ಯಾವ ವಿಶ್ವವಿದ್ಯಾಲಯ ಮಾಡೋಕ್ಕಾಗದೇ ಇರೋಂಥ ಕೆಲಸವನ್ನು ಕೂಡ ಕರೀಂ ಖಾನ್ರು ಆ 3 ಮಾಡಿದ್ರು. ಅಂಥ ಕೆಲಸ ಇವತ್ತುವರೆಗೂ ಅಲ್ಲಿ 6 ಅಧ್ಯಕ್ಷರು ಬಂದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರು. ಆದರೆ ಬುಡಕಟ್ಟುಗಳ ಬಗ್ಗೆ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದ್ರೆ
2: ಜನರ ಮನೆ ಹತ್ರ ಹೋಗ್ಲಿಕ್ಕೂ ಸಾಧ್ಯ ಆಗಲಿಲ್ಲ, ಅವ್ರ ಬದುಕನ್ನೆಲ್ಲ ಚಿತ್ರೀಕರಣ ಮಾಡೋದಕ್ಕೂ
3: ಸಾಧ್ಯ ಆಗಲಿಲ್ಲ. ಅಂಥ ಒಂದು ಭಂಡಾರವನ್ನು ಕರೀಂ ಖಾನ್ರು ಅಕಾಡೆಮಿಗೆ ಸೃಷ್ಟಿಸಿದ್ರು. ಅದು ಇವತ್ತಿಗೂ ಒಂದು ಸ್ಮರಣೀಯ ಕೆಲಸ. ಸೊ ನಮ್ಮಂಥವ್ರಿಗೆ ಅದು ಸ್ಫೂರ್ತಿ. ಆ ಕೆಲಸವನ್ನು ನಾನು ಇವತ್ತುವರೆಗೂ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ.

0: అని సమ గపమా గపమా గపమా గమ జయ గౌరీ జగదీశ్వరి.
1: ಲಕ್ಷ್ಮೀ ಶ್ರೇಯಸ್ ಅವರು ಸಂದೇಶವನ್ನು ಕಳಿಸಿ, ಎಂಥ ಒಳ್ಳೆಯ ಆಲೋಚನೆ ನಮ್ಮ ವಿವಿಧ ಭಾರತಿ ಕನ್ನಡ ಅಂತ ಹೇಳಿದ್ರೆ ಸುಮ್ಮನೆನಾ, ಕರೀಂ ಕನ್ನಡ ಪಾಂಡಿತ್ಯ ತಿಳಿಯೋಕ್ಕೆ ಈಗ ನೀವು ಪ್ರಸಾರಿಸಿದ ಗಂಗೆ ಗೌರಿ ಹಾಡಿನ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಆ ಶಬ್ದದ ಜೋಡಣೆಗೆ ಸರಿಸಾಟಿ ಇಲ್ಲ, ಮೇರುವಿನಂಥ ವ್ಯಕ್ತಿತ್ವಕ್ಕೆ ನಮೋ ನಮಃ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸಂದರ್ಶನ ಮುಂದುವರಿಯುತ್ತೆ.
2: ಹೌದು, ಭವತಿ ಭಿಕ್ಷಾಂದೇಹಿ ಬೇಡುವೆ ನಿರ್ಮೋಹಿ ಅಂತ ಅಲ್ಲಿ ಇಲ್ಲಿ ಅವರು ಸಂಪಾದನೆ ಮಾಡಿದ್ದನ್ನೆಲ್ಲವನ್ನು ಕೂಡ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ಕರೀಂ ಖಾನ್ ಅವರ ವ್ಯಕ್ತಿತ್ವ, ನೇರ ವ್ಯಕ್ತಿತ್ವ, ಸ್ವಾಭಿಮಾನಿ, ಯಾವತ್ತಿಗೂ ಕೂಡ ಹಣಕ್ಕೆ ಬೆಲೆ ಕೊಟ್ಟವರಲ್ಲ. ಬದುಕಿನಲ್ಲಿ ಒಂಟಿಯಾಗಿದ್ದರೂ ಕೂಡ ಸಾಕಷ್ಟು ಹಿರಿಯರು, ಸಮಕಾಲೀನರು ಅವರಿಗೆ ಅಂತ ಒಂದಷ್ಟು ಹಣದ ನೆರವನ್ನು ಕೊಟ್ಟಾಗಲೂ ಕೂಡ ಅವರು ಅದನ್ನು ಸ್ವೀಕಾರ ಮಾಡದೆ ನಮ್ರತೆಯಿಂದ ಹಿಂದಿರುಗಿಸಿದಂತಹ ಮಹಾನುಭಾವ, ಸರಳ ವ್ಯಕ್ತಿತ್ವದ ಕರೀಂ ಖಾನ್ ಅವರ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ವಿ ಶ್ರೀನಿವಾಸ್ ಮೂರ್ತಿ, ಡಾಕ್ಟರ್ ಎಸ್ ಕೆ ಕರೀಂ ಖಾನ್ ಅವರ ಒಡನಾಡಿಯಾಗಿದ್ದವರು. ಹಾಗೆ ಅವರ ಮೊಮ್ಮಗ ತನ್ವೀರ್ ಅಹಮದ್ ಅವರು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ನೀವೇನೋ ಹೇಳ್ತಾ ಇದ್ರಿ, ಸಾಕಷ್ಟು ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಇದ್ರಿ, ಮತ್ತೊಂದು ವಿಷಯವನ್ನು ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ.
3: ಅವರಿಗೆ ಇನ್ನೊಬ್ಬರ ಕಷ್ಟನ ಸಹಿಸೋದಕ್ಕೆ ಆಗ್ತಿರಲಿಲ್ಲ, ಅವ್ರಿಗೆ ನನ್ನ ಕಷ್ಟನೇ ಅದು ಅಂತ ಅಂದ್ಕೊಂಬಿಡೋರು. ಒಂದು ಸರ್ತಿ ಸಾಗರದ ಉಚ್ಚಪ್ಪ ಮಾಸ್ತರ್ ಅಂತ ಇದ್ದಾರೆ ನಮ್ಮ ಸ್ನೇಹಿತರು, ಅವ್ರಿಗೂ ಸ್ನೇಹಿತರಾಗಿದ್ದರು, ಅವರು ಈಗಿಲ್ಲ. ಅವರು ಒಂದು ಕೆಲಸಕ್ಕೋಸ್ಕರ ಅವರ ಸಂಬಂಧಿಯೊಬ್ಬರನ್ನ ಬೆಂಗಳೂರಿಗೆ ಕರ್ಕೊಂಬಂದಿದ್ದರು, ಒಂದು ಕಾಲೇಜಿನಿಂದ ಇನ್ನೊಂದು ಕಾಲೇಜಿಗೆ ಟ್ರಾನ್ಸ್ಫರ್ ಕೇಳೋದಕ್ಕೆ ಕರ್ಕೊಂಬಂದಿದ್ದರು. ಕರೀಂ ಖಾನ್ರವ್ರ ಹತ್ರ ಇದು ಕೆಲಸ ಆಗಬಹುದು ಅಂತ ಕರ್ಕೊಂಬಂದಿದ್ದರು. ಆಗ ನಾನು ಕರೀಂ ಖಾನ್ರ ಹತ್ರ ಕರ್ಕೊಂಡೋದಾಗ ವಿಧಾನಸೌಧಕ್ಕೆ ಕರೀಂ ಖಾನ್ರು ಕರ್ಕೊಂಡು ಬಂದರು ಎಜುಕೇಷನ್ ಸೆಕ್ರೆಟ್ರಿ ಹತ್ರ. ಅವರು ಇವರು ಹೇಳಿದ ಕೂಡಲೇ ಆ ವ್ಯಕ್ತಿಯನ್ನು ಅದ್ಯಾವುದೋ ಕಾಲೇಜಿಂದ ಸಾಗರದ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡೇಬಿಟ್ರು. ಹೊರಗಡೆ ಬಂದಾಗ ಆ ವ್ಯಕ್ತಿ ನಮಗೂ ಗೊತ್ತಿಲ್ಲ, ಕರೀಂ ಖಾನ್ರಿಗೂ ಗೊತ್ತಿಲ್ಲ, ಅಥವಾ ಉಚ್ಚಪ್ಪ ಮಾಸ್ಟರ್ ಅವ್ರಿಗೂ ಗೊತ್ತಿಲ್ಲ, ಏಕಾಏಕಿ ಒಂದಷ್ಟು ದುಡ್ಡು, ಒಂದು ಬಹುಶಃ 1,000 ಇತ್ತು ಅಂತ ಕಾಣಿಸ್ತದೆ, ಕರೀಂ ಖಾನ್ರ ಕೈಗೆ ಕೊಟ್ಬಿಟ್ರು, ಕೈ ಹಿಡಿದು ಈಗ ಕೊಟ್ಬಿಟ್ರು. ತುಂಬ ಧನ್ಯವಾದಗಳು ಸರ್, ನನಗೆ ಇಷ್ಟು ಸುಲಭವಾಗಿ ಇಂಥ ಕೆಲಸ ಮಾಡಿಕೊಟ್ರಿ, ತಮ್ಮ ಖರ್ಚಿಗೋಸ್ಕರ ಇದನ್ನು ದಯಮಾಡಿ ಇಟ್ಕೋಬೇಕು ಅಂತನ್ಬಿಟ್ಟಂತ. ಅದು ಎಂಥ, ನಾನಂತೂ ಅವರ ಸಿಟ್ಟು ಮಾಡಿಕೊಂಡಿದ್ದು ನಾನು ಕಂಡೇ ಇರಲಿಲ್ಲ. ಅಂಥ ನಗುಮುಖದಲ್ಲಿ ಒಂದು ರೀತಿಯ ಕೆಟ್ಟ ಸಿಟ್ಟು ಮಾಡ್ಕೊಂಬಿಟ್ರು ಅವರು. ಅದನ್ನು ಒಂದು ನಿಮಿಷ ಅವರೇ ಮನಸ್ಸಲ್ಲಿ ನುಂಗಿಕೊಂಡ್ರು ಆ ಇದನ್ನು, ಹಾಂ ಸುಮ್ಕೊಂಡು ಅದನ್ನ ಹಾಗೆ ಇಟ್ಕೊಳ್ಳಿ, ಆ ಹಣನ ಹಾಗೆ ಇಟ್ಕೊಳ್ಳಿ, ನಾನು ಹೇಳ್ತೀನಿ ಕೊಡಿವಿರಂತೆ ಅಂತ. ಸರಿ, ನನ್ನ ಕಾರು ಒಂದು ಕಡೆ ನಿಲ್ಲಿಸಿದ್ದೆ, ಹಾಗೆ ವಿಧಾನಸೌಧದ ಮುಂದೆ ಹಾಗೆ ನಡ್ಕೊಂಬರ್ತಿರ್ಬೇಕಾದ್ರೆ ಉತ್ತರ ಕರ್ನಾಟಕದ ಒಬ್ಬ ವಯಸ್ಸಾದ ತಂದೆ, ಒಂದು ಅಪ್ರಾಪ್ತ ಬಾಲಕಿ ಮಗಳು ಕೂತಿದ್ರು. ಇವ್ರು ನಡ್ಕೊಂಬರ್ತಿದ್ದಾಗ ಇವ್ರಿಗೆ ಏನು ಅನ್ನಿಸ್ತೋ ಏನೋ, ನೀನು ಯಾರಪ್ಪ, ಎಲ್ಲಿಂದ ಬಂದೆ ಅಂತ ಕೇಳಿದ್ರು. ಅವ್ರು, ನಾನು ಗದಗಿಂದ ಬಂದಿದ್ದೀನಿ, ಇವಳು ನನ್ನ ಕಿರಿಯ ಮಗಳು, ಇಲ್ಲೇನು ಮಾಡ್ತಿದ್ದೀಯಾ ಅಂತ. ಇಲ್ಲ, ಬಂದು 3 ದಿವಸ ಆಯಿತು, ಊರಲ್ಲಿ ಕೆಲಸ ಇಲ್ಲ, ಎಲ್ಲ ಗುಳೆ ಹೋಗಿದ್ರು, ನಾವು ಬೆಂಗಳೂರಿಗೆ ಬಂದ್ವಿ, ಇಲ್ಲಿ ನಮ್ಮವ್ರು ಯಾರಾದರೂ ಸಿಗ್ತಾರೇನೋ, ಕೆಲಸ ಕೊಡ್ತಾರೇನೋ ಅಂತನ್ಬಿಟ್ಟು ಅಂತ. ಹಾಗಾಗಿ ಏನು ಕೆಲಸ ಇಲ್ಲ, 3 ದಿವಸ ಆಯಿತು, ಕೆಲಸ ಇಲ್ಲ, ಹೊಟ್ಟೆಗೆ ಏನು ತಿಂದಿಲ್ಲ, ಅಲ್ಲೆಲ್ಲೋ ಮಲಗಿದ್ವಿ. ಇಲ್ಲಿ ವಿಧಾನಸೌಧ ಹತ್ರ ನಮ್ಮ ಕಡೆಯವರು ಬರ್ತಾರೆ ವಿಧಾನಸೌಧ ನೋಡೋದಕ್ಕೆ, ಹಾಗಾಗಿ ಅವ್ರು ಬಂದರೆ ಅವ್ರ ಹತ್ರ ನಾವು ನೆರವು ಕೇಳ್ಬೋದು, ಕೆಲಸ ಕೇಳ್ಬೋದು ಅಂತ ಇಲ್ಲಿ ಕೂತಿದ್ದೀವಿ ಸ್ವಾಮಿ ಅಂತಂದರು. ಆಗ ಹೌದೇ ಅಂತನ್ಬಿಟ್ಟು ರಾಮಚಂದ್ರ ಅಂತ ಆತನ ಹೆಸರು, ರಾಮಚಂದ್ರ ಹಣ ಕೊಡು ಅಂತಂದರು. ಅದು ಎಷ್ಟಿತ್ತು ಏನಿತ್ತು ನೋಡಲಿಲ್ಲ, ಆತ ಜೋಬಿಂದ ಇವ್ರ ಕೈ ಕೊಟ್ಟ, ನೀನು ನನ್ನ ಕೈ ಕೊಡಬೇಡ ಅವ್ರ ಕೈ ಕೊಡು ಅಂತಂದರು. ಹಾಗೆ ಕೊಟ್ಟು ಅವರು ಎಣಿಸೋದಕ್ಕೆ ಶುರು ಮಾಡ್ದ, ಹಾಗೆ ಕೊಡು ಎಣಿಸ್ಬೇಡ ಅಂತಂದ್ಬಿಟ್ಟು. 1,500 ರೂಪಾಯಿ ಇತ್ತು ಆವತ್ತಿನ ದಿವಸ, 40 ವರ್ಷಗಳ ಹಿಂದೆ 1,500 ರೂಪಾಯಿ ಇತ್ತು.
2: 40 ವರ್ಷ ಅಂದರೆ 100,000 ಮೇಲೆ ಅಂತ, ಇನ್ನೂ ಜಾಸ್ತಿ.
3: ಅವರು ಕೈ ನಡುಕ್ತಾ ಇದೆ, ಆ ವ್ಯಕ್ತಿಯ ಕೈ ನಡುಕ್ತಾ ಇದೆ,
2: ನಂಬಲಿಕ್ಕೂ ಸಾಧ್ಯ ಇಲ್ಲ.
3: ಹಾಂ, ಇದನ್ನಿಟ್ಕೋ, ಇದನ್ನು ಜೋಪಾನವಾಗಿ ಇಟ್ಕೊಂಡು ನಿನಗೆ ಒಂದು ಕೆಲಸ ಸಿಗೋವರೆಗೂ ಇದನ್ನು ಜೋಪಾನವಾಗಿ ಖರ್ಚು ಮಾಡು, ನಿನ್ನ ಮಗಳನ್ನು ಹುಷಾರಾಗಿ ನೋಡ್ಕೊಂಡು ಅಂತ ಹೇಳಿ ಆತನ ತಲೆ ಮೇಲೆ ಕೈ ಇಟ್ಟು ಈಗಂದರು. ಆತ ಕೂತಿದ್ದ ವ್ಯಕ್ತಿ ಹಾಗೆ ಇವರ ಕಾಲು ಗಟ್ಟಿಗೆ ಹಿಡ್ಕೊಂಬಿಟ್ಟು ಅಳಕ್ಕೆ ಶುರು ಮಾಡಿಬಿಟ್ಟ. ಆ ಹೆಣ್ಣು ಮಗು ಕೂಡ ಇವ್ರ ಕಾಲಿಡ್ಕೊಂತು. ಸೊ ಇಂಥ ಒಂದು ಇಷ್ಟೊಂದು ಮಾನವೀಯ ಗುಣಗಳನ್ನ ನಾವು ನೋಡಿದ್ವಿ.
2: ಅವರು ಸಂತರಾದ್ರು,
3: ಸಂತ್ರೆ
2: ಹೋಗಿ ಇಷ್ಟು ವರ್ಷ ಆದ್ರೂ ಕೂಡ ಮತ್ತೆ ಮತ್ತೆ ಅವ್ರ
3: ಮತ್ತೆ ಇನ್ನೊಂದು ವಿಷಯ, ಇನ್ನೊಂದು ಘಟನೆ ನಿಮ್ಗೆ ಹೇಳ್ತೀನಿ. ಅವ್ರಿಗೆ 1989 ಗುಲ್ಬರ್ಗ ಯೂನಿವರ್ಸಿಟಿ ಅವ್ರಿಗೆ ಡಾಕ್ಟ್ರೇಟ್, ಗೌರವ ಡಾಕ್ಟ್ರೇಟ್ ಕೊಡ್ತು. ನಾನೇ ಕಾರಲ್ಲಿ ಕರ್ಕೊಂಡೋಗಿದ್ದೆ. ಡಾಕ್ಟ್ರೇಟಲ್ಲಿ ಆಗಿ ವಾಪಸ್ ಕರ್ಕೊಬರ್ಬೇಕಾದ್ರೆ ಇದು ಲಿಂಗ್ಸೂಗರ್ಗಿಂತ ಒಂದು 10 ಕಿಲೋಮೀಟರ್ ಹಿಂದೆ ನನ್ನ ಕಾರು ಕೆಟ್ಟು ನಿಂತು ಬಿಡ್ತು, ಅದು ಇಂಜನ್ನೇ ಸುಟ್ಟೋಗಿತ್ತು. ಹಾಗಾಗಿ ಮತ್ತೆ ಏನೋ ಮಾಡಿ ಖಾನ್ ಸಾಹೇಬ್ರನ್ನ ಮತ್ತೆ ನಮ್ಮ ಅಕಾಡೆಮಿಯ ಶಿವಲಿಂಗಯ್ಯ ಅಂತ ಇದ್ದ ಆತ, ನಾವಿಬ್ಬರು ಇನ್ನೊಂದು ವೆಹಿಕಲಲ್ಲಿ ಆ ಕಾರಿನಲ್ಲೇ ಬಿಟ್ಟು ಒಂದು ಸಣ್ಣ ಊರದು, ಆ ಒಂದು ಊರಲ್ಲಿ ಒಂದು ಲಾಡ್ಜಲ್ಲಿ ನೀವಿಲ್ಲಿರಿ ಇವತ್ತು, ಅದು ಕಾರ್ಗೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ, ಬೆಂಗಳೂರಿಗೆ ಹೋಗೋ ವ್ಯವಸ್ಥೆ ಆಮೇಲೆ ಮಾಡ್ತೀನಿ ಸರ್ ಅಂತ ಹೇಳಿಬಿಟ್ಟು ಬಂದೆ. ಸರಿ, ಸಂಜೆ ಅಲ್ಲೇ ಉಳಿಬೇಕಾಗಿ ಬಂತು. 8 ಗಂಟೆ ಅಷ್ಟೊತ್ತಿಗೆ ಒಂದು 40-45 ವರ್ಷದ ಒಬ್ಬ ಮಹಿಳೆ ಇವರ ಬಾಗಿಲು ತಟ್ಟಿತು. ಕರೀಂ ಖಾನ್ರ ಪಕ್ಕದ ಕೋಣೆಯಲ್ಲೇ ನಾವಿದ್ದಿದ್ದು. ಬಾಗಿಲು ತಟ್ಟಿದವರು, ಅವರಿಗೆ ಗಾಬರಿ ಆಯಿತು ಈ ಮಹಿಳೆನ ನೋಡಿ. ಇದ್ದಕ್ಕಿದ್ದಾಗೆ ಶ್ರೀನಿವಾಸ ಮೂರ್ತಿ, ಶಿವಲಿಂಗಯ್ಯ ಅಂತಂದ್ಬಿಟ್ಟು ಇಬ್ಬರನ್ನು ಕರೆದ್ರು. ಆಮೇಲೆ ನಾವು ಬಾಗಿಲು ತಕ್ಕೊಂಡೇ ಇದ್ವಲ್ಲ, ಬಂದು ನೋಡ್ತೀವಿ ಈ ಮಹಿಳೆ, ನೀ ಯಾರು, ಯಾಕೆ ಬಂದೆ ಇಲ್ಲಿ ಅಂತ ಕೇಳಿದ್ವಿ. ಅದಕ್ಕೆ ಇವ್ರದ್ದು ಏನು ಸಮಸ್ಯೆ, ಈಕೆ ಏನಕ್ಕೆ ಬಂದ್ರಿಲ್ಲಿ ಸ್ವಲ್ಪ ವಿಚಾರಿಸಿ ಅಂತಂದರು. ಆಮೇಲೆ ಇಲ್ಲ, ನನಗೆ ಹಣದ ಅವಶ್ಯಕತೆ ಇದೆ, ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ, ಹಾಗಾಗಿ ಬೇಕಾದರೆ ರಾತ್ರಿಯೆಲ್ಲ ಇಲ್ಲೇ ಇದ್ದು ನಿಮ್ಮ ಸೇವೆ ಮಾಡ್ತೀನಿ ಅಂತ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು. ಸ್ವಲ್ಪ ನಮಗೆ ಇದು ಆ ಪ್ರದೇಶದಲ್ಲಿ ಈ ಥರ ಎಲ್ಲ ಇತ್ತು ಅಂತ ಕೇಳಿದ್ವಿ, ಬಹುಶಃ ಏನೋ ಹೇಗೋ ಅಂತನ್ಬಿಟ್ಟಂತ, ಇಲ್ಲ ಸರ್ ಅವ್ರಿಗೇನೋ ಕಷ್ಟ ಇದೆ ಅಂತನ್ಬಿಟ್ಟಂತ ಹೇಳ್ತಾಯಿದ್ರು ಅಂತ. ನಂಬೋಕ್ಕಾಗಲ್ಲ, ಆ ಕವರಲ್ಲಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಇವರಿಗೆ ಒಂದು ಕವರಲ್ಲಿ ಹಣ ಕೊಟ್ಟಿದ್ರು, ಅದನ್ನು ಇವರು ನೋಡಿರಲ್ಲ ಎಷ್ಟಿದೆ ಅಂತನ್ಬಿಟ್ಟಂತ. ಈ ಕವರ್ನ ಈಕೆ ಕೊಟ್ಬಿಡಿ ಅಂತ ನನ್ನ ಕೈ ಕೊಟ್ಟರು. ಆ ಕವರಲ್ಲಿ, ಸರ್ ಇದು ನಿಮಗೆ ಕೊಟ್ಟಿರೋದು ಎಷ್ಟಿದೆ, ಇದರಲ್ಲಿ ಸ್ವಲ್ಪ ಕೊಡೋಣ. ಇಲ್ಲ, ನೋಡೋದೇ ಬೇಡ, ಕೊಟ್ಬಿಡಿ. ನನಗೂ ಆ ಶಿವಲಿಂಗಯ್ಯನಿಗೆ ಇಬ್ಬರಿಗೂ ಮನಸ್ಸಿಲ್ಲ ಕೊಡೋದಕ್ಕೆ, ಯಾಕಂದರೆ ನಮ್ಮ ಖರ್ಚಿಗೂ ಬೇಕಾಗಿದೆ, ಇನ್ನೂ ನಮ್ಮ ಹತ್ರ ಹಣ ಇಲ್ಲ ಹೆಚ್ಚಿಗೆ. ಕೊಟ್ಬಿಡಿ, ಭಗವಂತ ಇದ್ದಾನೆ, ಕೊಟ್ಬಿಡಿ, ಅವಳು ಇಲ್ಲಿವರೆಗೂ ಬಂದಿದ್ದಾಳೆ, ಕೊಟ್ಬಿಡಿ ಅಂತನ್ಬಿಟ್ಟು. ಇಲ್ಲ ನೀವೇ ಕೊಟ್ಬಿಡಿ ಸರ್, ಇಲ್ಲ ಇಲ್ಲ ನೀವೇ ಕೊಟ್ಬಿಡಿ ಅಂತನ್ಬಿಟ್ಟು ನಮ್ಮ ಕೈಯಲ್ಲೇ ಕೊಡಿಸಿದ್ರು, ಮುಟ್ಲಿಲ್ಲ. ಆಮೇಲೆ ಆಕೆ ಕಣ್ಣಿಗೆ ಹಿಂಗೆ ಒತ್ಕೊಂಡು ಮತ್ತೆ ಅವ್ರ ಕಾಲಿಗೆ ಬಿದ್ದು ಕಾಲು ಹಿಡ್ಕೊಬಿಟ್ರು. ನಾನು ವೇಶ್ಯ ಕೆಲಸ ಮಾಡೋಕ್ಕೆ ಬಂದೆ ಅಂತ ಆಮೇಲೆ ಹೇಳಿದ್ಲು ಅವಳು. ದೇವರು ಭಗವಂತ ನಿನಗೆ ಒಳ್ಳೇದು ಮಾಡಲಿ, ಆರೋಗ್ಯವಾಗಿ ನೀನು ಇರಬೇಕಮ್ಮ, ಕೆಲಸ ಮಾಡಬೇಕು, ಹೋಗು ಮಕ್ಕಳು ನೋಡ್ಕೊ ಹೋಗು ಅಂತೇಳಿ.
2: ನನಗೆ ಒಂದು ಹೇಳಬೇಕು ಅನ್ನಿಸ್ತಾ ಇದೆ ಸರ್, ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ರಾತ್ರಿ ಯಾರೋ ಒಬ್ಬರು ಎಲ್ಲೋ ಒಬ್ಬಳು ಹೆಣ್ಮಗಳು ಕ್ಯಾಬ್ಗೆ ಅಂತ ನಿಂತಿರಬೇಕಾದ್ರೆ ಯಾರೋ ಒಬ್ಬ ಹೋಗಿ ಏನೋ ಮಾತಾಡಿಸಿ ಇವಾಗ ಪೊಲೀಸರ ಅತಿಥಿ ಆಗಿದ್ದಾನೆ. ಇದು ಇತ್ತೀಚೆಗೆ ನಡೆದಂಥ ವಿಷಯ. ಆದರೆ ಆವತ್ತಿನ ಕಾಲಕ್ಕೆ ಅಂದರೆ ಹೇಗಿತ್ತು ಜನರ ನಡವಳಿಕೆಗಳು, ಅದಕ್ಕೆ ಅವರು ಅವತ್ತು ಇವತ್ತಿಗೂ ಸಂತರಾಗಿ ಬದುಕ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಗಳಲ್ಲಿ ಅವರು ಸಲ್ಲುವಂಥವರು. ತನಗೋಸ್ಕರ ತಾನು ಕಷ್ಟಪಟ್ಟು ದುಡಿದಿದ್ದನ್ನು ಕೂಡ ತನಗಿಟ್ಕೊಳ್ಳದೆ ಯಾರೋ ಏನೋ ಕಷ್ಟ ಅಂತ ಹೇಳಿದವ್ರಿಗೆ ಕೈ ಎತ್ತಿ ಎತ್ತಿ ಹಿಂದೆ ಮುಂದೆ ನೋಡದೆ ಕೊಡುವಂಥ ಮಹಾನುಭಾವ ಗುಣ ಇದೆಯಲ್ಲ, ಅದು ತುಂಬ ಜನಕ್ಕೆ ಬರೋದಿಲ್ಲ. ಅದಕ್ಕೆ ಅವರನ್ನ ಕರ್ನಾಟಕದ ಸಂತ, ಕರ್ನಾಟಕದ ಕೀರ್ತಿ ಕಳಶ ಎಷ್ಟು ಅಂತ ಹೇಳಿದ್ರೆ, ಮಾನವೀಯತೆ ಮಹಾಮೂರ್ತಿ ಅಂತಲೇ ನಾವು ಹೇಳ್ಬೋದು ಕರೀಂ ಖಾನ್ ಅವರನ್ನು. ಇಂಥ ಅದೆಷ್ಟೋ ಉದಾಹರಣೆಗಳು ನಿಮ್ಮ ಒಂದು ಅನುಭವದಲ್ಲಿ ಇದೆ.
3: ಅದು ಹೇಳಕ್ಕೆ ಅಸಾಧ್ಯವಾದಷ್ಟು ಉದಾಹರಣೆಗಳಿದ್ದಾವೆ. ಎಲ್ಲವೂ ಬರಿಗೈನ ಉದಾಹರಣೆಗಳೇ, ಜೋಬನ್ನು ಬರಿದು ಮಾಡ್ಕೊಳ್ಳೋಂಥ ಉದಾಹರಣೆಗಳೇ ಅವ್ರ ಹತ್ರ ಇರೋದೆಲ್ಲ. ನಮ್ಮ ನಾವು ನೋಡಿದ್ದೆಲ್ಲ ಅದನ್ನೇ. ಅವರ ಜೋಬನ್ನು ಬರಿದು ಮಾಡ್ಕೊಳ್ಳೋದಲ್ಲದೆ ಅವ್ರ ಜೊತೆಗಿದ್ದಷ್ಟು ದಿವಸಗಳು ನಮ್ಮ ಜೋಬನ್ನು ಬರಿದು ಮಾಡ್ತಾ ಇದ್ರು. ಅವರು ಬೇರೆಯವ್ರಿಗೆ ಕೊಡಿಸ್ತಿದ್ರು,
2: ಅವ್ರಿಗೋಸ್ಕರ ಇಟ್ಕೊಳ್ತಾ,
3: ಅವ್ರಿಗೋಸ್ಕರ ಇಟ್ಕೊಳ್ತಾ ಇರಲ್ಲ, ನಾನು ಕೊಡ್ತೀನಿ ಅನ್ನೋರು. ಆಮೇಲೆ ಇವರು ಯಾವುದೋ ಹಾಡುಗಳನ್ನು ಬರೆದಾಗ, ಕತೆಗಳನ್ನು ಬರೆದಾಗ ಸಿನಿಮಾ ಕ್ಷೇತ್ರಕ್ಕೆ, ಅಲ್ಲೊಂದಷ್ಟು ಹಣ ಬಂದಾಗ ಅವರು ಆಗ ಎತ್ತಿ ಇದನ್ನ ಇಟ್ಕೊಳ್ಳಿ ಅಂತ ನಮಗೆ ಕೊಡೋರು. ನಾವು ಬೇಡ ಅಂತಂದರೆ ಇಲ್ಲ, ಅವ್ರು ಜೋಬ್ಗೆ ತುರ್ಕಿರು. ಅದ್ರಲ್ಲಿ ನೋಡಿದ್ರೆ ಒಂದು 50 ರೂಪಾಯೋ 100 ರೂಪಾಯೋ ಇರೋದು. ಅವತ್ತು ನೀವು ಕೊಟ್ಟಿದ್ರಲ್ಲ ಅದು ಇಟ್ಕೊಳ್ಳಿ, ಸ್ವಲ್ಪ ಮತ್ತೆ ಇನ್ನೂ ನಾನು ನಿಮಗೆ ಕೊಡಬೇಕು, ಮತ್ತೆ ಹಣ ಸಿಕ್ಕಿದಾಗ ನಾನು ನಿಮಗೆ ಕೊಡ್ತೀನಿ ಅಂತ. ಅದನ್ನು ಆ ಋಣವನ್ನು ಅವ್ರು ಇಟ್ಕೊಳ್ತಾ ಇರಲಿಲ್ಲ.
2: ಎಲ್ಲೇ ತಾನು ಮುಟ್ತಾನೆ ಇರಲಿಲ್ಲ ಹಣ
3: ಮುಟ್ತಾನೆ ಇರಲಿಲ್ಲ. ಅವ್ರ ಜೋಬ್ ಕೈ ಹಾಕೋದಷ್ಟೇ. ಈ ಟ್ರೈನಲ್ಲೆಲ್ಲ ಒಂದು ಎರಡು ಕಡೆ ಕರ್ಕೊಂಡು ಹೋಗಿದ್ವಿ, ಆಯ್ತಾ, ಅಲ್ಲಿ ಒಬ್ಬರಿಗೆ ಅವ್ರು ಕೊಟ್ಬಿಟ್ರು ಕೈಗೆ ಸಿಕ್ಕಿದ್ದಲ್ಲ. ಅವ್ರ ಜೊತೆಗೆ ಇನ್ನೂ ಹೀನಾಯ ಸ್ಥಿತಿಯಲ್ಲಿದ್ದಂತ ಅವರು ಬಂದು ಕೇಳಿದಾಗ, ಕೊಡಿ ಕೊಡಿ ನಮ್ಮನ್ನ ಬೇಡ್ತಾ ಇದ್ದಾರೆ, ಕೊಡಿ, ನೀವು ಹಿಂದೆ ಮುಂದೆ ನೋಡಲ್ಲ, ಸಿಕ್ಕಿದ್ದನ್ನೆಲ್ಲ ಕೊಟ್ಬಿಟ್ರೆ ಹೇಗೆ, ಈಗ ನಾವಿನ್ನೂ 3 ದಿವಸ ನಾವು ಪ್ರಯಾಣ ಮಾಡಬೇಕು, ಪ್ರವಾಸ ಮಾಡಬೇಕು, ಅಲ್ಲಿ ಖರ್ಚು ವೆಚ್ಚಗಳಿಗೆ ಅದು ಭಗವಂತ ಕೊಡ್ತಾನೆ, ಕೊಡಿ ಕೊಡಿ.
2: ಯಾರು ಏನು ಎತ್ತ ಏನು ನೋಡ್ತಾ ಇರಲಿಲ್ಲ.
3: ಕಷ್ಟ ಕಂಡ್ರೆ ಆ ಮನುಷ್ಯನ ಹೃದಯ ಕರಗಿ ನೀರಾಗಿ.
2: ಸರ್ವ ಧರ್ಮ ಪರಿಪಾಲನೆ, ಯಾರಿಗಾದ್ರೂ ಸರಿ ಕಷ್ಟ ಅಂತ ಬಂದವ್ರಿಗೆಲ್ಲ ಕೊಡ್ತಾ ಇದ್ರು. ಅವರಿಗೆ ಬಂದಂತ ಸಾಕಷ್ಟು ಪದವಿ ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಅವರು ನಿರಾಕರಿಸ್ತಾರೆ. ಜಾನಪದ ಲೋಕಕ್ಕೆ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಳ್ತಾರೆ. ಜಾನಪದ ಲೋಕ ಇವರ ಸೇವೆಯನ್ನು ಗುರುತಿಸಿ ಅವರಿಗೆ ಸಾಕಷ್ಟು ಜಾನಪದ ಭೀಷ್ಮ, ಜಾನಪದ ಗಾರುಡಿಗ, ಜಾನಪದ ಜಂಗಮ, ಜಾನಪದ ಕಸ್ತೂರಿ ಅಂತೆಲ್ಲ ಸಾಕಷ್ಟು ಬಿರುದು ಬಾವಲಿಗಳನ್ನು ಕೊಟ್ಟಿದೆ. 2004 ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ. ಅಂದರೆ ಕರೀಂ ಖಾನ್ ಅವರ ಒಂದು ಸೇವೆ ಏನಿದೆಯಲ್ಲ ಅದನ್ನು ಹೇಳೋದಕ್ಕೆ ನಮಗೆ ಸಮಯ ಅನ್ನೋದು ಸಾಕಾಗೋದಿಲ್ಲ. ಇವಾಗ ನಮ್ಮ ಜೊತೆಗಿದ್ದಾರೆ ಅವರ ಮೊಮ್ಮಗ ತನ್ವೀರ್ ಅಹಮದ್ ಅವರು. ಅವರ ಅನುಭವವನ್ನು, ಅವರ ಮಾತುಗಳನ್ನು ನಾವು ಕೇಳೋಣ. ಸರ್, ನೀವು ನಿಮ್ಮ ತಾತನವರನ್ನು ಕಂಡ ಹಾಗೆ ಅವರ ಗುಣಗಳು, ಅವರ ವಿಶೇಷತೆ ಇವತ್ತಿಗೂ ನಾಡು ಇಡೀ ಕರ್ನಾಟಕ ಅವರನ್ನು ಹಾಡಿ ಹೊಗಳ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ?
4: ಅದೊಂದು ಕುಟುಂಬಕ್ಕೊಂದು ಹೆಮ್ಮೆಯ ವಿಷಯ. ಅವರಿಗೆ ಎಲ್ಲ ಕ್ಷೇತ್ರದಲ್ಲಿ ಏನು ಸೇವೆ ಸಲ್ಲಿಸಿದ್ದಾರೆ ಅದನ್ನು ನಾಡು ಹೊಗಳ್ತಿದೆ. ಮತ್ತು ಎಲ್ಲಿ ಹೋದರು ಅವ್ರ ಹೆಸರು ಕರೀಂ ಖಾನ್ ಅಂದರೆ, ಓಹ್, ಕರೀಂ ಖಾನ್ರವ್ರ ಕುಟುಂಬನ ಅಂತ ಒಂದು ಒಂದು ಗೌರವ ಏನು ಕೊಡ್ತಾರೆ, ಅದು ಅದು ಒಂದು ನಮ್ಮ ಸೌಭಾಗ್ಯ ಅಂತಲೇ ನಾವು ಭಾವಿಸ್ತೇವೆ. ಅದಲ್ಲದೆ ಅವರು ನಿಜಕ್ಕೆ ತುಂಬಾ ಇದು ಮಾಡ್ತಿದ್ರು, ಸತ್ಯ ಹೇಳಬೇಕು, ಯಾವಾಗಲೂ ಸತ್ಯ ಹೇಳಬೇಕು. ಸೊ ನಾವು ನಾನು ಸುಮಾರು ಬೇರೆ ಬೇರೆ ಟೈಮಲ್ಲಿ ಅವ್ರ ಜೊತೆಯಲ್ಲಿ ಟೀಟೆ ಅನ್ಬೋದು ಹೇಳ್ತಿದ್ದೆ, ಸಾಬ್ ಜೂಟ್ ಬೋಲ್ತೆ, ನಾನು ಹೇಳಿದ್ರೆ ಏನು ಅಂತ, ತೂ ಏಕ್ ಸಚ್ಚಾ ಹೋಜಾ, ಬೇರೆ ಏನೋ ಅವ್ರು ಮಾಡ್ಕೊಳ್ಳಿ, ನೀನು ಒಬ್ಬ ನೀನು ಒಬ್ಬ ಅದ್ರಲ್ಲಿ ಒಬ್ಬ ನೀನು ಕಮ್ಮಿ ಆಗು, ಅವ್ರ ಲಕ್ಷ ನೀನು ಅದ್ರಲ್ಲಿ ಒಂದು ನೀನು ಕಮ್ಮಿ ಆಗು ಅಂತಿದ್ರು. ಸೊ ಇಂಥದ್ದಿತ್ತು. ಮತ್ತು ನಮ್ಮ ಕುಟುಂಬದಲ್ಲಿ ಸುಮಾರು ಘಟನೆಗಳು ಕೇಳ್ತಾ ಇದ್ವಿ ನಾವು ಬಾಲ್ಯದಲ್ಲಿ. ಸೊ ಒಂದು ಇವರು ರಾಜ್ಕುಮಾರ್ ಜೊತೆಯಲ್ಲಿ ಒಡನಾಟ, ಮತ್ತು ಅವರು ಮದುವೆ ಮಾತುಕತೆಯಲ್ಲಿ 4 ಮಂದಿಯಲ್ಲಿ ಕರೀಂ ಖಾನ್ ಒಬ್ಬರು ಅಂತ ಜನರಿಗೆ ಬಹುಶಃ ಸುಮಾರು ಜನಕ್ಕೆ ಗೊತ್ತಿಲ್ಲ. ಬಟ್ ರಾಜ್ಕುಮಾರ್ ಅವರ, ಡಾಕ್ಟರ್ ರಾಜ್ಕುಮಾರ್ ಅವರ ಮದುವೆ ಮಾತುಕತೆಯಲ್ಲಿ 4 ಮಂದಿಯಲ್ಲಿ ಕರೀಂ ಖಾನ್ರೊಬ್ಬರು ಮತ್ತು ಅವರು ಚಿತ್ರರಂಗಕ್ಕೆ ಬರೋಕ್ಕೆ ಮುನ್ನ ಸುಬ್ಬಾಯಿನಾಯ್ಡು ಕಂಪನಿಯಲ್ಲಿ ನಿರ್ದೋಷಿ ನಾಟಕದಲ್ಲಿ ಪ್ರಮುಖ ಪಾತ್ರ ಮಾಡ್ತಿದ್ರು. ಅದೆಲ್ಲ ಮತ್ತು ಅವರ ಒಡನಾಟ ಅಂದು ಇತ್ತು. ಆ ವಿಷಯಗಳು ಕೇಳ್ತಿದ್ವಿ. ಮತ್ತು ಅನೇಕ ಗ್ರೇಟ್ನೆಸ್, ಮತ್ತು ಸುಮಾರು ಅವ್ರು ಬರೆದಿರೋ ಹಾಡುಗಳು ಬೇರೆಯವ್ರ ಹೆಸರಲ್ಲಿ ಹೋಗಿದೆ ಅಂತಲೂ ಗೊತ್ತಿತ್ತು. ಕೆಲವೊಮ್ಮೆ ಆ ಹಾಡು ಪ್ರಸಾರ ಆಗ್ತಿತ್ತು, ಇದು ನೀವು ಬರೆದಿರೋದಲ್ಲ, ನೀವು ಹೇಳಬೇಕಲ್ಲ ಅಂದರೆ ಹಾಡಿದೆಯಲ್ಲ ಜನ ಕೇಳ್ತಿದಾರಲ್ಲ ಅಂತ ಅಂತಿದ್ರು. ಸೊ ಇಂಥ ಅಂದರೆ ವ್ಯಾಮೋಹ ಇರಲಿಲ್ಲ. ಸೊ ಸೊ ಇಂಥ ಘಟನೆಗಳು ಸುಮಾರು ನಡೆದಿದ್ವಿ. ಇನ್ನೊಂದು ಹೇಳಲಿಕ್ಕೆ ಹೋದರೆ, ನಾನು ಒಮ್ಮೆ ಇಲ್ಲಿ ಅಂಬೇಡ್ಕರ್ ಜಯಂತಿ ನಡೀತಿತ್ತು, ಖೋಡೆಯವ್ರ ಹೆಸರು, ಹರಿ ಖೋಡೆಯವ್ರ ಹೆಸರು ಸುಮಾರು ಸತಿ ನಾನು ನಮ್ಮ ಮನೆಯಲ್ಲಿ ಕೇಳಿದ್ದೆ. ಅವರ ಕಾರ್ಯಕ್ರಮಕ್ಕೆ ಅಲ್ಲಿ ತಮಿಳಲ್ಲಿ ಖೋಡೆಯವರು ವಂದಿರ್ಕಾರ್ ಅಂತ ಇದು ಬಂತು ಹೇಳಿದರು. ಇದು ಒಂದು ಸುಮಾರು 8-8.5 ಗಂಟೆಗೆ ಆ ಕಾರ್ಯಕ್ರಮ ಇಲ್ಲಿ ಛೋಟಾ ಮೈದಾನ ಅಂತಿದೆ ಅಲ್ಲಿ ನಡೀತಿತ್ತು. ನಾನು ಅವ್ರಿಗೆ ಭೇಟಿ ಮಾಡಲಿಕ್ಕೆ ಹೋದೆ, ಅವರು ಸ್ಟೇಜಲ್ಲಿದ್ದರು. ನಾನು ಒಂದು ಚೀಟಿ ಏನು ಜೇಬಲ್ಲಿತ್ತು, ಅದರಲ್ಲಿ ವೆರಿ ಎಸ್ ಕೆ ಕರೀಂ ಖಾನ್ ಅಂತ ಅಡ್ರೆಸ್ ಬರೆದ್ಬಿಟ್ಟು, No. 86 ಓಲ್ಡ್ ಮಡ್ರಾಸ್ ರೋಡ್ ಅಂತ ಅವ್ರ ಡ್ರೈವರ್ ಕೈಯಲ್ಲಿ ಕೊಟ್ಬಿಟ್ಟೆ ನನ್ನ ಪಾಡಿಗೆ. ನನಗೆ 10:00 ನಮ್ಮ ಅಂಕಲ್ ಫೋನ್ ಮಾಡಿದ್ರು, ಹರಿಕೋಡೆ ಅವ್ರಿಗೆ ಯಾರಿಗಾದ್ರು ಭೇಟಿ ಯಾರು ಭೇಟಿ ಮಾಡಿದ್ದು ಅಂತ. ನಾನು ಭೇಟಿ ಮಾಡಿಲ್ಲ, ಇಂಥ ಚೀಟಿ ಕೊಟ್ಟೆ ಅಂತ. ಅವರಿಗೆ ಒಂದು 15 ನಿಮಿಷದಲ್ಲಿ ಬರ್ತಿದ್ದಾರೆ ಅಂತೆ, ಎಲ್ಲಿದೆಯಾ ಬಾ ಅಂದರು. ಸೊ ಅವರು ಅಂದರೆ ಕೇಳಿದ ಕೂಡಲೇ 11 ಗಂಟೆ ಅಷ್ಟಿಗೆ ಬರ್ತಾರೆ ರಾತ್ರಿ, ಮತ್ತು ಅವರು ನೆನೆಸ್ಕೊಳ್ತಾರೆ ಕೆಲವು ಹಾಡುಗಳು ಅದೆಲ್ಲ, ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಒಂದು 5 ಸತಿ ಕೇಳ್ತಾರೆ ಏನಾದರೂ ಹೇಳಿ ನಾನು ಏನು ಮಾಡ್ಬೇಕು ನಿಮಗೆ ಅಂತ. ಅವರು ಏನೂ ಬೇಡ ಅಂತಾರೆ, ನಾವು ಏನಾದರೂ ಇವ್ರು ಕೇಳಲಿ ಅಂತ ಬಯಸ್ತಾ ಇದ್ದೀವಿ, ಬಟ್ ಅವರು ಏನು ಬೇಡ ಅಂತಲೇ ಅವ್ರ ಹಠ ಇತ್ತು. ಸೊ ಇಂಥ ಘಟನೆಗಳು ಸುಮಾರು ನೋಡಿದ್ದೀವಿ. ಮತ್ತು ಅನೇಕ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಯಲ್ಲಿ ಹೋದಾಗ ಎಷ್ಟೋ ಜನ ಶಾಸ್ತ್ರಾಂಗ ನಮಸ್ಕಾರ ಮಾಡಿ ಕಾಲಿಗೆ ಮುಟ್ಟಿದ್ದು ನೋಡಿದ್ದೀವಿ. ಸೊ ಇದೆಲ್ಲ ಒಂದು ಒಳ್ಳೆ ನೆನಪು.
2: ಧ್ವನಿ ನನಗೆ ತುಂಬ ತುಂಬ ತುಂಬ ಆಶ್ಚರ್ಯ, ಮತ್ತು ಆ ಸ್ಪಷ್ಟತೆ ಭಾಷೆಯಲ್ಲಿ ಆ ಧ್ವನಿ. ನಾವು ಇವಾಗಲೂ ಅವ್ರದ್ದು ಧ್ವನಿಯನ್ನು ಕೇಳಿಸ್ಕೊಳ್ತಾ ಇದ್ದೀವಲ್ಲ ಇವಾಗ ನಮ್ಮ ರೇಡಿಯೋದಲ್ಲಿ ಕೂಡ, ಆ ಥರನೇ ನಿಮ್ಮ ಕನ್ನಡ ಮತ್ತು ನಿಮ್ಮ ಧ್ವನಿ ಕೂಡ ಇದೆ. ಅದು ಒಂದು ಹೆಮ್ಮೆ ವಿಷಯ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ನಾಲ್ಗೆ ತಿರುಗಲ್ಲ ಎಲ್ಲಿಂದ ಎಲ್ಲಿಗೆ ಅಂತ ಕೇಳುವಂಥ ಸಂದರ್ಭದಲ್ಲಿ ನಿಮಗೆ ಚಿಕ್ಕದಿನಲ್ಲಿ ಅವ್ರ ಜೊತೆಗಿನ ಒಡನಾಟ, ಅವ್ರ ಜೊತೆ ಆಟ ಆಡಿದ್ದು, ಅಥವಾ ಅವ್ರು ನಿಮ್ಗೆ ಏನಾದರೂ ಒಂದು ಮರಿಲೇಬಾರ್ದು ಅಂತ ಹೇಳ್ಕೊಟ್ಟಂಥ ಯಾವುದಾದ್ರೂ ಒಂದು ಪಾಠ ಅನ್ಬಹುದಾ, ಅಥವಾ ಅದೊಂದು ನಂಗೆ ಬಹಳ ಇಷ್ಟನೇ ಆಗ್ತಾ ಇತ್ತು ತುಂಬ ತಾತನವರಲ್ಲಿ ಎನ್ನುವಂಥದ್ದು.
4: ಅನೇಕ ಘಟನೆಗಳಿದ್ದಾವೆ, ಒಂದಂತ ಹೇಳಲಿಕ್ಕೆ ಕಷ್ಟ ಬಟ್ ಬಾಲ್ಯದಿಂದನೂ ನಾನು ಬಹುಶಃ ನನಗೇನು ನೆನಪಿನ ಶಕ್ತಿ ಇದೆ, ಆವಾಗಿಂದನೂ ವಾರ ವಾರಕ್ಕೆ ಬರೋರು ಅವರು, ಭಾನುವಾರ ಮನೆಗೆ ಬರೋರು ಅವರು. ಬರೋವಾಗ ಆ ಬಲೂನ್ ತರೋರು, ಮಕ್ಕಳಿಗೆಲ್ಲ ಬಲೂನ್ ತರೋರು, ಮತ್ತು ಒಂದು ಆ ಹೆಕ್ಸಗನಲ್ ಶೇಪಲ್ಲಿ ಒಂದು ಬಿಸ್ಕೆಟ್ ಬರೋದು, ಅದು ತೊಗೊಂಡು ಮನೆಗೆ ಬರೋರು. ಮತ್ತು ಸಂಜೆ ನಮ್ಮಲ್ಲಿ ಊಟ ಮಾಡಿ ಮತ್ತೆ ವಾಪಸ್ ಅವರು ರೂಮಿಗೆ ಹೋಗೋರು. ಸೊ ಅವರ ಹೆಸರೇ ಅಂಡೆ, ಈ ಬಲೂನ್ಗೆ ಅಂಡೆ ಅಂತ ಕರೆಯೋದು ನಾವು, ಅಂಡೆ ವಾಲೆ ತಾಯಸಾಬ್ ಅಂತಲೇ ನಾವು ಅವ್ರನ್ನ ಆ ಥರ ಅಡ್ರೆಸ್ ಮಾಡ್ತಿದ್ವಿ. ಸೊ ಯಾಕಂದರೆ ಅವರ ಹಿರಿಯಣ್ಣ ಒಬ್ಬರು ಇದ್ದರು, ಅವರು ಕೊಡೆ ಛತ್ರಿ ಅಂತಾರಲ್ಲ ಅದು ತೊಗೊಂಡು ಬರ್ತಿದ್ರು. ಸೊ ಅವ್ರಿಗೆ ಛತ್ರಿ ವಾಳೆ ತಾಯಸಾಬ್, ಇವ್ರಿಗೆ ಅಂಡೆ ವಾಲೆ, ಅಂದರೆ ಡಿಫ್ರೆನ್ಸಿಯೇಷನ್ ದೊಡ್ಡಪ್ಪನಿಗೆ ಅಂಥ ಡಿಫ್ರೆನ್ಸಿಯೇಷನಲ್ಲಿ ಇತ್ತು. ಸೊ ಯಾವಾಗಲೂ ನಾವು ಇವ್ರು ಬಂದಾಗ ಏನಾದ್ರು ತರ್ತಾರೆ, ಮತ್ತು ಮುದ್ದು ಮಾಡೋದು, ತಲೆ ಮೇಲೆ ಚಂಪಿ ಟೈಪ್ ತಬಲಾ ಹೊಡೆಯೋದು, ಇದೆಲ್ಲ ಎಲ್ರಿಗೂ ಮಾಡ್ತಿದ್ರು ಮಕ್ಕಳಿಗೆ. ಸೊ ಇದೆಲ್ಲ ನೆನಪುಗಳು.
2: ಅಂದರೆ ತುಂಬ ಸಂತೋಷ ಆಯಿತು ವಿವಿಧ ಭಾರತಿನಲ್ಲಿ ನೀವು ಇವತ್ತು ಕರೀಂ ಖಾನ್ ಅವರನ್ನ ನೆನಪು ಮಾಡಿಕೊಂಡು ಅವ್ರ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ಹಂಚಿಕೊಂಡ್ರಿ. ನೀವು ಅವರ ತಮ್ಮನ ಮಗನ ಮೊಮ್ಮಗ ತನ್ವೀರ್ ಅಹಮದ್ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದು ಮತ್ತು ಇನಿಷಿಯೇಟ್ ತೊಗೊಂಡಿದ್ದು ನೀವೇನೆ ಈ ಥರದ್ದೊಂದು ಕಾರ್ಯಕ್ರಮ ಆಗಬೇಕು ವಿವಿಧ ಭಾರತಿಯಲ್ಲಿ ಅಂಥೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು.
4: ಥ್ಯಾಂಕ್ ಯು ವಿವಿಧ ಭಾರತಿದು ಧನ್ಯವಾದ.
2: ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಕರೀಂ ಖಾನ್ ಅವರ ಒಡನಾಡಿಯಾಗಿದ್ದವರು, ಅವರ ಜೊತೆಗೆ ಕೆಲಸ ಮಾಡಿದಂಥ ಡಾಕ್ಟರ್ ವಿ ಶ್ರೀನಿವಾಸ ಮೂರ್ತಿಯವರು ಕೂಡ ಭಾಗವಹಿಸಿದ್ದಾರೆ. ಸರ್, ನೀವು ಕೂಡ ಸಾಕಷ್ಟು ಎಷ್ಟೆಲ್ಲ ಅನುಭವಗಳ ಮೂಟೆನೇ ನಿಮ್ಮ ಹತ್ರ ಇದೆ, ಹೇಳೋದಕ್ಕೆ ಸಾಧ್ಯನೇ ಆಗದೇ ಇರೋವಂಥ ಇನ್ನಷ್ಟು ವಿಚಾರಗಳು ಕೂಡ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು.
3: ಧನ್ಯವಾದಗಳು, ಕೇಳುವರಿಗೆ ಕೂಡ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ.
2: ಕೇಳುವರೆ ಇದಿಷ್ಟು ಡಾಕ್ಟರ್ ಎಸ್.
5: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11 ಗಂಟೆ.
6: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
7: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತ?
6: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಓಯಕ್ಕೆ ಇಲ್ಲ ಅಂತದೆ.
7: ಕೆಮ್ಮಲು ಏನ್ ಕೆಲಸ ಮಾಡ್ತೀಯ ನೀನು?
6: ರೈತ ಸ್ವಾಮಿ.
7: ಎಷ್ಟ್ ಜನ ಮಕ್ಕಳು ನಿಂಗೆ?
6: 3.5 ಮೂರ್ ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲ.
7: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನು ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ ಅಲ್ಲ? ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
6: ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ.
7: ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
6: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
7: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
6: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊ ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
7: ಆಮೇಲೆ
6: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
7: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
6: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ.
7: ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ, ಅವಳೇನ್ ಮಾಡ್ತಾಳೆ? ಹೇಳ್ತೀನಿ,
6: ಅವ್ನ್ ಮನೇಲೆ ಇರ್ತಾಳೆ, ಸಮಯ ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
7: ಓ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
6: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ.
7: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವ್ಳು ಊಟ ಗಿಟ್ಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
6: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
7: ಅಂದ್ರೆ ನೀನ್ ಆಗ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
6: ಹ್ಞೂ, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
7: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
6: ಮತ್ತೆ
8: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.
5: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:02 ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
9: ಆಧಾರ್ ಕಾರ್ಡ್ ಹೊಂದಿರುವ ಎಲ್ಲರಿಗೂ ಕೇಂದ್ರ ಸರ್ಕಾರ ವಿದ್ಯುತ್ ಚಾಲಿತ ಬೈಸಿಕಲ್ ನೀಡಲಿದೆ ಎನ್ನುವ ಮಾಹಿತಿ ಸತ್ಯಕ್ಕೆ ದೂರವಾದದ್ದು ಎಂದು ಭಾರತೀಯ ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚಿಕ್ಕಂದವಾಡಿ ಗ್ರಾಮದಲ್ಲಿ ಬೃಹತ್ ಕುರಿ ಶೆಡ್ಗೆ ತಡರಾತ್ರಿ ಏಕಾಏಕಿ ಬೆಂಕಿ ತಗುಲಿದ ಪರಿಣಾಮ ಶೆಡ್ನಲ್ಲಿದ್ದ 400ಕ್ಕೂ ಹೆಚ್ಚು ಕುರಿ ಮೇಕೆಗಳು ಹಾಗೂ 5,000ಕ್ಕೂ ಅಧಿಕ ಕೋಳಿ ಮರಿಗಳು ಸಜೀವ ದಹನಗೊಂಡಿವೆ. ಹಾರ್ಮುಜ್ ಹಾಗೂ ಬಾಬಾ ಅಲ್ ಮಂದದ್ ಬಳಿ ಎರಡು ವಾಣಿಜ್ಯ ಹಡಗುಗಳ ಮೇಲೆ ನಡೆದ ದಾಳಿಯನ್ನು ಭಾರತ ಬಲವಾಗಿ ಖಂಡಿಸಿದೆ. ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿ ಪಿ ಹರೀಶ್ ಮಾತನಾಡಿ, ವಾಣಿಜ್ಯ ಹಡಗುಗಳು ಮತ್ತು ನಾಗರಿಕರನ್ನು ಗುರಿಯಾಗಿಸಿಕೊಂಡು ನಡೆಸುತ್ತಿರುವ ದಾಳಿಗಳು ಕೊನೆಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಸೆನ್ಸೆಕ್ಸ್ ಮತ್ತು ನಿಫ್ಟಿ ತಲಾ ಸುಮಾರು ಶೇಕಡ 1% ಏರಿಕೆ ದಾಖಲಿಸಿವೆ. ಸೆನ್ಸೆಕ್ಸ್ 77,423.77 ಅಂಕಗಳಿಗೆ ತಲುಪಿ ಶೇಕಡ 0.86% ಏರಿಕೆಯೊಂದಿಗೆ ವಹಿವಾಟು ಆರಂಭಿಸಿದರೆ ನಿಫ್ಟಿ 24,176.65 ಅಂಕಗಳಿಗೆ ಏರಿ ಶೇಕಡ 0.80% ಲಾಭದೊಂದಿಗೆ ವಹಿವಾಟಿಗೆ ಚಾಲನೆ ದೊರೆತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11:05. ಮಧ್ಯಾಹ್ನದ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇನ್ನೀಗ 11:30 ವರೆಗೂ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳು ನಿಮಗಾಗಿ.

0: ಇದುವರೆಗೂ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ ಮೂಡಿ ಬಂತು. ಯಾವ್ಯಾವ ಚಿತ್ರದಿಂದ ಈ ಗೀತೆಗಳು ಮೂಡಿ ಬಂದಿತ್ತು ಅಂತ ಹೇಳಿದ್ರೆ, ಚಕ್ರವರ್ತಿ, ನೀನನ್ನ ಗೆಲ್ಲಲಾರೆ, ವಿಷ್ಣುವರ್ಧನ, ನ್ಯೂಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ಈ ಎಲ್ಲ ಚಿತ್ರಗಳಿಂದ ಆಯ್ಕೆ ಮಾಡಲಾಗಿತ್ತು ಸೂಪರ್ ಹಿಟ್ ಗೀತೆಗಳು, ಇಂದಿನ ಸೂಪರ್ ಹಿಟ್ ಗೀತೆಗಳು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಈ ಸಮಯ ಕಲಾಭಾರತಿಯ ಸಮಯ. ಈ ದಿನದ ಕಲಾಭಾರತಿಯ ತಾರೆ ಪ್ರಹಸನ ಪಿತಾಮಹ ಟಿಪಿ ಕೈಲಾಸಂ ಅವರು. ಟಿಪಿ ಕೈಲಾಸಂ ನಮ್ಮ ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ನಾಟಕಕಾರ. ಕನ್ನಡ ಕೊಪ್ಪನೇ ಕೈಲಾಸಂ ಅಂತ ಹೇಳಿ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಆ ಕಾಲದಲ್ಲೆಲ್ಲ ನಾಟಕ ಅಂತ ಹೇಳಿದ್ರೆ ಪುರಾಣದ ಕಥೆಗಳಿರ್ತಾ ಇತ್ತು, ಹಾಗೆಯೇ ರಾಜ ಮಹಾರಾಜರ ಕಥೆಗಳು ಇರ್ತಾ ಇತ್ತು. ಆದರೆ ಹೊಸ ಪ್ರಯೋಗವನ್ನು ಅವರು ಮಾಡ್ತಾರೆ, ಹೊಸ ಶೈಲಿಯಲ್ಲಿ ವಿಭಿನ್ನವಾಗಿ ಅವರು ಜಗತ್ತನ್ನು ನೋಡ್ತಾರೆ. ಹಾಗಾಗಿಯೇ ಅವರು ಜನರಿಗೆ ಕೊಟ್ಟದ್ದು ಎಂಥ ನಾಟಕಗಳು, ಹೌದು ನಮ್ಮ ನಿತ್ಯ ಜೀವನದಲ್ಲಿ ಆಗುವಂತಹ ಪ್ರಸಂಗಗಳನ್ನೇ ನಾಟಕಗಳನ್ನಾಗಿ ಮಾಡಿ ಜನರಿಗೆ ಮುಟ್ಟಿಸ್ತಾರೆ ಟಿಪಿ ಕೈಲಾಸಂ ಅವರು. ಹಾಗೆಯೇ ಹಾಸ್ಯ, ವ್ಯಂಗ್ಯ ಮತ್ತು ವಿಡಂಬನೆಗಳು ತುಂಬಿದ್ದಂತಹ ಸಾಮಾಜಿಕ ಸಂದೇಶಗಳನ್ನು ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನ ಆಗತ್ತೆ ಅವರ ನಾಟಕಗಳಿಂದ. ಹಾಗಾಗಿಯೇ ಕನ್ನಡ ಕೊಬ್ಬನೇ ಕೈಲಾಸಂ ಅಂತ ಹೇಳಿ ಅನ್ನುವಂಥದ್ದು. ಈ ಮಹಾಪ್ರತಿಭೆ ಟಿಪಿ ಕೈಲಾಸಂ ಅವರ ಕುರಿತಾಗಿ ಒಂದಷ್ಟು ಮಾತು ಹಾಗೆ ಹಾಡುಗಳು ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಕೂತಲೆ ಕಂಪ್ನಿ ನಿಂತಲೆ ನಾಟಕ ಅಂತ ಹೇಳ್ತಾ ಹೋದಡಿಯಲ್ಲೆಲ್ಲ ಜನರನ್ನ ನಕ್ಕು ನಗಿಸಿದಂಥವರು ಟಿಪಿ ಕೈಲಾಸಂ ಅವರು. ಕನ್ನಡ ಕೊಬ್ಬನೇ ಕೈಲಾಸಂ ಅಂತ ಹೇಳಿ ಎಲ್ಲರ ಕೈಲೂ ಭೇಷ್ ಅಂತ ಹೇಳಿ ಅನ್ನಿಸ್ಕೊಂಡಂತಹ ಕೈಲಾಸಂ ಅವರ ಒಂದು ತಮಾಷೆಯ ವಿಷಯ ಹೀಗಿದೆ. ಅಂದರೆ ಹೋದಡೆಯೆಲ್ಲ ಮಾತಾಡಿದಾಗೆಲ್ಲ ಹೇಗೆ ಇದ್ದದ್ದನ್ನೇ ಬಳಸ್ಕೊಂಡು ಅವರು ಆ ಜನರಲ್ಲಿ ನಗೆಯನ್ನು ತೇಲಿಸ್ತಾ ಇದ್ರು ಅಂತ ಹೇಳಿ. ಒಂದ್ಸಾರಿ ಯಾರೋ ಅವರನ್ನ ಸಂಬೋಧಿಸಿ ಟಿ ಪಿ ಕೈಲಾಸ್ ಅಂತ ಹೇಳಿ ಹೇಳ್ಬಿಟ್ರಂತೆ. ಅಂದರೆ ಟಿ ಪಿ ಕೈಲಾಸಂ ಅನ್ನುವಂತಹ ಅವರ ಹೆಸರನ್ನ ಟಿ ಪಿ ಕೈಲಾಸ್ ಅಂತ ಹೇಳಿ ಹೇಳಿದ್ರಂತೆ. ಆಗ ಅವರು ನಗ್ತಾ ಹೇಳಿದ್ರಂತೆ, ನಾನು ಟಿ ಪಿ ಕೈಲಾಸ್ ಅಲ್ಲಪ್ಪ, ಟಿಪಿಕಲ್ ಆಸ್ ಅಂತ ಹೇಳಿ ನಗೆಯಾಡಿದ್ರಂತೆ. ಈ ರೀತಿ ಮಾತು ಮಾತಿನಲ್ಲೂ ಕೂಡ ಹ್ಯೂಮರ್ ತುಂಬಿರ್ತಾ ಇತ್ತು ಟಿ ಪಿ ಕೈಲಾಸಂ ಅವರ ಜೊತೆ ಇದ್ದಾಗ. ಜೊತೆಗೆ ಟಿ ಪಿ ಕೈಲಾಸಂ ಅವರು ಪಾಶ್ಚಾತ್ಯ ಸಂಗೀತಾಸಕ್ತರು ಆಗಿದ್ರು. ಅವರು ಇಂಗ್ಲಿಷ್ ರಾಗಕ್ಕೆ ಕನ್ನಡದಲ್ಲಿ ಹಾಡು ಬರೆದು ಅದನ್ನು ಕೇಳಿಸಿ ಕೇಳಗರಿಗೆ ಅಚ್ಚರಿಯನ್ನು ಹುಟ್ಟಿಸ್ತಾ ಇದ್ರಂತೆ. ನೋಡಿ, ಇಂಗ್ಲಿಷ್ ಹಾಡುಗಳಿಗೆ ಕನ್ನಡದಲ್ಲಿ ಲಿರಿಕ್ಸನ್ನು ಬರೀತಾ ಇದ್ರಂತೆ. ಹಾಗೆಯೇ ಅದನ್ನು ಕೇಳಿಸಿ ಎಲ್ಲರಿಗೂ ಸಹ ಅಚ್ಚರಿಯನ್ನು ಮೂಡಿಸ್ತಾ ಇದ್ರಂತೆ. ಎಷ್ಟು ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವ ಅಲ್ವಾ ಟಿ ಪಿ ಕೈಲಾಸಂ ಅವ್ರದ್ದು. ಮತ್ತಷ್ಟು ವಿಚಾರಗಳು ಅವರ ಕುರಿತಾಗಿ ಕೇಳ್ತಾ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
2: कला भारती कार्यक्रम साक्ता इदे. श्रेष्ठ नाटककाररादंतह टीपि कैलासम्मवर कुरितागि ಟಿಪಿ ಕೈಲಾಸಂ ಅವರ ಹಾಸ್ಯ ಪ್ರಜ್ಞೆ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಅವರ ಗೀತೆಗಳನ್ನು ಕೇಳಿದಾಗಲೇ ಆ ಅನುಭವ ನಮಗಾಗುತ್ತೆ. ಈಗಷ್ಟೇ ನೀವು ಮೈಸೂರು ಅನಂತ ಸ್ವಾಮಿಯವರ ಧ್ವನಿಯಲ್ಲಿ ಕೇಳಿದ್ರಿ, ಅದು ಟಿಪಿ ಕೈಲಾಸಂ ಅವರು ಬರೆದಂತಹ ಹಾಡಾಗಿತ್ತು. ಹಾಗೆಯೇ ಇಂಗ್ಲೀಷ್ ಗೀತೆಗಳ ಪ್ರೇಮಿ ಆಗಿದ್ದರು ಟಿಪಿ ಕೈಲಾಸಂ ಅವರು. ಆ ಇಂಗ್ಲೀಷ್ ಗೀತೆಗಳಿಗೆ ಕನ್ನಡದ ಪದಗಳನ್ನು ಹಾಕಿ ಅವರು ಹಾಡನ್ನು ರಚನೆ ಮಾಡ್ತಾಯಿದ್ರು. ಅದೇ ಶೈಲಿಯಲ್ಲೇ ಹಾಡ್ತಾ ಇದ್ರು ಕೂಡ. ಇದು ಕೂಡ ಎಲ್ಲ ಕೇಳುಗರಿಗೂ ಇಷ್ಟ ಆಗ್ತಾ ಇತ್ತು. ಈ ಒಂದು ವಿಷಯದ ಮಾತಾಡ್ತಾ ಇರಬೇಕಾದ್ರೆ ಒಂದು ಉದಾಹರಣೆ ನೆನಪಾಗತ್ತೆ. ಆಗ 1920 ಸರಿಸುಮಾರು ಉನ್ನತ ವ್ಯಾಸಂಗ ಅಂತ ಹೇಳಿ ಟಿಪಿ ಕೈಲಾಸಂ ಅವರು ಇಂಗ್ಲೆಂಡ್ಗೆ ತೆರಳಿರ್ತಾರೆ. ಆಗ ಕಾನ್ಸ್ಟ್ಯಾಂಟಿನೋಪಲ್ ಕವನವನ್ನು ಒಬ್ಬ ಇಂಗ್ಲಿಷ್ ಸಂಗೀತಗಾರ ಹೊಸ ರಾಗದಲ್ಲಿ ಹಾಡ್ತಾನೆ. ಹಾಡಿದಷ್ಟೇ ಅಲ್ಲ, ಆ ರಾಗದಲ್ಲಿ ಬೇರೆ ಯಾರಾದರೂ ಹಾಡಿದ್ರೆ ಅವರಿಗೆ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿ ಸವಾಲನ್ನು ಎಸಿತಾನೆ. ಆಗ ಅಲ್ಲೇ ಇದ್ದಂತಹ ಕೈಲಾಸಂ ಅವರು ಅದೇ ರಾಗದಲ್ಲಿ ಕೋಳಿಕೆ ರಂಗ ಹಾಡನ್ನು ಹೇಳಿ ಬಹುಮಾನವನ್ನು ಗಿಟ್ಟಿಸ್ಕೊಳ್ತಾರೆ. ಆ ಇಂಗ್ಲೀಷ್ ಹಾಡಿಗೆ ಕನ್ನಡದಲ್ಲಿ ಕೋಳಿಕೆ ರಂಗ ಈ ಒಂದು ಸಾಹಿತ್ಯವನ್ನು ರಚಿಸಿ ಹಾಡಿ ಅಲ್ಲೇ ಅವರು ಬಹುಮಾನವನ್ನು ಪಡೀತಾರೆ. ಇಂತಹ ಜ್ಞಾನ, ಭಾಷಾ ಜ್ಞಾನ, ಹಾಗೆ ಸಂಗೀತ ಜ್ಞಾನ ಇತ್ತು ಟಿ ಪಿ ಕೈಲಾಸಂ ಅವರಿಗೆ. ಜೊತೆಗೆ ಹಾಸ್ಯ ಪ್ರಜ್ಞೆಯೂ ಇರ್ತಾ ಇತ್ತು. ಹಾಗೆ ಅವರ ಬರಹಗಳು ಅಂತ ಹೇಳಿದ್ರೆ ದಿನನಿತ್ಯದ ಜೀವನದಲ್ಲಿ ನಡೆಯುವಂಥದ್ದು, ಜನರಿಗೆ ತುಂಬ ಹತ್ತಿರ ಆಗಿದ್ದು ಅವರ ನಾಟಕಗಳು, ಇದೇ ಒಂದು ಕಾರಣದಿಂದಾಗಿಯೇ. ಬನ್ನಿ ಈಗ ಆ ಹಾಡನ್ನು ಕೇಳಿಬಿಡೋಣ. ಆ ಹಾಡು, ಅವರು ಬರೆದಂತಹ ಹಾಡು ಹೇಗಿತ್ತು, ಬಹುಮಾನ ಪಡೆದಂತಹ ಹಾಡು ಯಾವುದಾಗಿತ್ತು, ಇದೇ ಆ ಹಾಡು.

ಕಾನ್ಸ್ಟ್ಯಾಂಟಿನೋಪಲ್ ಅವರ ಕವನವನ್ನು ಕನ್ನಡದಲ್ಲಿ ಬರೆದು ಹಾಡಿದಂತಹ ಹಾಡು ಇದಾಗಿತ್ತು. ಟಿ ಪಿ ಕೈಲಾಸಂ ಅವರ ಹಾಡು, ಬಹುಮಾನ ಪಡೆದಂತಹ ಹಾಡು ಇದೇ ಹಾಡು, ಕೋಳಿಕೆ ರಂಗ. ಟಿ ಪಿ ಕೈಲಾಸಂ ಅವರ ಕುರಿತಾಗಿ ಮಾತು ಸಾಕ್ತಾ ಇದೆ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಹಾಸ್ಯ ಮತ್ತು ಸಮಾಜದ ಬಗ್ಗೆ ವಿಡಂಬನಾತ್ಮಕ ವ್ಯಾಖ್ಯಾನಕ್ಕೆ ಹೆಸರುವಾಸಿಯಾಗಿದೆ ಟಿ ಪಿ ಕೈಲಾಸಂ ಅವರ ನಾಟಕಗಳು. ನಮ್ಮ ಕನ್ನಡ ನಾಟಕೀಯ ಹಾಸ್ಯಕ್ಕೆ ಅವರು ನೀಡಿದಂತಹ ಕೊಡುಗೆಗಾಗಿ ಅವರಿಗೆ ಪ್ರಹಸನ ಪಿತಾಮಹ ಅನ್ನೋ ಬಿರುದು ಸಂದಿದೆ. ಅಂದರೆ ಹಾಸ್ಯ ನಾಟಕಗಳ ಮುತ್ತಜ್ಜ ಅಂತ ಹೇಳಿ, ಹಾಗೆಯೇ ಕನ್ನಡ ಕೊಬ್ಬನೇ ಕೈಲಾಸಂ ಅನ್ನುವಂತಹ ಪೂಜನೀಯ ಭಾವದಿಂದ ನೋಡಲಾಗ್ತಾ ಇದೆ ಟಿ ಪಿ ಕೈಲಾಸಂ ಅವರನ್ನ. ಇನ್ನು ಅವರ ದಾರಿ ಅಂದರೆ ಬೆಳೆದು ಬಂದಂತಹ ದಾರಿಯ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ, ಜಸ್ಟಿಸ್ ಪರಮಶಿವ ಅಯ್ಯರ್ ಹಾಗೆ ಕಮಲಮ್ಮ ಅವರ ಮಗನಾಗಿ ಜನಿಸ್ತಾರೆ ಟಿ ಪಿ ಕೈಲಾಸಂ ಅವರು. ಹಾಗೆಯೇ ಓದೋದ್ರಲ್ಲಿ ಸದಾ ಮುಂದು ಅವರು. ಬಿ ಎ ಪದವಿ ಪಡೀತಾರೆ, ಎಮ್ ಎ ಪದವಿನ ಕೂಡ ಪಡೀತಾರೆ. ನಂತರ ಸರ್ಕಾರದ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದು ಲಂಡನ್ನಿಗೆ ಉನ್ನತ ವ್ಯಾಸಂಗಕ್ಕಾಗಿ ತೆರಳ್ತಾರೆ. ಅಲ್ಲೂ ಕೂಡ ರಾಯಲ್ ಕಾಲೇಜ್ ಆಫ್ ಸೈನ್ಸ್ಗೆ ಸೇರ್ತಾರೆ. 7 ವಿಷಯಗಳಲ್ಲಿ ಮೊದಲ ದರ್ಜೆಯಲ್ಲಿ ಪ್ರಶಸ್ತಿಯನ್ನು ಪಡೆದು ಪಾಸಾಗ್ತಾರೆ. ಜ್ಞಾನಾರ್ಜನೆಯ ಹಾಗೆ ಕ್ರೀಡೆಯಲ್ಲೂ ಸಹ ಬಹಳನೇ ಆಸಕ್ತಿ ಇತ್ತು ಟಿ ಪಿ ಕೈಲಾಸಂ ಅವ್ರಿಗೆ. ಅವರು ಫುಟ್ಬಾಲ್ನಲ್ಲಿ ಅಜೇಯ ಗೋಲ್ ಕೀಪರ್ ಆಗಿದ್ರಂತೆ. ಹಾಗೆಯೇ ಯೂಜಿನ್ ಸ್ಯಾಂಡೋ ಅವರ ನೆಚ್ಚಿನ ಶಿಷ್ಯರಾಗಿ ವ್ಯಾಯಾಮ ಪಟುವೂ ಕೂಡ ಆಗಿದ್ರಂತೆ ಟಿ ಪಿ ಕೈಲಾಸಂ ಅವರು. ಇನ್ನು ಅವರು ನಾಟಕಕಾರರಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಇಂಗ್ಲೆಂಡ್ನಲ್ಲಿ ಅವರು ವ್ಯಾಸಂಗ ಮಾಡ್ತಾ ಇದ್ದಾಗ ಜಾರ್ಜ್ ಬರ್ನಾರ್ಡ್ ಶಾ ಅವರ ನಾಟಕಗಳು ಕೈಲಾಸಂ ಅವರ ಮೇಲೆ ಅಪಾರವಾದಂತಹ ಪರಿಣಾಮವನ್ನು ಬೀರಿದ್ವಂತೆ. ಅದೇ ತಂತ್ರಗಾರಿಕೆಯನ್ನು ಬಳಸಿ ಹಲವು ನಾಟಕಗಳನ್ನು ರಚಿಸ್ತಾರೆ ಟಿ ಪಿ ಕೈಲಾಸಂ ಅವರು. ಹಾಗೆಯೇ ಒಮ್ಮೆ ರವೀಂದ್ರನಾಥರು ಬೆಂಗಳೂರಿಗೆ ಬಂದಿರ್ತಾರೆ. ಹಾಗೆ ಅವರ ಸಮ್ಮುಖದಲ್ಲಿ ಟೊಳ್ಳುಗಟ್ಟಿ ಎನ್ನುವಂತಹ ನಾಟಕವನ್ನು ಪ್ರದರ್ಶನ ಮಾಡಿ ಬಹುಮಾನವನ್ನು ಪಡೀತಾರೆ. ಅದಷ್ಟೇ ಅಲ್ಲ, ನಮ್ಮ ಕನ್ನಡ ರಂಗಭೂಮಿಯಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಮಾಡಿಬಿಡ್ತಾರೆ ಟಿ ಪಿ ಕೈಲಾಸಂ ಅವರು.

0: ಕುದುರೆ ಇಲ್ದ ಗಾಡಿಗಳು, ಬತ್ತಿ ಎಣ್ಣೆ ಇಲ್ದ ದೀಪಗಳು, ಕುದುರೆ ಇಲ್ದ ಗಾಡಿಗಳು, ಎಣ್ಣೆ ಇಲ್ದ ದೀಪಗಳು ತುಂಬಿದ ಮೈಸೂರಿಗೆ ಬಂದೆ. ಗಡಿಯಾರದ ಹಿಂದೆ ದೊಡ್ಡ ಚೌಕದ ಮುಂದೆ, ಗಡಿಯಾರದ ಹಿಂದೆ ದೊಡ್ಡ ಚೌಕದ ಮುಂದೆ ತಂದಿದ್ ಬುತ್ತಿನ್ ತಿಂತಿದ್ದೆ. ಅಲ್ಲೇ ಕುದುರೆ ಮೇಲೆ ಕುಂತಿದ್ದ ಸಾವಾರಯ್ಯ, ಅಲ್ಲೇ ಕುದುರೆ ಮೇಲೆ ಕುಂತಿದ್ದ ಸಾವಾರಯ್ಯ, ಕೆದರಿದ ಮೀಸೆ ಮೇಲೆ ಆಗ್ತ ತನ್ನ ಕೈಯ್ಯ. ಕದರಿಸ್ತಲ್ ನನ್ನ ಬೆದರಿಸ್ತಲ್ ನನ್ನ ಕದರಿಸ್ತಲ್ ನನ್ನ ಬೆದರಿಸ್ತಲ್ ನನ್ನ
1: ಯಾರು
0: ಯಾಕೋ

0: ಇದನ್ ಓದಕ್ಕೆ ಬರ್ದೆ ಬಾಯ್ ಬಿಡು ನುಗ್ಗೆ ನನ್ ಮಗ ನಾನು ಕೋಳಿ ಕೇರಂಗ ನಾನು ಕೋಳಿ ಕೇರಂಗ ನಾನು ಕೋಳಿ ಕೇರಂಗ ನಾನು ಕೋಳಿ ಕೇರಂಗ.
1: ಟಿಪಿ ಕೈಲಾಸಂ ಅಂದ್ರೆ ತಂಜಾವೂರು. ಪರಮಶಿವ ಕೈಲಾಸಂ ಇವರು ನಮ್ಮ ಕನ್ನಡ ಜನರ ಮನೆ ಮನೆಗಳಲ್ಲಿ ಚಿರಕಾಲ ಉಳಿಯುವಂತಹ ಜನಪ್ರಿಯವಾದಂತಹ ಹೆಸರು. ಇವರು ನಮ್ಮ ಕನ್ನಡ ರಂಗಭೂಮಿಗೆ ನೀಡಿದಂತಹ ಕೊಡುಗೆ ಅಪಾರವಾದ್ದು ಅಂತಲೇ ಹೇಳಬಹುದು. ಆಧುನಿಕ ಕನ್ನಡ ರಂಗಭೂಮಿಯ ಹರಿಕಾರ ಟಿಪಿ ಕೈಲಾಸಂ ಅವರು. ಇವರು ಕೊಟ್ಟಂತಹ ಹಾಸ್ಯ ಚಟಾಕಿಗಳು ಇಂದಿಗೂ ಕೂಡ ಜನರನ್ನ ನಗಿಸ್ತಾನೇ ಇದೆಯಂತೆ. ಕನ್ನಡ ರಂಗಭೂಮಿಯನ್ನ ಸಾಂಪ್ರದಾಯಿಕತೆಯ ಸಂಕೋಲೆಗಳಿಂದ ಹೊರಗೆಳೆದು ಹಾಗೆಯೇ ಅದಕ್ಕೆ ಹೊಸ ತಿರುವನ್ನ ಆಯಾಮಗಳನ್ನು ಕೊಟ್ಟಂಥವರು ಟಿಪಿ ಕೈಲಾಸಂ ಅವರು. ಹೌದು, ನಾಟಕ ಅಂತ ಹೇಳಿದ್ರೆ ಮುಂಚೆಲ್ಲ ಪುರಾಣದ ಕಥೆಗಳು ಹಾಗೆ ಮಹಾರಾಜರ ಕಥೆಗಳೇ ಇರ್ತಾ ಇತ್ತು. ಆದರೆ ಜನರಿಗೆ ಹತ್ತಿರವಾಗುವಂತಹ ದಿನ ನಿತ್ಯದಲ್ಲಿ ನಮ್ಮಲ್ಲಿ ನಡೆಯುವಂತಹ ಘಟನೆಗಳನ್ನು ಆಧರಿಸುವಂಥದ್ದು, ಹಾಗೆ ಅದಕ್ಕೆ ಹಾಸ್ಯ ಲೇಪನವನ್ನು ಕೊಡುವಂಥದ್ದು, ವ್ಯಂಗ್ಯವನ್ನು ವಿಡಂಬನೆಯನ್ನು ಸೇರಿಸುವಂಥದ್ದು ಅವರ ಒಂದು ವಿಶೇಷತೆಯಾಗಿತ್ತು. ಹಾಗಾಗಿಯೇ ಅವರ ನಾಟಕಗಳು.
2: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:59.

0: ಮಾತನಾಡುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಏರೋಸ್ಪೇಸ್, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಡೀಪ್ಟೆಕ್ ಸ್ಟಾರ್ಟ್ಅಪ್ಗಳಿಗಾಗಿ ವಿಶ್ವದರ್ಜೆಯ ಪರಿಸರ ವ್ಯವಸ್ಥೆ ನಿರ್ಮಿಸಲು ಕರ್ನಾಟಕ ಸದಾ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ತಮ್ಮನ್ನು ಭೇಟಿಯಾದ ಐತಿಹಾಸಿಕ ವಿಕ್ರಮ್ 1 ಮಿಷನ್ ಯಶಸ್ಸಿನಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥಾಪಕರಾದ ಪವನ್ ಕುಮಾರ್ ಚಂದನ ಹಾಗೂ ನಾಗಾ ಭರತ್ ಡಾಕರ್ ಅವರನ್ನು ಅಭಿನಂದಿಸಿ ಮಾತನಾಡಿದರು. ಭಾರತದ ಮೊದಲ ಖಾಸಗಿ ನಿರ್ಮಿತ ಆರ್ಬಿಟಲ್ ಕ್ಲಾಸ್ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ ಮೂಲಕ ದೇಶದ ವಾಣಿಜ್ಯ ಬಾಹ್ಯಾಕಾಶ ಪಯಣದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಸಲಾಗಿದೆ ಎಂದರು. ಕರ್ನಾಟಕದಲ್ಲಿ ಪ್ರಸಕ್ತ ಮುಂಗಾರು ಮಳೆ ಕೊರತೆಯಿಂದ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಮೇಲೆ ಉಂಟಾಗುತ್ತಿರುವ ಪರಿಣಾಮ ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ರೈತರು ಹಾಗೂ ವಿಜ್ಞಾನಿಗಳನ್ನು ಒಳಗೊಂಡ ವೈಜ್ಞಾನಿಕ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಉಪಕುಲಪತಿ ಡಾ ವಿಷ್ಣುವರ್ಧನ್, ರಾಜ್ಯದಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ಬಳಸಬೇಕು, ವೈಜ್ಞಾನಿಕ ಮಾಹಿತಿ ಆಧರಿಸಿ ಕೃಷಿ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು.
1: ಪ್ರತಿ ವರ್ಷನೂ ಸಹ ನಾವು ಕಂಟಿಂಜೆಂಟ್ ಪ್ಲಾನ್ ಮಾಡ್ತಾ ಇರ್ತೀವಿ, ಆದ್ರೆ ಈ ಸರಿ ಬರದ ಪರಿಸ್ಥಿತಿನೇ ಬಂದಿರೋದ್ರಿಂದ ಅದಕ್ಕೆ ನಿಖರವಾಗಿ ನಾವು ಕೆಲವೊಂದು ಮಾಹಿತಿನ ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ರೈತರನ್ನು ಸಹ ಕರೆಸಿ ಚರ್ಚೆ ಮಾಡಿ, ನಮ್ಮಲ್ಲಿ 25 ಜಿಲ್ಲೆಗಳಲ್ಲಿ ಈಗ ಮಳೆ ಕೊರತೆ ಆಗಿದೆ. ಬಾಗಲಕೋಟೆ ಜಿಲ್ಲೆನಲ್ಲಿ ಜುಲೈನಲ್ಲಿ ಕೇವಲ 10% ಅಷ್ಟೇ ಕೊರತೆ ಆಗಿದೆ. ಬೇರೆ ಕಡೆ ಎಲ್ಲಿ ಕೊರತೆ ಆಗಿದೆ ಅಂತ ಜಿಲ್ಲೆಗಳಿಗೆ ನಾವು ತೋಟಗಾರಿಕೆ ಬೆಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ ತಾಂತ್ರಿಕತೆಯನ್ನ ನಾವು ಈಗ ಫಸ್ಟ್ ಅದಕ್ಕೆ ಮಾಹಿತಿನ ಕೊಡ್ತಾ ಇದೀವಿ. ರೈತರಿಗೆ ನೇರವಾಗಿ ನಮ್ಮ ಎಲ್ಲಾ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಿಂದ, ನಮ್ಮ ಕಾಲೇಜುಗಳಿಂದ ಆಯಾಯ ಭಾಗಕ್ಕೆ ಆ ಬೆಳೆಗಳಿಗೆ ಅನುಗುಣವಾಗಿ ಏನು ಮಾಹಿತಿ ಬೇಕೋ ಅದನ್ನ ನಾವು ವಿಡಿಯೋ ಮುಖಾಂತರ ರೈತರಿಗೆ ನೇರವಾಗಿ ಕೊಡ್ತಾ ಇದೀವಿ.
0: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 89,000 ರೈತರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಇಂದು ಗುರುಪೂರ್ಣಿಮಾ ಅಂಗವಾಗಿ ನಾಡಿನಾದ್ಯಂತ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿಯ ಶಿರಡಿ ಸಾಯಿಬಾಬಾ ಮಂದಿರಗಳಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಪನ್ನೀರು ಅಭಿಷೇಕ, ವಿಶೇಷ ಅಲಂಕಾರ, ಸಾಮೂಹಿಕ ಭಜನೆ ಹಾಗೂ ಪ್ರಾರ್ಥನೆ ಜರುಗಿತು. ಬಳ್ಳಾರಿ ಜಿಲ್ಲೆಯ ಎಲ್ಲ ದೇವಾಲಯಗಳ ಕಾಣಿಕೆ ಹುಂಡಿಗಳಿಗೆ ಸೂಕ್ತ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ 360 ಡಿಗ್ರಿ ಸಿಸಿಟಿವಿ ನಿಗಾ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಎನ್ ತಿಳಿಸಿದ್ದಾರೆ. ದೇವಸ್ಥಾನಗಳ ಹುಂಡಿ ಭದ್ರತೆ ಕುರಿತು ಜರುಗಿದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ 713 ದೇವಾಲಯಗಳ ಪೈಕಿ ಈಗಾಗಲೇ 354 ದೇವಾಲಯಗಳ ಮೇಲ್ವಿಚಾರಣೆ ಪೂರ್ಣಗೊಂಡಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಸಾರಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ 120 ಹೊಸ ಬಸ್ಗಳನ್ನು ಮುಂದಿನ 3 ತಿಂಗಳ ಒಳಗೆ ಖರೀದಿಸಲಾಗುವುದು ಎಂದು ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹೇಳಿದರು. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲಬುರಗಿ ಮೈಸೂರು ಹಾಗೂ ಕಲಬುರಗಿ ಶಿವಮೊಗ್ಗ ನೂತನ ಬಸ್ ಸೇವೆಗೆ ಚಾಲನೆ ನೀಡಿ ಮಾತನಾಡಿದರು. ಧಾರವಾಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ 12,57,699 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು 77.54% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಇದುವರೆಗೆ 767,278 ಎನ್ಯುಮರೇಷನ್ ಅರ್ಜಿಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಸಂಭವಿಸಿದ 2 ಪ್ರತ್ಯೇಕ ಅಗ್ನಿ ಅವಘಡದಲ್ಲಿ 100,000 ರೂಪಾಯಿ ಹಾನಿಯಾಗಿದೆ. ಚಿಕ್ಕಂದವಾಡಿ ಗ್ರಾಮದ ಭಾಗ್ಯಮ್ಮ ಅವರಿಗೆ ಸೇರಿದ ಕುರಿ ಶೆಡ್ನಲ್ಲಿ ಬೆಂಕಿ ತಗಲಿ 400 ಹೆಚ್ಚು ಕುರಿ ಹಾಗೂ ಮೇಕೆಗಳು, 5,000 ಅಧಿಕ ಕೋಳಿ ಮರಿಗಳು ಸಾವನ್ನಪ್ಪಿವೆ. ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದ ದಾದಾಬ್ ಹೀರ್ ಎಂಬುವರಿಗೆ ಸೇರಿದ ಶಾಮಿಯಾನ ಮಳಿಗೆಯಲ್ಲಿ ಸಂಭವಿಸಿದ ಬೆಂಕಿ ಆಕಸ್ಮಿಕದಲ್ಲಿ ಬಟ್ಟೆ ಸಾಮಗ್ರಿಗಳು, ವಿದ್ಯುತ್ ಉಪಕರಣಗಳು ಸುಟ್ಟು ಕರಕಲಾಗಿವೆ. ಧಾರವಾಡ ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಪ್ರತಿನಿಧಿಗಳು ಮೊಬೈಲ್ ಆಪ್ ಮೂಲಕ ಪ್ರತಿಯೊಂದು ಜಮೀನಿಗೂ ಭೇಟಿ ನೀಡಿ ಬೆಳೆ ವಿವರಗಳನ್ನು ದಾಖಲಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ರೈತರು ಸಹ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳ ಸಮೀಕ್ಷೆಯನ್ನು ಆಪ್ ಬಳಸುವ ಮೂಲಕ ಕೈಗೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ವಾರ್ತಾ ಪ್ರಸಾರ ಮಧ್ಯಾಹ್ನ 12:01 ಗಂಟೆ 10 ನಿಮಿಷಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕಾರ್ಯಕ್ರಮ ವನಿತಾ ವಿಹಾರ.
1: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಹಾಗೂ ಸಂಘಟಕಿ ಮರಿಯಮ್ಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳಿದ್ರೆ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಸ್ಟುಡಿಯೋದಲ್ಲಿ ಖ್ಯಾತ ವೃತ್ತಿ ರಂಗಭೂಮಿ ಕಲಾವಿದೆ, ಗೌರವ ಡಾಕ್ಟರೇಟ್ ಪಡೆದಿರತಕ್ಕಂತಹ ಡಾಕ್ಟರ್ ಕೆ ನಾಗರತ್ನಮ್ಮನವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಅಮ್ಮ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
3: ತಮಗೂ ನಮಸ್ಕಾರ.
2: ಅಮ್ಮ, ರಂಗಭೂಮಿ ಮನುಷ್ಯನ ಬದುಕಿನ ಎಲ್ಲ ಆಯಾಮಗಳಲ್ಲಿ ಅಡಗಿಕೊಂಡಿದೆ ಮತ್ತು ಗ್ರಾಮೀಣ ಬದುಕಿನೊಳಗಡೆಗೆ ರಂಗಭೂಮಿ ಜನಮಾನಸದಲ್ಲಿ ಒಂದು ಹಬ್ಬ ಸಂಭ್ರಮವನ್ನು ಮೂಡಿಸುವಂಥ ಒಂದು ಕಲೆ ಅದು. ಆ ಕಲೆಯಲ್ಲಿ ತಾವು ಬೆಳೆದು ಬಂದಂಥವರು, ನಾಡಿನುದ್ದಕ್ಕೂ ತಾವು ಖ್ಯಾತರಾದವರು. ನಿಮ್ಮ ಬದುಕು ಧಾರಾವಾಹಿ ರೂಪದಲ್ಲಿ ಸುಧಾ ವಾರಪತ್ರಿಕೆಯಲ್ಲಿ ಮೂಡಿ ಬಂದದ್ದು. ವೃತ್ತಿ ರಂಗಭೂಮಿಯ ಒಬ್ಬ ಕಲಾವಿದೆಯಿಂದ ಇಷ್ಟೆಲ್ಲ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗಳು ಎಲ್ಲರಲ್ಲೂ ಸಹಿತ ಮೂಡಿರುವುದು ಸಹಜ. ಇದರ ಗುಟ್ಟೇನು? ತಮ್ಮ ಬೆಳವಣಿಗೆಯ ಆರಂಭದ ದಿನಗಳನ್ನು ಒಂದಿಷ್ಟು ಪರಿಚಯ ಮಾಡಿಕೊಡಿ.
3: ಇವು ಯಾವುದನ್ನೂ ನಿರೀಕ್ಷೆ ಇಟ್ಕೊಳ್ಳದೆ ರಂಗಭೂಮಿಗೆ ಬಂದಂಥವಳು ನಾನು. ಕೇವಲ ಹೊಟ್ಟೆಪಾಡಿಗಾಗಿ, ನಮ್ಮ ಒಂದು ಬಡತನದ ಕುಟುಂಬಕ್ಕೆ ಅದು ದೊಡ್ಡ ಆಸರೆ ಆಗ್ತಿತ್ತು. ಅವಾಗ ಇವು ಯಾವ ಒಂದು ಸೌಲಭ್ಯಗಳು ನಮಗಿರಲಿಲ್ಲ.
2: ಹುಟ್ಟಿ ಬೆಳೆದ ಪರಿಸರ ಮರಿಯಮ್ಮನಹಳ್ಳಿ ಮತ್ತು ಆರಂಭದಲ್ಲಿ ನಾರಾಯಣ ದೇವರ ಕೆರೆಯಲ್ಲಿ ಇದ್ರ ನೀವು?
3: ನಮ್ಮದು ನಾರಾಯಣ ದೇವರ ಕೆರೆ ಹತ್ತಿರ ಇನ್ನೊಂದು ಹಳ್ಳಿ ಬಸಾಪುರ ಅಂತ ಹೇಳಿ. ನಮ್ಮಪ್ಪ ಬಯಲಾಟದ ಕಲಾವಿದ ಕೆ ಮಾರ್ಯಪ್ಪ ಅಂತೇಳಿ, ಅವರು ನಾರಾಯಣ ದೇವರ ಕೆರೆ ಆಮೇಲೆ ಬಸಾಪುರ ಇಲ್ಲೆಲ್ಲ ಹೊಸಪೇಟೆ ಅವರೆಲ್ಲ ಜೊತೆಗೆ ಬಯಲು ಮಾಡಿದಂಥವ್ರು. ಅವರ ಒಂದು ಕಲೆ ನನಗೆ ಅದು ರಕ್ತಗತವಾಗಿ ಬಂದಿತ್ತು ಏನೋ ಗೊತ್ತಿಲ್ಲ ನನಗೆ. ಅವರು ನಾನು ಚಿಕ್ಕವಳಿರುವಾಗಿನಿಂದನೂ ಬಯಲಾಟದ ಮಾತು ಹೇಳ್ಕೊಡೋದು, ಭಜನೆ ಪಲ್ಲ ಹೇಳ್ಕೊಡೋದು, ಯಾವುದೋ ನಾಟಕದ ಮಾತುಗಳು ಹೇಳಮ್ಮ ಅಂತ ಹೇಳೋದು, ಈ ರೀತಿ ನನ್ನ ಮೊದಲಿನಿಂದಲೂ ಆ ಒಂದು ಸಾಂಸ್ಕೃತಿಕವಾಗಿ ನನ್ನ ತಯಾರು ಮಾಡಿಬಿಟ್ರಪ್ಪ. ಕೊಟ್ರಿಗೋಡು ಮರಸಂಗೋಡು ಅವರೆಲ್ಲ ನಮಗೆ ಬಯಲಾಟದ ಕಲಿಸಿದವರು. ಅವರು ಅವಾಗ ನವೀನ ತರಗಳ ನಾಟಕಗಳನ್ನು ಕಲಿಸ್ಕೊಟ್ಟವರು ಎಂ ಪಿ ಪ್ರಕಾಶ್ ಅವರು ನಮಗೆ. ಆ ನಂತರ ಗ್ರಾಮೀಣ ರಂಗಭೂಮಿಯಿಂದನೇ ನಾವು ಬೆಳೆದು ಬಂದಿದ್ದು. ಕಾಲ ಎತ್ತಿಟ್ಟರು ಡಾನ್ಸ್, ಕೈ ಮೇಲೆತ್ತಿದ್ರು ಡಾನ್ಸ್, ಯಾವುದೂ ಅದಕ್ಕೆ ಶಾಸ್ತ್ರೋಕ್ತವಾಗಿ ನಾವು ಯಾವುದೂ ಕಲ್ತಿರ್ಲಿಲ್ಲ. ಮಹಿಳೆಯರೇ ಹೊರಗೆ ಬರಲಾರ್ದಂತ ಕಾಲದಲ್ಲಿ ಸುಮಾರು 55-60 ವರ್ಷಗಳ ಹಿಂದೆ ನಾನು ರಂಗಭೂಮಿಗೆ ಬಂದವಳು. ನಾನು 10ನೇ ವರ್ಷದಲ್ಲಿ ರಂಗಭೂಮಿಯಲ್ಲಿ ಇದ್ದೆ ನಾನು. ನಮ್ಮೂರಿನಲ್ಲಿ ಜಿ ಮೈಲಾರಪ್ಪ ಅಂತ ಇದ್ರು, ಅವರೆಲ್ಲ ಸೀನ್ಸ್ ಇಟ್ಕೊಂಡು ಚಿಕ್ಕ ಮಕ್ಕಳಿಗೆಲ್ಲ ನಾಟಕ ಕಲ್ಸ್ಕೊಂಡು ಮಾಡ್ತಾ ಇದ್ರು. ಅವಾಗ ಅವರು ನನ್ನ ಒಂದು ನಾಟಕದಲ್ಲಿ ನನಗೊಂದು ಚಿಕ್ಕ ಪಾತ್ರ ಕೊಡ್ತಾ ಇದ್ರು. ಅವಾಗ ಮಲ್ಲಮ್ಮನ ನಾಟಕವನ್ನು ಮೊದಲಿಂದನೂ ಮಾಡ್ತಾ ಇದ್ರು ಅವರು. ಒಂದು ಸುಭದ್ರಮ್ಮ ಮನ್ಸೂರಿಗಿಂತ ಮೊದಲು ಹನುಮಂತಮ್ಮ ಅಂತ ಮಾಡ್ತಾ ಇದ್ರು. ಅವಾಗೆಲ್ಲ ಚಿಕ್ಕಪ್ಪ ಶರಣರು ಮರಮ್ನಳ್ಳಿ ಬರ್ತಾ ಇದ್ರು. ಹೀಗಾಗಿ ಅವರ ಸಮಕ್ಷಮದಲ್ಲಿ ಒಂದು ಮಲ್ಲಮ್ಮನ ನಾಟಕ ಮಾಡ್ತಾ ಇದ್ರು. ಆ ಮಲ್ಲಮ್ಮನ ನಾಟಕದಲ್ಲಿ ಮಲ್ಲಮ್ಮನ ಆರತಿ ಮಾಡೋ ಪಾತ್ರ ನಮಗೆ ಕರೆಸ್ತೀವಿ. ನಾವೊಂದು 5-6 ಹುಡುಗ ಚಿಕ್ಕ ಚಿಕ್ಕ 10-11 ವರ್ಷದ ಮಕ್ಕಳು ನಾವು. ನಮಗೆಲ್ಲ ಸೀರೆ ಉಡಿಸಿ, ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ, ಕೈಯ ಕಳಸ ಕೊಟ್ಟು ನೀವೆಲ್ಲ ಮಲ್ಲಮ್ಮಗೆ ಆರತಿ ಮಾಡಿ ಗಂಡನ ಹೆಸರು ಹೇಳಬೇಕು ಅಂತಿದ್ರು. ಎಲ್ಲ ನಮಗೆ ಒಂದು ಒಗ್ಗಟ್ಟು ಕಲಿಸ್ಕೊಡ್ತಿದ್ರು ಅವರು. ಅಲ್ಲಿಂದ ರಂಗಭೂಮಿ ನಂಟು ನನಗೆ ಶುರುವಾಯಿತು. ಆಮೇಗ ರಜಾ ದಿನಗಳಲ್ಲಿ ದೇವಲಾಪುರದಲ್ಲಿ ಇದ್ವಿ ನಾವು ಮೊದಲು. ಅಲ್ಲಿ ಖಾಸಗಿ ಶಾಲೆಯಲ್ಲಿ ಓದಿದ್ದೆ. ಅಲ್ಲಿ ಏನ್ ನಾನು ಕಲ್ತಿದ್ದೀನಿ ಅಂತ ತಿಳ್ಕೊಂಡು ನಮ್ಮ ಮರಿಯಮ್ಮನಹಳ್ಳಿಗೆ ಬಂದಾಗ ಗೌರ್ಮೆಂಟ್ ಶಾಲೆಗೆ ಹೋದೆ ನಾನು. ಅಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಎಲ್ಲ ಓದಿಸಿ ಮಾಡಿ, ಪುಸ್ತಕ ಓದಿಸಿ, ಲೆಕ್ಕ ಮಾಡಿಸಿ ಎಲ್ಲ ಮಾಡಿ ನೀನು 3ನೇ ತರಗತಿಗೆ ಇಲ್ಲಿ ಸೇರ್ಬಹುದು ಅಂತ ಸೇರ್ಕೊಂಡ್ರು ನನ್ನಲ್ಲಿ.
2: ಅಂದ್ರೆ ನಿಮ್ಗೆ ಮಕ್ಕಳಿದ್ದಾಗ ಇದು ಹವ್ಯಾಸ ಅಂತ?
3: ಹೌದು.
2: ವೃತ್ತಿ ರಂಗಭೂಮಿ ಅಂತ ಹೇಳಿ ಶುರುವಾಗಿದ್ದು ನಿಮ್ ಬದುಕಿನಲ್ಲಿ ಯಾವಾಗ? ಅದು ಯಾವ ನಾಟಕ ಮೊದಲು? ಅದು
3: ವೃತ್ತಿಯಾಗಿ ಆಯ್ಕೆ ಮಾಡೋಕ್ಕಿಂತ ಮೊದಲು ಮೈಲಾರಪ್ಪರ್ ಅಂತ ಹೇಳಿದ್ನಲ್ಲ, ಅವರು ನಾಟಕದಲ್ಲಿ ಪಾತ್ರ ಮಾಡಿಸಿದ್ರು. ಆ ನಾಟಕ ಬಹಳ ಅದ್ಭುತವಾಗಿ ಮಾಡಿದ್ವಿ ಮಕ್ಕಳೇ. ಆಮೇಲೆ ನನಗೆ ರಜಾದಿನಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ನನ್ನ ನಾಟಕಗಳು ಪ್ರಾಕ್ಟೀಸ್ ಮಾಡಿ ಬರ್ತಿದ್ದೆ. ಆ ಒಂದು ನಿಟ್ಟಿನಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಒಂದು ಬನ್ನಿಗೋಳ, ಬಸರಕೋಡು, ಆಮೇಗ ಹಡಗಲಿ ತಲೆಗೆ ಸೋಗಿ, ಅಲ್ಲಿ ನಮ್ಮ ಅಜ್ಜ ಒಬ್ಬರು ಮಾಡ್ತಿದ್ರು. ನನ್ನ ಮೊಮ್ಮಗಳು ನಾಟಕ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ ಅಂದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು. ಆ ಊರಿನಲ್ಲಿ ಒಂದೊಂದು ವಾರ ಇದ್ದು ನಾಟಕ ಕಲಿತಿದ್ದೆ ನಾನು. ಈಗ ಶಾಲೆಗೂ ಚಕ್ಕರ ಹಾಕಿ ನಾನು ನಾಟಕ ಹೋಗ್ಬಿಡ್ತಿದ್ದೆ. ಯಾಕೆಂದ್ರೆ ಹೋದ್ರೆ ಒಂದು 4 ದುಡ್ಡು ಸಿಗುತ್ತೆ ಅಂತ ಒಂದು ನಮಗೆ ಆಸೆ ಇತ್ತಲ್ಲ, ಅದು ಬಂದ್ರೆ ನಮ್ಮ ಸಂಸಾರಕ್ಕೆ ಆಸರಿ ಆಗುತ್ತಂತ. ಅವಾಗ ಹೋದೆ. ನಮ್ದು ಬಹಳ ದೊಡ್ಡ ಕುಟುಂಬ, ನಮ್ದು 6 ಜನ ಹೆಣ್ಮಕ್ಳು, ಒಬ್ಬ ತಮ್ಮ, ಅಪ್ಪ ಅಮ್ಮ. ಅಮ್ಮ ನಿರಕ್ಷರಿ, ಏನು ಗೊತ್ತಿಲ್ಲ, ವ್ಯವಸಾಯ ಮಾಡ್ತಿದ್ರು ಅಮ್ಮ. ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಅಪ್ಪ ಯಾವುದೋ ಒಂದು ದಲಾಲ್ ಅಂಗಡಿಯಲ್ಲಿ ಲೆಕ್ಕ ಬರೀತಿದ್ರು. ಆಸ್ತಮ ಮೊದಲಿನಿಂದ ಅವರಿಗಿತ್ತು. ನಾನು 68 ಎಸ್ ಎಲ್ ಸಿ ಪಾಸ್ ಆದೆ. ನಾನು ನನಗೆ ಶಾಲಾ ದಿನಗಳಲ್ಲಿ ಕೂಡ ಎಲ್ಲ ಗುರುಗಳು ನನಗೆಲ್ಲ ಹೇಳಿಕೊಡ್ತಿದ್ರು. ಅವರೆಲ್ಲ ನನಗೆ ಶಾಲೆ ಬಿಟ್ಟ ದಿನಗಳಲ್ಲಿ ಹೋಮ್ವರ್ಕ್ ಮಾಡ್ಕೊಳ್ಳೋದನ್ನು ಆಫೀಸಲ್ಲಿ ಭಾಳ ಹೆಲ್ಪ್ ಮಾಡ್ತಿದ್ರು ನನಗೆ. ಅವಾಗ ಶಾಲಾ ದಿನಗಳಲ್ಲಿ ಏನು ಫ್ಯಾನ್ಸಿ ಡ್ರೆಸ್ ಮನೆ ಆಕ್ಟಿಂಗ್ ಎಲ್ಲ ಮಾಡಿದ್ರೆ ನಾನು ಮೊದಲು ಹೆಸರು ನನ್ನ ಹೆಸರು ಬರ್ಕೊಂಬಿಡೋರು. ಅವರು ಎಲ್ಲದೂ ಪ್ರೈಸ್ ತಗೊಂಡು ಬರ್ತಿದ್ದೆ. ಆ ಪ್ರೈಸ್ಗಳೆಲ್ಲ ಉಪಯೋಗ ಆಗಂತವನ್ನೇ ಟೀಚರ್ಸ್ ಎಲ್ಲ ತಂದ್ಕೊಡೋರು. ನನ್ನ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಕಂಪಾಸ್ ಆಗಿರ್ಬೋದು, ಡಿಕ್ಷನರಿ ಆಗಿರ್ಬೋದು.
2: ವಿದ್ಯಾಭ್ಯಾಸ ಎಲ್ಲವರೆಗೂ ಮಾಡಿದ್ರಿ?
3: 68 ಎಸ್ ಎಲ್ ಸಿ ಪಾಸ್ ಮಾಡಿದೆ ನಾನು. ಅವಾಗ ನನಗೆ 16 ಎಸ್ ಎಲ್ ಸಿ ಆದ್ಮೇಲೆ ಟೀಚರ್ ಆಗ್ಬೇಕಂತ ದೊಡ್ಡ ಆಸೆ ಇತ್ತು ನನಗೆ. ಅಪ್ಲಿಕೇಶನ್ ಹಾಕಿದ್ದೆ, ಹೋಗಿದ್ದೆ ಇಂಟರ್ವ್ಯೂ. ನಿಮಗೆ ವಯಸ್ಸಿಲ್ಲ ಅನ್ನೋ ಕಾರಣಕ್ಕೆ ನನಗೆ ತಿರಸ್ಕಾರ ಮಾಡಿದ್ರು. ಮನೇಲಿ ಕೂತೆ. ಆಮೇಲೆ ಕಾಲೇಜಿಗೆ ಹೋಗೋಕೆ ದುಡ್ಡಿಲ್ಲ, ಹೊಸಪೇಟೆ ಬರಬೇಕು. ಮರಿಯಮ್ನಹಳ್ಳಿಯಲ್ಲಿ ಕಾಲೇಜ್ ಇಲ್ಲ. ಮರಿಯಮ್ನಹಳ್ಳಿಯಲ್ಲಿ ಹೈಸ್ಕೂಲ್ ಇತ್ತು ಅಂತ ನಾನು ಅಲ್ಲಿ ಓದ್ಬೇಕಾಯ್ತು ನನಗೆ. ಇಲ್ಲದ್ರೆ ಅಲ್ಲಿ ಹೈಸ್ಕೂಲ್ ಆಗದಿದ್ರೆ ನಾವು ಓದೋಕ್ಕೂ ಅಷ್ಟು ಕೂಡ ಆಗಲಿಲ್ಲ. ಅವಾಗ ಅರ್ವಾರ್ ರಾಮಪ್ಪರ್ ಅಂತೇಳಿ ಬಹಳ ಒಳ್ಳೆ ಮುಖ್ಯೋಪಾಧ್ಯಾಯ ಇದ್ದವರು.
2: ಅವರ ಅವಧಿಯಲ್ಲೇ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಹಿತ ಬಂತು.
3: ಹೌದು, ಬಂತು. ಅವರೆಲ್ಲರೂ ನಮಗೆಲ್ಲ ಬಹಳ ಒಳ್ಳೆ ಅಡಿಪಾಯ ಹಾಕಿದ್ರು. ಅವರು ಕ್ಲಾಸ್ ರೂಮ್ ನಲ್ಲಿ ಬರೆದಿಟ್ಟಿದ್ರು, ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಬರೆದು ಬಿಡ್ತಿದ್ರು. ದಿನ ಅದನ್ನ ನೋಡ್ತಿದ್ವಿ, ಅದನ್ನೇ ಅದು ಮನಸ್ಸನ್ನೇ ಕುಂತು ಬಿಟ್ಟಿತ್ತು ನಮಗೆ. ಈಗ 68 ಪಾಸ್ ಮೇಲೆ ಮನೆಯಲ್ಲೇ ಇನ್ನು 2 ಕೂತ್ಕೋಬೇಕಲ್ಲ, ಬಹಳ ಕಷ್ಟ ಮನೆಯಲ್ಲಿ ಬದುಕು. ಟೇಲರಿಂಗ್ ಮಾಡ್ತಿದ್ದೆ, ಮನೆಗಿದ್ರೆ ಅಮ್ಮನ ಜೊತೆಗೆ ಕಳೆಯಕ್ಕೆ ಹೋಗ್ತಿದ್ದೆ. ಬೇರೆ ಬೇರೆ ಅವ್ರೇನು ಹೊಲಗೆ ಮನೆ ಕೆಲಸಕ್ಕೆ ಹೋಗ್ತಿದ್ರಲ್ಲ, ಹೋದ್ರೆ ಒಂದು ಆಣೆಗಳು, ಅವಾಗ 8 ಆಣೆ ಕೊಡ್ತಾರೆ, 10 ಆಣೆ ಕೊಡ್ತಾರೆ. ನನಗೆ ಅಮ್ಮನ ಜೊತೆಗೆ ಹೋಗ್ತಿದ್ದೆ, ಅವೆಲ್ಲ ಕೆಲಸಗಳು ಮಾಡ್ತಿದ್ದೆ.
2: ರಂಗಭೂಮಿಗೆ ಮಹಿಳೆಯರ ಪ್ರವೇಶ ತುಂಬಾ ಕಡಿಮೆ ಇತ್ತು ಅವಾಗ.
3: ಹೌದು,
2: ಅಂದ್ರೆ ಮಹಿಳೆಯರ ಪಾತ್ರಗಳನ್ನು ಪುಷ್ಟೇ

0: ಅಂತವ್ರು. ಅವರಿಗೆ
1: ಬೆಳೆಸಿದ್ರು.
0: ಒಂದು ಸ್ವತಂತ್ರತೆ ಇತ್ತು.
1: ಹಾಂ,
0: ಯಾರು ಮಂತೆ ಅಂದ್ರೆ ಮದುವೆ ಆದ ಹೆಣ್ಮಕ್ಳು ಯಾರು ರಂಗ್ಮೆ ಬರ್ತಿರ್ಲಿಲ್ಲ.
1: ಬರಲಿಲ್ಲ.
0: ದೇವದಾಸಿ ಇದ್ದರು ಅಂದ್ರೆ ಕೆಲವರು ದೇವದಾಸಿರು ಅಂದ್ಕೊಳ್ಳಿ ಅದಕ್ಕೆ ಬಹಳ ಅಪಾರ್ಥ ತಿಳ್ಕೊತಾರೆ. ಆದ್ರೆ ದೇವದಾಸರಲ್ಲೂ ಕೂಡ ಬಹಳ ನಿಯತ್ತಿನಿಂದ ಬದುಕಿದವರು ಇದ್ದಾರೆ, ಸಾಂಸ್ಕೃತಿಕವಾಗಿ ಬೆಳೆದವರು ಇದ್ದಾರೆ, ಕಲೆಗಾಗಿ ತಮ್ಮ ಜೀವನವನ್ನ ನೆಪಾಗಿಟ್ಟವರು ಇದ್ದಾರೆ.
1: ಆ ಪ್ರಮಾಣ ಮರಿಯಮ್ನಳ್ಳಿ ಜಾಸ್ತಿ ಇತ್ತು.
0: ಎಲ್ಲರೂ ಅಷ್ಟೇ, ಯಾರು ಬೇರೆ ಇಲ್ಲ ಈ ಕಲೆಗೆ ಮೀಸಲಾಗಿದ್ದವರು. ಅವರು ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಈ ಡಾನ್ಸ್ ಇರ್ಬೋದು, ಇವೆಲ್ಲದಕ್ಕೂ ಅವ್ರು ಯಾರು ಏನು ಕಲ್ತವರಲ್ಲ, ಒಬ್ರು ನೋಡೊಬ್ರು ಕಲ್ತವರಷ್ಟೇ.
1: ನೀವು ರಂಗಭೂಮಿಗೆ ಬರುವಾಗ ಹಿರಿಯ ಮಹಿಳಾ ಕಲಾವಿದರಿದ್ರ ಯಾರಿದ್ರು?
0: ಹೌದು, ತಳವರ ಹನುಮಂತಮ್ಮರು ಇದ್ರು, ಹಂಪಪಟ್ಟಣ ಶಾಂತಮ್ಮ ಅಂತಿದ್ರು, ಇನ್ನೊಬ್ರು ಸೋಮಮ್ಮ ಅಂತ ಇದ್ರು, ಸುವರ್ಣಮ್ಮ ಅಂತ ಇದ್ರು. ಇವರೆಲ್ಲ ಪಾತ್ರ ಮಾಡೋದ್ ನೋಡಿ
1: ನೀವು ಅವರೆಲ್ಲ ನಾಟಕಗಳು ನೋಡ್ತಿದ್ವಿ
0: ನೋಡ್ತಿದ್ವಿ. ಅವ್ರು ಈ ಮಹಿಳಾರಪ್ಪರು ಬಿಡ್ತಿರ್ಲಿಲ್ಲ ನಮ್ಮನ್ನ, ಯಾವುದೇ ನಾಟಕ ಇದ್ರೆ ಮುಂದೆ ಕರ್ಕೊಂಡೋಗಿ ಕೂಡಿಸ್ಬಿದ್ರು ನಮ್ಮನ್ನ. ನಮಗೆ ನಿದ್ದೆ ತೂಗಿಸಿ ಬಂದ್ಬಿಟ್ರೆ ಅಲ್ಲೇನೋ ಮಂಡಕ್ಕಿ ತಂದು ಕೊಡೋರು, ಇಲ್ಲಿ ಚಾ ತಂದು ಕೊಡೋರು, ನೋಡ್ಬೇಕಾದ್ರೆ ನೀವು ಮಲಗಬಾರ್ದು ಅಂತ ಹೇಳ್ತಿದ್ರು. 67-68ರಲ್ಲಿ ನಾಟಕ ಆಡೋದೇ ಬೇಡ, ಏನಾರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಬಿಟ್ಟೆ. ನಾನು ಟೈಲರಿಂಗ್ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ. ಆಮೇಲೆ ಒಂದ್ಸರ್ತಿ ಒಬ್ಬ ನಟಿ ಒಂದು ನಾಟಕ ಬರಕ್ಕಾಗ್ಲಿಲ್ಲ, ಅದಕ್ಕೆ ಯಾರಾದ್ರೂ ಒಬ್ರು ಹೆಣ್ಮಕ್ಳು ಬೇಕಲ್ಲ ಅಂತ ಬಹಳ ತೊಂದರೆ ಈಡಾದ್ರು ಅವರು. ಆಮೇಲೆ ಕೊಟ್ಟಿಗೆ ನಾಗಪ್ಪರು ಅಂತಿದ್ರೆ ನಮ್ಮ ಓಣೆಯಲ್ಲಿ, ಅವ್ರು ಹರಿಶ್ಚಂದ್ರ ನಾಟಕದಲ್ಲಿ ನಾನೆಲ್ಲ ರೋಹಿತ್ ಅಶ್ವಿನ್ ಪರ್ಟಾವ್ ಎಲ್ಲ ಊರಾಗಿದ್ದಾಗ ಮಾಡ್ತಿದ್ದೆ ನಾನು. ಆಮೇಲೆ ಅವರು ಇಲ್ಲ ನಾಗರತ್ನ ಹೇಳಿದ್ರೆ ಒಂದ್ ದಿವಸ ಕಲ್ತಲ್ಲಿ ಪಾರ್ಟ್ ಮಾಡ್ತಾಳೆ, ಆಕಿಗೆ ಮಾತ್ರ ಸಾಧ್ಯದ ದೊಡ್ಡ ಪಾತ್ರ ಇದೆ. ಬಂದು ನಾನು ಒಪ್ಪಿಸಿದ್ರು ಅವ್ರು, ಇಲ್ಲಮ್ಮ ನಾಳೆನೇ ನಾಟಕ ಇದೆ, ಇವತ್ತು ನೀವೆಲ್ಲ ಸ್ವಲ್ಪ ಹಾಡು ಕಲ್ತ್ಕೊಂಡು ಪ್ರಾಕ್ಟೀಸ್ ಕೊಂಡು ನಾಳೆ ಮಾಡ್ಬೇಕು ಅಂತ. ಕತ್ತಲು ಬೆಳಕು ಅಂತ ಈ ಹೊಸಪೇಟೆಯವರು ಟೀಚರ್ ಅವರು ಪರಮೇಶ್ವರ್ ಅವರು ಅಂತ ಅವ್ರು ಬರೆದಂತ ಒಂದು ನಾಟಕ. ಅಲ್ಲಿ ನಮ್ಮೂರಿನ ಕಲಾವಿದರೆ ಹಂಪಸಾಗರದಲ್ಲಿ ಹೋಗಿ ಅದನ್ನ ಪ್ರದರ್ಶನ ಮಾಡಿದ್ರು. ಆ ನಾಟಕ ತುಂಬಾ ಚೆನ್ನಾಗಿ ಬಂದ್ಬಿಡ್ತು, ಅತ್ಯದ್ಭುತವಾಗಿ ಅಲ್ಲಿ ಪ್ರದರ್ಶನ ಆಯ್ತು. ಆ ನಾಟಕದಲ್ಲಿ ನನ್ನ ಪಾತ್ರ ನೋಡಿದಂತವ್ರು ಪಕ್ಕದ ಹಳ್ಳಿಯವರು, ಆ ಹಳ್ಳಿಯವರು, ಅಮ್ಮ ನಮ್ಮ ಊರಿನಲ್ಲಿ ಒಂದು ನಾಟಕ ಇದೆ, ಅಣ್ಣ ತಂಗಿ ನಾಟಕ ಇದೆ, ಆದರ್ಶ ಪ್ರೇಮ ನಾಟಕ ಇದೆ, ಇನ್ನೊಂದು ಉತ್ತರಭೂಪ ನಾಟಕ ಇದೆ, ಇಂಥದ್ದೆಲ್ಲ ಬರಬೇಕಂದ್ರೆ ಒಂದು ನಾಲ್ಕಾರು ಊರಿನವರೆಲ್ಲ ನನಗೆ ಅವಾಗ 5 ರೂಪಾಯಿ ಅಡ್ವಾನ್ಸ್ ಅಂದ್ರೆ ಬಹಳ ದೊಡ್ಡದಾದ ಅಮೌಂಟ್.
1: ನಮಗೆ ನೀವು ಎರಡು ರಂಗಭೂಮಿ ಒಳಗಡೆ ಇದ್ದೀರ ಅಂದ್ರೆ ನಿಮ್ಮ ನಾಟಕಗಳು ಪೌರಾಣಿಕ ನಾಟಕಗಳು ಇರ್ತಿದ್ವು, ಸಾಮಾಜಿಕ ನಾಟಕಗಳು ಇರ್ತಿದ್ವು. ನಿಮ್ಗೆ ಹೆಚ್ಚು ಇಷ್ಟವಾದಂತ ನಾಟಕಗಳು ಯಾವುವು? ಹೆಚ್ಚು ಜನರಿಗೆ ತಲುಪ್ತಾ ಇದ್ದದ್ದು ಯಾವುದು?
0: ಹೆಚ್ಚು ಜನರಿಗೆ ತಲುಪ್ತಾ ಇದ್ದ ಸಾಮಾಜಿಕ ನಾಟಕಗಳೇ. ಆ ನಂತರ ಪೌರಾಣಿಕ ಐತಿಹಾಸಿಕ ಇದು ನಾಟಕಗಳು ಆಡಿದ ಮೇಲೆ ಅದಕ್ಕೆ ಹೋದ್ವಿ ನಾವು. ಅವರು ಒಂದು 5-5 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದು, 25 ರೂಪಾಯಿ ಕೈ ತುಂಬಾ ದುಡ್ಡು ಆಗ್ಬಿಡ್ತು ನನಗೆ ಅದು. ಆಮ್ಯಾಗ ಅಪ್ಪ ಅಂದ್ರೆ ನೀನ್ ನಾಟಕನೇ ಮಾಡೋದಿಲ್ಲ, ಕೆಲಸ ಮಾಡ್ತೀನಿ ಅಂದಕ್ಕೆ ಇಷ್ಟೆಲ್ಲ ಅಡ್ವಾನ್ಸ್ ಇಸ್ಕೊಂಡ್ ಬಂದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಇಲ್ಲಮ್ಮ ಅಂದ್ರು. ಅಪ್ಪ ಏನ್ ಮಾಡ್ಲ, ವೃತ್ತಿ ಕಟ್ಟಬಿದ್ದೆ ನಾನು ಒಪ್ಕೊಂಡಿದ್ದೀನಿ, ಹೆಂಗೋ ಇನ್ನು ಮನೇಲಿ ಇರ್ಬೇಕಲ್ಲ, ಬಂದಷ್ಟು ಮಾಡಿದ್ರೆ ಆಯ್ತು ಬಿಡು ಅಂತ ನಾನೇ ಒಪ್ಕೊಂಡೆ. ಅಪ್ಪಗ ಬೇಡ ಅಂತ ಹೇಳ್ದಕ್ಕೆ ನಾನೇ ಆಮೇಲೆ ನಾಟಕ ಒಪ್ಕೊಂಡು ಬಂದಿದ್ದು ನಾನೇ. ಆಮೇಲೆ ಖುಷಿ ಪಟ್ರಿ, ಇಲ್ಲಮ್ಮ ಇದು ನಿನಗಾಗಿ ಒಳಗೆ ಬಂದು.
1: ನಿಮಗೆ ಇಷ್ಟವಾದಂತ ಪೌರಾಣಿಕ ನಾಟಕಗಳು ಯಾವುದು?
0: ರಕ್ತರಾತ್ರೆ ಉತ್ತರಿ ಪಾತ್ರ ನಾನು ಹೆಚ್ಚು ಅಭಿನಯಿಸಿದ್ದು. ಸುಭದ್ರಮ್ಮ ಮನ್ಸೂರ್ ಅವರು ದ್ರೌಪದಿ ಮಾಡ್ತಾ ಇದ್ರು, ನಾನು ಉತ್ತರ ಮಾಡ್ತಾ ಇದ್ದೆ. ಅಳೋ ಪಾತ್ರನೇ ಅದು, ಬಾಲ ವಿಧವೆ ಪಾತ್ರ. ರಕ್ತರಾತ್ರಿ ನಾಟಕ ತುಂಬಾ ಹೆಸರು ತಂದು ಕೊಟ್ಟಂತ ಪಾತ್ರ.
1: ಸಾಮಾಜಿಕ ನಾಟಕಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಇಷ್ಟವಾದ?
0: ಹೆಚ್ಚು ನನಗೆ ಕಥಾನಾಯಕಿ ಪಾತ್ರಗಳು ಹೆಸರು ತಂದು ಕೊಟ್ಟಿದ್ದಂತ ನಾಟಕಗಳು ನನಗೆ.
1: ನಿಮ್ಮ ಆತ್ಮಕಥೆಯಲ್ಲಿ ರಂಗಸಿರಿ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದೀರಿ, ಮತ್ತೆ ನಿಮ್ಮ ಬದುಕಿನ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಆಗಿರ್ತಕ್ಕಂತ ಡಾಕ್ಯುಮೆಂಟ್ರಿ ಆಗಿದೆ, ಆಮೇಲೆ ಖಾಸಗಿಯಾಗಿ ಸಹಿತ ನಿಮ್ಮ ಡಾಕ್ಯುಮೆಂಟ್ರಿಯಲ್ಲಿ ಎಲ್ಲ ನೀವು ಹೇಳ್ಕೊಂಡಿದ್ದೀರಿ. ನಿಮ್ಮ ಈ ವೃತ್ತಿ ರಂಗಭೂಮಿಯ ಒಂದು ಬದುಕಿನ ಪಯಣದಲ್ಲಿ ಅಂದ್ರೆ ದಿನ ದಿನ ನಾಟಕಗಳು ಇರ್ತವೆ, ನೀವು ಮತ್ತೆ ನೀವು ಬೆಳಗ್ಗೆ ಜರ್ನಿ ಮಾಡೋದು, ರಾತ್ರಿ ಅಲ್ಲಿ ಹೋಗೋದು, ಈ ಥರದೆಲ್ಲ ತುಂಬಾ ಕಷ್ಟಕರದ ಜೀವನವನ್ನು ಹೇಳ್ಕೊಂಡಿದ್ರಿ, ಹೇಗೆ ಇದನ್ನೆಲ್ಲ ನಿಭಾಯಿಸ್ತಿದ್ರಿ ಅಂತ?
0: ನಿಭಾಯಿಸೋದು ಯಾವುದು ಅನ್ಕೊಂಡಿರ್ಲಿಲ್ಲ, ಅದು ಹೆಂಗ ನಮ್ಮನ್ನ ಕರ್ಕೊಂಡು ಹೋಯ್ತು ಹಂಗ ಹೋದ್ವಿ. ಮೊದಲು ಏನು ಸೌಕರ್ಯ ಇರ್ಲಿಲ್ಲ, ಬಂಡ್ಯಾಗ ಹೋದ್ವಿ, ನಡ್ಕೊಂಡು ಹೋದ್ವಿ, ನೀರಾಗಿ ಈಜ್ಕೊಂಡು ಹೋದ್ವಿ, ಟ್ರ್ಯಾಕ್ಟರ್ ಮೇಲೆ ಕುಂತ್ಕೊಂಡು ಹೋದ್ವಿ, ರೋಡ್ ಲಾರಿ ಮೇಲೆ ಹೋಗ್ತಿದ್ವಿ, ಯಾವುದೇ ಇಲ್ಲಪ್ಪ ಅಂದ್ರೆ ನಡ್ಕೊಂಡು ಹೋಗೋದೆ. ಆ ಬ್ಯಾಗ್ಗಳು ಹೊತ್ಕೊಂಡು, ನಮಗೆ ಬೇಕಾದ ಡ್ರೆಸ್ಗಳು ಇಟ್ಕೊಂಡು, ಅದು ಎಷ್ಟು ಕಷ್ಟಪಟ್ಟು ಹೋದ್ರೆ ಅದು ನಾವು ಇಷ್ಟೆಲ್ಲ ಮಾಡಿ ಬಂದ್ವಾ ಅಂತ ಅನಿಸ್ತದೆ ಹಿಂದಕ್ಕೆ ತಿರುಗಿ ನೋಡಿದಾಗ. ಎಲ್ಲ ಸುಮಾರು ನಾವು ಬೊಮ್ಮನಳ್ಳಿಗೆ ಇಳಿದ್ವಿ ಅಂತ ಹೇಳಿದ್ರೆ ಅಲ್ಲಿಂದ ಸುಮಾರು 15-20 ಕಿಲೋಮೀಟರ್ ವರೆಗೆ ಬಂಡೆಯಲ್ಲಿ ಹೋಗ್ತಿದ್ವಿ. ಇಲ್ಲಿ ಹೊಸಪೇಟೆಗೆ ಬಂದು ಇಳಿದ್ವಿ ಅಂತಂದ್ರೆ ಇಲ್ಲಿಂದ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ನಾವು ಬಂಡೆಯಲ್ಲೇ ಹೋಗ್ತಿದ್ವಿ. ಬಸ್ ಇದ್ರು ಸೌಕರ್ಯಗಳು ಹೆಚ್ಚಿರ್ಲಿಲ್ಲ, ಬಸ್ಗಳೇ ಇಲ್ಲದಂತ ಕಾಲ ಇತ್ತು ಅವಾಗ. ಹೀಗಾಗಿ ನಾವು ಒಂದ್ಸರಿ ಮಾಗಳದಿಂದ ಆ ಕಡೆ ಧಾರವಾಡ ಜಿಲ್ಲೆಗೆ ಹೋಗ್ಬೇಕಾಗಿತ್ತು, ಹೊಳಿ ದಾಟ್ಕೊಂಡು ಹೋಗ್ಬೇಕಾಯ್ತು. ಮಾಗಳಕ್ಕೆ ಹೋದ್ಮೇಲೆ ಆ ದೋಣಿ ಎಲ್ಲೋ ಇತ್ತು, ಅವನು ಈ ಕಡೆ ಬಂದು ನೀವು ಆ ಕಡೆಗೆ ಹೋಗಿದ್ರೆ ಇನ್ನು ಗಂಟೆಗಟ್ಟಲೆ ತಡ ಆಗುತ್ತೆ, ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ನಾಟಕ ಮಾಡ್ಬೇಕು ಅಂದಾಗ ನಾನು ರೇಣುಕ ಇಲ್ಲಮ್ಮ ಇಷ್ಟಾಗುತ್ತೆ ನೀವು ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂದ್ಬಿಟ್ಟು ಇಬ್ರು ಹೋಗ್ಬಿಟ್ವಿ. ನಾವು ಲಗೇಜ್ ಅಲ್ಲಿ ಹೊತ್ಕೊಂತೀವಿ, ನೀವು ಬರ್ರಿ ಅಮ್ಮ ಅಂದ್ರೆ ಕೈ ಕೈ ಹಿಡ್ಕೊಂಡ್ರು ಹೋದ್ವಿ, ಓದ್ವಿ ಓದ್ವಿ ಓದಿ ಮುಳುಗ್ಬಿಟ್ವಿ ಊರು ನಾವು. ಹಾಗೆ ಆಯ್ತು ನಮ್ಮ ಅವಸ್ಥೆ, ಇಲ್ಲೇ ಮುಗಿತು, ಕೊನೆ ನಮಸ್ಕಾರ ಹೇಳ್ಬಿಡಿ ಎಲ್ಲರಿಗೆ ಅಂತ ತಮಾಷೆ ಮಾಡ್ತಿದ್ಲ ರೇಣುಕ ಬಹಳ ಹಾಸ್ಯ ಪ್ರವೃತ್ತಿ ಆಕಿಗೆ. ಇಲ್ಲಮ್ಮ ನೀವು ಸಣ್ಣ ಗಟ್ಟಾಗಿ ನಮ್ಮ ಕೈ ಹಿಡ್ಕೊಂಡು ನಾವು ಎಳ್ಕೊಂಡು ಹೋಗ್ತೀವಿ ಅಂದ್ರೆ ಲಗೇಜ್ ಎಲ್ಲ ಹೊತ್ಕೊಂಡು ಹೊಳಿ ದಾಟಿಸಿದ್ರು ಆ ಕಡೆ, ಮತ್ತೆ ಅಲ್ಲಿ ಪಂಪ್ ಸೆಟ್ಟಿನ ಒಂದು ಮನೆ ಇತ್ತು ಅಲ್ಲಿ ಕರ್ಕೊಂಡೋಗಿ ಆಮೇಲೆ ಮತ್ತೆ ಬೇರೆ ಬಟ್ಟೆ ಉಟ್ಕೊಂಡು ಆ ಊರಿಗೆ ಹೋದ್ವಿ. ಇಲ್ಲಿ ಧಾರವಾಡದಿಂದ ಆ ಕಡೆಗೆ

0: ಒಂದು ತೋವೆ ಅಂತ ಏನು ಬರುತ್ತೆ ಒಂದು ಹಳ್ಳಿಯಲ್ಲಿ.
1: ಅದು ಎಂತ ಕಷ್ಟಕರ ದಿನಗಳು.
0: ಹೌದು, ಆಯ್ತಂದ್ರೆ ಒಂದು ಆಯುಷ್ಯ ಮುಗಿದೋಗ್ಬಿಡ್ತು ಅನ್ಕೊಂಡಿದೀವಿ ನಾವೆಲ್ಲವು.
1: ಇಂಥ ಘಟನೆಗಳು ಬಂದಾಗ್ಲೂ ಸಹಿತ ನೀವು ಎದೆ ಗೊಂದಿಲ್ಲ, ಈ ವೃತ್ತಿನೇ ಬೇಡ ಅಂತ ಅನ್ಸಿಲ್ಲ ನಿಮ್ಗೆ?
0: ಎಷ್ಟೋ ಸಲ ಅನ್ಸಿತ್ತು ಬೇಡ ಅಂತ, ಆದ್ರೆ ಅದ್ರ ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ. ನಾಟಕ ಬೇಡ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಮಗೆ, ಬಿಟ್ರೆ ಮನೆತನ ನಡೆಯಂಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿನ ಅಪ್ಪ ಅದೇ ಹೇಳ್ತಿದ್ರು, ನೀನೊಬ್ಬಕ್ಕೆ ನಾಟಕ ಆಡಿದ್ರೆ ಇವರೆಲ್ಲರೂ ಬದುಕಿಸ್ಬೋದಂತ. ನನಗೊಂದು ತೃಪ್ತಿ ಇತ್ತು, 5 ಜನರ ತಂಗಿಯಂದ್ರು ಇವತ್ತು ಮದುವೆ ಕೊಟ್ಟಿದ್ದೀನಿ, ದುಡ್ದು ದುಡ್ಡೆಲ್ಲ ನಾಟಕದಿಂದನೆ, ಬೇರೆ ಏನಿಲ್ಲ. ನಾವು ಬೇರೆ ಯುದ್ಧಕ್ಕೆ ಏನು ಮಾಡಲಿಲ್ಲ, ಅಮ್ಮ ವ್ಯವಸಾಯ ಮಾಡ್ತಿದ್ರು, ನನ್ನ ಜೊತೆಗೆ ತಮ್ಮ ಸಹಕಾರ ಮಾಡಿದ. ಬಂದಿದ್ದು ಕಾಳು ಕಡಿ ಮನೆಗಾಗ್ತಿತ್ತು, ನಾಟಕದಿಂದ ಬಂದ ದುಡ್ಡನ್ನೆಲ್ಲ ಎಲ್ಲ ತಂಗಿಯಂದ್ರು ಮದುವೆ ಮಾಡಿದೆ. ಅವರು ಇವತ್ತು ಗಂಡನ ಮನೆಯಲ್ಲಿ ಅವರೆಲ್ಲ ಚೆನ್ನಾಗಿದ್ದಾರೆ, ತಮಗೂ ಮದುವೆ ಮಾಡಿದೆ.
1: ನಿಮ್ಮ ರಂಗಭೂಮಿಯ ಪಯಣದ ಜೊತೆಗೆ ನೀವು ಕಿರುತೆರೆಗೆ ಬಂದು ಧಾರಾವಾಹಿಗಳಲ್ಲೆಲ್ಲ ಭಾಗವಹಿಸಿದ್ರಿ,
0: ಅದು ಅಚಾನಕ್ ಬಂದ
1: ನೆನಪುಗಳನ್ನ ಸ್ವಲ್ಪ ಹಂಚ್ಕೊಳ್ಳಿ.
0: ಕಿರುತೆರೆ ಅವಾಗ ಗೋರೂರು ಚನ್ನಬಸಪ್ಪರದ ಒಂದು ನಾಟಕ ಮಾಡ್ತಿದ್ವಿ, ಬೆಳ್ಳಕ್ಕೆ ಹಿಂಡು ಬೆದ್ರೆ ಅಂತ ಕಲಾರಂಗದಿಂದ. ಒಂದ್ಸರಿ ಬೆಂಗಳೂರಿನಲ್ಲಿ ಅವರ ನಾಟಕ ನೋಡಿದ್ಮೇಲೆ ಇವ್ರು ಆ ಪಾತ್ರಕ್ಕೆಲ್ಲೇ ನಾಗರತ್ನಮ್ಮ ಸರಿ ಹೋಗ್ತಾರೆ, ಒಂದು ಪಾತ್ರ ಇದೆ ಶರಣವಾಹಿನಿಯಲ್ಲೇ ಮಾಡ್ಬೇಕು ಅಂತಂದ್ರು. ಆ ಶಿವಯೋಗ ಮಂದಿರದಲ್ಲಿ ಶೂಟಿಂಗ್ ಮಾಡಿದ್ರು, ಹಿರಿಯ ಕಲಾವಿದರು ಶಿವಾನಂದ ಅವರು ಮಾಡಿದ್ರು ನನ್ನ ಜೊತೆಯಲ್ಲಿ, ಅಲ್ಲೊಂದು ಮಾಡಿದ್ವಿ. ಆಮೇಲೆ ಏಣಿಗೆ ನಟರಾಜ್ ಅವರು ಕಿನ್ನರಿ ಅಂತ ಒಂದು ಧಾರಾವಾಹಿ ಮಾಡಿದ್ರು, ಈಗ ಸುಮಾರು 12-15 ವರ್ಷದ ಹಿಂದೆನೆ ಮಾಡಿದ್ರು ಅವರು. ಆ ಧಾರಾವಾಹಿ ಮಾಡಿದಾಗ ಅವರೆಲ್ಲ ನನಗೂ ಒಂದು ಪಾತ್ರ ಇದೆ, ನಮ್ಮ ರಂಗಭೂಮಿ ಅವ್ರನ್ನ ಹಾಕೋಬೇಕಂತಾನೆ ಎಲ್ಲ ನಮ್ಮ ರಂಗಭೂಮಿ ಕಲಾವಿದರನ್ನೇ ಸೇರಿಸ್ಕೊಂಡು ಅಲ್ಲಿ ಒಂದು ಧಾರವಾಡದಲ್ಲೇ ಶೂಟಿಂಗ್ ಮಾಡಿದ್ರು. ಆಗ ಶೂಟಿಂಗ್ ಇದ್ದಾಗ ಇಲ್ಲಿಂದ ಧಾರವಾಡಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ, ಅದೊಂದು ಒಳ್ಳೆ ಅವಕಾಶ ನನಗೆ ಸಿಕ್ತು. ಶಿವರುದ್ರನವ್ರು ಒಂದು ಬೆಂಗಳೂರಿನಲ್ಲೇ ಒಂದು ಮಾಡಿದಾಗ ನನಗೊಂದು ಸೀನ್ನಲ್ಲಿ ಒಂದು ಅವಕಾಶ ಕೊಟ್ಟಿದ್ರು. ಹೀಗೆ ನಾನು ಅಲ್ಲಿ ಕಿರುತೆರೆಗೆ ಹೋಗ್ಲಿಕ್ಕೆ ಇಲ್ಲಿ ನಾಟಕಗಳು ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ಲ. ನಮಗೆ ನಾಟಕದ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ 6 ಫುಲ್ ಸೀಸನ್ ಇರುತ್ತೆ ನಮಗೆ, ಡಿಸೆಂಬರ್ ನಿಂದ ನಮಗೆ ಏಪ್ರಿಲ್ ವರೆಗೂ ಫುಲ್ ನಾಟಕಗಳಿವೆ. ಅದು ಬಿಟ್ಟ ಮೇಲೆ ಬಿಡುವಿದ ಟೈಮ್ನಲ್ಲೇ ನಾನು ಚಲನಚಿತ್ರ ಆಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು,
1: ಸಿನಿಮಾದಲ್ಲೂ ಸಹಿತ ನೀವು
0: ಸಿನಿಮಾದಲ್ಲಿ ವಿಶ್ವಕುಮಾರ್ ಅವರು ಸುಮಾರು 50 ವರ್ಷಗಳಿಂದನೇ ಇಲ್ಲಿ ಪಿಕ್ಚರ್ ತೆಗೆದಿದ್ರು.
1: ಹೊಸಪೇಟೆಯಲ್ಲಿ
0: ಮದರ್ ಅಂತಾನೆ ಹೆಸರಿಟ್ಟರು, ತಾಯಿ ಬಗ್ಗೆ ಇರೋಂಥದ್ದು ಒಂದು ಪಿಕ್ಚರು. ಅದರಲ್ಲಿ ಕಲ್ಯಾಣ ಕುಮಾರ್, ನಂದಿತ ಬಸ್ ಅವರು, ಆಮೇಲೆ ಪಂಡ್ರಿಬಾಯಿ ಅವರು ಕೂಡ ಪಾತ್ರ ಮಾಡಿದ್ರು. ನಾನು ಹೋಗಿ ಅದೇ ರಂಗಭೂಮಿಯಲ್ಲಿ ಸುಮಾರು ನಾಟಕಗಳು ಮಾಡ್ತಾ ಇದ್ದೆ, ನಮಗೊಂದು ಚಿಕ್ಕ ಹುಡುಗಿ ಬೇಕು, ಇಲ್ಲೊಂದು ಪಾತ್ರ ಇದೆ, ಮತ್ತೆ ಅಲ್ಲಿಂದೇ ಕರೆಸ್ಬೇಕು ಬೆಂಗಳೂರಿ ಅಂತ ಅಂದ್ಬೇಕು. ಅಂಬನ್ ಡಾಕ್ಟರ್ ಅಂತ ಮರೇಮನಹಳ್ಳಿಯಲ್ಲಿ ಅವ್ರ ಸ್ನೇಹಿತರು, ಅವ್ರು ಅಲ್ಲಿಂದ ನನ್ನ ಕರೆಸಿ ನನಗೊಂದು ಪಾತ್ರ ಮಾಡೋಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ
1: ಒಬ್ಬ ಕಲಾವಿದೆ ಬರೀ ಕಲಾವಿದೆ ಆಗಿರದೆ ಒಂದು ಬದುಕಿನ ಗಾಢ ಅನುಭವದಿಂದ ರಾಜಕೀಯ ಪ್ರವೇಶವನ್ನು ತಾವು ಮಾಡಿದ್ರು, ತಾಲೂಕ್ ಪಂಚಾಯತಿ ಸದಸ್ಯರಾದ್ರಿ, ಆ ಅನುಭವಗಳು.
0: 1994 ನಾಟಕ ಅಕಾಡೆಮಿ ಅವಾರ್ಡ್ ಆಯ್ತು ನನಗೆ, ಆ ಸಂದರ್ಭದಲ್ಲಿ ಬಹಳ ಪ್ರಚಾರ ಆಯ್ತು. ಅದೇ ಸಂದರ್ಭದಲ್ಲಿ 95 ಇದು ಎಲೆಕ್ಷನ್ ಬಂತು, ಮಹಿಳೆಗೆ ಒಂದು ಅವಕಾಶ ಇರೋದ್ರಿಂದ ಅವಾಗ ಎಲ್ಲ ನಮ್ಮೂರಿನ ಎಲ್ಲ ಹಿರಿಯರೆಲ್ಲ ಸೇರ್ಕೊಂಡು, ಈ ರಾಜಕೀಯ ಮುತ್ಸದ್ದಿಗಳೆಲ್ಲ ಸೇರ್ಕೊಂಡು ಅವಾಗ ನನಗೆ ಇಲ್ಲ ನೀವು ಎಲೆಕ್ಷನ್ ನಿಲ್ಗು, ಈ ಸರಿ ಮಹಿಳೆಗೆ ಅವಕಾಶ ಇದೆ ಅಂದ್ರು. ನನಗೆ ಏನೂ ಗೊತ್ತಿಲ್ಲ, ಆ ಮೊದಲು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೆ, ಅದು ನಾಮಕಾವಸ್ಥೆ ಅಷ್ಟೇ, ನಾವು ಏನು ಕೆಲಸನೇ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನಮ್ಮ ಹಿರಿಯ ರಾಜಕಾರಣಿಗಳು MP ಪ್ರಚವರು ರಾಜಕೀಯದಲ್ಲಿ ಇದ್ರು, ಮರಮ್ನಳಿಗೂ ಪ್ರಕಾಶ್ಗೂ ಬಹಳ ಅತ್ಯಂತ ನಿಕಟವಾದ ಸಂಬಂಧ ನಮಗೆ. ಅವರು ಒಂದಿದ್ರಿಂದ ಇಲ್ಲ ಒಳ್ಳೆಯ ಆಯ್ಕೆ, ನಾಗರತ್ನಮ್ಮರಾದ್ರೆ ಆರಿಸ್ಬರ್ಬೋದು ಅಂತಂದ್ರು. ಒಂದು 2,000 ಖರ್ಚು ಮಾಡಿರ್ಬೇಕು ಆಗಿನ ಕಾಲಕ್ಕೆ, ಅದು ದೊಡ್ಡ ಅಮೌಂಟ್. ನನಗೆ 2001 ನಾನು ತಾಲೂಕ್ ಪಂಚಾಯತಿ ಸದಸ್ಯ ಆಗಿದ್ದು, ಕೊನೆಯ ಅವಧಿಯಲ್ಲಿ ಉಪಾಧ್ಯಕ್ಷ ಕೂಡ ಆದೆ. ಅದರಲ್ಲಿ ನಾನು ಅಕಾಡೆಮಿ ಅವಾರ್ಡ್ ಬಂದಿರೋದ, ನನ್ನ ನಾಟಕಗಳು ಹೆಚ್ಚಿರ್ತಿದ್ವು, ನಾಟಕನೂ ಮಾಡ್ತಾ ತಾಲೂಕ್ ಪಂಚಾಯತಿ ಕೆಲಸನೂ ನಿಭಾಯಿಸ್ದೆ ನಾನು. ಅದು ಬಹಳ ಹೆಮ್ಮೆ ಇದೆ ನನಗೆ. ಇಡೀ ರಾತ್ರಿ ನಾಟಕ ಮಾಡಿ ಮಾರ ದಿವಸ ನಾನು ಆಫೀಸ್ಗೆ ಹೋಗ್ತಿದ್ದೆ. ನಾನು ಹೋಗಿ ಅಲ್ಲಿಂದ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ನಾನು ಮತ್ತೆ ಮುಂದಿನ ನಾಟಕಗಳಿಗೆ ಹೋಗ್ತಿದ್ದೆ. ನನಗೆ ಎರಡೂ ನಿಭಾಯಿಸಿದೆ, ಅದು ಬಹಳ ಹೆಮ್ಮೆ ನನಗೆ. ಅವಾಗೆಲ್ಲ ನನ್ನ ಕೈಲಿ ಏನಾಗುತ್ತೋ, ಅದು ನಮ್ಮೂರಿನ ಜನರಿಗೆ ಏನು ಸಿಗಬೇಕಾಗಿತ್ತು ಅದನ್ನೆಲ್ಲ ಮಾಡಿದಂಥ ಒಂದು ಸಂತೋಷ ನನಗಿದೆ. ನಾನು ಎಲೆಕ್ಷನ್ ನಿಂತಾಗ MP ಪ್ರಕಾಶ್ ಅವರು ಹೆಗ್ಡೆ ಅವ್ರನ್ನ, ಅನಂತನಾಗ್ ಅವ್ರನ್ನ, ಆರತಿ ಅವ್ರನ್ನ ಒಟ್ಟಾರ ಸಲುವಾಗಿ ನಮ್ಮ ಊರಿಗೆ ಕರ್ಕೊಂಡು ಬಂದಿದ್ರು. ಒಬ್ಬ ಕಲಾವಿದೆಯಲ್ಲಿ ನಿಂತಿದ್ದಾರೆ, ಕಲಾವಿದರು ಬಂದರೆ ಅವರಿಗೆ ಹೆಚ್ಚು ಉಪಯೋಗ ಆಗ್ಬೋದು, ಪ್ರಚಾರ ಆಗ್ಬೋದು ಅನ್ನೋ ಉದ್ದೇಶದಿಂದ.
1: ಇದರ ನಟ ನಟಿಯರನ್ನೆಲ್ಲ ಕರ್ಕೊಂಡು ಬಂದು ಒಂದು ಕ್ಯಾನ್ವಸ್ ಮಾಡೋದು ಒಂದು ವಿಷಯವಾಗಿತ್ತು.
0: ಅದು ನಾನೊಬ್ಬ ಕಲಾವಿದೆ ಅನ್ನೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ನಾನು ಅನಿಸ್ತೇನೆ.
1: ನಿಮಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿ ನೀವು ಆಯ್ಕೆಯಾದ್ರಿ, ಆ ಅವಧಿ ತೃಪ್ತಿಕರವಾಗಿ ಕೆಲಸ ಮಾಡಿದ್ದೀನಿ ಅಂತ ಅನಿಸ್ತಾ
0: ಅನಿಸ್ತಾ ಇದೆ. ಅವಾಗ ಸರ್ MP ಪ್ರಕಾಶ್ ಸರ್ ಅವರು ರಾಜಕೀಯದಿರೋದು ಮಂತ್ರಿ ಆಗಿದ್ರು, ಅವಾಗ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿರೋದ್ರಿಂದ 2 ಪ್ರಶಸ್ತಿ ಸಮಾರಂಭಗಳೇ ನಾನು ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡಿದೆ. ಒಂದು ಬಳ್ಳಾರಿಯಲ್ಲಿ ಆಯ್ತು. ಎರಡನೇದೊಂದು ಬೆಂಗಳೂರಿನಲ್ಲಿ ಮಾಡಿದ್ರು. ಮೂರನೇ ಪ್ರಶಸ್ತಿ ಸಮಾರಂಭ ಕೂಡ ಹಡಗಲಿಯಲ್ಲಿ ಮಾಡಿದ್ವಿ ನಾವು. ಅವರೇ ಮಂತ್ರಿಗಳಾಗಿರೋದ್ರಿಂದ, ನಬಿಯವರು ಕೂಡ ಮಂತ್ರಿಗಳಾಗಿದ್ರು, ಇಬ್ಬರು ಮಂತ್ರಿಗಳು ಇರೋದ್ರಿಂದ ನಾನು ಕೆಲಸ ಮಾಡ್ಲಿಕ್ಕೆ ಬಹಳ ಸುಲಭ ಆಯ್ತು ನನಗೆ. ಯಾಕೆಂದ್ರೆ ಅವರು ಅನುಯಾಯಿಗಳು, ಅವರು ಒಂದು ಕೈ ಕೆಳಗೆ ಕೆಲಸ ಮಾಡೋರು ಬಹಳಷ್ಟು ಜನ ಇದ್ರು. ನಾಗರತ್ನಮ್ಮ ಇಲ್ಲಿರ್ತಾರೆ, ಅವ್ರ ಜೊತೆಗೆ ನೀವೆಲ್ಲ ಕೆಲಸ ಮಾಡಿ, ಅಲ್ಲೊಂದು ಸಮಾರಂಭ ಇದೆ, ಇಲ್ಲೇ ಸಮಾರಂಭ ಇದೆ, ಅವ್ರ ಜೊತೆಗೆ ಓಡಾಡೋದಷ್ಟೇ ನನ್ನ ಕೆಲಸ ಆಯ್ತು. ನನಗೆ ಹೆಸರು ಬಂತು. ಯಾರು ಮಾಡಿರ್ಲಿಕ್ಕಿಲ್ಲ. ಸದಸ್ಯ ಇರೋದು 3 ವರ್ಷ, ಅದರಲ್ಲಿ 2 ಪ್ರಶಸ್ತಿ ಸಮಾರಂಭಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಮಾಡಿದೆ ಅಂತ ಹೇಳಿದ್ರೆ ನಾನು ಮಾಡಿದಂತ ಹೆಮ್ಮೆ ಅಲ್ಲ. ಇವರೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟರು. ಅವಾಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಕೂಡ CGK ಅವರು ಇದ್ರು. ಅವರು ಕಷ್ಟ ಸರ್ ಅವರಿಗೆ ಬಹಳ ಅಭಿಮಾನ ಪಟ್ಟಂತವ್ರು ಅವರು. ಹೀಗಾಗಿ ಅವರೆಲ್ಲರೂ ಪ್ರೋತ್ಸಾಹದಿಂದ ನಾನು 2 ಪ್ರಶಸ್ತಿ ಸಮಾರಂಭಗಳು ಮಾಡಿದೆ ಅಂತ ಹೆಮ್ಮೆ ನನಗಿದೆ.
1: ನಿಮಗೆ ಸಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶಸ್ತಿಗಳು ಬಸವ ಬೆಳಗು ಪ್ರಶಸ್ತಿ ಆಗಿರ್ಬೋದು, ಆಮೇಲೆ ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ, ಕೈಲಾಸಂ ಪ್ರಶಸ್ತಿ, ನಾಡಚೇತನ ಪ್ರಶಸ್ತಿ, ಸಾವಿತ್ರಮ್ಮ ದೇಜೇಗೌಡ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಗೌರವ ಟ್ರೇಟ್ ಬಂತು, ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ತಮಗೆ ಬಂತು. ಈ ಪ್ರಶಸ್ತಿಗಳ ಸಂದರ್ಭಗಳು ನಿಮಗೆ ಯಾವ ಥರದ ಖುಷಿ ನೀಡಿತು, ಮತ್ತು ಜವಾಬ್ದಾರಿ ಹೆಚ್ಚಳ ಮಾಡ್ತಾ ಹೇಗೆ?
0: ತುಂಬ ಜವಾಬ್ದಾರಿ ಹೆಚ್ಚಾಗಿದೆ. ಪ್ರಶಸ್ತಿ ಬಂದಾಗ ಸಾಧಾರಣ ಎಲ್ಲರಿಗೂ ಖುಷಿ ಆಗುತ್ತೆ. ಆದರೆ ನಾನು ಯಾವ ಪ್ರಶಸ್ತಿಗಳು ಬರ್ತವೆ ಅಂತೇಳಿ ನಾನು ಅಂದುಕೊಂಡವಳಲ್ಲ. ಅವಾಗ ಹುಡ್ಕೊಂಡು ಬಂದಿದ್ದು ನಾನು ವಾಲ್ಮೀಕಿ ಪ್ರಶಸ್ತಿ ಕೊಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ.
1: ನಿಮಗೆ
0: ಇಲ್ಲ, 2 ಹಿಂದಿನ 2 ಪ್ರಶಸ್ತಿ ಇತ್ತು. ಆದ್ರೆ ಅದಕ್ಕಷ್ಟು ಮಹತ್ವ ಕೊಟ್ಟಿರ್ಲಿಲ್ಲ, ಅದೆಷ್ಟೋ ಕಡಿಮೆ ಹಣ ಕೊಡ್ತಾ ಇದ್ರು. ಅದು ಯಾರಿಗೆ ಕೊಟ್ಟರು ಏನ್ ಕತೆ ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ.
1: ಹೆಚ್ಚು ಪ್ರಚಾರ ಇಲ್ಲ.
0: ನನಗೆ ಪ್ರಶಸ್ತಿ ಬಂದಾಗ ನನಗೆ 5 ಲಕ್ಷ ರೂಪಾಯಿ ಅಮೌಂಟ್ ಇತ್ತು ಅದಕ್ಕೆ. ಅದನ್ನ ನನಗೆ ಟಿವಿಲಿ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ, ನನಗೆ 5 ಲಕ್ಷ ಕೊಡ್ತಾರ, ಹಿರಿಯಂತ ಪ್ರಶಸ್ತಿ, ನನಗೆ ಗೊತ್ತೇ ಇಲ್ಲ. ಯಾರು ಸುಮ್ಮನೆ ಸಮಾಜ ಕಲ್ಯಾಣ ಇಲಾಖೆಯವರು ನನ್ನ ಇಂಟರ್ವ್ಯೂ ಮಾಡಿ ಹೋಗಿದ್ರು. ಯಾರೋ ಕೇಳಿರ್ತಾರೆ, ಕೊಟ್ಟಿರ್ತಾರೆ, ಅದಕ್ಕೆ ಲಕ್ಷಣ ಇರಲಿಲ್ಲ. ಏನಾವತ್ತು ಎಷ್ಟು ಫೋನ್ಗಳು, ಎಷ್ಟು ಪತ್ರಕರ್ತರು, ಮೀಡಿಯಾದವ್ರು ಬಂದಾಗ ಆಶ್ಚರ್ಯ ಆಗ್ಬಿಡ್ತು ನನಗೆ. ನನಗೆ ಅಳೋದು ಬಿಟ್ರೆ ಅವತ್ತು ಬೇರೆ ಏನು ಮಾತಾಡೋಕ್ಕಾಗಲ, ಅಷ್ಟು ನನಗೆ ಭಾವ ಪರವಶಗಳಾಗ್ಬಿಟ್ಟಿದೆ. ಬಹಳ ಜವಾಬ್ದಾರಿ ಕೊಟ್ಟಿದೆ. ನಮಗೆ ಬದುಕನ್ನು ರೂಪಿಸ್ಲಿಕ್ಕೆ ವಾಲ್ಮೀಕಿ ಪ್ರಶಸ್ತಿ ಒಂದು ಬಹಳ ಒಳ್ಳೆಯ ಅನುಕೂಲ ಆಯ್ತು. ಯಾಕೆಂದ್ರೆ ಎಲ್ಲ ಮಾಡಿ ನಾನು ಬರಿಗೈ ಆಗ್ಬಿಟ್ಟಿದ್ದೆ. ಬದುಕು ಹೆಂಗಪ್ಪ ಅಂತ ಅಂದಾಗ ಒಂದು 5 ಲಕ್ಷ ನನಗೆ ಕೊಟ್ಟರು. ನನಗೆ ಇರ್ಲಿಕ್ಕೆ ನೆರಳು ಕೂಡ ಇರಲಿಲ್ಲ. ಅಪ್ಪ ಮಾಡಿದ ಮನೆ ಎಲ್ಲ ಬಿದ್ದೋಗಿತ್ತು. ಮನೆ ಮಾಡಿಕೊಂಡೆ, ಮತ್ತೆ ಅಕ್ಕ ತಂಗಿಯರು ಬಂದು ಹೋಗಲಿಕ್ಕೆ ಒಂದು ನೆರಳು ಮಾಡಿಕೊಂಡೆ. ಅಲ್ಲಿಂದ ನನಗೆ ಬದುಕಲಿಕ್ಕೆ ದೊಡ್ಡ ದಾರಿ ಆಗಿದ್ದು ವಾಲ್ಮೀಕಿ ಪ್ರಶಸ್ತಿ ನನಗೆ.
1: ಅಮ್ಮ, ಈಗಿನ ರಂಗಭೂಮಿಯಲ್ಲಿ ಹೆಣ್ಣು ಮಕ್ಕಳ ಪ್ರವೇಶ ಹೇಗಿದೆ, ಮತ್ತು ಈ ಹೊಸ ತಲೆಮಾರಿನ ಯುವಕರು ರಂಗಭೂಮಿಯಲ್ಲಿ ಯಾವ ರೀತಿ ತೊಡಕೊಂಡಿದ್ದಾರೆ, ಇದರ ದಿಕ್ಕು ಹೇಗೆ ಸಾಗ್ತಾ ಇದೆ?
0: ರಂಗಭೂಮಿ ಯಾವತ್ತೂ ನಿರಂತರವಾಗಿದೆ, ಅದು ಅದಕ್ಕೆ ಯಾವತ್ತೂ ಕೊರತೆ ಆಗಿಲ್ಲ. ಏನು ಸ್ವಲ್ಪ ಏಳು ಬೀಳುಗಳು ಕಂಡಿರ್ಬೋದು, ಅದನ್ನ ಬಿಟ್ಟರೆ ಎಲ್ಲಿವರೆಗೆ ಮನುಷ್ಯ ಜಾತಿ ಇರುತ್ತೋ ಅಲ್ಲಿವರೆಗೂ ಕೂಡ ರಂಗಭೂಮಿ ಇರುತ್ತೆ ಅಂತ ವಿಶ್ವಾಸ ನನಗಿದೆ. ಯಾಕೆಂದ್ರೆ ಮರಿಯಮ್ಮನಹಳ್ಳಿಯಲ್ಲಿ ಒಂದು ಯುವ ಪೀಳಿಗೆ ಪಡೆನೇ ಇದೆ. ಇವಾಗ ಮರಿಯಮ್ಮನಹಳ್ಳಿಗೆ ಒಂದು ಹೆಸರಿದೆ. ನಾವೆಲ್ಲ ಗ್ರಾಮೀಣ ರಂಗಭೂಮಿ, ವೃತ್ತಿ ರಂಗಭೂಮಿ ಇದೆಲ್ಲ ಮಾಡಿದಂಥವ್ರು, ಇವಾಗ ಸಾಣೆಹಳ್ಳಿ, ನೀನಾಸಮ್ಮ, ಆಮೇಲೆ ಸಿದ್ದಾಪುರ ಇಂಥವೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದವರು ಅದ್ಭುತ ಕಲರ್ ಆಗಿದ್ದಾವೆ. ನಾನು ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡೇ ಇಲ್ಲ ನಾಟಕ ಮಾಡ್ತಿದ್ದೆ. ಇವತ್ತ ಮಕ್ಕಳು ಒಳ್ಳೊಳ್ಳೆ ನಿರ್ದೇಶಕರಾಗಿದ್ದಾರೆ, ಒಳ್ಳೊಳ್ಳೆ ನಟರಾಗಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಇದ್ರು, ಎಲ್ಲಿ ಬೆಂಗಳೂರು, ಮೈಸೂರು, ಎಲ್ಲ ಕಡೆ ಹುಡುಗರು, ನಮ್ಮ ಹುಡುಗರು ಮರಿಯಮ್ಮನಹಳ್ಳಿ ಅವರು ಇದ್ದಾರೆ. ಅವ್ರು ನೋಡಿದ್ಕೊಳ್ಳೆ ಆಶ್ಚರ್ಯ ಆಗುತ್ತೆ ನನಗಪ್ಪ. ನಮ್ ಅಲ್ಲೋ ನೀನ್ ನಮ್ಮ ನಾಟದಲ್ಲಿ ಪಾತ್ರ ಮಾಡಿದ್ರೆ ಹೌದಮ್ಮ, ಅವಾಗ ನಿಮ್ ಜೊತೆಗಿದ್ವಿ. ಅರೇ ನಿನ್ ಇಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ, ಮತ್ತೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಅದ್ಭುತ. ಅವರಿಗೆ ಸಹಕಾರ ಬೇಕು, ವೇದಿಕೆಗಳು ಬೇಕು, ದುಡಿಯಕ್ಕೆ ಅವಕಾಶ ಬೇಕು. ಬಹಳ ಅತಂತ್ರ ಆಗಿದೆ. ಕೊರೋನಾ ಬಂದಾಗಲಿದ್ದಂತೆ ಕಲಾವಿದರು ಬದು ಬಹಳ ಅತಂತ್ರ ಆಗಿದೆ. ನಮ್ಮ ಆ ಮಕ್ಕಳಂತ ಹೇಳಿದ್ವಲ್ಲ, ಊರ್ನಲ್ಲೇ ಏನೋ ರಂಗಭೂಮಿ ಕೆಲಸ ಮಾಡ್ಬೇಕಂತ ಬಂದ್ರು ಮರಿಯಮ್ಮನಹಳ್ಳಿಗೆ. ಅಲ್ಲಿ ಏನು ಮಾಡಿಕ್ ಆಗ್ಲಿಲ್ಲ. ಪಾಪ, ಅವು ಕೂಲಿ ಮಾಡಿದ್ವು, ತರಕಾರಿ ಮಾರಿದ್ವು, ಹಣ್ಣು ಮಾರಿದ್ವು. ಎಲ್ಲಿ ಕೆಲಸ ಸಿಗುತ್ತೆ ಅಂತ ಅಲ್ಲಿ ಹೋದ್ರು. ಅವ್ರು ನೋಡಿ ಅಳು ಬರ್ತಿತ್ತು ನಮಗೆ. ಒಂದು ನಾಟಕ ಮಾಡಿದ್ರೆ ಒಂದು 6 ಮಂದಿ ಬದುಕ್ತೀವಿ ಅದರಲ್ಲಿ. ಇವರೆಲ್ಲರೂ ಬೇರೆ ಬೇರೆ ಕಡೆ ಹೋಗ್ಬಿಟ್ರಲ್ಲಪ್ಪ, ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಹಣದಿಂದ ಸದೃಢ ಆಗ್ಲಿಲ್ಲ. ನಾವು ನಮ್ಮ ಬದುಕಿಗೆ ಆಗೋಗ್ಬಿಡ್ತದ್ದು. ಹೀಗಾಗಿ ನಮ್ಮ ಮಕ್ಕಳೆಲ್ಲ ಅದ್ಭುತವಾಗಿ ಮಾಡ್ತಾರೆ, ಒಳ್ಳೆ ಭವಿಷ್ಯ ಇದೆ. ನಾವೇನು ಹುಟ್ಟಾಕಿದಂತ ರಂಗಭೂಮಿ ಬೆಳೆಸ್ಕೊಂತ ಬಂದಿದ್ದೀವಿ, ಮುಂದೆ ಆ ಮಕ್ಕಳು ಎಳ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನನಗಿದೆ.
1: ಇಡೀ ಸುದೀರ್ಘ ಬದುಕನ್ನ, ನಿಮ್ಮ ಬದುಕನ್ನ ರಂಗಭೂಮಿಗೆ ತ್ಯಾಗ ಮಾಡಿದಿರಿ. ಈಗ ನಿಮಗೆ ಬರ್ತಾ ಇರತಕ್ಕಂತಹ ಸರ್ಕಾರದ ಮಹಾಶಾಸನಗಳಾಗಿರಲಿ, ಏನೇ ಆಗಿರಲಿ, ಇದು ನಿಮಗೆ ಆಸರೆ ಆಗಿದೆಯಾ ಅಥವಾ ಕೊರತೆ ಆಗ್ತಿದೆಯಾ? ನಿಮ್ಮ ಹಾಗೆ ನಿಮ್ಮ ವಯಸ್ಸಿನ, ನಿಮಗಿಂತಲೂ ಹಿರಿಯ ವಯಸ್ಸಿನ ಕಲಾವಿದರು ಇವತ್ತು ಬದುಕ್ತಾ ಇದ್ದಾರೆ. ಅವರಿಗೆ ಈ ಮಾಸಾಶನಗಳು ಅದು ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಸರಿಯಾಗಿ ದಕ್ತಾ ಇದೇನಾ?
0: ಕೊಡ್ತಾ ಇದ್ದಾರೆ. ಇವರು 2,000 ರೂಪಾಯಿ ಕೊಡ್ತಾ ಇದ್ದಾರೆ ಕಲಾವಿದರಿಗೆ. ಆದ್ರೆ ಅವರು ಕೊಡಂತದ್ದು ಅದು ಎಷ್ಟೇ ಕೊಡ್ಲಿ, ಟೈಮ್ ಸರಿ ಬಂದ್ಬಿಟ್ಟು ಅವ್ರು ಗಂಜಿ ಕುಡ್ದಾದ್ರೂ ಬದುಕ್ತೀವಿ ಅಂತ. ಈಗ 2,000 ರೂಪಾಯಿ ಯಾತಕ್ಕೂ ಸಾಲೋದಿಲ್ಲ. ಕೇಂದ್ರ ಸರ್ಕಾರ 4,000 ರೂಪಾಯಿ ಕೊಡತ್ತೆ, ಅದು ಎಲ್ಲರಿಗೂ ಸಿಗೋದಿಲ್ಲ. ಅವ್ರು ಕೊಡೋದು ಬೇಡ, ಇವರೇ ನಮ್ಮ ಸರ್ಕಾರದವರೇ ಒಂದು 4,000 ಅಥವಾ 5,000 ಮಾಡಿಬಿಟ್ರೆ, ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ಯಾರು ಮುಂದೆ ನಮ್ಮನ್ನ ಕೈ ಹಿಡಿಯೋದಿಲ್ಲ. ಚಿಕ್ಕವರಿದ್ದಾಗ ಅವ್ರು ಬೆಳೆಸಿರ್ಬೋದು ಮಕ್ಕಳು, ಅವ್ರ ಮಕ್ಕಳು ದೊಡ್ಡವರಾದ್ಮೇಲೆ ನಾವ್ ಯಾಂತ ಕೂಡ ನೆನಪುಳಿಯೋದಿಲ್ಲ ಮಕ್ಕಳಿಗೆ. ತಂದೆ ತಾಯಿ ನೋಡ್ಬೇಕನ್ನೋದು ಅವ್ರಿಗೆ ಕಲ್ಪನೆ ಇರೋದಿಲ್ಲ. ಎಷ್ಟೋ ಜನ, ನಾನು 20-25 ಜನ ರಂಗಭೂಮಿಗೆ ಬಂದಿದ್ರಲ್ಲ, ಅವರೆಲ್ಲ ಬದುಕ್ತಿರೋದು ಪೆನ್ಷನ್ ನಿಂದಾನೆ. ಆದ್ರೆ ಈಗ ನಮ್ಮನ್ನ ಕಾರ್ಯಕ್ರಮ ಕೇಳ್ತಿದ್ರಲ್ಲ, ಅವ್ರು ಕೇಳ್ಕೊಳ್ತೀನಿ. ತಂದೆ ತಾಯಿಗಳು ಮಾತ್ರ ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಅವ್ರು ಬೆಳೆದು ದೊಡ್ಡವರಾಗಿರ್ಬೇಕು, ದುಡಿತಿರ್ಬೋದು, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋದ್ರೆ, ಆದ್ರೆ ತಂದೆ ತಾಯಿನೇ ನಿರ್ಲಕ್ಷ್ಯ ಮಾಡಿದ್ರೆ ಹೆಂಗೆ? ಮುಂದೆ ನಿಮಗ್ ಬುತ್ತಿ ಕಟ್ಟಿಟ್ಟಿದ್ದು ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಮಕ್ಕಳು ನಮ್ಮ ಸರಿ ನೋಡ್ಕೊಂಡೆ, ನಿಮ್ಮ ಮಕ್ಕಳು ಅವ್ರ ಸರಿ ನೋಡ್ಕೋತಾರೆ. ಯಾವುದೇ ರೀತಿಯಿಂದಲೇ ನೀವು ಅದನ್ನ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನಾನು ಮಕ್ಕಳಿಗೆ ಅದೇ ಹೇಳ್ತೀನಿ, ಅವ್ರಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು. ನಾವೇ ಕಲಿಸಿದ್ರು ಕೂಡ ಅವ್ರು ಬಂದ ನಂತರ ಅವ್ರ ಬದುಕು ನಾವು ಯಾಕೆ ಓದಿ, ಈಗ ರೈತರ ಮಕ್ಕಳು ಅವ್ರ ಮನೆಗೆ ಇದ್ದುಕೊಂಡು ಅವ್ರ ತಂದೆ ತಾಯಿನ ಜೋಪಾನ ಮಾಡ್ತಾರೆ. ಹಂಗ ನಮ್ಮ ಮಕ್ಕಳು ಓದಿಸೇ ತಪ್ಪು ಮಾಡಿದ್ವಿ ಏನನ್ನೋ ತಪ್ಪು ಕಲ್ಪನೆ ತಂದೆ ತಾಯಿಗೆ ಬರ್ತಾ ಇದ್ದಾನೆ. ಓದೋದೇ ಬೇಡಪ್ಪ ಮಕ್ಕಳು, ನಮ್ಮ ಕಣ್ಣೆದ್ರಿಗಿದ್ರೆ ನಮ್ಮ ದುಡ್ದಾಗ್ತಾರೆ ಅನ್ನೋದು ಆ ಕಲ್ಪನೆ ಯಾರಿಗೂ ಬರಬಾರ್ದು. ಓದಿದ್ರು ಕೂಡ ಮಕ್ಕಳಿಗೆ ತಂದೆ ತಾಯಿನ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾತಂದು ಹೇಳಕತ್ತೆ.
1: ನಮ್ಮ ಒಳ್ಳೇದು ತಮ್ಮ ಬದುಕಿನ, ಅದರಲ್ಲೂ ವಿಶೇಷವಾಗಿ ವೃತ್ತಿ ರಂಗಭೂಮಿಯ ಕಲಾವಿದೆಯಾಗಿ ತಮ್ಮ ಬದುಕಿನ ಪಯಣದ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಮರಿಯಮ್ಮನಹಳ್ಳಿಯ ಮಹಿಳಾ ವೃತ್ತಿ ರಂಗ ಕಲಾವಿದರ ಸಂಘದ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ರಂಗ ಕಲಾವಿದೆ ಡಾಕ್ಟರ್ ಕೆ ನಾಗರತ್ನಮ್ಮ ಅವರು. ಇದುವರೆಗೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಹಾಗೂ ಸಟಕಿ ಮರಿಯಮ್ಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
5: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಬ್ಯಾಂಡೇಜು ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಎಲ್ಲಾ ಜೀವಿಗಳ ಜೀವವೇ ಜಲ,
10: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
11: ನೀರಿನ ಬಳಕೆ ಹಿತವಾಗಿರಲಿ,
12: ಕೊರತೆಯಾಗದಂತೆ ಗಮನವಿರಲಿ.
13: ಹನಿ ಹನಿಗೂಡ್ರೆ ಹಳ್ಳ,
14: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
10: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
9: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
12: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
14: ನೀರು ಬರಿದಾದಷ್ಟು ಆತಂಕ,
10: ಕಲುಷಿತವಾದಷ್ಟು ಕಳಂಕ.

0: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ಹಾಳಾದ ಕೆಮ್ಮು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರೆ
2: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತೀನಿ.
1: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮು ಹೋಯಕ್ಕೆ ಇಲ್ಲ ಅಂತದೆ.
2: ಕೆಮ್ಮು ಏನ್ ಕೆಲಸ ಮಾಡ್ತೀಯ ನೀನು?
1: ರೈತ ಸ್ವಾಮಿ.
2: ಅಲ್ಲ, ಎಷ್ಟು ಜನ ಮಕ್ಕಳು ನಿಂಗೆ?
1: ಮೂರುವರೆ. ಅವೇ ಮೂರ್ ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲ.
2: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನು ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
1: ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ.
2: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
1: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟಾ ತಯಾರ ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
2: ಮಧ್ಯಾಹ್ನ ಉಣ್ಣಕ್ ಬತ್ತೀಯಾ ತಾನೆ?
1: ಇಲ್ಲ ಇಲ್ಲ ಸ್ವಾಮಿ, ಅವಳೆ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತಾನೆ.
2: ಆಮೇಲೆ
1: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
2: ಸಂಜೆ ಮನೆಗೆ ಹೋಯ್ತೀಯಾ? ಮನೆಗೆ ಹೋದ್ಮೇಲೆ
1: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
2: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯಾ? ಅವಳೇನ್ ಮಾಡ್ತಾಳೆ ಅಂತೀನಿ?
1: ಅವ್ನ್ ಮನೇಲೇ ಇರ್ತಾಳೆ ಸಮಯ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
2: ಓಹ್, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಟ್ಟು?
3: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 12:35 ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿ ಬರುವುದು.

0: ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಮನೋರೋಗ ತಜ್ಞರಾದ ಡಾಕ್ಟರ್ ಶಮಾ ಬಿ ಆರ್ ಅವರು. ಮೇಡಮ್ ನಮಸ್ಕಾರ.
1: ನಮಸ್ತೆ.
0: ನಾವು ಈ ಮಾದಕ ವಸ್ತುಗಳ ಬಗ್ಗೆ ಸಾಕಷ್ಟು ಕೇಳ್ತಾ ಇರ್ತೀವಿ, ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಬೇರೆ ಬೇರೆ ಯಾವ್ಯಾವ ರೀತಿಯಾದಂತಹ ಮಾದಕ ವಸ್ತುಗಳ ಸೇವನೆಯನ್ನು ಮಾಡ್ತಿರ್ತಾರೆ, ಆಮೇಲೆ ಅದರಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ, ಮತ್ತು ಅದೊಂದು ಸಾಮಾಜಿಕ ಪಿಡುಗು, ಅನೇಕರು ಅದಕ್ಕೆ ಬಲಿಯಾಗಿರ್ತಾರೆ, ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಅಂತೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಈ ಮಾನಸಿಕ ಒಂದು ಸಮಸ್ಯೆ ಹೆಂಗಿರುತ್ತೆ ಅಂದರೆ ಅದು ಮಾದಕ ವಸ್ತುಗಳ ಸೇವನೆಯಿಂದ ಉದ್ಭವ ಆಗಿರ್ಬೋದು, ಅದು ಆಗತ್ತಾ ಅಂತ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಮಾನಸಿಕವಾಗಿ ಅವನು ಹೇಗೆ ಆಘಾತಕ್ಕೊಳಗಾಗ್ತಾನೆ, ಅದು ಇತರರಿಗೆ ಏನು ಸಮಸ್ಯೆ ಆಗತ್ತೆ ಅಂತ ನೋಡಬೇಕಾಗಿದೆ. ಒಂದು ಮಾದಕ ವಸ್ತು ಸೇವನೆಯಿಂದ ಆಗುವಂಥ ಪರಿಣಾಮ ಒಂದಾದರೆ ಅವ ಮನೋರೋಗಿಯಾಗಿ ಇದ್ದುಕೊಂಡು ಮತ್ತು ಇನ್ನೊಂದು ಸಮಸ್ಯೆ ಮಾಡ್ತಾನೆ ಅಂತ. ಈ ಮಾದಕ ವಸ್ತುಗಳ ಸೇವನೆ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಹೇಳಿ.
1: ಖಂಡಿತ ಸರ್. ಈಗ ಮಾದಕ ವಸ್ತುಗಳು ಅನ್ನೋದು ಏನೇನು ಅನ್ನೋದು ನಾವು ಮೊದಲು ತಿಳ್ಕೋಬೇಕಾಗತ್ತೆ. ಯಾಕಂದ್ರೆ ಕೆಲವರಿಗೆ ಮಾದಕ ವಸ್ತುಗಳು ಅಂದ್ರೆ ಬರೀ ಡ್ರಗ್ಸ್ ಅನ್ನೋದು ಒಂದು ಪರಿಕಲ್ಪನೆ ಇದೆ. ಆದ್ರೆ ಈ ಮಾದಕ ವಸ್ತುಗಳ ಒಂದು ಪಟ್ಟಿಯಲ್ಲಿ ಮೊದಲನೇದಾಗಿ ಬರೋದು ತಂಬಾಕು ಮತ್ತು ಅದರ ಉತ್ಪನ್ನಗಳು. ಅಂದ್ರೆ ನೀವು ಬೀಡಿ, ಸಿಗರೇಟು, ಗುಟ್ಕಾ ಇಂತ ಏನು ಸೇರ್ತೀರಾ, ಹೊಗೆ ಕಡ್ಡಿ ಅಂತ ಹಳ್ಳಿಗಳಲ್ಲಿ ಏನು ಹೇಳ್ತಾರೆ, ಅದು ಒಂದು. ಎರಡನೇದು ಆಲ್ಕೋಹಾಲ್, ಮೂರನೇದು ಈ ಗಾಂಜಾ, ಗಾಂಜಾದ ವಿವಿಧ ಪ್ರಕಾರಗಳು. ಆಮೇಲೆ ಓಪಿಯಾಯ್ಡ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನಿಮ್ಮ ಈ ಕಾಫ್ ಸಿರಪ್, ಈ ಮಾತ್ರೆಗಳು, ಇಂಜೆಕ್ಷನ್ಗಳು ಬರುತ್ತೆ. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಇದು ಅತೀವವಾಗಿ ನೋವಿದ್ದ ಪಕ್ಷದಲ್ಲಿ ನಾವು ಬಳಸೋ ಒಂದು ಚಿಕಿತ್ಸೆ. ಇದು
0: ಚಿಕಿತ್ಸೆ, ಒಂದು ಔಷಧ.
1: ಹೌದು. ಆದ್ರೆ ಇದರದೇ ಆದ ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಜನ ನೋವಿಗೆ ಅಂತ ತಗೊಂಡಾಗ್ಲೂ ಕೂಡ ಅದಕ್ಕೆ ಒಂದು ಅವಲಂಬಿತರಾಗ್ತಾರೆ, ಅಡಿಕ್ಟ್ ಆಗ್ತಾರೆ, ಅಥವಾ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ಗೋಸ್ಕರ ಅವ್ರು ಬಳಸಿದಾಗ್ಲೂ ಕೂಡ ಸಹ ಅವರು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಗಾಂಜಾ, ನಿಮ್ಮ ಓಪಿಯಾಯ್ಡ್ಸ್, ಆನಂತರ ಕೊಕೇನ್ ಅಂತ ನಾವೇನ್ ಹೇಳ್ತೀವಿ ಅದು ಹೌದು. ಆಮೇಲೆ ಸ್ಟಿಮ್ಯುಲೆಂಟ್ಸ್ ಅಂದ್ರೆ ಉತ್ತೇಜಕಗಳು ಅಂತ ಹೇಳ್ತೀವಿ. ತುಂಬಾ ಯಾವ್ದೋ ಒಂದು ವಿಚಾರದಲ್ಲಿ ತುಂಬಾ ಡಲ್ ಇರ್ತೀರಾ, ಅಥವಾ ಖಿನ್ನತೆಯಲ್ಲಿ ಇರ್ತೀರಾ, ಯಾವ್ದೋ ಒಂದು ಮಾನಸಿಕ ತೊಳಲಾಟದಲ್ಲಿ ಇರ್ತೀರಾ, ನಿಮಗೆ ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ಅಂದಾಗ, ನಿಮ್ಮನ್ನ ಚೇತರಿಸ್ಕೊಳ್ಳಕ್ಕೆ, ನಿಮ್ಮನ್ನ ಉತ್ತೇಜನಗೊಳಿಸ್ಲಿಕ್ಕೆ, ನಿಮ್ಮಿಂದ ಒಂದ್ ಯಾವ್ದೋ ಒಂದು ಕೆಲಸ ಆಗ್ಲಿಕ್ಕೆ ಅಂತ ಈ ಒಂದು ತರದ ಡ್ರಗ್ಸ್ ನ ತಗೊಳ್ತಾರೆ. ಅದರಲ್ಲಿ MDMA, LSD ಆ ತರದವು ಬರ್ತವೆ.
0: ಓಹೋ, ಈಗ ಒಂದು ಸಿಗರೇಟ್ ಸೇದಿ ಮುಂದೆ ಕೆಲಸಕ್ಕೆ ಹೋಗ್ತಾರೆ ಅವರು ಅಂತ ಅಂತಾರೆ, ಅದು ಧೂಮ್ರಪಾನ ಕ್ಯಾಟಗರಿಲಿ ಬಂತು. ಮದ್ಯಪಾನ ಅಂತಂದಾಗ ಕೆಲವೊಬ್ರು ಒಂದಿಷ್ಟು ಒಂದು ಪೆಗ್ ಹಾಕೊಂಡು ಕೆಲಸ ಮಾಡೋದು, ನಟನೆ ಮಾಡೋದು,

0: ಹೌದು.
1: ನೋಡ್ತಿರ್ತೀವಿ. ಹಾ
0: ಅದೆಲ್ಲ ಏನಕ್ಕೆ ಅಂತಂದ್ರೆ, ಕೊನೆಗೆ ಅಂದ್ರೆ ಎಂಡ್ ಆಗಿ ಕೊನೆಯದಾಗಿ ಅದು ಯಾವ ಒಂದು ಅಂಗದ ಮೇಲೆ ಕೆಲಸ ಮಾಡ್ತವೆ ಅಂತಂದ್ರೆ ನಿಮ್ಮ ಮೆದುಳು, ನಮ್ಮ ಮನಸ್ಸು. ಈ ಯಾಕೆ ಇದನ್ನ ಮಾದಕ ವಸ್ತುಗಳು ಅಂತ ನಾವು ಹೇಳ್ತೀವಿ ಅಂತಂದ್ರೆ, ಅದು ಕೊನೆಯದಾಗಿ ಮೆದುಳು ಮೇಲೆ ಕೆಲಸ ಮಾಡುತ್ತೆ. ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ರಾಸಾಯನಿಕಗಳ ಮುಖಾಂತರ ನಮ್ಮ ಮೆದುಳಿನಲ್ಲಿ ನರ ಸಂವಾಹಕಗಳು ಅಂತ ನಾವೇನ್ ಹೇಳ್ತೀವಿ, ನ್ಯೂರೋ ಟ್ರಾನ್ಸ್ಮಿಟರ್ಸ್, ಬೇರೆ ಬೇರೆ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮೇಲೆ ಇವು ಪರಿಣಾಮ ಬೀರಿ, ನಮ್ಮ ಮೆದುಳು ಮೇಲೆ ಇದು ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನ ನಾವು ಮಾದಕ ವಸ್ತುಗಳು ಅಂತ ಹೇಳ್ತೇವೆ. ಇದ್ರ ಜೊತೆಗೆ ಇನ್ಹೇಲೆಂಟ್ಸ್ ಅಂದ್ರೆ ಈ ನಿಮ್ಮ ಗಮ್ಮು, ನಿಮ್ಮ ವೈಟ್ನರು, ಈ ಪೆಟ್ರೋಲು, ಅದನ್ನು ಕೂಡ ಕೆಲವರು ಅವರ ಅದ್ರ ವಾಸನೆಯನ್ನು ತುಂಬಾ ಇಷ್ಟಪಡ್ತಾರೆ, ಅಥವಾ ಅದನ್ನ ಹಿಡ್ಕೊಂಡು ಅದನ್ನ ಅಡಿಕ್ಟ್ ಆಗ್ತಾರೆ. ಹಾಗಾಗಿ ಅದು ಕೂಡ ಒಂದ್ ಕ್ಯಾಟಗರಿಗೆ. ಕೊನೆಯದಾಗಿ ಕಾಫಿನೂ ಈ ಕ್ಯಾಟಗರಿಗೆ ಸೇರುತ್ತೆ. ಯಾಕಂದ್ರೆ ಕೆಲವರು ದಿನಕ್ಕೆ ಒಂದ್ 10 ರಿಂದ 15 ಗ್ಲಾಸ್ ಕಪ್ ಕಾಫಿ ಕುಡಿತಾರೆ. ಅವ್ರಿಗೆ ಅವತ್ತು ಒಂದೆರಡು ಕಪ್ ಮಾತ್ರ ಕುಡಿದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಾಫಿಯಲ್ಲಿ ಉಪಯೋಗ ದುರುಪಯೋಗ ತರದ ಲೆಕ್ಕದಲ್ಲಿ ಬರುತ್ತೆ.
1: ಈಗ ಟೀ ನವರು ನಾವು ಸುರಕ್ಷಿತರು ಅಂತ ಅನ್ಕೋಬಾರ್ದು,
0: ಅಂದ್ರೆ ಅದ್ ಕೆಫೀನ್ ಅಂದ್ರೆ ಅಲ್ಲೇ ಬರುತ್ತೆ. ಕೆಫೀನ್ ಪ್ರಾಡಕ್ಟ್ಸ್ ಅಂತ ನಾವ್ ಹೇಳ್ತೇವೆ, ಅದರಲ್ಲಿ ಕಾಫಿ ಮತ್ತೆ ಟೀ ಎರಡು ಬರುತ್ತೆ. ಆದ್ರೆ ನಾವು ಮಾದಕ ವಸ್ತುಗಳು ಅಥವಾ ಯಾವುದೇ ಒಂದು ತರಹದ ಸಬ್ಸ್ಟೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು ಅಂದ್ರೆ ಮೊದಲು ಅದನ್ನ 3 ತರ ಕ್ಯಾಟಗರಿಲಿ ನಾವು ಅದನ್ನ ವಿಂಗಡಿಸ್ತೀವಿ. ಕೆಲವರು ಅದ್ರ ಉಪಯೋಗ ಮಾತ್ರ ಮಾಡ್ತಾರೆ, ಅಂದ್ರೆ ಯಾವಾಗ್ಲೋ ಒಂದ್ಸಲ, ಅಂದ್ರೆ ಸೋಷಿಯಲ್ ಡ್ರಿಂಕಿಂಗ್ ತರ, ಎಲ್ಲೋ ಒಂದೆಡ್ದಾಗ ಒಂದೆರಡು ಸಿಗರೇಟ್ ಸುಮ್ನೆ ಒಂದ್ ಸೇದೋದು ಆತರ, ಅಥವಾ ಇಲ್ಲ ಯಾವ್ದೋ ಪಾರ್ಟಿಗೆ ಹೋದಾಗ ಸುಮ್ನೆ ಒಂದೆರಡು ತಗೊಳ್ಳೋದು ಆ ತರದಲ್ಲಿ ಇರುತ್ತವೆ. ಅದು ಕೇವಲ ಉಪಯೋಗ. ದುರುಪಯೋಗ ಅಂದ್ರೆ ನಿಮ್ಗೆ ಅದರ ಪ್ರಮಾಣ ಜಾಸ್ತಿ
1: ಆಗಿದೆ,
0: ಅದು ಇದು ಮಧ್ಯದಲ್ಲಿ ಬರುತ್ತೆ, ಇದು ನಿಮಗೆ ಇದ್ರ ಮೇಲೆ ಅವಲಂಬಿತರಾಗಿರೋದಿಲ್ಲ, ಆದ್ರೆ ನಿಮ್ಮ ಪ್ರಮಾಣ ಉಪಯೋಗಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ನಾವ್ ಇದನ್ನ ದುರುಪಯೋಗ ಅಬ್ಯೂಸ್ ಅಂತ ನಾವೇನ್ ಹೇಳ್ತೀವಿ,
1: ಡ್ರಗ್ ಅಬ್ಯೂಸ್ ಅಂತ ಹೇಳೋದು. ಅವಾಗ
0: ಡಿಪೆಂಡೆನ್ಸ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಜನಸಾಮಾನ್ಯರಲ್ಲಿ ಅಡಿಕ್ಷನ್ ಅಂತ ನಾವೇನ್ ಹೇಳ್ತೀವಲ್ಲ, ಅದು ಡಿಪೆಂಡೆನ್ಸ್ ಅಂದ್ರೆ ನೀವು ಪೂರ್ಣವಾಗಿ ಅದರ ಮೇಲೆ ಅವಲಂಬಿತರಾಗಿರ್ತೀರ. ನೀವು ಎದ್ದು ಕೆಲಸ ಮಾಡ್ಲಿಕ್ಕೆ, ನಿಮ್ಗೆ ನಿದ್ದೆ ಮಾಡ್ಲಿಕ್ಕೂ ಸಹ ನೀವು ಇದು ಯಾವುದೇ ಒಂದು ಮಾದಕ ವಸ್ತುಗಳ ನಿಮ್ಮ ಮೇಲೆ ನೀವು ಅವಲಂಬಿತರಾಗಿರ್ತೀರ. ಈಗ ನಿದ್ದೆ ಮಾಡ್ಬೇಕು ಅಥವಾ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಒಂದ್ 2-3 ಸಿಗರೇಟ್ ಸೇದಿದ್ರೆ ಮಾತ್ರ ಅವ್ರಿಗಾಗುತ್ತೆ. ಕೆಲಸ ಮಾಡ್ಬೇಕು ಅಥವಾ ನಿದ್ದೆ ಮಾಡ್ಬೇಕು ಅಂತಂದಾಗ ಮಾತ್ರ ಅವರು ಮದ್ಯಪಾನ ಮಾಡ್ಬೇಕು, ಯಾವ್ದೋ ಒಂದ್ ಕೆಲಸ ಪೂರ್ಣ ಮಾಡ್ಬೇಕು, ಓದ್ಬೇಕು ಮಾಡ್ಬೇಕು ಅಂತಾಗ್ಲೂ ಕೂಡ ನೀವು ಸ್ಟಿಮ್ಯುಲೆಂಟ್ಸ್ ತಗೊಳ್ತೀರಾ. ಸೊ ಈ ತರದ ಒಂದು ನಮ್ಮ ಒಂದು ದಿನನಿತ್ಯದ ನಾವೊಂದು ಕಾರ್ಯಗಳನ್ನ ಮಾಡ್ಲಿಕ್ಕೋಸ್ಕರ ನಾವು ಯಾವಾಗ ನಾವು ಯಾವುದೇ ಒಂದು ಪದಾರ್ಥದ ಮೇಲೆ ನಾವು ಅವಲಂಬಿತರಾದಾಗ ಅದು ದುರುಪಯೋಗ ಅವಲಂಬಿತವಾಗಿ
1: ದಾಸರಾಗಿದ್ದಾರೆ ಅಂತ ಹೇಳ್ತೀವಿ ನಾವು. ಸೊ ಅದು ಇಲ್ಲೇ ನಡೆಯಲ್ಲ ಅಂತ. ಇಂಥವ್ರನ್ನ ನಾವು ಹೊರಗಡೆ ತರಬೇಕು ಅಂತಂದ್ರೆ, ಮುಖ್ಯವಾಹಿನಿಗೆ ಸೇರಿಸ್ಕೋಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಆವಾಗ ಅನೇಕ ಪ್ರಯೋಗಗಳು, ಪ್ರಯತ್ನಗಳು, ಅವರಿಗೆ ಅನೇಕ ಶಿಬಿರಗಳನ್ನು ಮಾಡೋದಾಗ್ಲಿ, ಅವರಿಗೆ ಒಂದು ಏನೋ ಬೇರೆ ಬೇರೆ ಥೆರಪಿಗಳ ಮೂಲಕವಾಗಿ ನೀವು ಹೊರಗೆ ತರ್ತೀರ. ಆದರೆ ಈ ಸೇವನೆಗಳಿಂದ ಅವನು ಮನೋರೋಗಿ ಆಗ್ತಾನ ಮುಂದಿನ ಹಂತ, ಅದ್ರ ಬಗ್ಗೆ ನೋಡ್ಬೇಕು ನಾವು ಮೇನ್ ಈಗ.
0: ಹೌದು, ಇದರಲ್ಲಿ ಹಾಗೆ ನಾವು ಮತ್ತೆ 2 ತರದ ವಿವಿಧ ಪ್ರಕರಣಗಳನ್ನು ನೋಡ್ಬೇಕಾಗುತ್ತೆ. ಏನು ಅಂತಂದ್ರೆ ಕೆಲವು ಸಲ ಅವರಿಗೆ ಯಾವುದೋ ಒಂದು ಮಾನಸಿಕ ಅಸ್ವಸ್ಥತೆ ಇರುತ್ತೆ, ಆದ್ರೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಯಿಂದ ಅಥವಾ ಸರಿಯಾದ ಸ್ಥಳದಿಂದ ಅವರು ಅದಕ್ಕೆ ಚಿಕಿತ್ಸೆ ತಗೊಳ್ಳದೇ ಇದ್ದಾಗ ಈ ರೀತಿ ಅಂದ್ರೆ ಈ ಹೆಚ್ಚಾಗಿ ತರುಣಾವಸ್ಥೆಯಲ್ಲಿ ಮತ್ತು 20-25 ಕಂಡುಬರೋ ಯಂಗ್ಸ್ಟರ್ಸ್ ಅಲ್ಲಿ ನಾವೇನ್ ನೋಡ್ತೀವಿ ಅವರಲ್ಲಿ ಈ ಡ್ರಗ್ಸ್ ಅಲ್ಲಿ ಅದರಿಂದ ನಿಮ್ಗೆ ಈಸಿ ಆಗುತ್ತೆ, ಅಂದ್ರೆ ನೀವು ಬೇಜಾರಿಂದ ಹೊರಗಡೆ ಬರ್ತೀರಾ, ನಿಮ್ಗೆ ಖುಷಿ ಕೊಡುತ್ತೆ ಅಂತ ಅನ್ಬಿಟ್ಟಾಗ ಜನ ಆ ಕಡೆ ಹೋಗ್ತಾರೆ. ಅಂದ್ರೆ ಅವರು ಒಂದು ತರದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರ್ತಾರೆ, ಆದ್ರೆ ಚಿಕಿತ್ಸೆ ಬದಲಾಗಿ ಮಾದಕ ವಸ್ತುಗಳ ಮೇಲೆ ಅವಲಂಬಿತರಾಗ್ತಾರೆ ಒಂದು. ಎರಡನೇದು ನೀವ್ ಹೇಳಿದ ಪ್ರಕಾರ ಈ ಕೆಲವು ಮಾದಕ ವಸ್ತುಗಳು ಏನು ಅಂತಂದ್ರೆ ಅದು ಲೆವೆಲ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವರಿಗೆ ಈ ಮದ್ಯಪಾನದಲ್ಲಿ ಉದಾಹರಣೆ ಹೇಳ್ಬೇಕು ಅಂದ್ರೆ ಕೆಲವರಿಗೆ 1 ಅಥವಾ 2 ನಾವೇನ್ ಪೆಗ್ ಅಂತ ನಾವೇ ಹೇಳ್ತೀವಿ ಅದರಿಂದ ಅಷ್ಟೇ ಸಾಕು ಅವರಿಗೆ, ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅವ್ರ ದೇಹ ತಡ್ಕೊಳ್ಳಲ್ಲ. ಆದ್ರೆ ಕೆಲವರು 5-6 ಇಡೀ ದಿನಾನು ಕುಡಿತಾ ಇದ್ದಾಗ ಅವ್ರ ದೇಹ ಅದನ್ನ ತಾಳ್ಕೊಳ್ಳುತ್ತೆ. ಅಂತ ಕೇಸ್ಗಳಲ್ಲಿ ಏನಾಗುತ್ತೆ, ತುಂಬಾ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡಾಗ ಖಂಡಿತವಾಗಿ ಅದು ಮನೋರೋಗದಲ್ಲಿ ಏನಂತಾರೆ ಅದು ಮಾರ್ಪಾಡಾಗುತ್ತೆ.
1: ಅಂದ್ರೆ ಯಾವುದನ್ನ ಅತಿಯಾಗಿ ಮಾಡ್ತೀವಿ ಅದು ಒಂಥರ ಮನೋರೋಗವೇ. ಅಂದ್ರೆ ಅತಿಯಾಗಿ ಅಂದ್ರೆ ಬೇರೆ ಅಂತಲ್ಲ, ಈ ಚಟಗಳು
0: ಖಂಡಿತ ಅದು ಒಂದು ಮನೋರೋಗನೇ, ಅದು ಒಂದು ತರಹದ ಮನೋರೋಗನೇ. ಆದ್ರೆ ಈ ಸೈಕೋಸಿಸ್ ಮತ್ತೆ ಈ ಮೂಡ್ ಡಿಸಾರ್ಡರ್ಸ್ ಅಂದ್ರೆ ಖಿನ್ನತೆ, ಮೇನಿಯಾ ಮತ್ತೆ ಆಂಗ್ಸೈಟಿ, ಇದು ಕೂಡ ನಿಮ್ಗೆ ಬರುತ್ತೆ. ಅಂದ್ರೆ ನೀವು ಕೆಲವು ಸಲ ಬಿಟ್ಬಿಡ್ತೀರಾ ಯಾವುದೋ ಒಂದು ಕಾರಣದಿಂದ, ನೀವು ಅದನ್ನ ಬಿಟ್ಟಾಗ್ಲೂ ಸಹ ಅದ್ರ ಪೋಸ್ಟ್ ಎಫೆಕ್ಟ್ ಕಾಲಾನಂತರದಲ್ಲಿ ಕೂಡ ನಿಮಗೆ ಅದು ಮನೋರೋಗವಾಗಿ ನಿಮಗೆ ಜೀವನದಲ್ಲಿ ಮತ್ತೆ ಹೌದು. ಇದು ಒಂದ್ ರೀತಿ ಆಯ್ದು ಅಂದ್ರೆ ನೀವು ತಕ್ಷಣದಲ್ಲಿ ಬಿಟ್ಟಾಗ, ಅಂದ್ರೆ ನೀವೀಗ ಮನಸ್ಸು ಮಾಡ್ತೀರಾ ನಿಮ್ಗೆ ಅಥವಾ ನಿಮ್ಗೆ ಅದರಿಂದ ಯಾವ್ದೋ ಒಂದು ಕಾಯಿಲೆ ಬಂದಿರುತ್ತೆ ಅನ್ಕೊಳ್ಳಿ, ಅಂದ್ರೆ ಈಗ ಜಾಂಡಿಸ್ ಬಂದಿರುತ್ತೆ, ಮದ್ಯಪಾನ ಮಾಡಿದ್ರೆ ಜಾಂಡಿಸ್ ಬಂದಿರುತ್ತೆ. ಸೊ ಅವ್ರ ತಕ್ಷಣಕ್ಕೆ ಬಿಟ್ಟಾಗ ಅವರಲ್ಲಿ ಈಗ ಮಗುವಿನ ಕೈಯಿಂದ ನಾವ್ ಹೇಗೆ ಯಾವ್ದೋ ಒಂದು ಆಟದ ಸಾಮಾನ ಕಿತ್ಕೊಂಡಾಗ ಹೇಗೆ ಮಗು ಅಳುತ್ತೋ ಹಾಗೆ ನಮ್ಮ ಮೆದುಳು ಕೂಡ ಆ ಒಂದು ಮಾದಕ ವಸ್ತು ಮೇಲೆ ಎಷ್ಟು ಅವಲಂಬಿತರಾಗಿರುತ್ತಲ್ವಾ, ಅದನ್ನ ತಕ್ಷಣ ನಾವು ಅದರ ಬಳಕೆಯನ್ನ ನಾವು ನಿಲ್ಲಿಸಿದಾಗ ಏನಾಗುತ್ತೆ, ಮೆದುಳು ಬೇರೆ ತರದಲ್ಲಿ ಅದು ರೆಸ್ಪಾನ್ಸ್ ಮಾಡುತ್ತೆ. ಅದನ್ನ ನಾವು ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಮದ್ಯಪಾನದವರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವ್ರ ಕೈ ನಡ್ಕ ಬರೋದು, ಆಮೇಲೆ ಅವರಿಗೆ ನಿದ್ದೆ ಬಾರದೇ ಇರೋದು, ಅವರಿಗೆ ಆತಂಕ ಆಗೋದು, ಆ ತರ ವಿಚಾರಗಳೆಲ್ಲ ಅವರಿಗೆ ಆಗುತ್ತೆ. ಈ ತರ ಪ್ರತಿಯೊಂದು ಮಾದಕ ವಸ್ತುವನ್ನು ನಿಲ್ಲಿಸಿದಾಗ, ಅದರ ಬಳಕೆಯನ್ನು ನಿಲ್ಲಿಸಿದಾಗ ಅದರದೇ ಆದ ವಿಡ್ರಾಲ್ ಸಿಂಪ್ಟಮ್ಸ್ ಬೇರೆ ಬೇರೆ ತರ ಇರುತ್ತೆ.
1: ಆ ರೀತಿಯಾಗಿ ಆ ಸಿಂಪ್ಟಮ್ಸ್ಗಳು ತುಂಬಾ ಸಹಜ ಅಂತ ಅನ್ಕೊಂಡು ಅವ್ರ ಚಿಕಿತ್ಸೆಗೆ ಸ್ಪಂದಿಸಬೇಕು. ಅಂದ್ರೆ ನನಗೆ ಕೈ ನಡುಕ್ತಾ ಇದೆ, ನಾನು ಇವಾಗ ಒಂದಿಷ್ಟು ಪೆಗ್ ಹಾಕಿದ್ರೇನೆ ನಾನು ಸರಿಯಾಗ್ತೀನಿ, ಅಥವಾ ಇನ್ ಯಾವ್ದೋ ಡ್ರಗ್ಸ್ ತಗೊಂಡ್ರೆ ಸರಿಯಾಗ್ತೀನಿ ಅಂತ ಅನ್ನೋ ಮನೋಭಾವಕ್ಕೆ ಅವ್ನು ಅಟ್ಕೊಂಡಿರ್ತಾನೆ, ಅದಕ್ಕೆ ತಗೊಳ್ತಾ ಹೋಗ್ತಿರ್ತಾನೆ.
0: ಹೌದು,
1: ಅದನ್ನ ನಿಲ್ಲಿಸಿದ ಕೂಡಲೇ ಆ ಕೈ ನಡುಗೋದು ನಿಲ್ಬೇಕಲ್ಲ, ಅವಾಗ ಏನು ಚಿಕಿತ್ಸೆ ಬೇಕಲ್ಲ ಅವಾಗ.
0: ಈಗ ಅದಕ್ಕೆ ಚಿಕಿತ್ಸೆಗೋಸ್ಕರ ಪ್ರತಿಯೊಂದು ಮಾದಕ ವಸ್ತುಗೂ ಒಂದು ಅದು ನಿಲ್ಲಿಸಿದಾಗ ಅದರಿಂದ ಏನ್ ಲಕ್ಷಣಗಳು ಬರ್ತವೆ ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆ ಖಂಡಿತ ಉಂಟು
1: ಇರುತ್ತೆ ಅಂತ ಅರ್ಥ. ಸೊ ನಾವು ಮಾದಕ ವಸ್ತುವನ್ನ ಮುಂದುವರಿಸಿ ನಾನು ನನ್ನ ದೇಹವನ್ನ ಸಮ ಪ್ರಮಾಣದಲ್ಲಿ ತರಬೇಕು ಅಂತ ಅನ್ಬಾರ್ದು.
0: ಇಲ್ಲ ಇಲ್ಲ,
1: ಖಂಡಿತವಾಗಿ ಅದಕ್ಕೆ ಚಿಕಿತ್ಸೆ ಇರುತ್ತೆ, ಟ್ರೀಟ್ಮೆಂಟ್ ಇದೆ, ಬೇರೆ ಮಾರ್ಗ ಇದೆ ಸರಿಯಾಗ್ಲಿಕ್ಕೆ, ಅದನ್ನ ಮಾಡ್ಬೇಕಾಗತ್ತೆ. ಆಯ್ತು, ಈಗ ಮಾದಕ ವಸ್ತುವಿನ ಮನುಷ್ಯ ಅದಕ್ಕೆ ದಾಸನಾದಾಗ ಅವನಲ್ಲಿ ದೈಹಿಕವಾಗಿ ಅನೇಕ ಸಮಸ್ಯೆಗಳಾಗ್ತವೆ. ಈಗ ಮಾನಸಿಕ ಸಮಸ್ಯೆಗೆ ಅವನು ಹೋಗೋದು ಅಥವಾ ಮಾನಸಿಕ ರೋಗಿಯಾಗಿ ಪರಿವರ್ತನೆ ಆಗೋದು ಯಾವ ಹಂತದಲ್ಲಿ ಅಂದ್ರೆ, ಈಗ ತಾವ್ ಹೇಳ್ತಿದ್ರಿ ಜಾಸ್ತಿ ತಗೊಳಕ್ ಹೋದಾಗ ಆಗ್ತಾನೆ ಎಲ್ಲ ಹೇಳ್ತಿದ್ರಿ, ಬಟ್ ಅದು ಇಲ್ದೇನೆ ಬದುಕಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾ ಆತ ಮನೋರೋಗಿ ಆಗ್ಬಿಟ್ರೆ, ಅವನು ಮಾನಸಿಕ ರೋಗಕ್ಕೆ ಅವನು ಚಿಕಿತ್ಸೆ ಕೊಡ್ಬೇಕು ಏನ ಒಂದ್ ಚಟಕ್ಕೆ ಚಿಕಿತ್ಸೆ ಕೊಡ್ಬೇಕು?
0: ನಾವ್ ಇಲ್ಲೇ ಸ್ವಲ್ಪ ಎಡುತ್ತಾ ಇರ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸಹಜ ಪ್ರಕ್ರಿಯೆಗಳಿಗೆ ಯಾವುದೇ ಒಂದು ಪದಾರ್ಥದ ಮೇಲೆ ಮಾದಕ ವಸ್ತುವಿನ ಮೇಲೆ ಅವಲಂಬಿತರಾದಾಗ ಸಹಜವಾಗಿ ಮನೋರೋಗದ ಕ್ಯಾಟಗರಿಗೆ ಬಂದ್ಬಿಡ್ತಾರೆ.
1: ಆಲ್ರೆಡಿ ಅದನ್ನ ಬಿಡಪ್ಪ ನೀನು ಅಂತ ಅದನ್ನ ಬಿಡಿಸಕ್ ನೋಡೋದು.
0: ಹಾ, ಸೊ ಹಾಗಾಗಿ ನಾವು ಅವರು ಸಾಮಾನ್ಯ ವ್ಯಕ್ತಿ, ಅವರು ಜನಸಾಮಾನ್ಯ ತರ, ಅವರು ಒಂದು ಅವ್ರಿಗೇನು ಕಾಯಿಲೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಮಾದಕ ವಸ್ತುವಿನ ವ್ಯಸನವೇ ಒಂದು ಕಾಯಿಲೆ,
1: ಮಾನಸಿಕ ಸಮಸ್ಯೆ.
0: ಯಾಕೆ ಅಂದ್ರೆ ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ನನ್ನ ಒಂದು ನಾನು ಪ್ರಾಕ್ಟೀಸ್ ಮಾಡಿರೋ ಒಂದು ಸಮಯದಲ್ಲಿ ನಾನು ಅನುಭವಿಸಿರೋದು ಅಥವಾ ನಮ್ಗೆ ಕಲಿಸಿರೋದು ಏನು ಅಂತಂದ್ರೆ, ಇದು ಎರಡು ತರದಲ್ಲಿರುತ್ತೆ. ಅನುವಂಶೀಯವಾಗಿ ಕೂಡ ಕೆಲವು ಈ ಚಟದ ಒಂದು ಅಭ್ಯಾಸ ನಿಮ್ಮಲ್ಲಿ ಇರುತ್ತೆ. ಅಂದ್ರೆ ನಿಮ್ಮ ತಂದೆ ಅಥವಾ ಆ ತಾತಂದ್ರು ಅಜ್ಜಂದ್ರು ಅವರು ಕುಡಿತಾ ಇದ್ದಾಗ ಅದರಿಂದ ಅವರಿಗೆ ದೇಹ ಜೆನೆಟಿಕಲಿ ಅವರಿಗೆ ಜೈವಿಕವಾಗಿ ಕೆಲವು ಬದಲಾವಣೆಗಳಾಗಿರ್ತವೆ. ಆ ಬದಲಾವಣೆಗಳು ನೆಕ್ಸ್ಟ್ ಜನರೇಷನ್ ಹೌದು ವರ್ಗಾವಣೆ ಆದಾಗ ಈ ಒಂದು ವ್ಯಕ್ತಿಗೆ ಅದರ ಒಂದು ಉಪಯೋಗದ ಒಂದು ಸಂದರ್ಭ ಬಂದಾಗ ಒಂದು ಚಿಕ್ಕ ಒಂದು ಎಕ್ಸ್ಪೋಜರ್ ಕೂಡ ಅದು ಅವರಿಗೆ ಸಾಕು ಅವಲಂಬಿತರಾಗ್ಲಿಕ್ಕೆ. ಸೊ ಜೆನೆಟಿಕ್ ಲೋಡ್ ಅಂತ ನಾವೇನ್ ಹೇಳ್ತೀವಿ, ಸೊ ಒಬ್ಬ ಚಟದಲ್ಲಿ ಇದಾನೆ ಅಂತ ಅಂದಾಗ ಅವನಿಗೆ ಎಷ್ಟು ಸೀರಿಯಸ್ ಆಗಿ ಜೆನೆಟಿಕ್ ಲೋಡ್ ಇದೆ ಅನ್ನೋದು ಒಂದು ನಾವು ಗಮನಿಸಬೇಕಾಗುತ್ತೆ. ಸೊ ಅದು ಒಂದು, ಜೊತೆಗೆ ಅವರ ಯಾವ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅನ್ನೋದು. ಅಂದ್ರೆ ನಾರ್ಮಲೈಸೇಷನ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಕುಡಿಯೋದು ಒಂದು ಏನು ತೊಂದರೆ ಇಲ್ಲದ ಮಾತು, ಇದು ಸಾಮಾನ್ಯ ಸಂಗತಿ.
1: ಹೌದೌದೌದು, ನಡೀತದೆ. ಈ ಉದಾಹರಣೆ
0: ನಡೆಯುತ್ತೆ.
1: ಈಗ ಪ್ರಾದೇಶಿಕವಾಗಿ ನಾವು ಎಲ್ಲೋ ಒಂದ್ ಕಡೆ ಗೋವಾ ಕಡೆ ಹೋದಾಗ ಅಲ್ಲಿ ಇಡೀ ಆದ ಕುಟುಂಬದವ್ರು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಅದನ್ನ ಸಾಮಾನ್ಯದ ಒಂದು ಪೇಯ ಅನ್ನೋ ರೀತಿಯಲ್ಲಿ ಅದನ್ನ ಬಳಸ್ತಿರ್ತಾರೆ. ಸೊ ಅಲ್ಲಿ ಇಟ್ ಈಸ್ ನ್ಯಾಚುರಲ್ ಅಂತ ಅಂದ್ಬಿಡ್ತಾರೆ.
0: ಹೌದು, ಅದನ್ನ ನಾರ್ಮಲೈಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಈ ಒಂದು ನಾರ್ಮಲೈಸೇಷನ್ ಯಾವಾಗ ಮಕ್ಕಳು ಚಿಕ್ಕಂದಿನಿಂದ ನೋಡ್ತಾರೆ, ಅಂದ್ರೆ ಅವರ ಮನೆಯಲ್ಲಿ ದೊಡ್ಡವರು ಯಾವುದೇ ಒಂದು ಮಾದಕ ವಸ್ತುನ ಸೇವನೆ, ಅಂದ್ರೆ ಸ್ಮೋಕಿಂಗ್ ಆಗ್ಲಿ, ಮದ್ಯಪಾನ ಆಗ್ಲಿ, ಡ್ರಗ್ಸ್ ತಗೊಳ್ಳೋದಾಗ್ಲಿ, ಸುತ್ತಮುತ್ತಲಿನಲ್ಲಿ ಅವರ ಅಣ್ಣ ತಮ್ಮಂದ್ರು ಅಥವಾ ಗೆಳೆಯರಲ್ಲಿ ನೋಡಿದಾಗ ಇದು ಸಹಜ, ನಾನ್ ಮಾಡದೇ ಇದ್ದಾಗ ನಾನು ಬೇರೆ, ಅಂತ ಒಂದು ನಿಲುವಿಗೆ ಏನ್ ಬರ್ತಾರಲ್ಲ ಆವಾಗ್ಲೂ ಕೂಡ ಇದು ಬರುತ್ತೆ. ಸೊ ಸಾಮಾಜಿಕವಾಗಿ ಕೂಡ ನಾವು ಒಬ್ಬ ಮಗುವಿನ ಮೇಲೆ ಆಕ್ಚುಲಿ ಇದು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ. ನೀವು ಯಾವುದೇ ಒಂದು ವ್ಯಕ್ತಿಗೆ ನೀವು ಎಷ್ಟು ವರ್ಷದಿಂದ ಇದ್ರ ಅಭ್ಯಾಸ ಇದೆ ಅಂತ ಅಂದಾಗ

0: ಹೆಚ್ಚಿನದಾಗಿ ಅದು 25 ವರ್ಷಕ್ಕಿಂತ ಮುಂಚೆನೆ ಅವರು ಅದರ ಬಳಕೆಯನ್ನ ಪ್ರಾರಂಭಿಸ್ತಾ ಇರ್ತಾರೆ. ಇಲ್ಲಿ ಮಾದಕ ವಸ್ತುಗಳ ವ್ಯಸನದಲ್ಲಿ ನಾವು ತುಂಬಾ ಗಂಭೀರವಾಗಿ ಯೋಚನೆ ಮಾಡೋ ಒಂದು ಏನ್ ಪಾಯಿಂಟ್ ಅಂದ್ರೆ, ಯಾವ ವಯಸ್ಸಿನಲ್ಲಿ ಅವರು ಈ ಚಟವನ್ನ ಅಥವಾ ಉಪಯೋಗವನ್ನ ಪ್ರಾರಂಭ ಮಾಡಿರ್ತಾರಲ್ಲ ಅದು ಬಹಳ ಮುಖ್ಯ. 25ಕ್ಕಿಂತ ಮುಂಚೆ ನೀವು ಮಾಡಿದಾಗ ನಿಮ್ಮ ಒಂದು ಮೆದುಳು ಬೆಳವಣಿಗೆ ಆಗ್ತಿರುತ್ತೆ, ಅದು ಇನ್ನೂ 25ನೇ ವಯಸ್ಸಿನಂಗ ಬೆಳೀತಾನೆ ಇರುತ್ತೆ. ಸೊ ನಿಮ್ಮ ಒಂದು ಸ್ಟ್ರಕ್ಚರ್, ನಿಮ್ಮ ಬ್ರೈನ್ ನ ಏನ್ ಸ್ಟ್ರಕ್ಚರ್ ಇದೆ ಅದ್ರ ಮೇಲೆ ನಿರ್ಬಂಧಿತವಾಗಿ ನಿಮಗೆ ಬೆಳೀತಾ ಹೋದಾಗ ನಿಮಗೆ ಅದರಿಂದ ಹೊರಗಡೆ ಬರೋದು ಬಹಳ ಸಮಸ್ಯೆ. ನಾವು ಹಾಗಾಗಿ ಟ್ರೀಟ್ಮೆಂಟ್ ಕೆಲಸ ಲೈಫ್ ಲಾಂಗ್ ಬೇಕಾಗುತ್ತೆ. ಈ ಓಪಿಯಾಯ್ಡ್ ಅಂತ ನಾನು ಏನ್ ಹೇಳಿದೆ, ಈ ಒಂದು ಇದರಲ್ಲಿ ನಾವು ಹೆಚ್ಚು ಕಡಿಮೆ ಕೆಲವು ಸಲ ತುಂಬಾ ಒಂದು ಅರ್ಧ ಜೀವನ ತನಕ ತಗೋಬೇಕಾಗುತ್ತೆ. ಹಾಗಾಗಿ ಸರ್ಕಾರದ ವತಿಯಿಂದನೂ ಕೂಡ ಓಪಿಯಾಯ್ಡ್ ಸಬ್ಸ್ಟಿಟ್ಯೂಟ್ ಥೆರಪಿ OST ಅನ್ನೋ ಒಂದು ಕ್ಲಿನಿಕ್ ಗಳಿದೆ. ಇದನ್ನ ನಾವು ಹೆಚ್ಚಿನದಾಗಿ ಉತ್ತರ ಭಾರತದಲ್ಲಿ ನೋಡಬಹುದು, ಈ ಪಂಜಾಬ್ ಡೆಲ್ಲಿ ರೀಜನ್ ಅಲ್ಲೆಲ್ಲ ತುಂಬಾ ಇದೆ. ಯಾಕಂದ್ರೆ ಈ ಓಪಿಯಾಯ್ಡ್ ಅಂದ್ರೆ ನಾವು ಇಂಜೆಕ್ಷನ್ ಗಳ ಮುಖಾಂತರ ಅವರು ಅನ್ಹೈಜಿನಿಕ್ ಆಗಿ ತಗೊಂಡಾಗ ಅವರಿಗೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಅಂತ ಕಾಯಿಲೆಗಳು ಬರ್ತವೆ. ಸೊ ಅವರು ಆ ತರ ಕಾಯಿಲೆಗೆ ಒಡ್ಡದೆ ಅವ್ರ ಬ್ರೈನಿಗೆ ಬೇಕು ಅಂತ ಹೇಳ್ಬಿಟ್ಟು ಕಡಿಮೆ ಡೋಸ್ ಅಲ್ಲಿ ಅಂಡರ್ ದ ಸೂಪರ್ವಿಷನ್ ನಾವು ಅವರಿಗೆ ಕೊಡ್ತೇವೆ. ಅದೇ ರೀತಿ ಈ ತಂಬಾಕಿನ ಉತ್ಪನ್ನಗಳು ಸಹ ತುಂಬಾ ನಿಮಗೆ ಸುದೀರ್ಘವಾಗಿ ತಗೋಬೇಕಾಗುತ್ತೆ ಟ್ರೀಟ್ಮೆಂಟ್ ಅನ್ನು ಕೂಡ. ಆಮೇಲೆ ಈ ಟೈಮಲ್ಲಿ ನಿಮಗೆ ಥೆರಪಿನೂ ಬೇಕಾಗುತ್ತೆ. ಯಾಕಂದ್ರೆ ನಾವು ಸ್ವಲ್ಪ ಆಳದಲ್ಲಿ ಹೋಗಿ ಯಾವ ಕಾರಣಗಳಿಗೆ ಅವರು ಮಾದಕ ವಸ್ತುಗಳಿಗೆ ಒಲವು ತೋರಿದ್ರು ಆ ಕಾರಣಗಳನ್ನ ಹಿಡಿದು ಅದನ್ನ ನಾವು ಜಾಲ ಆಡಿಸಿ ಆ ಕಾರಣಗಳಿಗೆ ನಾವು ಒಂದು ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಆಗ ಮಾತ್ರ ಈ ವ್ಯಸನಗಳಿಂದ ಆ ವ್ಯಕ್ತಿ ಹೊರಬರ್ಲಿಕ್ಕೆ ಸಾಧ್ಯ.
1: ಈಗ ಕೆಲವು ಜನರು ಹೇಗೆ ಅಂತಂದ್ರೆ, ಈ ಒಂದು ಒಂದು ಕೆಲಸ ಮಾಡಬೇಕು, ಒಂದು ಕಲಾವಿದರಾಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಅವರು ಒಂದು ಮದ್ಯಪಾನ ಮಾಡಿದ್ರೇನೆ ಸರಿಯಾಗೋದು, ಒಂದು ಸಿಗರೇಟ್ ಸೇದಿದ್ರೆ ಧೂಮ್ರಪಾನ ಮಾಡಿದ್ರೇನೆ ಸರಿಯಾಗೋದು, ಅಂದ್ರೆ ತಮ್ಮ ಒಂದು ಕಲೆಯನ್ನ ಸರಿಯಾಗಿ ಅಭಿವ್ಯಕ್ತಿಗೊಳಿಸೋದೆಲ್ಲ ಮಾಡ್ತಾರೆ, ಅಲ್ಲಿ ಪೂರ್ತಿ ಅಂಟ್ಕೊಂಡ್ಬಿಡ್ತಾರೆ. ಅದರಿಂದ ನನಗೇನು ಸಮಸ್ಯೆ ಆಗಲಿಲ್ಲ ಅಂತ ಹೇಳೋದಾಗ್ಲಿ, ಅಥವಾ ಬೇರೆಯವರು ಅವರು 80-90ನೇ ವಯಸ್ಸಿನ ತನಕನು ಕೂಡ ಅವರು ಸಿಗರೇಟ್ ಸೇರ್ತಿದ್ರು ಅವ್ರಿಗೆ ಏನಾಗಲಿಲ್ಲ ಅಂತ ಹೇಳಿ ಉದಾಹರಣೆ ತಗೊಂಡು ಅದನ್ನ ಇವರು ಡಿಫೆಂಡ್ ಮಾಡೋದು ಇವೆಲ್ಲ ನಡೀತಿರ್ತವೆ. ಈಗ ತಾವು ಹೇಳಿದಂಗೆ ಮಾದಕ ವಸ್ತುವಿನ ಬಳಕೆ ಒಂದು ಮಾನಸಿಕ ಸಮಸ್ಯೆ ಆಯಿತು ಅಂದಾಗ, ಇವರು ಏನೋ ಸಹಜವಾದಂತಹ ಮಾನಸಿಕ ರೋಗಿಗಳು ಅಂತ ಅಂದ್ಕೊಂಡು ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಕು ಅಥವಾ ನಡೀತದೆ ಇದು ಸೋಷಿಯಲ್ ಡ್ರಿಂಕ್ಸ್ ಸೋಷಿಯಲ್ ಅಂಥೇಳಿ ನಾವೇನು ಅಂತೀವಲ್ಲ, ಅದರ ಮೂಲಕ ಅದನ್ನು ಬಿಟ್ಬಿಡ್ಬೋದಾ, ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಮಸ್ಯೆನೇ ಅಲ್ಲ ಅಂತ ಹೇಳಿ ಅನ್ಕೊಂಡು ಸುಮ್ಮಿರ್ಬೋದಾ?
0: ಈಗ ಹಿಂದಿನ ಕಾಲದಲ್ಲಿ ಈ ನಿಮ್ಮ ಮದ್ಯ ವ್ಯಸನದಿಂದಾಗ್ಲಿ ಅಥವಾ ತಂಬಾಕು ಸೇವನೆಯಿಂದ ಆಗ್ಲಿ ದೇಹದಲ್ಲಿ ಎಷ್ಟು ಆಳವಾಗಿ ಯಾವ ತರಹದ ನಿಮಗೆ ತೊಂದರೆಗಳು ಉಂಟಾಗುತ್ತೆ ಅಂತ ನೋಡ್ಲಿಕ್ಕೆ ನಮ್ಮ ವಿಜ್ಞಾನ ಅಷ್ಟು ಮುಂದುವರೆದಿರಲಿಲ್ಲ. ಹಾಗಾಗಿ ಅವರು ಕೊನೆಗಳಿಗೆ ತನಕ ತಗೊಂಡ್ರು ಕೂಡ ಯಾವ್ದೋ ಒಂದು ರೀತಿಯಲ್ಲಿ ಸಾವನ್ನಪ್ಪದಾಗ ಅದು ಸಹಜ ಅನ್ನೋ ಒಂದು ಮನೋಭಾವ ಜನರಲ್ಲಿ ಇತ್ತು. ಆದ್ರೆ ಈಗ ವೈಜ್ಞಾನಿಕವಾಗಿ
1: ಯಾವ ಕಾರಣದಿಂದ ಸಾವಾಯಿತು ಅಂತ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆ.
0: ಹೌದು, ಈಗ ಅದರಿಂದ ಏನೇನ್ ತೊಂದರೆಗಳಾಗ್ತವೆ, ಈಗ ಒಬ್ಬ ವ್ಯಕ್ತಿ ತಗೊಂಡಾಗ, ಒಬ್ಬ ಮಹಿಳೆ ತಗೊಂಡಾಗ, ಒಬ್ಬ ಮಗು ತಗೊಂಡಾಗ ಒಂದು ಮಾದಕ ವಸ್ತು ಹೇಗೆ ಯಾವ ತರದ ತರದಲ್ಲಿ ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾವು ಇತ್ತೀಚೆಗೆ ವಿವಿಧ ವೈಜ್ಞಾನಿಕ ಈ ಸಂಶೋಧನೆಗಳ ಮುಖಾಂತರ ನಾವು ಕಂಡುಕೊಳ್ತಾ ಇದ್ದೀವಿ. ಹಾಗಾಗಿ ಈಗ ಸೈಂಟಿಫಿಕ್ ರಿಸರ್ಚ್ ಏನ್ ಹೇಳ್ತವೆ ಅಂತಂದ್ರೆ, ಈವನ್ ನೀವು ಒಂದು ಸಲ ನೀವು ಮದ್ಯಪಾನ ಮಾಡಿದಾಗ, ಒಂದು ಸಲ ನೀವು ಯಾವ ತಂಬಾಕು ಉತ್ಪನ್ನ ತಗೊಂಡಾಗ ಕೂಡ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಆಗಿರುತ್ತೆ. ಆದ್ರೆ ಯಾವಾಗ ಅದು ಉಲ್ಬಣವಾಗಿ ಹೆಚ್ಚಾಗಿ ಜಾಂಡೀಸು, ಲಿವರ್ ಪ್ರಾಬ್ಲಮ್ ಆಯ್ತು, ನಿಮ್ಮ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಯ್ತು, ರಕ್ತ ನಾಳಗಳಲ್ಲಿ ಬ್ಲಾಕ್ ಮಾಡುತ್ತೆ, ಯಾವ್ದು ತಂಬಾಕು ಉತ್ಪನ್ನಗಳು ರಕ್ತನಾಳಗಳನ್ನ ಬ್ಲಾಕ್ ಮಾಡುತ್ತೆ, ನಿಮ್ ಕ್ಯಾನ್ಸರ್ ಮಾಡುತ್ತೆ,
1: ಹಾರ್ಟ್ ಅಟ್ಯಾಕ್ ಮಾಡುತ್ತೆ,
0: ಹೌದು, ಇಂತ ಸಂದರ್ಭಗಳಲ್ಲಿ ಜನ ಅವಾಗ ನಿಲ್ಲಿಸ್ತಾರೆ. ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ನಿಲ್ಲಿಸ್ಬಿಟ್ಟಿದೀವಿ,
1: ಈಗ ಸರಿಯಾಗ್ಬಿಡ್ತೀವಿ, ಅದ್ರ ಬಗ್ಗೆ ಹಿಂದೆ ಅನಾಹುತ ಆಗಿರ್ತದೆ, ಬಾಡಿ ಮೇಲೆ ಪರಿಣಾಮ ಆಗಿರ್ತದೆ.
0: ಹೌದು,
1: ಈಗ ಕೆಲವೊಂದು ವಿಚಾರಗಳು ಏನಂದ್ರೆ, ಮಾನಸಿಕವಾಗಿ ನಾವು ಗಟ್ಟಿ ಆಗ್ತೀವಿ ಅಂತಂದು ಹೇಳ್ತಾ ಹೇಳ್ತಾ ಮಾಡ್ತಾ ಮಾಡ್ತಾ ಅದನ್ನ ನಿರ್ಲಕ್ಷ್ಯ ಮಾಡಿರ್ತಾರೆ. ಆದ್ರೆ ಈ ಕೆಲವು ಕೆಲವು ಸ್ಥಳಗಳಲ್ಲಿ ರೋಗಿಯಾಗಿದ್ದಾಗ ಅವ್ರನ್ನ ಹೆಂಗೆ ಪರೀಕ್ಷೆ ಮಾಡ್ತಾ ಮಾಡ್ತಾ ಆಹಾರ ತಜ್ಞರು ಬಂದು ನೋಡ್ತಾರೆ, ಅವ್ರಿಗೆ ಆಹಾರದ ಒಂದು ಗೈಡೆನ್ಸ್ ಕೊಡ್ತಾರೆ. ಅದೇ ರೀತಿ ಆ ಸಮಸ್ಯೆ ಏನಾದ್ರು ಇತ್ತಂದ್ರೆ, ಇದ್ರ ಚಿಕಿತ್ಸೆ ಅವಧಿಯಲ್ಲಿದ್ದಾಗ, ಮಾದಕ ವಸ್ತುವಿನಿಂದ ಹೊರಗೆ ಬರಲಿಕ್ಕೆ ಏನು ನೀವು ಚಿಕಿತ್ಸೆ ಕೊಡ್ತಿರಲ್ಲ, ಆ ಅವಧಿಯಲ್ಲಿದ್ದಾಗ ಅವನು ಮಾನಸಿಕವಾಗಿಯೂ ಕೂಡ ವಿಚಲಿತ ಆಗಿರ್ಬೋದು ಅಥವಾ ಮಾನಸಿಕ ಸ್ಥಿತಿ ಸರಿ ಇರಲಿಕ್ಕಿಲ್ಲ, ಆವಾಗ ಮಾನಸಿಕ ರೋಗ ತಜ್ಞರು ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತಾರ, ಆ ಟ್ರೀಟ್ಮೆಂಟ್ ಅಲ್ಲಿ ಅವ್ರದ್ದು ಒಂದು ವಿಭಾಗ ಇರುತ್ತಾ ಅಂತ?
0: ಖಂಡಿತ, ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದನ್ನ ನಾವು ಮಲ್ಟಿ ಡಿಸಿಪ್ಲಿನರಿ ಅಂತ ನಾವು ಹೇಳ್ತೀವಿ ಅಪ್ರೋಚ್ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಬಂದಾಗ, ಈಗ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋದಾಗ, ಒಂದು ಯಾವುದು ತುಂಬಾ ಅತಿರೇಕದಲ್ಲಿರುತ್ತೆ ಆ ಕಾಯಿಲೆಗೆ ಅವನು ಆ ವಿಭಾಗದಲ್ಲಿ ಅಡ್ಮಿಟ್ ಆಗಿರ್ತಾನೆ. ಆದ್ರೆ ಅವನ ಪರೀಕ್ಷೆ ಮಾಡಿದಾಗ ಅವನಿಗೆ ಬೇರೆ ಬೇರೆ ತರದ ತೊಂದರೆಗಳಿದ್ದಾಗ ಏನಾಗುತ್ತೆ ಅಂದ್ರೆ, ಆ ವಿಭಾಗದಲ್ಲಿ ಇದ್ಕೊಂಡೆ ಅವರು ಬೇರೆ ವಿಭಾಗದ ಕನ್ಸರ್ನ್ಡ್ ವಿಭಾಗದವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಆ ರೋಗಿನ ಅಲ್ಲಿ ಹೋಗಿ ನೋಡ್ತಾರೆ. ಹಾಗಾಗಿ ಅವ್ರು ಕೊಡ್ತಿರೋ ಮುಖ್ಯ ಟ್ರೀಟ್ಮೆಂಟ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕಾ ಅಥವಾ ಏನಾದ್ರೂ ಸೇರಿಸ್ಬೇಕಾ ಅನ್ನೋದನ್ನು ಕೂಡ ನೋಡ್ಕೊಂಡು ಅದನ್ನ ಮಾಡ್ತಾರೆ. ಉದಾಹರಣೆಗೆ ನಾನು ಬ್ಯಾಂಗ್ಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನನ್ನ ಓದನ್ನ ನಾನು ಮಾಡಿರೋದು. ಈಗ ವಿಕ್ಟೋರಿಯಾದಲ್ಲಿ ನಿಮಗೆ ಗೊತ್ತಿರೋ ತರ ಜನರಲ್ ಆಗಿ ಎಲ್ಲ ಮೆಡಿಸಿನ್, ಸರ್ಜರಿ, ಆರ್ಥೋಪೆಡಿಕ್ಸ್ ಅಂತ ನಾವು ಇದೆ. ಆಮೇಲೆ ಈಗ ನರರೋಗದಿದೆ, ಹೃದಯ ರೋಗದಿದೆ. ಸೊ ಇಲ್ಲಿ ಅಂದ್ರೆ ನಿಮಗೆ ಎಲ್ಲಾ ವಿಭಾಗದ ತಜ್ಞರು ನಿಮಗೆ ಅಲ್ಲಿ ನಿಮ್ಗೆ ಸಿಗ್ತಾರೆ. ಉದಾಹರಣೆಗೆ ಒಬ್ಬ ಕುಡ್ದವನು ಕುಡ್ದ ನಶೆಯಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಅವನಿಗೆ, ಅವನಿಗೆ ಕಾಲ್ ಮುರಿದಿರುತ್ತೆ. ಈಗ ಅವನು ಹಾಸ್ಪಿಟ್ಲಿಗೆ ಕಾಲ್ ಮುರಿದಕ್ಕೋಸ್ಕರ ಬಂದಿರ್ತಾನೆ. ಈಗ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅವನಿಗೆ ಎಲ್ಲಾ ತರದ ರಕ್ತ ಪರೀಕ್ಷೆಗಳು ಎಲ್ಲವನ್ನು ಮಾಡ್ತಾರೆ. ಈಗ ಇಲ್ಲಿ ಮೂರ್ ಸಮಸ್ಯೆಗಳು ಬಂದಿರುತ್ತೆ. ಒಂದು, ಅವನಿಗೆ ಅವನ ಒಂದು ಮೂಳೆ ಮುರಿದಿರೋದಕ್ಕೋಸ್ಕರ ಚಿಕಿತ್ಸೆ ನಡೀತಾ ಇರುತ್ತೆ, ಅದು ಮುಖ್ಯ. ಆ ವಿಭಾಗದಲ್ಲಿ ಅವನು ಅಡ್ಮಿಟ್ ಆಗಿರ್ತಾನೆ. ಆದ್ರೆ ಈಗ ಅವನು ಹಾಸ್ಪಿಟಲ್ ಇರೋದಕ್ಕೋಸ್ಕರ ಅವನು ಮದ್ಯಪಾನ ನಿಲ್ಲಿಸಿರ್ತಾನೆ. ಸೊ ಈಗ ಅದರಿಂದ ಅವನು ವಿಡ್ರಾಲ್ ಸಿಂಪ್ಟಮ್ಸ್ ಅಲ್ಲಿ ಇರ್ತಾನೆ. ಅಂದ್ರೆ ಕಿರ್ಚಾಡೋದು, ಅರ್ಚಾಡೋದು, ನಂಗೆ ಬೇಕು ಅಂತ ಕೇಳೋದು, ಕೆಲವು ಸಲ ಎಲ್ಲಿದ್ದೀನಿ ಅಂತ ಗೊತ್ತಿರಲ್ಲ, ನಿದ್ದೆ ಬರ್ತಿರಲ್ಲ, ಕೈ ಕಾಲು ನಡುಕ್ತಿರುತ್ತೆ. ಸೊ ಆವಾಗ ಅವರು ನಮಗೆ ತಿಳಿಸ್ತಾರೆ, ನಮ್ಮ ವಿಭಾಗದಿಂದ ನಾವು ಒಂದು ಮನೋರೋಗ ವಿಭಾಗದ ನಾವು ಅವ್ರಿಗೆ ಹೋಗಿ ನಮ್ಮ ಚಿಕಿತ್ಸೆಯನ್ನು ನೀಡ್ತೇವೆ. ರಕ್ತ ಪರೀಕ್ಷೆ ಮಾಡಿದಾಗ ಅವನಿಗೆ ಜಾಂಡಿಸ್ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ವೈದ್ಯಕೀಯ ಮೆಡಿಸಿನ್ ವಿಭಾಗದವರು ಬಂದು ಅವರ ಒಂದು ಟ್ರೀಟ್ಮೆಂಟ್ ನ ಹಾಕ್ತಾರೆ. ಅಂದ್ರೆ ಅವರು ಮೇನ್ ವಿಭಾಗದಲ್ಲಿ ಇದ್ಕೊಂಡೆ ಅವನು ಇದೆ. ಸೊ ಇದನ್ನ ಲಯಜನ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲರೂ ಕೂಡಿ ಒಬ್ಬ ವ್ಯಕ್ತಿನ ನಾವು ರೆಡಿ ಮಾಡೋದು.
1: ಮೊದಲು ಒಂದೊಂದೇ ಸಮಸ್ಯೆಗೆ ಒಂದು ಚಿಕಿತ್ಸೆ ಕೊಟ್ಟು ಅವ್ರನ್ನ ಕಳಿಸ್ಬಿಡ್ತಿದ್ರು. ಆವಾಗ ಮನೆಯಲ್ಲಿ ಆ ಚಿಕಿತ್ಸೆ ಅಂದ್ರೆ ಒಟ್ಟಾರೆ ಅವ್ರನ್ನ ಪೋಸ್ಟ್ ಆಪರೇಷನ್ ಅಥವಾ ಏನೋ ಒಂದು ಸರಿ ಮಾಡ್ಕೊಂಡು ಹೋಗ್ತಿದ್ರು. ಈಗ ಮಾನಸಿಕ ಸಮಸ್ಯೆಗಳು ವಿಪರೀತ ಆಗ್ಬಿಟ್ಟಿದ್ದಾವೆ. ಬಹುತೇಕ ಎಲ್ಲರೂ ಕೂಡ ನಮಗೆ ಮಾನಸಿಕ ಸಮಸ್ಯೆ ಇದೆಯಾ, ಮಾನಸಿಕ ರೋಗ ಇದೆಯಾ ಅಂತಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳುವಂಥ ಕಾಲ. ಅದರಲ್ಲಿ ಇದರಿಂದ ಈ ಮಾನಸಿಕ ರೋಗ ಸಮಸ್ಯೆಗೆ ಉತ್ತರ ಏನಂದರೆ ನಾವು ಡ್ರಗ್ಸು ಅಥವಾ ಮದ್ಯಪಾನ ಅದಕ್ಕೆ ಹೋದರೆ ಸರಿ ಆಗ್ತದೆ ಅಂತಂಥೇಳಿ ಹಿಂಗೂ ವಿಚಾರ ಮಾಡ್ತಾರೆ ಕೆಲವೊಬ್ಬರು. ಅದು ಅವರವ್ರದೇ ನಿರ್ಧಾರಗಳು ಇರ್ತವೆ. ಆವಾಗ ಇದರಿಂದ ಆ ಸಮಸ್ಯೆ ಅಂದರೆ ಮಾದಕದಿಂದ ಮನೋರೋಗ ಸಮಸ್ಯೆ ಅಂತ ಹೇಳುವಾಗ ಮನೋರೋಗದಿಂದ ಮಾದಕ ವಸ್ತುವಿನ ಚಟಕ್ಕೆ ದಾಸರಾಗ್ತಾರ ಅಂತ.
0: ಇದನ್ನ ಹೆಂಗೆ ಹೇಳ್ಬೇಕು ಅಂದ್ರೆ, ಉದಾಹರಣೆಯಾಗಿ ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ ಅನ್ನೋ ಒಂದು ರೀತಿಯ ಪ್ರಶ್ನೆ ಇದೆ. ಇದು ಎರಡು ತುಂಬಾ ಒಂದಕ್ಕೊಂದು ಅವಲಂಬಿತರಾಗಿರೋ ವಿಷಯ ಇದು. ಹಂಗಾಗಿ ಕ್ಲಿಷ್ಟ ಪ್ರಶ್ನೆಗೆ ಉತ್ತರ ಇಲ್ಲದೆ ನಾವು ಇಲ್ಲಿ ತನಕ ಎಷ್ಟು ವರ್ಷಗಳಿಂದ ನಾವು ಹೀಗೆ ಇದೀವೋ, ಆ ಒಂದು ನಿಮ್ಮ ಪ್ರಶ್ನೆಗೆ ಇದೆ ನನ್ನ ಉತ್ತರ.
1: ಉತ್ತರ ಅಂದ್ರೆ ಆಗ್ಬಹುದು ಅಂತ ಅಂದ್ರೆ ಅವರಿಗೆ ಮಾರ್ಗಗಳನ್ನು ಹುಡುಕ್ತಾ ಇರ್ತಾರೆ ಅಂತ. ಈಗ ಮನೋರೋಗಿ ಆದವನಿಗೆ ಅವನಿಗೆ ಸ್ಥಿರ ಇರಲ್ಲ ಮನಸ್ಸು. ಯಾರೋ ಒಂದು ಏನೋ ಹೇಳ್ಬಿಟ್ಟಿರ್ತಾರೆ, ಒಂದಿಷ್ಟು ಡ್ರಗ್ಸ್ ಗೆ ಆ ಕಡೆ ಹೋದ್ರೆ ನನಗೆ ಆರಾಮಾಗತ್ತೆ ಅಂತಂತೇಳಿ. ಅಂದ್ರೆ ಮೇಡಮ್, ಈಗ ಮನೋರೋಗಿ ಆದವರಿಗೆ ಮಾರ್ಗಗಳನ್ನ ಕಂಡುಕೊಳ್ಳೋ ಆ ಸಾಮರ್ಥ್ಯ ಇರುತ್ತಾ? ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಮಾನಸಿಕ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಅಂತ ಗೊತ್ತಿರುತ್ತಾ ಅಂತ?
0: ಖಂಡಿತ.
1: ಗೊತ್ತಿರುತ್ತೆ ಅವನಿಗೆ.
0: ಅಂದ್ರೆ ಅವರಲ್ಲಿ ಆ ದೃಢತೆ ಇರುತ್ತೆ. ಆದ್ರೆ ಆ ದೃಢತೆ ನಿನ್ನಲ್ಲಿದೆ ಅಂತ ತೋರ್ಸವ್ರು ಯಾರು? ಪರಿವಾರದವರು ತೋರಿಸಿದ್ರೆ
1: ಓಕೆ.
0: ಆ ವ್ಯಕ್ತಿ, ಆ ಮಗು, ತರುಣಾವಸ್ಥೆಯಲ್ಲಿರೋ ಒಂದು ಹುಡುಗನೋ ಹುಡುಗಿನೋ, ಅವರು ಆ ಕಾಯಿಲೆಯಿಂದ ಬಳಲೋದಿಲ್ಲ. ಆದ್ರೆ ಇದು ಒಂದು ನಿನ್ ತೊಂದ್ರೆ ತೊಂದ್ರೆನೇ ಅಲ್ಲ, ನಿನಗೆ ಅನಿಸ್ತಿರೋ ಒಂದು ಮಾನಸಿಕ ಅಸ್ವಸ್ಥತೆ ಅದು ತೊಂದ್ರೆನೇ ಅಲ್ಲ ಅದು ಅಂತ ಅಲ್ಲಗಳದಾಗ, ಆ ರಿಜೆಕ್ಷನ್ ಇಂದ ಮಗು ಅಥವಾ ವ್ಯಕ್ತಿ ಏನಾಗುತ್ತೆ, ಈ ಮಾದಕ ವಸ್ತುಗಳ ವ್ಯಸನದ ಕಡೆಗೆ ಹೋಲ್ತಾರೆ.
1: ಈಗ ಮಾದಕ ವಸ್ತುಗಳ ಸಾಗಾಟದಲ್ಲಿ ಸಿಕ್ಕಾಕೊಂಡು ಅಪರಾಧಗಳನ್ನ ಮಾಡಿಕೊಂಡು ಆಮೇಲೆ ಅದನ್ನ ಅವರು ಬಳಸ್ತಿರ್ತಾರೋ ಬಳಸ್ತಿರಲ್ವೋ, ಆದ್ರೆ ಆ ಒಂದು ಅಪರಾಧಗಳಲ್ಲಿ ಶಾಮೀಲ್ ಆಗಿರ್ತಾರೆ. ಅಂದ್ರೆ ಈಗ ಕಾಲೇಜ್ಗಳಲ್ಲಿ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಏನೋ ವ್ಯವಹಾರ ಮಾಡ್ತಾ ಮಾಡ್ತಾ ಮಾದಕ ವಸ್ತುಗಳನ್ನ ಸರಬರಾಜು ಮಾಡೋದು, ಅದೆಲ್ಲ ಮಾಡ್ಕೊಂಡು ಒಂಥರ ಅವರು ಸ್ವಲ್ಪ ಆಕ್ಟಿಂಗ್ ಮಾಡೋದು. ಅಂದ್ರೆ ಮಾನಸಿಕ ರೋಗಿ ಟೈಪ್ ಇದ್ದು ಇದೇನು ನನಗೆ ಗೊತ್ತಿಲ್ಲ, ನಾನೇನು ಗೊತ್ತಿಲ್ಲ ಅಂತಂತ ಹೇಳಿ ಎಸ್ಕೇಪ್ ಅನ್ನು ಕೂಡ ಮಾಡ್ಲಿಕ್ಕೆ ರೀತಿಯಾದ ಕೆಲವು ತಂತ್ರಗಳನ್ನು ಬಳಸ್ತಾರ ಅಂತ. ಮಾನಸಿಕ ರೋಗಿ ತರ ಇದ್ದೀನಿ ನಾನು, ನನಗೇನು ಗೊತ್ತಿಲ್ಲ, ನನಗೆ ನಾನು ತಪ್ಪಿತಸ್ಥನೇ ಅಲ್ಲ ಅಂತ ಹೇಳಿ ಅದೆಲ್ಲ?
0: ಇಲ್ಲ ಇಲ್ಲ, ತಪ್ಪಿತಸ್ಥ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಎರಡ್ ತರ ನೀವ್ ಹೇಳ್ದಂಗೆ ಎರಡ್ ತರದ ಅಗೇನ್ ಜನ ಇರ್ತಾರೆ. ಕೆಲವರು ಅದರ ಬಳಕೆನೆ ಮಾಡೋದಿಲ್ಲ, ಪ್ಯೂರ್ ಬಿಸ್ನೆಸ್ ಮ್ಯಾನ್
1: ಅಷ್ಟೇ ಮಾಡೋದ.
0: ಹೇಗೆ ಅಂದ್ರೆ ಈ ಸ್ಮೋಕಿಂಗ್ ಸಿಗರೆಟ್
1: ಮಾರೋನು ಸಿಗರೆಟ್ ಸೇದಲ್ಲ
0: ಸೇದಲ್ಲ, ನಾನು ಮಾರ್ತೀನಿ, ನಾನು ಕುಡಿತೀನಿ ಪ್ಯಾಸಿವ್ ಆಗಿ, ಅದೇ ನಾನು ಸೇದಲ್ಲ ಅನ್ನೋ ತರದಲ್ಲಿ ಒಂದು. ಎರಡನೇದು ಈ ವ್ಯಸನಕ್ಕೆ ಒಳಪಟ್ಟವ್ರಿಗೆ ಮತ್ತೆ ನಾನು ವ್ಯಸನ ಮಾಡ್ಬೇಕು ಅಂದಾಗ ಅದನ್ನ ನಾನು ಖರೀದಿ ಮಾಡ್ಬೇಕಾಗಿರುತ್ತೆ. ಈಗ ಮನೆಯವರು ಕೊಡೋದಿಲ್ಲ. ಈಗ ನಾನು ಕುಡಿಬೇಕು ಅಥವಾ ನಾನು ಯಾವ್ದೋ ಒಂದು ಡ್ರಗ್ಸ್ ತಗೋಬೇಕು ಅಂದ್ರೆ ನನ್ಗೆ ಮತ್ತೆ ದುಡ್ಡು ಬೇಕು, ಆ ದುಡ್ಡು ನಾನು ಹೇಗೆ ತಗೋಬೇಕು? ಸೊ ಆವಾಗ ಈ ಪೆಡ್ಲರ್ಸ್ ಅಂತ ನಾವೇನ್ ಹೇಳ್ತೀವಿ, ಯಾರು ಈ ಸಾಗಾಟಗಾರರು ಮಾರಾಟಗಾರರು ಏನಿರ್ತಾರೆ ಅವ್ರಿಗೆ ಅವರು
1: ಮೊರೆ ಹೋಗ್ತಾರೆ,
0: ಅವ್ರು ದಾರಿ ಕೊಡ್ತಾರೆ, ನೀನ್ ಮಾರು ನಿಂಗೆ ನಾನು ಇದನ್ನ ಫ್ರೀ ಆಗಿ ಕೊಡ್ತೀನಿ ಅನ್ನೋ ತರದಲ್ಲಿ. ಸೊ ಆವಾಗ ಏನಾಗುತ್ತೆ, ನನಗೆ ಮಾರಾಟ ಮಾಡದೆ ಫ್ರೀ ಆಗಿ ಸಿಗುತ್ತೆ ಅಂದಾಗ ನಾನು ಕಷ್ಟಪಡೋದೇ ಬೇಕಾಗಿಲ್ವಲ್ಲ.
1: ಇರ್ಲಿ, ಅದು ಬೇರೆ ವಿಷಯನೇ. ಈಗ ಮಾದಕ ವಸ್ತುಗಳ ದಾಸರಾದವರು, ಮಾದಕ ವಸ್ತುಗಳ ಅದೊಂದು ಚಟವನ್ನಾಗಿ ಮಾಡಿಕೊಂಡವರಿಗೆ ಮಾನಸಿಕ ಸಮಸ್ಯೆಗಳು ಇರ್ತವೆ. ಆಮೇಲೆ ಮಾನಸಿಕ ಸಮಸ್ಯೆ ಇದ್ದವರು ಅದರ ದಾಸರಾಗಿನೂ ಕೂಡ ಆಗೋ ಸಾಧ್ಯತೆ ಇರುತ್ತೆ ಅಂತೇಳಿ ಸಾಧ್ಯತೆಗಳಿವೆ ಅಂತಂದ್ರೆ ಮಾತಾಡಿದ್ವಿ ಮೇಡಮ್. ತಾವು ಮಾದಕ ವಸ್ತುಗಳ ಚಟ ಇದ್ದವರಲ್ಲಿ ಮಾನಸಿಕ ಸಮಸ್ಯೆ ಇದ್ದವ್ರ ಬಗ್ಗೆ ತುಂಬ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ವಂದನೆಗಳು.

ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತಾಗಿ ಇದುವರೆಗೂ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಈ ಕುರಿತು ಭದ್ರಾವತಿಯ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಕ್ರೆಡಿಟ್ ಆಫೀಸರ್ ಆದಂತಹ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್.
2: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಶ್ರೀ ಸುಮಿತ್ ಕುಲಕರ್ಣಿ ಅವರಿದ್ದಾರೆ. ಕ್ರೆಡಿಟ್ ಆಫೀಸರ್ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಭದ್ರಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನು, ನಾವು ಹಿಂದಿನ ದಿನಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ತುಂಬಾನೇ ಚರ್ಚೆ ಆಗಿರ್ತಕ್ಕಂಥ ಒಂದು ಯೋಜನೆ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಅಂತ ಹೇಳ್ಬಿಟ್ಟು, ಈ ಕುರಿತು ಹಿಂದೆ ಸುಮಾರು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ದೂರದರ್ಶನ, ಆಕಾಶವಾಣಿಗಳಲ್ಲಿ ಕೂಡ ಹಿಂದೆ ಪ್ರಸಾರ ಆಗಿದ್ದುಂಟು. ಆದರೆ ಇವತ್ತು ಇದರ ಒಂದು ವಸ್ತುಸ್ಥಿತಿ, ಸದ್ಯದ ಒಂದು ಸ್ಥಿತಿ, ಆಮೇಲೆ ಹೇಗೆ ಇದು ಯಾವಾಗ ಆರಂಭ ಆಯಿತು, ಯಾವ ವರ್ಷ ಆರಂಭವಾಯಿತು, ಯಾವ ಉದ್ದೇಶಕ್ಕೆ ಆರಂಭವಾಯಿತು, ಮತ್ತು ಇದರ ಒಂದು ಉಪಯೋಗಗಳು ಏನಿದೆ ಅಂತಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸುಮಿತ್ ಅವರೇ.
3: ನಮಸ್ಕಾರ. ಸಾವರಿನ್ ಗೋಲ್ಡ್ ಬಾಂಡ್ ಆ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ನಿಮಗೆ ಒಂದೆರಡು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡುತ್ತೇನೆ. ಒಂದೇದಾಗಿ ನಮಗೇನಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ನಮಗೆ ಯಾರು ಈಗ ರೀಸೆಂಟ್ ಆಗಿ ಯಾರು ಬರ್ತಾ ಇದ್ದಾರೋ, ಕಸ್ಟಮರ್ಸ್ ಬ್ಯಾಂಕಿಂಗ್ ರಿಲೇಷನ್ಶಿಪ್ ಅನ್ನ ಡೆವಲಪ್ ಮಾಡಿಕೊಂಡು ಬ್ಯಾಂಕಿಗೆ ಅಪ್ರೋಚ್ ಆಗಿ ಅವರು ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ರು. ಅವ್ರಿಗೇನಪ್ಪ ಅಂದ್ರೆ ಸಾವರಿನ್ ಗೋಲ್ಡ್ ಬಾಂಡು ಇದು RBI ಕಡೆಯಿಂದ ಇಶ್ಯೂ ಆಗಿರೋದು. RBI ಇಶ್ಯೂ ಮಾಡಿದ್ಮೇಲೆ ಹೆಂಗೆ ಮಾಡತ್ತೆ, RBI ಇಶ್ಯೂಸ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾಗ ಇದು ಯಾವಾಗ ಇಶ್ಯೂ ಆಗುತ್ತೆ, ಯಾವ ಕೇಸಲ್ಲಿ ಇಶ್ಯೂ ಆಗುತ್ತೆ ಅಂದರೆ ಯಾವಾಗ ಗೌರ್ಮೆಂಟಿಗೆ ತತ್ಕಾಲಿಕವಾಗಿ ಫಂಡ್ಸ್ ಬೇಕಾಗಿರುತ್ತೋ, ಇಂಟರ್ನಲ್ ಫೈನಾನ್ಷಿಯಲ್ ಮಾನಿಟರಿಂಗ್ ಮಾಡುವಾಗ ಅಥವಾ ಏನೇ ಯಾವುದೇ ಬೇರೆ ವಿಷಯಕ್ಕಲ್ಲಿ ಫಂಡ್ಸ್ ಬೇಕಾದಾಗ ಗೌರ್ಮೆಂಟ್ ಆಫ್ ಇಂಡಿಯಾನ RBIಗೆ ಹೇಳುತ್ತೆ, ನನಗೆ ತತ್ಕಾಲಿಕವಾಗಿ ಫಂಡ್ಸ್ ಬಂದಾಗ ನಮಗೆ ನೀವು ಒಂದು ವ್ಯವಸ್ಥೆ ಮಾಡಿ
2: ಅಂತ.
3: ಆವಾಗ RBI ಅವ್ರು ಏನು ಮಾಡ್ತಾರೆ, ಆ ಸ್ಕೀಮ್, ಆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನು ಲಾಂಚ್ ಮಾಡಿಬಿಟ್ಟು ಎಲ್ಲ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಬ್ಯಾಂಕ್ಸ್ ಮತ್ತು ಸ್ಟಾಕ್ ಹೋಲ್ಡಿಂಗ್ ಕಂಪನೀಸ್ಗಳು ಮತ್ತೆ ಪೋಸ್ಟ್ ಆಫೀಸಸ್ಗಳಲ್ಲಿ ಇದನ್ನ ಅವ್ರನ್ನ ಡೈರೆಕ್ಷನ್ ಅನ್ನ ಕೊಡ್ತಾರೆ, ಸಾವರಿನ್ ಗೋಲ್ಡ್ ಬಾಂಡ್ ಅನ್ನ ನೀವು ಇಶ್ಯೂ ಮಾಡಿ ಕಸ್ಟಮರ್ಸ್ಗೆ ಅಂತ. ಇದು ಹೇಗೆ ಇಶ್ಯೂ ಆಗುತ್ತಂದ್ರೆ, ದ ಮೂಮೆಂಟ್ ಇದು ಯಾವ ರೀತಿಯಿಂದ ಬಿಡ್ತಾರೆ ಅಂದ್ರೆ, ಈ ಪ್ರತಿಯೊಂದು ಒಂದು ಫೈನಾನ್ಷಿಯಲ್ ಇಯರ್ಲಿ 4-5 ಟ್ರಾನ್ಸ್ ಅಲ್ಲಿ ಬಿಡ್ತಾರೆ, ಅಂದ್ರೆ 4-5 ಹಂತಗಳಲ್ಲಿ ಬಿಡ್ತಾರೆ. ಈಗ ನಮಗೆ ಲಾಸ್ಟ್ 2023 ಅಲ್ಲಿ ಬಿಟ್ಟಿದ್ದು, 2023 ಅಲ್ಲಿ 4 ಟ್ರಾನ್ಸ್ ಅಲ್ಲಿ ಬಿಟ್ಟಿದ್ರು. ಅದಾದ್ಮೇಲೆ ಈಗ ರೀಸೆಂಟ್ಲಿ ನಮಗೆ ಯಾವ ಟ್ರಾನ್ಸ್ ಅನ್ನು ಬಿಟ್ಟಿಲ್ಲ. ದ ರೀಸನ್ ಫಾರ್ ಯಾಕೆ ಬಿಟ್ಟಿಲ್ಲ ಅಂತ ಹೇಳಕ್ಕೆ, ದೇರ್ ಮೈಟ್ ಬಿ ಸಮ್ ಅದರ್ ರೀಸನ್ಸ್ ರಿಲೇಟೆಡ್ ಟು RBI ಫಂಡಿಂಗ್, ಅಥವಾ ನಮಗೆ ಏನಾದರೂ ಬೇರೆ ವಿಷಯದಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿರ್ಬೋದು, ಅದು ಗೊತ್ತಿಲ್ಲ. ಬಟ್ ಲಾಸ್ಟ್ 2023 ಏನ ಬಿಟ್ಟರು, ದಟ್ ವಾಸ್ ದ ಲಾಸ್ಟ್. ಅದಾದ್ಮೇಲೆ ಯಾರ್ದು ಹಳೆ ಗೌರ್ಮೆಂಟ್ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಯಾರಾದರೂ ಇದ್ ಮಾಡ್ತಾ ಇದಾರೋ, ಇನ್ವೆಸ್ಟ್ ಮಾಡಿದಾರೋ, ಅವರಿಗೆ ಈಗ ಮೆಚುರಿಟಿ ಬರ್ತಾ ಇದೆ. ಈಗ ಇದ್ರದ್ದು ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಮೆಚುರಿಟಿ ಮ್ಯಾಕ್ಸಿಮಮ್ ಇರೋದು 8 ವರ್ಷ. 8 ವರ್ಷ ಮ್ಯಾಚುರಿಟಿ ಪೀರಿಯಡ್ ಇರುತ್ತೆ. ಮತ್ತೆ ಇದನ್ನು ಮಿನಿಮಮ್ ಲಾಕ್ ಇನ್ ಪೀರಿಯಡ್ ಅಲ್ಲಿ ನಾವು ಪ್ರೀ ಮೆಚೂರ್ ಮಾಡಬೇಕು ಅಂತಂದ್ರೆ 5 ವರ್ಷ. 5 ವರ್ಷ ನಾವು ಇಡಲೇಬೇಕಾಗತ್ತೆ. 5 ವರ್ಷ ನಂತರ ನಮಗೆ ಪ್ರೀ ಮೆಚೂರ್ ರಿಡೆಮ್ಷನ್ ಮಾಡುವಂತದ್ದು ಅಪರ್ಚುನಿಟಿಯನ್ನ RBI ನಮಗೆ ಕೊಡುತ್ತೆ ಕಸ್ಟಮರ್ಸ್ಗೆ. ಸೊ ಅವಾಗ ಏನಾಗುತ್ತೆ, ದ ಇನ್ವೆಸ್ಟ್ಮೆಂಟ್ ಹೇಗೆ ಅಂದ್ರೆ, ನೀವು ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಸ್ ಅಥವಾ ಸ್ಟಾಕ್ ಹೋಲ್ಡಿಂಗ್ ಕಂಪನಿಯಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಬಹುದು. ಇದು ಹೇಗೆ ಮಾಡ್ತಾರೆ ಅಂದ್ರೆ, ಪರ್ ಗ್ರಾಮ್ ಲೆಕ್ಕದಲ್ಲಿ ನೀವು ಎಷ್ಟು ಗ್ರಾಮ್ ಅನ್ನ ಇನ್ವೆಸ್ಟ್ ಮಾಡ್ತೀರೋ ಅದು ಇಲ್ಲಿ ನಿಮ್ಮ ಸ್ಟಾಕ್ ಹೋಲ್ಡಿಂಗ್ ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 1 ಗ್ರಾಮಿನ ರೇಟು ಮಾರ್ಕೆಟ್ ರೇಟ್ ಅಲ್ಲಿ 6,200 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಅಥವಾ ಇವತ್ತಿನ ರೇಟ್ ನಮಗೆ ಹೇಳಿದ್ರೆ 8,900 ಅಥವಾ 9,000 ಇದೆ ಅಂತ ಅನ್ಕೊಂಡ್ರೆ, 9,000 ರೂಪಾಯಿ ಪರ್ ಗ್ರಾಮು ಪ್ಯೂರಿಟಿ 99999 ಪ್ಯೂರಿಟಿ ಆಸ್ ಇಶ್ಯೂಡ್ ಬೈ ಇದು ಇಂಡಿಯನ್ ಬೂಲಿಯನ್ ಅಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಲಿಮಿಟೆಡ್ ಅವರು ಏನು ಇಶ್ಯೂ ಮಾಡ್ತಾರೆ, ಆ ಪ್ಯೂರಿಟಿಯಲ್ಲಿ ನಮಗೆ ಪರ್ ಗ್ರಾಮ್ ಗೋಲ್ಡ್ ಕೌಂಟ್ ಆಗುತ್ತೆ. ದಟ್ ವಿಲ್ ಬಿ ದ ನಾಮಿನಲ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ ಫಾರ್ ದ ಸಾವರಿನ್ ಗೋಲ್ಡ್ ಬಾಂಡ್ ದಟ್ ವಿಲ್ ಬಿ ಇನ್ವೆಸ್ಟೆಡ್. ಈ ಕಸ್ಟಮರ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಪರ್ ಗ್ರಾಮ್ ಲೆಕ್ಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ನನಗೆ ಸರ್ 2 ಗ್ರಾಮ್ ಕೊಡಿ, 3 ಗ್ರಾಮ್ ಕೊಡಿ ಅಂತ ಹೇಳ್ತಾರೆ, ಅವಾಗ ಅವರು 3 ಗ್ರಾಮ್ ಕೇಳಿದ್ರೆ ಅವತ್ತಿನ ರೇಟು ಇಂಟು the number of grams that will be his holding value avatin date ge, so that will be counted as his investment anta consider agutte. ondu idralli iga limit en ide appa anta, minimum yaradru individual HUF illa karta avaru HUF alli karta idaru illa ಯಾವ್ದೊಂದು ಟ್ರಸ್ಟ್, ಎಜುಕೇಶನಲ್ ಆರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಯಾರು ಇನ್ವೆಸ್ಟ್
2: ಮಾಡಬಹುದು.
3: ಆಮೇಲೆ 1 ಗ್ರಾಮ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ, ಮಿನಿಮಮ್ 1 ಗ್ರಾಮ್, ಮ್ಯಾಕ್ಸಿಮಮ್ ಇಟ್ ವಿಲ್ ಗೋ ಅಪ್ ಟು 4 kgs.
2: ಎನ್ಆರ್ಐಗಳು ಕೂಡ ಇನ್ವೆಸ್ಟ್ ಮಾಡಬಹುದಾ?
3: ಎನ್ಆರ್ಐ ರೆಸಿಡೆಂಟ್ ಇಂಡಿವಿಜುವಲ್ಸ್ ಮಾತ್ರ ಅವಕಾಶ ಇರೋದು. ಎನ್ಆರ್ಐ ಸಬ್ಜೆಕ್ಟೆಡ್ ಟು ಸರ್ಟನ್ ಕಂಡೀಷನ್ಸ್ ಇನ್ವೆಸ್ಟರ್
2: ಕೆಲವೊಂದು ಕಂಡೀಷನ್ಸ್,
3: ಅದು ಡೇಟ್ ಆನ್ ಡೇಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಲೇಟೆಸ್ಟ್ ನಾವು ಆರ್ಬಿಐ ಸರ್ಕ್ಯುಲರ್ ನೋಡ್ಬಿಟ್ಟು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸದ್ಯಕ್ಕೆ ನಾವು ಇಂಡಿಯನ್ ರೆಸಿಡೆಂಟ್ಸ್ ಮಾತ್ರ ಅದು ಎಲಿಜಿಬಲ್ ಇರೋದು. ಆಮೇಲೆ ನೆಕ್ಸ್ಟ್ ನಮಗೆ ಇದರಲ್ಲಿ ಪ್ಯೂರಿಟಿ ಆಫ್ ಗೋಲ್ಡ್, ನಾನು ಹೇಳಿದಂಗೆ 999 ಪ್ಯೂರಿಟಿ ಆಸ್ ಪಬ್ಲಿಷ್ಡ್ ಬೈ IBJA ಇಂಡಿಯನ್ ಬುಲಿಯನ್ ಅಂಡ್ ಜ್ಯುವೆಲ್ಸ್ ಅಸೋಸಿಯೇಷನ್, ಅದು ಪರ್ ವೀಕ್ದು ಆವರೇಜ್ ಟ್ರಾನ್ಸಾಕ್ಷನ್ 3 days ಆವರೇಜ್ ತಗೊಂಡು ಅವರು ಪಬ್ಲಿಷ್ ಮಾಡ್ತಾರೆ ಒಂದು ರೇಟ್ ಅನ್ನ, ಆ ನಾಮಿನಲ್ ವ್ಯಾಲ್ಯೂ. ಸೊ ದಟ್ ವಿಲ್ ಬಿ ಪರ್ ಗ್ರಾಮ್ ಪ್ರೈಸ್ ಆಫ್ ದ ಗೋಲ್ಡ್ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅದು. ನೆಕ್ಸ್ಟ್ ಈಗ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್, ನಿಮಗೆ ಇದಕ್ಕೆ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರಿಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಈಗ RBI ಏನ್ ಮಾಡ್ತಾರೆ, ಗೋಲ್ಡ್ ಬಾಂಡ್ ರಿಲೀಸ್ ಮಾಡ್ತಾರೆ. ಹೆಂಗೆ ಈಗ ನಿಮಗೆ ಫಿಸಿಕಲ್, ನಾವು ಮಾರ್ಕೆಟ್ ಅಲ್ಲಿ ಹೋದಾಗ ಫಿಸಿಕಲ್ ಗೋಲ್ಡ್ ತಗೋತೀವಿ. ಸೊ ಇದು ಆತರ ಅಲ್ಲ, ಇದು ನಿಮಗೆ ಡಾಕ್ಯುಮೆಂಟ್ ಇದ್ದಂಗೆ.
2: ಡಾಕ್ಯುಮೆಂಟ್
3: ಇದು ನಿಮಗೆ ಜಸ್ಟ್ ಯು ಆರ್ ಇನ್ವೆಸ್ಟೆಡ್ ಗೋಲ್ಡ್ ಆಸ್ ಅ ಪಾರ್ಟ್ ಆಫ್ ಇನ್ ನಾಟ್ ಆಸ್ ಅ ಫಿಸಿಕಲ್ ಗೋಲ್ಡ್ ಬಟ್ ಇನ್ ದ ಫಾರ್ಮ್ ಆಫ್
2: ಡಾಕ್ಯುಮೆಂಟ್.
3: ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಎಷ್ಟಪ್ಪ ಇದು ಶಕ್ತಿ ಇದೆ ಈ ಡಾಕ್ಯುಮೆಂಟ್ ಗೆ ಅಂದ್ರೆ, ಇದು ಯಾವ್ದು ನಿಮಗೆ ಇದು ಥೆಫ್ಟ್ ಆಗಲ್ಲ.
2: ಓಕೆ,
3: ಯಾವ್ದೇ ನೀವು ನಾರ್ಮಲ್ ನಾವು ಹೊರಗಡೆ ಹೋದ ಚೈನ್ ಸ್ನ್ಯಾಚರ್ಸ್ ಇಲ್ಲ ಯಾರೋ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಫೇಸ್ ಮಾಡ್ತಾರೆ ವಿಮೆನ್ ಎಸ್ಪೆಷಲಿ. ಸೊ ಅವರಿಗೆ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಲ್ಲಿ ಮಾಡಿರ್ತಾರೆ ಬಟ್ ಫಿಸಿಕಲ್ ಗೋಲ್ಡ್ ಇರಲ್ಲ,
2: ಇರೋದಿಲ್ಲ,
3: ಗೋಲ್ಡ್ ಆಸ್ ಅ ಡಾಕ್ಯುಮೆಂಟ್ ಅಂತ ಇರುತ್ತೆ. ಸೊ ದಿಸ್ ಇಟ್ ವಿಲ್ ಪ್ರಿವೆಂಟ್ ಫ್ರಮ್ ಥೆಫ್ಟ್ ಆರ್ ಲಾಸ್, ಇಸ್ ಅ ಮೇಜರ್ ಅಡ್ವಾಂಟೇಜ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇದು ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ನಾನು ಹೇಳಿದಂಗೆ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂದ್ರೆ 2.5% ಇಂಟ್ರೆಸ್ಟ್ ಸಿಗುತ್ತೆ, 2.5% ಪರ್ ಆನಮ್ ಅಂಡ್ ಇಟ್ ಈಸ್ ಪೇಡ್ ಹಾಫ್ ಇಯರ್ಲಿ. ನಾವು 2.5% ಇಂಟ್ರೆಸ್ಟ್ ಅಂತ ಹೇಳಿದಾಗ, ಈಗ ನೀವು 1 gram ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 gram ಗೆ 2.5% ಇಂಟ್ರೆಸ್ಟ್ ಒಂದ್ ವರ್ಷಕ್ಕೆ ಎಷ್ಟು ಬರುತ್ತೋ ಅದ್ರ ವ್ಯಾಲ್ಯೂ ಎವ್ರಿ 6 ತಿಂಗಳಿಗೆ ಒಂದ್ಸಲ ಕೊಡ್ತೀವಿ ಅಂತ.
2: 1 gram ಇಂದ ಎಷ್ಟು ಹೆಚ್ಚುವರಿ ಅಂತಂದ್ರೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ
3: ನಾನು ಹೇಳಿದಂಗೆ ಮಿನಿಮಮ್ 1 gram ಇನ್ವೆಸ್ಟ್ಮೆಂಟ್, ಮ್ಯಾಕ್ಸಿಮಮ್ 4 kg.
2: 4 kgs
3: ಅಂದ್ರೆ 400 into ನಿಮ್ಗೆ ಎಷ್ಟು ನೋಡಿ 1000 grams, 4000 grams ಒಳಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು.
2: ಒಟ್ಟಾರೆಯಾಗಿ ಈ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
3: ಸಾವರಿನ್ ಗೋಲ್ಡ್ ಬಾಂಡ್ ಒಂದು ಒಳ್ಳೆ ಮತ್ತು ಸೇಫ್ ಹಾಗೂ ಹೆಲ್ದಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹೇಳಿದ್ರೆ ಇದೇನಾಗತ್ತೆ ಅಂದ್ರೆ, ಜನರಲ್ಲಿ ಒಂದು ಅವೇರ್ನೆಸ್ ಬರುತ್ತೆ. ಸೊ ಇದು RBI ಏನಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ, ಹಾಗೆಲ್ಲ ಹೂಡಿಕೆ ಯಾಕೆ ಮಾಡ್ಬೇಕು, ಅಥವಾ ಯಾರು ಹೂಡಿಕೆ ಇನ್ನೂವರೆಗೂ ಮಾಡಿಲ್ಲ ಅವ್ರಿಗೆ ಈ ರೀತಿಯಲ್ಲಿ ಮಾಡಿದ್ರೆ ಏನ್ ಅಡ್ವಾಂಟೇಜ್ ಆಗುತ್ತೋ. ಸೊ ಆ ರೀತಿಯಿಂದ ಮಾಡಿದಾಗ ಈಗ ಗೋಲ್ಡ್ ಅಂತ ಬಂದಾಗ ಎಲ್ರಿಗೂ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಯಾರು ನೀವು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹಾ ಏನೋ ಇರ್ಬೋದಪ್ಪ ಅಂತ ಏನೋ ಒಂದು ಕುತೂಹಲ ಜನರಿಗೆ ಬರುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ನಾವು ಇದನ್ನ ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಕೌಂಟ್ ಆಗುತ್ತೆ, ಮತ್ತೆ ಹಾಗೆ ಅವರು ನಮ್ಮ ಬ್ಯಾಂಕ್ ಮತ್ತೆ ಕಸ್ಟಮರ್ ರಿಲೇಶನ್ಶಿಪ್ ಟ್ರಸ್ಟ್ ಬೆಳೆಯುತ್ತೆ. ಹಾಗೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ RBI ಅಲ್ಲಿ ಕೂಡಿ ವರ್ಕ್ ಮಾಡುವಂತದ್ದು ಕಾನ್ಸಿಕ್ವೆನ್ಸಸ್ ಬರುತ್ತೆ, ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋ ತರ ಆಗುತ್ತೆ. ಆಮೇಲೆ ಜನರಲ್ ಪಬ್ಲಿಕ್ಗೆ, ಯಾವಾಗಲೂ ಜನರಲ್ ಪಬ್ಲಿಕ್ಗೋಸ್ಕರನೇ ಮಾಡೋದು ಇವೆಲ್ಲ ಏನೋ ಸ್ಕೀಮ್ ಇದ್ರು, ಮತ್ತೆ ಅವ್ರಿಗೆ ಹೆಲ್ಪ್ ಆಗಲಿ, ಯಾವುದೇ ತರ ಇದರಲ್ಲಿ ಲಾಸ್ ಅಥವಾ ಫ್ರಾಡ್ ಅಂತ ಏನೂ ಇಲ್ಲ, ಇದು ಯಾವುದೂ ಏನೂ ಇಲ್ಲ. ಮತ್ತೆ ಏನೇ ಆದ್ರೂ ನಮಗೆ ಅದು ಬ್ಯಾಂಕ್ ಕಡೆಯಿಂದ ಕಂಪ್ಲೇಂಟ್ ಅಥವಾ ಗ್ರೀವೆನ್ಸ್ ರೀಡ್ರೆಸಲ್ ಮೆಕ್ಯಾನಿಸಮ್ ಅಂತ ಇರುತ್ತೆ. ಅದರಲ್ಲಿ ನಾವು ಯಾರೇ ಕಸ್ಟಮರ್ ಏನೇ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಅವ್ರು ಬ್ಯಾಂಕಿಗೆ ಅಪ್ರೋಚ್ ಮಾಡಬಹುದು, ಇಲ್ಲ ಡೈರೆಕ್ಟ್ RBIಗೂ ಒಂಬಡ್ಸ್ಮನ್ ಅಂತ
2: ಬರುತ್ತೆ,
3: ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಲ್ಲಿ ಅವರು ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ಏನೇ ಇಶ್ಯೂಸ್ ಕ್ವೇರೀಸ್ ಏನೇ ಇದ್ರೂ ನಾವು ಯಾವಾಗಲೂ ನಮ್ಮ ಕಸ್ಟಮರ್ಸ್ಗೆ ಓಪನ್ ಆಗಿ
2: ಸಲಹೆ
3: ಕೊಡ್ತಾ ಇರ್ತೀವಿ, ಮತ್ತೆ ಅವ್ರಿಗೆ ನಾವು ಇದನ್ನು ಹೇಳ್ತಾ ಇರ್ತೀವಿ, ಏನಾದ್ರು ಸಮಸ್ಯೆ ಬಂದ್ರೆ ನಮ್ಗೆ ಹೇಳಿ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಅದನ್ನು ಹೇಳ್ತಾ ಇರ್ತೀವಿ. ಹಾಗೆ ಮತ್ತೆ ಏನೋ ಸಣ್ಣ ಪುಟ್ಟ ಸರ್ವಿಸ್ ಆಗ್ಲು ಏನೋ ಆಗ್ಲು ನಾವು ಅದನ್ನ ಯಾವ ರೀತಿಯಿಂದ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತೀವಿ. ಎಸ್ಪೆಷಲಿ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ನಾವು ಯಾವಾಗ್ಲೂ ಹೇಳೋದಿದೆ, ಒಂದು ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಬಿ ಎಂಜಾಯಿಂಗ್ ಫಾರ್ ಲೈಫ್.
2: ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆನ ಕೊಡಿ ಸರ್.
3: 9448466280.
2: ಧನ್ಯವಾದ ಸುಮಿತ್ ಕುಲಕರ್ಣಿ ಅವರೇ. ಇದುವರೆಗೆ ತಾವು ಏನು ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಸಂಕ್ಷಿಪ್ತ ರೂಪದಲ್ಲಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ.
3: ಧನ್ಯವಾದ.
1: ಇದುವರೆಗೆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಈ ಕುರಿತು ಭದ್ರಾವತಿಯ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಕ್ರೆಡಿಟ್ ಆಫೀಸರ್ ಆದಂತಹ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮೇಲೆ ಮುಂದುವರೆದ ಚರ್ಚೆ, ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿಕೆ. ಇಂದು ಅಂತಾರಾಷ್ಟೀಯ ಹುಲಿ ದಿನ, ಹುಲಿ ಸಂರಕ್ಷಣೆಯಲ್ಲಿ ಭಾರತ ಜಾಗತಿಕ ನಾಯಕ, ಪ್ರಧಾನಿ ನರೇಂದ್ರ ಮೋದಿ. ಇಂದು ಗುರುಪೌರ್ಣಮಿ, ಬಿಜೆಪಿಯಿಂದ ಇಂದು ಶ್ರೀ ಗುರು ರವಿದಾಸ್ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ನೈಋತ್ಯ ಜಪಾನ್ನಲ್ಲಿ ಭೂಕಂಪ, 13 ಮಂದಿ ಸಾವು. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಪುರುಷ ಮತ್ತು ಮಹಿಳಾ ತಂಡಗಳು. ವಾರ್ತೆಗಳ ವಿವರ: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ವಿರುದ್ದ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ಸ್ವಲ್ಪ ಕಾಲ ಮುಂದೂಡಲಾಗಿತ್ತು. ಲೋಕಸಭೆಯಲ್ಲಿ ಬೆಳಗ್ಗೆ ಕಲಾಪ ಪ್ರಾರಂಭಿಸಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದ ವೇಟ್ ಲಿಫ್ಟರ್ ಹರ್ಜಿಂದರ್ ಕೌರ್ ಹಾಗೂ ಕ್ರೀಡಾಪಟು ಗುಲ್ವೀರ್ ಸಿಂಗ್ ಅವರನ್ನು ಅಭಿನಂದಿಸಿದರು. ರಾಷ್ಟದ ಹೆಮ್ಮೆಯನ್ನು ಹೆಚ್ಚಿಸಿದ್ದಕ್ಕಾಗಿ ಎಲ್ಲಾ ಆಟಗಾರರು ಮತ್ತು ಅವರ ತರಬೇತುದಾರರ ಪರಿಶ್ರಮವನ್ನು ಶ್ಲಾಘಿಸಿದರು. ಸ್ಪೀಕರ್ ಅವರ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಮುಂದಾದಾಗ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲ ಪ್ರಯೋಗಿಸಿದ್ದಾರೆ ಎಂದು ಆರೋಪಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಆಗ ಪ್ರಶ್ನೋತ್ತರ ಕಲಾಪ ಸದಸ್ಯರಿಗೆ ಸೇರಿತು. ಸರ್ಕಾರದಿಂದ ಉತ್ತರವನ್ನು ಪಡೆಯುವುದು ಸದಸ್ಯರಿಗೆ ಅತ್ಯಂತ ಮುಖ್ಯವಾದ ಕೆಲಸ. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಪ್ರಶ್ನೋತ್ತರ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಇದು ಸೂಕ್ತವಲ್ಲ. ಯೋಜಿತ ರೀತಿಯಲ್ಲಿ ಸದನ ಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸದೀಯ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 12 ಗಂಟೆವರೆಗೆ ಮುಂದೂಡಲಾಗಿತ್ತು. ನಂತರ ಮತ್ತೆ ಸದನ ಸಮಾವೇಶಗೊಂಡಿದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ತಿದ್ದುಪಡಿ ಮಸೂದೆ ಬಗ್ಗೆ ಚರ್ಚೆ ಮುಂದುವರೆದಿದೆ. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಭಾರೀ ಗದ್ದಲ ಕೋಲಾಹಲ ಉಂಟಾಯಿತು. ವಿದ್ಯಾರ್ಥಿಗಳ ಮೇಲಿನ ಕ್ರಮವನ್ನು ವಿಪಕ್ಷ ಸದಸ್ಯರು ವಿರೋಧಿಸಿದರು. ಸದನವನ್ನು ನಡೆಸಲು ಸಾಧ್ಯವಾಗದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಲಾಪವನ್ನು 12 ಗಂಟೆವರೆಗೆ ಮುಂದೂಡಲಾಯಿತು. ನಂತರ ಸದನ ಸೇರಿದ ಗದ್ದಲ ಮುಂದುವರಿಯಿತು. ಆಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಹುಲಿ ಸಂರಕ್ಷಣೆ, ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆ ಹಾಗೂ ಕಾಡು ಹುಲಿಗಳ ಸಂಖ್ಯೆ ಕುಸಿತದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಹುಲಿ ದಿನವನ್ನು ಇಂದು ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ. 2010 ನವೆಂಬರ್ನಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಹುಲಿ ಶೃಂಗಸಭೆಯಲ್ಲಿ ಈ ದಿನವನ್ನು ಘೋಷಿಸಲಾಯಿತು. ಭಾರತ ಸೇರಿದಂತೆ ಹುಲಿಗಳ ಆವಾಸ ಹೊಂದಿರುವ 13 ದೇಶಗಳ ನಾಯಕರು 2022 ವೇಳೆಗೆ ವಿಶ್ವದ ಕಾಡು ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯ TX2 ಗುರಿಯನ್ನು ಅಳವಡಿಸಿಕೊಂಡಿದ್ದರು. 2010 ವಿಶ್ವದಲ್ಲಿ ಕೇವಲ 3

0: ಸಾಮೂಹಿಕ ಸಂಕಲ್ಪವೇ ದೇಶದ ಹುಲಿ ಸಂರಕ್ಷಣಾ ಪ್ರಯತ್ನಗಳಿಗೆ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಭಾರತ ಹುಲಿ ಸಂರಕ್ಷಣೆಯಲ್ಲಿ ಗಮನಾರ್ಹ ಯಶಸ್ಸು ಸಾಧಿಸಿದೆ. ಭಾರತ ಹುಲಿ ಸಂರಕ್ಷಣೆಯಲ್ಲಿ ಜಾಗತಿಕ ನಾಯಕನಾಗಿ ಉಳಿದಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ದೇಶದ ಕಾಡುಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಅರಣ್ಯ ಅವಲಂಬಿತ ಸಮುದಾಯಗಳನ್ನು ಬೆಂಬಲಿಸುವಾಗ ಹುಲಿಗಳು ಮತ್ತು ಅವುಗಳ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ಇಂದು ದೇಶಾದ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ. ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು, ತಮ್ಮ ಜ್ಞಾನ, ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಲಾಗುತ್ತಿದೆ. ಬೌದ್ಧ ಸಂಪ್ರದಾಯದ ಪ್ರಕಾರ ಜ್ಞಾನೋದಯ ಪಡೆದ ಬಳಿಕ ಭಗವಾನ್ ಬುದ್ಧರು ಇದೇ ದಿನ ಬೋಧಗಯಾದಿಂದ ಸಾರನಾಥಕ್ಕೆ ತೆರಳಿ ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದರು. ಹೀಗಾಗಿ ಬೌದ್ಧ ಧರ್ಮದ ಅನುಯಾಯಿಗಳು ಈ ದಿನ ಭಗವಾನ್ ಬುದ್ಧರನ್ನು ಪೂಜಿಸಿ ಗೌರವ ಸಲ್ಲಿಸುತ್ತಾರೆ. ಗುರು ಪೌರ್ಣಮಿಯ ಪ್ರಯುಕ್ತ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಶುಭಾಶಯ ಕೋರಿದ್ದಾರೆ. ಗುರುಗಳು ಕೇವಲ ಜ್ಞಾನವನ್ನು ಬೋಧಿಸುವುದಲ್ಲದೆ ತಮ್ಮ ಶಿಷ್ಯರಲ್ಲಿ ಸಕಾರಾತ್ಮಕ ಚೈತನ್ಯವನ್ನು ತುಂಬಿ ಉದಾತ್ತ ಚಿಂತನೆಗಳು ಹಾಗೂ ಉತ್ತಮ ಸಂಸ್ಕಾರಗಳನ್ನು ಬೆಳೆಸುತ್ತಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗುರುಗಳ ಆದರ್ಶವನ್ನು ತಮ್ಮ ಜೀವನದ ಶಕ್ತಿಯನ್ನಾಗಿ ರೂಪಿಸಿಕೊಳ್ಳುವಂತೆ ದೇಶದ ಜನತೆಗೆ ಪ್ರಧಾನಿ ಕರೆ ನೀಡಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯುನ್ನತ ಸ್ಥಾನವಿದ್ದು, ಅವರು ಜ್ಞಾನದ ಅಮೃತವನ್ನು ನೀಡಿ ಶಿಷ್ಯರ ಜೀವನವನ್ನು ಸಮೃದ್ಧಗೊಳಿಸುತ್ತಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂತ ಶಿರೋಮಣಿ ಗುರು ರವಿದಾಸ್ ಮಹಾರಾಜರ 650ನೇ ಜನ್ಮ ವರ್ಷಾಚರಣೆಯನ್ನು ಗುರುತಿಸಲು ಗುರು ಪೌರ್ಣಿಮೆಯ ಜೊತೆ ಜೊತೆಯಲ್ಲಿ ಇಂದು ರಾಷ್ಟವ್ಯಾಪಿ ಶ್ರೀ ಗುರು ರವಿದಾಸ್ ಮಹಾರಾಜ್ ಸಂಕಲ್ಪ ಅಭಿಯಾನವನ್ನು ಬಿಜೆಪಿ ಪ್ರಾರಂಭಿಸಲಿದೆ. ಈ ಅಭಿಯಾನವನ್ನು ಇಂದು ವಾರಣಾಸಿಯ ಸೀರ್ ಗೋವರ್ಧನಪುರದಲ್ಲಿರುವ ಸಂತ ರವಿದಾಸ್ ಅವರ ಜನ್ಮಸ್ಥಳದಲ್ಲಿ ಉದ್ಘಾಟಿಸಲಾಗುತ್ತಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಸಂಜೆ ಸಂತ ರವಿದಾಸ್ ಅವರ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದ್ದಾರೆ. ಸುಮಾರು 25,000 ಮಂದಿ ಈ ಸಂಕಲ್ಪ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮಗಳ ಸರಣಿಯು ಬರುವ ವರ್ಷದ ಫೆಬ್ರವರಿ 20ರವರೆಗೆ ಮುಂದುವರಿಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಲಿಮಿಟೆಡ್ನ ಕಾರ್ಯಾಚರಣೆಯನ್ನು ವಿಸರ್ಜಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿರುವುದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಈ ಪ್ರಕ್ರಿಯೆಯ ಅಧಿಕೃತ ಲಿಕ್ವಿಡೇಟರ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಮುಖ್ಯ ಪ್ರಬಂಧಕ ಗಿರಿಕುಮಾರ್ ನಾಯರ್ ಅವರನ್ನು ನೇಮಕ ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಹಾಗೂ ಕಂಪನಿಗಳ ಕಾಯ್ದೆ 2013 ನಿಬಂಧನೆಗಳ ಅನ್ವಯ ಪೇಟಿಎಂ ಬ್ಯಾಂಕ್ ಅನ್ನು ವಿಸರ್ಜಿಸಲು ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಪತಿ ಅವರು ಗುಲ್ವೀರ್ ಸಿಂಗ್ ಅವರ ಅದ್ಭುತ ಪ್ರದರ್ಶನವು ಪುರುಷರ 10,000 ಮೀಟರ್ ಓಟದಲ್ಲಿ ಭಾರತಕ್ಕೆ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ತಂದುಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅವರ ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಮತ್ತು ಭವಿಷ್ಯದಲ್ಲಿ ಅವರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಸಿಗಲಿ ಎಂದು ಹಾರೈಸಿದ್ದಾರೆ. ಉಕ್ರೇನ್ನ ಕೈವ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಭಾರತೀಯ ನಾವಿಕರಿರುವ ಎಂವಿ ಅಮೀರ್ 1 ಹಡಗಿನ ಪರಿಸ್ಥಿತಿಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಾಯಭಾರ ಕಚೇರಿ ಹಡಗಿನಲ್ಲಿರುವ ಎಲ್ಲಾ ಭಾರತೀಯರ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕಿಸುವುದಾಗಿ ತಿಳಿಸಿದೆ. ನೈಋತ್ಯ ಜಪಾನ್ನ ಕುಮುಟೋದಲ್ಲಿ ನಿನ್ನೆ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಡಿತ, ಹಾನಿಗೊಳಗಾದ ಸಂಚಾರಿ

ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಕ್ಯೂನ್ಶು ಶಿಂಕನ್ಸೆಕ್ ಬುಲೆಟ್ ರೈಲು ಹಾಗೂ ಕೆಲವು ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಿದೆ. ತುರ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು, ತೀವ್ರ ಹಾನಿಗೊಳಗಾದ ಪ್ರದೇಶಗಳಲ್ಲಿ ರಕ್ಷಣಾ ಪ್ರಯತ್ನಗಳು ನಡೆಯಲಿವೆ ಎಂದು ಪ್ರಧಾನಿ ಸನೆ ತಕೈಚಿ ಹೇಳಿದ್ದಾರೆ. 36,900ಕ್ಕೂ ಹೆಚ್ಚು ಮನೆಗಳು ಇನ್ನೂ ವಿದ್ಯುತ್ ಸಂಪರ್ಕ ಕಡಿತಗೊಂಡಿವೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಸಂವಹನ ಜಾಲಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಒಂಟಾರಿಯೋದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಭಾರತದ ಪುರುಷರು ಮತ್ತು ಮಹಿಳೆಯರ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. 5ನೇ ಶ್ರೇಯಾಂಕದ ಭಾರತೀಯ ಪುರುಷರ ತಂಡ ಕುವೈತ್ ವಿರುದ್ದ 2-1 ಅಂತರದಿಂದ ಗೆಲುವು ಸಾಧಿಸಿತು. ಮಹಿಳಾ ತಂಡ ದಕ್ಷಿಣ ಆಫ್ರಿಕಾ ವಿರುದ್ದ 3-0 ಅಂತರದಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮೇಲೆ ಮುಂದುವರೆದ ಚರ್ಚೆ. ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿಕೆ. ಇಂದು ಅಂತಾರಾಷ್ಟೀಯ ಹುಲಿ ದಿನ. ಹುಲಿ ರಕ್ಷಣೆಯಲ್ಲಿ ಭಾರತದ ಜಾಗತಿಕ ನಾಯಕ ಪ್ರಧಾನಿ ನರೇಂದ್ರ ಮೋದಿ. ಇಂದು ಗುರುಪೌರ್ಣಮಿ. ಬಿಜೆಪಿಯಿಂದ ಇಂದು ಶ್ರೀ ಗುರು ರವಿದಾಸ್ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ನೈಋತ್ಯ ಜಪಾನ್ನಲ್ಲಿ ಭೂಕಂಪ, 13 ಮಂದಿ ಸಾವು. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಪುರುಷ ಮತ್ತು ಮಹಿಳಾ ತಂಡಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ. ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಪಯಣ ಚಿತ್ರದ ಹಾಡೋದನಿಯಾಗಿದ್ದಾರೆ ಸೋನು ನಿಗಮ್. ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

0: ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಅನುರಾಧ ಭಟ್, ಸೋನು ನಿಗಮ್ ಹಾಗೂ ಸಂಗಡಿಗರು ಹಾಡಿರುವ ಹಾಗೆ ಸುಮ್ಮನೆ ಚಿತ್ರದ ಹಾಡು. ಜಯಂತ್ ಕಾಕಿಣಿಯವರ ಸಾಹಿತ್ಯವಿದೆ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಇದೆ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
5: ಈ ಶರೀರ ಧರ್ಮ ಸಾಧನೆಗೆ ಇವತ್ತು ಕಾರಣವಾಗಿದೆ. ನಾನು ಇದನ್ನ ಅವನಿಗೆ ಕೊಡ್ತೇನೆ, ಅದನ್ನ ಅವನು ಕಾಡಿನ ಸಿಂಹಕ್ಕೆ ಕೊಡಲಿ, ಈತನ ಮಗ ಬದುಕಲಿ ಅಂತ ಹೇಳಿ ಮಯೂರ ಧ್ವಜ ಕಾಲ ವಿಳಂಬ ಮಾಡದೆ ಹರಿತವಾದಂತಹ ಗರಗಸದಿಂದ ಇದನ್ನ ಸೀಳಿರಿ ಅಂತ ಆಗ್ತದೆ.

ಮಯೂರ ಧ್ವಜ ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾನೆ, ನಾನು ನನ್ನ ಭಾಷೆಗೆ ತಪ್ಪುವುದಿಲ್ಲ, ಆ ಮಹಾವಿಷ್ಣು ಮೆಚ್ಚುವಂತೆ ನಾನು ನನ್ನ ಅರ್ಧ ದೇಹವನ್ನ ಕೊಯ್ದು ಕೊಡ್ತೇನೆ, ಸ್ವಲ್ಪ ಸಮಾಧಾನವನ್ನು ತಾಳು. ಹೀಗೆ ಹೇಳಿ ಮಯೂರಧ್ವಜ ತನ್ನ ರಾಣಿಗೆ, ನೀನು ಮಗನೊಡನೆ ನನ್ನ ದೇಹವನ್ನು ಸೀಳ್ಬೇಕು, ತನ್ನ ಪ್ರಾಣನಾಥಿಗೆ ಆಜ್ಞೆ ಮಾಡ್ತಾ ಇದ್ದಾನೆ.

ನೀವಿಬ್ಬರೂ ಸೇರಿಕೊಂಡು ನನ್ನ ಶರೀರವನ್ನ ಸೀಳಿ, ಇದರಿಂದ ನನಗೆ ಯಾವ ನೋವು ಕೂಡ ಆಗೋದಿಲ್ಲ. ಬಾಲ್ಯಲೀಲೆಗಳಿಂದ ಮಗ ತನ್ನ ತಂದೆಗೆ ಏನಾದರೂ ಕೂಡ ಕಚ್ಚಿದ್ರೆ ತಂದೆ ಹೇಳ್ತಾನೆ ಹೆಂಡತಿಗೆ, ನಿನ್ ಮಗು ಕಚ್ಚಿತು ಕಣೆ ಅಂತ. ಇದರಿಂದ ಸಂತೋಷವಾಗುತ್ತದೆಯೇ ಹತ್ತು ನೋವಾಗೋದಿಲ್ಲ. ಪ್ರತಿಕಾಲದಲ್ಲಿ ತನ್ನ ಪತ್ನಿಯ ನಖಕ್ಷತಗಳಿಂದ ಯಾವುದೇ ವಿಧವಾದಂತಹ ನೋವು ಉಂಟಾಗೋದಿಲ್ಲ. ಹೇ ವಿಶಾಲಾಕ್ಷಿ, ಈ ದೇಹವನ್ನ ಕೊಯ್ದುಕೊಳ್ಳುವುದು ನನಗೆ ಒಂದು ವಿನೋದ. ಗರಗಸದಿಂದ ನೀನು ನಿನ್ನ ಮಗನೊಡನೆ ತಡೆ ಮಾಡದೆ ತಲೆಯಿಂದ ಆರಂಭಿಸಿ ಈ ನನ್ನ ಶರೀರವನ್ನ ಎರಡು ಸಮಾರ್ಥವಾಗಿ ಕತ್ತರಿಸಿರಿ. ಹಿಂದೆ ಕೃಷ್ಣ ಗರುಡ ಹನುಮಂತರಿಗೆ ಸಮಾನವಾಗಿ ಹಣ್ಣನ್ನು ಹಂಚಿದಂತೆ ಈ ಎರಡೂ ಭಾಗಗಳು ಸಮಾನವಾಗಿರಲಿ, ನೀವು ಶರೀರವನ್ನು ಕೊಯ್ಯಿರಿ ಎಂಬುದಾಗಿ ಆಜ್ಞೆ ಮಾಡ್ತಾ ಇದ್ದಾನೆ.

ಮಹಾರಾಜನು ಅಪ್ಪಣೆ ಕೊಡಿಸಲು ಕುಮದ್ವತಿ ತಾಮ್ರಧ್ವಜನು ಜೊತೆ ಪ್ರೇಮದಿಂದ ಮಯೂರಧ್ವಜನ ಶರೀರವನ್ನು ಸಮಾನವಾಗಿ ಕೊಯ್ತಾ ಇದ್ದಾರೆ. ಸಭಾಸದರೆಲ್ಲರೂ ಕೂಡ ರಾಮರಾಮ ಅಂತ ಜಪ ಮಾಡ್ತಾ ಇದ್ದಾರೆ. ಆ ನರಸಿಂಹ ಹಿರಣ್ಯಕಶಿಪುವನ್ನ ಸಂಹಾರ ಮಾಡೋದಕ್ಕೋಸ್ಕರ ಹೀಗೆಯೇ ತನ್ನ ಉಗರುಗಳಿಂದ ಸೀಳಿದಂತೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವನ ತಲೆಯನ್ನ ಸರಿಸಮಾನವಾಗಿ ಎರಡು ಹೋಳುಗಳಾಗಿ ಕೊರೀತಾ ಇದ್ದಾರೆ.

ಎರಡು ಕಂಬಗಳ ನಡುವೆ ತನ್ನ ಶರೀರವನ್ನ ಚಿನ್ನದ ಸರಪಣಿಗಳಿಂದ ಕಟ್ಟಿಹಾಕಿ ಅನಂತರ ತಾಯಿ ಮಕ್ಕಳಿಬ್ಬರೂ ಕೂಡ ಘರ ಘರ ಘರ ಘರ ಅಂತ ತಲೆಯಿಂದ ಸೀಳ್ತಾ ಇರಬೇಕಾದ್ರೆ ಆ ಮಹಾರಾಜನ ಮುಖದಲ್ಲಿ ಯಾವ ವಿಕಾರವೂ ಕೂಡ ಆಗಲಿಲ್ಲ. ಇದನ್ನು ನೋಡಿ ಕೃಷ್ಣಾರ್ಜುನರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಥಾನದಲ್ಲಿದ್ದಂತಹ ಎಲ್ಲರೂ ಕೂಡ ಹಾಹಾಕಾರವನ್ನು ಮಾಡ್ತಾ ಇದ್ದಾರೆ, ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಏನ್ ಆಶ್ಚರ್ಯ ಇದು ಮಹಾರಾಜ ಜನಮೇಜಯ! ಮುಂದಿನ ಕಥೆಯನ್ನು ಕೇಳುವಂತ ಜೈಮಿನಿ ಮಹರ್ಷಿಗಳು ವಿಸ್ಮಯದಿಂದ ಆ ಘಟನೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ.

ಪಾಪವನ್ನ ಹುಡುಕೋದಕ್ಕೋಸ್ಕರ ಇರೋ ಹಾಗೆ ಅವ್ ನೋಡ್ತಾ ಇದ್ದಾನೆ. ಒಮ್ಮೆ ರಾಜನ ಮುಖವನ್ನು ನೋಡ್ತಾನೆ, ಅಲ್ಲೇನು ಕಾಣಿಸ್ತಾ ಇಲ್ಲ. ಪತ್ನಿಯ ಮುಖವನ್ನ ನೋಡ್ತಾನೆ, ಅವಳು ಸಂತೋಷದಿಂದ ಇದ್ದಾಳೆ, ಸಮಾಧಾನಕರವಾಗಿದ್ದಾಳೆ. ಮಗನ ಮುಖವನ್ನ ನೋಡ್ತಾನೆ, ಅಲ್ಲೂ ಕೂಡ ಶಾಂತವಾದಂತಹ ಮುಖ ಇರುತ್ತೆ. ಎಲ್ಲೂ ತಪ್ಪು ಹುಡುಕೋದಕ್ಕೆ ಏನೂ ಕಾಣಿಸೋದಿಲ್ಲ. ಪುನಃ ರಾಜನ ಮುಖವನ್ನ ನೋಡ್ತಾನೆ, ರಾಜನ ಎಡಗಣ್ಣಿನಲ್ಲಿ ನೀರು ಬರ್ತಾ ಇದೆ. ಅದನ್ನ ಕಂಡು ಕೋಪದಿಂದ ಅಳುತ್ತಾ ಇರುವಂತಹ ಈ ದಾನವನ್ನ ನಾನು ಸ್ವೀಕಾರ ಮಾಡೋದಿಲ್ಲ. ಎಲೆ ಶಿಷ್ಯ ಬಾರೋ ಹೋಗೋಣ, ಇಂತಹ ದಾನವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಎದ್ದು ಹೊರಟೇ ಬಿಟ್ಟ.

ಆ ವೃದ್ಧ ಬ್ರಾಹ್ಮಣನ ವರ್ತನೆಯಿಂದ ಬೆರಗಾಗಿ ಕುಮುದ್ವತಿ ರಾಜನ ಬಳಿಗೆ ಬಂದು, ಮಹಾರಾಜ, ನಿನ್ನ ಎಡಗಣ್ಣಿನಲ್ಲಿ ಸುರಿಯುವ ಕಂಬನಿಯನ್ನು ಕಂಡು ಆ ವೃದ್ಧ ಬ್ರಾಹ್ಮಣ ಅಳುತಾ ನೀಡ್ತಾ ಇರುವಂತಹ ಈ ದಾನವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಶಿಷ್ಯನ ಜೊತೆ ಹೊರಟೇ ಹೋದ. ಏನ್ ಮಾಡ್ಲಿ, ಪ್ರೀತಿಯಿಂದ ಕೊಟ್ಟಂತಹ ದಾನವೂ ಕೂಡ ವಿಫಲವಾಯಿತಲ್ಲ ಅಂತ ಹೇಳಿದಾಗ ಮಯೂರ ಧ್ವಜ, ನನ್ನ ಎರಡು ಶರೀರದ ಭಾಗಗಳನ್ನ ಕೋಳುಗಳನ್ನ ಕೂಡಿಸಿ ಹಿಡಿದಿ, ಆ ಬ್ರಾಹ್ಮಣನನ್ನ ಕರೆಯಿಸು, ನಾನು ಅವನಿಗೆ ತಿಳಿ ಹೇಳ್ತೇನೆ ಅಂತ ಹೇಳಿದಾಗ ಪತ್ನಿ ಆ ರಾಜ ಹೇಳಿದಂತೆ ಮಾಡ್ತಾ ಇದ್ದಾಳೆ.

ಸರಸ್ವತಿ ತನ್ನ ಪತಿಯ ತಲೆಯ ಎರಡು ಹೋಳುಗಳನ್ನು ಕೂಡ ಒಟ್ಟುಗೂಡಿಸಿ ಹಿಡಿದಿದ್ದಾಳೆ. ಮಗನನ್ನ ಕರೆದು ತಾಮ್ರಧ್ವಜ ಆ ವೃದ್ಧ ಬ್ರಾಹ್ಮಣನನ್ನ ಕರೆದುಕೊಂಡು ಬಾ ಅಂತ ಹೇಳಿದಾಗ ಅವನು ಆತನ ಬಳಿಗೆ ಹೋಗಿ ವಿನಯದಿಂದ ಮಾತನಾಡಿ ಅವನನ್ನು ಒಪ್ಪಿಸಿ ಮತ್ತೆ ತಂದೆಯ ಬಳಿಗೆ ಕರೆದುಕೊಂಡು ಬಂದಿದ್ದಾನೆ. ಆಗ ಮಯೂರಧ್ವಜ ಅವನಿಗೆ ತಿಳಿಯುವಂತೆ ಹೇಳ್ತಾ ಇದ್ದಾನೆ, ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ನನ್ನ ದೇಹದ ಬಲಭಾಗ ಪರೋಪಕಾರಕ್ಕೋಸ್ಕರ ಅದು ಪ್ರಾಪ್ತವಾಯಿತು, ಅದು ಮೀಸಲಾಯಿತು. ನನ್ನ ಎಡಭಾಗ ನಿರರ್ಥಕವಾಯಿತು ಅಂತ ಆ ಎಡಭಾಗದ ಕಣ್ಣಿನಿಂದ ಕಂಬನಿ ಮಿಡಿಯುತ್ತೆ ಹೊರತು ನಾನು ಅಳುತ್ತಾ ದಾನವನ್ನು ನೀಡ್ತಾ ಇಲ್ಲ ಅಂತ ತಿಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಮಯೂರಧ್ವಜನ ಮಾತಿಗೆ ಮೆಚ್ಚಿ

0: ಅವನ ನಿಶ್ಚಲವಾದ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ತನ್ನ ನಿಜ ರೂಪವನ್ನ ತೋರಿಸ್ತಾ ಮಹಾರಾಜನ ಶರೀರದ ಎರಡು ಭಾಗಗಳನ್ನು ಕೂಡ ಕೂಡಿಸಿಬಿಟ್ಟು ಕರುಣೆಯಿಂದ ಮೈದಡುವಿ ಮತ್ತೆ ಅವನಿಗೆ ಜೀವ ಬರೋ ಹಾಗೆ ಮಾಡಿದ್ದಾನೆ. ಅವನನ್ನು ಕುರಿತು ಹೇಳ್ತಾ ಇದ್ದಾನೆ, ಮಹಾರಾಜ ನಾನು ನಿನ್ನನ್ನು ಪರೀಕ್ಷಿಸೋದಕ್ಕೋಸ್ಕರ ಬಂದೆ, ನಿನ್ನ ದೃಢವಾದ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಮುಚ್ಚುವರೆಯಕ್ಕೆ ನಾನೇ ಕೃಷ್ಣ, ಈ ನನ್ನ ಶಿಷ್ಯ ರೂಪದಲ್ಲಿರುವಂತಹ ಇವನು ಅರ್ಜುನ, ವೇದಗಳು ಯಾರನ್ನು ಹೊಗಳುತ್ತವೆಯೋ ಆ ದಿವ್ಯವಾದಂತಹ ರೂಪವನ್ನ ಮಯೂರಧ್ವಜನಿಗೆ ತೋರಿಸಿ ಕರುಣಿಸ್ತಾ ಇದ್ದಾನೆ.
1: ಪರಸುಪ್ರಸನ್ನ ವದನದ ಕಮಲ ನೇತ್ರದ ಮಕರ ಕುಂಡಲದ

0: తదగరి నృపణ ముందెసెదను
1: ఆ పరమాత్మ తన రూపవన్న ಮಯೂರ ಧ್ವಜನಿಗೆ ತೋರಿಸ್ತಾ ಇದ್ದಾನೆ. ಸುಪ್ರಸನ್ನವಾದಂತಹ ಮುಖ, ಕಮಲದಂತಹ ಕಣ್ಣುಗಳು, ಮಕರ ಕುಂಡಲ, ಸುಂದರವಾದಂತಹ ಮೂಗು, ಹಣೆಯ ಮೇಲಿನ ಕಸ್ತೂರಿ ತಿಲಕ, ಶ್ರೇಷ್ಠವಾದಂತಹ ಹುಬ್ಬುಗಳು, ವಕ್ರವಾದ ಮುಂಗುರುಳುಗಳು, ರತ್ನಖಚಿತವಾದ ಕಿರೀಟ, ಕೊರಳ ತುಳಸಿಮಾಲೆ, ಕೌಸ್ತುಭ ಶ್ರೀವತ್ಸಗಳಿಂದ ಶೋಭಿಸುವಂತಹ ಎದೆ, ನಳಿತೋಳುಗಳು, ಘನವಾದ ಸೌಂದರ್ಯವಾದಂತಹ ಅಂಗ, ಅಂತಹ ಶ್ರೇಷ್ಠವಾದಂತಹ ತನ್ನ ಮೂರ್ತಿಯ ದರ್ಶನವನ್ನ ಮಯೂರಧ್ವಜನಿಗೆ ಮಾಡಿಸ್ತಾ ಇದ್ದಾನೆ.
0: ಹೇಮಾಂಬರದ ಲಲಿತ ಕಾಂತಿ ಹೊಳೆ ಹೊಳೆವ ಸೌದಾಮಿನಿ ಒಲಿರೇ ಪೊರೆದ ಕರುಣ ರಸ ಮೊಸರುವ

ಪರಮಾತ್ಮನ ಶ್ರೇಷ್ಠವಾದಂತಹ ರೂಪವನ್ನು ಕಂಡು ಮಯೂರಧ್ವಜ ರೋಮಾಂಚಗೊಂಡಿದ್ದಾನಂತೆ. ಇಲ್ಲಿ ಬಂಗಾರದ ಬಣ್ಣದ ಸುಂದರವಾದ ಕಾಂತಿ ಹೊಳೆವ ಮಿಂಚಿನಂತೆ ಇದೆ. ನೋಟದಲ್ಲಿ ಒಸರುವಂತಹ ಕರುಣಾರಸ ಅಮೃತದ ಮಳೆಯಂತೆ ಇದೆ. ಆ ಮಳೆಗಾಲದಲ್ಲಿ ಮಯೂರ ನರ್ತನವನ್ನು ಮಾಡುವಂತೆ ಈ ಮಯೂರಧ್ವಜನು ಕೂಡ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ.

ಶ್ರೀಕೃಷ್ಣನನ್ನ ಈ ರೀತಿಯಾಗಿ ಸ್ತುತಿಸ್ತಾ ಇದ್ದಾನೆ. ಕಲ್ಪವೃಕ್ಷದಂತೆ ಇರುವಂತಹ, ಕಾಮಧೇನುವಂತೆ ಇರುವಂತಹ, ತುಳಸಿ ಮಾಲೆಯನ್ನು ಧರಿಸಿರುವಂತಹ, ಕತ್ತಲನ್ನು ಹೋಗಲಾಡಿಸುವಂತಹ, ವೇದಗಳ ಭಂಡಾರವೇ ಆಗಿರುವಂತಹ

ಇರುವಂತಹ ಆ ಕೋಟಿ ಸೂರ್ಯ ಪ್ರಕಾಶನಾಗಿರುವಂತಹ ಆ ಪರಮಾತ್ಮನಿಗೆ, ಆ ಮಹಾವಿಷ್ಣುವಿಗೆ ನಮಸ್ಕಾರ, ಅವನಿಗೆ ಜಯವಾಗಲಿ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ.

0: ತಣಿಯುವವರೆಗೂ ಕೂಡ ಮಯೂರ ಧ್ವಜ ಕೃಷ್ಣನನ್ನು ನೋಡ್ತಾ ಇದ್ದಾನೆ. ಒಂದು ಸಲ ನೋಡ್ತಾನೆ, ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ, ಅವನ ಪಾದಗಳಲ್ಲಿ ಹೊರಳಾಡ್ತಾ ಇದ್ದಾನೆ, ವೇದ ಮಂತ್ರಗಳನ್ನೆಲ್ಲ ಉಚ್ಚಾರಣೆ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ತಾಮ್ರಧ್ವಜ ಕುಮದ್ವತಿ ಅವರು ಕೂಡ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಎಲ್ಲರೂ ಜಯ ಘೋಷವನ್ನು ಮಾಡ್ತಾ ಇದ್ದಾರೆ. ಜಯ ಜಯ ಜಯ ಜಯ ಅಂತ ನಿನಾದ ಆ ಸಭೆಯಲ್ಲಿ ತುಂಬಿದೆ.
1: ಕನ್ನಗಾರಿ ಧ್ವಜಂಬ

ಆ ಪನ್ನಗಾರಿ ಧ್ವಜ ಬಳಿಕ ಆ ರಾಜನನ್ನ ಮನ್ನಿಸಿಬಿಟ್ಟು ನಿನ್ನ ಮಗ ಸಂಗ್ರಾಮದಲ್ಲಿ ನಮ್ಮ ಸೈನ್ಯವನ್ನೆಲ್ಲ ಸೋಲಿಸಿದ್ದಾನೆ, ಜೊತೆಗೆ ನನ್ನನ್ನ ಅರ್ಜುನನನ್ನ ಮೂರ್ಛೆ ಬರುವಂತೆ ಮಾಡಿದ್ದಾನೆ, ಅನಂತರ ಎರಡೂ ಕುದುರೆಗಳನ್ನ ಇಲ್ಲಿಗೆ ತಂದಿದ್ದಾನೆ, ನೀವು ಇನ್ನು ಸಂತೋಷದಿಂದ ಹೆಂಡತಿ ಮಕ್ಕಳ ಜೊತೆ ಅಶ್ವಮೇಧ ಯಾಗವನ್ನು ಮಾಡಿ ನಾನು ನಿನ್ನ ದಾನಕ್ಕೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತ ಆ ಪರಮಾತ್ಮ ಹೇಳ್ತಾ ಇದ್ದಾನೆ.

0: அவன் அவதரி செந்தனு
1: ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಮಯೂರಧ್ವಜ, ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ ಮತ್ತು ನಿನ್ನ ಅಶ್ವಮೇಧ ಯಾಗದ ಕುದುರೆ ಎರಡೂ ಕೂಡ ಇದೆ. ನೀನು ಎರಡು ಯಾಗಗಳನ್ನು ಕೂಡ ಕರ್ತೃವಾಗಿ ನೀನು ಮಾಡು ಅಂತ ಹೇಳಿದಾಗ ಮಯೂರಧ್ವಜ ಹೇಳ್ತಾ ಇದ್ದಾನೆ, ಕೃಷ್ಣ ನೀನು ಯಜ್ಞರಕ್ಷಕ, ಯಜ್ಞಪಾಲಕ ಮತ್ತು ಯಜ್ಞಗಳನ್ನು ಮಾಡೋದು ಯಾತಕ್ಕೆ? ನಿನ್ನ ಸಾಕ್ಷಾತ್ಕಾರಕ್ಕೋಸ್ಕರ. ನಿನ್ನ ಸಾಕ್ಷಾತ್ಕಾರವಾದ ಮೇಲೆ ನನಗೆ ಯಾವ ಯಜ್ಞವೂ ಕೂಡ ಬೇಡ ಅಂತ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದಾನೆ ಮಯೂರಧ್ವಜ ಶ್ರೀಕೃಷ್ಣನಿಗೆ.

ಲೋಕದ ಒಡೆಯ ವಿಶ್ವೇಶ, ನಿನ್ನ ಶಾಶ್ವತ ಮೂರ್ತಿಯನ್ನ ನಾನು ಕಂಡ ಮೇಲೆ ಈ ನಶ್ವರ ಶರೀರವನ್ನ ನಾನು ನಿನಗೂ ಒಪ್ಪಿಸ್ತಾ ಇದ್ದೇನೆ. ನಾನು ಕರ್ಮಕರ್ತೃವಾಗಿ ಅಶ್ವಮೇಧ ಯಾಗ ಮಾಡಿದರೆ ನಿನ್ನ ಉಚ್ಛ್ವಾಸದಿಂದ ಮಂತ್ರಗಳು ನಗೋದಿಲ್ವೇ? ಹತ್ತಿರದಲ್ಲೇ ಬೆಂಕಿ ಇರಬೇಕಾದ್ರೆ ಚಳಿಗೆ ಔಷಧಿಯನ್ನ ಯಾರಾದರೂ ಕೂಡ ಹುಡುಕ್ತಾರೆಯೇ? ನಾನು ಇನ್ನು ಯಾವ ಯಾಗವನ್ನು ಕೂಡ ಅರಸಿಕೊಂಡು ಹೋಗೋದಿಲ್ಲ ಅಂತ

0: ಬಾ ಚಿತ್ತೈಸು, ನನ್ನ ಮಗ ತಾಮ್ರಧ್ವಜ ನಿನ್ನೆ ರಣರಂಗದಲ್ಲಿ ನಿಮ್ಮಿಬ್ಬರನ್ನು ಕೂಡ ಮೂರ್ಛೆಗೊಳಿಸಿ ನಿಮ್ಮಿಬ್ಬರನ್ನು ಅಲ್ಲೇ ಬಿಟ್ಟು ಬಂದ್ಬಿಟ್ಟ. ನನ್ನ ಪುಣ್ಯವಶದಿಂದ ನನಗೆ ಅನುಗ್ರಹ ಮಾಡಬೇಕು ಅಂತ ನೀವೇ ಸ್ವಯಂ ಇಲ್ಲಿಗೆ ಬಿಜಯಂಗೈದಿರಿ. ನಮಗೆ ನರನಾರಾಯಣರ ದರ್ಶನವಾಯಿತು. ನನಗೆ ಜೀವನದಲ್ಲಿ ಇನ್ನ ಯಾವ ಆಸೆಯೂ ಕೂಡ ಉಳಿದಿಲ್ಲ. ಅಶ್ವಮೇಧ ಯಾಗವನ್ನ ಧರ್ಮರಾಜನೇ ಮಾಡಲಿ, ಅವನೇ ಬಾಳಲಿ ಅಂತ ಹೇಳ್ತಾ ಮತ್ತೆ ಮುಂದುವರಿಸ್ತಾ ಇದ್ದಾನೆ ಮಯೂರಧ್ವಜ.
1: ಸುರ ನದಿಯ ತೋಯ ಮಿರೆ ನೀರಡ ಸಿಹಿಮ ಜಲ.

ಗಂಗಾ ನದಿಯ ನೀರನ್ನ ಬಳಿಯಲ್ಲಿ ಇಟ್ಟುಕೊಂಡು ಬಾಯಾರಿಕೆ ಆಯಿತು ಅಂತ ಹಿಮವತ್ ಪರ್ವತದ ಒಂದು ತೊರೆಗೆ ಯಾರಾದ್ರೂ ಕೂಡ ಹೋಗ್ತಾರಿಯೇ? ನಿನ್ನ ದರ್ಶನವಾದ ಮೇಲೂ ಕೂಡ ಯಾಗವನ್ನ ಮುಂದುವರಿಸ್ತಾರಿಯೇ? ನಾನ್ ಖಂಡಿತ ಬಯಸೋದಿಲ್ಲ. ನನ್ನನ್ನ, ನನ್ನ ಹೆಂಡತಿ ಮಕ್ಕಳನ್ನ, ನನ್ನಲ್ಲಿರುವಂತಹ ಕುದುರೆಗಳು, ಯಜ್ಞೋಪಕರಣಗಳು, ನನ್ನ ಮನೆ, ನನ್ನ ಸರ್ವಸ್ವ, ನನ್ನ ರಾಜ್ಯಭಾರ ಎಲ್ಲವನ್ನೂ ಕೂಡ ನಿನ್ನ ಪದ ತಳಕ್ಕೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಮಯೂರ ಧ್ವಜ ಎಲ್ಲವನ್ನೂ ಅರ್ಪಿಸಿ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿದ್ದಾನೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ, ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಮಾಲೋಚನೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಪ್ರತಿಪಕ್ಷ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನ. ಕೆಲಸದ ಅವಧಿಯಲ್ಲಿ ಪಾರ್ಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಚಿತ್ರದುರ್ಗ, ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ರೈತರ ಅಹವಾಲು ಸ್ವೀಕಾರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶ ಖಂಡಿಸಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿದ್ದಾರೆ. ಹಲವು ಸಂಘಟನೆಗಳು ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿವೆ. ಮೈಸೂರು, ಬೆಂಗಳೂರಿನಲ್ಲಿಯೂ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಪ್ರತಿಭಟನೆ ನಡೆಯುತ್ತಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಬಾರದೆಂದು ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆಯಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರವು ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ಕನ್ನಡಪರ ಸಂಘಟನೆಗಳ ಸದಸ್ಯರು ಚಾಮರಾಜನಗರ ಭುವನೇಶ್ವರಿ ವೃತ್ತದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ರಾಜ್ಯದಲ್ಲಿ ಬರಗಾಲ ಎಂದು ಘೋಷಿಸಬೇಕು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು, ನೀರು ಹರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಸಭೆ ನಡೆಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲ ಮೋಹನ್ ಕಾತರಕಿ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಇನ್ನೊಂದೆಡೆ ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತುರ್ತು ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಕಾವೇರಿ ನದಿ ವಿಚಾರದಲ್ಲಿ ಮುಂದಿನ ಕ್ರಮಗಳ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ರಾಜ್ಯದ ಜನರಿಗೆ ಕುಡಿಯಲು ನೀರಿಲ್ಲ, ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲು ಹೇಳಿರುವುದು ಸರಿಯಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ಮುಖ್ಯಮಂತ್ರಿ ಸರ್ವಪಕ್ಷ ಸಭೆ ಕರೆಯಲಿದ್ದಾರೆ. ಸೋಮವಾರ ತಮಿಳುನಾಡು ಮುಖ್ಯಮಂತ್ರಿ ವಿಜಯನ್ ಜೋಸೆಫ್ ರಾಜ್ಯಕ್ಕೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ನ್ಯಾಯಾಲಯದ ತೀರ್ಮಾನವೇ ಅಂತಿಮ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ವರ್ಷ ಮಳೆಯೇ ಆಗಿಲ್ಲ, ಹೀಗಾಗಿ ಈ ವ್ಯಾಪ್ತಿಯ ಜಲಾಶಯಗಳಲ್ಲಿ ನೀರಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ತಮಿಳುನಾಡಿಗೆ 4.5 ಟಿಎಂಸಿ ನೀರು ಹರಿಸುವಂತೆ ರಾಜ್ಯಕ್ಕೆ ಹೇಳಿರುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆಲ್ಲ ಮೇಕೆದಾಟು ಜಲಾಶಯ ನಿರ್ಮಾಣವೇ ಉತ್ತರ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮೇಕೆದಾಟು ಜಲಾಶಯದಿಂದ ತಮಿಳುನಾಡಿಗೂ ಲಾಭವಿದೆ ಎಂಬ ಸರಳ ಸತ್ಯವನ್ನು ಅಲ್ಲಿನ ರಾಜಕಾರಣಿಗಳು ಒಪ್ಪಬೇಕು ಎಂದು ಎಂಬಿ ಪಾಟೀಲ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಾವೇರಿ ನದಿ ನೀರು ಸಮಸ್ಯೆಯನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ ಎಂದು ಬಿಜೆಪಿ ಆರೋಪಿಸಿದೆ. ಇದನ್ನು ವಿರೋಧಿಸಿ ಇದೇ 31ರಂದು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ರೈತರ ಹಿತಾಸಕ್ತಿಯನ್ನು ರಕ್ಷಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದ್ದಾರೆ. ರೈತ ಸಂಘಟನೆಗಳು ಮತ್ತು ಇತರ ಸಂಘಟನೆಗಳು ಕರೆ ನೀಡಿರುವ ಆಂದೋಲನದಲ್ಲಿ ಭಾಗವಹಿಸುವಂತೆ ಹಾಗೂ ರೈತರಿಗೆ ಬೆಂಬಲ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯವನ್ನು ಪ್ರತಿಪಾದಿಸುವ ವಕೀಲರು ಹಾಗೂ ಅಧಿಕಾರಿಗಳು ರಾಜ್ಯದಲ್ಲಿ ನೀರಿನ ಲಭ್ಯತೆಯ ಬಗ್ಗೆ ಸಮಗ್ರ ಮಾಹಿತಿ ಒದಗಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
0: ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸಂಪೂರ್ಣ ಕುಸಿದಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟಿನ ನೀರಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಕಂಡಿದೆ. 124.80 ಅಡಿ ವಿಸ್ತೀರ್ಣದ 49.452 ಟಿಎಂಸಿ ಸಾಮರ್ಥ್ಯದ ಅಣೆಕಟ್ಟಿನಲ್ಲಿ ಇಂದು ಕೇವಲ 17.126 ಟಿಎಂಸಿ ನೀರಿದೆ. ಈ ಪೈಕಿ 6.5 ಟಿಎಂಸಿ ಬಳಕೆಗೆ ಯೋಗ್ಯವಲ್ಲದ ನೀರಾಗಿದೆ. ಉಳಿದ 10.5 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯಲು ಬಳಕೆ ಮಾಡಬೇಕಿದೆ. ಒಂದು ವೇಳೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಯಂತೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇ ಆದಲ್ಲಿ ಕುಡಿಯುವ ನೀರಿಗೂ ಭಾರೀ ಸಮಸ್ಯೆ ಎದುರಾಗಲಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ನಿರ್ದೇಶಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ತಕ್ಷಣ ಜಾರಿಗೆ ತರುವಂತೆ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕಂ ಟ್ಯಾಗೋರ್ ಒತ್ತಾಯಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ರಾಜ್ಯ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಟೀಕಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ರೈತರು ಕೃಷಿ ಚಟುವಟಿಕೆ ಉಳಿಸಿಕೊಳ್ಳಲು ಕಾವೇರಿ ನೀರಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಮಾನ ಪ್ರಕಟಿಸಲಿದೆ. ನವದೆಹಲಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸಿ ಸಂಪುಟ ಸೇರ್ಪಡೆಗೊಳ್ಳುವ ಸಚಿವರ ಪಟ್ಟಿ ಅಂತಿಮಗೊಳಿಸಲಿದ್ದಾರೆ. ಇಂದು ಪಕ್ಷದ ವರಿಷ್ಠರು ಪಟ್ಟಿ ಅಂತಿಮಗೊಳಿಸಿದರೆ ನಾಳೆ ಸಂಜೆ ರಾಜಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಸಚಿವರಾಗಲಿರುವ ಶಾಸಕರ ಪಟ್ಟಿಯನ್ನು ಬಹುತೇಕ ಅಂತಿಮಗೊಳಿಸಲಾಗಿದ್ದು ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಪ್ಪಿಗೆ ಮಾತ್ರ ಬಾಕಿ ಇದೆ. ಕೆಲಸದ ಅವಧಿಯಲ್ಲಿ ತುಮಕೂರಿನ ಸಿದ್ದರಬೆಟ್ಟದ ತಪ್ಪಲಿನಲ್ಲಿ ಮದ್ಯ ಸಹಿತ ಪಾರ್ಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ಮೇರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಾರ್ಟಿ ಮಾಡಿದ್ದ ಬಗ್ಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿತ್ತು. ಈ ಕುರಿತಂತೆ ಪರಿಶೀಲನೆ ನಡೆಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ವಾಸಂತಿ ಅಮರ್ ಎಲ್ಲಾ ಸಿಬ್ಬಂದಿಯನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಗಳು 2021 ನಿಯಮ ಉಲ್ಲಂಘಿಸಿರುವುದು ಹಾಗೂ ಕರ್ತವ್ಯದ ಸಮಯದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿಲ್ಲದ ಹಿನ್ನೆಲೆಯಲ್ಲಿ ಈ ಅಮಾನತು ಆದೇಶ ಹೊರಡಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದ ಸೂಕ್ತ ಮಳೆಯಾಗದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ಅಧ್ಯಯನ ತಂಡವು ಕೃಷಿ ಭೂಮಿಗೆ ಇಳಿದು ಸೂರ್ಯಕಾಂತಿ ಬೆಳೆ ಹಾನಿಯನ್ನು ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ಆರ್ ಅಶೋಕ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದುಕೊಂಡರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಇಂದು ಬಿಜೆಪಿ ಬರ ಅಧ್ಯಯನ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದೆ. ಶಾಸಕರಾದ ಸುನೀಲ್ ಕುಮಾರ್, ಅರಗ ಜ್ಞಾನೇಂದ್ರ, ಎಚ್ಕೆ ಸುರೇಶ್, ಸಿಮೆಂಟ್ ಮಂಜು, ಚನ್ನಬಸಪ್ಪ, ಎಂಎಲ್ಸಿ ಅರುಣ್ ನೇತೃತ್ವದ ತಂಡ ಇಂದು ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಅಧ್ಯಯನ ಆರಂಭಿಸಿದೆ. ರೈತರ ಹೊಲದಲ್ಲಿ ರೋಗಕ್ಕೆ ತುತ್ತಾಗಿರುವ ಮೆಕ್ಕೆಜೋಳ ವೀಕ್ಷಿಸಿದ ತಂಡ ರೈತರಿಂದ ಸಮಸ್ಯೆ ಆಲಿಸಿ ಬರದಿಂದ ಆಗಿರುವ ಬೆಳೆ ಹಾನಿ ಹಾಗೂ ಇತರ ಸಮಸ್ಯೆಗಳ ಬಗ್ಗೆ ಬರ ಅಧ್ಯಯನ ತಂಡಕ್ಕೆ ರೈತರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ. ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಮಾಲೋಚನೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಪ್ರತಿಪಕ್ಷ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನ. ಕೆಲಸದ ಅವಧಿಯಲ್ಲಿ ಪಾರ್ಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಚಿತ್ರದುರ್ಗ, ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ರೈತರ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಆಕಾಶವಾಣಿ. ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸ್ಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವ್, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ, ಹಿಂದಿ ಕನ್ನಡಾ ಜೋ ಬೋಲ್ನಾ ಹೈ ಬೋಲೋ.
1: ಬಜಾರ್ ಗಯೀ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನೀ ಚಾಹಿಯೇ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೇ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೈ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೇ ಹೈ, ಐಸಾ ಸಮಝಿಯೆ ಕಿ ಆಪ್ ಬಜಾರ್ ಜಾ ರಹೇ ಹೋ, ಠೀಕ್ ಹೈ? ಔರ್ ದುಕಾನ್ ಸೇ ಆಪ್ಕೋ ರೋಜ್ಮರ್ರಾ ಕಿ ಜೋ ಘರ್ ಮೇ ಲಗ್ತಿ ಹೈ ಚೀಜೇ ಉಸ್ಕಿ ಖರೀದಾರಿ ಕರ್ನಿ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೈ?
3: ಜೀ ಮೇಡಮ್.
2: ಠೀಕ್ ಹೈ, ತೋ ನಾಗ್ವೇನಿ ಬನ್ ಜಾವ್ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾಂ, ಗಿರಾಕಿ.
2: ಹಾಂ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿ ಹೈ.
3: ಜೀ ಮೇಡಮ್.
2: ಠೀಕ್ ಹೈ, ತೋ ಚಲಿಯೆ ಅಪ್ನಾ ವಾರ್ತಾಲಾಪ್ ಶುರು ಕೀಜಿಯೇ.
1: ಸರಿ ಮೇಡಮ್. ಸಬೂನ್ ಹೈ?
2: ನಹೀ, ಸಬ್ಸೆ ಪಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್. ಸಾಬೂನ್ ಹೈ?
3: ಹಾಂ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೆ ದೂ? ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೇ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೈ, ತೋ ಆಪ್ ಪೂಚ್ ಸಕ್ತೆ ಹೋ. ಅಗರ್ ಆಪ್ಕೋ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೇ ಕಿತ್ನೆ ದೂ.
3: ಜೀ ಮೇಡಮ್. ಹಾಂ ಹೈ ಮೇಡಮ್, ಕಿತ್ನೆ ದೂ?
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೆ ಕಾ ಹೈ?
1: ಕಿತ್ನೆ ಕಾ ಹೈ?
3: ಪಂದ್ರಹ ರೂಪಾಯಿ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?
1: ಪಂದ್ರಹ ರೂಪಾಯಿ ಅಂದ್ರೆ ಹದಿನೈದು ರೂಪಾಯಿ ಮೇಡಮ್.
2: ಹಾಂ.
1: ಚೀನಿ ಕ್ಯಾ ಭಾವ್ ಥಿ?
2: ಥೀ ಮತ್ಲಬ್ ಭೂತ್ಕಾಲ್ ಹೋ ಗಯಾ, ಥೀ ತಬ್ ಹಮ್ ಬೋಲ್ತೆ ಹೈ ಜಬ್ ವೋ ಕಾಮ್ ಆಲ್ರೆಡಿ ಖತಮ್ ಹೋ ಚುಕಾ ಹೋ.
1: ಸರಿ ಮೇಡಮ್.
2: ಠೀಕ್ ಹೈ, ಜೈಸೆ ಅಗರ್ ಆಪ್ನೆ ಕಲ್ ಖರೀದಾ ಹೋತಾ ಯಾ ಕಲ್ ಆಯಿ ಹೋತಿ ತೋ ಠೀಕ್ ಹೈ, ಪರ್ ಯೇ ಅಭಿ ಜೋ ಹೈ ಆಪ್ಕಾ ವರ್ತಮಾನ್ ಕಾಲ್ ಹೈ, ಆಪ್ ಯಹಾಂ ಪರ್ ಖಡೆ ಹೋ ಔರ್ ಪೂಚ್ ರಹೇ ಹೋ, ತೋ ಆಪ್ ಬೋಲೋಗೆ ಚೀನಿ ಕ್ಯಾ ಭಾವ್ ಹೈ?
1: ಚೀನಿ ಕ್ಯಾ ಭಾವ್ ಹೈ?
3: ಸಾಡಾ ಬಾರಾ ರೂಪಾಯಿ ಕಿಲೋ.
2: ಸಾಡೆ ಬಾರಾ ರೂಪಾಯಿ ಕಿಲೋ?
3: ಸಾಡೆ ಬಾರಾ ರೂಪಾಯಿ ಕಿಲೋ.
1: ಔರ್ ಗೋದು?
2: ಗೋದು ನಹೀ, ಉಸ್ಕೋ ಹಿಂದಿ ಮೇ ಬೋಲ್ತೆ ಹೈ ಗೇಹೂ.
1: ಗೇಹೂ?
2: ಹಾಂ.
1: ಗೇಹೂ ಅಂದ್ರೆ ಗೋದಿ.
2: ಹಾಂ.
1: ಔರ್ ಗೇಹೂ?
3: ಗಿರಾ ರೂಪಾಯಿ ಕಿಲೋ.
2: ಅಗರ್ ಆಪ್ಕಾ ಪೆನ್ ನೀಚೆ ಗಿರ್ ಜಾಯೆ, ಕಿತಾಬ್ ನೀಚೆ ಗಿರ್ ಜಾಯೆ, ಉಸ್ಕೋ ಬೋಲ್ತೆ ಹೈ ಗಿರ್ನಾ ಯಾ ಗಿರ್ ಗಯಾ, ತೋ ಆಪ್ ಯಹಾಂ ಬೋಲಿಯೇ ಗ್ಯಾರಾ ರೂಪಾಯಿ ಕಿಲೋ.
3: ಜೀ ಮೇಡಮ್. ಗ್ಯಾರಾ ರೂಪಾಯಿ ಕಿಲೋ.
1: ಗ್ಯಾರಾ ಅಂದ್ರೆ ಹನ್ನೊಂದು ರೂಪಾಯಿ.
2: ಅಚ್ಛಾ, ಅಗ್ಲಿ ಕಕ್ಷಾ ಮೇ ಜಬ್ ಬಿ ಹಮ್ ಮಿಲೆಂಗೆ ತೋ ಆಪ್ ಯೇ ಕ್ರಮಾಂಕ ಲಿಖ್ ಕೆ ಲಾಯಿಯೇ, ಏಕ್ ದೋ ತೀನ್ ಚಾರ್ ಪಾಂಚ್ ಛೇ, ಠೀಕ್ ಹೈ? ಔರ್ ಆಪ್ ನಾಗ್ವೇನಿ ಉಸ್ಕೋ ಕನ್ನಡಾ ಮೇ ಉಸ್ಕಾ ಉಚ್ಚಾರಣ ಕೀಜಿಯೇಗಾ.
1: ಸರಿ ಮೇಡಮ್.
3: ಜೀ ಮೇಡಮ್.
2: ಹಾಂ, ಆಗೇ ಬೋಲಿಯೇ.
1: ಕಿತ್ನಾ ಸಾ ಗೇಹೂ ಹೈ?
2: ಕಿತ್ನಾ ಸಾ ಗೇಹೂ ಹೈ, ಪಾವ್ ಕಿಲೋ ಹೈ, ದೋ ಕಿಲೋ ಹೈ, ಐಸೆ ನಹೀ. ಅಗರ್ ಆಪ್ಕೋ ಪೂಚ್ನಾ ಹೈ ಕಹಾಂ ಕಾ ಹೈ,
1: ಹೌದು ಮೇಡಮ್,
2: ಕಿಸ್ ಕ್ಷೇತ್ರ ಕಾ ಹೈ, ಠೀಕ್ ಹೈ, ತೋ ಕೌನ್ ಸಾ ಗೇಹೂ ಹೈ?
1: ಕೌನ್ ಸಾ ಗೇಹೂ ಹೈ?
3: ಪಂಜಾಬ್
1: ಅಚ್ಚಿ ಕೀ ಹೈ ನಾ,
2: ಮತ್ಲಬ್ ಆಪ್ ಯೇ ಬೋಲ್ ರಹೇ ಹೋ ಕಿ ಯೇ ಅಚ್ಚಿ ಚೀಜ್ ಹೈ ಕಿ ನಹೀ ನಾ, ಆಪ್ ಬೋಲೋ ಅಚ್ಚಾ ಹೈ ನಾ?
1: ಅಚ್ಚಾ ಹೈ ನಾ?
3: ಹಾಂ, ಬಹುತ್ ಅಚ್ಚಾ ಹೈ ಮೇಡಮ್. ದೇಖಿಯೆ, ಸೋನೋ ಜೈಸೆ ದೋನೋ ಹೈ.
2: ನಹೀ ನಹೀ, ಅಗರ್ ಆಪ್ಕೋ ಯೇ ಬೋಲ್ನಾ ಹೈ ಕಿ ಉಸ್ಕೆ ಜೋ ದಾನೆ ಹೈ ವೋ ಖಿಲೆ ಖಿಲೆ ಹೈ, ಅಚ್ಚೆ ಹೈ, ಚಮಕ್ದಾರ್ ಹೈ, ತೋ ಆಪ್ ಬೋಲಿಯೆ ದೇಖಿಯೆ ಸೋನೆ ಜೈಸೆ ದಾನೆ ಹೈ.
3: ದೇಖಿಯೆ ಸೋನೆ ಜೈಸೆ ದಾನೆ ಹೈ.
1: ಮೇಡಮ್, ಸೋನಾ ಅಂದ್ರೆ ಮಲಗುವುದಲ್ಲ ಮೇಡಮ್?
2: ನಹೀ, ಯೇ ವೋ ಸೋನಾ ನಹೀ ಹೈ, ಯೇ ದೂಸರಾ ಸೋನಾ ಹೈ ಜಿಸ್ಕೆ ಆಪ್ ಜೇವರಾತ್ ಬನಾತೆ ಹೋ, ಜೈಸೆ ಆಪ್ನೆ ಅಂಗೂಠಿ ಪಹನಿ ಹುಯಿ ಹೈ, ಚೇನ್ ಪಹನಿ ಹುಯಿ ಹೈ.
1: ಹಾಂ, ಬಂಗಾರಾ.
2: ಹಾಂ, ಠೀಕ್ ಹೈ, ತೋ ಯೇ ವೋ ವಾಲಾ ಸೋನಾ ಹೈ, ತೋ ಸೋನೆ ಕೆ ಜೈಸೆ ಚಮಕ್ದಾರ್ ಖಿಲೆ ಹುವೆ ದಾನೆ ಹೈ.
1: ಸರಿ ಮೇಡಮ್. ಅಚ್ಚಾ, ದೋ ಕಿಲೋ ಚೀನಿ ಔರ್ ಪಂದ್ರಾ ಕಿಲೋ ಗೇಹೂ ದೇ ದೋ.
3: ಧಾಲ್ ಬಿ ಅಚ್ಚಿ ಹೈ, ಲೇ ಲೀಜಿಯೇ.
2: ಢಾಲ್ ಯೇ ದೂಸರಾ ಹೋತಾ ಹೈ ಜಬ್ ಲಡಾಯಿಯಾಂ ಹೋತಿ ಹೈ ನಾ, ಕುರುಕ್ಷೇತ್ರ ಮೇ ಜೈಸೆ ಹುಯಿ ಥಿ ಯಾ ಕೋಯಿ ಭಿ ಲಡಾಯಿ ಲೇ ಲೀಜಿಯೇ, ತೋ ಉಸ್ಮೇ ಅಪ್ನೆ ಆಪ್ಕೋ ಬಚಾನೆ ಕೆ ಲಿಯೇ ಜೋ ಆಗೆ ಲಗಾಯಾ ಜಾತಾ ಹೈ ವೋ ಢಾಲ್ ಹೋತಿ ಹೈ. ಯೇ ಬೋಲೆಂಗೆ ಆಪ್ ದಾಲ್.
3: ದಾಲ್?
2: ದಾಲ್. ದಾಲೆ ಭಿ ಅಚ್ಚಿ ಹೈ.
3: ದಾಲೆ ಭಿ ಅಚ್ಚಿ ಹೈ, ಲೇ ಲೀಜಿಯೇ.
1: ಅರ್ಧರ್ ಕಿ ದಾಲ್ ಏಕ್ ಕಿಲೋ ಔರ್ ಆಧೇ ಕಿಲೋ ಮೂಂಗ್ ಕಿ ದಾಲ್ ಭಿ ದೇ ದೋ.
2: ಅರ್ಧರ್ ನಹೀ, ಅರ್ಹರ್.
1: ಅರ್ಹರ್
2: ಜಿಸ್ಕೋ ಹಮ್ ಪೀಲಿ ದಾಲ್ ಯಾ ತೂರ್ ದಾಲ್ ಭಿ ಬೋಲ್ತೆ ಹೈ.
1: ಅರ್ಹರ್ ಕಿ ದಾಲ್ ಏಕ್ ಕಿಲೋ, ಆಧಾ ಕಿಲೋ ಮೂಂಗ್ ಕಿ.
2: ಹಾಂ, ಮೂಂಗ್. ಮೂಂಗ್ ಗ ಗಮ್ಲಾ, ಗೀತ್, ಗುನ್ಗುನಾನಾ.
1: ಗುನ್ಗುನಾನಾ?
2: ಹಾಂ, ಐಸೆ ಹಿ ಮೂಂಗ್.
1: ಮೂಂಗ್ ಕಿ ದಾಲ್ ಭಿ ದೇ ದೋ.
3: ಚೈನ್ ಚಾಹಿಯೇ?
2: ಚೈನ್ ಕಾ ಮತ್ಲಬ್ ಹೋತಾ ಹೈ ಸುಕೂನ್, ಸುಕೂನ್ ಪಾನಾ. ಠೀಕ್ ಹೈ, ತೋ ಆಪ್ ಚೈನ್ ತೋ ನಹೀ ಬೇಚ ಸಕ್ತೆ ನಾ ಕಿ ದೋ ಕಿಲೋ ಚೈನ್ ದೇ ದೋ ಮುಝೆ, ಮೈ ಇತ್ನೆ ಪೈಸೆ ದೂಂಗಿ.
3: ಜೀ ಮೇಡಮ್.
2: ಹಾಂ, ತೋ ಯೇ ಹೈ ಚನೆ.
3: ಚನೆ?
2: ಚನೆ ಚಾಹಿಯೇ?
3: ಚನೆ ಚಾಹಿಯೇ?
1: ಹಾಂ. ಅರೆ, ಇಸ್ಮೇ ತೋ ಕೀಡೋ ಹೈ, ಇರ್ಲಿ ಬಿಡು.
2: ಕೀಡೋ ನಹೀ, ಕೀಡೆ ಹೈ.
1: ಕೀಡೆ?
2: ಹಾಂ.
3: ಮೈ ಆಪ್ಕೋ अंधेरे से अच्छे चने निकाल कर दे दूंगा।
2: यहाँ मेरे ख्याल से आपको बोलना है अंदर से, मतलब अगर बाहर आपका नहीं रखा है दुकान में, गोदाम में है, अंदर है, दूसरे रूम में है, दूसरे कमरे में है, तो आप बोलिए मैं आपको अंदर से अच्छे चने निकाल कर देता हूँ।
3: मैं आपको अंदर से अच्छे चने निकाल कर देता हूँ,
2: क्योंकि अंधेरा का अर्थ दूसरा है, ठीक है। जब रात होती है, सूरज की रोशनी नहीं होती, तब वो अंधेरा हो जाता है, उसको बोलते हैं अंधेरा।
3: जी मैडम। ये देखिए मैडम, बहुत अच्छे कबूल चने हैं।
2: कबूल आप बेहतर है बोलिए, काबुली चने हैं।
3: काबुली चने हैं,
1: ठीक है। आधा किलो दे दो। और सुनो, एक पैकेट नमको, जीरा, इलोची, लौंग और सौंपा भी दे दो।
3: जी बहुत अच्छा।
2: नमको नहीं, नमक।
1: नमक,
2: जीरा,
1: जीरा
2: और सौंपा नहीं, सौंफ।
1: सौंफ,
2: सौंफ जो आप खाना खाने के बाद खाते हैं, इसकी शक्ल जीरे के जैसी होती है।
1: हाँ,
2: तो उसको बोलते हैं सौंफ।
1: सरे मैडम। मैडम कन्नड़दल्ली हेल्तीनि मैडम।
2: बोलो।
1: नमक अंद्रे उप्पु, जीरा अंद्रे जीरिगे, इलायची अंद्रे एलक्की, लौंग अंद्रे लवंगा।
2: ठीक है, बहुत खूब।
1: हिसाब अंद्रे इनु मैडम।
2: हिसाब मतलब जो भी आपने अभी तक खरीदा है उसके कुल मिला के कितने पैसे हुए।
1: हाँ, बेलेगड़नु कूड़ी सी हेलो दो। सरी मैडम, हिसाब करके बताओ कितना हुआ।
3: अभी करता हूँ, ये लीजिए, सब कुछ मिला कर 350 रुपए हुए।
2: 350 नहीं, 350।
3: 350।
2: हाँ,
3: ये लीजिए, सब कुछ मिलाकर 350 रुपए हुए।
1: 350 अंदर 350 रुपाई मैडम।
2: हाँ,
1: भाव ठीक ठीक लगाओ भैया, हमेशा हम आपका ही दुकान से लिया कर जाती हूँ।
2: लिया कर जाती हूँ नहीं, जब आप बार बार करते हो या रोजमर्रा पे आप कोई एक्टिविटी करते हो तो आप बोलिए वहाँ से ही लेते हैं, आपकी दुकान से ही लेती हूँ।
1: आपकी ही दुकान से लेती हूँ।
3: भाव बिल्कुल ठीक लगाया है मैडम। आपको हमारे सम्मान से कभी कोई शिकार नहीं होगा, फिर भी चलिए आप 340 रुपए दे दीजिए।
2: ये जो भाव तोल कर रहे हैं आप वो तो अच्छा है, लेकिन थोड़े शब्दों को संभालिए। जैसे आपने बोला सम्मान, सम्मान मतलब होता है आदर, इज्जत, ठीक है। तो ये वहाँ नहीं आएगा, हमारे सामान से।
3: हमारे सामान से
2: मतलब आपकी दुकान से जो आप बेच रहे हैं, ठीक है। शिकार नहीं होगी, नहीं, शिकार जानवरों का शिकार किया जाता है जंगल में, कुछ लोग करते हैं ना जा,

ಆಕಾಶವಾಣಿ ಎಫ್ಎಂ ರಾಯಂಪುರ ಕೇಳ್ತಾ ಇದ್ದೀರಿ. 3:06 ಆಗ್ತಿದೆ, ಅಂದ್ರೆ ನಾವಿದ್ದೇವೆ ಉಮಾಂಗ್ ಕಾರ್ಯಕ್ರಮದ ಸಮಯದಲ್ಲಿ. ಹೌದು, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

0: तो अब हमारा आज का कार्यक्रम यहीं पर समाप्त होता है, इसलिए अपने मित्र अजीत और उमंग की तकनीकी टीम के साथ यानी कुसुमलता,
1: जगबंधु,
0: चेतना,
1: अर्शद,
0: सौम्या
1: और फैजान के साथ विमलेश को आज्ञा दीजिए।
0: नमस्कार।
2: उमंग उमंग उमंग उमंग
3: ಆಕಾಶವಾಣಿ ಎಫ್ಎಂ ರೈಂಬ ಕೇಳ್ತಾ ಇದ್ದೀರಿ, ಇದುವರೆಗೂ ಉಮಂಗ್ ಕೇಳಿದ್ರಿ, ಈಗ ಕೇಳಿ ನ್ಯಾಯವಾಣಿ.
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
6: ನಮಸ್ತೆ ಸರ್.
5: ಈಗ ಯಾವುದೋ ಒಂದು ಕಚೇರಿನಲ್ಲಿ ಪೆಟರ್ನಿಟಿ ಲೀವ್ ತಗೊಂಡು ಒಬ್ಬ ಮಹಿಳೆ ಹೋಗಿರ್ತಾರೆ, ವಾಪಸ್ ಬಂದಾಗ ಅಲ್ಲಿರುವಂತಹ ಬಾಸ್ ಏನೋ ಒಂದು ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು, ಕೆಲಸ ಅವರು ನೀಡಕ್ಕೆ ಒಪ್ಪಲಿಕ್ಕಿಲ್ಲ, ಆ ಕೆಲಸದಿಂದ ನಾವು ಅವರನ್ನು ತೆಗಿಬಹುದು ಅಂತೇಳಿ ಆ ಭಾವನೆ ಅವರಲ್ಲಿ ಇರುತ್ತೆ. ಅವಾಗ ಇವರು ಏನ್ ಮಾಡಬೇಕು, ಯಾವ ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡಿ ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ, ನನಗೆ ಈ ಕೆಲಸ ಮತ್ತೆ ಸಿಗಬೇಕು ಅಂತೇಳಿ ಮುಂದುವರಿಬೇಕಾಗತ್ತೆ, ಏನ್ ಹಕ್ಕಿದೆ ಅವರಿಗೆ?
6: ಓಕೆ, ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಅಂತ ಹೇಳ್ತೀವಿ, ಅದರ ಅಡಿಯಲ್ಲಿ ತಾಯಿತನದ ರಜೆಯಿಂದ ವಾಪಸ್ ಬಂದ್ಮೇಲೆ ಅವರು ರಜೆ ಹೋಗೋಕಿನ ಮುಂಚೆ ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರೋ ವಾಪಸ್ ಬಂದ ಮೇಲೆ ಅದೇ ಹುದ್ದೆಯಲ್ಲೇ ಮುಂದುವರೆಸಿಕೊಂಡು ಹೋಗ್ಬೇಕಾದಂತದ್ದು ಆ ಮಹಿಳೆಯರ ಹಕ್ಕು. ಅಲ್ಲಿ ಆಫೀಸ್ ನಲ್ಲಿ ಇರುವಂತ ಬಾಸ್ ಆ ರೀತಿ ಏನಾದ್ರೂ ಯಾವ್ದೋ ಒಂದ ತಾಯ್ತನದ ರಜೆಯಿಂದ ಬಂದ್ಮೇಲೆ ಯಾವ್ದೋ ಒಂದ ಕಾರಣದಿಂದ ನಿಮ್ಮನ್ನ ದಂಡಿಸ್ತಿದ್ರೆ ಅದು ಕಾನೂನಿನ ವಿರುದ್ಧವಾಗಿ, ಅದು ಕೆಲಸ ನೀಡದೆ ಇರಬಹುದು ಅಥವಾ ನಿಮ್ಮ ಹುದ್ದೆ ಬದಲಾಸಬಹುದು ಅಥವಾ ನಿಮ್ಮ ಕೂಡೋ ಸ್ಥಳವನ್ನ ಬದಲಾಸಬಹುದು, ನಿಮಗೆ ಆ ಆಫೀಸಿನ ವಾತಾವರಣದಲ್ಲಿ ಕಷ್ಟ ಮಾಡಿಕೊಡೋದು, ಇವೆಲ್ಲವೂ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ ಮತ್ತು ಪಾಶ್ ಆಕ್ಟ್ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡಬಹುದು.
5: ತಕ್ಷಣ ನಾವು ಏನ್ ಮಾಡ್ಬೇಕಂಗಾರೆ ಅವಾಗ
6: ಸರ್, ನಾವು ಈ ರೀತಿ ಇನ್ಫ್ರಿಂಜ್ಮೆಂಟ್ ಆದಾಗ ತಕ್ಷಣ ನಾವು ದಾಖಲೆಗಳನ್ನ ಜೋಡಿಸ್ಕೋಬೇಕು. ನಿಮ್ ಜೊತೆ ಬಾಸ್ ಏನಾದ್ರೂ ವ್ಯವಹಾರ ಬೇರೆ ರೀತಿಯಿಂದ ಮಾಡಿದ್ರೆ, ಅದು ಇಮೇಲ್ ಮುಖಾಂತರ, ಮೆಸೇಜ್ ಮುಖಾಂತರ ಏನಾದ್ರೂ ನಿಮಗೆ ಮೆಸೇಜ್ ಕಳಿಸಿದ್ರೆ ಅವುಗಳನ್ನೆಲ್ಲ ದಾಖಲೆಯಾಗಿ ಇಟ್ಕೋಬೇಕು. ಅಥವಾ ಕೆಲಸ ನೀಡದೇ ಇರೋ ಅಂತ ಯಾವ್ದಾದ್ರು ನಿಮ್ ಹತ್ರ ದಾಖಲಾತಿಗಳಿದ್ರೆ, ಉದಾಹರಣೆಗಳಿದ್ರೆ ಅದನ್ನ ನೀವು ಸಂಗ್ರಹಿಸಬಹುದು, ದೂರನ್ನ ನೀಡಬಹುದು.
5: ಎಲ್ಲಿ ನೀಡಬೇಕು? ಹಾಗಾದ್ರೆ
6: ಅದೇ ಕಚೇರಿಯಲ್ಲಿ HR ಅಂತ ಇರ್ತಾರೆ, ಅವರಿಗೆ ನಾವು ಲಿಖಿತವಾಗಿ ದೂರನ್ನ ನೀಡಬಹುದು ಸರ್. ಆಮೇಲೆ ಯಾವುದೇ ಕಚೇರಿ ಆಗ್ಲಿ, ಮಹಿಳೆಯರು 10 ಜನಕ್ಕಿಂತ ಜಾಸ್ತಿ ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಿದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಹೇಳ್ತೀವಿ ನಾವು, ಅದು ಪಾಶ್ ಆಕ್ಟ್ ಅಡಿಯಲ್ಲಿ ಬರುತ್ತೆ, ಅಲ್ಲಿ ನಾವು ಕಂಪ್ಲೇಂಟ್ ಅನ್ನ ದಾಖಲಿಸಬಹುದು. ಅಥವಾ HR ಸ್ಪಂದಿಸದೇ ಇದ್ರೆ ನಾವು ಲೇಬರ್ ಕಮಿಷನರ್ಗೆ ದೂರನ್ನ ನೀಡಬಹುದು. ಅಥವಾ ಇನ್ನೂ ತೀವ್ರವಾದ ಸಮಸ್ಯೆ ಆದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಹೇಳ್ತೀವಿ, NCW.NIC.IN ಅಲ್ಲಿ ನಾವು ಆನ್ಲೈನ್ ಮುಖಾಂತರ ದೂರನ್ನ ನಾವು ನೀಡಬಹುದು ಸರ್.
5: ಇಷ್ಟೆಲ್ಲ ಬಹಳಷ್ಟು ಕಾನೂನು ಮಾತಾಡ್ತಾರೆ ಇವರು ಅಂತ ಹೇಳಿ, ವಜಾ ಮಾಡಿದ್ರೆ?
6: ವಜಾ ಮಾಡಕ್ಕೆ ಆಗೋದಿಲ್ಲ ಸರ್, ಯಾಕಂತಂದ್ರೆ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ Section 12 ಪ್ರಕಾರ ತಾಯ್ತನದ ರಜೆ ಕಾರಣಕ್ಕೆ ವಜಾ ಮಾಡುವುದು ಕಾನೂನಿನ ವಿರುದ್ಧ, 1 ವರ್ಷ ಜೈಲು ಮತ್ತು ದಂಡವನ್ನ ಕೂಡ ವಿಧಿಸಬಹುದು. ಆಮೇಲೆ ಲೇಬರ್ ಕೋರ್ಟ್ ಮುಖಾಂತರ ನಿಮಗೆ ಮರು ನೇಮಕವನ್ನ ನಾವು ಮಾಡ್ಕೋಬಹುದು. ಅದು ಗವರ್ಮೆಂಟ್ ಆಫೀಸ್ ಅಂತ ಇದ್ರೆ ನೀವು ಅದು ಸಸ್ಪೆನ್ಷನ್ ನೀವು ಕ್ಯಾನ್ಸಲ್ ಕೋರ್ಟ್ ಮುಖಾಂತರ ಕೂಡ ನೀವು ಸಸ್ಪೆನ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಸರ್.
5: ಅಂದ್ರೆ ವಜಾ ಮಾಡೋ ಲಕ್ಷಣಗಳು ಏನಾದರೂ ಕಾಣ್ತಾ ಇದ್ರೆ ಅಥವಾ ಅವ್ರು ಹೇಳ್ತಾರೆ ನಿಮ್ಮನ್ನು ವಜಾ ಮಾಡ್ಬಿಡ್ತೀವಿ ಅಂತ ಹೇಳಿ, ಆ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ನಾವು ಬೇಕಾರ ಮುಂದುವರೆದು ದೂರನ್ನ ನೀಡಬಹುದು ಮತ್ತು ನಮ್ಮ ಆ ಕೆಲಸವನ್ನು ವಾಪಸ್ ಪಡೆಯಬಹುದು. ನಮ್ಮ ಹಕ್ಕು ಇರುತ್ತೆ, ಅದಕ್ಕೆ ಕಾನೂನಿನ ರಕ್ಷಣೆ ಕೂಡ ಇದೆ ಅಂತ ಅನ್ನೋದನ್ನ ನಾವು ತಿಳ್ಕೊಂಡಂಗಾಯ್ತು. ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರೇ, ನಮಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
6: ನಮಸ್ಕಾರ ಸರ್.
4: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸ್ನೇಹಿತರೆ, ಇದುವರೆಗೂ ನ್ಯಾಯವಾಣಿ ಕೇಳಿದ್ರಿ.
7: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೋಮ್ ಬಿಸಿಲಿನ ಹೊತ್ತಿನಲ್ಲಿ. ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಇವತ್ತಿನ ಮೊದಲ ಪ್ರಶ್ನೆ ಹೇಗಿದೆ ನೋಡಿ. 1968 ತೆರೆ ಕಂಡಂತಹ ಕನ್ನಡದ ಈ ಚಿತ್ರವೊಂದರಲ್ಲಿ ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಟಿ ಎಂ ಸುಂದರ ರಾಜನ್ ಹಾಗೆಯೇ ಪಿತಾಪುರಂ ನಾಗೇಶ್ವರ ರಾವ್ ಅವರ ಧ್ವನಿಗೆ ಲಿಪ್ ಸಿಂಕ್ ಮಾಡಿದ್ರು. ಯಾವುದು ಈ ಚಿತ್ರ ಅಂತ ನೀವು ನಮಗೆ ಹೇಳಬೇಕು. 1968 ತೆರೆಕಂಡಂತಹ ಚಿತ್ರ ಇದು. ಇದರಲ್ಲಿ ಮಾತ್ರ, ಇದೊಂದೇ ಒಂದು ಚಿತ್ರದಲ್ಲಿ ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಲಿಪ್ ಸಿಂಕ್ ಮಾಡಿದ್ದಾರೆ. ಅದು ಯಾರ ಧ್ವನಿಗೆ ಅಂದರೆ ಟಿ ಎಂ ಸೌಂದರ ರಾಜನ್ ಹಾಗೆಯೇ ಪಿತಾಪುರಂ ನಾಗೇಶ್ವರ ರಾವ್ ಅವರ ಧ್ವನಿಗೆ ಲಿಪ್ ಸಿಂಕ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಯಾವುದು ಈ ಕನ್ನಡ ಚಿತ್ರ ಬೇಗ ಬೇಗ ತಿಳಿಸಿ. 1968 ತೆರೆಕಂಡಂತಹ ಚಿತ್ರ ಅಂತ ಒಂದು ಸಣ್ಣ ಹಿಂಟ್ನ ಕೂಡ ನಾನು ಕೊಟ್ಟಿದ್ದೀನಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಅಂದ ಹಾಗೆ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರಾಂಬೋದಲ್ಲಿ ಹೊಂಬಿಸಿಲಿನ ಈ ಹೊತ್ತಿನಲ್ಲಿ ಯಾರೆಲ್ಲ ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ರಘುನಾರಾಯಣ್, ನೇತ್ರಾ, ದಿಲೀಪ್ ಕಲ್ಯಾಣ್ಕರ್, ಆಶಾ ಶ್ರೀನಿವಾಸ್, ಶ್ರೀನಾಥ್ ಹಾಗೆ ಹರಿಹರನ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. 1968ರಲ್ಲಿ ತೆರೆಕಂಡಂತಹ ಕನ್ನಡದ ಈ ಚಿತ್ರವೊಂದರಲ್ಲಿ ಮಾತ್ರ ಡಾ ರಾಜ್ಕುಮಾರ್ ಅವರು, ಟಿಎಂ ಸೌಂದರರಾಜನ್ ಹಾಗೆಯೇ ಪಿತಾಪುರಂ ನಾಗೇಶ್ವರ ರಾವ್ ಅವರ ಧ್ವನಿಗೆ ಲಿಪ್ಸಿಂಕ್ ಮಾಡಿದ್ದಾರೆ, ಯಾವುದು ಈ ಚಿತ್ರ ಅಂತ ಕೇಳಿದೆ. ಸರಿಯಾದಂತಹ ಉತ್ತರ ಆಗಿತ್ತು ಸಿಂಹ ಸ್ವಪ್ನ. ರಾಜ್ಕುಮಾರ್, ಉದಯ್ಕುಮಾರ್, ನರಸಿಂಹರಾಜು ಹಾಗೆ ಡಿಕ್ಕಿ ಮಾಧವರಾವ್ ಅವರು ನಡೆಸಿದ್ರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಕೂಡ ಇತ್ತು. ಇದೀಗ ನಿಮ್ಮ ಕೆಲವರ ಉತ್ತರಗಳು ನಮ್ಮನ್ನ ತಲುಪಿದೆ, ಆದರೆ ಈಗಾಗಲೇ ನಾನು ಉತ್ತರವನ್ನು ಅನೌನ್ಸ್ ಮಾಡಿರೋದ್ರಿಂದ ನಿಮ್ಮ ಹೆಸರನ್ನು ಹೇಳೋದಕ್ಕೆ ಆಗ್ತಿಲ್ಲ. ಖಂಡಿತ ಬೇಜಾರು ಮಾಡ್ಕೋಬೇಡಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಮುಂದಿನ ಪ್ರಶ್ನೆಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಮನಮೋಹನ್ ದೇಸಾಯಿ ನಿರ್ದೇಶನದ ಈ ಹಿಂದಿ ಚಿತ್ರದಲ್ಲಿ ರಾಜೇಶ್ ಖನ್ನಾ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಮಮತಾಜ್ ಹಾಗೇನೆ ವಿನೋದ್ ಖನ್ನಾ ಅವರು ಕೂಡ ಮುಖ್ಯ ಭೂಮಿಕೆಯಲ್ಲಿ, ಆದರೆ ಲೀಡ್ ಆಕ್ಟರ್ಸ್ ಆಗಿ ಕಾಣಿಸಿಕೊಂಡಂತಹ ಚಿತ್ರ ಇದು. ಆಕ್ಷನ್ ಕಾಮಿಡಿ ಸಿನಿಮಾ, ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಮೂವಿ ಆಗಿತ್ತು, ಮತ್ತು ಇದು ಅವತ್ತಿನ ಕಾಲದ ಅತ್ಯಂತ ಯಶಸ್ವಿ ಚಿತ್ರ ಕೂಡ ಆಗಿತ್ತು. ಹಾಗೆ ಈ ಒಂದು ಚಿತ್ರದ ಕಥೆಯ ವಿಷಯಕ್ಕೆ ಬರೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಸಮಾಚಾರ. ಮನಮೋಹನ್ ದೇಸಾಯಿ ಅವರ ಪತ್ನಿ ಜೀವನ ಪ್ರಭಾ ಅವರು ಈ ಒಂದು ಚಿತ್ರದ ಕಥೆಯನ್ನು ಬರೆದಿದ್ರು. ಮಾತ್ರವಲ್ಲ, ಈ ಚಿತ್ರದ ನಟನೆಗಾಗಿ ರಾಜೇಶ್ ಖನ್ನಾ ಅವರಿಗೆ ಫಿಲಂ ಫೇರ್ ಪ್ರಶಸ್ತಿ ಕೂಡ ಸಂದಿತ್ತು. ಈ ಹಿಂದಿ ಚಿತ್ರದ ಹೆಸರೇನು? ಸಿಕ್ಕಾಪಟ್ಟೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇಷ್ಟು ಡೀಟೇಲ್ಸ್ನಲ್ಲಿ ಯಾವೊಂದು ಎಳೆ ಇಟ್ಕೊಂಡು ನೀವು ಹುಡುಕಿದ್ರು ಕೂಡ ಖಂಡಿತ ಉತ್ತರ ಸಿಕ್ಬಿಡುತ್ತೆ. ಆಲ್ ದಿ ಬೆಸ್ಟ್. ಸರಿಯಾದಂಥ ಉತ್ತರವನ್ನೇ ಕಳಿಸಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇನ್ನೊಂದ್ಸಲ ಪ್ರಶ್ನೆ ಹೇಳ್ತಾ ಇದ್ದೀನಿ. ಮನಮೋಹನ್ ದೇಸಾಯಿ ನಿರ್ದೇಶನದ ಈ ಹಿಂದಿ ಚಿತ್ರದಲ್ಲಿ ರಾಜೇಶ್ ಖನ್ನಾ ಅವರು ಡಬಲ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ರು, ವಿನೋದ್ ಖನ್ನಾ ಹಾಗೆ ಮುಮ್ತಾಜ್ ಅವರು ಇದ್ರು. ಆಕ್ಷನ್ ಕಾಮಿಡಿ ಸಿನಿಮಾ, ಮನಮೋಹನ್ ದೇಸಾಯಿ ಅವರ ಹೆಂಡತಿ, ಅವರ ಪತ್ನಿ ಜೀವನ ಪ್ರಭಾ ಅವರು ಬರೆದಂತಹ ಕಥೆಯನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದು. ಫಿಲಂ ಫೇರ್ ಪ್ರಶಸ್ತಿ ಕೂಡ ಬಂತು ರಾಜೇಶ್ ಖನ್ನಾ ಅವರ ನಟನೆಗೆ. ಯಾವುದು ಈ ಚಿತ್ರ? 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಬೇಗ ಬೇಗ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ರಾಜೇಶ್ ಖನ್ನಾ ಅವರು ಡಬಲ್ ರೋಲ್ನಲ್ಲಿ ನಟಿಸಿದಂತಹ ಚಿತ್ರದ ಹೆಸರನ್ನು ಕೇಳಿದೆ. ಒಂದಷ್ಟು ಡೀಟೇಲ್ಸ್ನು ಕೂಡ ಕೊಟ್ಟಿದೆ. ಸರಿಯಾದಂತಹ ಉತ್ತರವನ್ನು ಗೆಸ್ ಮಾಡಿ ಕರೆಕ್ಟ್ ಆಗಿ ಕಳಿಸಿರೋದು ಎನ್ ಆರ್ ಪ್ರಸಾದ್ ಅವರು, ಚಂದ್ರಪ್ಪ, ಹಾಗೇನೆ ಮಂಜುನಾಥ್, ಬಿಂದು, ಪ್ರಕಾಶ್, ದೇವಿ ಸಿಂಗ್, ಗುರುರಾಜ್ ಕುಟುಂಬ, ಎನ್ ಜಿ ಬಸವರಾಜ, ಪದ್ಮಶ್ರೀ ಮತ್ತು ಕುಟುಂಬದವರು, ಶ್ರೀಲಕ್ಷ್ಮಿ ಗುರುರಾಜ್, ಸುಜಾತ ಕೆ ನಟರಾಜ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಯಾರೆಲ್ಲ ಸರಿ ಉತ್ತರವನ್ನು ಕಳಿಸಿದ್ರಿ ಆದರೂ ಕೂಡ ಮೊದಲ 10 ಜನರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ. ನಿಮ್ಮ ಮೆಸೇಜಸ್ ಸ್ವಲ್ಪ ನಿಧಾನವಾಗಿ ನಮಗೆ ತಲುಪಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲರ ಮೆಸೇಜಸ್ ಬೇಗ ಬಂತು, ಹಾಗಾಗಿ ಇವರೆಲ್ಲರ ಹೆಸರನ್ನು ಹೇಳಿದ್ದೀವಿ. ಖಂಡಿತ ಬೇಸರ ಮಾಡ್ಕೋಬೇಡಿ. ಪ್ರತಿದಿನ ಮಧ್ಯಾಹ್ನ 3:35 ಸಂಜೆ 4 ಗಂಟೆಯ ತನಕ ಹೊಂಬಿಸಿಲು ಕಾರ್ಯಕ್ರಮ ಇರೋದೇ ನಿಮಗಾಗಿ. ಪ್ರತಿದಿನವೂ ಕೂಡ ಪ್ರಶ್ನೆಗಳಿರುತ್ತೆ, ಹಾಗೆಯೇ ನೀವು ಕೂಡ ಉತ್ತರ ಕಳಿಸೋದ್ರ ಮೂಲಕ ಪಾರ್ಟಿಸಿಪೇಟ್ ಮಾಡಬಹುದು. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ ಅಂತ ನೆನಪಿಸ್ತಾನೆ. ಸರಿಯಾದಂತಹ ಉತ್ತರ ಆಗಿತ್ತು ಸಚ್ಚಾ ಜೂಟ. ಸಚ್ಚಾ ಜೂಟ ಅನ್ನುವಂತಹ ಸಿನಿಮಾದಲ್ಲಿ ಇವರು ಡಬಲ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ರು. ಮಾತ್ರ ಅಲ್ಲ, ಈ ಸಿನಿಮಾದ ನಟನೆಗಾಗಿ ರಾಜೇಶ್ ಖನ್ನಾ ಅವರಿಗೆ ಫಿಲಂ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇನ್ನು ಇವತ್ತಿನ ಹೊಂಬೆಸಿಡು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಹೇಗಿದೆ? ಹಿಂದಕ್ಕೆ ಹಾರುವಂತಹ ಶಕ್ತಿ ಇರುವ ಏಕೈಕ ಪಕ್ಷಿ ಯಾವುದು? ಹಿಂದಕ್ಕೆ ಹಾರುವಂತಹ, ಹಿಂದಕ್ಕೆ ಚಲಿಸುವಂತಹ ಶಕ್ತಿ ಇರುವಂತಹ ಏಕೈಕ ಪಕ್ಷಿ ಯಾವುದು? 4 ಆಪ್ಷನ್ಸ್ ಹೇಗಿದೆ? ಕೋಯಲ್, ಆಪ್ಷನ್ ಬಿ ಸ್ಪ್ಯಾರೋ, ಆಪ್ಷನ್ ಸಿ ಸೈಬೇರಿಯನ್ ಕ್ರೇನ್, ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. 4 ಹೀಗಿದೆ: ಆಪ್ಷನ್ ಎ ಕೋಯಲ್, ಆಪ್ಷನ್ ಬಿ ಸ್ಪ್ಯಾರೋ, ಆಪ್ಷನ್ ಸಿ ಸೈಬೇರಿಯನ್ ಕ್ರೇನ್, ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. ಇವು 4 ಒಂದಕ್ಕೆ ಮಾತ್ರ. ಎಲ್ಲಾ ಪಕ್ಷಿಗಳು ಕೂಡ ಚಲಿಸುತ್ತೆ, ಮುಂದಕ್ಕೆ ಹೋಗಬೇಕು ಅಂದ್ರೆ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಬರಬೇಕು ಅಂದ್ರೆ ಮತ್ತೆ ವಾಪಸ್ ತಿರುಕೊಂಡು ಹಿಂದಕ್ಕೆ ಹಾರಬೇಕೆ ಹೊರತು ನಿಂತಲ್ಲಿಂದಾನೆ ಮುಖ ಮುಂದೆ ಇರಬೇಕಾದ್ರೆ ಹಿಂದಕ್ಕೆ ಹಾರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಒಂದು ಹಕ್ಕಿಗೆ ಮಾತ್ರ ಹಿಂದಕ್ಕೂ ಚಲಿಸಬಲ್ಲಂತಹ ಶಕ್ತಿ ಇದೆ, ಈ ಒಂದೇ ಒಂದು ಹಕ್ಕಿಗೆ ಮಾತ್ರ. 4 ಸರಿಯಾದಂತಹ ಉತ್ತರ ಅಡಗಿದೆ, ಅದು ಯಾವುದು ಅಂತ ಹುಡುಕಿ ಬೇಗ ನಮಗೆ ಕಳಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ನಾವು ಕೇಳಿದಂತಹ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರು ಅಂದ್ರೆ, ಜಗದಾಂಬಿಕಾ, ಹಾಗೆ ಸುಬ್ರಹ್ಮಣ್ಯ, ನಿತ್ಯ, ಹರ್ಷಿತ, ಹೊನ್ನೂರು ಅಲಿ, ಲಕ್ಷ್ಮೀಪತಿ, ಜಾಫರ್, ಹರೀಶ್, ಬಿ ಎಂ ವಿಶ್ವನಾಥ್, ಹಾಗೆ ಸುಭಾನ್ ಕೋರಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹಿಂದಕ್ಕೆ ಹಾರುವಂತಹ ಶಕ್ತಿ ಇರುವ ಏಕೈಕ ಪಕ್ಷಿ ಯಾವುದು ಅಂತ ಕೇಳಿದ್ದೆ, ಹಮ್ಮಿಂಗ್ ಬರ್ಡ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇದರ ರೆಕ್ಕೆಗಳನ್ನು ವೃತ್ತಾಕಾರವಾಗಿ ಇದು ಚಲಿಸಬಲ್ಲದು, ಅಂದರೆ ಪೂರ್ತಿ 360 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಮಾಡೋದಕ್ಕೆ ಸಾಧ್ಯ ಇರುವಂತಹ ರೆಕ್ಕೆಗಳು ಇದಕ್ಕೆ ಇರೋದ್ರಿಂದ ಇದು ಮುಂದಕ್ಕಾದ್ರೂ ಚಲಿಸಬಹುದು, ಹಿಂದಕ್ಕಾದ್ರೂ, ಮೇಲಕ್ಕಾದ್ರೂ, ಕೆಳಕ್ಕಾದ್ರೂ, ಹೇಗಂದ್ರೆ ಹಾಗೆ ಹಾರಬಲ್ಲಂತಹ ಶಕ್ತಿ ಇರುವಂತಹ ಸಾಮರ್ಥ್ಯ ಇರುವಂತಹ ಹಕ್ಕಿ ಅಂತ ಹೇಳಲಾಗತ್ತೆ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಹಮ್ಮಿಂಗ್ ಬರ್ಡ್ ಅಂತ ಸರಿಯಾದಂತಹ ಉತ್ತರ ಕೊಟ್ರಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ, ಮಧುರವಾದ ಹಾಡಿಗೆ. ಈ ಹೊತ್ತಿನಲ್ಲಿ ಯಾರೆಲ್ಲ ಮೆಸೇಜ್ ಮಾಡಿದ್ರಿ, ಯಾರೆಲ್ಲ ಸ್ಪೋರ್ಟಿವ್ ಸ್ಪಿರಿಟ್ನಲ್ಲಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಪ್ರೀತಿ ಹಾಗೆ ಧನ್ಯವಾದಗಳು.

0: Akashvani FM Rainbow 101.3 MHz Musically yours.
1: ಆಕಾಶವಾಣಿ ಎಫ್ ಎಂ ರೈಮ್ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 4:10 ಇದೆ. ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ PRO ಸತೀಶ್ ಕುಮಾರ್ ಅವರು ಇದ್ದಾರೆ. ಸತೀಶ್ ಕುಮಾರ್ ಅಂತ ಹೇಳಿದ್ರೆ ಹೆಚ್ಚು ಜನರಿಗೆ ಗುರುತು ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕನ್ನಡ ಚಲನಚಿತ್ರ ರಂಗದಲ್ಲಿರಬಹುದು ಅಥವಾ ಬೇರೆ ಬೇರೆ ಭಾಷಾ ರಂಗದಲ್ಲಿರಬಹುದು, ತೆಲುಗು, ತಮಿಳು, ಹಿಂದಿ, ತುಳು, ಕೊಡವ, ಒರಿಯಾ ಚಿತ್ರಗಳಿಗೂ ಇವರು ಕೆಲಸ ಮಾಡಿದ್ದಾರೆ. ಈ ಇಂಡಸ್ಟ್ರಿಗಳಲ್ಲಿ ಇರಬಹುದು. ಓಂ ಸತೀಶ್ ಅಂದ್ರೆ ಖಂಡಿತವಾಗ್ಲೂ ಪರಿಚಿತರು, ಇವರು ಚಿರಪರಿಚಿತರು ಅಂತಲೇ ಹೇಳಬಹುದು. ಚಿತ್ರಕಲೆ ಹಾಗೆ ಪತ್ರಿಕೋದ್ಯಮದಲ್ಲಿ ಅಪಾರ ಆಸಕ್ತಿ ಹಾಗೆ ಪರಿಶ್ರಮ ಹೊಂದಿರುವಂತವರು. 1978 ಕೂಡ ಚಿತ್ರರಂಗದಲ್ಲಿ ಮೇಕಪ್ ಮ್ಯಾನ್ ಆಗಿ, ಪೋಸ್ಟರ್ ಡಿಸೈನರ್ ಆಗಿ, ಹಾಗೆ PRO ಆಗಿ ದಿಗ್ಗಜರ ಚಿತ್ರಗಳಿಗೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಡಾಕ್ಟರ್ ರಾಜ್, ಅಂಬರೀಷ್, ವಿಷ್ಣುವರ್ಧನ್, ಪ್ರಭಾಕರ್, ಅಮಿತಾಬ್ ಬಚ್ಚನ್, NTR ಮುಂತಾದವರೊಂದಿಗೆ ಕಾರ್ಯನಿರ್ವಹಿಸಿರುವಂತಹ ಶ್ರೀಮಂತ ಅನುಭವ ಹೊಂದಿರುವಂತಹ ಓಂ ಸತೀಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಅನ್ನೋದು ನಮಗೆ ಹೆಮ್ಮೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಸರ್, ನಮಸ್ಕಾರ.
2: ಸ್ವಾಗತ.
1: ಮೊದಲಿಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಥವಾ ಅಮಿತಾಬ್ ಬಚ್ಚನ್ ಅವರನ್ನ, ವಿಷ್ಣುವರ್ಧನ್ ಅವರನ್ನ ನೇರವಾಗಿ ಭೇಟಿ ಮಾಡಕ್ಕೆ ಸಾಧ್ಯ ಇಲ್ಲ, ಆದ್ರೆ ನೀವು ಅವರನ್ನ ನೇರವಾಗಿ ಭೇಟಿ ಮಾಡಿದ್ದಲ್ದೆ ಅವರ ಚಿತ್ರಗಳಿಗೆ ಕೆಲಸ ಮಾಡಿದ್ದೀರಿ. ಹಾಗಾಗಿ ಅವರನ್ನ ನೋಡಿರುವಂತಹ ನೀವು ನಮಗೆ ಪ್ರೀತಿಪಾತ್ರರು. ತುಂಬಾ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.
2: ಖಂಡಿತ ಮೇಡಮ್.
1: ನೀವು ಇದೀಗ ಮಾತಾಡ್ತಾ ಹೇಳಿದ್ರಿ, 10 ವರ್ಷದ ಹುಡುಗ ಇಂಡಸ್ಟ್ರಿ ಸೇರ್ಕೊಂಡೆ ನಾನು 1978 ಅಂತ ಹೇಳಿ, ಆ ಒಂದು ಕಥೆ, ಆ ರೋಚಕ ಕಥೆಯನ್ನು ನಮ್ಗೆ ಹೇಳಿ.
2: ಅದು ಆವಾಗ ನನಗೆ ಬರೀ ಆ ಸಿನಿಮಾಗಳ ಕರ್ಕೊಂಡೋಗೋರು ಮನೆಗಳಲ್ಲಿ. ಆವಾಗ ರಾಜ್ಕುಮಾರ್ ಸಿನಿಮಾ ಅಂದರೆ ಭಾಳ ಇದು ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲ, ಬಟ್ ನನಗೆ ಅದೇನೋ ಇಂಪ್ರೆಸ್ ಆಗಿಬಿಡ್ತು ಅವ್ರ ಮೇಲೆ. ಅವ್ರ ಚಿತ್ರಗಳು ಬರಿತಾ ಇದ್ದೆ, ಮತ್ತು ಅವ್ರು ನೋಡಬೇಕು, ನೋಡಬೇಕು, ನಂದು ಒಂದು ಹೆಸರು ಇದರಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ಕೂಲ್ ಇದನ್ನ ಬಿಟ್ಬಿಟ್ಟೆ. ಬಿಟ್ಬಿಟ್ಟು ಹೇಳದೆ ಕೇಳದೆ ಮನೆ ಬಿಟ್ಟು ಹೊರಟೋದೆ.
1: ಓ, ನೀವ್ ಯಾವ ಊರ್ನವರು ಸರ್?
2: ಇದೇ ಬೆಂಗಳೂರು.
1: ಇದೇ ಬೆಂಗಳೂರು?
2: ಬೆಂಗಳೂರು.
1: ಮನೆ ಬಿಟ್ಟು ಹೋದ್ರಿ? ನಿಮ್ಮನ್ನ ಹುಡುಕಕಾಯ್ತಾ ನಿಮ್ಮ ತಂದೆ ತಾಯಿಗೆ? ಸಿಕ್ಕಿದ್ರ ನೀವು ಅವ್ರಿಗೆ?
2: ಅವ್ರು ಹುಡುಕಿರ್ಬಹುದು, ಬಟ್ ನಾನು ಅವ್ರಿಗೆ ಸಿಗ್ಲಿಲ್ಲ.
1: ಎಷ್ಟು ವರ್ಷ ಆದ್ಮೇಲೆ?
2: ಆ ಅಂತರದಲ್ಲಿ ಒಂದ್ಸರಿ ಸಿಕ್ಕಿದ್ದೆ ನಾನು ಅವ್ರಿಗೆ. ಒಂದ್ 20 ವರ್ಷಗಳ ಕಾಲ ನಾನು ಅವರು ಮರೆಯಾಗೇ ಇದ್ದೆ. ನಾನು
1: 20 ವರ್ಷಗಳ ಕಾಲ ಮನೆಯಿಂದ ದೂರ ಇದ್ದೀರಿ. ಚಿತ್ರರಂಗದ ಸೆಳೆತ ಅಷ್ಟು ಜೋರಿತ್ತು ನಿಮಗೆ?
2: ಅಷ್ಟು ಜೋರಿತ್ತು. ಅವರ ಅಣ್ಣವ್ರು ಕಂಡ್ರೆ ನನಗೆ ನೋಡ್ಬೇಕು ಅವ್ರಿಗೆ ಅನ್ನೋದು ನಂಬಲ್ಲ ನನಗೆ. ಹಂಗೆ ಏನಾದ್ರು ಒಂದು ಕೆಲಸ ಮಾಡಿ ಬದುಕಬೇಕು ಅನ್ನೋದು ಒಂದು ಇತ್ತು ನನಗೆ. ಅವಾಗ ಇಲ್ಲೇ ಗಾಂಧಿನಗರದಲ್ಲಿ CN ಆಚಾರ್ಯರು ಅಂತ ಹೇಳಿ CNC ಕಂಬೈನ್ಸ್ ಅಂತ ಇಟ್ಟಿದ್ರು. ಅವಾಗ ಒಂದು ಪಿಕ್ಚರ್ ಶ್ರೀನಾಥ್ ಅವ್ರದ್ದು ಬೂದಿ ಮೆಚ್ಚಿದ ಕೆಂಡ ರಿಲೀಸ್ ಮಾಡ್ತಾ ಇದ್ರು ಅಲ್ಲಿ. ಅಲ್ಲಿ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ನಾನು.
1: ಕೆಲ್ಸಕ್ಕೆ ಕೆಲಸ ಕೊಟ್ರು
2: ಕೊಟ್ರು ಅವಾಗ ಏನು ಕಾಫಿ ಟೀ ತರೋದು ಅದು ಇದು ಆ ಕೆಲಸ ಕೊಟ್ರು ನನಗೆ. ಆ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಕೆಲವು ದಿನಗಳಲ್ಲಿ ನಮ್ಮ ತಾತ ಅವರು ಹುಡುಕ್ತಾ ಇದ್ರು ಅಂತ ಗೊತ್ತಾಗಿ ಗಾಂಧಿನಗರದಲ್ಲಿ ಸಿಗ್ತಾನೆ ನಿಮ್ಮ ಮಗ, ನಿಮ್ಮ ಮೊಮ್ಮಗ ಅಂತ ಹೇಳಿದ್ರು ಅಂತ. ಅವಾಗ ನಮ್ಮ ತಾತ ಅವ್ರ ಕೈಲಿ ನಾನು ಸಿಗ್ದೆ. ತಿರುಗಿ ಮನೆಗೆ ಕರ್ಕೊಂಡು ಹೊರಟೋದ್ರು ನನಗೆ. ಆ ಫಸ್ಟ್ ಅದು ಇಂಟರ್ವ್ಯೂದಲ್ಲಿ ಹೇಳ್ತಾ ಇದ್ದೀನಿ. ಆವಾಗ ಅಲ್ಲಿ ನಮ್ಮ ತಾಯಿಯವರು ಮತ್ತು ನಾನು ಸ್ಕೂಲ್ ಕರ್ಕೊಂಡು ಹೋಗುವಂಥ IM ಒಬ್ಬರಿದ್ದರು. IM ಅವರು ನಮ್ಮ ತಾಯಿಯವ್ರಿಗೆ ನಮ್ಮ ತಂದೆಯವ್ರಿಗೆ ಹೇಳಿದ್ರು, ಬೇಡ ಅವ್ನಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಬಿಟ್ಬಿಡಿ, ಅವ್ನಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ, ಮತ್ತು ಅವ್ನು ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರ ಅಂತೇಳಿ ಇದು ಮಾಡಿದ್ರು. ಆವಾಗ ನಮ್ಮ ತಾಯಿಯವರಿಗೆ ಸಂಬಂಧಿ ಒಬ್ಬರು ವೆಂಕೋಬ್ರಾಯರು ಅಂತ ಇದ್ದರು. ಅವರು ಲಕ್ಷ್ಮೀ ಸಾಗರ್ ಅಂತ ಅವಾಗಿನ ಸಚಿವರು. ಈ ಸಬ್ಸಿಡಿ ಅದು ಇದೆಲ್ಲ ಅಲ್ಲಿಗೆ ಬರ್ತಾಯಿತ್ತು, ಅವ್ರ ಹತ್ರಕ್ಕೆ ಬರ್ತಾಯಿದ್ದಂತೆ. ಅವ್ರ ಮನೆಗೆ ಕರ್ಕೊಂಡೋದ್ರು ನಮ್ಮ ತಾಯಿಯವರು, ಇತ್ತೀ ಥರ ಹಿಂಗಿದೆ, ಇವನಿಗೆ ಹೆಂಗಾದರೂ ಮಾಡಿ ಚಿತ್ರಕಲೆ ಇದಕ್ಕೆ ಸೇರಿಸಿ ಅಂತ. ಅದಕ್ಕೆ ಅಲ್ಲಿ ಇವತ್ತು ನಾನು ಅವ್ರನ್ನ ನೆನೆಸ್ಕೋಬೇಕು. ಗುರು ಪೂರ್ಣಿಮೆ ದಿನ ನೀವು ನನ್ನಲ್ಲಿ ಕರೆಸಿರೋದಕ್ಕೆ, ನಮ್ಮ ರಾಜಶಂಕರ್ ಅಂತ ಹೇಳ್ಬಿಟ್ಟು ದೊಡ್ಡ ನಟರು ಅವರು, ಮತ್ತು ಭಾಳ ಜನಗಳಿಗೆ ಸಹಾಯ ಮಾಡಿರುವಂಥ ವ್ಯಕ್ತಿ ಅವರು, ನನ್ನ ಗುರುನೇ ಅಂತ ನಾನು ಅವ್ರಿಗೆ ಹೇಳಬೇಕು. ಚಿತ್ರರಂಗಕ್ಕೆ ಎಂಟ್ರಿ ಕೊಡಿಸಿದ ಗುರು ಅವರು. ಅವರು ಗಂಗಾಧರ್ ಅವ್ರ ಹತ್ರಕ್ಕೆ ಒಂದು ಲೆಟ್ರ್ ಬರ್ಕೊಟ್ರು ಚೆನ್ನೈಗೆ ಹೋಗೋದಕ್ಕೆ. ಆವಾಗ ಒಂದು ಲೆಟ್ರ್ ಬರ್ಕೊಟ್ಟು ಆ ಲೆಟ್ರದ್ದು 100 ರೂಪಾಯಿ ದುಡ್ಡನ್ನು ಕೊಟ್ಟರು. ಯಾರೋ ರಾಜಶಂಕರ್ ಅವರು. ಇವತ್ತು ಯಾರು ನೆನೆಸ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಪ್ರಾಮಾಣಿಕತೆಯಿಂದ ಅವ್ರನ್ನ ನೆನೆಸ್ತೀನಿ ನಾನು ಇವತ್ತು. ಅದನ್ನು ತೊಗೊಂಡು ನಮ್ಮ ತಾತ ಅವ್ರಿಗೆ ಹೇಳಿದ್ರು, ನಮ್ಮ ತಾತ ಅವ್ರಿಗೆ ಈ ಥರ ಕರ್ಕೊಂಡೋಗಿ ಅವ್ರನ್ನ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ ಹತ್ಸ್ಬಿಟ್ಟು ಬನ್ನಿ ಅಂತ. ಬೆಳಗಿನ ಜಾವ 5 ಗಂಟೆಗೆ ಬಂದು ರೈಲ್ ಹತ್ಕೊಂಡು ಅಲ್ಲಿಂದ ಚೆನ್ನೈಗೆ ಹೊರಟೋದೆ. ಚೆನ್ನೈನಲ್ಲಿ ಅಡ್ರೆಸ್ ನನಗೆ ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ. ಅಲ್ಲಿ ಜಮಿನಿ ಕಾಂಪ್ಲೆಕ್ಸ್ ಅಂತ ಹೇಳಿ ಮಾತ್ರ

0: ಸೆಕೆಂಡ್ ಫ್ಲೋರ್ ಅಂತ ಮಾತ್ರ ಅಲ್ಲಿ ಬರ್ದಿತ್ತು, ಮೇಲ್ಗಡೆ ನಮ್ಮ ಗುರುಗಳ ಹೆಸರು ಮಾತ್ರ ಬರ್ದಿತ್ತು, ಒಳಗಡೆ ಲೆಟರ್ ಅಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ. ಸರಿ, ಅಲ್ಲಿ ಹೋಗಿ ಎಲ್ಲ ಹುಡ್ಕಿದ್ಮೇಲೆ ಸಿಗಲಿಲ್ಲ, ಬಸ್ ಕಂಡಕ್ಟರ್ ಕೂಡ ಇಲ್ಲಿ ಅಲ್ಲಿ ಅಂತೇಳಿ ಕನ್ಫ್ಯೂಸ್ ಮಾಡಿಬಿಟ್ರು. ಹೇಗೋ ಸಿಕ್ತು ಒಂದ್ಸರಿ ಅಡ್ರೆಸ್, ಹೋಗಿ ಇದಾದ್ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ ನಮ್ಮ ಗುರುಗಳ ಹೆಸರು, ಹಿಂಗೆ ಒಂದು ಲೈನ್ ಹಾಕಿ ಹಿಂಗೆ ಬರೋದು ಅವ್ರ ಹೆಸರು. ಅದು ಕಣ್ಣಾರ ನೋಡಿದಾಗ ನನಗೆ ದಿಗ್ಭ್ರಮೆ ಆಗೋಯ್ತು, ಎಂಥ ಜಾಗಕ್ಕೆ ನಾನು ಬಂದಿದ್ದೀನಿ ಅಂಥೇಳಿ. ಆವಾಗ ರಾಜ್ಕುಮಾರ್ ಪಿಕ್ಚರು, ಶಂಕರ್ ನಾಗ್ ಪಿಕ್ಚರ್ಗಳು ಎಲ್ಲ ಅಲ್ಲಿ ವರ್ಕ್ ಮಾಡ್ತಾಯಿದ್ರು, ಅವರ ಆಫೀಸ್ನಲ್ಲಿ ದೊಡ್ಡ ಆಫೀಸು, ಅಲ್ಲೇ ವರ್ಕ್ ಮಾಡಿದ್ರು, ಕೂತಿದ್ರು ಅವ್ರು ಗಂಗಾಧರ್ ಅವರು. ಹೋಗಿ ಈ ಥರ ಲೆಟ್ರ್ ಕೊಟ್ಟೆ, ಕೊಟ್ಟಾದ್ಮೇಲೆ ಕನ್ನಡ ಎಲ್ಲ ಬರೆಯೋಕ್ಕೆ ಬರುತ್ತೆ ನಿಮಗೆ ಅಂದರು, ಕನ್ನಡ ಬರಿತೀನಿ ಸರ್ ಅಂತೇಳಿ. ಆವಾಗ ಒಂದು ಎರಡು ಮೂರು ಪಿಕ್ಚರು, ಈ ಬಂದ ಅನುಬಂಧಂತ ಶಂಕರ್ ನಾಗ್ ಅವ್ರದ್ದು, ಮತ್ತು ಇನ್ನೊಂದು ಯಾವುದು ಇನ್ನೊಂದು ಸಿನಿಮಾ ಯಾವುದು ಅಜಯನೋ ಏನೋ ಇರ್ಬೇಕಂತ ಸಿದ್ಧಲಿಂಗ ಅವ್ರದ್ದು, ಅದು ಟೈಟಲ್ ಬರೆಯೋಕ್ಕೆ ಹೇಳಿದ್ರು ಬರದೆ, ಅಲ್ಲಿ ಕೂತ್ಕೊಂಡು ಬರದೆ ಒಂದು ನಾಲ್ಕೈದು ಸರಿ ಬರ್ದೆ ಅದನ್ನ, ಅಂದ್ರೆ ವೆರೈಟೀಸ್ ಬರ್ದೆ. ಅದ್ರಲ್ಲಿ ಯಾವ್ದೋ ಯಾರೋ ಪ್ರೊಡ್ಯೂಸರ್ ಯಾರೋ ಬಂದಿದ್ರು, ನಮ್ಗೆ ಯಾರು ಗೊತ್ತಿಲ್ಲ ಅವಾಗೆಲ್ಲ, ಸೆಲೆಕ್ಟ್ ಮಾಡಿದ್ರು, ಅದ್ರಲ್ಲಿ ನಾವನ್ ಬರೆದಿರೋದು ಒಂದ್ ಸೆಲೆಕ್ಟ್ ಆಯ್ತು. ಅವಾಗ ಕನ್ನಡ ಬರೆಯಕ್ಕೆ ಅಂತ ಸ್ವಲ್ಪ ದಿನ ನನ್ಗೆ ಅಲ್ಲಿ ಇಟ್ಕೊಂಡ್ರು. ಅದಾದ್ಮೇಲೆ ಮತ್ತೆ ಇಲ್ಲಿ ಇನ್ನು ಇಬ್ರು ಮೂರು ಯಾರು ದೊಡ್ಡ ದೊಡ್ಡ ಕೆಲಸಗಾರರು ಬಂದಿದ್ದಾರೆ, ನೀವು ಬೆಂಗಳೂರಿನಲ್ಲೇ ಇದ್ಕೊಂಡು ಏನೋ ಮಾಡಪ್ಪ ಅಂಥೇಳಿ ಆಶೀರ್ವಾದ ಮಾಡಿದರು ಗಂಗಾಧರ್. ಇವತ್ತು ಅವರು ಇಲ್ಲ, ಅವ್ರು ಲೆಜೆಂಡ್ರಿ, ಅವರು ಡಿಸೈನರಲ್ಲಿ ಲೆಜೆಂಡ್ರಿಯಲ್ಲಿ ಲೆಜೆಂಡ್ರಿ ಅವರು ಅಂತ ಅವ್ರ ಆಶೀರ್ವಾದ ನಂಗೆ ಸಿಕ್ತು. ಆಮೇಲೆ ಅವ್ರು ನೋಡೋ ಭಾಗ್ಯ ಕೂಡ ನಂಗೆ ಸಿಕ್ತು ಅವಾಗ. ಅದು ಕಾರಣ ಇವರ ರಾಜಶಂಕರ್ ಅವರೇ ಕಾರಣ.
1: ಹೌದು, ಆಮೇಲೆ ಜೊತೆ ಜೊತೆಗೆ ನಿಮ್ಮ ಕನಸು ಕೂಡ ನನಸಾಯಿತು ಅಂತ ಹೇಳಬಹುದು. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅಂತ ಅನ್ಕೊಂಡಿದ್ರಿ, ಅವರ ಚಿತ್ರಕ್ಕೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರಿ, ಅದು ಕೂಡ ನೆರವೇರಿದ್ದು ಈ ಬಗೆಯ ಗುರುಗಳ
0: ಮಾರ್ಗದರ್ಶನದಲ್ಲಿ.
1: ಹೌದು, ನಿಮ್ಗೆ ಜನ್ಮಜಾತವಾಗಿಯೇ ಚಿತ್ರಕಲೆ ಬಗ್ಗೆ ಬಹಳ ಆಸಕ್ತಿ ಇತ್ತು. ಆಸಕ್ತಿಯಿಂದ ನೀವೆಲ್ಲ ದೇವರ ಚಿತ್ರಗಳನ್ನ ಬೇರೆ ಬೇರೆ ಪೋರ್ಟ್ರೇಟ್ಗಳನ್ನ ಬರಿತಾ ಇದ್ವಿ. ಅಲ್ಲಿಂದ ಗಂಗಾಧರ್ ಅವರ ಹತ್ರ ಹೋಗಿ ನಿಮ್ಗೆ ಪೋಸ್ಟರ್ ಡಿಸೈನ್ ನ ಕುರಿತಾಗಿ ಕೂಡ ಒಂದು ಒಳ್ಳೆಯ ಚಿತ್ರಣ ಸಿಕ್ತು ಅಂತ ಅನ್ಸುತ್ತೆ. ಮತ್ತೆ ಅಲ್ಲಿ ಕೆಲಸ ಕಲಿತು ಬಂದು ನೀವು ಭಲೆ ಜೋಡಿ ಚಿತ್ರಕ್ಕಾಗಿ ಪೋಸ್ಟರ್ ಡಿಸೈನ್ ಮಾಡಿದ್ರಿ,
0: ಅದು ಎರಡನೇ ಅವತರಣಿಕೆ ಆಗಿ ಬಿಡುಗಡೆ ಆಗ್ತಾ ಇತ್ತು.
1: ಆವಾಗ
0: ಅದಕ್ಕೆ ಅದ ಫೋಟೋಸ್ಗಳು ಯಾವುದು ಇರಲಿಲ್ಲ, ಅದರ ವಿತರಣೆ ತಗೊಂಡಿದ್ರು, ಇಡೀ ಕರ್ನಾಟಕಕ್ಕೆ ವಿತರಣೆ ತಗೊಂಡಿದ್ರು. ಮರಿಸ್ವಾಮಿ ಅಂತ ಅವ್ರ ಹೆಸರು, ಅವ್ರು ನನಗೆ ಕರೆದು ನೀವೇ ಮಾಡಿ ಅಂತ ಅಂತಂದ್ರು. ಫೋಟೋಸ್ ಇಲ್ವಲ್ಲ, ಅದು ಹೆಂಗೋ ಮಾಡಿ ನನಗೆ, ಅದನ್ನು ಬೇಡ, ನೀವು ಅದೇನು ದುಡ್ಡು ಕೇಳ್ತೀರೋ ಕೊಡ್ತೀನಿ ಅಂತ ಹೇಳಿದರು. ಆವಾಗ ಫೋಟೋಗಳಿಲ್ಲ ಅಂಥೇಳಿ ಏನಾಯಿತು, ರುಕ್ಕೋಜಿ ರಾವ್ ಅಂಥೇಳಿ ಕಾಜಾಣ ಪತ್ರಿಕೆ ಸಂಪಾದಕರು, ಅವ್ರ ಹತ್ರಕ್ಕೆ ಹೋಗಿ ಸಿಗುತ್ತೆ ಅಂತ ಯಾರೋ ಒಬ್ರು ಹೇಳಿದ್ರು. ಅವ್ರ ಹತ್ರಕ್ಕೆ ಹೋದಾಗ ಅವ್ರ ಪತ್ರಿಕೆನಲ್ಲಿ ಸೆಂಟರ್ ಸ್ಪ್ರೆಡ್ ಅಂತಾರೆ, ಆ ಮಧ್ಯಪುಟದಲ್ಲಿ ರಾಜ್ಕುಮಾರ್ ಅವರು ಎಚ್ ಎಂ ನಾಯಕನ ಪಾತ್ರದಲ್ಲಿ ನಿಂತಿರೋದು ಒಂದು ಐದು ಕೊಟ್ಟರು ನನಗೆ, ಹುಡುಕಿ ಪಾಪ ಕೊಟ್ಟರು ಅವರು, ಅವ್ರಿಗೂ ಕ್ರೆಡಿಟ್ ಸೇರ್ಬೇಕಾಗ್ತದೆ ನಾವು ಇಲ್ಲಿವರೆಗೂ ಬರ್ಬೇಕಂದಾಗ. ಅದನ್ನು ತೊಗೊಂಡು ಬಂದು ಆ ಫೋಟೋನೇ ಇಟ್ಕೊಂಡು, ಮತ್ತೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಒಂದು ಕಡೆ ಎಲ್ಲೋ ಸಿಕ್ತು, ಈ ಭಾರತೀಯವರು ರಾಜ್ಕುಮಾರ್ ಅವರು ಜೊತೆಗಿರೋವಂಥದ್ದು ಸಿಕ್ತು. ಅಷ್ಟರಲ್ಲಿ ಇಟ್ಕೊಂಡು ಆರ್ಟ್ ವರ್ಕ್ ಎಲ್ಲ ಮಾಡಿ, ಪೇಂಟಿಂಗ್ ವರ್ಕ್ ಮಾಡಿ, ಮತ್ತೆ ಕೆಲವು ಲೈನ್ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಪೋಸ್ಟರ್ ರೆಡಿ ಮಾಡಿದೆ. ಅದು ಪೋಸ್ಟರ್ನ ಒಬ್ಬರು ಅವ್ರ ಹೆಸರು ನಾನು ಮರ್ತಿದ್ದೀನಿ, ತುಂಬ ವರ್ಷ ಆಯಿತು. BCRC ಅಂತ ಥಿಯೇಟರ್ ಇತ್ತಲ್ಲಿ ಗಾಂಧಿನಗರದ, ಆ ಥಿಯೇಟ್ರಲ್ಲಿ ಯಾವುದೋ ಪಿಕ್ಚರ್ ನೋಡೋಕೆ ಬಂದಿದ್ರು ಯಾರು ಅಣ್ಣವರು, ರಾಜ್ಕುಮಾರ್ ಸರ್ ಬಂದಿದ್ದಾರಲ್ಲಿ, ಅದನ್ನು ಪೋಸ್ಟರ್ನ ಇವ್ರು ತೊಗೊಂಡೋಗಿ ತೋರಿಸಿದ್ದಾರೆ, ಅಲ್ಲಿ ಭಾಳ ಚೆನ್ನಾಗಿದೆ, ಭಾಳ ಮುದ್ದಾಗಿ ಬರೆದಿದ್ದಾನೆ ಯಾರು ಅಂತ ಕೇಳಿದ್ದಾರೆ. ಹಿಂಗೆ ಹಿಂಗೆ ಹೊಸ ಹುಡುಗ ಹೊಸ ಡಿಸೈನರು ಹಂಗೆ ಹಿಂಗೆ ಅಂತ. ಆವಾಗ ಬಂದು ನನಗೆ ಹೇಳಿದ್ರು, ಭಾಳ ಚೆನ್ನಾಗಿ ಮಾಡಿದೆ ಅಂತ ಅವರು ಸಂತೋಷ ಪಟ್ರಪ್ಪ, ಒಂದಿನ ಕರ್ಕೊಂಡು ಹೋಗ್ತೀನಿ ನಿನಗೆ ಅಂತೇಳಿದರು. ನೀನು ಆವಾಗ ನೋಡ್ತೀನಿ ಕಾಯ್ತಾ ಇದ್ದೆ ನಾನು. ಅದೇ ಮಂತ್ರದಲ್ಲಿ ಏನಾಗೋಯ್ತು, ನಮ್ಮ ಗಂಗಾಧರ್ ಅವರು ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ರು ನಮ್ಮ ಗುರುಗಳು, ಫುಲ್ ಚೆನ್ನೈಯಿಂದ ಇಡೀ ಫ್ಯಾಮಿಲಿ ಅವ್ರ ಮಕ್ಕಳು ಎಲ್ಲ ಇಲ್ಲಿಗೆ ಶಿಫ್ಟ್ ಆಗಿಬಿಟ್ರು. ಅವ್ರ ಮಗ ಸೋಮು ಅಂತ ಎಕ್ಸ್ಪರ್ಟ್ ಡಿಸೈನರ್ ಅವರು, ಇನ್ನೊಬ್ರು ಷಣ್ಮುಗ ಅಂತೇಳಿ, ಅವರು ತುಂಬ ಒಳ್ಳೆ ಡಿಸೈನರ್ ಅವರು, ಎಲ್ಲ ಬಂದರು ಇಲ್ಲಿ ಪಾರಿಜಾತ ಮೂವೀಸಲ್ಲಿ ಮುದ್ದುಕೃಷ್ಣ ಅವರು ಅವ್ರಿಗೆ ಜಾಗ ಮಾಡಿಕೊಟ್ರು, ಅಲ್ಲಿ ನನಗೂ ಜೊತೆಲಿರು ಅಂತೇಳಿ ಅವ್ರ ಜೊತೆ ಕೆಲಸ ಮಾಡಿದೆ. ಜೀವನ ಚೈತ್ರ, ಆಕಸ್ಮಿಕ, ಈ ಪೋಸ್ಟರ್ಸ್ಗಳಿಗೆಲ್ಲ ನಾನು ಅವ್ರ ಜೊತೆ ಕೆಲಸ ಮಾಡಿದೆ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ.
1: ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಸರ್, ಒಂದು ಹಾಡು ಕೇಳಿಸ್ಬಿಡೋಣ. ಇದೀಗ ಭಲೆ ಜೋಡಿ ಚಿತ್ರದ ಹಾಡನ್ನ ಕೇಳಿಸ್ತಾ ಇದೀವಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಓಂ ಸತೀಶ್ ಅವರ ಜೊತೆಗಿನ ಮಾತುಕತೆಯನ್ನ. ನಿಮ್ಮ ಅಭಿಪ್ರಾಯ, ಅನಿಸಿಕೆ, ಪ್ರಶ್ನೆಗಳು ಏನೇ ಇದ್ರೂ ಕೂಡ ನಮಗೆ ಕಳಿಸ್ಕೊಡ್ಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಓಂ ಸತೀಶ್ ಅವರ ಜೊತೆಗಿನ ಮಾತುಕತೆಯನ್ನ. ಸರ್, ನಿಮ್ಮ ಕುರಿತಾಗಿ ಮಾತಾಡೋದಕ್ಕೆ, ಹಾಗೇನೆ ನಿಮ್ಮ ಬದುಕಿನ ಸಮೃದ್ಧ ಅನುಭವ ಏನಿದೆ ಇದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಒಂದು ಗಂಟೆ ತುಂಬಾ ಕಡಿಮೆ ಸಮಯ ಅಂತ ನಂಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಅಷ್ಟು ರೋಚಕವಾದಂತಹ ಕಥೆ ನಿಮ್ದು. ಒಂದು, ಚಿತ್ರಕಲೆ ಅನ್ನೋದು ನಿಮ್ಗೆ ಜನ್ಮಜಾತವಾಗಿ ಬಂದಿತ್ತು, ಯಾವ ಗುರುಗಳಿಲ್ಲದೆ ನೀವೇ ಏಕಲವ್ಯನ ರೀತಿ ನಿಮ್ಗೆ ಬೇಕಾದ ಚಿತ್ರಗಳನ್ನ ಬರೀತಾ ಇದ್ರಿ. ಅದಾದ ಮೇಲೆ ನಿಮ್ಗೆ ಅದು ಹೇಗೋ ಗೊತ್ತಿಲ್ಲ, ದೈವಾನುಗ್ರಹ ಅನ್ನೋ ಹಾಗೆ ತುಂಬಾ ಒಳ್ಳೆಯ ಗುರುಗಳು ಸಿಕ್ಕರು, ಪೋಸ್ಟರ್ ಡಿಸೈನ್ ಕಡೆಗೆ ಬಂದ್ರಿ. ಅವರು ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಅವ್ರ ಜೊತೆಗೆ ಇಟ್ಕೊಂಡು ಎಷ್ಟೋ ಪೋಸ್ಟರ್ಸ್ಗೆ ಡಿಸೈನ್ ಮಾಡೋದಕ್ಕೆ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ಹೀಗೆಲ್ಲ ಹೇಳಿದ್ರಿ. ಹಾಗೆ ಇದೇ ರೀತಿ ಅಚಾನಕ್ಕಾಗಿ ನೀವು ಮೇಕಪ್ ಮ್ಯಾನ್ ಕೂಡ ಆಗ್ಬಿಟ್ರಿ, ಮೇಕಪ್ ನಲ್ಲಿ ಕೂಡ ನಿಮ್ಮ ಒಂದು ಕಾರ್ಯಕ್ಷೇತ್ರ ವಿಸ್ತರಿಸಿಕೊಳ್ತು. ಅದು ಹೇಗೆ ಮೇಕಪ್ ಜೊತೆಗಿನ ನಿಮ್ಮ ನಂಟು ಶುರು ಆಗಿತ್ತು ಅದ್ರ ಬಗ್ಗೆ ಹೇಳಿ.
1: ಕೆಲಸ ಇಲ್ದ್ರ ಟೈಮಲ್ಲಿ ಸುಮ್ಮನೆ ಇರಬೇಕಾಗುತ್ತಲ್ಲ. ಕೆಲವರು ಈ ಪ್ರೊಡಕ್ಷನ್ ಮ್ಯಾನೇಜರ್ಸ್ಗಳಾಗಲಿ ಅಥವಾ ಇನ್ ಕೆಲವರು ಬೇರೆ ಬೇರೆ ವೃತ್ತಿಗಳು ಆ ಪ್ರೊಡಕ್ಷನ್ ಸಂಬಂಧಪಟ್ಟಿದ್ದಲ್ಲಿ ಅಲ್ಲಿ ಫ್ರೀ ಆಗಿರೋರು ಯಾರನ್ನ ಇದ್ರೆ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ಬಿಡೋರು, ನಾನು ಕೆಲಸ ಮಾಡ್ತಾ ಇದ್ದೆ. ಹಂಗಾಗಿ ಆರ್ಟ್ ಡೈರೆಕ್ಟರ್ ಕೆಲಸನೂ ಕಡೆಗೆ ಮಾಡಬೇಕಾಗ ಒಂದು ಸಂದರ್ಭ ಬಂತು. ಅದು ಯಾವ ಪಿಕ್ಚರ್ ಅಂತಂದ್ರೆ ಕಂಪನ ಅಂತ ಒಂದು ಪಿಕ್ಚರ್. ಆ ಪ್ರಭಾಕರ್ ಅವರು, ಶರತ್ ಬಾಬು, ಆಮೇಲೆ ಇವರು ಶಿವರಾಮಣ್ಣ ಅವರು, ಆಮೇಲೆ ಪವಿತ್ರ ಅವರು, ಭಾಳ ದೊಡ್ಡ ತಾರಾಗಣ ವೇಮಗಲ್ ಜಗನ್ನಾಥ ರಾವ್ ಅದರ ನಿರ್ದೇಶಕರು, ಆ ಚಿತ್ರದ ನಿರ್ದೇಶಕರು. ಅದಕ್ಕೆ ಮುಕ್ತಾರ್ ಅಂತ ಆರ್ಟ್ ಡೈರೆಕ್ಟರ್ ಇದ್ದರು. ಆರ್ಟ್ ಡೈರೆಕ್ಟರ್ ಪ್ಯಾಲೇಸ್ನಲ್ಲಿ ಸೆಟ್ ಹಾಕ್ಬೇಕಾಗಿತ್ತು. ಆವತ್ತು ನಾನು ಮೇಕಪ್ ಅಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಿದ್ದು ನಾನು ಪ್ರಭಾಕರ್ ಅವ್ರ ಹತ್ರಕ್ಕೆ. ಆಮೇಲೆ ಅವರು ಇವರು ಮುಕ್ತಾರ್ ಅವರು ಯಾವುದೋ ಕಾರಣದಿಂದ ಅವ್ರು ಬರಲಿಲ್ಲ. ಬೆಳಗ್ಗೆ ಆರ್ಟ್ ರೆಡಿ ಆಗ್ಬೇಕು ಸೆಟ್ಟು, ಅದು ಸಣ್ಣ ಪುಟ್ಟ ಹಾಕ್ಬಿಟ್ಟು ಹೊರಟಾಗಿದ್ರು. ಒಂದು ದೊಡ್ಡದು ಒಂದು 20 ಮೇಲೆ ದೊಡ್ಡದೊಂದು ಬ್ಯಾನರು ಶಿವರಾಮಣ್ಣ ಅವ್ರದ್ದು ಸ್ವಾಮೀಜಿ ಗೆಟಪ್ಪಲ್ಲಿ ಬರಿಬೇಕಾಗಿತ್ತು. ಅದನ್ನ ಏನು ಮಾಡೋದು, ಯಾರು ಬರೀತಾರೆ ಅಂತಂದು ಇದು ಮಾಡಿದಾಗ ಅದಕ್ಕೆ ನಮ್ಮ ಇವರು ಶ್ಯಾಮ್ ಅಂತ ಮೇಕಪ್ ಮ್ಯಾನು,

0: ನನಗೆ ಸಿಕ್ಕಿದ್ದು ಅವರು ಹೆಸರು ಪ್ರಕಾಶ್ ಅಂಥೇಳಿ, ಈಶ್ವರಿ ಪಿಕ್ಚರ್ಸ್ ಮೇಲ್ಗಡೆ ಇದ್ದರು, ಅವರು ಡಿಸ್ಟ್ರಿಬ್ಯೂಟ್ರು. ಈ ನಮ್ಮ ಸಂಗಮ್ ಥಿಯೇಟ್ರ್ ಇದೆ ಅಲ್ಲ, ಇವತ್ತಿಲ್ಲ ಅದು, ಅದರ ಮಾಲೀಕರು ಮಾಂಡ್ರೆ ಅಂತೇಳಿ, ಇವತ್ತು ಶರ್ಮಿಳಾ ಮಾಂಡ್ರೆ ಇದ್ದಾಳೆ, ಅವ್ರ ಮೊಮ್ಮಗಳು. ಅಲ್ಲಿ ನನ್ನ ಕರ್ಕೊಂಡೋದ್ರು ಇವರು ಪ್ರಕಾಶ್ ಅನ್ನೋರು, ಹಿಂದಿ ಪಿಕ್ಚರ್ಸ್ಗಳಿಗೆ ಇಂಗ್ಲೀಷ್ ಪಿಕ್ಚರ್ಸ್ಗಳಿಗೆ ನನಗೆ ಪೋಸ್ಟರ್ಸ್ನ ಮಾಡಿಸೋದಕ್ಕೆ. ಆವಾಗ ಅವ್ರು ಮಾಂಡ್ರೆ ಅವರು ನನಗೆ ಫಸ್ಟು ಕೊಟ್ಟಿದ್ದು ಬ್ಲಡ್ ಸ್ಟೋನ್ ಅಂತೇಳಿ ಒಂದು ಪಿಕ್ಚರ್ ಕೊಟ್ಟರು, ರಜನಿಕಾಂತ್ ಮತ್ತು ಇವರು ಯಾರು ಸಿಲ್ವರ್ ಸ್ಟಾಲನ್ ಇದ್ದಿದ್ದ ಪಿಕ್ಚರ್. ಅದಾದಮೇಲೆ ಇದು ಅಮಿತಾಬ್ ಬಚ್ಚನ್ ಅವ್ರದ್ದು ಕಂಟಿನ್ಯೂ ಪಿಕ್ಚರ್ ಕೊಟ್ಟರು, ಯಾವುದೋ ಮೃತ್ಯುದಾತ, ಬಡೆ ಮಿಯಾ ಛೋಟೆ ಮಿಯಾ, ಆಮೇಲೆ ಸ್ಮಾರ್ಟ್ ಪಿಕ್ಚರ್ ಅವ್ರಿಗೆ ಕೊಟ್ಟರು ನನಗೆ ಮಾಂಡ್ರೆ ಅವರು. ಅಲ್ಲಿಂದ ಹಿಂದಿ ಪಿಕ್ಚರ್ ಸಂಪರ್ಕ ಆಡಿತ್ತು. ಆಮೇಲೆ ಖುದಾಗವ ಅಂತ ಒಂದು ಪಿಕ್ಚರ್ನ ನಮ್ಮ ಚಂದನ್ ಮಲ್ಲು ಅಂತ ಅಂದ್ಬಿಟ್ಟು ಇದ್ದಾರೆ ಅವರು, ಅವರು ಹಿಂದಿ ಸಿನಿಮಾ ಇದು ಡಿಸ್ಟ್ರಿಬ್ಯೂಟ್ರು. ಅವರು ಪೇಪರ್ ಡಿಸೈನ್ಸ್ಗಳೆಲ್ಲ ನನಗೆ ಕೊಟ್ಟರು, ಪೋಸ್ಟರ್ಸ್ ಕೊಡಲಿಲ್ಲ, ಪೇಪರ್ ಡಿಸೈನ್ಸ್ಗಳನ್ನೆಲ್ಲ ಕೊಟ್ಟರು ನನಗೆ. ಅದನ್ನೆಲ್ಲ ಮಾಡ್ಕೊತಾ ಬಂದೆ. ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಇವರು ಮಾಂಡ್ರೆಯವ್ರ ಆಫೀಸ್ಗೆ ಹೋದಾಗ ಮಾಂಡ್ರೆಯವರು ಹೇಳಿದರು, ಈ ಥರ ಒಂದು ಲೆಟರ್ ಬಂದಿದೆ ಕಣಪ್ಪ ನಿನಗೆ ಅಂತೇಳಿ. ಅವ್ರಿಗೆ ಏನು ಲೆಟರ್ ಅಂದರೆ, ಅಮಿತಾಬ್ ಬಚ್ಚನ್ ಅವರು ಒಂದು ಲೆಟರ್ ಕಳಿಸಿದ್ರಂತೆ, ತುಂಬ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಕರ್ನಾಟಕದಲ್ಲಿ ನಮ್ಮ ಚಿತ್ರದ್ದೆಲ್ಲ ಅಂತ ಬಂದಿತ್ತಂತೆ. ಅದು ನನಗೆ ಕೊಟ್ಟಿದ್ರು. ಆ ಕಾಲದಲ್ಲಿ ಅದು ಕಲರ್ ಜರ ಇಷ್ಟು ದಪ್ಪ ಆಯಿತು ಪೇಪರ್, ಅದು ನಾನು ಇವತ್ತು ಇಟ್ಟಿದ್ದೀನಿ ನಾನು
1: ಅಲ್ವಾ.
0: ಆಮೇಲೆ ಇನ್ನೊಂದು ಅಜೂಬಾ ಅಂತ ಒಂದು ಪಿಕ್ಚರ್ ಅಮಿತಾಬ್ ಬಚ್ಚನ್ ಅವ್ರದ್ದೇ, ಸುಮಾರು ಒಂದು 8 ಪಿಕ್ಚರ್ ಸರ್ ಅಮಿತಾಬ್ ಬಚ್ಚನ್ ಸರ್ ಅದನ್ನ ನಾನು ಕೆಲಸ ಮಾಡಿದೆ. ಅಲ್ಲಿಂದ ಹಿಂದಿ ಲಿಂಕ್ ಸಿಕ್ತು ನನಗೆ. ಇವ್ರದ್ದು ಮಿಥುನ್ ಚಕ್ರವರ್ತಿದು ಭೀಷ್ಮ ಅಂತ ಒಂದು ಪಿಕ್ಚರ್ ಮಾಡಿದೆ. ಇವರು ಖಾದರ್ ಖಾನು, ವಾಣಿ ವಿಶ್ವನಾಥ್ ಇವರೆಲ್ಲ ಇರೋಂಥದ್ದು ಇಲ್ಲಿ ನಾರಾಯಣ ನೇತ್ರಾಲಯದಲ್ಲಿ ಅದು ಶೂಟಿಂಗ್ ನಡೀತು. ಅಲ್ಲಿ ತಪ್ಪಿಸ್ಕೊಂಬಂದಿರ್ತಾರೆ ಇದರಿಂದ, ಇದನ್ನ ಚಿತ್ರಗಳನ್ನ ಬರೀಬೇಕು ಆ ಕೆಲಸ. ಮತ್ತು ಅದು ಪೋಸ್ಟರ್ದು ಒಂದು 2-3 ಪೋಸ್ಟರ್ ಡಿಸೈನ್ ನನಗೆ ಕೊಟ್ಟರು, ಅದೊಂದು ಸ್ವಲ್ಪ ಲಿಂಕ್ ಸಿಕ್ತು ನನಗೆ ಅಷ್ಟೆ.
1: ಹೀಗೆ ಬರೀ ಕನ್ನಡ ಮಾತ್ರ ಅಲ್ಲ, ಹಿಂದಿಗೂ ಹೋದ್ರಿ, ಹಾಗೆ ಒಂದೊಂದೇ ಲಿಂಕ್ಗಳ ಮೂಲಕ ಎಷ್ಟೋ ಭಾಷೆಗಳ ಚಿತ್ರಕ್ಕೆ ನೀವು ಪೋಸ್ಟರ್ ಡಿಸೈನ್ ಮಾಡಿದ್ರಿ, ಕೆಲಸಗಳನ್ನ ಮಾಡ್ತಾ ಬಂದ್ರಿ. ನನ್ಗನ್ಸೋದು ಪೋಸ್ಟರ್ ಡಿಸೈನ್ ಅನ್ನೋದು ನಿಜಕ್ಕೂ ತುಂಬಾ ಸವಾಲಿನ ಕೆಲಸ. ಯಾಕೆಂದ್ರೆ 2.5 ಗಂಟೆ ಅಥವಾ 3 ಗಂಟೆ ಸಿನಿಮಾದ ಅಂತರಾಳವನ್ನ ಬರೀ ಒಂದೇ ಒಂದು ಚಿತ್ರ ಹೇಳಬೇಕು. ಆ ಒಂದು ಚಿತ್ರ ಎಷ್ಟು ಚೆನ್ನಾಗಿರ್ಬೇಕು ಅಂತಂದ್ರೆ, ನೋಡಿದವ್ರಿಗೆ ಬರೀ ಪೋಸ್ಟರ್ ನೋಡೇ ಈ ಸಿನಿಮಾ ನೋಡ್ಬೇಕು ಅನ್ನೋಂತ ಆಸೆ, ಆಸಕ್ತಿ, ಕುತೂಹಲ.
0: ಪೋಸ್ಟರ್ ನೋಡಿ ನಾನು ಯಾವಾಗ ಈ ತರ ಮಾಡಿ ಬರೀತಿನೋ, ಯಾವಾಗ ನನ್ನ ಹೆಸರು ಹಿಂಗೆ ಬರುತ್ತೋ, ನಾನು ಯಾವಾಗ ಪಿಕ್ಚರ್ ನೋಡ್ತೀನೋ ಅನ್ನೋದು ನನ್ನ ಇದ್ರಲ್ಲಿ ಬಂದಿತ್ತು. ಅದೇ ಥರ ಈಗ ಚಿತ್ರ ಪ್ರೇಕ್ಷಕರುಗಳಲ್ಲೂ ಅದೇ ಥರ ಇರುತ್ತೆ.
1: ಹೌದು, ಇವಾಗೆಲ್ಲ ಅಂದರೆ ಎಲ್ಲರ ಕೈಲೂ ಮೊಬೈಲ್ ಇದೆ, ಟ್ರೈಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಅದ್ರ ಲಾಂಚ್ಗೆ ಎಂಥ ದೊಡ್ಡ ದೊಡ್ಡ ಈವೆಂಟ್ಸ್ ಆಗುತ್ತೆ. ಈಗ ಮಾರ್ಕೆಟಿಂಗ್ಗೆ ಇರಬಹುದು ಅಥವಾ ಸಿನಿಮಾ ಪ್ರಮೋಷನ್ಗೆ ಇರಬಹುದು, ಕೋಟ್ಯಂತ ರೂಪಾಯಿ ದುಡ್ಡು ವ್ಯಯಿಸ್ತಾ ಇದ್ದೀವಿ. ಆದರೆ ಒಂದು ಕಾಲಕ್ಕೆ ಪೋಸ್ಟರ್ಗಳೇ ಇಷ್ಟು ಕೆಲಸಗಳನ್ನು ಮಾಡಿಬಿಡ್ತಾ ಇತ್ತು. ಒಂದು ಪೋಸ್ಟರ್ ಬಂತು ಅಂದರೆ ಅದು ಕುತೂಹಲವನ್ನು ಕೆರಳಿಸ್ತಾ ಇತ್ತು, ಮತ್ತೆ ಆ ಒಂದು ಕಲಾವಿದರು ಇರಬಹುದು, ಆ ಪಾತ್ರಗಳಿರಬಹುದು, ಅದರ ಒಳಗನ ತೋರಿಸ್ತಾ ಇತ್ತು ಪೋಸ್ಟರ್ ಅಲ್ವಾ. ನಿಜಕ್ಕೂ ಸವಾಲಿನ ಕೆಲಸ ಸರ್ ನಿಮ್ದು.
0: ಇಲ್ಲ, ಆವಾಗ ಸಿನಿಮಾ ಪೋಸ್ಟರ್ ಮಾಡಬೇಕು ಅಂದಾಗ ಒಬ್ಬ ಡಿಸೈನರ್ಗೆ ಡೈರೆಕ್ಟರ್ಗೆ ಎಷ್ಟು ವ್ಯಾಲ್ಯೂ ಇತ್ತು ಅಷ್ಟೇ ವ್ಯಾಲ್ಯೂ ಪೋಸ್ಟರ್ ಡಿಸೈನ್ ಮಾಡೋರಿಗೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಕೊಡೋರು. ಯಾಕೆ ಅಂದರೆ ಒಂದು ಸಿನಿಮಾ ತೋರಿಸೋರು ಅವ್ರಿಗೆ, ಒಂದು ಥಿಯೇಟರ್ಗೆ ಇದರಲ್ಲಿ ಸಿನಿಮಾ ಹಾಕಿ ಅವ್ರಿಗೆ ತೋರಿಸಿ ಯಾವ ಥರ ಡಿಸೈನ್ ಬರಬೇಕು, ಕತೆ ಏನಿದೆ ಸಿನಿಮಾದಲ್ಲಿ, ಆ ಕತೆಗೆ ತಕ್ಕನಾಗಿ ನಾವು ಇಲ್ಲಿ ಪೋಸ್ಟರ್ನ ಮಾಡಬೇಕಾಗಿತ್ತು. ಒಬ್ಬ ಹೀರೋ ಅವರಾಗಿರಲಿ, ಹೀರೋಯಿನ್ ಅವರಾಗಿರಲಿ, ಅಥವಾ ಪೋಷಕ ವರ್ಗದ ಪಾತ್ರಗಳಾಗಿರಲಿ, ಯಾವ್ಯಾವ ರೀತಿ ನಾವು ಪೋಸ್ಟರ್ನಲ್ಲಿ ಅವ್ರನ್ನ ತೋರಿಸಿದ್ರೆ ಆ ಟೈಟಲು ಕೂಡ ಅಷ್ಟೇ, ಆ ಕತೆಗೆ ತಕ್ಕನಾಗಿ ಆ ಟೈಟಲ್ನ ಮಾಡಿ ನಾವು ರೆಡಿ ಮಾಡಿ ಕೊಟ್ಟರೆ ಅದು ಜನ ನೋಡೋರು ಆಚೆ ಕಡೆ ಬಂದು ಕುತೂಹಲದಿಂದ ನೋಡೋರು, ಇಲ್ಲೇನೋ ಫೈಟ್ ಮಾಡ್ತಾರೆ, ಇಲ್ಲೇನೋ ಅಳ್ತಾ ಇದ್ದಾರೆ, ಇಲ್ಲೇನೋ ಇದಾಗ್ತಾ ಇದೆ, ಸಿನಿಮಾ ನೋಡಬೇಕು ಅಂತ ಇರೋದು. ಇವಾಗ 8 ಕೂಡ ನನಗೆ ಒಂದು ಸಿನಿಮಾ ತೋರಿಸಿದ್ದು, ಯಾವುದು ಮೈಸೂರು ಜಾಣ ಅಂತ, ಮೈಸೂರು ಜಾಣ ಅಂತ ತೋರಿಸಿದ್ರು, ಅವ್ರ ಓನ್ ಪ್ರೊಡಕ್ಷನ್ ಅದು. ಅದು ನೋಡಿ ಡಿಸೈನ್ ಮಾಡ್ತಾ ಇದ್ದೆ. ಆಮೇಲೆ ಆಲ್ಬಮ್ ಕೊಟ್ಬಿಡೋರು, ಆಲ್ಬಮಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಫೋಟೋಸ್ ನಂಬರ್ಸ್, ಆ ನಂಬರ್ಸ್ ಪ್ರಕಾರವಾಗಿ ಈ ಸೈಜ್ ಫೋಟೋ ಹಾಕ್ಬೇಕು ನಮಗೆ, ಈ ಸೈಜ್ ಫೋಟೋ ಹಾಕ್ಬೇಕು ನಮಗೆ ಅಂತ ಕೊಡ್ತಾ ಇದ್ವಿ. ಅವಾಗ ಪ್ರಗತಿ ಸ್ಟುಡಿಯೋ ಅಂತೇಳಿ ತುಂಬ ದೊಡ್ಡ ಇವರು ಅಶ್ವಥ್ ನಾರಾಯಣ್ ಅಂತೇಳಿ, ಭಾಳ ಇದು ಅಲ್ಲೇ ಫೋಟೋಗಳು ಪ್ರಿಂಟ್ ಆಗೋದು. ಆಮೇಲೆ ಎಂಪೈರ್ ಸ್ಟುಡಿಯೋ ರಾಮಣ್ಣ, ಅಲ್ಲೇ ಫೋಟೋಗಳು ಪ್ರಿಂಟ್ ಆಗಿ ನಮ್ಮ ಕೈಗೆ ಬರೋದು, ಅಷ್ಟೇ ದೊಡ್ಡ ದೊಡ್ಡ ಫೋಟೋಗಳು. ಆವಾಗ ಡಿಸೈನ್ ಅಷ್ಟೇ ದೊಡ್ಡದಾಗೆ ಮಾಡಬೇಕಾಗಿತ್ತು, ನಾವು ಚಿಕ್ಕದಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ.
1: ನಿಜ ನಿಜ,
0: ಅದೇನು 6 ಏನಿದೆ ಅದೇ ಸೈಜೇ ಮಾಡಬೇಕಾಗಿತ್ತು ಆ ಕಾಲದಲ್ಲಿ. ಆಮೇಲೆ ಈ ಪೇಪರ್ಗಳಿಗೆ ಕಳಿಸ್ಬೇಕು ಅಂತಂದ್ರೆ ಚಿಕ್ಕದಾಗಿ ಏನೋ ಒಂದು ಮಾಡಿ ಡಂಕಣ ಬ್ಲಾಕ್ಸ್ ಅಂತ ಇತ್ತು ಬಿ ವಿ ಕೆ ಅಂಗಾ ರೋಡಲ್ಲಿ, ಇದನ್ನು ತಗೊಂಡು ಕೊಟ್ಟರೆ ಅವರು ಈ ಸಿಲ್ವರ್ ಇದ್ರ ಮೇಲೆ ಮರದ ಕಟ್ಟೆ ಹೊಡೆದು ಅದ್ರ ಮೇಲೆ ಇದನ್ನ ಇದು ಮಾಡಿ ಪ್ರೊಸೆಸಿಂಗ್ ಮಾಡಿ ಅದನ್ನು ಕೊಡೋರು ಬ್ಲಾಕ್. ಆ ಬ್ಲಾಕ್ನ ತಗೊಂಡೋಗಿ ಪತ್ರಿಕೆಗಳು

ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಸರ್, ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿನ. ಬರೀ ಒಂದು ಪೋಸ್ಟರ್ನ ನೋಡಿರ್ತೀವಷ್ಟೇ, ಅದರ ಹಿಂದಿನ ಪರಿಶ್ರಮ, ಅದರ ಹಿಂದಿನ ಕಥೆಗಳು ಕೇಳೋದಕ್ಕೆ ತುಂಬಾ ರೋಚಕವಾಗಿದೆ. ನಿಮ್ ಜೊತೆ ಮಾತುಕತೆ ಮುಂದುವರಿಸ್ತೀವಿ ಮತ್ತೊಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಓಂ ಸತೀಶ್ ಅವರ ಜೊತೆಗಿನ ಮಾತುಕತೆಯನ್ನ. ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಂದೇಶಗಳ ಹೊಳೆಯೇ ಹರಿದು ಬರ್ತಾ ಇದೆ, ಸಂತೋಷ ಆಗ್ತಾ ಇದೆ. ಮತ್ತಷ್ಟು ಜನ ನಿಮ್ಮ ಮನಸ್ಸಿನ ಮಾತನ್ನ ಹೇಳೋದಕ್ಕೆ ಕಾಯ್ತಾ ಇದ್ರೆ ನಮ್ಮ ನಂಬರ್ 9480901013.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಪಿಆರ್ಒ ಸತೀಶ್ ಕುಮಾರ್ ಅವರು ಓಂ ಸತೀಶ್ ಅವರು ನಮ್ಮ ಜೊತೆಯಾಗಿ ಇದ್ದಾರೆ. ನೀವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೋಡಬೇಕು ಮತ್ತೆ ಅವರ ಸಿನಿಮಾದ ಪೋಸ್ಟರ್ ಡಿಸೈನ್ ಮಾಡಬೇಕು ಅಂತ ಕನಸಿನೊಂದಿಗೆ 10ನೇ ವಯಸ್ಸಿನಲ್ಲಿ ಮನೆಯಿಂದ ಆಚೆ ಬಂದ್ರಿ. ಚಿತ್ರರಂಗದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಬಂದ್ರಿ. ಪಿಆರ್ಒ ಆಗಿ ಕೂಡ ಒಂದಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡಿದ್ದೀರಿ. ಮತ್ತೆ ಈ ಪೋಸ್ಟರ್ ಡಿಸೈನ್ ಅಂತ ಬಂದಾಗ ಅಥವಾ ಕಲಾ ನಿರ್ದೇಶನ ಕೂಡ ಮಾಡಿದೆ ನಾನು, ಆರ್ಟ್ ಡೈರೆಕ್ಷನ್ ಕೂಡ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ ಅಂತ ಹೇಳಿದ್ರಿ. ಹೀಗೆಲ್ಲ ಬಂದಾಗ ಚಿತ್ರರಂಗದ ಬೇರೆ ಬೇರೆ ಚಿತ್ರರಂಗದ ದಿಗ್ಗಜರನ್ನ ನೀವು ಭೇಟಿ ಮಾಡುವಂತ ಅವಕಾಶ, ಅವರ ಚಿತ್ರಗಳಿಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು ನಿಮ್ಗೆ. ಅಮಿತಾಬ್ ಬಚ್ಚನ್ ಅವರ 10 ಚಿತ್ರಗಳು ಆಲ್ಮೋಸ್ಟ್ ನೀವು ಮಾಡಿದ್ದೀರಿ ಪೋಸ್ಟರ್ ಡಿಸೈನ್ ಅಂತ ಹೇಳಿದ್ರಿ. ಹಾಗೆ ಎನ್ ಟಿ ರಾಮರಾವ್ ಅವರ ಜೊತೆಗಿನ ನಿಮ್ಮ ನೆನಪುಗಳು, ಅವರ ಒಂದು ಸಿನಿಮಾಕ್ಕೆ ಕೆಲಸ ಮಾಡುವಂತ ನೆನಪುಗಳು?
2: ಅಜಾನಕಾಗಿ ನನಗೆ ಸಿಕ್ಕಿದ ಭಾಗ್ಯ ಅದು. ಅಲಂಕಾರ್ ಪ್ಲಾಜಾದಲ್ಲಿ ನನ್ನ ಆಫೀಸ್ ಇತ್ತು, ಅಲ್ಲೇ ಡಿಸೈನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಒಂದಿನ ಸಂಡೇ ಅಬ್ಬಾಯಿನಾಡು ಅವರ ಜೊತೆ ಇರೋರೊಬ್ಬರು ಬಂದಿದ್ರು, ಬಂದು ಈ ಥರ ಪ್ಯಾಲೇಸಿಗೆ ಬನ್ನಿ, ಒಂದು ಅರ್ಜೆಂಟ್ ವರ್ಕ್ ಇದೆ, ಅದೇನು ನಿಮ್ಮ ಸಂಭಾವನೆ ಇದೆಯೋ ನಾವು ಕೊಡ್ತೀವಿ ಅಂತ. ನನಗೆ ಏನು ವರ್ಕು ಅಂತ ನಾನು ಕೇಳಿದೆ. ಅವರು ಈ ಥರ ಹಿಂಗೆ ಅಂತ, ಯಾರು ನಾಯಕ ನಟರು ಯಾರು ನನಗೇನು ಹೇಳಿಲ್ಲ. ಅದು ಈ ಥರ ಒಂದು 4 ಗ್ಲಾಸ್ಗಳು ಈ ಸೈಜಿಂದ 4 ಗ್ಲಾಸ್ಗಳು ಬೇಕು, ಆಮೇಲೆ ನೀವು ಅಲ್ಲೇ ಬಂದು ಸ್ಪ್ರೇ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರು. ಸ್ಪ್ರೇ ಅಂದಮೇಲೆ ಮಾಮೂಲಿ ಸ್ಪ್ರೇ ಇರುತ್ತಲ್ಲ ಅಂದ್ಬಿಟ್ಟು, ಏನು ಕಲರ್ ಸ್ಪ್ರೇ ಇರುತ್ತೆ ಅಂತ ಅಂದ್ಕೊಂಡು ಆ ಗ್ಲಾಸ್ ನಾನು 3 ಟಾಕೀಸ್ ಪಕ್ಕದಲ್ಲಿ ರಾಮ್ ಪ್ರಕಾಶ್ ಹೋಟೆಲ್ ಅಂತ ಇತ್ತು, ಅಲ್ಲಿ ಫ್ರೇಮ್ ಅಂಗಡಿ ಇದೆ, ಅವ್ರ ಹತ್ರಕ್ಕೆ ಹೋಗಿ ಅವ್ರು ಸಂಡೆ ಅವ್ರು ಇಲ್ಲ ರೀ ಕಟ್ ಮಾಡೋಕ್ಕಾಗಲ್ಲ, ಇಲ್ಲಿ ಸ್ವಲ್ಪ ಮಾಡಿಕೊಡಿ ಸರ್ ಅರ್ಜೆಂಟ್ ಇದೆ, ಅವ್ರು ಏನು ನೀವು ದುಡ್ಡು ಕೇಳ್ತಾರೆ ಕೊಡ್ತಾರೆ ಅವರು ಅಂತೇಳಿ ಅಲ್ಲಿ ಇದು ಮಾಡಿಕೊಟ್ರು. ಅವ್ರು ಅದನ್ನು ಅವ್ರ ಕಾರಲ್ಲಿ, ಅಂಬಾಸಿಡರ್ ಕಾರಲ್ಲಿ ಇಟ್ಕೊಂಡು ನಮ್ಮದು ಕಂಪ್ರೆಸರ್ನೆಲ್ಲ ಇಟ್ಕೊಂಡು ಪ್ಯಾಲೇಸ್ಗೆ ಹೋದ್ವಿ. ಪ್ಯಾಲೇಸ್ಗೆ ಹೋದ್ಮೇಲೆ ಇವರು ಮೋಹನ್ ಬಾಬು ಇವತ್ತು ಇದ್ದಾರೆ ನಿರ್ದೇಶಕರು, ಅವ್ರ ಹತ್ರಕ್ಕೆ ನಿಲ್ಲಿಸಿ ಕೇಳಿ ತೆಲುಗಲ್ಲಿ ಮಾತಾಡಿದ್ರು, ಹಿಂಗೆ ಹಿಂಗೆ ಇದು ಬೇಕಪ್ಪ ನನಗೆ, ಹಿಂಗೆ ಸನ್ಸೆಟ್ ಆಗುತ್ತೆ, ಒಂದು ಹ್ಯಾಂಗಿಂಗ್ ಇದು ಬರುತ್ತೆ, ಮಧ್ಯದಲ್ಲಿ ಇವರು ಆ್ಯಕ್ಟರ್ ನಿಂತಿರ್ತಾರೆ ಅಂತೇಳಿ, ಮತ್ತು ಹೈಟ್ ಎಷ್ಟಿರುತ್ತೆ ಅಂತ ಕೇಳಿ, ಹೈಟ್ ಒಂದು 20 ಅಡಿ ಮೇಲಿರುತ್ತೆ ಅಂದರು. ಹೈಟ್ ಏನಿಲ್ವಲ್ಲ ಸರ್, ಹೈಟ್ ಒಂದು ಮಾಡಿಸ್ಕೊಟ್ರೆ ನಾನು ಮಾಡ್ತೀನಿ ಸರ್ ಅಂತೇಳಿ ಅಲ್ಲಿರೋರು ಆ ಡೈರೆಕ್ಟ್ರು ಹೇಳಿ ಹೈಟ್ ಎಲ್ಲ ಮಾಡಿಸ್ಕೊಟ್ರು. ಮಧ್ಯಾಹ್ನ 2-3 ಗಂಟೆ ಇರಬೇಕು. ಆಮೇಲೆ ಎದುರುಗಡೆ ಒಬ್ಬರು ಹಿಂಗೆ ಕಾಲು ಉದ್ದಕ್ಕೆ ಇದು ಮಾಡಿಕೊಂಡು ರಾಜನ ಗೆಟಪ್ನಲ್ಲಿ ಕೂತಿದ್ರು, ಯಾರೋ ನಟ ಅನ್ಕೊಂಡು ನಾನು ಸುಮ್ಮನೆ ಅದೇ ನನಗೆ ಗೊತ್ತಿಲ್ಲ, ನಾನು ಫಸ್ಟಾಗಿ ನೋಡ್ತಾ ಇರೋದು ಯಾರೋ ಬಂದಿರೋ ಡ್ರಾಮಾ ಇದಕ್ಕೆ ಅಂತೇಳಿ. ಅವಾಗ ನಮ್ಮ ಕನ್ನಡದ ನಟ ಒಬ್ಬರು, ಅವ್ರದ್ದು ನಾವೇನು ಹೇಳೋಕ್ಕೋಗಲ್ಲ, ಬಂದು ನಿಂತು ಏನೋ ಅವರು ಏನೋ ಕೇಳ್ಕೊಳ್ತಾ ಇದ್ರು. ಸರಿ, ಅವ್ರನ್ನ ಮಾತ್ರ ನಾನು ಗಮನಿಸಿದ್ದೆ, ಇವ್ರನ್ನ ನಾನು ಗಮನಿಸಲಿಲ್ಲ. ಉದ್ದ ಕಾಲ್ ಮಾಡ್ಕೊಂಡು ಹಿಂಗೆ ಕುಂತಿದ್ರು. ಆಮೇಲೆ ಮೋಹನ್ ಬಾಬು ಸರ್ ಬಂದು ನನ್ನ ಅವ್ರಿಗೆ ಇದು ಮಾಡೋರು, ಈ ಹುಡುಗನೇ ಆ ಸೆಟಪ್ ಎಲ್ಲ ಮಾಡ್ತಾನೆ ಹಂಗೆ ಹಿಂಗೆ ಅಂತ. ಅವಾಗ ನೋಡ್ಬಿಟ್ಟು ತೆಲುಗಲ್ಲಿ ಕೇಳಿದ್ರು, ಚೇಸ್ತಾವ ನೀವು ಅಂತ ಕೇಳಿದ್ರು. ಹಾಂ, ಮಾಡ್ತೀನಿ ಸರ್ ಅಂತ ಹೇಳಿದೆ. ನನಗೆ ಅಷ್ಟು ತೆಲುಗುನು ಇದು ಬರೋಲ್ಲ ನನ್ನ ಭಾಷೆಗಳು. ಅವಾಗ ಒಂದು ಸ್ಕೆಚ್ ಮಾಡಿ ತೋರಿಸು ಪೇಪರಲ್ಲಿ ಅಂತಂದರು. ಅವು ಕೂತ್ಕೊಂಡು ಅಲ್ಲೇ ಸ್ಕೆಚ್ ಮಾಡಿ ಆ ಗ್ಲಾಸ್ ಮಧ್ಯದಲ್ಲಿದ್ದು ಹಾಕಿ ಒಂದು ಬೊಂಬೆ ಬರೆದೆ, ಈ ಥರ ಅಲ್ವಾ ಅಂತ ಕೇಳಿದೆ. ಆ ಕರೆಕ್ಟ್ ಅಂದರು, 4 ಜಾಗದಲ್ಲೂ ಗ್ಲಾಸ್ ಇರುತ್ತೆ, ಸೆನ್ಸೆಟ್ ಆಗ್ತಾ ಇರುತ್ತೆ ಇಲ್ಲಿ. ಇಲ್ಲಿ ಇವರು ವೆಂಕಟರಾಮರಾವ್ ಅವ್ರನ್ನ ಹಿಂಗೆ ಮೇಲ್ಗಡೆ ಹಿಂಗೆ ಕರ್ಕೊಂಡು ಬರ್ತಾರೆ, ಹ್ಯಾಂಗಿಂಗ್ ಸೀನ್ ಇದು ಬರುತ್ತೆ, ಎಂಡಿಂಗ್
1: ಓಕೆ.
2: ಅದು ಇದು ಬಂದು ಅದು ಪಾತ್ರದ ಹೆಸರು ಭಾಳ ಚೆನ್ನಾಗಿದೆ ಅದು, ಆ ಸೀನ್ಗೆ ಅದು ಮಾಡಬೇಕಾಗಿದ್ದು. ಅವಾಗ ಮಾಡಿ ಎಲ್ಲ ಸೆಟಪ್ ಮಾಡಿದ್ರೆ ಇವರು ಬಂದು ನಿಂತ್ಕೊಂಡ್ರು, ನನಗೆ ಕೈ ಕಾಲು ನಡುಕ ಶುರು ಆಗ್ಬಿಡ್ತು, ಭಯ ಬಂದ್ಬಿಡ್ತು ನನಗೆ. ಕಂಪ್ರೆಸರು ಹಿಂಗೆ ಶೇಕ್ ಆಗಂಗೆ ಆಯ್ತು, ಏನು ಮಾಡೋದು, ಭಯ ಬಂದ್ಬಿಡ್ತು ನನಗೆ. ಅವ್ರು ಏನೆಲ್ಲ ನಿನ್ನ ಕೆಲಸ ನೀನು ಮಾಡು ಅಂತಂದರು. ಆ ಕಣ್ಣುಗಳು ಇಷ್ಟು ದಪ್ಪ ಉಬ್ಬುಗಳೆಲ್ಲ ಹಾಕಿದ್ರು, ಹಂಗೆ ಮೇಜರ್ ಚಂದ್ರಕಾಂತ್ ಪಿಕ್ಚರ್ ಹೆಸರು. ಆವಾಗ ನನಗೆ ಅದು ಭಯ ಆಯಿತು, ಹಂಗೂ ನಾನು ಏನೇನೋ ದೇವರನ್ನ ನೆನೆಸ್ಕೊಂಡು ಆ ಕೆಲಸ ಮಾಡಿದೆ, ಅದ್ಭುತವಾಗಿ ಬಂತು. ಆ ಸಿನಿಮಾದಲ್ಲಿ ಲಾಸ್ಟ್ ಎಂಡಿಂಗ್ನಲ್ಲಿ ಅದು ತೋರಿಸ್ತಾರೆ, ಅಲ್ಲಿ ಪುಟ್ಟದಾಗಿ ನಾನು ಒಂದು ಚಿಕ್ಕದ ಹೆಸರು ಹಾಕಿದ್ರು. ಆವಾಗ ಮೋಹನ್ ಬಾಬು ಅವರು ಕೂಡ ಭಾಳ ಅದನ್ನು ಹೊಗಳಿದ್ರು, ಚೆನ್ನಾಗಿ ಮಾಡಿದ್ಯ ಅಂತ. ಅದು ರೂಪತಾರ ಅನ್ನೋ ಪತ್ರಿಕೆಯಲ್ಲಿ ಆ ಕಾಲಕ್ಕೆ ದಾಖಲಾಗಿದೆ.
1: ಹೌದು, ಮತ್ತೆ ಇದಲ್ಲದೆ ನೀವು ಹೇಳಿದ್ರಿ ನನ್ನ ಮೊದಲಕ್ಕೆ ಸಂದರ್ಶನ ಮಾಡಿದ್ದು ಕೂಡ ರೂಪತಾರ ಪತ್ರಿಕೆ.
2: ಖಂಡಿತ ಖಂಡಿತ,
1: ಅದರ ಬಗ್ಗೆ ಹೇಳಬಹುದಾ?
2: ಅದು ಈ ಬೇರೆ ಬೇರೆ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಸುಧೀಂದ್ರ ಅವರಿದ್ದಾರಲ್ಲ, ಸುಧೀಂದ್ರ ಅವರು ನಮ್ಮ ರೂಪತಾರ ಇರೋರು ಭಾಳ ಚೆನ್ನಾಗಿದೆ, ಅವ್ರು ಇಂಟರ್ವ್ಯೂ ಮಾಡಿದವ್ರ ಹೆಸರು ನಾನು ಮರ್ತುಬಿಟ್ಟಿದ್ದೀನಿ. ಅವ್ರಿಗೆ ಕರೆದು ಹೇಳಿದ್ರು, ಅಯ್ಯೋ ಎಲ್ಲಿ ಯಾರ್ಯಾರ್ದೋ ಮಾಡ್ತೀರಾ, ನಮ್ಮ ಕನ್ನಡದವ್ರು ನಮ್ಮ ಹುಡುಗ ಇಲ್ಲೇ ಡಿಸೈನ್ ಮಾಡ್ತಾ ಇರೋದು, ಡಿಸೈನರ್ ಯಾರು ಇಲ್ಲ ಇಲ್ಲಿ, ಅವಾಗ ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಬರ್ತಾ ಇದ್ರು. ಫಸ್ಟ್ ಆಫೀಸ್ ಓಪನ್ ಮಾಡಿರೋದು ಇವಾಗ ನಮ್ಗೆ ಬೆಂಗಳೂರಿನಲ್ಲಿ ಇವನು ಒಬ್ಬನೇ ಅಂತೇಳಿ ಪಾಪ ಅವರು ಕೂಡಿಸಿ ಎಲ್ಲ ಮಾಡಿ ಇಂಟರ್ವ್ಯೂ ಮಾಡಿಸಿದ್ರು ಡಿ ವಿ ಸುಧೀಂದ್ರ ಅವರು. ಅವ್ರು ಇರೋಷ್ಟು ಕಾಲ ಅವರು ನನ್ನ ಕೆಲವು ಸಿನಿಮಾಗಳು ನನ್ನ ಕೆಲ ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದಾಗ ಆ ನಿರ್ಮಾಪಕರಿಗೆ ಇವರಿಗೆ ನಾನು ಕೋಆರ್ಡಿನೇಟ್ ಮಾಡಿಕೊಟ್ಬಿಡ್ತಾ ಇದ್ದೆ, ನೀವೇ ಮಾಡ್ಕೊಳ್ಳಿ ಸರ್ ಅಂತ. ಆಮೇಲೆ ಅವ್ರು ನನಗೆ ಡಿಸೈನ್ ವರ್ಕ್ಗಳು ನನಗೆ ಕೊಡು. ಇವತ್ತು ನನ್ನ ಗೆಳೆಯ ವೆಂಕಟೇಶ್ ಅವರು ಇವರು ಅವರು ಕೂಡ ಅಷ್ಟೇ, ಪಾಪ ಯಾವ್ದಾರ ಸಿನಿಮಾ ಇದ್ರೆ ನನಗೆ ರೆಫರ್ ಮಾಡ್ತಾರೆ. ಈಗ ನಾನು ಸ್ವಲ್ಪ ದಿವಸದಿಂದ ಸಿನಿಮಾದಿಂದ ದೂರ ಇದೆ, ಯಾಕಂದರೆ ಸ್ವಲ್ಪ ನಂದೇ ಆದ ಕೆಲವು ಇದ್ರನ್ನೆಲ್ಲ ನಾನು ಇದ್ರೋದ್ರಿಂದ ಸ್ವಲ್ಪ ದೂರ ಇದ್ದೀನಿ. ನನಗೆ ಅಂತ ಬಂತು ಅಂದರೆ ಹುಡ್ಕೊಂಡು ಬಂದು ಕೆಲಸ ಮಾಡ್ಕೊಂಡು ನಾನು ಖಂಡಿತ ಮಾಡಿಕೊಡ್ತೀನಿ. ಇವತ್ತಿನ ಸ್ಥಿತಿನಲ್ಲಿ ನಾನು ಮುಂದೆ ಹೋಗಿ ನಿಂತ್ಕೊಂಡು ಕೇಳಿದಾಗ ಕರೆಸ್ತಾರೆ ಕೆಲವು ನಿರ್ಮಾಪಕರು ಪಾಪ ನಿರ್ದೇಶಕರು ಇವತ್ತಿನ ಕಾಲದವ್ರು, ಇವತ್ತಿನ ಕಾಲ ಅವ್ರಿಗೇನು ಗೊತ್ತಿಲ್ಲ ಹಳಬ್ರು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಯಾರು ಯಾರು ರೆಫರ್ ಮಾಡಿರ್ತಾರೆ ಕಳಿಸ್ತೀನಿ ನೋಡಿ ಅಂತಾರೆ. ಹೋಗಿರ್ತೀನಿ, ಎಷ್ಟು ಸಿನಿಮಾ ಮಾಡಿದಿರಿ, ಎಷ್ಟು ವರ್ಷದಿಂದ ಇದ್ರಿ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಈ ಸಿನಿಮಾ ಮಾಡಿದ್ದೀನಿ ಅಂತ ನಾನು ಹೇಳೋಕ್ಕಾಗಲ್ಲ, ಹೇಳಿ 1992 ಸಿನಿಮಾ ಮಾಡಿದ್ದೀನಿ ಅಂತ ನಾನು ಹೇಳೋಕ್ಕಾಗುತ್ತಾ, ನಂಬಲ್ಲ. ಅದಕ್ಕಾಗಿ ನಾನು ಅವ್ರ ಹತ್ರ ಏನು ಹೇಳೋಕ್ಕೋಗಲ್ಲ, ಸರ್ ನೀವು ಟೈಟಲ್ ಕೊಡಿ ನೋಡಿ ಅದು ಚೆನ್ನಾಗಿ ಬಂತು ಅಂದರೆ ಕೆಲಸ ಕೊಡಿ, ಇಲ್ಲದ್ರೆ ನನಗೆ ಬೇಡ. ಈ ಥರ ತುಂಬ ಆಗೋಬಿಟ್ಟು ಬೇಜಾರಾಗಿ ನಾನು ಸ್ವಲ್ಪ ಹಿಂದೆ ಬಂದ್ಬಿಟ್ಟೆ. ನನ್ನೇ ಬೇಕು ಅಂತ ಕೆಲವರು ಇದ್ದಾರೆ, ಪಾಪ ಇವ ಮೊನ್ನೆ ಎಜುಕೇಟೆಡ್ ಬುಲ್ಸ್ ಅಂತೇಳಿ ಪಾಪ ಜಿ ಕೆ ಮುದ್ರಾಜ್ ಲೆಜೆಂಡ್ ಡೈರೆಕ್ಟರ್, ಆ ಪುಣ್ಯಾತ್ಪುರ ಬಂದು ನನ್ನ ಹತ್ರ ಕೆಲಸ ಮಾಡಿಸಿದ್ರು, ಮಾಡಿಕೊಟ್ಟೆ. ಅವ್ರಿಗೆ ಗೊತ್ತಿರುತ್ತೆ ಹಳಬ್ರು ಇದಾರೆ ಅಂತ. ಪಾಪ ಇವತ್ತು ಹೊಸಬ್ರಿಗೆ ನಮ್ಮ ಕೆಲಸ ಅವ್ರಿಗೆ ಗೊತ್ತಿರೋದಿಲ್ಲ, ಇವತ್ತೆಲ್ಲ ಅಡ್ವಾನ್ಸ್ ಬಂದ್ಬಿಟ್ಟಿದೆ ಎಲ್ಲ. ಇವತ್ತೆಲ್ಲ ಏನಾಗಿದ್ರೆ ಇವರು ಹೆಂಗ ಇವರು ಒಳ್ಳೊಳ್ಳೆ ಇದನ್ನ ಕ್ರಿಯೇಟ್ ಕೊಡ್ತಾ ಇದಾರೆ, ಈಗ ನನ್ನ ಕ್ರಿಯೇಟ್ ಇದೆಯೋ ಇಲ್ವೋ ಅಂತ ಪಾಪ ಅವರಿಗೆ ಬರೋದಿಲ್ಲ ಮೈಂಡ್ ಅವ್ರಿಗೆ. ಹಂಗಾಗಿ ನಂದೇ ಆದ ಪೇಂಟಿಂಗ್ಸ್ ವರ್ಕು ಅದು ಇದು ಮಾಡ್ಕೊಂಡು ನಾನು ಇದೀನಿ ಮೇಡಮ್ ಅವರೇ.
1: ನಿಜಕ್ಕೂ ನಿಮ್ಮ ಒಂದು ಸಾಧನೆಯ ಮುಂದೆ ಈ ಎಲ್ಲ ವಿಷಯಗಳು ಕೂಡ ಎಷ್ಟು ರೋಚಕ ಅಂತ ಅನ್ನಿಸ್ತಾ ಇದೆ, ಮತ್ತೆ ಬೇರೆ ತರನೇ ಒಂದು ಆಂಗಲ್ ಕಾಣಿಸ್ತಾ ಇದೆ. ಇಲ್ಲಿ ಇಷ್ಟು ವರ್ಷಗಳ ಕಾಲ 1900 ಚಿಲ್ಲರೆ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿದ್ದೀರಿ, ಎಷ್ಟೆಲ್ಲ ಶ್ರೀಮಂತ ಅನುಭವ ಪರಂಪರೆಯನ್ನು ಹೊಂದಿದ್ದೀರಿ, ಇನ್ನೊಬ್ಬರ ಮುಂದೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಇನ್ನೊಬ್ಬರ ಮುಂದೆ ಹೇಳಬೇಕು ಅಂದ್ರೆ ಎಷ್ಟು ಒಂದು ವಿನಯ ಇದೆ, ಎಷ್ಟು ಒಂದು ಸಂಕೋಚ ಇದೆ, ಇವೆಲ್ಲವೂ ಕೂಡ ತುಂಬಿದ ಕೂಡ ತುಳುಕಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಅಷ್ಟೇ ಸರ್, ಅಷ್ಟನ್ನು ಮಾತ್ರ ಹೇಳಬಹುದು ನಾವು.
2: ಅದೆಲ್ಲ ನಮ್ಮ ತಾಯಿ ತಂದೆ ಮತ್ತೆ ನಾವು ಕಲ್ತಿರೋದು ಯೂನಿವರ್ಸಿಟಿ, ನನ್ನ ಯೂನಿವರ್ಸಿಟಿ. ಇವತ್ತೆಲ್ಲ ಕರ್ನಾಟಕದವ್ರು ಕೇಳಿಸ್ಕೊಂಡ್ರು ನಾನು ಏನು ಇದೆ ನನ್ನ ಇದು ಮಾಡ್ಕೊಳ್ಳಲ್ಲ, ನನಗೆ ಯೂನಿವರ್ಸಿಟಿ ಡಾಕ್ಟರ್ ರಾಜ್ಕುಮಾರ್ ಹೆಸರೇ ನನಗೆ ಯೂನಿವರ್ಸಿಟಿ, ಪಾರ್ವತಮ್ಮ ಅವರೇ ನನಗೆ ಆಶೀರ್ವಾದದ ತಾಯಿ.
1: ಮತ್ತಷ್ಟು ಮಾತಾಡೋಣ ಸರ್, ನಿಮ್ಮ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅದ್ಯಗೀತೆಯನ್ನು ಕೇಳಿಸ್ತೀನಿ. ಈ ಒಂದು ಸಿನಿಮಾಗೂ ಕೂಡ ನೀವು ಅಸಿಸ್ಟೆಂಟ್ ಪೋಸ್ಟರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರಿ, ಆಕಸ್ಮಿಕ ಚಿತ್ರದ
2: ಆಕಸ್ಮಿಕ ಜೀವನ ಚೈತ್ರ ಮತ್ತೆ
1: ಅಸಿಸ್ಟೆಂಟ್ ಆಗಿ.

0: ಆಕಾಶವಾಣಿ ಎಫ್ಎಂ ರಾಂಪು ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಪಿಆರ್ಒ ಓಂ ಸತೀಶ್ ಅವರು ಇದ್ದಾರೆ. ಪಿಆರ್ಒ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪೋಸ್ಟರ್ ಡಿಸೈನಿಂಗ್, ಹಾಗೆಯೇ ಆರ್ಟ್ ಡೈರೆಕ್ಷನ್ ಮತ್ತು ಮೇಕಪ್ನಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತಹ ಕಲಾವಿದರು ಓಂ ಸತೀಶ್ ಅವರು. ಸರ್, ನಿಮ್ಮ ಜೊತೆ ಮಾತಾಡ್ತಾ ನಿಜಕ್ಕೂ ಸಮಯದ ಪರಿವೆಯೇ ಇಲ್ಲದೆ ಇರೋ ಹಾಗೆ ಆಗ್ತಾ ಇದೆ. ಎಷ್ಟೆಲ್ಲ ವಿಚಾರಗಳಿದೆ, ಆನ್ ಏರ್ ಇರಬಹುದು, ಆಫ್ ಏರ್ ಇರಬಹುದು, ಮಾತಿಗೆ ಫುಲ್ ಸ್ಟಾಪ್ ಇಡೋಣ ಅಂತಲೇ ಅನ್ನಿಸ್ತಿಲ್ಲ. ಯಾಕೆಂದ್ರೆ ಅಷ್ಟು ಅನುಭವದ ಕಣಜ ಆಗಿದ್ದೀರಿ ನೀವು. ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಎಷ್ಟೆಲ್ಲ ಪತ್ರಿಕೋದ್ಯಮದ ದಿಗ್ಗಜರು ನಿಮ್ಗೆ ಸಪೋರ್ಟ್ ಮಾಡಿದ್ರು ಅಂತ. ಪಿ ಲಂಕೇಶ್ ಅವರು ಇರ್ಬೋದು, ವೈಕುಂಠರಾಜು ಅವರು ಇರ್ಬಹುದು, ತುಂಬಾ ಜನರ ಹೆಸರನ್ನ ಸ್ಮರಿಸ್ಕೊಂಡ್ರೆ. ಹಾಗೇನೆ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತವರು, ಪ್ರತಿ ಸಲ ತಮ್ಮ ಚಿತ್ರಗಳಲ್ಲಿ ಕೆಲಸ ಕೊಡ್ತಾ ನಿಮ್ಮ ಒಂದು ಪುಟ್ಟ ಕುಟುಂಬದ ನಿರ್ವಹಣೆಗೆ ಸಾಥ್ ಕೊಟ್ಟವರು.
1: ಆ ಲೆಕ್ಕ ತಗೊಂಡ್ರೆ ನಾವು ಅಂಬರೀಷ್ ಅಣ್ಣನ ನೆನೆಸ್ಕೊಂಡು ರಾಕ್ಲೈನ್ ವೆಂಕಟೇಶ್ ಸರ್ನ ನಾನು ನೆನೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ನಾನು ಅಂಬರೀಷ್ ಅವ್ರ ಹತ್ರಕ್ಕೆ ಹೋಗಿ ಬರ್ತಾ ಇದ್ದ ಅಲ್ಲಿಂದ ನನಗೆ ವೆಂಕಟೇಶ್ ಅಣ್ಣ ಅವ್ರು ನನಗೆ ಪರಿಚಯ. ಬಟ್ ತುಂಬ ದೊಡ್ಡ ವ್ಯಕ್ತಿ ಅವರು, ರಾಕ್ಲೈನ್ ವೆಂಕಟೇಶ್ ಅವರು ಭಾಳ ದೊಡ್ಡ ವ್ಯಕ್ತಿ. ತುಂಬಿದ್ಕೊಳ ತುಳ್ಕಲ್ಲ ಅಂತ ನೀವು ಹೇಳಿದ್ರಲ್ಲ, ಆ ಥರ ಅವರು ಎಲ್ಲರಿಗೂ ಸರಿ ಸಮಾನವಾಗಿ ಎಲ್ಲರಿಗೂ ಕರೆದು ಕೆಲಸ ಕೊಟ್ಟು ಆ ಒಂದು ಕಾಲದಲ್ಲಿ ಅವ್ರು ನಟರಾಗಿ ಬಂದಾಗ ಕೂಡ ಅಷ್ಟೇ ಅದೇ ಗೌರವ ಇವತ್ತು ಎಲ್ರಿಗೂ ಕೊಡ್ತಾರೆ. ಆಮೇಲೆ ನಾನು ಆಮ್ ಕೂಡ ಅವ್ರ ಹತ್ರ ಏನೂ ಇಲ್ಲ, ಅವ್ರು ಕಂಟಿನ್ಯೂ ನನಗೆ ಒಂದಷ್ಟು ಕೆಲಸಗಳು ಕೊಟ್ಟರು. ಅವ್ರ ಮೊದಲನೇ ಸಿನಿಮಾ ಬೆಳ್ಳಿ ಮೋಡಗಳಿಂದ ಹಿಡಿದು ಲಾಸ್ಟ್ ಕೆಲಸ ಒಂದಾಗೋಣ ಅವ್ರಿಗೂ ನನಗೆ ಕೆಲಸ ಕೊಟ್ಟಿದ್ದಾರೆ. ಮಹಾನ್ ಪುಣ್ಯಾತ್ಮರು. ನನ್ನ ಜೀವನ ಮತ್ತು ನನ್ನ ಸಂಸಾರ ನಡೆದಿದೆ ಅವ್ರ ಸಿನಿಮಾ ಕೊಟ್ಟಿದ್ದರಿಂದ. ಇವತ್ತು ನಾನು ಅವ್ರನ್ನ ನಾನು ಸ್ಮರಿಸ್ತೀನಿ.
0: ಹೌದು, ಮತ್ತು ನೀವು ಅಷ್ಟೇ ಪ್ರೀತಿಯಿಂದ ಕಾರ್ಯಕ್ರಮದ ಮೊದಲಿಗೇನೆ ತುಂಬ ಖುಷಿಪಟ್ಟು ಆಕಾಶವಾಣಿಗೆ ಬಂದಿದ್ದೀನಿ, ಇದೇ ಸರಿಯಾದ ಜಾಗ ನಾನು ಅವರನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ರಾಜಶಂಕರ್ ಅವರ ಹೆಸರನ್ನು ತೆಗೆದುಕೊಂಡ್ರೆ ನೀವು ಮೊದಲಿಗೆ ಅವರ ಹೆಸರಿನಿಂದಲೇ ಶುರು ಮಾಡಿ ಮಾತುಕತೆಯನ್ನು. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ರು, ರಾಜಶಂಕರ್ ಅವರನ್ನ ನಾನು ಕೂಡ ಭೇಟಿಯಾಗಿದ್ದೆ. ಮಲ್ಲೇಶ್ವರ ಮೊದಲ ಅಡ್ಡರಸ್ತೆಯಲ್ಲಿ ಈಗಲೂ ಕೂಡ ಅವ್ರ ಮನೆ ಇದೆ. ಹಾಗೆ ಅವ್ರ ಮಗ ನಾಗೇಂದ್ರ ಪ್ರಸಾದ್ ನನ್ನ ಕ್ಲಾಸ್ಮೇಟ್ ಆಗಿದ್ರು ಶೇಷಾದ್ರಿಪುರ ಶಾಲೆಯಲ್ಲಿ, ನೆನಪು ಮಾಡಿಕೊಂಡಿದ್ದಾರೆ. ಮತ್ತೆ ಆಕಾಶವಾಣಿ ಅಷ್ಟರ ಮಟ್ಟಿಗೆ ಎಲ್ಲೆಲ್ಲಿಂದಲೋ ತಂತುಗಳನ್ನ ಬೆಸೆಯತ್ತೆ, ಎಲ್ಲೆಲ್ಲೋ ಇರೋರು ಕೂಡ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ಒಂದೊಂದೇ ಲಿಂಕ್ಗಳನ್ನ ತೆಗೆದುಕೊಂಡು ಬರ್ತಾರೆ, ಸಂಬಂಧದ ಎಳೆಯನ್ನ ನೆನಪಿಸ್ಕೊಳ್ತಾರೆ. ಹಾಗೆಯೇ ಹೆಚ್ ಎಲ್ ಬಸವರಾಜ್ ಅವರು ಪುಟ್ಟಿಗೆರೆ ಹೊಸಹಳ್ಳಿ ಮಾಡಾಳ್ನಿಂದ ಮೆಸೇಜ್ ಮಾಡ್ತಿದ್ದಾರೆ. ಓಂ ಸತೀಶ್ ಅವರೇ ನಮಸ್ಕಾರ, ನಿಮ್ಮ ಒಳಗಿನ ಕಲಾವಿದರಿಗೆ ನಮ್ಮಿಂದ ದೊಡ್ಡ ನಮಸ್ಕಾರ. ಕಾರಣ ಡಿಜಿಟಲ್ ಆಗಿ ಬಂದ್ಬಿಟ್ಟಿದೆ ಪ್ರತಿಯೊಂದು, ಆದ್ರೆ ನೀವು ನಿಮ್ಮ ಕೈಯಿಂದ ಅಷ್ಟೆಲ್ಲ ಚಿತ್ರಗಳನ್ನ ನಮಗೆ ಆಕರ್ಷಣೀಯವಾಗಿ ಮೂಡಿಸಿದ್ರಲ್ಲ, ನಿಮ್ಗೆ ಹ್ಯಾಟ್ಸ್ ಆಫ್ ಸರ್. ಮುಂದಿನ ಪೀಳಿಗೆಯವರಿಗೆ ಸೂಕ್ಷ್ಮ ಸಂದೇಶ ಏನಾದ್ರೂ ನಿಮ್ಮಿಂದ ನಿರೀಕ್ಷಿಸಬಹುದ? ನಾವು ಏನ್ ಹೇಳ್ತೀರಿ ಮುಂದಿನ ಪೀಳಿಗೆಗೆ ಅಂತ ಕೇಳ್ತಿದ್ದಾರೆ.
1: ಮುಂದಿನ ಪೀಳಿಗೆಯಲ್ಲಿ ಈ ಕಂಪ್ಯೂಟರ್ ಅನ್ನೋದು ಹೊರಟಾಗಿರುತ್ತೆ, ಈ ಮತ್ತೆ ಬ್ರಷು ಬಣ್ಣನೇ ಮತ್ತೆ ಬರುತ್ತೆ.
0: ಹೌದು,
1: ಅದರಿಂದಾನೇ ಮತ್ತೆ ಇನ್ನೊಂದು ಹೊಸ ಚಿತ್ರಕಲೆ ಯುಗ ಸ್ಟಾರ್ಟ್ ಆಗುತ್ತೆ.
0: ನಿಮ್ಮ ಮಾತು ಬೇಗ ಸತ್ಯ ಆಗಲಿ ಸರ್, ಯಾಕೆಂದ್ರೆ AI ಅನ್ನೋದು ಪದದಲ್ಲೇ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ. ಅದು ಏನಾದ್ರೂ ಕೃತಕವೇ, ಮನುಷ್ಯನಿಗೆ ಇರುವಂತಹ ಭಾವನೆಗಳು, ಮನುಷ್ಯನಿಗೆ ಇರುವಂತಹ ಒಂದು ಕಲೆಯ ಒಳನೋಟ ಒಂದು ಮೆಷಿನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ.
1: ಆ ಮೆಷಿನ್ ಅಲ್ಲಿ ಬರುವಂತದ್ದು ಬೇರೆ, ಮೆದುಳಲ್ಲಿ ಕೂತ್ಕೊಂಡು ಕೆಲಸ
0: ಮಾಡುವಂತದ್ದೇ ಬೇರೆ, ಬುದ್ಧಿ ಮನಸ್ಸು ಹೃದಯಗಳು ಒಟ್ಟಾಗಿ ಸೇರಿ ಕೆಲಸ ಮಾಡುವಂತದ್ದು. ಮತ್ತೆ ಮಡಿವಾಳರ್, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಮೇಡಮ್ ಪೋಸ್ಟರ್ ಡಿಸೈನರ್ ಮೇಕಪ್ ಮ್ಯಾನ್ ಓಂ ಸತೀಶ್ ಅವರ ಬಗ್ಗೆ ಮಾಹಿತಿ ಮತ್ತೆ ಉತ್ತಮವಾದಂತಹ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂತೋಷ ಪಟ್ಟಿದ್ದಾರೆ. ಹಾಗೆ ಸೂಪರ್ ಪ್ರೋಗ್ರಾಮ್ ಮೇಡಮ್ ಅಂತ ಹೇಳಿ ಖುಷಿಯಾಗಿ ಮೆಸೇಜ್ ಮಾಡಿದ್ದಾರೆ ಜೀವನ್ ಅವರು ಬೆಂಗಳೂರಿನಿಂದ. ಹಾಗೇನೇ ಅಬ್ಬ, ಎಂತೆಂಥವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀರಿ ಮೇಡಮ್, ಅದಕ್ಕೆ ಆಕಾಶವಾಣಿ ಅಂತ ಅನ್ನೋದು. ಅವರು ಹೇಳೋದನ್ನ ಕೇಳಿದ್ರೆ ನಾವು ಯಾವುದೋ ಕಾಲಕ್ಕೆ ಕಳೆದು ಹೋಗಿದ್ದೀವಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮತ್ತೊಬ್ರು ರವೀಂದ್ರನಾಥ್ ಬಳಿಗೇರ್ ಅವರು ಈ ಒಂದು ಸಂದೇಶ ಕಳಿಸಿದ್ದಾರೆ. ನೋಡಿ ಸರ್, ಎಷ್ಟೋ ಜನರನ್ನ ನೀವು ತಲುಪಿದ್ದೀರಿ, ಮೆಸೇಜ್ ಮಾಡಿರೋರು ಕೆಲವೇ ಇರಬಹುದು, ಆದ್ರೆ ಲಕ್ಷಾಂತರ ಹೃದಯಗಳನ್ನ ಮುಟ್ಬಿಟ್ರಿ ನೀವು. ಮತ್ತಷ್ಟು ಮಾತಾಡೋಣ ಸರ್, ನೀವಾಗ್ಲೇ ಹೇಳಿದ್ರಿ ರಾಕ್ಲೈನ್ ವೆಂಕಟೇಶ್ ಅವರ ಒಂದು ಒಡನಾಟ ಹೇಗೆ ಸಿಕ್ತು ನಿಮ್ಗೆ ಅಂತ ತುಂಬಾ ತಂಪು ಹೊತ್ತಿನಲ್ಲಿ ನೆನಪಿಸ್ಕೊಳ್ಬೇಕು ಅನ್ನೋಂಥ ಮಾತುಗಳನ್ನೆಲ್ಲ ಹೇಳಿದ್ರಿ. ಈಗ ಅವರದ್ದೇ ಬ್ಯಾನರ್ನ ಚಿತ್ರ ಅಜ್ಜ ಆಲದ್ ಮರ ಅನ್ನೋಂಥ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ, ಒಂದಾಗೋಣ ಬಾ ಚಿತ್ರ.
1: ಸರಿ,

0: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಓಂ ಸತೀಶ್ ಅವರು ಇದ್ದಾರೆ. ಸರ್, ನಿಮ್ಮ ಒಂದು ಇಂಟರ್ವ್ಯೂ ಕೇಳ್ತಾ ಕೇಳ್ತಾ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಇಂಥ ಕಲಾವಿದರನ್ನ ಪರಿಚಯ ಮಾಡಿಕೊಟ್ರಲ್ಲ, ನಮಗೆ ತುಂಬ ಸಂತೋಷ ಆಯಿತು ಅಂತ. ನೀವಾಗಲೇ ಹೇಳಿದ್ರಿ ಲೈನ್ ಡ್ರಾಯಿಂಗ್ ಅಲ್ಲಿ ನಿಮಗೆ ತುಂಬಾನೇ ಆಸಕ್ತಿ, ಮತ್ತೆ ನಿಮ್ಮ ಗುರುಗಳು ಕೂಡ ಆ ವಿಷಯವಾಗಿ ನಿಮಗೆ ಮೆಚ್ಚಿಕೊಂಡಿದ್ರು ಅಂತ ಹೇಳಿ, ಮತ್ತೆ ಬಿ ಕೆ ಎಸ್ ವರ್ಮಾ ಅವರ ಹತ್ರ ಕೂಡ ನೀವು ಒಂದು ಸ್ವಲ್ಪ ಹೊತ್ತು ಚಿತ್ರಕಲೆ ಅಭ್ಯಾಸ
1: ಮಾಡಿಲ್ಲ, ಬಟ್ ಅವರು ನನಗೆ ಗುರುಗಳೇ.
0: ಗುರುಗಳು
1: ಯಾಕಂದ್ರೆ ಅವ್ರು ಬರೀತಾ ಇದೆಲ್ಲ ನಾವು ನೋಡಿದ್ವಿ, ಪೇಂಟಿಂಗ್ಸ್ಗಳು, ರಾಯರ್ ಪೇಂಟಿಂಗ್ ಆಗಿರ್ಬೋದು ಅಥವಾ ವೆಂಕಟರಮಣ ಸ್ವಾಮಿಗಳ ಪೇಂಟಿಂಗ್ ಆಗಿರ್ಬೋದು, ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಎಲ್ಲ ಇದು ಇಸ್ಟ್ರಾಲಜಿಕ್ ಏನಿದೆಯೋ ಅದರಲ್ಲಿ ಅವರು ಪ್ರವೀಣರು, ಅವರು ಬಿ ಕೆ ಎಸ್ ಅವರು. ನಾವು ಅಂದರೆ ಗುರುಗಳ ಥರ ಅವ್ರ ಹತ್ರ ನಾನು ಏನು ಕಲಿಯೋಕೆ ಹೋಗಿಲ್ಲ, ಬಟ್ ಅವ್ರ ಒಡನಾಟ ಅದು ಇತ್ತು ನಮಗೆ, ಹೋದಾಗೆಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಆಮೇಲೆ ನಮಗೆ ಅಂತ ಒಂದು ರಾಯರ್ ಪೇಂಟಿಂಗ್ ಇದು ಮಾಡಿದ್ರು, ಅವ್ರು ಸೈನ್ ಮಾಡಿ ಒಂದು ನನಗೆ ಕೊಟ್ಟಿದ್ರು, ಅದು ಇವತ್ತು ರಾಯರದ್ದು ನಾನು ಪೂಜೆ ಮಾಡ್ತಾ ಇರೋದು ಮನೆಯಲ್ಲಿ.
0: ಅಂದ್ರೆ ನಿಮ್ಮ ಇಷ್ಟೂ ಹೊತ್ತಿನ ಮಾತುಕತೆಯಲ್ಲೂ ನೀವು ಹೇಳಿದ್ದು ಚಿತ್ರಕಲೆಯನ್ನ ಒಂದು ಕಡೆ ನೀವು ಇದ್ದು ಅಭ್ಯಾಸ ಮಾಡಿದ್ದಲ್ಲ, ಅದು ಜನ್ಮಜಾತವಾಗಿ ಬಂದಿರುವಂತದ್ದು ಅಂತ. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಈ ಚಿತ್ರಕಲೆಯನ್ನ ಕೊಟ್ಟಿದ್ದೀರಾ, ಈ ಪ್ರತಿಭೆ?
1: ತಾನಾಗೆ ಬಂದಿದೆ ಚಿತ್ರಕಲೆ, ತಾನಾಗೆ ಮಗನಿಗಾಗಲಿ ಮಗನಿಗಾಗಿ ಬಂದಿದೆ, ಬಟ್ ಸಬ್ಜೆಕ್ಟ್ ಗಳು ಬೇರೆ ತಗೊಂಡಿದಾರ ಅವರಷ್ಟೇ, ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ ತಗೊಂಡಿದಾರ ಅವರು. ಮಗಳು ಮೇಕಪ್ ಮತ್ತೆ

0: ಇದ್ರ ಮೇಲೆ ಕಾರ್ಟನ್ಸ್ ಇದೆಲ್ಲ ಬರೀತಾರಲ್ಲ ಅದನ್ನ ಮಾಡ್ತಾಳೆ.
1: ಒಟ್ಟಿನಲ್ಲಿ ನಿಮ್ಮ ತಂದೆ ಅವರು ಅಥವಾ ನಿಮ್ ತಾತನವರು ಅಲ್ಲಿಂದ ಏನಾದ್ರು ಬಳುವಳಿಯಾಗಿ ಬಂತ ನಿಮ್ಗೆ ಈ ಚಿತ್ರ?
0: ಇಲ್ಲ, ಯಾವುದು ಬಂದಿಲ್ಲ.
1: ಅದು ಹೆಂಗೋ ಒಂದು ಮ್ಯಾಜಿಕ್.
0: ಅದಕ್ಕೆ ನಮ್ಮ ಮನೇಲೆ ಅದಕ್ಕೆ ನನಗೆ ಸ್ಪಂದಿಸ್ತಿಲ್ಲ ಅಂತ ನಾನು ಬಂದ್ಬಿಟ್ಟಿದ್ದು. ಅವಾಗ ನಾನು ಹೇಳಿದ್ನಲ್ಲ ಒಬ್ರು ಆಯಮ್ಮ ಅವರು ಅಂತ ಹೇಳಿದ್ನಲ್ಲ, ನನಗೆ ಸ್ಕೂಲಿಗೆ ಕರ್ಕೊಂಡೋಗಿ ಕರ್ಕೊಂಬರ್ತಿದ್ದವರು, ಅವ್ರ ಮೂಲಕವಾಗಿ ನನಗೆ ಇದಕ್ಕೆ ಸ್ವಲ್ಪ ಇದಾಯಿತು. ನಮ್ಮ ಅಜ್ಜಿ ತಾತನ ಒಂದು ಸಹಕಾರದಿಂದ ಮತ್ತೆ ನಾನು ಇಲ್ಲೇ ಇರಂಗಾಯ್ತು. ಅದಕ್ಕೆ ಸಂಪೂರ್ಣ ಸಹಕಾರ ರಾಜಶಂಕರ್.
1: ಹೌದು,
0: ಅವ್ರನ್ನ ನಾವು ನನ್ನ ಜನ್ಮ ಇರೋರಿಗೆ ಮರೆಯಾಗೇ ಇಲ್ಲ.
1: ಹೌದು, ಆದರೆ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲ ಪೋಷಕರು ತಂದೆ ತಾಯಿಗಳಿಗೂ ಕೂಡ ನಾವು ಕೊಡ್ತಾ ಇರೋಂಥ ಸಂದೇಶ ಅಂತ ಅನ್ಕೊಳ್ಬಹುದು. ಎಷ್ಟೋ ಸಲ ತಂದೆ ತಾಯಿಗಳು ಯಾವ ಒಂದು ಯೋಚನೆಯಲ್ಲಿರ್ತಾರೆ ಅಂದರೆ ಮಕ್ಕಳು ಚೆನ್ನಾಗಿ ಓದಬೇಕು, ಓದೊಂದೇ ಅನ್ನ ಕೊಡುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದರೆ ಓದು ಮಾತ್ರ ಅನ್ನ ಕೊಡುತ್ತೆ ಅನ್ನೋದು ಸುಳ್ಳು. ಓದು ಅನ್ನೋದು ಕೊಡಬಹುದು, ಆದರೆ ಅದನ್ನು ಬಿಟ್ಟು ಕ್ರೀಡೆ ಇರಬಹುದು, ಚಿತ್ರಕಲೆ ಇರಬಹುದು, ಸಾಹಿತ್ಯ ಸಂಗೀತ ಇತ್ಯಾದಿ ಯಾವುದೇ ಒಂದು ಕಲೆಯ ಪ್ರಕಾರ ಇರಬಹುದು, ಕಲೆಯಲ್ಲೂ ಅನ್ನ ಇದೆ, ಕಲೆಗೂ ಬೆಲೆ ಇದೆ. ಅದಕ್ಕೆ ನಿಮ್ಮಂತಹ ಕಲಾವಿದರೇ ಸಾಕ್ಷಿ. ಯಾಕೆಂದ್ರೆ 10 ವರ್ಷದ ಹುಡುಗ ಮನೆ ಬಿಟ್ಟು ಓಡ್ ಬಂದು ಚಿತ್ರರಂಗ ಸೇರಿ ಅಮಿತಾಬ್ ಬಚ್ಚನ್, NTR, ಡಾಕ್ಟರ್ ರಾಜ್ಕುಮಾರ್ ಇಂಥವರ ಜೊತೆ ಕೆಲಸ ಮಾಡೋದು, ಅಂಥವರ ಒಡನಾಟ ಸಿಕ್ಕೋದು, 1900 ಚಿಲ್ಲರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದು, ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ನ ಸೃಷ್ಟಿ ಮಾಡಿಕೊಂಡ್ರೆ ನೀವು ಇಷ್ಟು ಸಾಧ್ಯ ಆಗಿದ್ದು ಚಿತ್ರಕಲೆಯ ಮೂಲಕ. ಇನ್ನ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಸರ್, ಇಂಟರ್ವ್ಯೂ ತುಂಬಾ ಸೊಗಸಾಗಿ ಸಾಗಿದೆ, ಅವರ ಉತ್ತರಗಳಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಶ್ರೀನಾಥ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೇನೆ ಇಂತಹ ಪ್ರತಿಭಾವಂತರು, ಒಳ್ಳೆಯ ಕಲೆಗಾರರು, ಇಂಥವ್ರನ್ನ ನೋಡಿ ಇನ್ನಷ್ಟು ಕಲಿಬೇಕು ಅಂತ ಅನ್ಸುತ್ತೆ ನಮ್ಗೆ, ಹೇಳುವಂತಹ ಮಾತಿನಲ್ಲೇ ಎಷ್ಟು ಖುಷಿಯಾಗಿದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ.
0: ಧನ್ಯವಾದ ತಿಳಿಸಿ ಮೇಡಮ್ ಅವರಿಗೆ.
1: ಅಕ್ಕ ಮಹಾದೇವಿ ಕೊಪ್ಪಳ ಜಿಲ್ಲೆ ರಾಜೂರ್ನಿಂದ ಈ ಸಂದೇಶ ಕಳಿಸಿದ್ರು. ಓಂ ಸತೀಶ್ ಅನ್ನೋರು ನಿಜಕ್ಕೂ ಕೂಡ ಮುತ್ತಿನಂತ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಇವರು ಸ್ಕ್ರೀನ್ ನ ಹಿಂದೆ ಮಾಡಿರುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಅಪ್ರತಿಮವಾದದ್ದು ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಅವರಿಗೆ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾ ಇದ್ರೆ, ಅವರಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿ ಹರಸ್ತಾ ಇದ್ದಾರೆ. ಕಾವೇರಮ್ಮ ತಾಯಿ ಅವರು ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ನಂಜಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ ಈ ಸಂದೇಶ ಕಳಿಸಿದ್ದಾರೆ. ಹಾಗೆ ಸರ್, ಅವರ ಮಾತಿನಲ್ಲೇ ಅವರ ಸರಳತೆ ತಿಳಿಯುತ್ತೆ, ಹಾಗೆ ಕೃತಜ್ಞತೆಯ ಗುಣ, ಕೈ ಹಿಡಿದು ನಡೆಸಿದವರ ನೆನೆಯುವಂತಹ ಗುಣ, ಗೌರವ ಯಾರಲ್ಲಿ ಇರುತ್ತೋ ಅವ್ರು ಯಾವಾಗ್ಲೂ ಕೂಡ ಸರಳತೆಯ ಸಾಹುಕಾರ ಆಗಿರ್ತಾರೆ ಅಂತ ಹೇಳಿ ಸತೀಶ್ ಗೌಡರು ಮೆಸೇಜ್ ಮಾಡಿದ್ದಾರೆ ಹಾಸನದಿಂದ.
0: ಧನ್ಯವಾದ.
1: ಇವರ ಮಾತಂತೂ ಅಕ್ಷರಶಃ ಸತ್ಯ. ಯಾವಾಗ್ಲೂ ತುಂಬಿದ ಕೊಡ ತುಳುಕಲ್ಲ, ಹಾಗೇನೆ ತುಂಬಾ ಸಾಧಿಸಿದವರು ಎಷ್ಟು ವಿನೀತರಾಗಿರ್ತಾರೆ ಅನ್ನೋದಕ್ಕೆ ನೀವು ನಿಜಕ್ಕೂ ಎಕ್ಸಾಂಪಲ್ ಆದ್ರಿ ಸರ್. ಇಷ್ಟು ಹೊತ್ತು ಈ 1 ಗಂಟೆಯ ಅವಧಿಯಲ್ಲಿ ನಮ್ಮ ಇಷ್ಟೂ ಹೊತ್ತಿನ ಮಾತುಕತೆಯಲ್ಲೂ ತಿಳ್ಕೊಂಡಿದ್ದು ಅದೇ, ನಂಬಿದಂತಹ ಕಲೆಯನ್ನ ನೀವು ಕೊನೆಯ ತನಕ ಕೈ ಹಿಡದೇ ಇದ್ದೀರಿ, ಇವತ್ತಿಗೂ ಕೂಡ.
0: ಒಂದು ಮಾತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ತಾಯಿಯವರು ಕೆಲಸ ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಗೌರ್ಮೆಂಟ್ ಎಂಪ್ಲಾಯ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವರು. ನಾನು ಅವಾಗ ತುಂಬಾ ಬಿಸಿ ಇದ್ದೆ ಈಗ ಈ ಕೆಲಸದಲ್ಲೇ, ನನ್ನ ಕಲೆಯಲ್ಲೇ ನಾನು ಬಿಸಿ ಇದ್ದೆ. ಅದನ್ನ ನಾನು ಬೇಡ ಅಂತ ತಿರಸ್ಕಾರ ಮಾಡಿ ಇದೇ ಕೆಲಸದಲ್ಲಿ ಇಲ್ಲಿವರೆಗೂ ಬಂದಿದ್ದೀನಿ ಮೇಡಮ್. ಇನ್ನು ಮುಂದೆನೂ ಇದೆ, ನಾನು ಕರ್ಕೊಂಡೋಗಿ ಒಳ್ಳೆ ತಲೆ ನಿಲ್ಲಿಸುತ್ತೆ ಅನ್ಕೊಂಡಿದ್ದೀನಿ.
1: ಹೌದು, ಅದು ನಿಮ್ಮನ್ನು ನಿಮ್ಮ ಮಕ್ಕಳಿಗೂ ಕೂಡ ದಾರಿದೀಪವಾಗಿದೆ ನೋಡಿ, ನಿಮ್ಮಲ್ಲಿದ್ದಂಥ ಕಲೆಯೇ ಅವ್ರಿಗೂ ಕೂಡ
0: ಬಂದಿದೆ.
1: ಈ 1 ಗಂಟೆಯ ಅವಧಿಯಲ್ಲಿ ಇಷ್ಟೆಲ್ಲ ಮಾತುಕತೆ ಆಡಿದ್ವಿ, ಒಟ್ಟಾರೆಯಾಗಿ ನಿಮಗೆ ಇಂಥ ಒಂದು ವಿಷಯವನ್ನು ಹೇಳಬೇಕು, ಇವತ್ತು ಇಂಡಸ್ಟ್ರಿಗೆ ಬರ್ತಾ ಇರೋವಂಥ ಕಲಾವಿದರು ಇರಬಹುದು ಅಥವಾ PROಗಳಿರಬಹುದು, ಇವರಿಗೆಲ್ಲ ನೀವು ಹೇಳಬಹುದಾದಂಥ ಮಾತೇನು ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ?
0: ಅವತ್ತಿನ ಚಿತ್ರರಂಗ ಮತ್ತು ಅವತ್ತಿಂದ ತಾಂತ್ರಿಕತೆಗಳು ಬೇರೆ ಇತ್ತು ಮೇಡಮ್ ಅವರು. ಇವತ್ತಿಗೆ ಬರೋರು ನಾನು ಅಷ್ಟು ದೊಡ್ಡ ಅವರಿಗೆ ಬುದ್ಧಿ ಹೇಳುವಂಥವ್ನು ಏನಲ್ಲ, ಆದರೆ ಚಿಕ್ಕದಾಗ ಏನಾದ್ರು ಒಂದು ಹೇಳ್ತೀನಿ ಅಷ್ಟೇ. ಇಲ್ಲಿ ಸಂಯಮ ತಾಳ್ಮೆ ಸಹನೆ ಇರಬೇಕು. ನೀವು ಎಲ್ಲ ಇದ್ದು ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ಇದ್ದರೆ ಸಿನಿಮಾಗೆ ಬನ್ನಿ, ಕೆಲಸ ಮಾಡಿ, ಇದು ಉಪವೃತ್ತಿಯಾಗಿ ಇಟ್ಕೊಳ್ಳಿ, ಇದನ್ನೇ ವೃತ್ತಿಯಾಗಿ ಮಾಡ್ಕೋಬೇಡಿ. ಇವತ್ತಿನ ಕಾಲ
1: ಹೌದು,
0: ಇದನ್ನೇ ವೃತ್ತಿಯಾಗಿ ಇಟ್ಕೊಂಡ್ರೆ ಕೆಲವು ಕಷ್ಟಗಳು ಅದು ಇದು ಎಲ್ಲ ಬರುತ್ತೆ. ಅದನ್ನ ನಿಭಾಯಿಸುವ ಶಕ್ತಿ ಇದ್ರೆ ನೀವು ಅದನ್ನ ಇಟ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಕರೆಕ್ಟ್ ಆಗಿದ್ರೆ ನೀವು ಆರಾಮಾಗಿ ಇದನ್ನ ಮಾಡ್ಕೊಂಡು ಹೋಗಿ. ಇಷ್ಟು ನಾನು ಹೇಳಬಲ್ಲೆ ಮೇಡಮ್.
1: ಗಟ್ಟಿ ನೆಲದ ಮೇಲೆ ನಿಂತು ನೀವು ಚಿತ್ರರಂಗಕ್ಕೆ ಕಾಲಿಡಿ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಹೊತ್ತು ನಿಮ್ಮ ಜೊತೆಗಿನ ಮಾತುಕತೆಯಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡ್ವಿ. ನಿಮ್ಮ ಅನುಭವಕ್ಕೆ ನಮ್ಮ ಸಲಾಂ, ನಮಸ್ಕಾರ.
0: ಧನ್ಯವಾದ ಮೇಡಮ್.
1: ಧನ್ಯವಾದಗಳು ಸ್ನೇಹಿತರೆ. ಇದುವರೆಗೂ ನಮ್ಮ ಜೊತೆಯಾಗಿ ಸತೀಶ್ ಕುಮಾರ್ ಅವರು, ಓಂ ಸತೀಶ್ ಅವರು ಇದ್ರು. ಇವರೊಂದಿಗಿನ ಮಾತುಕತೆ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

ಶ್ರೋತೃ ಬಾಂಧವರ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 5 ಗಂಟೆ. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಮ್ಮ ಮಾಲ ಸ್ನೇಹಿತ ಅಮರೇಶ್ ಆಶಿಹಳನ ಶುಭ ಸಂಜೆ ನಮಸ್ಕಾರಗಳೊಂದಿಗೆ ಇಂದಿನ ಸಂಜೆಯ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸೋಣ.

ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ಚಿತ್ರಗೀತೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮನಮೂರ್ತಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮನೆದೇವರು ಚಿತ್ರದ ಗೀತೆಯನ್ನು. ಚಿತ್ರಕ್ಕೆ ಸಾಹಿತ್ಯ ಮತ್ತು ಸಂಗೀತವನ್ನು ಕೊಟ್ಟವರು ಹಂಸಲೇಖ.

ಶ್ರೋತೃ ಬಾಂಧವರೇ, ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಮಾಂಗಲ್ಯಂ ತಂತು ನಾನೇನ. ಸಾಹಿತ್ಯ ವಿ ಮನೋಹರ್ ಅವರದು.

ಶ್ರೋತೃ ಬಾಂಧವರು, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಗ 102.1 MHz. ನೀವು ಕೇಳ್ತಾ ಇದ್ದೀರಿ ಕನ್ನಡದ ಚಿತ್ರಗೀತೆಗಳನ್ನು. ಸಮಯ 5:11:25 ಈ ಸಮಯದಲ್ಲಿ ಕೇಳಿ ಜೆಂಟಲ್ಮ್ಯಾನ್ ಚಿತ್ರದ ಕಥೆಯನ್ನು. ಸಂಜಯ್ ಹೆಗಡೆ ಹಾಗೂ CR ಬಾಬಿ ಅವರ ಧ್ವನಿಯಲ್ಲಿ ಮೂಡಿಬರುವಂಥ ಈ ಹಾಡು ಸಾಹಿತ್ಯ ಕೊಟ್ಟಿದ್ದಾರೆ ನಾಗಾರ್ಜುನ ಶರ್ಮಾ, ಸಂಗೀತ ಸಂಯೋಜನೆ ಅಜನೀಶ್ ಲೋಕನಾಥ್.

ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಇದುವರೆಗೆ ಮೂಡಿ ಬಂದ ಹಾಡು ಹೊರಟ ಚಿತ್ರದ ಗೀತೆಯಾಗಿತ್ತು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟವರು ಜಿ ಆರ್ ಶಂಕರ್. ಶ್ರೋತೃ ಬಾಂಧವರ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ರಸಿಕ ಚಿತ್ರದ ಗೀತೆಗೆದ್ದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಶ್ರೋತೃ ಬಾಂಧವರ ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅಣ್ಣಯ್ಯ ಚಿತ್ರದ ಗೀತೆಯಿದೆ. ಚಿತ್ರಕ್ಕೆ ಸಾಹಿತ್ಯ ಮತ್ತು ಸಂಗೀತವನ್ನು ಕೊಟ್ಟವರು ಹಂಸಲೇಖ.

ಶ್ರೋತೃ ಬಾಂಧವರು, ಇದುವರೆಗೆ ಕನ್ನಡದ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 5:30 12 ಸೆಕೆಂಡುಗಳು. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಯುವ ಸ್ನೇಹಿತರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಮೋಟಾರ್ ವೈಂಡಿಂಗ್ ಮಾಡುವ ಮಾನವೀಯ ನರಸಣ್ಣ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
6: ಆಕಾಶವಾಣಿ ರಾಯಚೂರು.
7: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
6: ವಿಶೇಷ ಸರಣಿ ಕಾರ್ಯಕ್ರಮ ತುತ್ತಿಗೊಂದು ಮಾರ್ಗ.
7: ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು.
6: ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
7: ಕೆಚ್ಚದೆ ಇರಬೇಕೆಂದೆಂದು
6: ಕೇಳಿ ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ.

0: ಕೇಳುವರು, ಇವತ್ತಿನ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾನವೀಯ ನರಸಣ್ಣ ಅವರು, ಅಲಿಯಾಸ್ ಪ್ರಹ್ಲಾದ್ ಅಂತ ಕೂಡ ಅವರನ್ನ ಕರೀತಾರಂತ ಹೇಳ್ತಾರೆ. ಇವತ್ತು ತಮ್ಮದೇ ಆದ ಒಂದು ಸ್ವತಂತ್ರವಾದ ಉದ್ಯೋಗವನ್ನ ಮಾಡಿಕೊಂಡಿದ್ದಾರೆ. ಅವ್ರು ಯಾವ ಉದ್ಯೋಗ ಮಾಡಿದ್ದಾರೆ ಮತ್ತೆ ಅವರ ಅನುಭವ ಏನು, ಅವರ ಪಟ್ಟಂತ ಪರಿಶ್ರಮ ಅದಕ್ಕೆ ಸಿಕ್ಕ ಪ್ರತಿಫಲ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅವರ ಮಾತುಗಳಲ್ಲಿ ಅನುಭವವನ್ನ ಕೇಳೋಣ. ಪ್ರಹ್ಲಾದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಎಲ್ಲರೂ.
0: ಹೇಳಿ, ಈಗ ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನೀವು ಎಷ್ಟು ಜನ ಅಣ್ಣ ತಮ್ಮರು ಮತ್ತೆ ನಿಮ್ಮ ಮನೆ ನಿಮ್ಮ ತಂದೆ ತಾಯಿ ಅವ್ರ ಪರಿಚಯ ಮಾಡಿ.
1: ನಾವು ಒಟ್ಟು ನಮ್ಮ 4 ಮಂದಿ, ನಾವು ಅಣ್ಣ ತಮ್ಮರು, ಇಬ್ರು ಅಕ್ಕನೂರು, ಇಬ್ಬ ಒಬ್ಬತ್ತ ಅಣ್ಣ, ನಾನು ಒಬ್ಬತ್ತ, ಒಟ್ಟು 4 ಜನ. ನಾವು 4 ಜನಲ್ಲಿ ಒಬ್ರು ಮ್ಯಾರೇಜ್ ಮಾಡಿ ಆಂಧ್ರ ಕೊಟ್ಟಿದ್ದೀವಿ, ಇನ್ನೊಬ್ರು ಲಿಂಗ್ಸೂರ್ ಕೊಟ್ಟಿದ್ದೀವಿ, ಇನ್ನೊಬ್ಬರು ಬ್ರದರ್ ಅವರು ಇಲ್ಲಿ ವಾಟರ್ ಫಿಲ್ಟರ್ ಹೊಡ್ಕೊಂತಿದ್ದಾರೆ, ನಾವು ಮೋಟರ್ ವೆಂಡಿಂಗ್ ಇಲ್ಲಿ ಮಾಡ್ತಿದ್ದೀವಿ. ನಾವು SLC ಓದಿದ್ದಾರೆ, SLCದಲ್ಲಿ ಒಂದೆರಡು ಸಬ್ಜೆಕ್ಟ್ ಹೋಗಿದ್ದರು. ಸಬ್ಜೆಕ್ಟ್ ಓದಾಗಲೇ ಅವಾಗ ಮತ್ತೆ ರೀ ಸಬ್ಜೆಕ್ಟ್ ಇದು ಮಾಡಿ ಅವಾಗ ನಮ್ಮ ಅಕ್ಕವ್ರು ಏನಾದರೂ ಖಾಲಿ ಕುಂದ್ರೆ ಏನಾಗಲ್ಲ, ಒಂದು ಸ್ವಯಂ ಉದ್ಯೋಗ ಏನಾದರೂ ಮಾಡು, ಮಾಡಲದ ಏನಾದರೂ ಆಗತ್ತಾ ಅಂತ ಹೇಳಿದಾಗ ಅವಾಗ ನಾನು ಮೋಟ್ರ್ ಕಲಿಯಕ ಟ್ರೈನಿಂಗ್ ಹೋದರೆ, ಟ್ರೈನಿಂಗ್ ಅಂದರೆ ಒಬ್ಬರ ಹತ್ರ ಕಲಿಯಕ್ಕೆ ಹೋದೆ. ಕಲಿಯಕ್ಕೆ ಹೋಗಿ ಅಲ್ಲಿ ಅವ್ರ ಹತ್ರ ಒಂದು 4 ವರ್ಷ ಅವ್ರ ಹತ್ರ ಮಾಡಿದೆ. ಎಕ್ಸ್ಪೀರಿಯನ್ಸ್ ಆದ ಮೇಲೆ ಆದ ತಕ್ಷಣ ಮತ್ತೆ ನನಗೊಂದು ಸರ್ಟಿಫಿಕೇಟು, ಅಥವಾ ನಮ್ಗೆ ಆರ್ಥಿಕ ಪರಿಸ್ಥಿತಿ ಪೂರ್ತಿ ಗಂಭೀರ ಇತ್ತು. ಅವಾಗ ಅಪ್ಪ ಅವರು ಹ್ಯಾಂಡಿಕ್ಯಾಪ್ಟು, ಮನೇಲಿ ಇಲ್ಲ, ಮನೆಯದು ಒಂದು ಉಡೇಕವ್ರು ಇಲ್ಲ, ಅಮ್ಮ ಅವರೇ ಮಾಡಬೇಕು. ಹಂಗಾಗಿ ನಾವು ಆರ್ಥಿಕ ಪರಿಸ್ಥಿತಿ ಗಂಭೀರ ಇರಲಿದ್ದ ಅವಾಗ ನಾನು ಸರ್ಟಿಫಿಕೇಟ್ ಬೇಕು, ಲೋನಿಗೆ ಬೇಕಾದ್ರೆ ಏನಾದರೂ ಒಂದು ಸರ್ಟಿಫಿಕೇಟ್ ಬೇಕು. ಅದಕ್ಕೋಸ್ಕರ ನನಗೆ ಒಬ್ಬರು ಫ್ರೆಂಡ್ ಮುಖಾಂತರ SIRD ಸಿಂಡಿಕೇಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ ಬಳ್ಳಾರಿಯಲ್ಲಿ ಅಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಒಂದು ತಿಂಗಳ ಟ್ರೈನಿಂಗ್ ತೊಗೊಂಡು ಬಂದೆ. ಮತ್ತೆ ನಾನು
0: ಇಲ್ಲಿದ ಹೋಗಿ
1: ಅವತ್ತದು ಲಾಸ್ಟ್ ಡೇಟ್ ಇದೆ. ಲಾಸ್ಟ್ ಡೇಟ್ ಇದೆ ಅಂದರೆ ಅವತ್ತು ನೈಟೇ ನಾವು ಬಿಡ್ಬೇಕು ಕಂಪಲ್ಸರಿಗೆ, ನಾಳೆನೇ ಇರ್ಲಿಕ್ಕಂದ್ರೆ ನೈಟೇ ಬಿಡ್ಬೇಕು. ಅವಾಗ ನಮ್ಮ ಫ್ರೆಂಡನ್ನು ಕರ್ಕೊಂಬಂದು ರಾತ್ರಿ 10 ಮನೆಯಲ್ಲೇ ಊಟ ಮಾಡಿಕೊಂಡು 10 ಬಿಟ್ಟರೆ ನಾವು ಬೆಳಿಗ್ಗೆ 3 ಹೋಗಿ ಚಳಿಗಾಲದಲ್ಲಿ ಅವರು ಸೆಟ್ರ್ ಮುಂದಲ್ಲಿ ಕುಂದ್ಕೊಂಡಿದ್ರಿ, ಅವರು ಬರತನ ಅಲ್ಲೇ ಕುಂದ್ಕೊಂಡಿವ್ರಿ. ಅವಾಗ ದಾರಿ ಸರಿಗಿದ್ದಿಲ್ಲ ಬಳ್ಳಾರಿ
0: ಅಂದ್ರೆ ಬ್ಯಾಂಕಿನ ನೆರವಿನೊಂದು ಹೋಗಿದ್ರೆ ಅಲ್ಲಿಗೆ ಹೆಂಗೆ
1: ಬ್ಯಾಂಕಿನಿಂದಲೇ ನಮ್ಮ ಫ್ರೆಂಡ್ ನೆರವಿನಿಂದ ಹಿಂಗೆ ಫ್ರೀ ಇದೆ, ಉಚಿತವಾಗಿ ಕೊಡ್ತಾರ, ಅದು ನಾಳೆ ಲಾಸ್ಟ್ ಡೇಟ್ ಇದೆ. ನನಗೆ ಇವತ್ತು ತಮ್ಮಗೆ ಕೊಡ್ತಾ ಇತ್ತು
0: ಮೋಟರ್ ವೈಂಡಿಂಗ್
1: ಕೋರ್ಸ್ ಅಂದ್ರೆ ಅದು ನಾನು ಆಲ್ರೆಡಿ ವೈಂಡಿಂಗ್ ಕಲ್ತಿದ್ದೆ ಅಂದ್ರೂ ಅದು ಅವರು ಸರ್ಟಿಫಿಕೇಟ್ ಬೇಕು. ನಾನು ಲೋನ್ಗೆ ಮುಂದೆ ಏನಾದ್ರು ಮಾಡ್ಬೇಕಂದ್ರೆ ನನ್ನ ಲೋನ್ ಬೇಕೇ ಬೇಕು. ನನ್ನ ಆರ್ಥಿಕ ಪರಿಸ್ಥಿತಿ ಯಾರು ಕೊಡೋ, ದುಡ್ಡು ಕೊಡೋರು ಯಾರಿಲ್ಲ. ನನ್ನ ಸ್ವಂತ ನಾನು ಜವಾಬ್ದಾರಿ ತಗೋಬೇಕು ಮಾಡಬೇಕು ಅಂತಂದ್ರೆ ಮಿನಿಮಮ್ ಇಲ್ಲಾಂದ್ರು 1 ನನಗೆ ಬೇಕೇ ಬೇಕು ಮೆಟೀರಿಯಲ್ ತರೋಕೆ. ಅವಾಗ ಆ ರೀತಿದ್ದಾಗ ರಾತ್ರಿ 3 ಹೋಗಿ ಅಲ್ಲಿ ನಾವು ಸೆಟ್ಟರ್ ಕುಂದ್ಕೊಂಡಿದ್ವಿ. ಏನು ಬೆಳಿಗ್ಗೆ ಇಷ್ಟು ಗಂಟೆ ಬಂದಿರ ಅಂದ್ರೆ ಇಲ್ಲ ಸರ್ ಹಿಂಗೆ ಲಾಸ್ಟ್ ಡೇಟ್ ಇದೆಯಲ್ಲ ಹಿಂಗೆ ಹಿಂಗೆ ನಾನು ಕಲಿಯಕ್ಕೆ ಬಂದಿದ್ದೀನಿ, ಆಸಕ್ತಿ ಭಾಳ ಇದೆ ಅಂತಂದ್ರೆ ಅಂದ್ರೆ ಅವಾಗ ನಮ್ಮದು ಮಾಸ್ಕ್ ಕಾರ್ಡು TC ಇವೆಲ್ಲ ತೊಗೊಂಡಲ್ಲಿ ಕೊಟ್ಟು ಜಾಯ್ನ್ ಆದಿವ್ರಿ. ಒಂದು ತಿಂಗಳಿದ್ದೀವ್ರಿ ಅಲ್ಲಿ, ಒಂದು ತಿಂಗಳ ಇದ್ದು ಅಲ್ಲಿ ನಮ್ಗೆ ಕಲೆಕ್ಷನ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಿಮ್ಗೆ ಲೋನ್ ಸಿಗ್ತದೆ, ನೀವು ಯಾವ ರೀತಿ ಇದು ಮಾಡ್ಬೇಕು ಅಂತೇಳಿ ಎಲ್ಲ ನಮ್ಗೆ ಟ್ರೈನಿಂಗ್ ಕೊಟ್ರು.
0: ಎಷ್ಟು ವರ್ಷದಿಂದ ನೀವು ಆ ವೃತ್ತಿಯನ್ನ ಮಾಡ್ಕೊಂಡು ಬಂದಿದ್ದೀರಿ?
1: ಅದೇ ವೃತ್ತಿನ ಈಗ ಮಾಡ್ತಾ ಇದ್ರಿ. ನಮಗೆ ನಮ್ಮ ಹತ್ರ ಈಗ 22 ವರ್ಷ ಟ್ರೈನಿಂಗ್ ನಾನು ಟೋಟಲ್ ನನ್ನ ಸರ್ವಿಸ್ ಬಂದು ಮಾನವೇಲಿ ಸ್ವಂತ ಅಂಗಡಿ ಇಟ್ಕೊಂಡಿದ್ದೇನೆ.
0: ಮೋಟರ್ ರಿವೈಂಡಿಂಗ್ ವರ್ಕ್ ಯಾವಾಗಲೂ ಇರ್ತದ ಅಥವಾ ಸೀಸನ್ ವೈಸ್ ಏನಾದ್ರು?
1: ಸೀಸನ್ ವೈಸ್ ಅಲ್ಲಿ ಫುಲ್ ಇರ್ತದ, ಅನ್ ಸೀಸನ್ ಅಲ್ಲಿ ಇರ್ತದ. ಬಟ್ ಈಗಿನ ಯುವಕರಿಗೆ ಹೆಂಗಾಗಿದೆ ಅಂದ್ರೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಎಲ್ಲಾರು ಕುಂದ ತಕ್ಷಣ ಆರಾಮ್ ಇರಬೇಕು, ದುಡ್ಡು ಬರ್ಬೇಕಂತಾರ. ಕೈ ಕೆಸರಾದ್ರೆ ಬಾಯಿ ಮೊಸರು, ಕೆಲಸ ಮಾಡಿದ್ರೆ ಆಟೋಮೆಟಿಕ್ ರೊಕ್ಕ ಬರ್ತಾವ. ಫುಲ್ ಏನಾದ್ರು ಕಂಪ್ಯೂಟರ್ ಮುಂದೆ ಕೊಡ್ಬೇಕು, ಸುಮ್ಗೆ ಆರಾಮ್ ಇರಬೇಕು, ದುಡ್ಡು ಬರ್ಬೇಕು. ಈ ಕೆಲಸ ಮಾಡಕ್ಕೆ ಇದ್ರಲ್ಲಿ ಚೆನ್ನಾಗಿದೆ ಮಾಡಿದ್ರೆ, ಇದರಿಂದ ಒಂದು ಆರ್ಥಿಕ ಪರಿಸ್ಥಿತಿ ನಮ್ದು ಸ್ವಲ್ಪ ಸುಧಾರಣೆ ಆಗಿದೆ. ಅದರಿಂದನೇ ಮನೆ ಕಟ್ಟಿದೀವಿ, ಅದರಿಂದನೇ ಮುಂದೆ ವಾಟರ್ ಪ್ಲಾಂಟ್ ಮಾಡಿದೀವಿ, ಮಳಿಗೆ ಅದರಿಂದನೇ ನಮ್ಗೆ ಒಂದು ತುತ್ತು.
0: ಅಣ್ಣ ನೀವು ಮಾಡ್ತಿದ್ರಿ?
1: ಅಣ್ಣ ನಾವು ಮಾಡ್ತಂದ್ರೆ ಹೆಲ್ಪ್ ಬಂದು ಮಾಡ್ತಿದ್ರು, ಬಂದಾಗ ಹೆಲ್ಪ್ ಮಾಡ್ತಿದ್ರು ಅಣ್ಣ ನಾವು.
0: ಹೌದ್ರಿ. ಒಂದು ಮೋಟರ್ ರಿವೈಂಡಿಂಗ್ ಅಂಗಡಿ ತೆಗಿಬೇಕು ಅಂತಂದ್ರೆ ನೀವೇನಾದ್ರೂ ಬ್ಯಾಂಕ್ ನಿಂದ ಲೋನ್ ತಗೊಂಡಿದ್ದು ಅಥವಾ ಅಪ್ಪ ಅಮ್ಮ ಕೊಟ್ಟ ದುಡ್ಡಲ್ಲೇ ಚಾಲು ಮಾಡಿದ್ರೆ ಹೆಂಗೆ?
1: ಇಲ್ಲ ಸರ್, ಫಸ್ಟಿಗೆ ಚಾಲು ಮಾಡಕಂದ್ರೆ ನಾನು ಅಂಗಡಿ ಮಾಡಿದಲ್ಲ, ದುಡ್ಡು ಇದಲ್ರಿ. ಫಸ್ಟಿಗೆ ಹೋಗ್ಬೇಕಂದ್ರೆ ಗಾಡಿಗೆ ಗಾಡಿ ಬೇಕು, ಒಂದು TVS XL ಗಾಡಿ ತಗೊಂಡ್ರೆ, ಹೊಸ XL ಇತ್ತು, ಸೂಪರ್ XL ಪಡೆಯಲ್ದಿತ್ರಿ. ಅವಾಗ ಮನೆಯಾಗ 3,000 ರೂಪಾಯಿ ಸಾಲ ಕೊಟ್ಟರೆ ನಾನು ದುಡ್ಕೊಂಡು ಮಾಡ್ಕೊಂಡು ನಂದು ಒಂದು 2,500 ರೂಪಾಯಿ ಇತ್ತು. 5,500 ಜೀವನದಲ್ಲಿ ಜೀವನ ಮಾಡಿದೆ ನಾನು.
0: ಆರಂಭ ಮಾಡಿದೆ
1: ಮಾಡಿಕೆ ಅಂತ. ಆಮೇಲೆ ಅದು ಭಾಳ ಲಾಂಗ್ ಆದರೆ ಒಂದು 30 ಅಂದರೆ ಅದು ಗಾಡಿ ಹೋಗ್ತಾ ಇದೆಯಲ್ಲ, ಅವಾಗ ಗಾಡಿ ಹೋಗ್ತಾ ದೊಡ್ಡ ಗಾಡಿ ತೊಗೋಬೇಕಂದ್ರೆ ದುಡ್ಡು ಇಲ್ಲ ನನ್ನ ಹತ್ರ. ಅವಾಗ ದೊಡ್ಡ ಗಾಡಿ ಆದರೂ ಸೆಕೆಂಡ್ ಹ್ಯಾಂಡ್ ಆಗಿ ಇನ್ನೊಂದು ಮತ್ತೆ ಒಂದು 15,000 ರೂಪಾಯಿ ಕೊಟ್ಟು ಸೆಕೆಂಡ್ ಹ್ಯಾಂಡ್ ತೊಗೊಂಡೆ ಗಾಡಿ. ಆದಮೇಲೆ ಅಂಗಡಿ ಮಾಡ್ಬೇಕಂದ್ರೆ ನಂತಲ್ಲಿ ದುಡ್ಡು ಇಲ್ಲ. ಅವಾಗ PMEJP ಇದು ನಂದು ಸ್ಕೀಮಿಗೆ ಹಾಕಿ PMRY ಬರ್ತಾ ನೋಡ್ರಿ, PMEJP ಅಂತ ಈಗ ಆಗಿದೆ. ಅದರಲ್ಲಿ ಲೋನಿಗೆ 2008 ನೋಡಿ ಎಂಟ್ರಲ್ಲಿ ಹಾಕಿದ್ದಾರೆ 2008.
0: ನಿಮಗೆ ಇದು ಪಿ ಎಂ ಜಿ ವೈ ಅಲ್ಲಿ ಬರ್ತದೆ ಅಂತ ಮಾಹಿತಿ ಹೆಂಗ್ ಸಿಕ್ತು?
1: ಕಾರಣ ಅಂತಂದ್ರೆ ನಾನು ಇದು ಎಸ್ ಆರ್ ಡಿ ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಅಲ್ಲಿ ಯಾವ ರೀತಿ ಅಂದ್ರೆ ಲೋನ್ ತಗೋಬೇಕು, ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ವರ್ಕ್ ಮಾಡಬೇಕು, ಯಾವ ರೀತಿ ನೀವು ಮಾತಾಡಬೇಕು ಅಂತ ಎಲ್ಲ ಹೇಳಿಕೊಟ್ಟಿದ್ದು ಎಸ್ ಆರ್ ಡಿ ಸಿಂಡಿಕೇಟ್ ಆಫ್ ಡೆವಲಪ್ಮೆಂಟ್ ಆಫ್ ತರಬೇತಿ ಕೊಡೋದು ಬಳ್ಳಾರಿ ಅಂದ್ರೆ ಕೆನರಾ ಬ್ಯಾಂಕ್ ಆಗಿದೆ ಅಂದ್ರೆ ಸಿಂಡಿಕೇಟ್ ಅಂತ ಇದ್ರೆ ಅವರೇ ನನಗೆ ಪ್ರೇರಣೆ ಅಂತ ಹೇಳಿ.
0: ಈಗಲೂ ಅವ್ರ ಜೊತೆ ಯಾವ್ದು ಸಂಪರ್ಕ ಇದೆಯಾ?
1: ಅಲ್ಲಿಗೆ ಹೋಗಿ ಬಂದಿದ್ದೀನಿ ರೀ, ಹೋಗಿ ಅವ್ರು ಚೆನ್ನಾಗೈತಪ್ಪ ನೀವು ಫೋಟೋ ಹಾಕಂತೇಳಿದ ಫೋಟೋನು ನಾನು ಹಾಕಿದ್ದೀರಿ, ಬಟ್ ಆಮೇಲೆ ನಾನು ಬಳ್ಳಾರಿ ಕಡೆ ಹೋಗಿಲ್ಲರಿ. ಮತ್ತೆ
0: ಈಗ ನೀವು ಲೋನ್ ಸಿಗ್ತದೆ ಅಂದಾಕ್ಷಣ ನೀವು ಹೆಂಗೆ ಅಪ್ಲೈ ಮಾಡಿದ್ರಿ? ಅವರು
1: ಅದು ನಾನು ಪೇಪರ್ ನೋಡ್ತಾ ಇದ್ದೀನಿ, ಪೇಪರ್ ಅಲ್ಲಿ ಬಂತು ಹಿಂಗ ಪೇಪರ್ ಹೋಗ್ತೀನಿ ರೀ. ಏನಾದ್ರೂ ಯಾವಾಗ ನಾನು ಪೇಪರ್ ಹೋಗುತ್ತೆ ಕಂಪಲ್ಸರಿ ರೀ, ಆ ಪೇಪರ್ ಅಲ್ಲಿ ಬಂದ್ರೆ ಅವಾಗ ಅಂದ್ರೆ ಅವಾಗ ಕಷ್ಟ ಬಹಳ ಲೋನ್ ಆಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ನಮ್ಗೆ ಬಡವರಿಗೆ. ಅಲ್ಲಲ್ಲಿ ಈಗ ಏನಾದ್ರೂ ಇದೆ ಆಗ್ತದೆ ಅಂದ್ರೆ ಲೋನು ಚೆನ್ನಾಗಾಗ್ತದೆ, ಎಲ್ಲರಿಗೂ ಲೋನ್ ಸಿಗ್ತದೆ. ಅವಾಗ ಲೋನ್ ಸಿಗ್ತಾ ಇಲ್ಲ. ಆ ಮೂಮೆಂಟ್ ಅಲ್ಲಿ ಟೋಟಲಿ ಒಂದು 10,000 ಮಂದಿ ಬಂದಿರ್ಬೋದು ಅಲ್ಲಿ ಇಂಟರ್ವ್ಯೂ. ಇಂಟರ್ವ್ಯೂ ಕರೆದ್ರು ನಮ್ಗೆ ರೈಚೂರಿಗೆ ಹೋಗ್ಬೇಕಲ್ಲ, ಕಂಪಲ್ಸರಿ ಹೋಗ್ಬೇಕ್ರಿ. ಅವು ಹೋದಾಗ ನಾವು ಈ ರೀತಿ ಮಾಡ್ಬೇಕ್ರಿ, ನಿಮ್ ಸಹಕಾರ ಸವಲತ್ತು ಕೊಟ್ರೆ ನಮ್ಗೆ ಏನಾದ್ರು ಉಪಯೋಗ ಆಗ್ತದ ಮುಂದೆ, ಹಿಂಗ ಹಿಂಗಿದೆ ನಾವು ಕಲ್ತು ಬಂದಿನ ಅಂತ ಸರ್ಟಿಫಿಕೇಟ್ ಅವ್ರಿಗೆ ತೋರಿಸಿದೆ. ಅವ್ರು ಏನೋ ಒಂದು ಇದ್ರಲ್ಲಿದ್ದ ಮಾನವೀಯ ದೃಷ್ಟಿಯಿಂದ ಏನೋ ಕೊಟ್ಟ ನೋಡಿ ನಮ್ಗೆ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿದ ಅವಾಗ ನಾವು ಸಿಂಡಿಕೇಟ್ ಬ್ಯಾಂಕಿಗೆ ಹಾಕಿದ್ದಾರೆ, ಸಿಂಡಿಕೇಟ್ ಬ್ಯಾಂಕ್ ಹಾಕಿದ್ದೆ ಅವರು. ಬಟ್ ವಿಜಯ ಬ್ಯಾಂಕ್ ಅಂತೇಳಿ ಬ್ಯಾಂಕ್ ಆಫ್ ಬರೋಡ್ ಆಗಿದೆ ನೋಡ್ರಿ, ಅವರು ನಮ್ಗೆ ನಿನ್ ಲೋನ್ ಕೊಡ್ತಪ್ಪ ಬರ್ರಿ ಅಂತಂದು ಇದು ಮಾಡಿದ್ರಿ, ಅವ್ರು ಲೋನ್ ಕೊಟ್ರಿ.
0: ಯಾವಾಗ ತಗೊಂಡಿದ್ದು ಲೋನು ಮತ್ತೆ ಲೋನ್ ಎಷ್ಟು ಕೊಟ್ರ?
1: 2008-09 ನನ್ನ ಲೋನ್ ಆಗಿರತ್ರಿ. ಆದಾಗ ಟೋಟಲ್ 4 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರಿ. 4 ಲಕ್ಷ ಅದ್ರಲ್ಲಿದ್ದೇನೆ ನಾನು ಒಂದು ಶಾಪ್ ಮಾಡಿ ಸಬ್ಸಿಡಿ ಆಗಿದ್ರಿ. 1,05,000 ರೂಪಾಯಿ ಸಬ್ಸಿಡಿ ಬಂದಿತ್ತು. 25% ನಮ್ದು ಓಬಿಸಿ ಬರ್ತ್ರಿ, 25% ಸಬ್ಸಿಡಿ ಆಗಿತ್ರಿ. ಒಂದು 1,05,000 ರೂಪಾಯಿ ಸಬ್ಸಿಡಿ ಬಂದ್ರಿ, ನಾವು ರೆಗ್ಯುಲರ್ ಕಟ್ಟಿದ್ರಿ.
0: ಅಂದ್ರೆ ಅದನ್ನ ಹೆಂಗೆ ನೀವು ಮತ್ತೆ ಮರು ಕಟ್ಟಿರೋದು ಹೆಂಗ್ ಕಟ್ಟಿದ್ರಿ? ಅದನ್ನು ಒಂದ್ ಕಂತಿತ್ತು ಅಥವಾ ತಿಂಗಳ
1: ತಿಂಗಳ ನಮ್ಗ ಕಂತ್ ಮಾಡಿದ್ರಿ. ತಿಂಗಳ ಎಷ್ಟು 10,000 ರೂಪಾಯಿ ಒಳಗಡೆ ಮಾಡಿದ್ರಿ ನಮ್ಗೆ, ನನ್ನ ನೆನಪಿಲ್ಲ. ಅದು ತಿಂಗಳ ಕಟ್ಟಿಗೆ ಅಂತ ಹೋಗಿ ಅದನ್ನ ಮುಟ್ಸಿರಿ. ಮುಟ್ಸಿದ್ಮೇಲೆ ಮತ್ತೆ ಅವರೇ ಕರೆದು ನಮ್ಗೆ ಮತ್ತೆ ತಗೋಪ ಲೋನ್ ಬೇಕಂದ್ ಮತ್ತೆ ಲೋನ್ ಕೊಟ್ಟಿದ್ರೆ. ಅದ್ರಲ್ಲಿಂದ ನಮಗೆ ಬ್ಯಾಂಕ್ ಅಂದ್ರೆ ಆರ್ಥಿಕವಾಗಿ ಬೆಂಬಲ ಅಂತ ಅವ್ರು ಕರೆಕ್ಟ್ ಕಟ್ಟಿದ್ರೆ ಅವ್ರು ಆಟೋಮೆಟಿಕ್ ಆಗಿ ನಮ್ಗೆ ಇರ್ತಾರೆ, ನೋಡೋದೇ ಬೇಕಿಲ್ಲ. ನಾವು ಕಟ್ಟಿದಂತ ಹಣನ ಅದನ್ನ ಉಪಯೋಗ ನೆಕ್ಸ್ಟ್ ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡ್ಕೊಂಡು ಅವ್ರಿಗೆ ಕಟ್ಟಿದ್ರೆ ಆಟೋಮೆಟಿಕ್ ಆಗಿ ನನಗೆ ಈಗೂ ಅವ್ರ ಬ್ಯಾಂಕ್ ನಾಗ ಲೋನ್ ಇದೆ, ಲೋನ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ.
0: ಈಗ ನೀವು ಅವರ ಜೊತೆಗೆ ಸಂಪರ್ಕ ಆದ್ಮೇಲೆ ಅಂದ್ರೆ ನೀವು ಬ್ಯಾಂಕಿನ ಜೊತೆಗೆ ವ್ಯವಹಾರ ಸ್ಟಾರ್ಟ್ ಆದ್ಮೇಲೆ ನಿಮ್ಮ ವೃತ್ತಿ ಜೊತೆಗೆ ನಿಮ್ಮ ಮನೆಗೂ ವೈಯಕ್ತಿಕವಾಗಿ ಸಾಲ ಕೂಡ ಸಿಕ್ಕಿದ್ಯಾ?
1: ವೈಯಕ್ತಿಕ ಸಾಲ ಅಂತ ತಗೊಂಡಿದ್ದೀನಿ ರೀ. ಅದ್ರಲ್ಲಿ ತಗೊಂಡಿದ್ದೀನಿ.
0: ನಿಮಗೆ ಅಲ್ಲಿ ಬ್ಯಾಂಕ್ ಮೇಲೆ ನಂಬಿಕೆ ಬಂದಿದೆ?
1: ನಂಬಿಕೆ ಬಂದಿದೆ ಸರ್, ನಂಬಿಕೆ ಬಂದಿ. ನಮ್ಮ ಮೇಲೆ ಕೂಡ ಅವ್ರಿಗೆ ಈ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟದ ಅಂತೇಳಿ ಯಾರು ಕಟ್ಟಲ್ಲ ಅಂತೇಳಿ ಅವ್ರು ಇದು ಮಾಡಲ್ಲ. ಅದು ಹಿಂದಿ ರೀತಿ ಕಟ್ಟಿದ್ರೆ ಇನ್ನು ನಮ್ಮಿಂದ ಇನ್ನೊಬ್ಬರಿಗೆ ಇಲ್ಲ ಕಟ್ತಾರಲ್ಲಪ್ಪ ಚೆನ್ನಾಗಿ ಕಟ್ತಾರೆ ಇನ್ನೊಬ್ಬರಿಗೆ ಕೊಡೋಣ ಅಂತೇಳಿ ಉತ್ತೇಜನ ಸಿಕ್ಕಂಗೆ ಆಗ್ತದೆ ಬ್ಯಾಂಕ್ನವರಿಗೂ. ಅಂದ್ರೆ ಈ ಗೌರ್ಮೆಂಟ್ ಅಂತಂದ್ರೆ ಯಾರಾದ್ರೂ ತಾಚಾರ ಮಾಡಬಾರದು, ಅದನ್ನ ಉಪಯೋಗ ಮಾಡ್ಕೊಂಡು ಕರೆಕ್ಟ್ ಕಟ್ಟಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ.
0: ಈಗ ಸಹಜವಾಗಿ ನಾನು ಕೇಳಿದ್ದೆ ಬೇರೆ ಬೇರೆ ನಿಗಮಗಳಲ್ಲಿ ಸಾಲಗಳು ಸಿಗ್ತವೆ, ಬ್ಯಾಂಕ್ಗಳು ಸಾಲ ಕೊಡ್ತವೆ, ಸಬ್ಸಿಡಿ ಸಾಲ ಕೊಡ್ತಾರೆ ಅಂತ ಹೇಳಿ ತಗೊಂಡು ಕಟ್ಟೋದಿಲ್ಲ, ಹಂಗಾಗಿ ನಾವು ಯುವಕರಿಗೆ ಸಾಲ ಕೊಡಕ್ ಭಯ ಆಗ್ತದೆ ಇತ್ತೀಚಿನ ಯುವಕರಿಗೆ ಅಂತಾರೆ, ನೀವೇನು ಹೇಳಕ್ ಇಷ್ಟಪಡ್ತೀರಿ?
1: ಗೌರ್ಮೆಂಟ್ ಸಾಲ ಅಂತ ಯಾವ್ದಾದ್ರೆ ಕಟ್ಬಾರ್ದು ಅಂತ ಭಾವನೆ ಮೇಲೆ ಇಟ್ಕೊಂಡು ತಗೋಕ ಹೋಗ್ಬಾರ್ದು ಅಂತ ತಿಳಿದ ಮಟ್ಟಿಗೆ. ಯಾವ್ದು ಕಟ್ತೀನಿ ನಾನು ಮಾಡ್ತೀನಿ, ಅದ ಆ ದುಡ್ಡನ್ನ ನಾವು ಯಾವ ರೀತಿ ಉಪಯೋಗ ಮಾಡ್ಬೇಕು, ಯಾವ ರೀತಿ ನಾವು ಕಟ್ಬೇಕು. ಬ್ಯಾಂಕ್ ನಲ್ಲಿ ಕಟ್ಟಿದ್ರೆ ನಮ್ಗೆ ಅದು ಆದ್ಮೇಲೆ ಸಬ್ಸಿಡಿ ಆದ್ಮೇಲೆ ಆಟೋಮೆಟಿಕ್ ಅವರೇ ಕರೆದು ಕೊಡ್ತಾರೆ ನಮ್ಗೆ. ಅವರೇ
0: ಅದೇ ತರ ಅನುಕೂಲ ಆಗಿದೆ,
1: ಅನುಕೂಲ ನಮ್ಗಾಗಿದೆ. ಬ್ಯಾಂಕ್ ಸಪೋರ್ಟ್ ಫುಲ್ ಆಗಿದೆ. ಬ್ಯಾಂಕ್ ಸಪೋರ್ಟ್ ಹೇಳಿದ್ರೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ಬೇಕಂದ್ರೆ ಬ್ಯಾಂಕ್. ಈಗೂ ನಾನು ಅಂಗಡಿಗೆ ನಾನು ಬ್ಯಾಂಕ್ ಸಾಲ ಕಟ್ಟಿದೀನಿ, ಕ್ಲಿಯರ್ ಮಾಡಿದೀನಿ ಅಂದ್ರೂ ಅವ್ರ ಬ್ಯಾಂಕ್ ಹೆಸರು ಇಟ್ಟಿದ್ದೀನಿ. ಇರ್ಲಿ, ವಿಜಯ ಬ್ಯಾಂಕ್ ಅಂತಿದೆ, ಫೈನಾನ್ಸ್ಡ್ ಬೈ ವಿಜಯ ಬ್ಯಾಂಕ್ ಅಂತಿದೆ, ಅದು ಹಂಗೆ ಇಟ್ಟಿದ್ದೀನಿ. ಇರ್ಲಿ, ಅವ್ರ ಅದ್ರ ಇರ್ಬೇಕು, ಅವ್ರದ್ದು ನಮ್ದು, ಅವ್ರಿಂದ ನಮಗೆ ಒಂದು ಒಂದು ಅನ್ನ ತುತ್ತು ಅನ್ನ ಸಿಕ್ಕಿದೆ, ಇದಾಗಿದೆ ಅಂತೇಳಿ ಹಂಗೆ ಇಟ್ಟಿದ್ದೀನಿ. ನನ್ನ ಹೆಸರು ಕೂಡ ತೆಗೆದಿಲ್ಲ ಅವ್ರು ವಿಜಯ ಬ್ಯಾಂಕ್ ಅಂತೇಳಿ. ಬಟ್ ಈಗೇನದ ಎಲ್ಲ ಈಗ ಬ್ಯಾಂಕ್ ಆಫ್ ಬರೋಡಾ ವಿಲೀನಾದಲ್ಲಿದ್ದ ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಈಗ
0: ಒಟ್ಟು ವ್ಯವಹಾರ ಅಂತೂ ನಿಮ್ಗೆ
1: ಕಂಟಿನ್ಯೂ ಮಾಡಿದಿರಿ?
0: ಈಗ ಈಗ ಸಹಜವಾಗಿ ಯುವಕರಿಗೆ ಏನ್ ಹೇಳ್ಬಯಸ್ತಾರೆ, ಯಾಕಂದ್ರೆ ಈಗ ಲೋನ್ ತಗೊಳ್ತಾರೆ, ಏನೋ ಒಂದು ಕೆಲಸ ಮಾಡ್ತೀವಿ ಅಂತ ಲೋನ್ ತಗೊಳ್ತಾರೆ, ಕಟ್ಟೋದಿಲ್ಲ, ಅಲೆದಾಡಿಸ್ತಾರೆ, ನೋಟಿಸ್ಗಳು ಬರ್ತವೆ, ಅಂತ ಯುವಕರಿಗೆ ಲೋನ್ ತಗೊಂಡವ್ರಿಗೆ ಏನ್ ಹೇಳ್ತೀರಿ?
1: ಲೋನ್ ತಗೊಂಡಿದ ಮೇಲೆ ನೀವು ಕಟ್ಲಾರ್ದಂಗೆ ಮಾಡಿಕೊಂಡು ಒಂದು ರಿಮಾರ್ಕ್ ಆಗಬಾರ್ದು. ಅದ್ರಾಗ ಆ ಮದ್ದು ಇದ್ದಂಗೆ ಈ ರೀತಿ ಅಲ್ಲ. ಈಗೇನೇನು ಮಾಡಿದರೆ ನೀವು ಯಾವ ರೀತಿ ಕಟ್ತಾ ಇದ್ದೀರಿ, ಯಾವ ರೀತಿ ಎಲ್ಲ ಸಿಬಿಲ್ ಸ್ಕೋರ್ ಅಂತ ಚೆಕ್ ಮಾಡ್ತಿದ್ದಾರೆ. ಈಗ ಏನಾದರೂ 700 ಅಬೋವ್ ಇತ್ತಂದ್ರೆ ನಿಮ್ಗೆ ಲೋನು ಸರಳವಾಗಿ ಸಿಗ್ತದೆ. ಈಗ ಅವಾಗಿದ್ದಂಗೆ ಏನೋ ಆಧಾರ್ ಕಾರ್ಡ್ ಲಿಂಕ್ ಇರ್ತದೆ, ಪಾನ್ ಕಾರ್ಡ್ ಲಿಂಕ್ ಇರ್ತದೆ, ಅವಾಗ ತೊಗೊಂಡಿದ್ದೀನಿ ಕಟ್ಟಿಲ್ಲ ಇರಲಿ ಬಿಡು ಅವೆಲ್ಲ ಹೋಗ್ಬಿಡ್ತಾವ ಅಂಬದು ಹೋಯ್ತು, ಪ್ರಶ್ನೆನೇ ಇಲ್ಲ. ಈಗ ನೀವು ಯಾವ ರೀತಿ ನೀವು ಕಟ್ಟಿದ್ದೀರಿ, ಯಾವ ರೀತಿ ವ್ಯವಹಾರ ಮಾಡ್ತಿದ್ವಿ, ನಿಮ್ಮ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ಚೆನ್ನಾಗಿದ್ದಂದಕ್ಕೆ ಆಟೋಮೆಟಿಕ್ ಅವರೇ ಏನು ಮ್ಯಾನೇಜರ್ ಮ್ಯಾನೇಜರ್ ಇಲ್ಲಪ್ಪ ನಮ್ಮ ಪರಿಚಯದ ಇನ್ನೊಬ್ರು ಮ್ಯಾನೇಜರ್ ಬಂದ್ರೆ ಕೊಡಲ್ಲ ಅಂತ ಮಾತೇ ಇಲ್ಲ. ಅವ್ರು ಯಾರೇ ಮ್ಯಾನೇಜರ್ ಬರಲಿ ಅವ್ರು ಆಟೋಮೆಟಿಕಾಗಿ ಸಿಬಿಲ್ ಸ್ಕೋರ್ ಚೆಕ್ ಮಾಡಿಬಿಡ್ತಾರೆ, ಚೆನ್ನಾಗಿದ್ದು ಆಟೋಮೆಟಿಕಾಗಿ ಕೊಡ್ತಾರೆ. ನೀವು ತಗೊಂತ ಹಣನ ಯುಟಿಲೈಸ್ ಕರೆಕ್ಟ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾರು ಕೊಡ್ತಾರೆ ಈಗ ಹೊರಗಡೆ ತಗೋದ್ರೆ 2 ರೂಪಾಯಿ 3 ರೂಪಾಯಿ ಬಡ್ಡಿ ಅಂತಾರೆ, ಯಾರು ಕೊಡ್ತಾರೆ? ಈಗ ಆ ರೀತಿ ಕೊಟ್ಟಿದ್ದ ಸದ್ಬಳಕೆ ಮಾಡ್ಕೋಬೇಕು. ಆದ್ರಾಗ ಈಗ ಗೌರ್ಮೆಂಟ್ ಈಗ ಫುಲ್ ಸವಲತ್ತು ಕೊಡಕತ್ರಿ, ಅದ್ರ ನಾವು ಉಪಯೋಗ ಮಾಡ್ಕೋಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಈಗ ಲೋನ್ ತಗೊಂಡ ಮೇಲೆ ನಿಮ್ಮ ವ್ಯವಹಾರ ಜೊತೆಗೆ ಮನೆಗೆ ಅನುಕೂಲ ಆಗಿದೆಯಾ?
1: ಸರ್ ಖಂಡಿತವಾಗಿಯೂ ಅದ್ರಲ್ಲಿ ನನಗೆ ಹೇಳ್ತೀನಿ, ನಮ್ಮ ದುಡ್ಡು ಕೊಡೋರು ಯಾರಿಲ್ಲ, ಅಂಗಡಿ ಹಾಕ್ಬೇಕಂದ್ರೆ ಇವೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ ಅವ್ ಬ್ಯಾಂಗ್ನವ್ರ ಕಾರಣ. ಬ್ಯಾಂಗ್ನವ್ರು ಮತ್ತೆ ದುಡ್ಡು ಯಾರು ಕೊಡ್ತಾರೆ? ಅವಾಗ ನಮ್ಗೆ ಮನೆ ಗಾಡಿ ತಗೋಬೇಕಂದ್ರೆ ಮನೆಯಲ್ಲಿ 3,000 ನಮ್ಮ ಕಕ್ಕಿ ಕಕ್ಕ ಇಸ್ಕೊಂಡು ಕಷ್ಟ. ಊಟಕ್ಕೂ ಕಷ್ಟ ರೀ ನಮಗೆ. 1 ಊಟ ಮಾಡಿ 1 ಏನಾದ್ರು ಕೆಲಸಕ್ಕೆ ಹೋಗಂದ್ರೆ ಬೆಳಿಗ್ಗೆ ರಾತ್ರಿ ಮಾಡಿ ತಂಗಳದ್ದು ಊಟ ಮಾಡ್ಕೊಂಡು ಹೋಗ್ತಿದ್ದೆ ಬೆಳಿಗ್ಗೆ ನಾನು ಕೆಲಸ ಕಲಿಬೇಕಂದ್ರೆ. ಆದ್ರೂ ಕೆಲಸ ಕಲಿಯೋ ಟೈಮ್ಗೂ ಅವರು ಸಹಕಾರ ಫುಲ್ ಕೊಟ್ಟರು. ಸಾಯಿಬಾಬಾ ಎಲೆಕ್ಟ್ರಿಕಲ್ ಅಂತೇಳಿ ಪ್ರಸಾದ್ ಅಂತೇಳಿ ಪ್ರಸಾದ್ ಅಂತೇಳಿ ಅವರು ಬಹಳ ಸಹಕಾರ ಮಾಡಿದ್ರು.
0: ಈಗ ನೀವು ಮೋಟರ್ ರಿವೈಂಡಿಂಗ್ ಕಲ್ತ್ಮೇಲೆ ಭವಿಷ್ಯ ಇದೆಯಾ ಅದಕ್ಕೆ?
1: ಸರ್ ಖಂಡಿತವಾಗಿಯೂ ಭವಿಷ್ಯ ಇದೆ. ಯಾಕಂದ್ರೆ ಸರ್ ಪ್ರತಿಯೊಂದು ಮನುಷ್ಯ ಮನೆಯಲ್ಲಿ ನೋಡ್ರಿ, ಮೋಟರ್ ಇಲ್ಲ ಅಂದ್ರೆ ನಡೆಯಲ್ಲ. ಮೋಟರ್ ಬೇಕೇ ಬೇಕು, ವಾಟರ್ ಬೇಕಂದ್ರೆ ಮೋಟರ್ ಬೇಕು, ಗಾಳಿ ಬೇಕಂದ್ರೆ ಫ್ಯಾನ್ ಬೇಕು. ನಿಮ್ಗೆ ಏನಾದ್ರೂ
0: ಮೋಟರ್ ವೈಂಡಿಂಗ್ ಜೊತೆಗೆ ಇವೆಲ್ಲ
1: ಇವೆಲ್ಲ ಫ್ಯಾನ್ ಮಿಕ್ಸರ್ ಎಲ್ಲ ಇಟ್ಟು ಎಲ್ಲ ಮಾಡ್ತೀವಿ ನಾವು. ಎಲ್ಲ ಮಾಡ್ತೀವಿ, ಎಲ್ಲ ಟ್ರೈನಿಂಗ್
0: ಕಲ್ತಿದ್ದು. ನೀವು ಬಳ್ಳಾರಿಯಲ್ಲೇನಾ?
1: ನಾವು ಮೊದಲು ಪ್ರಾಕ್ಟಿಕಲ್ ಆಗಿ ನಾವು ಒಂದೇ ಬೇರೆ ಅಲ್ಲಿ ಥಿಯರಿ ಹೇಳಿಕೊಡ್ತಾರೆ. ಅಂದ್ರೆ ಯಾವ ರೀತಿ ಕಲೆಕ್ಷನ್ ಮಾಡ್ಬೇಕು, ಯಾವ ರೀತಿ ಇದು ಮಾಡ್ಬೇಕು, ಯಾವ ರೀತಿ ಸಾಲ ತಗೋಬೇಕು, ಯಾವ ರೀತಿ ಕಟ್ಬೇಕು, ನೀವು ಯಾವ ರೀತಿ ಕಸ್ಟಮರ್ ಕೂಡ ಮಾತಾಡಬೇಕು, ತಿಳುವಳಿ ಅರಿವು ಮೂಡಿಸ್ತಾರೆ. ನಾನು ಆಲ್ರೆಡಿ ಇಲ್ಲಿ ನಾನು ಒಂದು 3 ಇಯರ್ಸ್ ಇಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಅದೊಂದು ನನಗೆ ಸಹಕಾರ ಆಯ್ತ್ರಿ. ಇಲ್ಲೆಲ್ಲ ನನಗೆ ಹೇಳಿಕೊಟ್ರಿಲ್ಲ ಶಿವಪ್ರಸಾದ್ ಅಂತೇಳಿ ಅವರು. ಬೋರ್ವೆಲ್ಸ್ ಮೋಟ್ರ ನಮ್ಗೆ ಇಂಡಸ್ಟ್ರಿಯಲ್ ಮೋಟ್ರ ಎಲ್ಲ 2Z ಎಲ್ಲ 8Z ಎಲ್ಲ ಮಾಡ್ತಾರೆ ನಾವು. ಬಟ್ ಸಿಜೆ ನಂಬರ್ ಏನಾಗುತ್ತೆ, ಯಾವಾಗ ನಾವು ಜೂನ್ ಜುಲೈದಲ್ಲಿ ಅಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರ ಅವಾಗ ಜಾಸ್ತಿ ಇರ್ತಾವ, ಯಾವಾಗ ಕೊಯ್ಲಿಕ್ಕೆ ಮಾಡ್ತಾರ ಅವಾಗ ಸ್ವಲ್ಪ ಕಡಿಮೆ ಇರ್ತಾವ. ಬಟ್ ಆದ್ರೂ ನಮ್ಮ ಫ್ಯಾನು ಮಿಕ್ಸರ್ ಡೈಲಿ ಇದ್ದೇ ಇರ್ತಾವ ವರ್ಕ್. ಅವು ವಾಟರ್ ಪಂಪು ಮನೆ ಎಲ್ಲ ಇರ್ತಾವಲ್ಲ ಅವು ಇದ್ದೇ ಇರ್ತಾವ ವರ್ಕ್, ಏನು ಪ್ರಾಬ್ಲಮ್ ಏನಿಲ್ಲ ನಮ್ಗೆ. ಈಗ ನಮ್ಗೆ ಮಾಡಕ್ ಆಗಲ್ಲ, ಯಾಕಂದ್ರೆ ಅಷ್ಟು ಬಂದ್ಬಿಡ್ತಾವ, ಒಂದೇ ಬೇರೆ ಬಂದ್ಬಿಡ್ತಾವ ಎಲ್ಲಾರು. ನೀರಿನ ಅಭಾವ ಅಲ್ಲ, ಎಲ್ಲರೂ ಇಮಿಡಿಯೇಟ್ಲಿ ಬೇಕಪ್ಪ. ಮನೆ ವಾಟರ್ ಟ್ಯಾಂಕ್ ಕಂಪಲ್ಸ್ ಬೇಕೇ ಬೇಕು, ಅದಕ್ಕೆ ಮೋಟರ್ ಬೇಕೇ ಬೇಕು. ಇಲ್ಲಪ್ಪ ಮೇಲೆ ಟ್ಯಾಂಕ್ ಇಲ್ಲ, ಬಾತ್ರೂಮ್ ನೀರಿಲ್ಲ ನಮ್ಗೆ, ಇಮಿಡಿಯೇಟ್ಲಿ ಬೇಕು. ಅವ್ರು ಎಲ್ಲರೂ ಫೋರ್ಸೇಬಲ್ ಇರ್ತದ, ಅವಾಗ ನಮ್ಗೆ ಊಟ ಮಾಡಕ್ಕೂ ಪುರ್ಸಿತಿ ಇರಂಗಿಲ್ಲ. ಬಟ್ ಟೈಮಿಗೆ ನಾವು ಅವ್ರಿಗೆ ಮಾಡಿಕೊಟ್ರೆ ಅವರು ನಮ್ಗೆ ಇಲ್ಲಪ್ಪ ರೆಸ್ಪಾನ್ಸ್ ನೆಕ್ಸ್ಟ್ ನಮ್ಮಲ್ಲಿ ಬರ್ತಾರ ಅಂತ ಒಂದು ಇದ್ರೆ. ಈಗ ಆಲ್ರೆಡಿ ನನ್ನ ಹತ್ರ ಏನದ ಒಂದು 8 ಕಲ್ತು ಹೋಗಿದಾರೆ. ಬಟ್ ಇನ್ನು ಕಲಿಯೋರು ಇದಾರೆ, ಮಾಡಕತ್ತಾರ ನಾ ಅಂಗಡಿಯಲ್ಲಿ ವರ್ಕ್ ಮಾಡ್ತೀನಿ.
0: ಈಗ ನೀವು ಕಲ್ತು ಬಂದಿದ್ದೀರಿ, ಕಲ್ತಿದ್ದೀರಿ, ಆ ವಿದ್ಯೆ ನಿಮಗೆ ಓದಿದ ವಿದ್ಯೆಗೂ ಮತ್ತೆ ನೀವು ಮಾಡುವ ಕೆಲಸಕ್ಕೂ ಏನಾದ್ರೂ ಸಂಬಂಧ ಇದೆಯಾ?
1: ಸಂಬಂಧ ಅಂತರ ಓದು ಕಂಪಲ್ಸರಿ ಬೇಕ್ರಿ. ಬೇಕಿದ್ರೆ ಒಂದು ಮಿನಿಮಮ್ ಏನಾದ್ರೂ ಒಂದು SSLC ಮುಗಿದಿರ್ಬೇಕು ನನ್ನ ತಿಳಿದ ಮಟ್ಟಿಗೆ. ಯಾಕಂದ್ರೆ ಯಾವ ರೀತಿ ಒಳಗಡೆ ಲೇಬಲ್ ಕೊಡ್ತಿದಾರೆ ಲೇಬಲ್, ಈಗೆಲ್ಲ ನಾವು ಕೆಲಸ ಮಾಡ್ತಾಮೇಲೆ V6 ಇದ್ವು, ಈಗೆಲ್ಲ V4 ಬಂದಿದೆ. V6 V4 ವ್ಯತ್ಯಾಸ ಬಹಳ ಇದೆ ಸ್ವಲ್ಪ. ಅದನ್ನ ಗೊತ್ತಾಗುತ್ತೆ ಓದಿದ್ರೆ ಅದು ಯಾವ ರೀತಿ ಏನಿರ್ತದೆ, ಸ್ವಲ್ಪ ಏಜ್ ಏನಿರ್ತದೆ ಗೊತ್ತಾಗುತ್ತೆ. ಮಿನಿಮಮ್ SSLC ಓದಿರ್ಬೇಕು. ಆದ್ರೆ ಈಗಿನ ಯುವಕರು ಓದೋ ಜೊತೆಗೆ ಕೈ ವೃತ್ತಿ ಕಲ್ಕೊಂಡ್ರೆ ಅವ್ರಿಗೆ ಬಹಳ ಅನುಕೂಲ, ಒಂದು ಮನೆಯೆಲ್ಲ ಉದ್ದಾರ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗಿನ ಏನಾದ್ರು ಎಲ್ಲರೂ ಆರಾಮ್ ಸೇರ್ಬೇಕು, ಕೆಲಸ ಹಚ್ಚಬಾರ್ದು, ಕೈಗೆ ಆಗ್ಬಾರ್ದು, ಜಂಗತ್ಬಾರ್ದು. ನಮ್ದು ವೃತ್ತಿ ಏನಂದ್ರೆ ಹಾರ್ಡ್ ವರ್ಕ್. ಬಟ್ ಇನ್ಕಮು ನಂಗಿದೆ ವರ್ಕ್ ಮಾಡಿದ್ರೆ ಚೆನ್ನಾಗಿ ಇನ್ಕಮ್ ಇದೆ. ನಾವು ಹೆಂಗ ಯಾವ ರೀತಿ ಎಫೆಕ್ಟ್ ಆಗ್ತೀವಿ ಅದ ರೀತಿ ಇನ್ಕಮು ನಂಗಿದೆ.
0: ಈಗ ಮಾನ್ವಿ ಸುತ್ತಮುತ್ತ ಹಳ್ಳಿಗಳು ಜಾಸ್ತಿ, ನಿಮ್ಗೆ ಬರೋದು ಹಳ್ಳಿಗಳಿಂದ ಬರ್ತಾವೋ ಅಥವಾ ಇಲ್ಲಿ ನಗರ ಪಟ್ಟಣದಿಂದನೇ ಜಾಸ್ತಿ ಇರ್ತಾವ?
1: ನಾವು ಯಾವ ರೀತಿ ಮಾಡ್ತೋ ಅದ್ರ ಮೇಲೆ ಡಿಪೆಂಡ್ ಬೈ. ನಮ್ಗೆ ಹಳ್ಳಿಗೂ ಬರ್ತಾವ್ರಿ. ನಾನು ಇಲ್ಲಿದ ಶಾಪುರ ತನ ಹೋಗಿ ಮಾಡಿ ಬಂದಿನಿ, ಶಾಪುರ ರಾಯಚೂರು ಹೋಗಿ ಮಾಡಿ ಬಂದಿನಿ, ಈ ಕಡೆ ಮತ್ತೆ ದೇವದುರ್ಗ ಮಸ ಅಲ್ಲಿ ಸುಂಕೇಶ್ವರ ಹಾಳು ಅಲ್ಲಿಗೆ ಹೋಗಿ ಫಿಟ್ ಮಾಡಿದೀನಿ, ಮತ್ತೆ ಈ ಕಡೆ ಬ್ಯಾಗ್ವಾಟ್ ಈ ಕಡೆ ಹಳ್ಳಿ ಸುತ್ತಮುತ್ತ ಹಳ್ಳಿಯಲ್ಲೂ ಮಾಡಿದೀನಿ.
0: ಈಗ ನಿಮಗೆ ಜಾಸ್ತಿ ಬರೋದು ಹಳ್ಳಿಗಳು ಇರೋದ್ರಿಂದ ಒಂದು ಒಂದು ಸಹಜವಾಗಿ ನೀವು 4 ಲಕ್ಷ ಲೋನ್ ತಗೊಂಡಿದ್ದೀರಿ, 4.5 ಲಕ್ಷ ಅಂತ ಹೇಳಿದ್ರಿ. ಈಗ ಹೊಸದಾಗಿ ಯಾರಾದರೂ ಮೋಟರ್ ವೈಂಡಿಂಗ್ ಶಾಪ್ ಆರಂಭ ಮಾಡಬೇಕು ಅಂತಂದರೆ ಬಂಡವಾಳ ಎಷ್ಟು ಬೇಕಾಗ್ತದೆ ಕನಿಷ್ಠ?
1: ನೀವು ಬಂಡವಾಳ ಅಂತಿಲ್ಲ, ನೀವು ಸ್ಟಾರ್ಟಿಂಗ್ ಒಂದೇ ಬೇರೆ ಬಂಡವಾಳ ಆಗಿಲ್ಲ ಅಂತಂದ್ರು ಖಾಲಿ 10,000 ಮಾಡ್ಬೋದು ಅಷ್ಟೇ. ಸ್ಪೇರ್ಸ್ ಇದ್ದಿದ್ರೆ ಸಾಕು, ಡೈಲಿ ಅವ್ರ ಕರದಲ್ಲಿ ಓದಲ್ಲಿ ಮಾಡ್ಕೊಂತ. ಒಂದ್ಮೇಲೆ ನಾನು ಹೇಳಿದ ಮನೆ ಮೊದಲು ಮಾಡಿದಾಗ ನಾನು ಖಾಲಿ ನನ್ನ ಮನೇಲೆ ಮಾಡಿದ್ದೀನಿ ವೈಂಡಿಂಗ್. ತಗೊಂಡ್ಬರೋದು ಮನೆ ಮಾಡ್ಕೊಬಿಡೋದು, ಹಳೆ ಮನೆ ಇತ್ತು ನಮ್ದು, ಹಳೆ ಮನೆಗೆ ಅದರಲ್ಲೇ ಕುಂತ್ಕೊಂಡು ವೈಂಡಿಂಗ್ ಮಾಡೋದು. ವೈಂಡಿಂಗ್ ಮಾಡಿ ಫಿಟ್ ಮಾಡ್ಕೊಂಡು ಬರ್ತಿದ್ದೆ ಮತ್ತೆ ನಾನು. ಅಂದ್ರೆ ಅವಾಗ ಗಾಡಿ ಇದ್ದ ಅಭಾವ ಫುಲ್ ಇತ್ತು, ಗಾಡಿ ಇದ್ದಲ್ಲಿ ಈಗೆಲ್ಲರೂ ಗಾಡಿ ಇದ್ದೇವೆ. ಪಾರ್ಟಿ ಬಂದು ತಗೊಂಡ್ಬಂದು ಕರ್ಕೊಂಡು ಹೋಗ್ರಪ್ಪ ಇದು ಮಾಡ್ರ ಅಂತೇಳಿ ಆಟೋಮೆಟಿಕ್ ಅವ್ರಿಗೆ ಕರ್ಕೊಂಡ್ಬರ್ತಾರೆ, ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಈಗ ಬರೀ ಸ್ಪೇರ್ಸ್ ಒಂದು 5-10,000 ಮಾಡ್ಬೋದು ಈಗ, ಆಮೇಲೆ ಸ್ಟಾರ್ಟಿಂಗ್ ಮಾಡ್ಬೋದು. ಆಮೇಲೆ ಹಂತ ಹಂತವಾಗಿ ನಾನು ಸೆಕೆಂಡ್ ಹ್ಯಾಂಡೇ ಗಾಡಿ ತಗೊಂಡಿದ್ದೀನಿ, ಆಮೇಲೆ ಕೂಡ ದೊಡ್ಡ ಗಾಡಿ ಮಾಡ್ಬೇಕು ಸೆಕೆಂಡ್ ಹ್ಯಾಂಡೇ ತಗೊಂಡಿದ್ದೀನಿ. ಆದಮೇಲೆ ಒಂದು 5 ಇಯರ್ಸ್ ಆದ್ಮೇಲೆ ಅವಾಗ ಹೊಸ ಗಾಡಿ ತಗೊಂಡಿದ್ರಿ, ಹೊಸ ಗಾಡಿ ತಗೊಂಡಿರೋ ನಾವು. ಅಷ್ಟೊಂದು ತಗೊಂಡಿಲ್ಲ ನಾನು.
0: ಒಂದು 10,000 ಸಾಕು ಆರಂಭ ಮಾಡ್ಲಿಕ್ಕೆ ಅಂತೇಳಿ ಅಂದ್ರೆ ನಿಮ್ಗೆ ನೀವು ಕೂಡ ಅಲ್ಲಿಗೆ ಹೋಗಿ ಮಾಡ್ತೀರಿ ಅಥವಾ ನಿಮ್ಮಲ್ಲಿಗೆ ಬರೋರು ಜಾಸ್ತಿ ಕಸ್ಟಮರ್ಸ್?
1: ಇಲ್ರಿ, ಅವರು ಈಗ ಫೋನ್ ಮುಖಾಂತರ, ಅವ್ರು ಫೋನ್ ಕೂಡ ಇದ್ದಲ್ರಿ, ಫೋನ್ ಇದಾವೆ, ಆಟೋಮೆಟಿಕ್ ಅವ್ರು ಫೋನ್ ಮಾಡ್ತಾರೆ ಹಿಂಗೆ ಆಗೈತಪ್ಪ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಏನಾದರೂ ಫೋನಲ್ಲಿ ಆಗತ್ತೆ ಅಂತ ಹಿಂಗೆ ಮಾಡ್ಕೊಂಬಿಟ್ರೆ ನಾವು ಅವ್ರಿಗೆ ಹೇಳ್ಬಿಡ್ತೀವಿ. ಮತ್ತೆ ಅವ್ರಿಗೂ ಈಗ ರೈತರು ಅಲ್ಲಿ ಇಲ್ಲಿಗೆ ಬರಬೇಕು, ಅವ್ರಿಗೂ ಬರಬೇಕು ಒಂದು, ಅವ್ರಿಗೂ ಕೆಲಸಗಳು ಇರ್ತಾವೆ ಹೊಲದಲ್ಲಿ, ಏನಾದರೂ ಕೆಲಸಗಳು ಇರ್ತಾವೆ ಅವ್ರಿಗೆ, ನಾವು ಆಲ್ಮೋಸ್ಟ್ ಫೋನಲ್ಲಿ ಹೇಳ್ಬಿಡ್ತೀವಿ ಹಿಂಗೈತಿ ಹಿಂಗೆ ಮಾಡ್ಕೆ. ಆಗಲಾರ್ದು ಜಾಗ ನಾವು ಹೋಗಿ ಅವ್ರಿಗೆ ಮಾಡಿಕೊಟ್ಟು ಬರ್ತೀವಿ.
0: ಈಗ ಮೋಟ್ರಿ ವೈಂಡಿಂಗ್ ಅಂದರೆ ಎಲ್ಲರಿಗೂ ತಿಳಿಯೋದಿಲ್ಲ, ಸಹಜವಾಗಿ ಎಷ್ಟೇ ಓದಿರಲಿ ಮೋಟ್ರ್ ವೈಂಡಿಂಗ್ ತಿಳಿಯಲ್ಲ, ಏನೇ ಮಾಡ್ಬೇಕು ಮೋಟರ್ ವರ್ಕ್ ಮಾಡೋದು ಭಾಳ ಕಷ್ಟ, ಫ್ಯಾನ್ ಮೋಟರ್ ಆಗಲಿ ಮತ್ತೆ ಆಮೇಲೆ ಫಿಟ್ ಮಾಡೋದಾಗಲ್ಲ, ಅವೆಲ್ಲ ಗೊತ್ತಾಗಲ್ಲ, ಹೊರಗಿನ ಕೆಲಸ ಮಾಡ್ಕೊಳ್ತಾರೆ. ಸೊ ಹಂಗಾಗಿ ಈಗ ಸಹಜವಾಗಿ ಹೇಳ್ತಾರೆ ಮೋಟ್ರ್ ವೈಂಡಿಂಗ್ ಮಾಡೋರು ಜಾಸ್ತಿ ರೊಕ್ಕ ತಗೊಳ್ತಾರೆ ಅಂತ ಅನ್ನುವಂಥದ್ದು ಇರ್ತದೆ, ನೀವು ಏನು ಹೇಳ್ತೀರಿ?
1: ಇಲ್ಲ, ಆ ಥರ ಏನಿಲ್ಲ, ಜಾಸ್ತಿ ಅಂತಿಲ್ಲ. ರೈಂಡಿಂಗ್ ಅಂದ್ರೆ ಈಗ ನೋಡ್ರಿ ಕಾಸ್ಟ್ ಎಲ್ಲ ಹೆಚ್ಚಿಗೆ ಹೆಚ್ಚಿಗೆ ಆಗಿಬಿಟ್ಟಿದೆ. ಅವ್ರು ನಾನು ಕೆಲಸ ಮಾಡ್ತಿದ್ದಾಗ ಅವಾಗ ಬರೀ 400 ಸಿಗ್ತಾ ಇದ್ದಿತ್ತು ಕಾಪರ್, ಈಗ 1,000 rupees ಆಗಿ 950 ಆಗೈತ್ರಿ.
0: ಕೆಜಿ
1: ಲೆಕ್ಕರೆ ಹೇಳಿದ್ರೆ ಎಲ್ಲ ಕಾಸ್ಟ್ ಜಾಸ್ತಿ ಆಗಿದೆ. ವೈಂಡಿಂಗು ರೈತಕ್ಕೆ ಬರಲ್ಲ ಅಂತ ಕೇಳ್ರಿ, ಆಲ್ಮೋಸ್ಟ್ ಸ್ಟಾರ್ಟರ್ ಎಲ್ಲ ಈಗ ಎಲ್ಲ ಗೊತ್ತಾಗಿದೆ, ಎಲ್ಲ ಮೊಬೈಲ್ ಬಂದಲ್ಲಿದ್ದ ಯೂಟ್ಯೂಬ್ ಎಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಂತಾರ್ರಿ, ಅವ್ರು ವಿಡಿಯೋ ಕಾಲ್ ಮಾಡ್ತಾರೆ ಈ ರೀತಿ ಮಾಡು ಹಿಂಗೆ ಹಿಂಗೆ ಮಾಡೋ ಅಂತ ನಾವು ಹೇಳ್ಬಿಡ್ತೀವಿ. ವೈಂಡಿಂಗ್ ರಿವೈಂಡಿಂಗ್ ಹೋದಾಗ ಮಾತ್ರ ನಮ್ಮ ಕರೆಸ್ತಾರೆ, ನಾವು ರಿವೈಂಡಿಂಗ್ ನಾವು ಮಾಡ್ಲೇಬೇಕು. ಸ್ಟಾರ್ಟರ್ ಕೆಲಸ ಮಾಡ್ತಾರೆ, ಪೂರ್ತಿ ಪ್ರಾಬ್ಲಮ್ ಇದು ಮಾತ್ರ ನಾವು ಹೋಗ್ಬೇಕಾಗ್ತದೆ.
0: ಒಂದು ಮೋಟರ್ ರಿವೈಂಡಿಂಗ್ ಎಷ್ಟು ಆಗ್ತದೆ ಸರ್? ಅಂದ್ರೆ ಒಂದು
1: ಹೆಚ್ ಪಿ ಮೇಲೆ ಡಿಪೆಂಡ್ ಬರ್ತಾರೆ. ಈಗ ಅವಾಗ ನಾವು ಏನಾದ್ರು 500 ತಗೊಂತಿದ್ರಿ ಒಂದು ಹಾಫ್ ಹೆಚ್ ಪಿಗೆ, ಈಗ ಏನ್ ಮಾಡಿದ್ರೆ ಹಾಫ್ ಹೆಚ್ ಗೆ 1,000 ಮಾಡಿದ್ರೆ, 800 1,000 ತಗೊಂತೀರಿ, ಹಂಗ್ ಮಾಡಿದ್ರಿ. ಈಗ
0: ಕಾಪರ್ ನಿಮ್ಗೆ ಎಷ್ಟು ಹೋಗ್ತದೆ?
1: ಕಾಪರ್ ಅಂತಂದ್ರೆ 1 HP ಬಂದ್ಬಿಟ್ರು ನೋಡ್ರಿ, 1 kg ಹೋಗ್ತಾರೆ, 1 kg ಹೋಗಿಬಿಡ್ತಾರೆ.
0: ಈಗ ನೀವು ಎಲ್ಲಿಂದ ತರ್ತೀರಿ ಕಾಪರ್ ಅನ್ನ? ಇಲ್ಲಿ ರೈಚೂರ ಲೋಕಲ್ ಮಾರ್ಕೆಟ್ ಅಥವಾ ಹುಬ್ಬಳ್ಳಿ?
1: ಇಲ್ಲ, ಲೋಕಲ್ ತರ್ತೀವ್ರಿ, ಲೋಕಲ್ ಸಿಗ್ಲಾರ್ ಮೂಮೆಂಟ್ ನಾವು ರೈಚೂರಲ್ಲಿ ತಗೊಂಡ್ಬರ್ತೀವಿ.
0: ರೆಡಿಮೇಡ್ ಸಿಗ್ತಾವ?
1: ಈಗ ರೆಡಿಮೇಡ್
0: ರೆಡಿಮೇಡ್ ಸಿಗ್ತಾವ ಅಂತ ಹೇಳಿ.
1: ರೆಡಿಮೇಡ್ ಅಂದ್ರೆ ವೈಂಡಿಂಗ್ ವೈರ್ ತರಂದು ನಾವು ರೆವೆನ್ಯೂ ನಾವು ಮಾಡ್ಲೇಬೇಕ್ರಿ. ಫ್ಯಾನ್ ಎಲ್ಲ ರೆಡಿಮೇಡ್ ಎಲ್ಲ ಸಿಗ್ತಾವ್ರಿ, ರೆಡಿಮೇಡ್ ಸಿಗ್ತಾವ.
0: ಸ್ನೇಹಿತರು ಜಾಸ್ತಿ ಓದಿರ್ತಾರೆ, ಅವರೆಲ್ಲರ ನೋಡಿ ಅನಿಸಿದೆ ಯಾವತ್ತಾದ್ರು ನಾನು ಜಾಸ್ತಿ ಓದ್ಲಿಲ್ಲ ಏನಾದ್ರೂ ನೌಕರಿ ಸಿಕ್ತಿತ್ತೇನೋ ಅಂತ ಎಂದಾದ್ರೂ ಅನಿಸಿದ್ದಿದೆಯಾ?
1: ಇಲ್ಲ ಸರ್, ಆ ರೀತಿ ಅಂತೇಳಿ ಈಗ ನೋಡ್ರಿ, ನನ್ನ ಎದುರಿಗೆ ನನ್ನ ಜೊತೆಗೆ ಓದಿದ್ರು ಅದಾರ್ರಿ, ಬಟ್ ಡಿಗ್ರಿ ಎಲ್ಲ ಕಂಪ್ಲೀಟ್ ಆದರೆ ಖಾಲಿ ಕುಂತಿದ್ದಾರೆ, ಡಿಗ್ರಿ ಹೋಲ್ಡರ್ ಆಗಿ ಖಾಲಿ ಕುಂತಿದ್ದಾರೆ ಅವರು. ಈಗ ಏನಪ್ಪ ನೀನು ಒಂದು ಚೆನ್ನಾಗಿ ಹುದ್ದೆ ಕಲ್ಕಂಡು ಒಂದು ಇದಾಯ್ತು ಅಂತ ಹೇಳ್ತಿದ್ದಾರೆ. ಈಗ ಈಗ ನೋಡಿ ನಾನು ಬಯಸಕ್ಕೆ ಯುವಜನಗರ ಬಯಸ ಬರೀ ಓದ್ರ ಜೊತೆಗೆ ಒಂದು ಸ್ವಾವಲಂಬನಾಗಿ ಒಂದು ಏನಾದರೂ ಕೈ ಸ್ವಯಂ ಉದ್ಯೋಗ ಕಲ್ಕೋಬೇಕಂತ ನಾನು ಇಷ್ಟಪಡ್ತೇನೆ ಹೇಳಕ್ಕ. ಯಾವ್ದಾದ್ರು ನಮ್ಗೆ ಆಧಾರ ನೋಡ್ರಿ, ಓದು ಅಂಬುದು ಒಂದು ತಿಳುವಳಿಕೆ, ಓದಲಿದ್ದ ನಮ್ಗೆ ತಿಳುವಳಿಕೆ ಹೊರತು ಅದರಲ್ಲದೇ ಒಂದು ಅದಾಗಲ್ಲ.
0: ಸರ್ಕಾರಿ ನೌಕರಿ ನೋಡ್ತಿರ್ತಾರೆ, ಸುಮ್ಮನೆ ಕಟ್ಟೆ ಕೂತ್ಕೊಂಡು ಅರಟೆ ಹೊಡಿತೀರಾಗಲಿ ಹೊಲ್ದಕ್ಕೆ ಹೋಗಲ್ಲ, ಅಥವಾ ನಿಮ್ಮಂಥವ್ರಲ್ಲಿ ಕಲಿಬೇಕಂತೂ ಮುಂದೆ ಬರೋಲ್ಲ. ಸೊ ಅಂಥವ್ರಿಗೆ ಏನು ಹೇಳಬಯಸ್ತೀರಿ ಯುವಕರಿಗೆ?
1: ಸರ್ ನಾನು ಹೇಳ್ತೀನಲ್ರಿ, ಈಗ ಆಲ್ಮೋಸ್ಟ್ ಈಗ ಏನಂದ್ರೆ 90% ಮೊಬೈಲ್, ಮೊಬೈಲಿಂದ ನೀವು ಉಪಯೋಗ ಇದೆ ಹೊರತು ಅದನ್ನ ಉಪಯೋಗ ಯಾರು ಮಾಡ್ಕೊಂತೆ ಅಲ್ಲ. ಕಟ್ಟೆ ಕುಂತು ಬರೀ ಸ್ಟೇಟಸ್ ನೋಡಿ ಏನಂತಾರಲ್ಲ ವಾಟ್ಸಪ್ ಕಳಿಸಿ ಅದು ಮಾಡ್ತಾರೆ ಹೊರತು ಯಾವ ರೀತಿ ಮಾಡ್ಬೇಕು ಏನು ಮಾಡ್ಬೇಕು ಅದ್ರದ್ದು ಚೆನ್ನಾಗಿದ್ದೀರಿ ಉಪಯೋಗ. ಇಂಟರ್ನೆಟ್ನಲ್ಲಿ ಉಪಯೋಗ ಮಾಡ್ಕೊಂಡ್ರೆ ಏನಾದರೂ ಮಾಡ್ಬೇಕು. ಈಗ ನೋಡ್ರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಮೋಟರ್ ಮೆಕ್ಯಾನಿಕ್ ಅಂದ್ರೆ ವಾಟರ್ ಫಿಲ್ಟರ್ ಅನ್ನು ರಿಪೇರಿ ಮಾಡ್ತಾ ಇಲ್ಲ, ಈಗ ಅದ್ರ ಮುಖಾಂತರ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ. ಈಗ
0: ಕಲ್ತಿದ್ದೀನಿ
1: ರೀ, ಕಲ್ತಿದ್ದೀನಿ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ ರೀ, ಈಗ ಆಲ್ಮೋಸ್ಟ್ ಈಗ ಒಳ್ಳೆ ಹೋಗಿ ಮಾಡ್ತಾ ಇದ್ದೀನಿ ಈಗ, ಅದು ಚೆನ್ನಾಗಿದೆ. ಈಗ ನಾನು ಬರೀ ಒಂದು
0: ಅಪ್ಗ್ರೇಡೇಷನ್
1: ಸಿಗ್ತದೆ ರೀ, ಸಿಗ್ತದೆ ಮಾಡ್ತಾ ಇದ್ದೀನಿ. ಓಕೆ ಮಾಡ್ತಾ ಇದ್ದೀನಿ. ಒಂದ್ರೆ ಈಗ ಎಲ್ಲರೂ ಏನಾದ್ರೆ ಇಲ್ಲ ನೌಕರಿ ನೌಕರಿ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆದ್ರೆ ಎಷ್ಟು ಜನಕ್ಕೆ ಉದ್ಯೋಗ ಕೊಡೋದು ಹೇಳ್ರಿ ಅವ್ರನ್ನ? ಈ ಗೌರ್ಮೆಂಟ್ ಗೌರ್ಮೆಂಟ್ ಅಪ್ಪ ನಮ್ಗೆ ಎಂಪ್ಲಾಯ್ ಇದೀವಿ ನಾವು ಎಂಪ್ಲಾಯ್ ಕೊಡೋ ಇದು ಸೃಷ್ಟಿ ಮಾಡೋದು ಎಲ್ಲಿಂದ ಮಾಡೋದು ಹೇಳ್ರಿ? ಕೈ ಉದ್ಯೋಗ ಏನಾದ್ರೂ ಕಲ್ಕೊಂಡ್ರೆ ಈ ಪ್ರತಿ ಒಂದು ಮನೇಲಿ ಇದ್ದೇ ಇರ್ತಾರೆ. ಇದಂತಲ್ರಿ ನೀವು ಯಾವ್ದು ತಗೊಳ್ರಿ, ಎಸಿ ಟೆಕ್ನಿಷಿಯನ್ ತಗೊಳ್ರಿ, ಫ್ರಿಜ್ ತಗೊಳ್ರಿ, ಯಾವ್ದು ಕಲ್ರಿ ಉದ್ಯೋಗ. ಈಗ ಎಲೆಕ್ಟ್ರಾನಿಕ್ ದಲ್ಲಿ ಏನ ಪ್ರತಿಯೊಂದು ಇದ್ದೇ ಇರ್ತಾವ್ರಿ. ಈಗ ನನ್ನ ನನ್ನ ಜೊತೆಗೆ ಸ್ನೇಹಿತರು ಓದಿದ್ರು ಇದಾರೆ, ಅವ್ರು ಎಷ್ಟು ಓದಿ ಖಾಲಿ ಕುಂತಾರೆ, ಈಗನೂ ಖಾಲಿ ಇದ್ದಾರೆ. ತೃಪ್ತಿ ನಮ್ಗೆ ನನ್ನ ಇದ್ರದಲ್ಲಿ ತೃಪ್ತಿ ಆಗಿದೆ ನೋಡ್ರಿ, ನನ್ನ ಕೆಲಸದಲ್ಲಿ ನನ್ಗೆ ಬಹಳ ತೃಪ್ತಿ ಇದೆ. ನಮ್ದು ಮನೆ ಜೀವನ ಅದರಿಂದ ನಡೀತಿದೆ ನೋಡ್ರಿ.
0: ಕೆಲಸ ಮತ್ತೆ SSLC ನಂತರ PUC
1: ಅಂದ್ರೆ ರಿಸಲ್ಟ್ ನಂದು ಹೋದ್ಮೇಲೆ ನಾನು ಮೋಟರ್ ಕಲಿಯಕ್ಕೆ ನಾನು ಜಾಯ್ನ್ ಆದೆ. ನನಗೆ ಅದು ಪ್ರೇರಣೆ ಅಂದ್ರೆ ನಮ್ಮ ಅಕ್ಕ. ಸುಮ್ಮನೆ ಇದಕ್ಕೆ ಏನೋ ಕೊಡ್ತಾರೆ, ಏನಾದ್ರೂ ಬಿಸ್ತಾ ಇದೆ ಫ್ಯಾನ್ ಬಿಚ್ಚೋದು ಏನಾದ್ರೂ ಮಾಡ್ತಾ ಇದೆ, ನೀನು ಅದರಲ್ಲಿ ತಲೆಯದ ಏನಾದ್ರು ಒಂದು ಕಲಿ ಹೋಗಿ ನೀನು ಸುಮ್ಮನೆ ಮನೆಗೆ ಯಾಕೆ ಕೂಡ್ತಿದ್ದೆ ನಮ್ಮ ಕುಂತರೆ ವೇಸ್ಟ್ ಮಾಡ್ಕೊಂತೀನಿ ನಿನ್ನ ಜೀವನ ಅಂತ ನಮ್ಮ ಅಕ್ಕ ಹೇಳಿದ್ರು. ಆಗ ಹೇಳಿದಲ್ಲಿದ್ದ ನನಗೆ ಫುಲ್ ಹಾಕಿನ ನಾನು ಒಂದು ಪ್ರೇರಣೆ ಹೇಳಿದಲ್ಲಿದ್ದ ನಾನು ಕಲಿಯಕ್ಕೆ ಹೋದೆ. ನಾನು ಕೆಲಸ ಕಲಿಯಕ್ಕೆ ಹೋದರೆ ನಾ ಅವ್ರ ಹತ್ರ ಕಲಿತ ಮೇಲೆ ನಾವು ಅವರು ನನಗೆ ಅವರು ತಂದೆಯವರು ಶಿವಪ್ರಸಾದ್ ಅವ್ರ ತಂದೆಯವರು ರಂಗರಾಜ್ ಅಂತೇಳಿ ಅವ್ರು ಏನಾದರೂ ಖಾಲಿ ಕುಂತೀನಿ ಅಂದ್ರೆ ನಾ ಏನವರು ಅವ್ರು ಹೇಳೋರು ಈ ರೀತಿ ಮಾಡು ಟೈಮ್ ಇದು ಮಾಡಬೇಕು ನೀವು ಕಲಿಬೇಕು ಸುಮ್ಮನೆ ಕುಂದಿರಬಾರ್ದು. ಒಂದು ನಮ್ಗೆ ಅವರು ಅವರೊಂದು ಪ್ರೇರಣೆ ಅವರು ರಂಗರಾಜ್ ಅಂದ್ರೆ ರಂಗರಾಜರವರು ತಂದೆಯವರು.
0: ಈಗ ಒಂದು ಇಷ್ಟೆಲ್ಲ ನೀವು ಹೇಳಿದ್ರಿ, ಇಷ್ಟೆಲ್ಲ ಭಾಳ ಪ್ರೇರಣೆಯದಾಯಕ ಮಾತುಗಳನ್ನು ಆಡಿದ್ರಿ, ಯುವಕರಿಗೆ ಭಾಳ ಸ್ಫೂರ್ತಿದಾಯಕ ಮಾತುಗಳವು. ಸುಮ್ಮನೆ ಕೊಡಬಾರ್ದು ಏನಾದರೂ ಒಂದು ಕೆಲಸ ಮಾಡ್ಬೇಕಂದ್ರೆ ಒಳ್ಳೆ ಮಾತದು. ಯಾಕೆಂತಂದರೆ ಕೆಲವರು ಹೇಳ್ತಾರೆ ನಾನು ಡಿಗ್ರಿ ಓದಿದ್ದೀನಿ ನಾನು ಹೋಗಿ ಹೆಂಗೆ ಕೆಲಸ ಮಾಡೋದು, ಪ್ರಹ್ಲಾದ್ ಅವರು ಹೇಳ್ತಾರೆ ಅವರು ಕೆಲಸ ಮಾಡೋ ಅಂತ, ಇಂಥ ಕೆಲಸ ಮಾಡಿದ್ರೆ ನನಗೆ ಹೆಂಗೆ, ನಾನು ಇಷ್ಟು ಓದಿದ್ದೀನಿ ನಾಳೆ ಪ್ರಹ್ಲಾದ ಅಂತ ನಿನ್ನ ಪದವಿ ಡಿಗ್ರಿ ಓದಿ ಮತ್ತೆ ನನ್ನ ಕೆಲಸಕ್ಕೆ ಬಂದೆಲ್ಲೋ ಅಂತ ಆಟ ಆಡಿಸ್ತಾನೆ ಅಂತಿರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರ, ಆ ಥರ ಮಾತುಗಳಿಗೆ ಕಿವಿ ಕೊಡಬೇಕು ಕೊಡಬಾರ್ದು?
1: ಆ ರೀತಿ ಮಾತುಗಳು ಯಾರು ಆಡ್ತಾರೆ ನೋಡ್ರಿ, ಅವ್ರಿಗೆ ಕಿವಿ ಕೊಡೋಕೆ ಹೋಗ್ಬಾರ್ದು. ನಮ್ಮ ಕಾಲ ಮೇಲೆ ನಾನು ನಿಂತಿರ್ಬೇಕು. ಓದು ಅಂಬೋದು ನಮ್ಮ ತಿಳುವಳಿಕೆ, ಓದು ಅಂಬೋದು ತಿಳುವಳಿಕೆ. ಅಷ್ಟು ಓದಿದ್ದೀನಿ ಇದು ಯಾಕೆ ಕೆಲಸ ಮಾಡಲಿ ಅಂತಂದರೆ ನೀವು ಸಾಧನೆ ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಏನು ಬಂದೀವಿ, ಏನು ಹೋಗ್ತಾ ಇದ್ದೀವಿ, ನಡುಕ ಏನು ಮಾಡಿದ್ದೀವಿ, ಇಂಪಾರ್ಟೆಂಟ್ ಏನು ಮಾಡಿದ್ದೀವಿ. ನಾವು ಬದುಕದಿಂದ ನಮ್ಮ ಇತರರಿಗೂ ಕರ್ಕೊಂಡು ಜೊತೆಗೆ ಅನುಕೂಲ ಮಾಡ್ಕೊಂಡು ಹೋಗ್ಬೇಕು. ಈಗ ಅಂತ ಓದಿನೇನೋ ಓದಿನೇನೋ ಏನು ಇದು ಆ ವ್ಯಾಲ್ಯೂಗೆ ಅದಲ್ಲ ಅಂತಂದರೆ ಆಗಲ್ಲ. ನಾವೇನು ಕಳ್ತಾನ ಕೆಲಸ ಮಾಡ್ತಾ ಇಲ್ಲ, ನಾವೇನದು ಯಾರ್ದಾರು ಕಣ್ಣು ಹಾಕಕ್ಕೆ ಹೋಗ್ತಾ ಇಲ್ಲ. ನಮ್ಮ ವೃತ್ತಿ ನಾವು ಮಾಡ್ಕೊತೀವಿ, ಕೆಲಸ ಮಾಡೋಕೆ ಅದಕ್ಕೆ ಅಲ್ಲಿ ಏನದಿರಿ ಸ್ವಾಭಿಮಾನದಿಂದ ಕೆಲಸ ಮಾಡ್ಬೇಕು. ಆದರೆ ಡಿಪೆಂಡ್ ಬರೀ ನೌಕರಿ ನೌಕರಿ ಅಂತ ಕುಂದರ್ಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ.
0: ಈಗ ನಿಮ್ಮ ಪ್ರಹ್ಲಾದವ್ರ ಅಂಗಡಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಕೈ ಕೆಳಗೆ?
1: ಈ ಸದ್ಯದ ಮೂವರಿದ್ದಾರೆ ನೋಡ್ರಿ, ಕೆಲಸ ಮಾಡೋರು ಮೂವರಿದ್ದಾರೆ. ಇನ್ನು ನನ್ನ ಕೈಯಲ್ಲಿ ಒಂದು 10 ಮಂದಿ 12 ಮಂದಿ ಕಲ್ತು ಹೋಗಿದ್ದಾರೆ.
0: ಪ್ರಹ್ಲಾದ್ ಅವರು ಹಿಂದೆ ಒಬ್ಬರಲ್ಲಿ ಕಲ್ತು ಅವ್ರ ಕೈ ಕೆಳಗೆ ಇವತ್ತು ಕೆಲಸಗಾರನ ಇಟ್ಕೊಂಡು ಕೆಲಸ ಮಾಡಿಸ್ತಾರೆ. ಸೊ ನಿಮ್ಮ ನಿಮ್ಮ ಕೆಲಸವನ್ನು ನೋಡಿ ನಿಮ್ಮ ಸ್ನೇಹಿತರು ಅವರೆಲ್ಲ ಏನಂತಾರೆ?
1: ಅವರು ಅಂತಾರೆ ಎಲ್ಲಪ್ಪ ಇದೊಂದು ಕೆಲಸ ಕಲಿತು ಹುಷಾರಾಗ್ಬಿಟ್ಟು ಚೊಲೋ ಮಾಡಿದಿ ನೋಡು, ನೀನೆಲ್ಲ ಚೊಲೋ ಆದಿ, ಮನೆ ಕಟ್ಟಿಸಿ ಇದು ಮಾಡಿದಿ ನೀನು, ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಬಟ್ ನಾನು ಹೇಳ್ತಾ ಅವರು ಗಟ್ಟಿ ಕುಂತು ಮಾತಾಡೋ ಬದಲು ಕೆಲಸಕ್ಕೆ ತಾವು ಏನಾದರೂ ಒಂದು ಇದೆ ಅಂತ ತಮ್ಗೆ ಯಾವುದು ಆಸಕ್ತಿ ಇರ್ತದೆ ಅದನ್ನು ಕಲ್ತ್ರೆ ಏನಾದರೂ ಆಗುತ್ತಾ. ಈಗಿನ ಯುವಕರು ಅಂತಂದ್ರೆ ಈಗ ನೋಡಿ ನಾವು ಅಂತೀವಿ ಇನ್ನು ಯಾರು ಕೆಲಸ ಕಲಿಯೋದು ಬರ್ರಿ ಅಂತೀವಿ, ಯಾರೋ ಬರಲ್ಲ ಮಾತಾದ್ರೆ ಬಂದ್ಗಳ ದುಡ್ಡು ಅಂದ್ಬಿಡ್ತಾರೆ. ಎಷ್ಟು ಕೊಡ್ತೀರಿ ಸಂಬಳ, ಎಷ್ಟು ಕೊಡ್ತೀರಿ ತಿಂಗಳು, ಎಷ್ಟು ಕೊಡ್ತೀರಿ ಸಂಬಳ ನಮ್ಗೆ? ಕೆಲಸ ಕಲ್ತು ಆಟೋಮೆಟಿಕ್ ನೋಡಿ ದುಡ್ಡಿಂದ ಯಾವಾಗಲೂ ನಾವು ಹೋಗ್ಬಾರ್ದು. ದುಡ್ಡಿಂದ ನಾವು ಹೋಗ್ಬಾರ್ದು. ದುಡ್ಡು ನಾವು ಕೆಲಸ ಕಲ್ತಿದ್ ಮಾಡಿ ದುಡ್ಡು ಆಟೋಮೆಟಿಕ್ ತಾನೇ ಒಳ್ಳೆ ಅಂದ್ರು ಮನೆಗೆ ನಿನ್ನ ಎಬ್ಸಿ ತಗೋ ರೊಕ್ಕ ಅಂತ ತಾನೇ ಬರ್ತದ್ರಿ. ದುಡ್ಡಿಂದ ಹೋಗ್ಬಾರ್ದು, ಕೆಲಸ ಕಲಿಬೇಕು ಮೊದಲು. ಕೆಲಸ ಕಲ್ತು ಆಟೋಮೆಟಿಕ್ ತಾನೇ ದುಡ್ಡು ಕರೆದು ಅವರೇ ಕೊಡ್ತಾರೆ ನೀನು ಕೆಲಸ ಮಾಡ್ದು. ಈಗ ನಮ್ದೇ ಕೆಲಸ ಕಲ್ತು ನೋಡ್ರಿ ನೋಡಿ ವೈನಿ ಕಲ್ತು ಅಂದ್ರೆ ಸಿಟಿ ಒಳಗೆ ಹೋಗಲ್ರಿ, ಒಂದು ಪಿ ಸಿಗೆ ಏನಾದ್ರು ಅಂದ್ರೆ 200-300 ಕೊಡ್ತಾರೆ ಒಂದು ಪಿ ಸಿಗೆ ವರ್ಕ್ ಮಾಡ್ದ ಅಂತ. ಡೈಲಿ ಏನಾದ್ರು 5 ಮಾಡ್ಬೋದು. 5 ಅಂದ್ರೆ ಎಷ್ಟಾಗಿತ್ತು? 1,700 ರೂಪಾಯಿ ಆಗತ್ತೆ ಡೈಲಿ. 30,000 ರೂಪಾಯಿ ಯಾರು ಕೊಡ್ತಾರೆ ತಿಂಗಳಿಗೆ? ಯಾರು ಕೊಡ್ತಾರೆ ಸಂಬಳ ಎಲ್ಲ ಮಾಡಿದ್ರಿಗೆ ಚೆನ್ನಾಗಿದೆ. ಮತ್ತೆ ಇವ್ರು ಏನಂತ ಕೈ ಕೆಲಸ ಕೆಲಸ ತಾಕತ್ ಕೊಡ್ಬಾರ್ದು. ಏನ್ ಮಾಡ್ಬೋದು, ಆರಾಮ್ ಇರ್ಬೇಕು, ದುಡ್ಡು ಬರ್ಬೇಕು. ಅದು ಆ ರೀತಿ ಆಗ್ಬಾರ್ದು ಯುವಕರಲ್ಲಿ ಅಂತ ನಾನು ಕೇಳಕ್ ಇಷ್ಟಪಡ್ತೇನೆ.
0: ಈಗ ಪ್ರಹ್ಲಾದ್ ಅವರು ತಿಂಗಳಿಗೆ ಇಷ್ಟೆಲ್ಲ ಮಾಡಿ ತಿಂಗಳಿಗೆ ಸಂಸಾರ ನಡೆಸೋಷ್ಟು ದುಡ್ಡು, ಸಾಲ ಕಟ್ಟಕ್ಕೆ ದುಡ್ಡು, ಇವೆಲ್ಲ ನಿಮ್ಮ ರಿವೈಂಡಿಂಗ್ ಇದ್ರಲ್ಲಿಂದಾನೆ ಬರ್ತದ?
1: ಖಂಡಿತವಾಗಿ ಸರ್. ನಾವು ಹೆಂಗೆ ಎಫೆಕ್ಟ್ ಆಗ್ತೀವೋ ನಮ್ಮ ಮೇಲೆ ಡಿಪೆಂಡ್. ಯಾವ ರೀತಿ ಕಸ್ಟಮರ್ ಹಚ್ಕೊಂತೀವಿ, ಯಾವ ರೀತಿ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ನಾ ಹೇಳಿದ ಅದರಿಂದನೇ ನಾವು ಒಂದು ತುತ್ತು ಅಂತ ಹೇಳ್ತೀವಿ ರೀ, ಮನೆ ಜೀವನ ನಡೆದ ಅಂತಂದ್ರೆ ಅದರಲ್ಲಿ ನಮ್ಗೆ.
0: ಈಗ ಯಾರಾದರೂ ಯುವಕರು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಇರ್ತದೆ, ಆಸೆ ಇರ್ತದೆ, ಕೆಲವರು ಐ ಟಿ ಐ ಮುಗಿಸ್ಕೊಂಡು ಬಂದಿರ್ತಾರೆ ಅಥವಾ ಕೆಲವರು ಏನು ಇರೋದಿಲ್ಲ, ನಿಮ್ಮ ಥರ ಒಂದು ಸ್ವಲ್ಪ ಮಾಡಬೇಕು ಏನಾದರೂ ಒಂದು ಸ್ವಯಂ ಉದ್ಯೋಗ ಅಂತ ಇರ್ತದೆ, ಪ್ರಹ್ಲಾದ್ ಅವ್ರನ್ನ ಸಂಪರ್ಕಿಸ್ಲಿಕ್ಕೆ ಎಲ್ಲಿ ಸಿಗ್ತೀರಿ? ಮೊಬೈಲಲ್ಲಿ ನಿಮ್ಮ ನಂಬರ್ ಹೇಳ್ಬೋದಾ?
1: ಹಾಂ ಸರ್, ನನ್ನ ಮೊಬೈಲ್ ನಂಬರು 9845-3410-320, 9845-3410-320. ನನ್ನ ಸಂಪರ್ಸ್ಗೂ ಬೇಕಾದ್ರೆ ನಾವು ಶಾಪ್ ಇದೆ ನೋಡ್ರಿ, ಮತ್ತೆ ನೀವು ಕೇಳ್ಬೋದು. ಶಾಪ್ ಅಂದ್ರೆ ದೊಡ್ಡ ಶಾಪ್ ಅಲ್ಲ, ಪ್ರಿಯಾ ಎಲೆಕ್ಟ್ರಿಕಲ್ ರಿವೈಂಡಿಂಗ್ ವರ್ಕ್ಸ್ ಅಂತೇಳಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎಟಿಎಂ ಅಪೋಸಿಟ್ ಇದೆ ನೋಡ್ರಿ, ಬಸ್ ಸ್ಟ್ಯಾಂಡ್ ಹತ್ರ ಮಾನ್ವಿ, ಅಲ್ಲಿ ಸಂಪರ್ಕಿಸ್ಬೋದು. ಅಲ್ಲಿ ಕೂಡ ನಾವು ಅಂಗಡಿಯಲ್ಲಿ ಇರ್ತೀನಿ ರೀ. ಬಟ್ ಇನ್ನೊಂದು ಹೇಳಕ್ ಇಷ್ಟಪಡೋದೇನೆಂದ್ರೆ, ಏನಾದ್ರು ಕೆಲಸ ಮಾಡ್ತಾ ನನಗಿದ್ರೆ ಬರ್ಬೋದು. ಇನ್ನೊಂದು, ನಾವು ನನ್ನ ಕಲ್ತಂತ ವಿದ್ಯೆ ಇನ್ನೊಬ್ರಿಗೆ ಏನಾದರೂ ನಾನು ದಾರಿ ಆದ್ರೆ ಮಾತ್ರ ಅದು ಉಪಯೋಗ ಆಗೋದು. ಏನಾದರೂ ನಿಮ್ಗೆ ಇಲ್ಲಪ್ಪ ವೈಂಡಿಂಗ್ ಬರುತ್ತೆ ಬಟ್ ಕಲೆಕ್ಷನ್ ಬರಲ್ಲ ಅಂತ ಇರ್ತಾರೆ, ಬಂದರು ಬರ್ಬೋದು, ನನಗೆ ಹೇಳ್ಕೊಡ್ತೀನಿ, ಕಂಪಲ್ಸರಿ ಅವ್ರಿಗೆ ಹೇಳ್ಕೊಡ್ತೇನೆ ರೀ.
0: ಒಳ್ಳೇದು ಪ್ರಹ್ಲಾದ್ ಅವ್ರೆ, ತುಂಬಾ ಚೆನ್ನಾಗಿ ಇವತ್ತಿನ ಯುವಕರಿಗೆ ಪ್ರೇರಣಾದಾಯಕ ಮಾತುಗಳನ್ನು ಆಡಿದ್ರಿ. ಓದು ಮುಖ್ಯ ಅಲ್ಲ, ಅದು ಅರಿವಿಗೆ ಓದಬೇಕು, ಬಟ್ ವೃತ್ತಿ ಮಾಡುವಂತ ಕೈಗೆ ಕೆಲಸ ಕೊಡುವಂತ ಮತ್ತು ಸ್ವಾಭಿಮಾನದ ಬದುಕು ಬದುಕಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಆಗೋದಕ್ಕಿಂತ ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದ್ರಿ. ನಿಮ್ಮ ಮಾತುಗಳು ಆಗ್ತವೆ ಅಂತ ನಾನು ಬಯಸಿದ್ದೀನಿ. ಸೊ ಹಾಗಾಗಿ ಇಷ್ಟೊತ್ತು ಈ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ನೀವು ಬಂದು ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಇದುವರೆಗೆ ಬದುಕು ಕಟ್ಟಿಕೊಂಡು ಸುಮಾರು 20 ವರ್ಷದಿಂದ ಸುದೀರ್ಘವಾಗಿ ನಿಮ್ಮದೇ ಆದಂಥ ಜೀವನವನ್ನು ಕಟ್ಟಿಕೊಂಡು ಅಭಿವೃದ್ಧಿ ಹೊಂದಿದ್ದೀರಿ. ಸೊ ನಿಮ್ಮ ಮಾತುಗಳನ್ನು ಕೇಳಿ ನಮಗೂ ಖುಷಿ ಆಯಿತು. ಹಾಗಾಗಿ ನೀವು ಇದುವರೆಗೆ ನಿಮ್ಮ ಅನುಭವ ಹಂಚಿಕೊಂಡದಕ್ಕೆ ಆಕಾಶವಾಣಿ ಪರವಾಗಿ ಧನ್ಯವಾದ. ನಮಸ್ಕಾರ
1: ಎಲ್ಲರಿಗೂ, ನಮಸ್ಕಾರ, ಧನ್ಯವಾದಗಳು.
2: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ.
3: ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ
3: ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
2: ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು
3: ಸಂದರ್ಶಕರು ವೆಂಕಟೇಶ್ ಮೂಗಾರ್,
4: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ.
3: ಧ್ವನಿ ಮುದ್ರಣ ನೆರವು ಬಿ ನರಸಿಂಹಲು.
4: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯ

ಯುವ ಸ್ನೇಹಿತರೆ, ಇಂದಿನ ಯುವವಾಣಿ ಕಾರ್ಯಕ್ರಮದ ತುತ್ತಿಗೊಂದು ಮಾರ್ಗದಲ್ಲಿ ಮೋಟಾರ್ ವೈಂಡಿಂಗ್ ಮಾಡುವ ಮಾನವೀಯ ನರಸಣ್ಣ ಅವರ ಜೊತೆ ಮಾತುಕತೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ ಸಂಜೆಯ 6 ಗಂಟೆ ಆಗುತ್ತಲಿದೆ.

ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಂತಹ ಸಮಯ. ಕಾರ್ಯಕ್ರಮ ವಿವರಣೆಯ ನಂತರ 6:10 ಪ್ರಕಟಣೆಗಳನ್ನು ಆಲಿಸಬಹುದು. 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮುರಾನ್ಪುರ ಗ್ರಾಮದ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:40 ಪ್ರದೇಶ ಸಮಾಚಾರ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವಂತಹ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಂದಿಗೆ ಸಂದರ್ಶನ. ಜೊತೆಗೆ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆಯನ್ನು ಆಲಿಸಬಹುದು. ಹಾಗೆಯೇ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆಮದಿಹಾಳ್ ಗ್ರಾಮದ ಮಹಾದೇವಪ್ಪ ಮತ್ತು ಸಂಘಟಕರಿಂದ ಕಣಿ ಹಗಹಲಗಿ ವಾದನವನ್ನು ಆಲಿಸುವಿರಿ. ಇನ್ನು 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು, ಚಿತ್ರಗೀತೆಗಳನ್ನು ಆಲಿಸಬಹುದು ಈ ಸಂಜೆ 6:45. 8:30 ಜನಪದ ಸಂಗೀತ ಕಾರ್ಯಕ್ರಮ. 8:45 ಸಮಾಚಾರ ಸಂಧ್ಯಾ. 9:00 ನ್ಯೂಸ್ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಆಲಿಸಬಹುದು ದೆಹಲಿ ಕೇಂದ್ರದಿಂದ. 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ. 9:30 ಯುವವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. ಬಹುಮುಖ ಪ್ರತಿಭೆ ಸಮದ್ವತ ಅವರೊಂದಿಗೆ ಸಂದರ್ಶನ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಹಾಡುಗಾರಿಕೆಯನ್ನು ಆಲಿಸಬಹುದು. 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಿರಿ.

ಶತ್ರು ಬಾಂಧವರೇನು, ನಮ್ಮ ನಾಳಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮ ವಿವರಣೆಯಲ್ಲಿ, ಜೊತೆಗೆ 6 ಗಂಟೆ 10 ನಿಮಿಷಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಒಂದನ್ನು ಪ್ರಸಾರವಾಗಲಿದೆ. ಚಿಂತನ ಬೆಂಗಳೂರು ಕೇಂದ್ರದಿಂದ 6 ಗಂಟೆ 30 ನಿಮಿಷಕ್ಕೆ, 6 ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿಗೀತೆ ಕಾರ್ಯಕ್ರಮ, 6 ಗಂಟೆ 40 ನಿಮಿಷಕ್ಕೆ ರೈತರಿಗೆ ಸಲಹೆ ಮರೇಶ್ ಆಶಿಹಾಳ್, 6 ಗಂಟೆ 45 ನಿಮಿಷಕ್ಕೆ ಜನಪದ ಸಂಗೀತಗಳು, 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ, 7 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳನ್ನು ಆಲಿಸುವಿರಿ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮ ನಾಳೆ ಬೆಳಗ್ಗೆ 7 ಗಂಟೆ 45 ನಿಮಿಷಕ್ಕೆ, 8 ಗಂಟೆಗೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್, 8 ಗಂಟೆ 30 ನಿಮಿಷಕ್ಕೆ ನಮ್ಮ ನಿಲಯದಿಂದ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ದೀರಿ. 9 ಗಂಟೆಗೆ ಪ್ರಕಟಣೆಗಳನ್ನು ಆಲಿಸುವರಿ. 9 ಗಂಟೆ 5 ನಿಮಿಷಕ್ಕೆ ಭಾವಗೀತೆಗಳ ಕಾರ್ಯಕ್ರಮ. 9 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. 9 ಗಂಟೆ 45 ನಿಮಿಷಕ್ಕೆ ನಾಳೆ ಬೆಳಗ್ಗೆ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿಬರುವುದು. 10 ಗಂಟೆ 32 ನಿಮಿಷಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯುವುದು. ಇನ್ನು ನಾಳೆ ಮಧ್ಯಾಹ್ನ 12 ಗಂಟೆಗೆ ಪ್ರದೇಶ ಸಮಾಚಾರ, 12 ಗಂಟೆ 5 ನಿಮಿಷಕ್ಕೆ ಮಹಿಳೆಯರ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ, ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು. 1 ಗಂಟೆ 30 ನಿಮಿಷಕ್ಕೆ ಚೈತ್ರವನ ಲಕ್ಷ್ಮೇಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ, ಪ್ರಸ್ತುತಿ ಎಎಸ್ ಶಂಕರನಾರಾಯಣ. 3 ಗಂಟೆಗೆ FM 101.3 MHz ಕಾರ್ಯಕ್ರಮಗಳು ಮುಂದುವರಿಯುವುದು. 5 ಗಂಟೆ 30 ನಿಮಿಷಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಕಂಬಳನೆತ್ತಿಯ ಮೃತ್ಯುಂಜಯ ಹೆಚ್ ಕಂಬಳನೆತ್ತಿ ಅವರಿಂದ ಸುಗಮ ಸಂಗೀತ ಮೂಡಿಬರುವುದು. ಇನ್ನು ನಮ್ಮ ನಾಳೆ ಪ್ರಸಾರದಲ್ಲಿ ಸಂಜೆ 6 ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳನ್ನು ಆಲಿಸಬಹುದು. 6 ಗಂಟೆ 15 ನಿಮಿಷಕ್ಕೆ ವಚನ ಗಾಯನ, 6 ಗಂಟೆ 30 ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ, ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಗಲಿದೆ. 6 ಗಂಟೆ 51 ನಿಮಿಷಕ್ಕೆ 7 ಗಂಟೆ 20 ನಿಮಿಷಕ್ಕೆ ಜನಪದ ಕಾರ್ಯಕ್ರಮಗಳನ್ನು ಆಲಿಸಬಹುದು.

ಹಾಗೆಯೇ ನಾಳೆ ಸಾಯಂಕಾಲ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳ ಅನಾಲಿಸಬಹುದು. 7:45 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 8:30 ಜನಪದ ಸಂಗೀತ ಕಾರ್ಯಕ್ರಮ. ಹಾಗೆಯೇ ರಾತ್ರಿ 8:45 ಸಮಾಚಾರ ಸಂಧ್ಯಾ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ನಾಳೆ ಸಂಜೆ 9:15 ಭಾವಗೀತೆಗಳು, 9:30 ಕನ್ನಡ ಭಾರತಿ ಪ್ರಸಾರವಾಗಲಿದೆ. 10:00 ರಾತ್ರಿ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ, ನಂತರ ಚಿತ್ರಗೀತೆಗಳನ್ನು ಆರಿಸಬಹುದು. ಶ್ರೋತೃ ಬಾಂಧವರು, ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳಲಿರುವಂತಹ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಸಮಯ 6:05 ಆಗುತ್ತಿವೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸಬಹುದು.

0: This is Akashvani, the news read by Valsa Williams. The Lok Sabha today passed the Public Examinations Prevention of Unfair Means Amendment Bill 2026. The bill seeks to amend the Public Examinations Prevention of Unfair Means Act 2024. The legislation incorporates several significant provisions, including stringent penalties such as imprisonment for up to 10 years, fines of up to 10 crore rupees, and the seizure of properties of convicted offenders. Replying to the discussion on the bill, Minister of State for Personnel, Public Grievances and Pensions, Dr. Jitendra Singh, said the new bill is a reaffirmation of the government's commitment to safeguard the welfare of students and youths.
1: The earlier bill and the amendment today are reaffirmation of this government's deep commitment to safeguard the welfare of the students and the youth of this country. And therefore, this bill can be described as a milestone legislation in the history of Indian Parliament.
0: Replying to Mr. Gandhi's accusation against Union Home Minister Amit Shah, Dr. Singh said the government repeatedly clarified that no shots were fired and only tear gas was used. He said since no shots were fired, the question of issuing an order does not arise, as the authority to issue such an order rests with the magistrate, not the minister. Parliamentary Affairs Minister Kiran Rijiju strongly objected to the remarks of Rahul Gandhi and demanded an apology from him in the House for his remarks. Earlier participating in the discussion, Congress MP Rahul Gandhi said students' protest on the NEET issue was not violence or hatred, but a deep expression of the youth, and all political parties must respect this expression. After the passage of the bill, the lower house was adjourned till tomorrow. The Rajya Sabha has passed the Prevention of Insults to National Honour Amendment Bill 2026. The bill will further amend the Prevention of Insults to National Honour Act 1971. The proposed legislation seeks to give Vande Mataram the same statutory protection as the national anthem, Jan Gan Man. These offences are punishable with imprisonment up to 3 years, a fine, or both. After the passage of the bill, the upper house was adjourned till tomorrow. To address the deteriorating air quality challenge, the government has approved a vehicle fleet renewal initiative named Parivartan Program for accelerated renewal and incentivization of vehicle assets for reducing transport air pollution and network emissions. The scheme aims to replace old and high-emission trucks and buses in the Delhi National Capital Region with cleaner Bharat Stage BS6 compliant and electric vehicles. In Pakistan-occupied Jammu and Kashmir, the death toll has risen to 40, with several others injured following a crackdown by Pakistani security forces on protesters during a march organized by the Joint Awami Action Committee from Rawalpindi to Muzaffarabad on Monday. Amid escalating unrest in the occupied territory, a human rights documentation and monitoring body has urged the Office of the United Nations High Commissioner for Human Rights to intervene over reports of lethal force being used against peaceful protesters. Union Home Minister Amit Shah has spoken with Assam Chief Minister Dr. Hemanta Biswa Sarma and reviewed the ongoing relief efforts in the wake of the devastating floods in Upper Assam. In a social media post, the Assam Chief Minister said Union Home Minister inquired about the situation on the ground and assured that the centre will continue to provide all necessary assistance. Odisha also continues to grapple with a rapidly escalating flood emergency as swollen rivers inundate vast stretches, displacing thousands. Benchmark domestic equity indices ended over 1% higher today. The Sensex surged 889 points to close at 77,655. The Nifty gained 265 points to settle at 24,250. At the ongoing Commonwealth Games in Glasgow, Indian boxer Sakshi Chaudhary confirmed another medal for the country on day six. Sakshi defeated Caitlin Friars of Northern Ireland by a unanimous decision 5-0 to storm into the semi-finals of the women's 51-kilogram division. And with that, we end this news bulletin.
2: Sure. ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:10 ಕೇಳಿ ಕೆಲವು ಪ್ರಕಟಣೆಗಳನ್ನು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
7: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
6: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ಪೊಲೀಸ್?
9: ಮಿಸ್ ಸೀಮಾ?
8: ಹೌದು.
9: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
8: ಯಾಕೆ ಆದ್ರೆ ನಾನು
9: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
8: ಡಿಜಿಟಲ್ ಅರೆಸ್ಟ್?
9: 1 ಲಕ್ಷ ಕೊಡಿ, ಬಚಾವಾಗ್ತೀರಾ.
8: ಅಷ್ಟೊಂದ್ ಹಣ?
9: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
8: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
10: ಹಲೋ ಮಮ್ಮ.
8: ಹಾಯ್.
9: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.
12: ಏನು ರಂಗ, ಕೈಗೆ ಬ್ಯಾಂಡೇಜು?
13: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರದಿಕ್ಕು?
12: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
14: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಶ್ರೋತೃ ಬಾಂಧವರು, ಇದುವರೆಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಈಗ ಕೇಳಿ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮುರಹನ್ಪುರ ಗ್ರಾಮದ ಪರಿಚಯವನ್ನು ಪರಿಚಯ ಮಾಡಿಕೊಡಲಿದ್ದಾರೆ ವೀರೇಶ್. ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ.
15: ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ. ಗ್ರಾಮದರ್ಶಿ

0: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮುರಾನ್ಪುರ ಈ ಗ್ರಾಮದ ಒಂದು ಪರಿಚಯ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ ಜನಸಂಖ್ಯೆ ಎಷ್ಟಿದೆ, ಮನೆಗಳು ಎಷ್ಟಿವೆ, ಜನಜೀವನ ಹೇಗಿದೆ, ಜನಜೀವನ ನಡೆಸೋದಕ್ಕೆ ಅನುಕೂಲತೆಗಳು ಹೇಗಿವೆ, ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲಿ ಇನ್ನೂ ಏನೇನು ಆಗಬೇಕಾಗಿದೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗಬೇಕು, ಧಾರ್ಮಿಕವಾಗಿ ಯಾವ್ಯಾವ ದೇವಸ್ಥಾನಗಳಿವೆ, ಯಾವ ರೀತಿ ಜಾತ್ರೆ ಉತ್ಸವಗಳು ಜರುಗ್ತವೆ, ಶೈಕ್ಷಣಿಕ ವ್ಯವಸ್ಥೆ, ಕಲಾವಿದರು, ಸಂಘ ಸಂಸ್ಥೆಗಳು, ಹೀಗೆ ಒಟ್ಟಾರೆಯಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ನೀಲಕಂಠ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ರೀ. ಹೇಳ್ರಿ ನೀಲಕಂಠ ಅವರೇ, ನಿಮ್ಮೂರು ಮುರಾನ್ಪುರದಾಗ ಒಟ್ಟು ಎಷ್ಟದ್ರಿ ಜನಸಂಖ್ಯೆ?
1: 750 ಜನಸಂಖ್ಯೆ ಇದೆ ರೀ.
0: ಮನೆಗಳೆಷ್ಟವ್ರಿ?
1: 450 ಇದೆ ರೀ.
0: ಈ ಊರು ಯಾವ ಪಂಚಾಯತಿಗೆ ಒಳಪಡ್ತದ್ರಿ?
1: ಜಾಗೀರ್ ವೆಂಕಟಾಪುರ.
0: ಈ ಜಾಗೀರ್ ವೆಂಕಟಾಪುರ ಪಂಚಾಯತಿಗೆ ಯಾವ್ಯಾವ ಹಳ್ಳಿಗಳು ಒಳಪಡ್ತಾವ್ರಿ?
1: ಸುಲ್ತಾನ್ಪುರು, ಮುರಾನ್ಪುರು, ಪತ್ತೆಪುರು, ವೆಂಕಟಾಪುರು, ಪರಮಾತ್ಮಹಳ್ಳಿ, ಮತ್ತೆ ಜಾಗೀರ್ ವೆಂಕಟಾಪುರು, ಆಳ್ ವೆಂಕಟಾಪುರು, ಗ್ವಾನಾಳು, 9 ಹಳ್ಳಿ ಬರ್ತದ್ರಿ.
0: ಒಟ್ಟು ಸದಸ್ಯರು ಎಷ್ಟರ್ರಿ ಪಂಚಾಯತಿಗೆ?
1: 22 ಇದಾರೆ. ನಮ್ಮೂರಾಗೆ ಈ ಮೊದಲು 2 ಇದ್ರಿ, ಇವಾಗ 3 ಆಗ್ಯದ ಅಂತಾರೆ.
0: ಜನಜೀವನ ಹೆಂಗದ್ರಿ? ಏನೇನು ಉದ್ಯೋಗ ಮಾಡಿಕೊಂಡು ಜೀವನ ಮಾಡ್ತಾರ ಊರಾಗ?
1: ಊರಾಗ ಕೂಲಿ ಮಾಡ್ತೀವ್ರಿ, ಲೀಸಿಗೆ ಹೊಲ ಮಾಡ್ತೀವಿ, ವ್ಯವಸಾಯನೂ ಇದೆ.
0: ಈ ವ್ಯವಸಾಯ ಅಲ್ಲದೆ ಕುಲ ಕಸಬು ಮಾಡೋರು ಅದಾರ್ರಿ?
1: ಇದಾರೆ, ಬಡಿಗಾರ ಇದಾರೆ. ಹೆಚ್ಚಾಗಿ ಸ್ವಲ್ಪ ಟ್ರ್ಯಾಕ್ಟರ್ ಜಾಸ್ತಿ ಇದೆ ರೀ, ಇದೆ. ಆದ್ರೂ ಒಕ್ಕಲ್ತನೇ ಸ್ವಲ್ಪ ಜಾಸ್ತಿ ನಮ್ಮಲ್ಲಿ ಮುಂದುವರಿತಾ ಇದ್ದಾರೆ.
0: ಸರ್ಕಾರಿ ಉದ್ಯೋಗ ಮಾಡೋರು ಅದಾರ್ರಿ?
1: 100 ಇದಾರೆ ಅಷ್ಟೇ ನಮ್ಮಲ್ಲಿ. ಎಲ್ಲರೂ ಒಕ್ಕಲ್ತನ ಮಾಡೋರೇ ಇದ್ದಾರೆ. ಹಿಂದೆ ಇಬ್ಬರು ಮಾಸ್ಟರ್ ಆಗಿದ್ದಾರೆ, ಒಬ್ಬರು ಇಂಜಿನಿಯರ್ ಆಗಿದ್ದಾರೆ, ಇನ್ನೊಬ್ಬರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು 10 ಜನ ಇದಾರೆ ಅಷ್ಟೇ ನೌಕರಿ ಮಾಡೋರು. ಎಲ್ಲರೂ ಕೂಲಿ ಮಾಡೋರೇ ಇದ್ದಾರೆ.
0: ಇಲ್ಲಿ ಜೀವನ ಮಾಡೋಕೆ ಅನುಕೂಲ ಹೆಂಗದ್ರಿ? ಮನೆಗಳ ವ್ಯವಸ್ಥೆ ಹೆಂಗವೆ ಇಲ್ಲಿ ಊರಾಗ?
1: ಮಣ್ಣಿನ ಮನೆಗಳಿದ್ದಾವೆ ಜಾಸ್ತಿ. ಈ ತಿಂಗಳಲ್ಲಿ ಕಡಿಮೆ ರೀ, ಈಗ ಆಲ ಬ್ಲಾಕ್ಲಿಂದ ಜಾಸ್ತಿ ಆಗಿದೆ.
0: ಈ ಪಂಚಾಯತಿ ವತಿಯಿಂದ ಯೋಜನೆಗಳದಾಗ ಮನೆಗಳೇನು ಮಾಡಿಕೊಟ್ಟಿಲ್ಲ?
1: ಯೋಜನೆಗಳಲ್ಲೇನು ಮನೆ ಆಗಿಲ್ಲ ರೀ. ಮೊನ್ನೆ ಮೋದಿ

0: ಬಳ್ಳಾರಿ ಬಸ್ ಸ್ಟಾಪ್ ಇದಾವ ರೀ, ಟೈಮ್ ಟು ಟೈಮ್ ಟೈಮ್ ಸರಿಯಾಗಿದೆ.
1: ಮತ್ತೆ ಇಲ್ಲಿ ಸೌಲಭ್ಯಗಳು ಏನೇನವ ರೀ? ಬ್ಯಾಂಕ್ಗಳು, ಅಂಚೆ ಕಚೇರಿ, ಆಮೇಲೆ ನ್ಯಾಯ ಬೆಲೆ ಅಂಗಡಿ, ರೇಷನ್, ಇದೆಲ್ಲ ವ್ಯವಸ್ಥೆ ಅದನ?
0: ಅಂಚೆ ಕಚೇರಿ ಇದೆ ರೀ, ನ್ಯಾಯ ಬೆಲೆ ಅಂಗಡಿ ಇದೆ, ಕೃಷಿ ಭವನ ಅಂತೇಳಿ ಒಂದು ಆಗ್ಬೇಕಾಗಿದೆ ರೀ ನಮ್ಗೊಂದು.
1: ರೈತ ಸಂಪರ್ಕ ಕೇಂದ್ರ ಅದ ರೀ?
0: ಇಲ್ಲ ರೀ, ಹೋದ್ರೆ ಇದಕ್ಕೆ ಕಲ್ಮಲ್ಲೇನೆ ಹೋಗ್ಬೇಕ್ರಿ.
1: ಈ ಊರು ಯಾವ ಹೋಬಳಿಗೆ ಬರ್ತದ್ರಿ?
0: ಹೋಬಳಿ ಕಲ್ಮಲ್ಲ ಬರ್ತದೆ.
1: ಮತ್ತೆ ಈ ರೇಷನ್ ವ್ಯವಸ್ಥೆ ಅನುಕೂಲ ಅದ ರೀ?
0: ರೇಷನ್ ವ್ಯವಸ್ಥೆ ಏನೋ ಅನುಕೂಲ ಇದೆ ರೀ.
1: ಆರೋಗ್ಯ ಕೇಂದ್ರ ಅಂತ ಏನಾದ್ರೂ ಇದಾವ?
0: ಆರೋಗ್ಯ ಕೇಂದ್ರಕ್ಕೆ ಕಲ್ಮಲ್ಲಿಗೆ ಹೋಗ್ಬೇಕ್ರಿ, ಒಬ್ಬರು ಸಿಸ್ಟರ್ ಬರ್ತಾರ್ರಿ, ಆದ್ರೆ ಇಲ್ಲಿ ಹಾಸ್ಪಿಟ್ಲೇ ಆಗಿಲ್ರಿ, ಆಗ್ಬೇಕಾಗಿದೆ ರೀ ಹಾಸ್ಪಿಟ್ಲ್.
1: ಒಟ್ಟಾರಿಯಾಗಿ ನೀಲ್ಕಂಠವ್ರೆ, ನಿಮ್ಮ ಊರು ಛಲ ಆಗ್ಬೇಕು, ಇನ್ನ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಏನೇನು ಆಗ್ಬೇಕಾಗ್ಯದ?
0: ನಮ್ಗೆ ಆಸ್ಪತ್ರೆ ಆಗ್ಬೇಕಾಗಿದ್ರಿ, ಒಳ ಚರಂಡಿ ಆಗ್ಬೇಕಾಗಿದ್ರಿ, ಒಂದು ರೋಡ್ ಆಗ್ಬೇಕಾಗ್ರಿ, ಒಂದು ಭವನ, ಯಾರಾದ್ರೂ ಬಡವರು ಇದು ಕಾರ್ಯಕ್ರಮಗಳು ಮಾಡಕ್ಕೆ ವ್ಯವಸ್ಥೆ ಇಲ್ಲ, ಸಂವಿಧಾನ ಭವನ ಇಲ್ಲ. ಮತ್ತೆ ಹಂಗಾಗಿ ಮತ್ತೆ ಯಾವ್ದಾದ್ರು ರೈತರಿಗೆ ಭವನ ಅಂತೇಳಿ ಮಾಡ್ತಾರ್ರಿ, ಗೊಬ್ಬರಗಳು ಇಡಕ್ಕೆ ನಮ್ಮಲ್ಲಿ ಇಲ್ರಿ, ಗೊಬ್ಬರ ಇಲ್ರಿ.
1: ಕುಡಿ ನೀರು ವ್ಯವಸ್ಥೆ ಹಂಗದ್ರಿ? ಕುಡಿ ನೀರಿಂದು ಅನುಕೂಲ ಅದನ?
0: ಕುಡಿ ನೀರಿಂದು ಅನುಕೂಲ ಇಲ್ರಿ, ಈಗ ಇದು ನೀರು ಸ್ವಲ್ಪ ಬಂದಾಗಿದ್ರಿ, ಉಪ್ಪು ನೀರು ಜಾಸ್ತಿ ಆಗಿದ್ರಿ ನಮ್ಮೂರಲ್ಲಿ, ಆದ್ರಿಂದ ನಾವು ಬೋರ್ ನೀರು ಕುಡಿತಾ ಇದ್ದೀವಿ ರೀ. ನೀರಿನ ವ್ಯವಸ್ಥೆ ಬಂದಿಲ್ರಿ, ಬಂದಿತ್ತಂತ್ರಿ ತಿರುಗಿ ಕೆಟ್ಟೋಗಿದ್ ತಿರುಗಿ ಆಗಿಲ್ರಿ. ಮತ್ತೆ ನಮಗೆ
1: ಈ ಅಂಗನವಾಡಿ ಕೇಂದ್ರಗಳಾವ್ರಿ ಊರಾಗ?
0: ಒಂದಿದೆ ರೀ ಅಂಗನವಾಡಿ ಕೇಂದ್ರ, ಒಂದಿದೆ.
1: ಶಾಲೆಗಳು ಎಷ್ಟವ್ರಿ?
0: ನಾಲ್ಕು ಇದಾವ್ರಿ, ಅದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಒಂದೇ ತಲೆ ಓದ್ತಾ ಇದ್ದಾರೆ ರೀ, ಇನ್ನು ಶಾಲೆಗಳು ಆಗ್ಬೇಕಾಗಿದೆ, ಈಗ ಒಂದು ಹೊಸ ಕಟ್ಟಡ ಆಗಿದೆ ರೀ.
1: ಅದೇ ರೀತಿಯಾಗಿ ವ್ಯವಸಾಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಶಿವಶರಣ ಅವರು ನಮ್ಮೊಂದಿಗಿದ್ದಾರೆ, ನಮಸ್ಕಾರ ರೀ. ಹೇಳ್ರಿ ಶಿವಶರಣ ಅವರೇ, ಈಗ ನಿಮ್ಮೂರಾಗ ಒಕ್ಕಲ್ತನ ಮಾಡಿಕೊಳ್ಳಕ ಭೂಮಿಗಳು ಹೆಂಗವ್ರಿ?
2: ಕಪ್ಪು ಭೂಮಿ ಇದ್ದಾವ್ರಿ ಸರ್.
1: ನೀರಾವರಿನ ಒಣಭೂಮಿಗಳ?
2: ಒಣಭೂಮಿ ರೀ.
1: ಯಾವ್ಯಾವ ಬೆಳೆಗಳು ಬೆಳಿತಾರ ರೀ ಇಲ್ಲಿ ಊರಾಗ?
2: ಹತ್ತಿ ಬೆಳಿತೀವಿ ರೀ, ಹತ್ತಿ ಭಾಳ ಬೆಳಿತೀವಿ ರೀ, ತೊಗರಿ ಬೆಳಿತೀವಿ ರೀ, ಜೋಳ ಬೆಳಿತೀವಿ ರೀ, ಜಾಸ್ತಿ ಸದ್ಯ ನಡೆದು ಹತ್ತಿ ರೀ, ಜೋಳ ಇವೆರಡೇ ರೀ.
1: ಹೆಂಗ ಊರಾಗ ಎಲ್ಲರಿಗೆ ಯಾವ ರೀ ಭೂಮಿಗಳು?
2: ಅವ್ರಿ ಕೆಲವೊಬ್ರಿಗೆ ಯಾವ, ಕೆಲವೊಬ್ರಿಗಿಲ್ಲ, ಭಾಳ ಲೀಸ್ ಮಾಡ್ತಾರ ರೀ.
1: ಈ ಸ್ವಂತ ಮಾಡ್ಕೊಂತಾರ ಭೂಮಿಗಳು ಎಲ್ಲ ಹೊಲ? ಹೆಂಗಾದ್ರೆ ಸ್ವಂತ ಮಾಡ್ಕೊಳಕ್ ಅನುಕೂಲ? ಇಲ್ಲಿ ಬೀಜಗಳು, ಗೊಬ್ಬರ ಎಲ್ಲ, ಕೀಟನಾಶಕ
2: ರೈತರಿಗೆ ತರ್ತಾರ, ಬೀಜ ಪಾಜಲ್ ಏನೂ ಇಲ್ರಿ.
1: ಈ ರೈತ ಸಂಪರ್ಕ ಕೇಂದ್ರದಿಂದ ನಿಮ್ಗೆ ಸಬ್ಸಿಡಿದಾಗ ಸಿಗೋದಿಲ್ಲ?
2: ಸಿಗ್ತದ್ರಿ, ಆದ್ರೆ ಭಾಳ ಕಮ್ಮಿ ರೀ. ನಾವು ತರೋದು ಹೊರಗಡೆ ತರ್ತೀವ್ರಿ, ಅವ್ರು ಕೆಲವು ಪಾಣಿ ಯಾವ ಅಂತ ಹೇಳ್ತಾರೆ, ಪಾಣಿ ಇಲ್ಲ ಅಂತ ಹೇಳ್ತಾರೆ, ಏನೋ ಒಂದಂತ ಇದು ಮಾಡ್ತಾರೆ, ಆದಾಗ ಹಂಗೆ ಅಲ್ಲಿಗೆ ಹೋಗೋದಲ್ರಿ. ನಾವು ಭಾಳ, ನಾವೀಗ 40 ಎಕ್ರೆ ಲೀಸ್ ಮಾಡಿ ಅಂದ್ರೆ ನಮ್ದು 4 ಎಕ್ರೆ ಇರ್ತದೆ ಸರ್, ಈ 40 ಎಕ್ರೆಗೆ ಅವ್ರು ಕೊಡೋದಾಗದಲ್ರಿ, 4 ಎಕ್ರೆದು ಕೊಡ್ತಾರೆ, ಹಂಗಾಗಿ ನಾವು ಹೊರಗಡೆ ತಂದ್ಕೊಂತೀವಿ ರೀ.
1: ಸ್ವಂತ ಮಾಡ್ಕೊಳಕ್ಕೆ ಈಗ ಎತ್ತುಗಳ ವ್ಯವಸ್ಥೆ, ಟ್ರ್ಯಾಕ್ಟರ್ಗಳದು, ಕೂಲಿ ಆಳು ಹೆಂಗದ್ರಿ ಇಲ್ಲಿ?
2: ಅವ್ರು ಎತ್ತವ, ಟ್ರ್ಯಾಕ್ಟರ್ ಅವ, ಕೆಲವು ಮಂದಿ ಅವ್ರಿ, ಕೆಲವು ಮಂದಿ ಇಲ್ಲ, ಕೆಲವು ಮಂದಿ ಬಾಡಿ ಗೊಡಿಸಂತಾರೆ, ಕೆಲವು ಮಂದಿ ಸ್ವಂತ ತಗೊಂಡ್ರಿ.
1: ಹೆಚ್ಚಾಗಿ ಎತ್ತುಗಳದವ್ರಿ ಏನು ಟ್ರ್ಯಾಕ್ಟರ್ಗಳವ್ರಿ?
2: ಟ್ರ್ಯಾಕ್ಟರ್ ಇದಾವೆ, ಎತ್ತ ಇದಾವ ರೀ, ಸೌನ ಅವ್ರಿ ಎರಡು.
1: ಹೆಂಗದ್ರೆ ಎತ್ತುಗಳದು ಗೆಳೆ ಬಾಡಿಗೆ?
2: ಗಳೆ ಬಾಡಿಗೆ ಸರ್ 1500 ಆದ್ರಿ.
1: ಈ ಟ್ರ್ಯಾಕ್ಟರ್ದು ಗಂಟೆ ಲೆಕ್ಕದಾಗದ?
2: ಎಕರೆ ಲೆಕ್ಕ, ಗಂಟೆ ಲೆಕ್ಕ ಅಳ್ಳವ್ರಿ ಅವರು. ಹೆಣ್ಮಕ್ಳು 300 ಆದ್ರಿ, ಗುಣಮಕ್ಳು 500 ಆದ್ರಿ. ಅವ್ರು ಮುಂಜಾನೆ 8ಕ್ಕೆ ಹೋಗ್ತಾರೆ ರೀ, ಸಂಜೆ 5ಕ್ಕೆ ಬಂದ್ರೆ ಅಂದರೆ 300 ರೀ ಅವ್ರು. ಹೆಣ್ಮಕ್ಳಿಗೆ ಗುಣಮಕ್ಳಿಗೆ 500 ರೀ, ಅದು ಯಾವಾಗ ಹೋಗಲ್ಲ 500 ರೀ.
1: ಇನ್ನು ಈ ಹೊಲಗಳು ಗುತ್ತಿಗೆ ಕೊಡ್ತಾರೆ ರೀ, ಲೀಜಿಗೆ ಹಾಕೋಂತಾರೆ, ಎಷ್ಟದ್ರಿ ಲೀಜಿಗೆ?
2: ಲೀಜು ಹೋದ್ರೆ ಸರಿ 15,000 ಅಮ್ಮಂಗತ್ರಿ ವರ್ಷ 20-25,000 ಮೇಲೆ ಹೋಗಿದ್ರಿ. ಈಗ ಮಳೆ ಇಲ್ಲರಿ, ಭಾಳ ತೊಂದರೆ ಆಗಿದೆ ವರ್ಷ ಅಂತ. ಕುಡಿಯೋಕೆ ನೀರು ಸರಿಗಿಲ್ಲ, ನೀರಾವರಿ ಏನಿಲ್ಲರಿ, ಖಾಲಿ ಬಂದವ ನೀರೇ ಇಲ್ಲ.
1: ಈ ಬೆಳೆದ ಬೆಳೆ ಎಲ್ಲ ಮಾರಾಟ ಎಲ್ಲಿ ಮಾರುತ್ತೀರಿ?
2: ರಾಯಚೂರು ಮಾಡ್ತವ್ರಿ, ಈ ವರ್ಷ ಗೌರ್ಮೆಂಟ್ ಆಗಿದೆ ಅಂತೇಳಿ ರಾಯಚೂರು, ದೇದುರ್ಗ ಒಂದು ತೊಡೆದವ್ರಿ, ಭಾಳ ಮಾರದ್ ನಾವು ರಾಯಚೂರು, ರಾಯಚೂರು ಬಿಟ್ಟು ಭಾಳ ಎಲ್ಲಿ ಹೋದಲ್ರಿ.
1: ಈಗ ನೀವು ರೈತರಿಗೆ ಏನೇನು ಅನುಕೂಲ ಆಗ್ಬೇಕ್ರಿ ಇಲ್ಲಿ ಊರಾಗ? ಈ ಹೊಲಕ್ಕೆ ಹೋಗಕ್ಕ ದಾರಿಗಳಾಗಲಿ, ಬದುಗಳಾಗಲಿ, ಆಮೇಲೆ ಈ ಕೃಷಿ ಹೊಂಡ, ದನದ ಶೆಡ್ಡುಗಳು, ಇವೇನೇನು ಅನುಕೂಲ ಆಗ್ಯದನ ಇಲ್ಲ?
2: ದನ ಶೆಡ್ಡು ಒಂದು 5 ವರ್ಷ ಆಯ್ತು ಆಗಿತ್ತು ರೀ, ತಿರುಗಿ ಆಗಿಲ್ರಿ ದನದ ಶೆಡ್ಡು. ಇಲ್ಲ ರಸ್ತೆ ಕೂಡ ಇಲ್ಲರಿ, ಹೊಲಕ್ಕೆ ತಗ್ಗುಮಿಟ್ಟಾವ್ರಿ, ಮಳೆ ಬಂದ್ರೆ ಹೋಗ್ಲಿ.
1: ನೀವು ಈ ಸಂಬಂಧಪಟ್ಟವ್ರಿಗೆ ಏನು ಕೇಳಿಲ್ಲ ಹಿಂಗೆ ಅನುಕೂಲ ಮಾಡಿಕೊಡ್ರಿ ಹೊಲಕ್ಕೆ ಹೋಗಕ್ಕೆ ದಾರಿ?
2: ಕೇಳಿದ್ರೆ ಹಸಿದಿಲ್ರಿ ಅವರು, ಆಯ್ತು ರೀ ಮಾಡ್ದ ಮಾಡಮ್ಮ ಅಂತ ಹೇಳ್ತಾರೆ, ಅವ್ರು ಎಲೆಕ್ಷನ್ ಬಂದಾಗ ಅವ್ರೊಂದಿಟ್ಟು ಮಾತಾಡ್ತಾರೆ.
1: ಆ ಗ್ರಾಮಸಭೆಯಲ್ಲಿ ಏನು ಬೇಡಿಕೆ ಇಟ್ಟಿಲ್ಲ ಹಿಂಗೆ ಸಮಸ್ಯೆಗಳು ಹಿಂಗೆ ಪರಿಹಾರ ಮಾಡ್ರಿ ಅಂತಂದು?
2: ಇಟ್ಟರು ಮಾಡೋರಿಲ್ರಿ, ಯಾರು ಮಾಡೋದಿಲ್ರಿ, ಯಾರು ಮಾಡಿಲ್ಲ. ಹಚ್ಕೊಂಡು ಕೆಲವು ಹೊಲಗಳು ಇಲ್ರಿ, ಮಾಡಿದ್ರೂ ನಾವು ಹೊರಪದಾಗ ಹೋಗ್ಬೇಕ್ರಿ, ಮಳೆ ಬಂದಾಗ ಹೋಗ್ಲಿಲ್ಲ, ಅನುಕೂಲ ಇಲ್ರಿ, ದಾರಿ ಅನುಕೂಲ ಇಲ್ಲ. ನಾವು ಒಂದು 2-3 ಕಿಲೋಮೀಟರ್ ದೂರ ಅಲ್ಲಿ ಅಂತ ಮಾಡೀವಿ ರೀ ಹೊಲಗಳು, ನಮ್ಗೆ ದಾರಿದ ಸಮಸ್ಯೆ ಅದ್ರಿ. ನಮ್ಗೆ ಇದು ರಾಯಚೂರು ರಸ್ತೆ ಅಂತ ಏನಿಲ್ರಿ, ಊರು ಏನಿಲ್ರಿ, ಎಲ್ಲ ತಗ್ಗಿಬಿಟ್ಟು ಒಂದು ಸ್ವಲ್ಪ ಫಲ್ಟಾಗಿ ಬಂದೀವಿ ರೀ ಟ್ರ್ಯಾಕ್ಟರ್ಗಳು ಅದ್ರಾಗ ಹೊರಪದ ಮೇಲೆ ಸರ್.
1: ಅಂದ್ರೆ ಈಗ ಏನು ಬೆಳೆ ಸಾಲ ತಂದ್ಕೊಂತೀರಿ, ಎಲ್ಲಿ ಬ್ಯಾಂಕಿಂದ ತಂದ್ಕೊಂತೀರಿ, ಏನು ಹೊರಗಡೆ ತಂದ್ಕೊಂತೀರಿ, ಹೆಂಗದ?
2: ಹೊರಗಡೆ ಜಾಸ್ತಿ ತಗೊಂತೀವಿ ರೀ, ಬ್ಯಾಂಕ್ಲಿಂದ ತಗೊಂತೀರಿ ಭಾಳ ಕಮ್ಮಿ ರೀ. ಈಗ ಹೊಲದವರು ಏನು ಮಾಡ್ತಾರೆ, ಹೊರಗಡೆ ತಗೊಂತಾರೆ, ತಮಗೆ ಬೇಕಿದ್ದಲ್ಲಿ ಬೇಕಿದ್ದಲ್ಲಿ ಕೊಡ್ತಾರೆ ರೀ, ಗಂಜುಗಳ ಕೊಡ್ತಾರೆ ರೀ, ತಗೋಬೋದು ಸರ್. ಈಗ ಹೊಲ 2 ಎಕರೆ 3 ಎಕರೆ ನಾವು 40 ಎಕರೆ 20 ಎಕರೆ 10 ಎಕರೆ ಮಾಡಿದ್ರೆ ಅನುಕೂಲ ಬೇಕಲ್ಲ ಸರ್. 20,000 30,000 ಎಕರೆ ಆಗ್ತದೆ ಸರ್ ನಮ್ಗೆ, ಮಿನಿಮಮ್ 4 ಎಕರೆಗೆ ಮುಗಿಯಪಟ್ಟಿಗೆ 1 ಲಕ್ಷ ಆಗ್ತದೆ ಸರ್.
1: ಅದೇ ರೀತಿಯಾಗಿ ಮಾರೆಪ್ಪ ಯಜಮಾನ್ರು ನಮ್ಮೊಂದಿಗಿದ್ದಾರೆ, ನಮಸ್ಕಾರ ರೀ. ಹೇಳ್ರಿ ಯಜಮಾನ್ರಿ, ಈಗ ನಿಮ್ಮ ಊರಾಗ ಅಭಿವೃದ್ಧಿ ಆಗ್ಬೇಕು, ಚಲೋ ಆಗ್ಬೇಕಂತ

0: ಅಂದ್ರೆ ಏನೇನು ಆಗ್ಬೇಕಾಗ್ಯದ್ರಿ?
1: ಲಗ್ನ ಅವಸ್ಥೆಗಳು ಆಗ್ಬೇಕಾದ್ರೆ ಬಡವ್ರಿಗೆ ಭವನಗಳಾಗ್ಬೇಕ್ರಿ ಸರ್, ಎಲ್ಲ ತೊಂದರೆ ಆಗ್ಯಾವ್ರಿ
0: ಸರ್. ಈ ಊರಾಗ ಈ ರಸ್ತೆಗಳು ಹೆಂಗವ್ರಿ? ಒಳಚರಂಡಿಗಳಾಗಲಿ, ಶೌಚಾಲಯ ವ್ಯವಸ್ಥೆ ಆಗಲಿ,
1: ಮಳೆ ಪಳೆ ಬಂದ್ರೆ ಹೊಲಸು ರೀ ಸರ್. ಈಗ ಮಳೆ ಇಲ್ಲ ಏನಿಲ್ಲ, ಬಡವರು ತಿಪ್ಪಳ್ರಿ ಸರ್.
0: ಈ ಸಂಬಂಧಪಟ್ಟವ್ರಿಗೆ ತಿಳಿಸಿಲ್ಲ ರೀ, ಹಿಂಗ ಹಿಂಗ ಗ್ರಾಮ ಸಭೆ ಅಂತ ಕರೆದಾಗ ನೀವೇನು ಬೇಡಿಕೆ ಇಟ್ಟಿಲ್ಲ ಹಿಂಗ ಸಮಸ್ಯೆ ಪರಿಹಾರ ಮಾಡಿಕೊಡ್ರಿ ಅಂತಂದು?
1: ತಿಳಿಸ್ತೀವ್ರಿ ಸರ್, ತಿಳಿಸಿದಾಗ ಮಾಡ್ತೀವ್ರಿ ಅಂತಾರ್ರಿ. ಆಯ್ತು ರೀ, ಅಷ್ಟೇ ಕಿವಾಗ ಹಾಕಿ ಅಂತಾರ್ರಿ. ಆಯ್ತು ರೀ, ಕಿವಾಗ ಹಾಕೊಂಡು ಓದೋರು ತಿಳ್ರಿ. ಆಯ್ತು ರೀ, ಆಯ್ತು, ತಮ್ಮ ಕೆಲಸದಾಗ ಬರ್ತದ್ರಿ. ಆಯ್ತು ರೀ ಸರ್, ಅಷ್ಟೇ.
0: ಮತ್ತು ಇಲ್ಲಿ ಕಲಾವಿದರಾರ್ರಿ, ಭಜನೆ ಮಾಡೋರಾಗಲಿ, ನಾಟಕ ಬಯಲಾಟಗಳನ್ನು ಮಾಡೋಂಥವ್ರು
1: ಐದಾರ ಸರ್. ಭಜನೆ ಮಾಡೋರಾರ, ನಾಟಕ ಮಾಡೋರಾರ, ಎಲ್ಲರ ಐದಾರ ಸರ್. ಹನುಮಂತರಾಯ, ಉದಯ, ನಬಿಸಾಬು, ರಾಮಣ್ಣ ಐದಾರ ಸರ್. ನಾಟಕ ಮಾಡ್ತಾರ್ರಿ. ಆ ಕಾಲ್ ಸರ್ ಐದಾರ ಸರ್. ಕತೆ ಬರೆಯವ್ರೂ ಆರು ಸರ್. ಮಲ್ಲಿಕಾರ್ಜುನ, ಮುನೀಶ, ಮರಣ ತಾತ ಬರ್ತಾರೆ ಸರ್.
0: ಇಲ್ಲಿ ಈ ಊರಾಗ ಇವು ಯಾವ್ಯಾವ ಸಂಘಗಳವ್ರಿ?
1: ಧರ್ಮಸ್ಥಳ ಸಂಘ, ವಾಲ್ಮೀಕಿ ಸಂಘ ಐದಾರು ಸರ್.
0: ಅದೇ ರೀತಿಯಾಗಿ ಮುರಾನ್ಪುರ ಗ್ರಾಮದಲ್ಲಿ ಧಾರ್ಮಿಕವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಶ್ರೀ ಮರಿಲಿಂಗಪ್ಪ ಪೂಜಾರಿ, ದುರ್ಗಾದೇವಿ ದೇವಸ್ಥಾನದ ಅರ್ಚಕರು, ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಪೂಜಾರಿ ಅವರೇ. ಹೇಳ್ರಿ ಪೂಜಾರಿ ಅವರೇ, ನಿಮ್ಮ ಊರಾಗ ಒಟ್ಟು ಎಷ್ಟವ್ರ ದೇವಸ್ಥಾನಗಳು?
2: ನಮ್ಮೂರಾಗ್ರಿ ಒಂದು 20-25 ದೇವಸ್ಥಾನ ಇರ್ಬೋದು ರೀ. ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡ್ಬೇಕಾದ್ರೆ ಒಂದು 20-25 ಕಾಯ್ತಾರ್ತೀವಿ ರೀ. ಎಲ್ಲ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ರೀ. ಅದರಲ್ಲಿಂದ ಒಂದು 20-25 ದೇವಸ್ಥಾನ ಆದಂಥ ಒಂದು ಗಮನಕ್ಕೆ ಬಂದಿರ್ಬೋದು ರೀ.
0: ಈಗ ಈ ಊರಾಗ ದೊಡ್ಡ ದೇವಸ್ಥಾನ ಅಂದರೆ ಯಾವ್ದು ರೀ?
2: ಯಮ್ಮನ ದೇವಸ್ಥಾನವೇ ಈಗ ಒಂದು 2-3 ವರ್ಷದಲ್ಲಿಂದ ಸ್ಥಾಪನೆ ಆದಮೇಲೆ ಇದೇ ನಮಗೆ ಊರು ಜನರಿಗೆ ಕೇಂದ್ರ ಬಿಂದು ಆಗಿದೆ ರೀ. ಉಳಿದಂಥ ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ ಅಂತೇಳಿ ಗ್ರಾಮ ದೇವತೆ ರೀ. ಆಮೇಲೆ ಆಂಜನೇಯ ಸ್ವಾಮಿ, ಆಮೇಲೆ ಮಠದ ಶಾಂಭವಿ, ಬಸವಣ್ಣನ ಗುಡಿ, ಈ ಥರ ಹಲವಾರು ದೇವಸ್ಥಾನಗಳು ನಮ್ಮೂರಾಗ ಸುಸ್ಥಿತಿಯಲ್ಲಿ ಅದಾವ್ರಿ.
0: ಈಗ ಈ ದೇವಸ್ಥಾನಗಳು ಎಷ್ಟು ವರ್ಷಗಳಿಂದ ಅವ್ರಿ ಇವು?
2: ಭಾಳ ವರ್ಷದಿಂದ ಅದಾವ ಬಿಡ್ರಿ. ಊರು ಹುಟ್ಟಿದಾಗಲಿಂದ ಮಾರಿಯಮ್ಮನ ದೇವಸ್ಥಾನ ಅದ ರೀ, ಊರು ಹುಟ್ಟಿದಾಗಲಿಂದ ಹನುಮನ್ ದೇವ್ರ ದೇವಸ್ಥಾನ ಅದ ರೀ, ಏನ್ರಿ. ಆಮೇಲೆ ಒಂದೊಂದು ದೇವಸ್ಥಾನಗಳು ಕಾಲಕ್ರಮೇಣ ಇದಾಕ್ಯಂತ ಬಂದವು ರೀ. ಯಮ್ಮನ ದುರ್ಗಾದೇವಿ ದೇವಸ್ಥಾನ ಸುಮಾರು ಒಂದು 60-70 ವರ್ಷದಿಂದ ಅಸ್ತಿತ್ವದಲ್ಲಿ ಅದ ರೀ. ಈಗ ಮೊನ್ನೆ 2024 ಮರು ಸ್ಥಾಪನೆ ಆಗಿ, ಜೀರ್ಣೋದ್ಧಾರಿಗೆ ಸ್ಥಾಪನೆ ಆಗಿ ಈಗ 2024 ಪ್ರಾರಂಭ ಆಗಿದೆ ರೀ. 2 ವರ್ಷದಿಂದ ಜಾರಿ ಪ್ರಾರಂಭ ಆಗಿದೆ ರೀ.
0: ತಾವು ಇಲ್ಲಿ ಎಷ್ಟು ವರ್ಷಗಳಿಂದ ಅರ್ಚಕರಾಗಿ ಪೂಜೆ ಸಲ್ಲಿಸ್ತಿದ್ರಿ?
2: ನಾವು ಉಡಗೇರಿ ತಾಲೂಕು ರೀ, ಗೋನಾಲ್ ಎಂಬ ಗ್ರಾಮಸ್ ರೀ, ದುರ್ಗಾದೇವಿಯ ಅರ್ಚಕರಾಗಿದ್ದೀವಿ ರೀ ನಾವು ಎಲ್ಲೆಲ್ಲಿ. ಈ ಊರವರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಪ್ರಾರಂಭ ಮಾಡಿ ನಮ್ಮನ್ನು ಪೂಜೆಕ್ಕಂತೇಳಿ ಕೇಸಿ ಇಲ್ಲಿಗೆ ಕರ್ಕೊಂಡು ಬಂದರು 93 ನಮ್ಮ ತಂದೆಯವ್ರನ್ನ. ನಾವು 95-97 ನಾವು ಬಂದಿವಿ ರೀ ಊರಿಗೆ.
0: ಇಲ್ಲಿ ಏನು ದೇವಸ್ಥಾನಗಳದ ವಿಶೇಷ ಏನೇನಿದಾವೆ ರೀ?
2: ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದ್ರೆ, ಉದಾಹರಣೆಗೆ ಒಂದು ಮಳೆ ಇರಲಾರದಂಥ ಒಂದು ಸಂದರ್ಭದಲ್ಲಿ ಊರಿನ ಗ್ರಾಮ ದೇವತೆ ಆದ ಮಾರಿಯಮ್ಮನ ದೇವಸ್ಥಾನದಲ್ಲಿ ಊರು ಜನರು ಎಲ್ಲ ಮಾತಾಡ್ಕೊಂಡು ಒಂದು ಮಳೆ ಸಲುವಾಗಿ ಭಜನೆ ಕಾರ್ಯಕ್ರಮ ಅಂತೇಳಿ ಮಾಡ್ತೀವಿ ರೀ. ಅದು ವರ್ಷದೊಳಗೆ 1-2 ಸರ್ತಿ ನಡೀತಿದ್ರಿ. ಈಗ ಇತ್ತೀಚೆಗೆ ಈಗ ಸದ್ಯದಲ್ಲಿ ಭಜನೆ ಕಾರ್ಯಕ್ರಮ ನಡೆಯಕ್ಕೆಚ್ಚದ್ರಿ ರೀ. ನಾಳೆ ಮಂಗಳವಾರ ಮುಗಿತದೆ ರೀ. ಎಲ್ಲ ಊರಿನ ಜನರು, ಸಣ್ಣವರು ದೊಡ್ಡವರು ಎಲ್ಲರೂ ಕಲಿತು ಭಗವಂತನ ಮಳೆ ಸಲುವಾಗಿ ರೀ, ಊರಿಗೆ ಒಳ್ಳೇದಾಗಲಂತ ಹೇಳಿ ಮಳೆ ಸಲುವಾಗಿ ಭಜನೆ ಕಾರ್ಯಕ್ರಮ ರಾತ್ರಿ ಮಾಡ್ತದ್ರಿ. ಒಂದು 5 ದಿವಸ ಮಾಡಕ್ಕೆಚ್ಚದ್ರಿ.
0: ಈಗ ಇಲ್ಲಿ ಯಾವ್ಯಾವ ಜಾತ್ರೆಗಳು ಆಗ್ತಾವ್ರಿ?
2: ಜಾತ್ರೆ ನೋಡ್ರಿ, ಈಗ ಮೊದಲು ಮಠದ ಒಂದು ಶಾಂಭವಿ ಅಂತ ಒಂದು ದೇವಸ್ಥಾನ ಇತ್ತು ರೀ, ಅದು ಬಸವಣ್ಣ ದೇವಸ್ಥಾನನ ಹೆಸರಿನಲ್ಲಿ ಅವರು ಜಾತ್ರೆಗಳನ್ನು ಮಾಡ್ತಿದ್ರು. ಅವರು ಸ್ವಲ್ಪ ಕಾಲಕ್ರಮೇಣದಿಂದ ಸ್ವಲ್ಪ ನಿಂತೋದ್ರಲ್ಲಿಂದ ಆಮೇಲೆ ಯಾವುದೇ ಒಂದು ಜಾತ್ರೆಗಳು ನಮ್ಮೂರಲ್ಲಿ ಇದ್ದಿದ್ದಿಲ್ಲರಿ. ಈ 2024-25 ಈ ಅಮ್ಮನ ದುರ್ಗಾದೇವಿ ಜಾತ್ರೆನೇ ಆಗ್ತದ್ರಿ.
0: ಯಾವ ತಿಂಗಳು ಆಗ್ತದ್ರಿ ಜಾತ್ರೆ?
2: ಜನವರಿ ಫೆಬ್ರವರಿ ಟೈಮ್ನಾಗ ಆಗ್ತದ್ರಿ.
0: ಇದು ಒಂದು ವಿಶೇಷ ರೀ. ಈಗ ಇಲ್ಲಿ ಮಸೀದಿಗಳು, ಚರ್ಚು, ದರ್ಗಾ ಏನಾದ್ರೂ ಇದಾವ್ರಿ?
2: ಚರ್ಚ್ ಏನು ಇಲ್ಲರಿ ನಮ್ಮೂರಾಗ, ಮಸೀದಿ ಏನು ಅದಾವ್ರಿ. ಸಾಬಾಳವಿಲ್ಲಿಂದ ಎಲ್ಲರೂ ಒಂದಾಗಿ ನಡೆಸ್ಕೊಂಡು ಬರ್ತವ್ರಿ. ಈ ವರ್ಷ ಒಂದು ನೂತನವಾಗಿ ಮೌಲಲ್ ಸಾಬನ್ ಅಂತೇಳಿ ಗುತ್ತಿ ಬತ್ತಿಗೆ ಪೆದ್ದ ಹುಡುಗರಲ್ಲಿ ಮಾಡಿಸ್ಕೊಂಡು ಬಂದೀವಿ ರೀ. ಅದನ್ನು ಒಂದು ಹೊಸ ಮೌಲಲಿ ಮೂರ್ತಿನ ಪಿರಲ್ ದೇವನ್ರಿ ಸ್ಥಾಪನೆ ಮಾಡಿ ಈ ವರ್ಷ ಒಳ್ಳೆಯ ಒಂದು ಭರ್ಜರಾಗಿ ಆರ್ಚರಣೆ ಮಾಡಿದ್ವಿ ರೀ. ಎಲ್ಲರೂ ಊರು ಜನರೆಲ್ಲ ಎಲ್ಲರೂ ನಾವು ಒಟ್ಟಾಗಿ ಏನೋ ಒಂದು ಸಮಸ್ಯೆ ಬಂದ್ರೂ ಎಲ್ಲರೂ ನಾವು ಕುಂತ್ಕೊಂಡು ನಿಂತ್ಕೊಂಡು ಮಾತಾಡ್ರಿ, ಸಹಬಾಳೆಯಿಂದ ಅದನ್ನ ನೆಡ್ಸ್ಕೊಂಡು ಹೋಗ.
0: ಪೂಜಾರಿ ಅವರೇ, ಈಗ ದೇವಸ್ಥಾನಗಳು ಅಭಿವೃದ್ಧಿ ಹಂಗವ್ರಿ ಇಲ್ಲಿ, ಇನ್ನು ಏನಾದರೂ ಅಭಿವೃದ್ಧಿ ಆಗೋದ ಇದನ್ನ?
2: ಏನು ದೇವಸ್ಥಾನ ಇಡ್ಬೇಕಾದ್ರೆ ಹಳ್ಳಿ ಜನರಿಗೆ ಸಹಕಾರದಿಂದ ನಡೀತಿದ್ರಿ. ಗೌರ್ಮೆಂಟ್ಲಿಂದ ಯಾವುದೇ ರೀತಿಯಿಂದ ಸಹಾಯ ಸಹಕಾರಗಳು ನಮ್ಮವ್ರಿಗಿನ್ನ ಆಗಿಲ್ಲರಿ. ಅದಾಗ್ಯದಂತಂದ್ರೆ ಅಲ್ಪ ಪ್ರಮಾಣದಲ್ಲಿ ಆಗಿರ್ತದ್ರಿ. ಅದು ಲಕ್ಷಾಂತರ ರೂಪಾಯಿ ಖರ್ಚು ಇರ್ತದ್ರಿ, ಅವ್ರು ಕೊಡೋದು ಒಂದು ಸ್ವಲ್ಪ ಪ್ರಮಾಣದ ಇರ್ತದ್ರಿ. ಏನಂತಾರಲ್ರಿ, ಆ ಥರ ಹೆಚ್ಚಿನ ಅಭಿವೃದ್ಧಿ ಜನಗಳು ಬೆಳಿಬೇಕ್ರಿ. ಜನ ಬೆಳೆ ಬೆಳೆದಾಗ ಅವರೆಲ್ಲ ಪಟ್ಟಿ ಹಾಕಿ ಕೇಸಿ ದೇವಸ್ಥಾನನ ಅಭಿವೃದ್ಧಿ ಮಾಡ್ತಾರ್ರಿ.
0: ಅದೇ ರೀತಿಯಾಗಿ ಈ ಮುರಾನ್ಪುರ ಗ್ರಾಮದಲ್ಲಿ ಹನುಮಂತರಾಯ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಬ್ರದರ್. ಓದಿಕೊಂಡವ್ರಿ, ಸಾಕ್ಷರತೆ ಪ್ರಮಾಣ ಎಷ್ಟು?
3: 40-50% ಅದ ಸರ್.
0: ಹೇಳ್ರಿ ಬ್ರದರ್, ಈಗ ನಿಮ್ಮೂರು ಛಲೋ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಇನ್ನ ಏನೇನು ಆಗ್ಬೇಕಾಗಿದ್ರಿ?
3: ಸರ್, ಇಲ್ಲಿಂದ 5 ವರ್ಷದ ಅವಧಿ ಕಳೆದ್ರು ಪಂಚಾಯತಿ, ಗ್ರಾಮ ಪಂಚಾಯತಿ ಊರವರೇ ಅಧ್ಯಕ್ಷರು. ಒಂದು ಇಡೀ ಮಣ್ಣಾಕಲಿಲ್ಲ, 1 ರೂಪಾಯಿ ಅಭಿವೃದ್ಧಿ ಆಗಿಲ್ಲ ನಮ್ಮಲ್ಲಿ. ಮೇನ್ ಸಮಸ್ಯೆ ಅಂದ್ರೆ ಎಲ್ಲ ಊರಿನ ಜನರಿಗೆ ಜ್ವರ, ನೆಗಡಿ, ಕೆಮ್ಮು, ಶೀತಿ ಆಗ್ಬೇಕಾದ್ರ ಕಾರಣ ಒಂದು ಆಳುಬಾವಿ ಅಂತ ಇದೆ ಊರು ಮಧ್ಯದಲ್ಲಿ, ಅದು ಮುಚ್ಚಬೇಕು. ಅದು ಮುಚ್ಚಿ ದೇವಸ್ಥಾನಗಳಿಗೆ ಸ್ವಾಧೀನ ತಗೋಬೇಕು. ಯಾವುದೇ ಕಾರ್ಯಕ್ರಮ ಆಗಲಿ, ಲಗ್ನ ಆಗಲಿ, ಜಾತ್ರೆ ಆಗಲಿ, ಅದನ್ನ ಆ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡ್ಕೋಬೇಕು. ಅದು ಅಲ್ಲಿ ಯಾರು ಸುತ್ತಮುತ್ತ ಮನೆಯವರನ್ನು ಒತ್ತುವರಿ ಮಾಡಬಾರ್ದು ಅದನ್ನ. ಇದರೆ ನಮ್ಮ ಉದ್ದೇಶ ಅದು. ಈಗ ಗ್ರಾಮ ಪಂಚಾಯತ್ ಕಡೆಯಿಂದ ಒಂದೊಂದು ಮನೆಗೆ 5-5 ರಿಂಗ್ ಕೊಟ್ಟು ಅವರು ಒಳಚರಂಡಿ ಅಂತೇಳಿ ಮಾಡ್ಕೊಂಬಕ್ಕ ಕೊಡ್ತಾರೆ ಲಿಂಗ ಬಚ್ಚಲ ಅಂತೇಳಿ. ಆ ಮಾಹಿತಿ ಪಂಚಾಯತಿಯವರು ಕೊಟ್ಟಿಲ್ಲ, ಸಾರ್ವಜನಿಕರು ಹೋಗಿನ ಕೇಳಿಲ್ಲ. ಎಲ್ಲಾರು ಲಿಂಗ ಬಚ್ಚಲು ಮಾಡ್ಕೊಂಡ್ರೆ ಅದು ನಾವು ಗುಡಿಗಳು ಸ್ವಾಧೀನಕ್ಕೆ ತಗೋಬಹುದು. ಅದ್ರ
0: ಇದಕ್ಕೆ ಈ ಸಂಬಂಧಪಟ್ಟಂಗೆ ನೀವು ಯಾರಿಗೆ ತಿಳಿಸಿಲ್ಲ ಈ ತರ ಹಿಂಗ ಅನುಕೂಲ ಮಾಡಿಕೊಡ್ರಿ ಅಂತಂದು?
3: ನಾವು ಒಂದ್ಸಲ DC-ನನ್ನು ಕರೆಸಿದ್ದೀವ್ರಿ, ಅವರು ಗ್ರಾಂಟ್ ಇಟ್ಟಿದ್ರು. ಕೆಲವರು ಈ ನೀರು ಹೊರಗಡೆ ಹೋಗಕ್ಕೆ ಮಾಡಿಕೊಡ್ರಂದ್ರು. ಅವರು ಸೂಕ್ಷ್ಮ ಎಲ್ಲರೂ ಗ್ರಾಮಸ್ಥರು ಕುಂತು ಚರ್ಚೆ ಮಾಡಿದರೆ ಆ ನೀರನ್ನು ಅಳ್ಳಕ್ಕೆ ಮುಟ್ಟ ಪ್ರಯತ್ನ ಮಾಡಿ ಡ್ರೈನೇಜ್ ಮಾಡ್ತಿದ್ರು ಅವರು. ಇವರು ಇಲ್ಲದೊಂದು ಆಚಾರ ವಿಚಾರ ಮಾತಾಡಿ ಅದನ್ನು ಸ್ಟಾಪ್ ಮಾಡಿದ್ರು. ಅದು ಈಗ 5 ವರ್ಷದ ಹಿಂದೆ ಬಂದಿತ್ತು ಬಜೆಟ್. ಅದಕ್ಕೆ ಈಗ 1,00,000 ರೂಪಾಯಿ ಬೇಕು, ಭಾಳಷ್ಟು ಆಳ ಇತ್ತು ಅದು. ಆದ್ರೂ ಈಗ ಅಂತಂತವಾಗಿ ಉಂಡ್ಕೊಂಡು ಬಂದದ್ರಿ. ಈಗ ಅದು ಈಗ ಸ್ವಲ್ಪ ಬಜೆಟ್ನಲ್ಲಿ ಆಗ್ಬೋದು, ಒಂದು 50-60-70 ಲಕ್ಷದಾಗ ಮುಗಿಬಹುದ್ರಿ. ಅದು ಅದಕ್ಕೆ ಫಿನಿಶಿಂಗ್ ಮತ್ತೆ ಬೇರೆ ಗ್ರಾಂಟ್ ಇಟ್ಟು ಮಾಡ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಗೇಟ್ ಮಾಡ್ಕೊಂಡು ಉಪಯೋಗ ಮಾಡ್ಕೋಬೋದ್ರಿ ಅದನ್ನ.
0: ಆ ಗ್ರಾಮಸಭೆಯಲ್ಲಿ ನೀವು ಏನು ಬೇಡಿಕೆ ಇಟ್ಟಿಲ್ಲ, ಹಿಂಗಿಂಗ್ ಸಮಸ್ಯೆ ಹಿಂಗ ಇದೆ ಊರಾಗ?
3: ನಾವು ಭಾಳಷ್ಟು ಸಲ ಅದನ್ನ ಬೇಡಿಕೆ ಇಟ್ಟಿವಿ ಸರ್. ಇಟ್ಟರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಷ್ಟು ಬಜೆಟಿಂದ ಆಗೋದಿಲ್ಲ ಅಂತಾನು ಹೇಳ್ಯಾರ ಸರ್ ಅವರು. ಅವ್ರು ಏನಿದ್ರೆ 1-2 ಲಕ್ಷ ಅಭಿವೃದ್ಧಿ ಆದ್ರೆ ನಮ್ಮ ಕೈಲಿ ಆತದ, ಸಾಧ್ಯ ಆತದ. ನಾವೇನಂತ ಹೇಳಿದಾರೆ ಸರ್, ವರ್ಷ 1-2 ಲಕ್ಷದ ಅಭಿವೃದ್ಧಿ ಮಾಡಿಸಿ ಅಂತ ಹೋಗ್ರೆ ಅಂತಂತವಾಗಿ ಮುಗಿತದ ಅಂತ ಹೇಳಿದ್ವಿ. ಅವರು ಪಂಚಾಯತಿಯವರು ಮಾಡೋಣ ಅಂತ ಅಂದಿಲ್ಲ ಸರ್, ಅದನ್ನ ಮಾರಿ ಬಿಡೋಣ ಎಂಬ ಭಾವನೆ ಅವರಲ್ಲಿ. ಅದನ್ನ ವರ್ಷ ಮಾರ್ಕೊಂತ ಹೊಂಟಾರ ಅದನ್ನ. ಇದು ನಮ್ಮ ಸಮಸ್ಯೆ. ಆಪು, ಹುಲ್ಲು, ಕೊಳತು ನೀರು, ಈಗ ಇನ್ನೊಂದು ಸ್ವಲ್ಪ ದಿನ ಮಳೆ ಹೋದ್ರೆ ಗಾಳಿ ಬಿಟ್ಟರೆ ಎಲ್ಲ ಸ್ಮೆಲ್. ಸುತ್ತಲ ಮನೆಯವರು ಊಟ ಮಾಡೋ ಪರಿಸ್ಥಿತಿ ಇರೋದಿಲ್ಲ ಅಲ್ಲಿ. 15-20 ನಿಮಿಷ ನೀರು ಮಳೆ ಬಂದರೆ ಆ ನೀರು ಇಲ್ಲಿ ಗುಡಿ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಹೋಗ್ತವ್ರು. ನೀರಿನ ಸಮಸ್ಯೆ ಅದ, ಕರೆಂಟಿನ ಸಮಸ್ಯೆ ಅದ. ಈಗ 500-600 ಮೀಟ್ರು ಸರ್ವಿಸ್ ವೈರ್ ಮ್ಯಾಗ ಹೇಳ್ಕೊಂಡು ಹೋಗ್ಯಾರ ಅಲ್ಲಿ ಮನೆಗಳಿಗೆ ಅಕ್ರಮ. ಪಂಚಾಯತಿ ಅವ್ರಿಗೆ ಹೇಳ್ಯದ, ಕೆಬಿಗೆ ಲೆಟ್ರ್ ಕೊಟ್ಟದ, ಪಂಚಾಯತಿಗೆ ಇನ್ನ ಒಂದು TC ಮಾಡಿಕೊಡ್ರಿ 60 ಅಂತ ಹೇಳಿ ಕೇಸಿನೂ ಲೆಟ್ರ್ ಕೊಟ್ಟದ. ಮೀಟ್ರ್ ತಗೋಬೇಕಂದ್ರೆ ಮೀಟ್ರನ್ನು ತಗಂತೀವಿ, ಮೊದಲು ಕಂಬಗಳು ಹಾಕ್ರ ಅಂತ ಹೇಳ್ತೀವಿ. ಇದು JJM ಬಂದು ಇದ್ದ ರೋಡ್ಗಳು ದಾರಿಗಳನ್ನು ಅಸ್ತವ್ಯಸ್ತ ಮಾಡಿಬಿಟ್ರು. JJM ಬಂದು ಕಲೆಕ್ಷನ್ ಇವತ್ತಿಗೂ ಕೊಟ್ಟಿಲ್ಲ. ಬೋರ್ ಹಾಕ್ಯಾರ, ಪೈಪ್ ಲೈನ್ ಮಾಡ್ಯಾರ, ಎಲ್ಲ ಮಾಡ್ಯಾರ, ಆದ್ರೆ ಅದನ್ನ ಪಂಚಾಯತಿ ಅವರು ಹ್ಯಾಂಡ್ ಓವರ್ ತಗೊಂಡಿಲ್ಲ. ಜಾತ್ರೆ ಆದಂದ್ರೆ ಒಂದಿಡಿ ಮಣ್ಣಿಲ್ಲ, ಒಂದು ಲೈಟ್ ಇಲ್ಲ. ಮೇನ್ ಮುಖ್ಯ ರಸ್ತೆಯಿಂದ ಒಳ ಬರುವ ರಸ್ತೆ, ಗ್ರಾಮದೊಳಗೆ ಬರೋ ರಸ್ತೆ ಜಂಗಲ್ ಬೆಳೆದದ.
0: ನಿಮ್ಮ ಊರಿಂದ ಪಂಚಾಯತಿಗೆ ಎಷ್ಟು ಕಿಲೋಮೀಟರ್ ಅಂತರ ಅದ?
3: 5 ಕಿಲೋಮೀಟರ್ ಅಂತಾರ ನಮ್ಗೆ ಜಾಗರ್ ವೆಂಕಟಪುರ.
0: ಆಗಾಗ ಸಂಬಂಧಪಟ್ಟವ್ರು ಏನಾದ್ರೂ ಬಂದು ಭೇಟಿ ನೀಡ್ತಾರ ಅಧಿಕಾರಿಗಳು, PDO ಆಗಲಿ?
3: ನಾಳೆ ಬೆಳಗ್ಗೆ ಗ್ರಾಮ ಸಭೆ ಆದಂದ್ರೆ ಸಾಯಂಕಾಲ ಹೇಳ್ತಾರ ಅವರು. ಈಗ ನಾವು ಇನ್ನೊಬ್ಬರಿಗೆ ನಾವು ದುಡ್ಕೊಂಡು ತಿಂಬೋರು, ಮುಂಜಾನೆ ಎದ್ದೇಳೋಣ, ಇನ್ನೊಬ್ರು ಮನೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ನಮ್ಗೆ ಊಟ ಮಾಡೋ ಪ್ರಸಾದ ಇಲ್ಲ. ಎಲ್ಲ ದುಡ್ಕೊಂಡು ತಿಂಬೋರು ಇಲ್ಲಿ, ಯಾರು ಆಸ್ತಿವಂತರು ಇಲ್ಲ ಇಲ್ಲಿ ಬಡವರು ಇದ್ದವರು. ಪಂಚಾಯತಿ ಅವರು PDO ಆಗಲಿ, ಅಧ್ಯಕ್ಷ ಆಗಲಿ, ಸೆಕ್ರೆಟರಿ ಆಗಲಿ, ತಪ್ಪು ಮಾಡೋದು ಅವ್ರದ್ದು. ಇದೆ ಏನನ್ನುವ ಕೇಳಿ ಆಯ್ತ್ರಿ, ಬಂದ್ ಮಾಡ್ತೀರಿ. ಊರು ಅಭಿವೃದ್ಧಿಕ್ಕಿನ್ನ ಇನ್ನ 5 ವರ್ಷ ಹಿಂದಾದ್ರೂ ಪರವಾಗಿಲ್ಲ. ಮೇನ್ ಮುಖ್ಯ ಇಂಪಾರ್ಟೆಂಟ್ ಏನಂದ್ರೆ, ಮುರಾನ್ಪುರದಲ್ಲಿ ಸ್ಮಶಾನದೊಂದು ಅವಶ್ಯ ಇದೆ. 1 ಎಕರೆ ಜಮೀನು ಇರಲಾರ್ದವರು ಮನೆಗೆ ಯಾರನ್ನ ಸತ್ತರೆ ಅವರು ಸ್ವಂತ ಮನೆಗೆ ಮಣ್ಣು ಮಾಡೋ ಪರಿಸ್ಥಿತಿ ಇದೆ ಮುರಾನ್ಪುರದಲ್ಲಿ. ಅದೊಂದು ಅಭಿವೃದ್ಧಿ ಆದ್ರೆ ನಾವು ಸರ್ಕಾರಕ್ಕೆ ಯಾವ ಅಭಿವೃದ್ಧಿ ಕೇಳೋದಲ್ಲ.
0: ಕೇಳಿದ್ರಲ್ಲ ಶ್ರೋತೃಗಳೇ, ರಾಯಚೂರು ತಾಲೂಕಿನ ಮುರಾನ್ಪುರ ಗ್ರಾಮದ ಪರಿಚಯವನ್ನ. ಈ ಗ್ರಾಮ ತುಂಬಾ ಹಿಂದುಳಿದ ಗ್ರಾಮವಾಗಿದೆ ಅಂತೇಳಿ ತಿಳಿದು ಬಂತು. ಇಲ್ಲಿನ ಜನ ತಿಳಿಸಿದ್ರು, ಒಳಚರಂಡಿಗಳ ವ್ಯವಸ್ಥೆ ಆಗಬೇಕಾಗಿದೆ, ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ಮನೆಗಳು ಸಾಧಾರಣವಾಗಿದ್ದು ಪಂಚಾಯಿತಿ ವತಿಯಿಂದ ಯಾವುದೇ ರೀತಿಯ ಯೋಜನೆಗಳಲ್ಲಿ ಮನೆಗಳು ಆಗಿಲ್ಲ ಅಂತೇಳಿ

0: ಕೊರಗನ್ನ ವ್ಯಕ್ತಪಡಿಸಿದರು. ಇನ್ನು ಉತ್ತಮ ರೀತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ರೈತರಿಗೆ ಹೊಲಗಳಿಗೆ ಹೋಗೋದಕ್ಕೆ ರಸ್ತೆಗಳು ಅಭಿವೃದ್ಧಿ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ಮುಖ್ಯವಾಗಿ ಈ ಗ್ರಾಮದಲ್ಲಿ ಸ್ಮಶಾನದ ವ್ಯವಸ್ಥೆ ಇಲ್ಲ, ಸ್ಮಶಾನದ ಅಭಿವೃದ್ಧಿಪಡಿಸಬೇಕಾಗಿದೆ ಅಂತೇಳಿ ತಿಳಿಸಿದರು. ಪಂಚಾಯಿತಿ ವತಿಯಿಂದ ಸಿಗಬೇಕಾದಂಥ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುತ್ತಿಲ್ಲ ಎನ್ನುವಂಥ ಕೊರಗನ್ನು ವ್ಯಕ್ತಪಡಿಸಿದರು. ಜೊತೆಗೆ ವಿದ್ಯುತ್ತಿನ ಕೊರತೆ ಇದೆ ಅಂತ ಸಹಿತ ತಿಳಿಸಿದರು. ಈ ನಿಟ್ಟಿನಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿಗೆ ಈ ಭಾಗದಲ್ಲಿನ ಶಾಸಕರಾಗಲಿ, ಸಂಬಂಧಿಸಿದ ಅಧಿಕಾರಿಗಳಾಗಲಿ ಈ ಮುರಾನ್ಪುರ ಗ್ರಾಮಕ್ಕೆ ಭೇಟಿ ನೀಡ್ರಿ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸುವಂತವರಾಗ್ರಿ ಎಂಬ ಆಶಯದೊಂದಿಗೆ ಗ್ರಾಮದರ್ಶಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
1: ಗ್ರಾಮದರ್ಶಿ ಕಾರ್ಯಕ್ರಮ ಕೇಳಿದಿರಿ.
2: ಪ್ರಸ್ತುತಿ ಕೆ ವೀರೇಶ್ ಯರಗೇರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ.
3: ಶ್ರೋತೃ ಬಾಂಧವರು, ಇದುವರೆಗೆ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮುರಹನ್ಪುರ್ ಗ್ರಾಮದ ಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz.

ಕ್ಷೇತ್ರಬಂಧನೆ ಸಮಯ 6:51 ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ತಾವು ಕೇಳಲಿದ್ದೀರಿ. ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯರೋಗ ತಜ್ಞರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಂದಿಗೆ ಸಂದರ್ಶನ. ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆಯನ್ನು ಆಲಿಸಬಹುದು. ಹಾಗೆಯೇ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆಮದಿಹಾಳ್ ಗ್ರಾಮದ ಮಹಾದೇವಪ್ಪ ಮತ್ತು ಸಂಗಡಿಗರಿಂದ ಕಣಿ ಹಲಗೆ ವಾದನ ಆಲಿಸುವಿರಿ.

ಹಾಗೆಯೇ ಈ ರಾತ್ರಿ 9:30 ಯುವವಾಣಿ ಕನ್ನಡ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನ. ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಭರತನಾಟ್ಯ ಮತ್ತು ನವೋದ್ಯಮಿ ಆಗಿ ಹೊರಹೊಮ್ಮಿದ್ದಾರೆ.

ಶ್ರೋತೃ ಬಾಂಧವರೇ, ಸಮಯ 6:36:10 ಆಗುತ್ತಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರವನ್ನು ಕೇಳುತ್ತೀರಿ.

0: ಪ್ಯಾನೆಲ್ ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 88, 2237499. STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
0: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಸಂಗೀತ ನಿರ್ದೇಶಕರು,
0: ಹಿನ್ನೆಲೆ ಗಾಯಕರು,
4: ಚಿತ್ರ ಸಾಹಿತಿಗಳು,
0: ವಾದ್ಯ ಸಂಗೀತಗಾರರು,
4: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
0: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
4: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಬಿಡುಗಡೆ ಕುರಿತ ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಾಜ್ಯದ ವಿವಿಧೆಡೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಕಾವೇರಿ ನೀರು ಬಿಡದಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿಯಿಂದ 84,31,000 ಮಂದಿಯನ್ನು ಹೊರಗಿಡಲು ಆಯೋಗ ತೀರ್ಮಾನ. ಬೆಂಗಳೂರು ಜಲಮಂಡಳಿಯಿಂದ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಆಧಾರಿತ ಸ್ಮಾರ್ಟ್ ನೀರು ನಿರ್ವಹಣೆಗೆ ಚಾಲನೆ. ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ಬಳಿಕ ಪ್ರತಿಪಕ್ಷ ನಾಯಕರೊಂದಿಗೆ ಈ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರಾಜ್ಯಕ್ಕೆ ಆಗಮಿಸಲಿದ್ದು ಮಾತುಕತೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿ ನೋಡುವಂತೆ ತಮಿಳುನಾಡು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದು, ಅಗತ್ಯವಿರುವ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನನ್ನ ಹತ್ರ ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಚೀಫ್ ಸೆಕ್ರೆಟರಿಗೂ ಲೆಟರ್ ಬರ್ತಿದ್ದಾರೆ, ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ, ಆಯ್ತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಜೊತೆಗೆ ನಾನು ಕೂಡ ನಮ್ಮ ರಾಜ್ಯದ ಕಾವೇರಿ ಜಲಾನ ಪ್ರದೇಶದ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ದೇನೆ.

0: ನಾವು ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಾದ ಕರ್ತವ್ಯ, ಆಯ್ತು ಬನ್ನಿ ಅಂತ ಹೇಳ್ತೀನಿ. ಅದಕ್ಕೆ ಸಿದ್ಧತೆ ಕೂಡ ನಾವು ಮಾಡಬೇಕು.
1: ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಕಾವೇರಿ ಜಲ ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿಂದು ತುರ್ತು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಂದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಲಭ್ಯವಿರುವಂತಹ ನೀರಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಪ್ರಸ್ತುತ 46 ಟಿಎಂಸಿ ನೀರು ಮಾತ್ರ ಲಭ್ಯವಿದ್ದು, ಇದರಲ್ಲಿ 10 ಜಿಲ್ಲೆಗೆ ಕುಡಿಯಲು ಮಾತ್ರ 12 ಟಿಎಂಸಿ ನೀರು ಬೇಕಾಗಲಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸಲು ಸಾಧ್ಯವಿಲ್ಲದ ಕಾರಣ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನಿತ್ಯ 3,500 ಕ್ಯೂಸೆಕ್ ನೀರನ್ನು ಮುಂದಿನ 15 ದಿನಗಳೊಳಗೆ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಮತ್ತು ಕನ್ನಡಪರ ಸಂಘಟನೆಗಳ ಹೋರಾಟ ತೀವ್ರಗೊಂಡಿದೆ. ಇಂದು ಪ್ರತಿಭಟನಾ ನಿರತ ಹಲವು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ರೈತ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆಯ ಹಲವು ಬಣಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಗಂಟೆಗಟ್ಟಲೆ ತಡೆದ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ವಾಹನ ದಟ್ಟಣೆ ಉಂಟಾಯಿತು. ಬಳಿಕ ಅನಿವಾರ್ಯವಾಗಿ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು, ಈ ಬಗ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯದ ಹಿತ ಕಾಪಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತೀವ್ರ ಮಳೆ ಅಭಾವದಿಂದ ಭೀಕರ ಬರಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ನಿಯೋಗವು ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಮತ್ತು ಸೊರಗೊಂಡನಹಳ್ಳಿ ಗ್ರಾಮಗಳಲ್ಲಿ ಒಣಗಿ ಹೋಗಿರುವ ಸೂರ್ಯಕಾಂತಿ, ಶೇಂಗಾ ಹಾಗೂ ಜೋಳದ ಬೆಳೆಗಳನ್ನು ವೀಕ್ಷಿಸಿದ ನಿಯೋಗ ಸಂಕಷ್ಟದಲ್ಲಿರುವಂತಹ ರೈತರಿಂದ ನೇರವಾಗಿ ಮಾಹಿತಿ ಪಡೆಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ನೆಲ ಬಿರುಕು ಬಿಟ್ಟಿದ್ದು, ಶೇಕಡ 81% ಬಿತ್ತನೆ ಕಾರ್ಯವೇ ನಡೆದಿಲ್ಲ ಎಂದು ವರದಿಯಾಗಿದೆ. ಕೂಡಲೇ ಚಿತ್ರದುರ್ಗ ಜಿಲ್ಲೆಯನ್ನು ಮೊದಲ ಆದ್ಯತೆಯಾಗಿ ಬರಪೀಡಿತ ಎಂದು ಘೋಷಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕೇಂದ್ರದ ಎಸ್ಡಿಆರ್ಎಫ್ ನಿಧಿಗೆ ರಾಜ್ಯ ಸರ್ಕಾರ ತನ್ನ ಪಾಲಿನ ನಿಧಿ ಸೇರಿಸಿ ತಕ್ಷಣವೇ ರೈತರಿಗೆ ಪರಿಹಾರ ವಿತರಿಸಬೇಕು. ಜಾನುವಾರುಗಳಿಗೆ ಮೇವಿನ ಅಭಾವ ತಪ್ಪಿಸಲು ಗೋಶಾಲೆಗಳನ್ನು ತೆರೆಯಲೇಬೇಕು ಹಾಗೂ ಕುಡಿಯುವ ನೀರಿನ ಅಭಾವ ನೀಗಿಸಲು ಪ್ರತಿಯೊಂದು ತಾಲೂಕಿಗೆ ಕನಿಷ್ಠ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಚಾಮರಾಜನಗರದ ವಿವಿಧೆಡೆ ಬರ ಅಧ್ಯಯನ ನಡೆಸಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಜಿಲ್ಲೆಯ ವಿವಿಧೆಡೆ ಬೆಳೆ ಹಾಗೂ ಕೆರೆಗಳ ಸ್ಥಿತಿಗತಿ ವೀಕ್ಷಣೆ ಮಾಡಿದರು. ಚಾಮರಾಜನಗರ ತಾಲೂಕಿನ ಹೆಗ್ಗೋಠಾರ ಗ್ರಾಮದಲ್ಲಿ ನೀರಿನ ಕೊರತೆ ಉಂಟಾದ ಪರಿಣಾಮ ಒಣಗುತ್ತಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ತಾಲೂಕಿನ ನಂಜೆ ದೇವನಪುರ, ಕಾವುದವಾಡಿ ಸೇರಿದಂತೆ ಇತರೆ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 834,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಶೇಕಡ 76.99% ಗಣತಿ ನಮೂನೆಗಳ ಡಿಜಿಟಲೀಕರಣ ನಡೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಪಿಎಲ್ಒಗಳು ಎಸ್ಐಆರ್ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಡುವೆ ಬೆಂಗಳೂರು ಕೇಂದ್ರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಯಾವುದೇ ಲೋಪದೋಷವಿಲ್ಲದಂತೆ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ಎಸ್ಐಆರ್ ಕಾರ್ಯ ನಡೆಸಲು ಸೂಚನೆ ನೀಡಿದ್ದಾರೆ. ತಂಡಗಳಾಗಿ ಕಾರ್ಯನಿರ್ವಹಿಸಿ ಎಸ್ಐಆರ್ಗೆ ವೇಗ ನೀಡುವಂತೆ ತಿಳಿಸಿದ್ದಾರೆ. ಬಿಎಲ್ಒಗಳ ಬಾಕಿ ಸಂಭಾವನೆಯನ್ನು ತಕ್ಷಣವೇ ಬಿಡುಗಡೆಗೊಳಿಸಲು ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಪರಿಣಾಮಕಾರಿ ನಿರ್ವಹಣೆ, ನೀರಿನ ಸೋರಿಕೆ ಮತ್ತು ಕಲುಷಿತಗೊಳ್ಳುವುದನ್ನು ತಡೆಗಟ್ಟುವ ಜೊತೆಗೆ ಆದಾಯ ಸೋರಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಬೆಂಗಳೂರು ಜಲಮಂಡಳಿ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ಆಧಾರಿತ ನೂತನ ಪೈಲಟ್ ಯೋಜನೆಗೆ ಚಾಲನೆ ನೀಡಿದೆ. ಖಾಸಗಿ ಸಂಸ್ಥೆಯೊಂದಿಗಿನ ಸಹಯೋಗದಲ್ಲಿ ಜಲಮಂಡಳಿ ಒಂದೂವರೆ ವರ್ಷದ ಪೈಲಟ್ ಯೋಜನೆ ಜಾರಿಗೊಳಿಸಲಿದೆ. ಯೋಜನೆಯನ್ನು ಮೊದಲ ಹಂತದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಯೋಜನೆಗೆ ಸಂಬಂಧಿಸಿದಂತೆ ಇಂದು ಜಲಮಂಡಳಿ ಮತ್ತು ಪಾಲುದಾರ ಸಂಸ್ಥೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಬಳಿಕ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷೆ ಡಾ ಎನ್ ಮಂಜುಳಾ, ನಗರದ ನೀರು ಸರಬರಾಜು ಜಾಲವನ್ನು ತಂತ್ರಜ್ಞಾನ ಆಧಾರಿತವಾಗಿ ಮೇಲ್ವಿಚಾರಣೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಎಂದು ತಿಳಿಸಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೈಗೊಂಡಿರುವ ನೀತಿ ಸುಧಾರಣೆಗಳ ಬಳಿಕ ದೇಶದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆ ಗಣನೀಯವಾಗಿ ಹೆಚ್ಚಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಖಾಸಗಿ ವಲಯದ ಭಾಗವಹಿಸುವಿಕೆಯ ಪ್ರಗತಿ, ಹೂಡಿಕೆ ಬದ್ಧತೆಗಳು, ನೀಡಲಾದ ಅನುಮತಿಗಳು, ಪ್ರಮುಖ ಯೋಜನೆಗಳು, ರಾಷ್ಟೀಯ ಭದ್ರತೆಗೆ ಕೈಗೊಂಡಿರುವ ಸುರಕ್ಷತಾ ಕ್ರಮಗಳು, ಬಾಹ್ಯಾಕಾಶ ನವೋದ್ಯಮಗಳಿಗೆ ದೊರೆಯುತ್ತಿರುವಂತಹ ಬೆಂಬಲ ಹಾಗೂ ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಭಾರತದ ಪಾಲು ಹೆಚ್ಚಿಸುವ ಕ್ರಮಗಳ ಕುರಿತು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಈ ಉತ್ತರ ನೀಡಿದೆ. 2026ರಲ್ಲಿ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ $187 ಮಿಲಿಯನ್ ಹೂಡಿಕೆಯಾಗಿದೆ. ಭಾರತೀಯ ರಾಷ್ಟೀಯ ಬಾಹ್ಯಾಕಾಶ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರ ಇದುವರೆಗೆ ಸರ್ಕಾರೇತರ ಸಂಸ್ಥೆಗಳಿಗೆ 108 ಅನುಮತಿಗಳನ್ನು ನೀಡಿದೆ ಎಂದು ಸರ್ಕಾರ ಮಾಹಿತಿ ನೀಡಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಗದಗ ಜಿಲ್ಲೆಯಲ್ಲಿ ಈವರೆಗೆ 774,971 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು ಶೇಕಡ 85.83% ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವು ಭರದಿಂದ ಸಾಗುತ್ತಿದ್ದು ಈವರೆಗೆ ಒಟ್ಟು 12,56,888 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 16,06,566 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹೇಳಿದ್ದಾರೆ. ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶದ ವಲಸಿಗರನ್ನು ಗುರುತಿಸಿ ಗಡಿಪಾರು ಮಾಡುವ ನಿಟ್ಟಿನಲ್ಲಿ ಪ್ರಸ್ತುತ ಎಸ್ಐಆರ್ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಬಿಡುಗಡೆ ಕುರಿತ ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಾಜ್ಯದ ವಿವಿಧೆಡೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಕಾವೇರಿ ನೀರು ಬಿಡದಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿಯಿಂದ 84,31,000 ಮಂದಿಯನ್ನು ಹೊರಗಿಡಲು ಆಯೋಗ ತೀರ್ಮಾನ. ಬೆಂಗಳೂರು ಜಲಮಂಡಳಿಯಿಂದ ಕೃತಕ ಬುದ್ದಿಮತ್ತೆ, ರೋಬೋಟಿಕ್ಸ್ ಆಧಾರಿತ ಸ್ಮಾರ್ಟ್ ನೀರು ನಿರ್ವಹಣೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಕೃಷಿ ರಂಗ.
5: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:51 ಆಗುತ್ತಿವೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

0: ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ, ಹಾಗೆಯೇ ಗ್ರಾಮೀಣ ಭಾಗದ ಎಲ್ಲ ರೈತಾಪಿ ಜನರಿಗೆ ಶರಣು ಶರಣಾರ್ಥಿ, ಹಾಗೆಯೇ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಂದಿಗೆ ಸಂದರ್ಶನ, ಹಾಗೆಯೇ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ, ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆಮದಿಹಾಳ್ ಗ್ರಾಮದ ಮಹಾದೇವಪ್ಪ ಮತ್ತು ಸಂಗಡಗರಿಂದ ಕಣಿ ಹಲಗಿ ವಾದನವನ್ನು ಆಲಿಸುವಿರಿ. ಹಾಗಾದರೆ ರೈತ ಬಾಂಧವರಿಗೆ ಮೊದಲಿಗೆ ಕೇಳೋಣ, ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಂದರ್ಶನವನ್ನು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಂದಿಗೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಬೆಳೆಗೆ ಬರುವಂತಹ ಪ್ರಮುಖ ರೋಗಗಳು ಯಾವಿದ್ದಾವೆ, ಹಾಗೆಯೇ ಆ ಬರುವ ರೋಗಗಳಿಗೆ ಹೇಗೆ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬಂತಹ ಒಂದು ವಿಷಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ವರ್ಷ ಸಾಕಷ್ಟು ಜನ ರೈತ ಬಾಂಧವರು ಮೆಣಸಿನಕಾಯಿ ಬೆಳೆಯನ್ನು ಹಾಕಿದ್ದಾರೆ. ಇತ್ತೀಚೆಗೆ ಮೆಣಸಿನಕಾಯಿಯನ್ನು ವಾಣಿಜ್ಯ ದೃಷ್ಟಿಯಲ್ಲಿ ರೈತ ಬಾಂಧವರು ಹೆಚ್ಚಾಗಿ ಬೆಳೀತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ರೈತ ಬಾಂಧವರು ರೋಗ ಬಾಧೆಗೆ ಎಲ್ಲಲ್ಲಿ ಬೆಳೆಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕೃಷಿ ವಿಜ್ಞಾನಿಗಳು ಕ್ಷೇತ್ರ ಭೇಟಿಯನ್ನು ಮಾಡಿದಾಗ ಯಾವ ಯಾವ ರೋಗಗಳನ್ನು ಗಮನಿಸ್ತಿದ್ದಾರೆ, ಹೇಗೆ ಅವುಗಳನ್ನು ನಿರ್ವಹಣೆ ಮಾಡ್ಕೋಬೇಕು ಎಂಬಂಥ ಒಂದು ವಿಷಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕಾರ್ಯಕ್ರಮದ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ರಾಯಚೂರು ಕೃಷಿ ಮಹಾವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸಮಸ್ತ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ.
1: ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ.
0: ಈಗ ಬೆಳೆಗಳನ್ನು ನಾವು ನೋಡ್ತಾ ಇದ್ದೀವಿ, ನಾಟಿ ಮಾಡಿದ್ದಾರೆ, ಅಲ್ಲಲ್ಲಿ ಹೂಗಳು ಕೂಡ ಇದ್ದಾವೆ, ಅಲ್ಲಲ್ಲಿ ಕಾಯಿ ಕಚ್ಚುವಂತಹ ಒಂದು ಬೆಳೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ತಾವು ಕ್ಷೇತ್ರ ವೀಕ್ಷಣೆ ಮಾಡಿದಾಗ ರೈತ ಬಾಂಧವರು ಏನೇನು ರೋಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಎಂಬಂತಹ ಒಂದು ವಿಚಾರ.
1: ಸರ್, ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೆಣಸಿನಕಾಯಿ ಅಂತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆ. ಈ ಪ್ರಸ್ತುತ ಸಂದರ್ಭದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಏನಾಗಿದೆ ಅಂತಂದರೆ ಈ ಬೆಳೆ ಹೂ ಬರೋ ಹಂತದಲ್ಲಿದೆ, ಕೆಲವು ಕಡೆ ಬೇಗ ಬಿತ್ತನೆ ಮಾಡಿರ್ತಕ್ಕಂಥವು, ನಾಟಿ ಮಾಡಿರ್ತಕ್ಕಂಥವು ಕಾಯಿ ಬರೋ ಹಂತದಲ್ಲಿದೆ, ಹಾಗೆ ಕೆಲವೊಂದು ಹಣ್ಣು ಆಗುವಂಥ ಸಂದರ್ಭದಲ್ಲೂ ನಾವು ಕಾಣ್ತೀವಿ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂತಂದರೆ ಅಲ್ಲಲ್ಲಲ್ಲಿ ನೆಟೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನೆಟೆರೋಗ ಅಂತಾರೆ, ಸಿಡಿ ರೋಗ ಅಂತಾರೆ, ಸೊರಗ ರೋಗ ಅಂತೇಳಿ ಕರೀತಾರೆ. ಸೊ ಹಾಗಾಗಿ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ರೋಗ. ಅದಲ್ಲದೇ ಅಲ್ಲಲ್ಲಿ ಈಗ ಚಳಿಗಾಲ ಪ್ರಾರಂಭ ಆಗ್ತಾ ಇರೋದ್ರಿಂದ ಬೂದು ರೋಗ ಆಗಿರ್ಬೋದು, ಮತ್ತು ಹಣ್ಣು ಕೊಳೆ ರೋಗ ಅಂತ ಹೇಳ್ತೀವಿ, ಕಾಯಿಮಚ್ಚೆ ರೋಗ ಅಂತ ಹೇಳ್ತೀವಿ ಕರಿತೀವಿ. ಸೊ ಇದು ಸಹ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ರೋಗ. ಇದಲ್ಲದೇ ಅಲ್ಲಲ್ಲಿ ಕೆಲವೊಂದ್ಸಲ ದುಣ್ಣಾಣು ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ. ಈ ಸಲ ಏನಾಗಿದೆ, ಭಾಳ ಹೆಚ್ಚಾಗಿ ಮಳೆ ಆಗಿರೋದ್ರಿಂದ ಅಲ್ಲಲ್ಲಿ ದುಣ್ಣಾಣು ಎಲೆ ಮಚ್ಚೆ ರೋಗ ಸಹ ನಾವು ಕಾಣ್ತಾ ಇದ್ದೀವಿ.
0: ಮುಖ್ಯವಾಗಿ ಬೂದಿ ರೋಗ ಪ್ರತಿ ವರ್ಷವೂ ಕೂಡ ಇದು ಬರುವಂಥ ರೋಗ, ಮುಖ್ಯವಾಗಿ ಈ ಒಂದು ಚಳಿಗಾಲದಲ್ಲಿ ಬಹಳ ಇದರ ತೀವ್ರತೆ ಹೆಚ್ಚಾಗ್ತದೆ. ಈ ರೋಗ ಹೇಗೆ ಲಕ್ಷಣಗಳನ್ನು ರೈತ ಬಾಂಧವರು ಗಮನಿಸಬೇಕು, ಜೊತೆಗೆ ಬಂದಾಗ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಂತ ತಾವು ಹೇಳ್ತೀರಿ?
1: ಸರ್, ಈಗ ಸಾಮಾನ್ಯವಾಗಿ ಈ ಒಂದು ಬೂದು ರೋಗ ಅಂತಕ್ಕಂಥದ್ದು ಚಳಿಗಾಲದಲ್ಲಿ ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಈಗ ನವಂಬರ್ ಇಂದ ಹಿಡ್ಕೊಂಡು ನವಂಬರು, ಡಿಸೆಂಬರು, ಜನವರಿ ತಿಂಗಳುಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಈ ರೈತರು ಯಾವ ರೀತಿ ಗುರುತಿಸ್ಕೋಬೇಕಂತಂದ್ರೆ ಅವ್ರಿಗೆ ಸಾಕಷ್ಟು ಅನುಭವ ಇದೆ, ಆದರೂ ಸಹ ಹೆಂಗೆ ಪತ್ತೆ ಹಚ್ಚಬೇಕು, ಹೆಂಗೆ ಗುರುತಿಸ್ಕೋಬೇಕು ಅಂತಂದ್ರೆ ಈ ಹೊಲಕ್ಕೆ ಹೋದಾಗ ಕೆಳಗಡೆ ಇರ್ತಕ್ಕಂಥ ಎಲೆಗಳಲ್ಲಿ ಬೂದು ರೋಗ ಮೊದಲು ಪ್ರಾರಂಭ ಆಗ್ತದೆ. ಸೊ ಕೆಳಗಡೆ ಇರ್ತಕ್ಕಂಥ ಎಲೆಗಳ ಮೇಲ್ಭಾಗದಲ್ಲಿ ನಾವು ನೋಡಿದಾಗ ಅಲ್ಲಲ್ಲಿ ಹಳದಿ ಚುಕ್ಕೆ ಇರ್ಬೋದು, ಹಳದಿ ಮಚ್ಚೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂಥ ಎಲೆಗಳನ್ನು ನಾವು ತಿರುಗಿಸಿ ನೋಡಿದಾಗ ಎಲೆ ಕೆಳಭಾಗದಲ್ಲಿ ಒಂದು ಬೂದು ಮಿಶ್ರಿತ ಬಿಳಿ ಬಣ್ಣದ ಒಂದು ಶಿಲೀಂಧ್ರ ಬೆಳವಣಿಗೆ ಆಗಿರ್ತದೆ.
0: ಅಂದರೆ ಸಸ್ಯದ ಕೆಳಭಾಗದಲ್ಲಿ,
1: ಕೆಳಭಾಗದ ಎಲೆಗಳಲ್ಲಿ ಮೊದಲು ಪ್ರಾರಂಭ ಆಗ್ತಕ್ಕಂಥದ್ದು ಅದು. ಅಲ್ಲೇ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಲಿಲ್ಲ ಅಂತಂದರೆ ಏನಾಗುತ್ತೆ, ದಿನದಿಂದ ಗಿಡದ ಮಧ್ಯಭಾಗದ ಎಲೆಗಳಿಗೂ ಮತ್ತು ಕೊನೆಯ ಎಲೆಗಳಿಗೂ ವ್ಯಾಪಿಸಿ ಅದು ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ.
0: ಇದರ ನಿರ್ವಹಣೆ ಹೇಗೆ?
1: ಇದು ಏನಂತಂದ್ರೆ ನಾವು ಮೊದಲೇ ಗಮನಿಸಿದ್ದೆ, ಆದರೆ ಕೆಳಗಡೆ ಇರ್ತಕ್ಕಂಥ ಎಲೆಗಳಲ್ಲಿ ಈಗ ಆಲ್ರೆಡಿ ರೈತರಿಗೆ ಚಿರಪರಿಚಿತ ಇರ್ತಕ್ಕಂಥದ್ದು ಅಂತಂದರೆ ನೀರಿನಲ್ಲಿ ಕರಗುವ ಗಂಧಕ, ಅದು ಸುಮಾರು ಒಂದು ಎಕರೆಗೆ 500-600 ಗ್ರಾಮ್ ಅಷ್ಟು ಒಂದು ಎಕರೆಗೆ ಸಿಂಪರಣೆ ಮಾಡ್ಕೋಬೇಕಾಗ್ತದೆ.
0: ನೀರಿನಲ್ಲಿ
1: ವೆಟಬಲ್ ಸಲ್ಫರ್ ಅಂತ ಹೇಳಿ ಕರಿತೀವಿ, ನೀರಿನಲ್ಲಿ ಕರಗತಕ್ಕಂಥ ಗಂಧಕ ಏನಿದೆ ಎಕರೆಗೆ 500-600 ಗ್ರಾಮ್ ಪ್ರತಿ ಎಕರೆಗೆ ನಾವು ಸಿಂಪರಣೆ ಮಾಡ್ಕೋಬೇಕಾಗ್ತದೆ.
0: ಅಂದ್ರೆ ಪ್ರತಿ ಲೀಟರ್ಗೆ ಎಷ್ಟು ಹಾಕ್ಬೇಕು?
1: ಪ್ರತಿ ಲೀಟರ್ಗೆ ಸುಮಾರು 2.5-3 ಗ್ರಾಮ್ ಹಾಕೋಬಹುದು. ಸೊ ಅದಲ್ಲದೆ ಸ್ವಲ್ಪ ತೀವ್ರತೆ ಏನನ್ನ ಹೆಚ್ಚಾಯಿತು ಅಂತಂದಾಗ, ಸೊ ಸಾಮಾನ್ಯವಾಗಿ ಕಾರ್ಬನ್ ಡೈಸಿಮ್ ಅಂತಕ್ಕಂಥದ್ದು 50 WP, ಅದು 1 ಲೀಟ್ರ್ ನೀರಿಗೆ 1 ಗ್ರಾಮ್ನಂತೆ. ಸುಮಾರು 1 ಎಕರೆಗೆ 200 ರಿಂದ 220 ಗ್ರಾಮ್ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು 200 ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡ್ಕೋಬಹುದು.
0: ಪ್ರತ್ಯೇಕರಿಗೆ ಅಂದಾಜು 1 ಕೆಜಿ
1: ಕಾಲ್ ಕೆಜಿಯಷ್ಟು. ಮತ್ತೆ ಇನ್ನೂ ರೋಗ ತೀವ್ರತೆ ಜಾಸ್ತಿ ಹೆಚ್ಚಾಯಿತು ಅಂತಂದಾಗ ಪ್ರೊಪಿಕೋನಜೋಲ್ ಅಂತೇಳಿ ಒಂದು ಶಿಲೀಂದ್ರನಾಶಕ ಇದೆ. ಇದಲ್ಲದೇ ಫಾಲಿಕ್ಯೂರ್ ಅಂತೇಳಿ, ಅಂದರೆ ನಾವು ಟೆಬುಕೋನಜೋಲ್ ಅಂತೇಳಿ ಮಾರ್ಕೆಟಿನಲ್ಲಿ ಅದು ರಾಸಾಯನಿಕ ಹೆಸರು, ಅದನ್ನು ಸುಮಾರು 1 ಲೀಟ್ರ್ ನೀರಿಗೆ 1.5 ml ಅಂದರೆ 1 ಎಕರೆಗೆ ಸುಮಾರು 300 ರಿಂದ 350 ml 200 ರಿಂದ 250 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಿದ್ದೆ ಆದರೆ ಅದು ಬೂದರೋಗನೂ ಯಶಸ್ವಿಯಾಗಿ ಹತೋಟಿ ಮಾಡ್ಕೋಬೋದು, ಮತ್ತು ಕಾಯಿಮಚ್ಚೆ ರೋಗನೂ ಸಹ ಯಶಸ್ವಿಯಾಗಿ ಹತೋಟಿ ಮಾಡ್ಕೋಬೋದು.
0: ಅಂದರೆ ಪ್ರಾರಂಭಿಕ ಹಂತದಲ್ಲಿ ಇದರ ಒಂದು ನಿಯಂತ್ರಣ ಬಹಳ ಮುಖ್ಯ.
1: ಕೆಲವರು ಏನು ಮಾಡ್ತಾರೆ, ಒಂದೇ ಸಲನೇ ಭಾಳ ತುಟ್ಟಿ ಇರ್ತಕ್ಕಂಥ ಶಿಲೀಂದ್ರನಾಶಕಗಳನ್ನ ಸಿಂಪಡಣೆ ಮಾಡ್ತದೆ, ಅದು ಮಾಡೋದು ಅಷ್ಟು ಸೂಕ್ತ ಅಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಆ ಒಂದು ಶಿಲೀಂದ್ರ ರೋಗ ನಿರೋಧಕ ಶಕ್ತಿಯನ್ನು ಅದು ಅಭಿವೃದ್ಧಿ ಆಯಿತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹತೋಟಿ ಮಾಡೋದು ಸ್ವಲ್ಪ ಕಷ್ಟಕರವಾಗ್ತದೆ.
0: ಇನ್ನೊಂದು ಸಮಸ್ಯೆ ತಾವು ಹೇಳಿದ್ರಿ, ಈ ಹಣ್ಣು ಕೊಳೆ ರೋಗ ಅಥವಾ ಚಿಬ್ಬು ರೋಗ, ಇದು ಹೇಗೆ?
1: ಇದು ಸಹ ಶಿಲೀಂದ್ರದಿಂದ ಬರ್ತಕ್ಕಂಥ ಒಂದು ರೋಗ. ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳ್ತಕ್ಕಂಥ ತಂಪು ಇರ್ತಕ್ಕಂಥ ವಾತಾವರಣದಲ್ಲಿ, ಅಂದರೆ ಕಾಯಿಗಳು ಒಂದು ಹಸಿರು ಕಾಯಿನಿಂದ ಕೆಂಪು ಕಾಯಿಗೆ ಕೆಂಪು ವರ್ಣಕ್ಕೆ ತಿರುಗುವಂಥ ಸಂದರ್ಭದಲ್ಲಿ ಈ ರೋಗದ ತೀವ್ರತೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಪ್ರಾರಂಭಿಕವಾಗಿ ನಾವು ಹೆಂಗೆ ಪತ್ತೆ ಹಚ್ಚಬೇಕು ಅಂತಂದರೆ ಕಾಯಿಗಳ ಮೇಲೆ ಸಣ್ಣ ಸಣ್ಣ ಒಂದು ನೀರಿನಿಂದ ತೋರಿದ ಒದ್ದೆ ಆಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನು, ಮಚ್ಚೆಗಳನ್ನು ನಾವು ಕಾಣ್ತೀವಿ. ಆಮೇಲೆ ತೇವಾಂಶ ಹೆಚ್ಚಾದಾಗ ಏನಾಗುತ್ತೆ, ಆ ಒಂದು ಚುಕ್ಕೆಗಳು ಗಾತ್ರದಲ್ಲಿ ಹೆಚ್ಚಾಗ್ತಾ ಹೋಗ್ಬಿಟ್ಟು ವೃತ್ತಾಕಾರದಲ್ಲಿ ರೌಂಡ್ ರೌಂಡ್ ರೌಂಡ್ ರಿಂಗ್ ರಿಂಗ್ ಥರ ಏನಾಗುತ್ತೆ, ವೃತ್ತಾಕಾರದಲ್ಲಿ ದೊಡ್ಡದಾಗ್ತಾ ಹೋಗಿ ಕಾಯೆಲ್ಲ ವ್ಯಾಪಿಸ್ತದೆ, ಮತ್ತು ಕಾಯೆಲ್ಲನೂ ಕಂದು ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ. ಕಂದು ಬಣ್ಣದ ಮಚ್ಚೆಗಳು ಮತ್ತು ಕಪ್ಪು ಬಣ್ಣದ ಮಚ್ಚೆಗಳು ಆಗ್ತವೆ. ಅವೆಲ್ಲ ಏನಾಗುತ್ತೆ ಅಂದರೆ ಮಾರ್ಕೆಟಿಗೆ ಯೋಗ್ಯತೆ ಇರೋದಿಲ್ಲ, ಅವೆಲ್ಲನೂ ಸುಮ್ಮನೆ ನಷ್ಟ ಆಗ್ತದೆ.
0: ಪ್ರಾರಂಭದಲ್ಲಿ ಚುಕ್ಕೆ ಚಿಕ್ಕದಾಗಿದ್ದರೂ ಕೂಡ ದೊಡ್ಡದಾಗಿ ದೊಡ್ಡದಾಗಿ ಅದು ಕಾಯಿ ಕೊಳೆಯುವ ಹಂತಕ್ಕೆ ಬಂದಿರ್ತದೆ.
1: ಪೂರ್ತಿ ಕಾಯಿ ಕೊಳೆತು ಬಿಡ್ತದೆ. ಕ್ಷೇತ್ರ ಮಟ್ಟದಲ್ಲೂ ನೋಡ್ತಕ್ಕಂಥದ್ದು ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ಕಾಯಿ ಅರ್ದ ಮೇಲೆ ಏನು ಹಾರ್ವೆಸ್ಟ್ ಮಾಡ್ತಾರಲ್ಲ, ಆಮೇಲೆ ಒಣಗಿಸುವಂಥ ಸಂದರ್ಭದಲ್ಲಿ ಮಾರ್ಕೆಟಿಗೆ ಒಯ್ಯುವಂಥ ಕೋಲ್ಡ್ ಸ್ಟೋರೇಜ್ ಅಂತದಲ್ಲೂ ಸಹ ನಾವು ನೋಡ್ತೀವಿ ಇದನ್ನು.
0: ಅಂದರೆ ಇದು ಗಿಡದಿಂದ ಗಿಡಕ್ಕೆ, ಸಸ್ಯದಿಂದ ಸಸ್ಯಕ್ಕೆ ವ್ಯಾಪಿಸ್ತದ ಹೇಗೆ ಇದು?
1: ಹೌದು ಖಂಡಿತವಾಗಿ. ಈಗ ಸಾಮಾನ್ಯವಾಗಿ ಗಾಳಿ ಮುಖಾಂತರ ಹರಡ್ತಕ್ಕಂಥ ಒಂದು ಶಿಲೀಂಧ್ರ ರೋಗ ಇದು. ಆಮೇಲೆ ಈ ಒಂದು ವೇಳೆ ಬೀಜೋತ್ಪಾದನಾ ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಂದು ರೋಗ ಇರ್ತಕ್ಕಂಥ ಒಂದು ಕಾಯಿಗಳನ್ನು ನಾವು ಆರಿಸಿ ಮತ್ತು ಬೀಜ ತೆಗೆದಿದ್ದೆ ಆದರೆ ಅದು ಬೀಜದ ಮುಖಾಂತರನೂ ಪ್ರಸಾರ ಆಗ್ತದೆ. ಅದು ಪ್ರಸಾರ ಆಗಿ ಏನಾಗುತ್ತೆ, ಅದ್ರ ಪರಿಣಾಮ ಏನಾಗುತ್ತೆ ಅಂತಂದ್ರೆ ನರ್ಸರಿನಲ್ಲಿ ಸಸಿಗಳು ಒಣಗೋಗ್ಬಿಡ್ತದೆ ಸಸಿ ಹಂತದಲ್ಲಿ.
0: ಇದರ ಸಿಂಪರಣೆ, ಇದರ ನಿರ್ವಹಣೆ ಹೇಗೆ?
1: ಸೊ ಇದನ್ನ ಕೆಲವೊಂದು ವಿಚಾರಗಳನ್ನು ನಾನು ಹೇಳ್ತೀನಿ, ರೈತರು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅಂದರೆ ಈಗ 2-3 ವರ್ಷದಲ್ಲಿ ಏನಾಗಿದೆ, ಮಳೆ ಈ ಭಾಗದಲ್ಲಿ ಮಳೆ ತೀವ್ರತೆ ಹೆಚ್ಚಾಗಿ ಬಂತು. ಹಾಗಾಗಿ ರೈತರು ಏನಾಗ್ತದೆ ಅಂತಂದರೆ ಅಂತರ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈಗೇನೋ ಸಾಲಿಂದ ಸಾಲಿಗೂ ಅಂತರ ಕಾಪಾಡ್ಕೋತಾರೆ, ಸುಮಾರು 2 ಅಡಿ 2.5 ಅಡಿ ಅಂತರ ಕಾಪಾಡ್ಕೋತಾರೆ. ಅದೇ ನಾವು ಗಿಡದಿಂದ ಗಿಡಕ್ಕೆ ಸಾಮಾನ್ಯವಾಗಿ 1.5 ಅಡಿಯಿಂದ 2 ಅಡಿ ಇರಬೇಕು ಅಂತ ಹೇಳ್ತೀವಿ.
0: ಬಿತ್ತನೆ ಅಥವಾ ನಾಟಿ ಮಾಡೋ ಸಂದರ್ಭದಲ್ಲಿ ಅಂತರ ಕಾಯ್ಕೋಬೇಕು,
1: ಒಂದು ಅಂತರ ಕಾಯ್ಕೋಬೇಕು. ಈಗ ಏನಾಗ್ತದೆ ಅಂತಂದರೆ 1-1.5 ಅಡಿ 2 ಅಡಿ ಅಂತರದಲ್ಲಿ ಸುಮಾರು 3-4 ಸಸಿಗಳಿರ್ತವೆ, ಗಿಡಗಳಿರ್ತವೆ. ಅವೇನಾಗ ಬೆಳವಣಿಗೆ ಆದಂತೆಲ್ಲ ಏನಾಗುತ್ತೆ, ಕೌಲುಗಳು ಹೆಚ್ಚಿಗಾಗಿ ಬ್ರಾಂಚಸ್ ಅಂತ ಹೇಳ್ತೀವಲ್ಲ, ಪೂರ್ತಿ ಕೂಡ್ಕೊಂಡ್ಬಿಡ್ತದೆ, ಸಾಲಿಂದ ಸಾಲಿಗೆ ಕೂಡ್ಕೊಂಡ್ಬಿಡ್ತದೆ, ಎಲೆಗಳೆಲ್ಲ ದಟ್ಟವಾಗಿರ್ತದೆ. ಆವಾಗ ಸಿಂಪಡಣೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಒಂದು ವಾತಾವರಣ ಬಹಳ ತಂಪಾಗಿರ್ತದೆ, ತಂಪಾಗಿರ್ತಕ್ಕಂಥ ಹವಾಗುಣ ಮತ್ತು ಉಷ್ಣಾಂಶ ಕಡಿಮೆ ಇರ್ತದೆ, ಮತ್ತು ಸರಿಯಾಗಿ ಗಾಳಿ ಆಡೋದಿಲ್ಲ, ಬಿಸಿಲು ಬೀಳೋದಿಲ್ಲ. ಹಂಗಾಗಿ ಏನಾಗುತ್ತೆ, ಈ ಒಂದು ರೋಗಾಣು ಏನಿದೆ ಅಭಿವೃದ್ಧಿ ಆಗೋದಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ವಾತಾವರಣ. ರೈತರು ಮೊದಲನೇದಾಗಿ ಏನು ನೋಡ್ಕೊಂಡು ಅಂತರನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇದೊಂದು ವಿಚಾರ, ಈಗ ಆಗಿದ್ದಾಗೋಗಿದೆ, ಅಟ್ಲೀಸ್ಟ್ ಮುಂದಿನ ವರ್ಷದಿಂದ ಸ್ವಲ್ಪ ಅಂತರ ಕಾಪಾಡ್ಕೊಂಡ್ರೆ ಈ ರೋಗದ ತೀವ್ರತೆಯನ್ನು ನಾವು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು. ಮುಂದುವರೆದು ರೋಗ ಕಂಡು ಬಂದಿತ್ತು ಆಯ್ತು ಅಂದರೆ ನಮ್ಮ ರೈತರಿಗೆ ಗೊತ್ತಾಗ್ತದೆ, ಕಾಯಿಗಳ ಮೇಲೆ ಮಚ್ಚುಗಳು ಕಾಣ್ತವೆ, ಎಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ಸ್ವಲ್ಪ ಆಳುಗಳನ್ನ ಹಚ್ಚಿ ಸ್ವಲ್ಪ ಕಾಯಿಗಳನ್ನ, ರೋಗ ಇರ್ತಕ್ಕಂಥ ಕಾಯಿಗಳನ್ನ ಆರಿಸಿ ಹೊರಗಡೆ ಹಾಕಿ ಅದನ್ನ ನಾಶ ಮಾಡ್ತಕ್ಕಂಥದ್ದು ಒಂದು. ಅಂದರೆ ಸೋಂಕಿನ ಮೂಲನ ನಾವು ಕಡಿಮೆ ಮಾಡ್ಕೋಬೇಕು ಮೊದಲನೇದು. ಆ ಕಾಯಿಗಳು ಆರಿಸಿದ್ದಾದ್ಮೇಲೆ ಕೆಲವೊಂದು ಶಿಲೀಂದ್ರನಾಶಕಗಳಿದ್ದಾವೆ ಪ್ರಾರಂಭಿಕ ಹಂತದಲ್ಲಿ ಅಂತಂದರೆ ಸಾಮಾನ್ಯವಾಗಿ ನಾವು ಕಾರ್ಬನ್ಡೈಸಿಮ್ನು ಸಿಂಪಡಣೆ ಮಾಡ್ಕೋಬೋದು, ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ನಂತೆ. ಅದರ ಪರ್ಯಾಯವಾಗಿ ಎಕ್ಸಾಕೊನೋಝೋಲ್ ಅಂತೇಳಿ ಒಂದು ಶಿಲೀಂದ್ರನಾಶಕ ಇದೆ, ಅದು ಅಷ್ಟೇ 1 ಮಿಲಿ 1 ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೋದು. ಮತ್ತು ಇನ್ನೊಂದು ಪರ್ಯಾಯವಾಗಿ ಅಂತಂದರೆ ಡೈಫೆನ್ಕೊನೋಝೋಲ್ ಅಂತೇಳಿ, ಅದು 1 ಲೀಟರ್ ನೀರಿಗೆ 1 ml ಅಂತೆ ಸಿಂಪಡಣೆ ಮಾಡ್ಕೋಬೋದು. ಅದಲ್ಲದೇ ಇನ್ನೂ ಭಾಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಟೆಬುಕೊನೋಝೋಲ್ ಅಂತಕ್ಕಂಥದ್ದು. ಈ ಒಂದು ಶಿಲೀಂದ್ರನಾಶಕನ ಪ್ರತಿ ಲೀಟರ್ ನೀರಿಗೆ 1.5 ml ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಸಿಂಪಡಣೆ

0: ಮಾಡ್ಕೋಬೇಕು. ಇಲ್ಲಿ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ, ಗಿಡ ಬೆಳವಣಿಗೆ ಆದಂತೆಲ್ಲನೂ ನಾವು ಸಿಂಪರಣ ದ್ರಾವಣನೂ ಸಹ ಹೆಚ್ಚಿಗೆ ಮಾಡ್ಕೋಬೇಕು. ನಾವು ಸಾಮಾನ್ಯವಾಗಿ 200 ಲೀಟ್ರ್ ಪ್ರತಿ ಎಕರೆಗೆ ಅಂತ ಹೇಳಿರ್ತೀವಿ. ಅಂದರೆ ಗಿಡ ದಟ್ಟವಾಗಿದ್ದಾಗ ಸಾಂದ್ರತೆ ಮೇಲೆ ಅವಲಂಬಿತ ಆಗಿರ್ತದೆ. ಬೆಳೆದು ನಿಂತಿರ್ತಕ್ಕಂಥ ಗಿಡಗಳಲ್ಲಿ ನಾವು 200 ರಿಂದ 250 ಲೀಟ್ರ್ ಸಿಂಪರಣ ದ್ರಾವಣ ಹೋದರೆ ಚೆನ್ನಾಗಿ ಗಿಡ ಎಲ್ಲ ತೋಯ್ತದೆ, ಆವಾಗ ನಮಗೆ ಪರಿಣಾಮಕಾರಿಯಾಗಿ ಹತೋಟಿಗೆ ಬರ್ತದೆ.
1: ಅಂದರೆ ಸಿಂಪರಣ ವಿಧಾನವೂ ಕೂಡ ಭಾಳಷ್ಟು ಮುಖ್ಯ.
0: ಸಿಂಪರಣ ವಿಧಾನವೂ ಭಾಳ ಮುಖ್ಯ. ಆಮೇಲೆ ಅದಕ್ಕೆ ತಕ್ಕಂಗೆ ಬೆಳವಣಿಗೆಗೆ ತಕ್ಕಂಗೆ ನಾವು ಸಿಂಪರಣ ದ್ರಾವಣನ ಸ್ವಲ್ಪ ಒಂದು ಸುಮಾರು ಒಂದು 20 ರಿಂದ 50 ಲೀಟ್ರ್ ಹೆಚ್ಚಿಗೆ ಮಾಡಿಕೊಂಡ್ರೆ ಭಾಳ ಉತ್ತಮ. ಆಮೇಲೆ ಈ ಸಿಂಪರಣೆ ಮಾಡುವಂಥ ಸಂದರ್ಭದಲ್ಲಿ ಶಿಲೀಂದ್ರನಾಶಕಕ್ಕೆ ಸ್ವಲ್ಪ ಅಂಟನ್ನು ಮಿಶ್ರಣ ಮಾಡಿಕೊಂಡ್ರೆ ಭಾಳ ಉತ್ತಮ. ಮಾರ್ಕೆಟಿನಲ್ಲಿ ಒಂದು ಗಮ್ ಅಂತೇಳಿ ಸಿಗ್ತದೆ, ಅಂದರೆ ಅಗ್ರೋವೆಟ್ ಅಂತೇಳಿ ಸಿಗ್ತದೆ. ಈ ರೀತಿ ಏನಾಗುತ್ತೆ ಅಂತಂದರೆ ನಾವು ಸಿಂಪರಣೆ ಮಾಡಿದ್ಮೇಲೆ ಔಷಧಿ ಎಲೆ ಮೇಲೆ ಆಗಿರ್ಬೋದು, ಕಾಯಿಗಳ ಮೇಲೆ ಆಗಿರ್ಬೋದು, ಬಹಳ ಸಮಯದವರೆಗೂ ಇದ್ದಾಗ ಏನಾಗುತ್ತೆ, ಆ ಒಂದು ಶಿಲೀಂದ್ರ ಬಂದು ಸಂಪರ್ಕಕ್ಕೆ ಬಂದಾಗ ನಾಶ ಆಗ್ತಕ್ಕಂಥದ್ದು ಹೆಚ್ಚು.
1: ಅಂದರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಅಂಟಿನ ಮೂಲಕ ಸಿಂಪರಣೆ ಮಾಡಿದಾಗ. ಇನ್ನೊಂದು ರೋಗ ಅಂತಂದರೆ ತಾವು ದುಂಡಾಣು ಎಲೆ ಚುಕ್ಕೆ ರೋಗ, ಇದು ಹೇಗಿರ್ತದೆ, ಇದರ ಲಕ್ಷಣಗಳನ್ನು ರೈತ ಬಾಂಧವರು ಹೇಗೆ ಗುರುತಿಸಬೇಕು?
0: ಇತ್ತೀಚಿನ ವರ್ಷಗಳಲ್ಲಿ ಇದು ಹೆಚ್ಚು ಕಾಣ್ತಾ ಇದೆ. ಇದೇನು ಹೊಸ ರೋಗ ಏನಲ್ಲ, ಹಳೆ ರೋಗನೇ. ಅಂದರೆ ಮಳೆದ ತೀವ್ರತೆ ಹೆಚ್ಚಾಗಿದ್ದರಿಂದ ಏನಾಗುತ್ತೆ, ಅಲ್ಲಲ್ಲಿ ಕೆಲವು ಹೊಲಗಳಲ್ಲಿ ಕಾಣಿಸ್ಕೊತಾ ಇದೆ. ಅದರ ಲಕ್ಷಣಗಳು ಏನಾಗಿರ್ತವೆ ಅಂತಂದರೆ ಒಂದು ನಿರ್ದಿಷ್ಟ ಆಕೃತಿಯ ಚುಕ್ಕೆಗಳಿರೋದಿಲ್ಲ, ಬೇರೆ ಚುಕ್ಕೆ ಅಂತ ದುಂಡಗಿರ್ತವೆ. ಇದು ಅನಿರ್ದಿಷ್ಟ ಆಕೃತಿ ಇರ್ತಕ್ಕಂಥ ಒಂದು ಚುಕ್ಕೆಗಳಿರ್ತವೆ. ಆಮೇಲೆ ಎಲೆಗಳ ಮೇಲೆ ಸ್ವಲ್ಪ ಒರಟು ಇದ್ದಂಗೆ ಇರ್ತದೆ, ಸ್ಮೂತ್ ಇರೋದಿಲ್ಲ, ನಯವಾಗಿರೋದಿಲ್ಲ, ಒರಟು ಇದ್ದಂಗೆ ನಮಗೆ ಕಾಣ್ತವೆ. ಸೊ ಇದರಿಂದ ನಾವು ಪತ್ತೆ ಹಚ್ಚಬಹುದು. ಕಂದು ಬಣ್ಣದಿಂದ ಕೆಂಪು ಮಿಶ್ರಿತ ಕಂದು ಬಣ್ಣದ ಒಂದು ಮಚ್ಚೆಗಳನ್ನು ನಾವು ಕಾಣ್ತೀವಿ,
1: ಎಲೆ ಮೇಲೆ ಕಂಡು ಬರ್ತದೆ,
0: ಎಲೆ ಮೇಲೆ ಕಂಡು ಬರ್ತವೆ. ಇದನ್ನ ಹತೋಟಿ ಮಾಡ್ಕೋಬೇಕು ಅಂತಂದಾಗ ನಾವು ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ದೊರೆತಕ್ಕಂಥ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತೇಳಿ ಒಂದು ಶಿಲೀಂದ್ರನಾಶಕ ಇದೆ, ಅದು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ನಂತೆ ಒಂದು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡ್ಕೋಬೋದು. ಆ ರೋಗ ತೀವ್ರತೆ ಜಾಸ್ತಿ ಆದಾಗ ಒಂದು ಕಾಪರ್ ಆಕ್ಸಿ ಕ್ಲೋರೈಡ್ 3 ಗ್ರಾಮು, ಅದ್ರ ಜೊತೆಗೆ ಸ್ವಲ್ಪ ನಾವು ಆಂಟಿಬಯೋಟಿಕ್ ಅಂತೇನು ಕರಿತೀವಲ್ಲ, ಸ್ಟ್ರೆಪ್ಟೋ ಸೈಕ್ಲಿನ್ ಅಂತೇಳಿ, ಅದು ಒಂದು 1/4 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆ ಮಾಡ್ಕೋಬೋದು. ಇನ್ನೊಂದು ಸಂಯುಕ್ತ ಶಿಲೀಂದ್ರನಾಶಕ ಬರ್ತಾ ಇದೆ, ಅದೇನು ಅಂತಂದರೆ ಕಾಪರ್ ಆಕ್ಸಿ ಕ್ಲೋರೈಡ್ ಮತ್ತು ಕಾಸುಗಮೈಸಿನ್ ಅಂತಕ್ಕಂಥ ಒಂದು ಆಂಟಿಬಯೋಟಿಕ್ ಕೂಡ್ಕೊಂಡು ಬರ್ತದೆ. ಅದು ಒಂದು ಲೀಟ್ರ್ ನೀರಿಗೆ 1 ಗ್ರಾಮ್ನಂತೆ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಿದ್ದೆ ಆದರೆ ಒಂದು ಇಲ್ಲ 2 ಸಿಂಪರಣೆ ಮಾಡಿಕೊಂಡಾಗ ಅದು ರೋಗ ತೀವ್ರತೆ ನಾವು ಕಡಿಮೆ ಮಾಡ್ಕೋಬೋದು ಮತ್ತು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬೋದು.
1: ಅಂದರೆ ಇದರ ಹಾನಿಯ ಪ್ರಮಾಣ ಹೆಚ್ಚಿರ್ತದೆ ಹೇಗೆ ಡಾಕ್ಟ್ರೆ?
0: ಹೌದು, ಸಪೋಸ್ ನಾವು ಅದ್ರ ಬಗ್ಗೆ ನಾವು ಗಮನ ಹರಿಸಲಿಲ್ಲ ಅಂತಂತಂದರೆ ಸಾಮಾನ್ಯ ಎಲೆಗಳೆಲ್ಲ ಏನಾಗುತ್ತೆ, ಅರಿಶಿನ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆಗಳೆಲ್ಲ ಉದುರ್ಬಿಡ್ತವೆ. ಯಾವಾಗ ಎಲೆಗಳು ಉದುರ್ತವೋ ಒಂದು ಹೂಗಳ ಸಂಖ್ಯೆ ಇರ್ಬೋದು ಮತ್ತು ಕಾಯಿಗಳ ಗಾತ್ರ ಇರ್ಬೋದು ಅದು ಕಡಿಮೆ ಆದಾಗ ಇದು ಅನಿವಾರ್ಯ. ಸಾಮಾನ್ಯವಾಗಿ ಏನಾಗುತ್ತೆ, ಅದ್ರ ತಕ್ಕಂಗೆ ಇಳುವರಿನೂ ಗಣನೀಯವಾಗಿ ಕಡಿಮೆ ಆಗ್ತದೆ. ಸುಮಾರು ಒಂದು 10-15% ಇಲ್ಲ 20% ಇಳುವರಿ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು.
1: ಮುಖ್ಯವಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಈ ಸೊರಗು ರೋಗ ಅಥವಾ ನೆಟೆ ರೋಗ, ಸಿಡಿ ರೋಗ ಇತ್ತೀಚೆಗೆ ಬಹಳಷ್ಟು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ರೈತ ಬಾಂಧವರು. ಅಲ್ಲಿ ಹೊಲಗಳೇ ನಾಶವಾಗಿರುವಂಥದ್ದು, ಇದೊಂದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಶ ಆಗಿರುವಂಥದ್ದು, ಇದರ ಬಗ್ಗೆ ಏನು ಹೇಳ್ತೀರಿ?
0: ಈ ಒಂದು ನೆಟೆ ರೋಗ ಅಂತ ಹೇಳ್ತೀವಿ, ಸಿಡಿ ರೋಗ ಅಂತಾರೆ, ಈ ಒಂದು ಸಾಮಾನ್ಯವಾಗಿ ಮಣ್ಣಿನಲ್ಲಿರ್ತಕ್ಕಂಥ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಸೊ ಈ ರೋಗ ಏನಾಗುತ್ತೆ ಅಂದರೆ ಈ ವರ್ಷ ಮತ್ತು ಹಿಂದಿನ ವರ್ಷ ಮಳೆ ತೀವ್ರವಾಗಿ ಮಣ್ಣಲ್ಲಿ ಹಸಿ ಜಾಸ್ತಿ ಇದೆ, ಅಂದರೆ ತೇವಾಂಶ ಹೆಚ್ಚಾಗಿದೆ.
1: ಇದು ಮಣ್ಣಿನಿಂದ ಬರುವಂಥದ್ದು?
0: ಮಣ್ಣಿನಿಂದ ಬರ್ತಕ್ಕಂಥದ್ದು. ತೇವಾಂಶ ಯಾವಾಗ ಜಾಸ್ತಿ ಹೆಚ್ಚಾಗಿದೆಯಲ್ಲ, ಅದು ಏನಾಗುತ್ತೆ, ಮಣ್ಣಲ್ಲಿರ್ತಕ್ಕಂಥ ಶಿಲೀಂಧ್ರ ನೀರಿನ ಮುಖಾಂತರ ಹರಡ್ತದೆ, ಮತ್ತು ನಾವು ಎಡಕುಂಟೆ ಹೊಡಿತಾ ಇರ್ತೀವಿ, ಆ ಒಂದು ಸಲಕರಣೆಗಳ ಮುಖಾಂತರ ರೋಗ ಆಡ್ತಾ ಇರ್ತದೆ. ಸೊ ಈ ರೀತಿಯಾಗಿ ರೋಗ ಆಡ್ತಕ್ಕಂಥದ್ದು ಮುಖ್ಯವಾಗಿ. ಇದರಲ್ಲಿ ನಾವು 2-3 ನಮೂನೆ ಸೊರಗು ರೋಗನ ನಾವು ಕಾಣ್ತೀವಿ. ಒಂದು ಫಿಸೇರಿಯಮಿಂದ ಬರ್ತಕ್ಕಂಥದ್ದಾಗಿರ್ಬೋದು, ಮತ್ತು ಇನ್ನೊಂದು ರೈಸಕ್ಟೋನಿಯಾದಿಂದ ಬರ್ತಕ್ಕಂಥದ್ದಾಗಿರ್ಬೋದು, ಮತ್ತು ಸ್ಲಿರೋಷಮಿಂದ ಬರ್ತಕ್ಕಂಥದ್ದಾಗಿರ್ಬೋದು. ಅಂದರೆ ಆ ಒಂದು ನಾವು ಪತ್ತೆ ಹಚ್ಚಿ ಅದು ಯಾವುದಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಶಿಲೀಂದ್ರನಾಶಕನ ಶಿಫಾರಸು ಮಾಡಬೇಕಾಗ್ತದೆ.
1: ಇದು ಯಾವ ಹಂತದಲ್ಲಿ ಕಂಡು ಬರ್ತದೆ ಪ್ರಾರಂಭದಲ್ಲಿ?
0: ಸಾಮಾನ್ಯವಾಗಿ ಇದು ಹೂ ಬರುವ ಹಂತದಲ್ಲಿ, ಹೂವು ಮತ್ತು ಕಾಯಿ ಬರುವ ಹಂತದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ.
1: ಅಂದರೆ ನಾಟಿ ಮಾಡುವಾಗ ಅಥವಾ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಇದು ಬರುವುದು
0: ಹೆಚ್ಚಿಗೆ ಕಾಣೋದಿಲ್ಲ, ಸಾಮಾನ್ಯವಾಗಿ ಬರ್ತದೆ. ಆದರೆ ತೀವ್ರತೆ ಕಂಡು ಬರ್ತಕ್ಕಂಥದ್ದು ನಮ್ಮ ಹೂವು ಮತ್ತು ಕಾಯಿ ಹಂತದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ.
1: ಅಂತಂದರೆ ಮಣ್ಣಿನಿಂದ ಬರುವಂಥ ಈ ರೋಗ, ಸಿಡಿ ರೋಗ, ನೆಟೆ ರೋಗ ಆಗಿರ್ಬೋದ್ರಿಂದ ಇದರ ಪ್ರಾರಂಭಿಕ ಹಂತದಲ್ಲಿ ರೈತ ಬಾಂಧವರು ಹೆಚ್ಚಿನ ಗಮನ ಕೊಡೋದು ಆದ್ಯತೆ.
0: ಹೌದೌದು. ಈಗ ನಾನು 200 ನಮ್ಮ ರೀತಿ ನಮೂನೆ ಅಂತ ಹೇಳಿದೆ. ಒಂದು ಫಿಸೇರಿಯಂ ಸೊರಗು ರೋಗ ಅಂತೇಳಿ ಕರಿತೀವಿ, ಅದು ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು, ಅಂದರೆ ಹೂವು ಮತ್ತು ಕಾಯಿ ಬರೋ ಅಂಥದ್ದಲ್ಲೇ. ಅವಾಗೇನಾಗ್ತದೆ, ಈ ಬೇರೆಲ್ಲನೂ ಚೆನ್ನಾಗಿರ್ತದೆ, ಆರೋಗ್ಯವಾಗಿದ್ದಂಗೆ ಇರ್ತದೆ. ಆ ಶಿಲೀಂದ್ರ ಬೇರಿನ ಮುಖಾಂತರ ಒಳಗೆ ಒಕ್ಕಿಬಿಟ್ಟು ಏನಾಗುತ್ತೆ, ಅಭಿವೃದ್ಧಿಯಾಗಿ ಆ ಒಂದು ನೀರು ಮತ್ತು ಪೋಷಕಾಂಶಗಳು ಸರಬರಾಜು ಆಗ್ತಕ್ಕಂಥ ಒಂದು ಅಂಗಾಂಶಗಳೇನಿದಾವಲ್ಲ ಪೂರ್ತಿ ಆವರಿಸ್ಕೊಂಬಿಟ್ಟು ಬ್ಲಾಕ್ ಮಾಡಿಬಿಡ್ತದೆ. ಈಗಾದಾಗ ಏನಾಗುತ್ತೆ ಅಂದರೆ ನಾವು ಕಾಂಡನ ಉದ್ದುದ್ದ ಸೀಳು ನೋಡಿದಾಗ ಏನಾಗುತ್ತೆ, ಎಲ್ಲ ಕಂದು ಬಣ್ಣದ ಮಚ್ಚೆಗಳು ಕಂಡುಬರ್ತವೆ. ಅಂದರೆ ಅದೇನು

0: ಅಂತಂದರೆ ಪೂರ್ತಿ ಬ್ಲಾಕ್ ಆಗಿರ್ತಕ್ಕಂಥದ್ದು, ಅಂದರೆ ನೀರು ಮತ್ತು ಪೋಷಕಾಂಶಗಳು ಗಿಡ ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ. ಅವಾಗ ಏನಾಗ್ತದೆ, ಆವಾಗ ಮೇಲ್ಗಡೆ ಇರ್ತಕ್ಕಂಥ ನೀರೆಲ್ಲ ಹಾವಿ ಆಗ್ತಾ ಇರ್ತದೆ, ಆವಾಗ ಎಲೆಗಳು ಬಾಡೋದಕ್ಕೆ ಪ್ರಾರಂಭ ಆಗ್ತದೆ. ಇದಕ್ಕೆ ನಾವು ಹತೋಟಿ ಕ್ರಮಗಳು ಏನು ಮಾಡ್ಕೋಬೇಕು ಅಂತಂದ್ರೆ, ಒಂದು ಕಾರ್ಬನ್ಡೈಸಿಮ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ, ಅಂದರೆ ಒಂದು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಂತೆ,
1: ಪ್ರತಿ ಲೀಟರ್ಗೆ 2 ಗ್ರಾಮ್
0: 2 ಗ್ರಾಮ್ನಂತೆ ದ್ರಾವಣನ ಮಾಡಿಕೊಂಡು, ನಾವು ಬೆನ್ನಿಗೆ ಹಾಕ್ಕೊಳ್ಳೋ ಪಂಪ್ ಏನಿದೆಯಲ್ಲ ಅದ್ರಲ್ಲಿ ಹಾಕೊಂಬಿಟ್ಟು ದ್ರಾವಣನ ನಾಜಲ್ಲು ಲೂಸ್ ಮಾಡ್ಕೊಂಬಿಟ್ಟು ಅದನ್ನ ನಾವೇನು ಮಾಡ್ತೀವಿ ಸ್ವಲ್ಪ ಬಡ್ಡಿಗೆ ಹಾಕ್ಬೇಕು. ಇದ ಮೇಲೆ ಸಿಂಪರಣೆ ಮಾಡ್ತಕ್ಕಂಥದ್ದಲ್ಲ,
1: ಸಿಂಪರಣಾ ವಿಧಾನ ಒಂದು, ಅಥವಾ ಈ ಬುಡಕೆ ಸುರಿಯುವಂಥ,
0: ಹೌದೌದು, ಯಾಕಂದರೆ ರೋಗಾಣ ಇರ್ತಕ್ಕಂಥದ್ದು ಮಣ್ಣಲ್ಲಿ, ಅದು ಔಷಧಿ ಮಣ್ಣಿಗೆ ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ನಾವು ಬುಡಕ್ಕೆ ಸುರಿಬೇಕಾಗ್ತದೆ ಸುಮಾರು 1 ದಿನ ಬಿಟ್ಟು ಒಂದು, ಅಂದರೆ ಪರ್ಯಾಯವಾಗಿ, ಅಂದರೆ 1 ದಿನ ಬಿಟ್ಟು ಇನ್ನೊಂದು ದಿವಸ ಎಂದ್ರೆ ಸುಮಾರು ಒಂದು 2 ಸಲ 3 ಸಲ ನಾವು ಹಾಕಿದಾಗ ಏನಾಗುತ್ತೆ, ಆ ರೋಗ ಏನಾಗುತ್ತೆ ಅದು ಹರಡೋದು ನಿಂತ್ಕೋತದೆ,
1: ಅದರ ತೀವ್ರತೆ ಪ್ರಮಾಣ ಕಡಿಮೆ ಆಗ್ತದೆ,
0: ರೋಗ ಕಾಣಿಸ್ಕೊಂಡಂಥ ಗಿಡಗಳಿಗೂ ಮತ್ತು ಸುತ್ತಲೂ ಇರ್ತಕ್ಕಂಥ ಒಂದು ಸುಮಾರು 10-15 ಗಿಡಕ್ಕೂ ಮುಂಜಾಗ್ರತೆಯಾಗಿ ಹಾಕಿದಾಗ ಏನಾಗುತ್ತೆ, ಆ ರೋಗ ನಿಲ್ತದೆ. ಇದು ಯಾವಾಗ ನಿಲ್ತದೆ ತದನಂತರದಲ್ಲಿ ನಾವು ಟ್ರೈಕೋಡರ್ಮ ಆಗಿರ್ಬೋದು ಅವುಗಳನ್ನ ಹಾಕ್ಕೋಬೇಕಾಗ್ತದೆ, ಹಾಕ್ಕೊಂಡಾಗ ನಾವು ಅದನ್ನ ಹತೋಟಿ ಮಾಡ್ಕೋಬೋದು. ಆಮೇಲೆ ಇದಲ್ಲದೇ ಇನ್ನೊಂದು ತರನಾಗಿರ್ತಕ್ಕಂಥ ನಟೆ ಅಂತಂದರೆ ಸ್ಲಿರೋಷಮ್ ಅಂತೇಳಿ ಅಂತಂದೆ, ಮತ್ತು ರೈಜಾಕ್ಟನ್ ಅಂತಂದೆ. ಇದ್ರ ಲಕ್ಷಣಗಳು ಮುಖ್ಯವಾಗಿ ಅದು ಬೇರ್ ಏನಾಗಿರ್ತದೆ, ಕೊಳೆತು ಬಿಡ್ತದೆ, ಬೇರ್ ಕೊಳೆತು ಬಿಡ್ತದೆ, ಬೇರ್ ಮೇಲೆ ಇರ್ತಕ್ಕಂಥ ಸಿಪ್ಪೆ ಸುಲಿತದೆ, ಕಾಂಡದ ಮೇಲೆ ಇರ್ತಕ್ಕಂಥ ಸಿಪ್ಪೆ ಸುಲಿತದೆ, ಕಾಂಡ ಎಲ್ಲ ಕೊಳೆತು ಬಿಟ್ಟಿರ್ತದೆ, ಆವಾಗಲೂ ಸಹ ಗಿಡ ನೆಟೆ ಹೋಗ್ತಿರ್ತದೆ. ಇದನ್ನು ಹತೋಟಿ ಮಾಡ್ಕೋಬೇಕು ಮುಂಜಾಗ್ರತೆ ಅಂತಂದ್ರೆ, ರೈತರು ಮೊಟ್ಟ ಮೊದಲನೇದಾಗಿ ನಾವು ಸಸಿ ಹಾಕುವಂಥ ಹಚ್ಚುವಂಥ ಸಂದರ್ಭದಲ್ಲಿ ಆ ಗಿಡಗಳಿಗೆ ಸ್ವಲ್ಪ ಟ್ರೈಕೋಡರ್ಮ ದ್ರಾವಣದಲ್ಲಿ ಅದ್ದುಬಿಟ್ಟು, ಅದನ್ನ ದ್ರಾವಣದಲ್ಲಿ ಅದ್ದುಬಿಟ್ಟು 1 ಲೀಟರ್ ನೀರಿಗೆ 5 ಗ್ರಾಮ್ನಂತೆ ದ್ರಾವಣನ ಮಾಡಿಕೊಂಡು ಅದರಲ್ಲಿ ಬೇರುಗಳನ್ನ ಸುಮಾರು 15-20 ನಿಮಿಷ ಅದ್ದುಬಿಟ್ಟು ನಾಟಿ ಮಾಡೋದು ಭಾಳ ಸೂಕ್ತ. ಅಂದರೆ ಇವಲ್ಲೂ ನರ್ಸರಿಯಿಂದ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ರೈತರು ಏನು ಮಾಡ್ತಾರೆ, ನೇರವಾಗಿ ಬಿತ್ತನೆ ಮಾಡಿಬಿಡ್ತಾರೆ ಕೂರ್ಗೆನಲ್ಲಿ. ಅಂಥ ರೈತರು ಏನು ಮಾಡಬೇಕು, ಒಂದು ಕಾರ್ಬನ್ಡೈಸಿಮ್ ಅಂತಕ್ಕಂಥ ಶಿಲೀಂಧ್ರನ ಪ್ರತಿ ಕೆಜಿಗೆ 2 ಗ್ರಾಮ್ನಂತೆ ಇರ್ಬೋದು, ಇಲ್ಲ ಅಂತಂದರೆ ಟ್ರೈಕೋಡರ್ಮನ್ನು 5 ಗ್ರಾಮ್ನಂತೆ ಪ್ರತಿ ಕೆಜಿ ಬೀಜಕ್ಕೆ ಮಿಶ್ರಣ ಮಾಡಿ ಬಿತ್ತನೆ ಮಾಡ್ತಕ್ಕಂಥದ್ದು ಇದು ಪ್ರಾರಂಭದಲ್ಲಿ ಮಾಡ್ತಕ್ಕಂಥದ್ದು. ಆಮೇಲೆ ರೋಗ ಕಾಣಿಸ್ಕೊಂಡಾಗ ರೈತರು ಗೊತ್ತಾಗ್ಬಿಡ್ತದೆ, ಎಲೆ ಎಲ್ಲ ಬಾಡ್ತಾ ಇರ್ತದೆ, ಆಮೇಲೆ ಸೊರಗ್ತಾ ಇರ್ತದೆ. ಅದು ನೋಡ್ಕೊಂಡಾಗ ಏನು ಅಂತಕ್ಕ ಅಂದರೆ, ಈ ಸಿರೋಷಮ್ ಇರ್ಬೋದು ಮತ್ತು ಫಿಸೇರಿಯಮ್ ಇರ್ಬೋದು, ರೈಜಾಕ್ಟೋನೆ ಇರ್ಬೋದು, ಅವುಗಳು ಇದ್ದಾಗ ನಾವು ಬೇರೆ ರೀತಿಯಾಗಿರ್ತಕ್ಕಂಥ ಶಿಲೀಂಧ್ರನಾಶಕಗಳು ಹಾಕೋಬೇಕು. ಅಂದರೆ ಈ ಥಯೋಫೆನೆಟ್ ಮಿಥೈಲ್ ಅಂತೇಳಿ ಮಾರ್ಕೆಟಿನಲ್ಲಿ ಸಿಗ್ತದೆ, ರೋಕೋ ಆಗಿರ್ಬೋದು, ಬೇರೆ ಬೇರೆ ಹೆಸರುಗಳಲ್ಲಿ ಸಿಗುತ್ತೆ. ಅಂದರೆ ರಾಸಾಯನಿಕ ಹೆಸರು ಥಯೋಫೆನೆಟ್ ಮಿಥೈಲ್ ಅಂತೇಳಿ, ಒಂದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಆ ಬುಡಕ್ಕೆ ಸುರಿಬೇಕು, ಮತ್ತು ಸುತ್ತಲೂ ಇರ್ತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥ ಗಿಡಗಳಿಗೂ ಹಾಕ್ಕೋಬೇಕು. ಇದೊಂದು ನಂತರ 1-2 ದಿವಸ ಬಿಟ್ಟು ಒಂದು ಇನ್ನೊಂದು ಶಿಲೀಂಧ್ರನಾಶಕ ಅಂತಂದರೆ ಪ್ರೊಫಿಕೋನಜೋಲ್ ಅಂತಕ್ಕಂಥದ್ದು, ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ವೈಟಾವ್ಯಾಕ್ಸ್ ಪವರ್ ಅಂತೇಳಿ ಶಿಲೀಂಧ್ರನಾಶಕ ಇದೆ, ಅದು 2 ಗ್ರಾಮ್ನಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಮಣ್ಣಿಗೆ ಹಾಕೋದ್ರಿಂದ, ಬಡ್ಡಿಗೆ ಹಾಕೋದ್ರಿಂದ ಏನಾಗುತ್ತೆ, ಇದು ತಕ್ಷಣ ನಿಲ್ತದೆ, ಹರಡೋದು ನಿಲ್ತದೆ. ರೈತರಿಗೆ ಬೇಕಾಗಿರೋದು ಇದು ಮುಖ್ಯವಾಗಿ. ತದನಂತರ ಏನು ಮಾಡಬೇಕು, ಜೈವಿಕ ಶಿಲೀಂಧ್ರನಾಶಕ ಏನಿದವಲ್ಲ, ಟ್ರೈಕೋಡರ್ಮ ಆಗಿರ್ಬೋದು ಮತ್ತು ಸುಡೋಮನಸ್ ಫ್ಲೋರೋಸೆನ್ಸ್ ಆಗಿರ್ಬೋದು, ಒಂದು ಪ್ರತಿ ಲೀಟರ್ ನೀರಿನಲ್ಲಿ 5-5 ಗ್ರಾಮ್ ಮಿಶ್ರಣ ಮಾಡಿಕೊಂಡು ಈ ಹೊಲದ ಎಲ್ಲ ಗಿಡಗಳಿಗೂ ಕೊಡ್ಬೋದು, ತಪ್ಪೇನಿಲ್ಲ, ಇದು ಖರ್ಚು ಹೆಚ್ಚಿಗಿಲ್ಲ. ಆದರೆ ರಾಸಾಯನಿಕ ಏನಿದೆಯಲ್ಲ ಹೊಲ ಪೂರ್ತಿ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಖರ್ಚಾಗ್ತದೆ. ಅಂದರೆ ರೋಗ ಎಲ್ಲಿದೆ ಮತ್ತು ಸುತ್ತಲೂ ಇರ್ತಕ್ಕಂಥ ಗಿಡಗಳಿಗೆ ಹಾಕ್ಕೊಂಡ್ರೆ ಸಾಕು, ಇದನ್ನು ಮಾಡಬೇಕು.
1: ಅಂದರೆ ಮುಖ್ಯವಾಗಿ ಸೊರಗು ರೋಗ ರೈತ ಬಂದವರಿಗೆ ಭಾಳಷ್ಟು ಹಾನಿ ಮಾಡ್ತದೆ.
0: ಹೌದೌದೌದು, ನಾವು ನೋಡಿದ್ದೀವಿ ಕ್ಷೇತ್ರ ಮಟ್ಟದಲ್ಲಿ ಸುಮಾರು 1 ಎಕರೆಗಟ್ಟಲೆ ಪಾಪ ಕೈ ಸುಟ್ಕೊಂಡಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಒಂದು ಕಿವಿ ಮಾತು ಅಂತಂದರೆ, ಈ ನಾವು ಔಷಧಿ ಹಾಕಿದ ಮೇಲೆ ಮಣ್ಣಿಗೆ ಸೇರಿಸಿದ ಮೇಲೆ ಸುಮಾರು 1-2 ದಿವಸ ನೀರು ಬಿಡಬಾರ್ದು.
1: ಅಂದರೆ ಅದು ಚೆನ್ನಾಗಿ ಕೆಲಸ ಮಾಡಬೇಕು,
0: ಹೀರ್ಕೋಬೇಕು ಗಿಡ.
1: ಹೌದು.
0: ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಹೆಂಗಿದ್ರು ಎಡಕುಂಟೆ ಹೋಗಿ ಮಾಡ್ತಿರ್ತಾರೆ, ಸ್ವಲ್ಪ ಬೋದ್ ಮಾಡಿದಾಗ ಮಣ್ಣು ಬುಡಕ್ಕೆ ಏರಿಸ್ಬೇಕು. ಬುಡಕ್ಕೆ ಏರಿಸಿದಾಗ ಏನಾಗುತ್ತೆ, ಅಲ್ಲಿ ಹೊಸ ಬೇರುಗಳು ಬರೋದಕ್ಕೆ ಪ್ರಾರಂಭ ಆಗ್ತದೆ. ಈ ಹಳೆ ಬೇರುಗಳು ಕೊಳೆತು ಬಿಟ್ಟಿರ್ತವೆ, ಹೊಸ ಬೇರು ಬಂದಾಗ ಏನಾಗುತ್ತೆ, ಮತ್ತು ನೀರು ಮತ್ತು ಪೋಷಕಾಂಶ ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಬರ್ತದೆ, ಗಿಡ ಛೇದರ್ಸ್ಕೋತದೆ, ಮತ್ತು ನೆಟೆ ಹೋಗೋದಿಲ್ಲ. ಇದನ್ನ ರಕ್ಷಣೆ ಮಾಡ್ಕೋಬೋದು, ಇದೊಂದು ವಿಚಾರ. ಮತ್ತು ಇನ್ನೊಂದು, ರೋಗ ಇರ್ತಕ್ಕಂಥ ಜಾಗದಿಂದ ಆದಷ್ಟು ಮಟ್ಟಿಗೆ ನೀರು ಅಲ್ಲಿಂದ ಅರಿಲಾರ್ದಂಗೆ ನೋಡ್ಕೋಬೇಕು. ಅಂದರೆ ರೋಗ ಇರ್ತಕ್ಕಂಥ ಗಿಡದ ಜಾಗದಿಂದ, ಅಂದರೆ ಬೇರೆ ಸಾಲಲ್ಲಿ ನಾವು ನೀರು ಬಿಟ್ಕೊಂಡು ಮಾಡಿದಾಗ ಏನಾಗುತ್ತೆ, ಬಹಳ ಪರಿಣಾಮಕಾರಿಯಾಗಿ ನಾವು ಹತೋಟಿ
1: ಮಾಡ್ಬೋದು. ಅಂತಂದ್ರೆ ರೋಗದ ಹರಡುವಿಕೆ ಪ್ರಮಾಣವನ್ನು ನಾವು ತಗ್ಗಿಸ್ಬೋದು.
0: ಹೌದೌದು.
1: ಈಗ ಸಾಕಷ್ಟು ರೈತ ಬಾಂಧವರು ಈ ಸೊರಗು ರೋಗ ಅಥವಾ ನೆಟೆ ರೋಗ, ಸಿಡಿ ರೋಗ ಅಂತೀವಿ, ಇದಕ್ಕೆ ಪೂರ್ವಭಾಗಿಯಾಗಿ ರೈತರು ಒಂದು ಬರಲಾರ್ದಂಗೆ ಅಥವಾ ಬೆಳೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಏನಾದರೂ ಅವಕಾಶ, ಈ ರೀತಿ ಮಾಡೋದ್ರಿಂದ ಏನಾದರೂ ರೋಗ ಬಾಧೆಯನ್ನು ನಿಯಂತ್ರಣ ಮಾಡ್ಬೋದಾ?
0: ಬೆಳೆ ಪರಿವರ್ತನೆ ಮಾಡ್ಕೋಬೋದು. ಯಾಕಂತಂದರೆ ಈ ಫಿಸೇರಿಯಮಿಂದ ಬರ್ತಕ್ಕಂಥದ್ದು ಈ ಒಂದು ಈ ಮೆಣಸಿನಕಾಯಿ ಜಾತಿ ಇರ್ತಕ್ಕಂಥ ಗಿಡಗಳಿಗೆ ಅಷ್ಟೇ ಬರ್ತದೆ. ಸೊ ಹಾಗಾಗಿ ನಾವು ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಇಂಥವನ್ನ ಹಾಕ್ದಾಗ ಏನಾಗುತ್ತೆ, ಅದು ಸೋಂಕು ತಂತಾನೇ ಕಡಿಮೆ ಆಗುತ್ತೆ. ಯಾಕಂದರೆ ಜೋಳ ಮತ್ತು ಸಜ್ಜೆ ಏನಿದೆ ಬೇರುಗಳಲ್ಲಿ ಒಂದು ಹೈಡ್ರೋಸೈನಿಕ್ ಆಸಿಡ್ ಅಂತ ಹೇಳ್ಬಿಟ್ಟು ಒಂದು ವಿಷವಸ್ತು ಉತ್ಪಾದನೆ ಮಾಡೋದ್ರಿಂದ ಮಣ್ಣಲ್ಲಿ ಬಿಟ್ಟು ಅದೇನಾಗುತ್ತೆ ರೋಗಕಾರಕ ಶಿಲೀಂಧ್ರಗಳನ್ನೆಲ್ಲ ನಾಶ ಮಾಡೋದಕ್ಕೆ ಅನುಕೂಲ ಆಗ್ತದೆ.
1: ಇದೊಂದು ಕಾರಣ ಆಗಿರ್ತದೆ, ಯಾಕಂದರೆ ಪ್ರತಿ ವರ್ಷವೂ ರೈತ ಬಾಂಧವರು ಮೆಣಸಿನಕಾಯಿನ ಹಾಕಿದ್ದ ಹೊಲದಲ್ಲೇ ಹಾಕ್ತಾರೆ.
0: ಹೌದು.
1: ಬೆಳೆ ಪರಿವರ್ತನೆ,
0: ಬೆಳೆ ಪರಿವರ್ತನೆ ಮಾಡಿದ್ರೆ ಭಾಳ ಉಪಯುಕ್ತ.
1: ಮತ್ತೇನು ಹೇಳ್ತೀರಿ, ಈ ಟ್ರೈಕೋಡರ್ಮ್ ಆಗಿರ್ಬೋದು ಬೀಜೋಪಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ರೈತ ಬಾಂಧವರು ಮುಂದಿನ ಹಂಗಾಮಿಗೆ ಏನು ಮುಂಜಾಗ್ರತೆ ಕ್ರಮಗಳನ್ನು ತಾವು ತಗೋಬೇಕಂತ ಹೇಳ್ತೀರಿ?
0: ಈಗಾಗಲೇ ಹೇಳ್ದಂಗೆ ಒಂದು ಬೀಜೋಪಚಾರ ಮಾಡಬೇಕು ಟ್ರೈಕೋಡರ್ಮದಿಂದ. ಒಂದು ಆಮೇಲೆ ರೈತರಿಗೆ ಗೊತ್ತಿರ್ತದೆ ಈ ಹೊಲದಲ್ಲಿ ನನಗೆ ರೋಗ ಬಂದಿತ್ತು ಹಿಂದಿನ ವರ್ಷ ಅಂತೇಳಿ, ಅದನ್ನು ಏನು ಮಾಡಬೇಕು, ಟ್ರೈಕೋಡರ್ಮ ಸುಡೋಮೊನಾಸ್ನ ಒಂದು 100 kg ಅಂದರೆ ಒಂದು ಕ್ವಿಂಟಾಲ್ ಒಂದು ಸಾವಯವ ಗೊಬ್ಬರದಲ್ಲಿ, ಎಂಡೆ ಗೊಬ್ಬರ ಸಿಗ್ತದೋ ಇಲ್ಲ ವರ್ಮಿ ಕಾಂಪೋಸ್ಟ್ ಸಿಗ್ತದೋ ಇಲ್ಲ ಅಂತಂದರೆ ಕಾಂಪೋಸ್ಟ್ ಸಿಗ್ತದೆ ಇಲ್ಲ ಬೇವಿನ ಹಿಂಡಿ ಸಿಗ್ತದೆ, ಯಾವುದೋ ಒಂದು ಸಾವಯವಕ್ಕೆ ಒಂದು 100 kg ಸಾವಯವ ಗೊಬ್ಬರದ ಜೊತೆ ಒಂದು ಸುಮಾರು 2 ಇಲ್ಲ 2 kg ಟ್ರೈಕೋಡರ್ಮ, 2 kg ಸುಡೋಮೊನಾಸು, ಸ್ವಲ್ಪ ಸಂಪತ್ ಬರೆಸಿ ಅಂದರೆ ರಾಶಿ ಮಾಡಿ ಅದ್ರ ಜೊತೆ ನೀರು ಸ್ವಲ್ಪ ಚಿಮುಕಿಸಿ ಒಂದು 20-25 ದಿವಸ ಬಿಟ್ಟು ನಂತರ 1 ಎಕರೆಗೆ 100 kg ಸೇರಿಸಿದಾಗ ಏನಾಗುತ್ತೆ, ಅದು ಹೆಚ್ಚು ಪರಿಣಾಮಕಾರಿಯಾಗಿ ನಮಗೆ ಕೆಲಸ ಮಾಡ್ತದೆ. ಇದೊಂದು ವಿಚಾರ. ಮತ್ತು ಈ ಹೆಚ್ಚು ಹೆಚ್ಚು ನಾವು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸ್ತಾ ಹೋಗ್ಬೇಕು. ಯಾಕಂತಂದರೆ ಎಲ್ಲ ಹೊಲಗಳಲ್ಲೂ ನಾವು ಟ್ರೈಕೋಡರ್ಮ ಸುಡೋಮೊನಾಸು ಇದ್ದೇ ಇದೆ. ಇತ್ತೀಚೆಗೆ ಏನಾಗಿದೆ, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇರೋದ್ರಿಂದ ಅವ್ರ ಸಂತತಿ ಕಡಿಮೆ ಆಗ್ತಾ ಇದೆ.
1: ಹೌದು.
0: ಹಾಗಾಗಿ ನಾವು ಸಮತೋಲನ ಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳನ್ನು ಕೊಟ್ಟಾಗ ಏನಾಗುತ್ತೆ, ಅದು ಪುನಶ್ಚೇತನ ಆಗ್ತದೆ ಮತ್ತು ಮಣ್ಣಲ್ಲೇ ಉತ್ಪತ್ತಿ ಆಗ್ತದೆ. ಹಾಗಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ.
1: ಏನು ಹೇಳ್ತೀರಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಈಗ ರೈತ ಬಾಂಧವರು ಈ ಸಮಸ್ಯೆಗಳು ಬಂದಾಗ ನಿಮ್ಮನ್ನು ಸಂಪರ್ಕ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಏನು ಕಿವಿ ಮಾತು ಹೇಳ್ತೀರಿ?
0: ಒಂದು ರೈತರು ಏನು ಗಾಬರಿ ಪಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಒಂದು ಎಚ್ಚೆತ್ತುಕೊಂಡು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಹಿತಿ ಪಡ್ಕೊಂಡು ಅದು ಮಾಡದೇ ಆದರೆ ಖರ್ಚನ್ನೂ ಕಡಿಮೆ ಮಾಡ್ಕೋಬೋದು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬೋದು. ಜೊತೆಗೆ ಗಿಡದ ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸಮತೋಲನ ಗೊಬ್ಬರಗಳು, ಈಗ ಪೊಟಾಶ್ ಇರ್ಬೋದು, DAP ಅಂದರೆ ರಂಜಕ ಇರ್ಬೋದು, ಇವನ್ನ ಹಾಕ್ದಾಗ ಏನಾಗುತ್ತೆ, ಗಿಡ ಸದೃಢವಾಗಿ ಬೆಳೀತದೆ. ಅದಲ್ಲದನ್ನು ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳನ್ನು ಹಾಕೋಬೇಕಾಗ್ತದೆ. ಹಾಗಾದಾಗ ಗಿಡ ಸದೃಢವಾಗಿ ಬೆಳೀತದೆ, ಅವಾಗ ಯಾವುದೇ ರೋಗ ಮತ್ತು ಕೀಟಗಳ ಹಾವಳಿ ತಂತಾನೆ ಕಡಿಮೆ ಆಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ದೂರವಾಣಿ ಸಂಖ್ಯೆ 9449950239 2369 2369
1: ಇದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ದೂರವಾಣಿ ಸಂಖ್ಯೆ. ಇವರು ಸಸ್ಯರೋಗ ತಜ್ಞರು, ಕೃಷಿ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ವಿಜ್ಞಾನಿಗಳಿಗೆ ಕೆಲಸ ಮಾಡ್ತಿದ್ದಾರೆ. ರೈತ ಬಾಂಧವರು ಮೆಣಸಿನಕಾಯಿಲಿ ಬರುವಂತಹ ವಿವಿಧ ರೋಗಗಳ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟಂತಹ ರೋಗ ಆಗಿರ್ಬೋದು, ಇವರ ಸಂಪರ್ಕ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ರಿ. ಮೆಣಸಿನಕಾಯಿ ಬೆಳೆಯಲ್ಲಿ ತಾವು ಹೇಳಿದ ಹಾಗೆ ಬೂದಿ ರೋಗ ಆಗಿರ್ಬೋದು, ಹಣ್ಣು ಕೊಳೆ ರೋಗ ಆಗಿರ್ಬೋದು ಅಥವಾ ಈ ಚಿಬ್ಬು ರೋಗ ಆಗಿರ್ಬೋದು, ಜೊತೆಗೆ ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಮುಖ್ಯವಾಗಿ ಸೊರಗು ರೋಗ, ಈ ಒಂದು ಸಿಡಿ ರೋಗದ ಬಗ್ಗೆ ಮಾಹಿತಿ, ಇವೆಲ್ಲ ರೋಗಗಳು ರೈತ ಬಾಂಧವರು ಸಿಂಪರಣೆ ಮಾಡಲಿಕ್ಕೆ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಇವುಗಳನ್ನು ರೈತ ಬಾಂಧವರು ಗಮನಹರಿಸಿ ದಿನಾಲೂ ತಮ್ಮ ಕ್ಷೇತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಇದು ತಮ್ಮ ಗಮನಕ್ಕೆ ಬರ್ತದೆ. ಈ ರೀತಿಯಾಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ, ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೂಡ ನಮ್ಮ ರೈತ ಬಾಂಧವರಿಗೆ ಒದಗಿಸಿಕೊಟ್ರಿ. ರೈತ ಬಾಂಧವರು ಮಾಹಿತಿಯನ್ನು ಪಡೆದುಕೊಂಡು ಮೆಣಸಿನಕಾಯಿಲಿ ಬರುವಂತಹ ರೋಗಕ್ಕೆ ನಿಯಂತ್ರಣ ಕ್ರಮಗಳನ್ನು ಕೈಗೊಂಡು ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳ್ರಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ಸರ್ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ತಮಗೂ ಅಷ್ಟೇ. ರೈತರ ಪರವಾಗಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕವಾಗಿ ಆಕಾಶವಾಣಿ ರಾಯಚೂರು ಕೇಂದ್ರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್.
1: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಬಿರುಗಾಳಿ ಸಹಿತ ಹಗುರ ಪ್ರಮಾಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-84% ಮತ್ತು ಕನಿಷ್ಠ ಆರ್ದ್ರತೆ 41-45% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಕೆಲವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಳಲು ಪದೇ ಪದೇ ಅಂತರ್ಬೇಸಾಯ ಕ್ರಮಗಳನ್ನು ಕೈಗೊಳ್ಳಿ. ದುರ್ಬಲ ಮತ್ತು ರೋಗ ಪೀಡಿತ ಗಿಡಗಳನ್ನು ಹಾಗೂ ಕಳೆಗಳನ್ನು ತೆಗೆದುಹಾಕಬೇಕು. ಮಣ್ಣು ಮತ್ತು ಸಸ್ಯದ ಅವಶೇಷಗಳು ಮತ್ತು ಹಸಿರು ಗೊಬ್ಬರಗಳನ್ನು ಇತ್ಯಾದಿ

ಬೆಳೆಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವಂತಹ ಹೆಸರು ಉದ್ದು ಬೆಳೆಗೆ ಬೂದಿ ರೋಗ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಕಿಲೋಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ತೊಗರಿ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬಿತ್ತನೆ ಮಾಡುವಂತಹ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಬೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಕೆಲವು ಮಾಹಿತಿಯನ್ನು ಹೇಳೋದಾದರೆ, ಕರುಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಗಂಟಲು ಬೇನೆ ಈ ರೋಗವು ಮುಂಗಾರು ಮಳೆ ಪ್ರಾರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ರೈತ ಬಾಂಧವರು ಮೇ ತಿಂಗಳಲ್ಲಿ ಮಾಡಿಸಿದರೆ ಉತ್ತಮ. ಇನ್ನು ರೈತ ಬಾಂಧವರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ರೈತ ಬಾಂಧವರಿಗೆ ಕೇಳಿದ್ರಲ್ಲ ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಈಗ ಕೇಳೋಣ ಈ ದಿನದ ಪೇಟೆ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು, ಲಿಂಗಸಗೂರು ಹಾಗೂ ಸಿಂಧನೂರು ಇವರುಗಳು ಕಳಿಸಿರುವ ದಿನದ ಪೇಟೆ ಧಾರಣೆ ಹೀಗಿದೆ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಪ್ರತಿ ಕ್ವಿಂಟಲ್ಗೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಧಾರಣೆಯನ್ನು ಹೇಳೋದಾದರೆ, ಹತ್ತಿ ಹೈಬ್ರಿಡ್ 44, ಕನಿಷ್ಠ 9,150 ರೂಪಾಯಿಯಿಂದ 9,300. ನೆಲಗಡಲೆ, ಶೇಂಗಾ, ಘುಂಗ್ರಿ 3,669 ರೂಪಾಯಿಯಿಂದ 6,667. ಜೋಳ ಹೈಬ್ರಿಡ್ 2,659 ರೂಪಾಯಿಯಿಂದ 2,659. ಭತ್ತ ಸೋನಾ ಮಸೂರಿ 3,479 ರೂಪಾಯಿಯಿಂದ 3,479. ಇನ್ನು ಸೋನಾ ಮಸೂರಿ ಸಾಮಾನ್ಯ 6,810 ರೂಪಾಯಿಯಿಂದ 7,580. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗಸ್ಗೂರಿನ ಧಾರಣೆಯನ್ನು ಹೇಳೋದಾದರೆ, ಸಜ್ಜೆ ಹೈಬ್ರಿಡ್ 2,400 ರೂಪಾಯಿಯಿಂದ 2,970. ಭತ್ತ ಚಿಕ್ಕದು 3,600 ರೂಪಾಯಿಯಿಂದ 3,600. ತೊಗರಿ 7,600 ರೂಪಾಯಿಯಿಂದ 8,200. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರಿನ ಧಾರಣೆ ಹೀಗಿದೆ. ನವಣೆ ಹೈಬ್ರಿಡ್ 3,400 ರೂಪಾಯಿಯಿಂದ 3,425. ಭತ್ತ RNR ಹೊಸದು 2,760 ರೂಪಾಯಿಯಿಂದ 2,800. ಭತ್ತ RNR ಹಳೆಯದು 2,810 ರೂಪಾಯಿಯಿಂದ 4,100. ಸೂರ್ಯಕಾಂತಿ 8,206 ರೂಪಾಯಿಯಿಂದ 8,405. ಕೇಳಿದ ಬದಲಾದ ಬಾಂಧವರೇ, ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು, ಲಿಂಗಸಗೂರು ಹಾಗೂ ಸಿಂಧನೂರು ಇವರುಗಳು ಕಳಿಸಿರುವ ಈ ದಿನದ ಪೇಟೆ ಧಾರಣೆಯನ್ನು ತಿಳ್ಕೊಂಡ್ವಿ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಪ್ರತಿ ಕ್ವಿಂಟಲ್ಗೆ. ಈಗ ಕೇಳೋಣ ಜನಪದ ಸಾಹಿತ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಆಮದಿಹಾಳ್ ಗ್ರಾಮದ ಮಹಾದೇವಪ್ಪ ಮತ್ತು ಸಂಗಡಿಗರಿಂದ ಕಣಿ ಹಲಗಿ ವಾದನವನ್ನು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಯನ್ನು ಆಲಿಸಬಹುದು.
6: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
7: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮು ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40 ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ವಾರ್ತೆಗಳ ವಿವರ. ಲೋಕಸಭೆಯಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಕಾಯ್ದೆ 2024 ತಿದ್ದುಪಡಿ ಮಾಡಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದೈನಂದಿನ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಮತ್ತು ತ್ವರಿತ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಮಸೂದೆಗೆ ತಿದ್ದುಪಡಿ ತರಲಾಗಿದೆ. ಹೊಸ ಮಸೂದೆಯು ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಬದ್ಧತೆಯ ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಒಂದು ಪ್ರಮುಖ ಮಸೂದೆಯ ಬಗ್ಗೆ ಚರ್ಚೆ ನಡೆಸುತ್ತಿರುವಾಗ ವಿರೋಧ ಪಕ್ಷಗಳು ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡುತ್ತಿವೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಸಂಸದೀಯ ಭಾಷೆಯನ್ನು ಬಳಸುತ್ತಿದ್ದಾರೆ, ಆದರೆ ಇದು ಸೂಕ್ತವಲ್ಲ, ದುರದೃಷ್ಟಕರ ಎಂದು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಉತ್ತರಿಸಿದ ಡಾ ಜಿತೇಂದ್ರ ಸಿಂಗ್, ಪ್ರತಿಭಟನೆ ಸಂದರ್ಭದಲ್ಲಿ ಯಾವುದೇ ಗುಂಡು ಹಾರಿಸಲಾಗಿಲ್ಲ ಮತ್ತು ಅಶ್ರುವಾಯು ಮಾತ್ರ ಬಳಸಲಾಗಿದೆ ಎಂದು ಸರ್ಕಾರ ಪದೇ ಪದೇ ಸ್ಪಷ್ಟಪಡಿಸಿದೆ. ಯಾವುದೇ ಗುಂಡು ಹಾರಿಸಿಲ್ಲವಾದ್ದರಿಂದ ಆದೇಶ ಹೊರಡಿಸುವ ಪ್ರಶ್ನೆ ಉದ್ಭವಿಸಿಲ್ಲ, ಏಕೆಂದರೆ ಅಂಥ ಆದೇಶ ಹೊರಡಿಸುವ ಅಧಿಕಾರ ಸಚಿವರಿಗಿಲ್ಲ, ಮ್ಯಾಜಿಸ್ಟ್ರೇಟರ್ಗೆ ಮಾತ್ರ ಇದೆ ಎಂದು ವಿವರಿಸಿದರು. ಚರ್ಚೆಯಲ್ಲಿ ಭಾಗವಹಿಸಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯು ಈಗ ತುಂಬಾ ದುಬಾರಿಯಾಗಿದೆ. ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸಲು ಖರ್ಚು ಮಾಡುವ ಹಣವು ದೇಶದ ಶಿಕ್ಷಣ ಬಜೆಟ್ಗಿಂತ ಹೆಚ್ಚಾಗಿದೆ ಎಂದು ಅವರು ಆರೋಪಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯು ಹಿಂಸೆ ಅಥವಾ ದ್ವೇಷವಲ್ಲ, ಬದಲಾಗಿ ಯುವಕರ ಆಳವಾದ ಅಭಿವ್ಯಕ್ತಿಯಾಗಿದೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಈ ಅಭಿವ್ಯಕ್ತಿಯನ್ನು ಗೌರವಿಸಬೇಕು ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ರಾಹುಲ್ ಗಾಂಧಿಯವರ ಹೇಳಿಕೆಗಳಿಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ತಮ್ಮ ಹೇಳಿಕೆಗಳಿಗೆ ರಾಹುಲ್ ಗಾಂಧಿಯವರು ಸದನದಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಚರ್ಚೆ ಸಮಯದಲ್ಲಿ ಸದನವು 2 ಬಾರಿ ತಾತ್ಕಾಲಿಕ ಮುಂದೂಡಲಾಯಿತು. ಮಸೂದೆಯನ್ನು ಅಂಗೀಕರಿಸಿದ ನಂತರ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸದನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿದರು. ರಾಜ್ಯಸಭೆಯು ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು 1971 ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುತ್ತದೆ. ಪ್ರಸ್ತಾವಿತ ಶಾಸನವು ವಂದೇ ಮಾತರಂಗೆ ರಾಷ್ಟ್ರಗೀತೆ ಜನಗಣ ಮನದಂತೆಯೇ ಶಾಸನಬದ್ಧ ರಕ್ಷಣೆಯನ್ನು ನೀಡಲು ಪ್ರಯತ್ನಿಸುತ್ತದೆ. ಅಪರಾಧಗಳಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಮಸೂದೆಯು ಮೇಲಿನ ಚರ್ಚೆಗೆ ಉತ್ತರಿಸಿದಂತಹ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಮಸೂದೆಯಲ್ಲಿನ ತಿದ್ದುಪಡಿ ಕೇವಲ ಶಾಸಕಾಂಗ ಬದಲಾವಣೆಯಲ್ಲ, ಇದು ಭಾರತದ ಆತ್ಮ, ರಾಷ್ಟೀಯ ಪ್ರಜ್ಞೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳಿಗೆ ಸಾಮೂಹಿಕ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. 1971 ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಯ ಮೂಲಕ ರಾಷ್ಟ್ರಧ್ವಜ, ಸಂವಿಧಾನ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನು ಖಚಿತಪಡಿಸಿಕೊಳ್ಳಲು ನಿಬಂಧನೆಗಳನ್ನು ಮಾಡಲಾಗಿದೆ. ವಂದೇ ಮಾತರಮನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸುವುದು ಅಸ್ತಿತ್ವದಲ್ಲಿರುವಂತಹ ಕಾನೂನಿನಡಿಯಲ್ಲಿ ಶಿಕ್ಷಾರ್ಹವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಚರ್ಚೆಯನ್ನು ಪ್ರಾರಂಭಿಸಿದ ಬಿಜೆಪಿ ಸಂಸದರಾದಂತಹ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕಳೆದ 123 ವರ್ಷಗಳಿಂದ ವಂದೇ ಮಾತರಂ ಹಾಡನ್ನು ಅಗೌರವಿಸಲಾಗುತ್ತಿದೆ, ಈ ಹಾಡಿನಿಂದ ಪ್ರೇರಿತರಾಗಿ ದೇಶದ ಕ್ರಾಂತಿಕಾರಿಗಳು ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ವೈಎಸ್ಆರ್ಸಿಪಿ ಗೊಲ್ಲಾ ಬಾಬುರಾವ್, ಬಿಜೆಡಿಯ ಸುಲತಾ ದೇವ್, ಆಪ್ನ ಸಂಜಯ್ ಸಿಂಗ್, ಎಐಎಡಿಎಂಕೆಯ ಡಾ ಎಂ ತಂಬಿದುರೈ ಸೇರಿದಂತೆ ಇತರರು ಚರ್ಚೆಯಲ್ಲಿ ಭಾಗಿಯಾಗಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಮಂಡಿಸಿದರು. 1969 ಜನನ ಮತ್ತು ಮರಣ ನೋಂದಣಿ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದೆ. ಜನನ ಅಥವಾ ಮರಣ ಸಂಭವಿಸಿದ ಬಳಿಕ 1 ವರ್ಷಕ್ಕಿಂತ ಹೆಚ್ಚು ಆದರೆ 2 ವರ್ಷಗಳೊಳಗೆ ನೋಂದಣಾಧಿಕಾರಿಗೆ ವರದಿ ಮಾಡಿದರೆ ಅದರ ಸತ್ಯಾಸತ್ಯತೆ ಪರಿಶೀಲಿಸಿದ ಬಳಿಕ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಅಥವಾ ಜಿಲ್ಲಾಧಿಕಾರಿಯಿಂದ ಅಧಿಕಾರ ಪಡೆದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅವರ ಅನುಮತಿಯೊಂದಿಗೆ ಮಾತ್ರ ನೋಂದಣಿ ಮಾಡಲು ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 2 ವರ್ಷಗಳಿಗಿಂತ ಹೆಚ್ಚು ವಿಳಂಬವಾಗಿ ಜನನ ಅಥವಾ ಮರಣ ವರದಿಯಾದರೆ ಪ್ರಥಮ ದರ್ಜೆ ನ್ಯಾಯಾಂಗ ದಂಡಾಧಿಕಾರಿ ಅವರ ಆದೇಶದ ಮೇರೆಗೆ ಮಾತ್ರ ನೋಂದಣಿ ಮಾಡಬಹುದಾಗಿದೆ. ಹಿಂದಿನ ಕಾಯ್ದೆಯಂತೆ ಜನನ ಮತ್ತು ಮರಣ ನೋಂದಣಿ ಕಡ್ಡಾಯವಾಗಿದ್ದು, ಜನನ ಮತ್ತು ಮರಣ ಘಟನೆಗಳ ಸಮಯೋಚಿತ ವರದಿಯನ್ನು ಉತ್ತೇಜಿಸುವುದು ಮತ್ತು ವಿಳಂಬ ನೋಂದಣಿಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಟ್ಟುನಿಟ್ಟುಗೊಳಿಸುವುದು ನೂತನ ಮಸೂದೆಯ ಉದ್ದೇಶವಾಗಿದೆ. ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವಿರುದ್ದದ ಕ್ರಿಮಿನಲ್ ಪ್ರಕರಣವನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಅವರ ವಿರುದ್ದ ಹೊರಡಿಸಿದ್ದ ಸಮನ್ಸ್ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಕ್ಲೀನ್ ಚಿಟ್ ನೀಡಿರುವ ಸಿಬಿಐ ಸಲ್ಲಿಸಿದ್ದ ವರದಿಯನ್ನು ಪುರಸ್ಕರಿಸಿ ಅರ್ಜಿಯನ್ನು ವಿಲೇವಾರಿ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಆಷಾಢ ಗುರಿ ಪೌರ್ಣಮಿಯ ಅಂಗವಾಗಿ ಪವಿತ್ರ ಗದೆಯನ್ನು ಇಂದು ಶ್ರೀನಗರದ ಮೈಸುಮಾದ ಐತಿಹಾಸಿಕ ದಶನಾಮಿ ಅಖಾಡದಿಂದ ವಿಧಿವತ್ತವಾಗಿ ಹೊರತರಲಾಯಿತು. ಇದರೊಂದಿಗೆ ಪವಿತ್ರ ಶ್ರೀ ಅಮರನಾಥ ಗುಹಾ ದೇಗುಲದ ವಾರ್ಷಿಕ ಯಾತ್ರೆಗೆ ಚಾಲನೆ ದೊರೆತಿದೆ. ಚರ್ರಿ ಮುಬಾರಕ್ನ ಉಸ್ತುವಾರಿ ಮಹನ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಯಾತ್ರೆ ಆರಂಭಗೊಂಡಿದೆ. ಪವಿತ್ರ ಛಡಿಯು ಪಹಲ್ಗಾಂ, ಚಂದನ್ವಾರಿ, ಶೇಷನಾಗ್ ಮತ್ತು ಪಂಚತರಣಿ ಮಾರ್ಗವಾಗಿ ಸಾಗಿ ಶ್ರಾವಣ ಹುಣ್ಣಿಮೆಯ ರಕ್ಷಾಬಂಧನದಂದು ಅಮರನಾಥ ಗುಹಾ ದೇಗುಲ ತಲುಪಲಿದೆ. ಹಾರ್ಬೋ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಸಾಗಣೆ ಮತ್ತು ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಯುವುದು ಕೊನೆಗೊಳ್ಳಬೇಕು ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಮಾತನಾಡಿ, ಈ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಲ್ಲಿ ಸ್ವಲ್ಪ ಸಮಯದ ವಿರಾಮದ ನಂತರ ದಾಳಿಗಳು ಮತ್ತೆ ಪುನರಾರಂಭಗೊಂಡಿವೆ ಮತ್ತು ಹಾಗೆತನ ಹೆಚ್ಚಾಗಿದೆ. ಈ ತಿಂಗಳು ಹರ್ಮುಜಲ ಸಂಧಿಯ ಮೂಲಕ ಸಾಗಣೆಯ ಸಮಯದಲ್ಲಿ ಜಿಎಫ್ಎಸ್ ಗ್ಯಾಲಕ್ಸಿ, ಎಂಟಿ ಆಲ್ ಬಹಿಯಾ ಮತ್ತು ಎಂಟಿ ಮೊಂಬಾಸಾ ಸೇರಿದಂತೆ ಹಲವಾರು ಹಡಗುಗಳ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳ ಮೂಲಕ ಮುಕ್ತ ಮತ್ತು ಅಡೆತಡೆ ಇಲ್ಲದ ಸಂಚರಣೆ ಮತ್ತು ವಾಣಿಜ್ಯವನ್ನು ಪುನಃಸ್ಥಾಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಪಾಕಿಸ್ತಾನ ಆಕ್ರಮಿಸಿದ ಕಾಶ್ಮೀರದಲ್ಲಿ ಅಶಾಂತಿ ಉಲ್ಬಣಗೊಂಡಿದ್ದು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ಗುಂಡು ಹಾರಿಸಿವೆ. ಇದರಿಂದಾಗಿ ಇದುವರೆಗೆ ಒಟ್ಟು 40 ನಾಗರಿಕರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಮಧ್ಯಪ್ರವೇಶಿಸುವಂತೆ ಮಾಡಿದೆ. ಜಂಟಿ ಅವಾಮಿ ಕ್ರಿಯಾ ಸಮಿತಿಯು ಇದೇ 27 ರಾವಲಕೋಟ್ನಿಂದ ಮುಜಾಫರಾಬಾದ್ಗೆ ಆಯೋಜಿಸಿದಂತಹ ಶಾಂತಿಯುತ ಪ್ರತಿಭಟನೆಯಲ್ಲಿ ಹತ್ಯೆಗಳಾಗಿವೆ ಎಂದು ಜಮ್ಮು ಕಾಶ್ಮೀರ ಮಾನವ ಹಕ್ಕುಗಳ ಗುಂಪು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ಗೆ ಮನವಿ ಮಾಡಿದೆ. ಅಸ್ಸಾಂನಲ್ಲಿ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಪರಿಹಾರ ಕಾರ್ಯಾಚರಣೆ ಕುರಿತು ಅಸ್ಸಾಂ ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಡಾ ಹಿಮಂತ ಬಿಸ್ವಾ ಶರ್ಮಾ, ಪ್ರವಾಹ ಬಾಧಿತ ಪ್ರದೇಶಗಳ ಪುನರ್ವಸತಿ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಕೇಂದ್ರ ಗೃಹ ಸಚಿವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40 ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 7:45. ಇನ್ನು ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮಿಡಿದ ಹೃದಯಗಳು ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬರುವಂತಹ ಈ ಹಾಡು ಹಂಸಲೇಖ ಅವರ ಹಾಗೂ ಸಾಹಿತ್ಯವಿದೆ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 8:02. ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಕಲ್ಪನಾ ಸರೋರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಕಾಡು ಕುದುರೆ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಕೊಟ್ಟವರು ಚಂದ್ರಶೇಖರ್ ಕುಂಬಾರ್.

ಶ್ರೋತೃ ಬಾಂಧವರೇ, ಇದುವರೆಗೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಅಮೃತಗಳಿಗೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್ ಅವರದಾಗಿತ್ತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 8:10:25 ಈ ಅವಧಿಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕೇಳಿ ರಂಗನಾಯಕಿ ಚಿತ್ರದ ಗೀತೆಯನ್ನು.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಂಜುಳ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮಿಡಿದು ಶ್ರುತಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಚಿತ್ರಗೀತೆ ಕಾರ್ಯಕ್ರಮದ ಈಗ ಗೀತೆಯನ್ನು ಕೇಳಿ, ರಾಮ ರಾಮಾರೇ ಚಿತ್ರದ ಗೀತೆಯನ್ನು.

0: ಶ್ರೋತೃ ಬಾಂಧವರ ಇದುವರೆಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟವರು ಬಪ್ಪಿ ಲಹರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಕೇಂದ್ರ, ಕಂಪನಾಂಗ 102.1 ಮೆಗಾಹೆರ್ಟ್ಸ್. ಸಮಯ 8:30:10
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಡೋಳೆ ಡೋಳೆ ದೇವ.
0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ಈಗ ಕೇಳಿ ಲಂಬಾಣಿ ಹಾಡುಗಳನ್ನು.

ಶ್ರೋತೃ ಬಾಂಧವರು, ಇದುವರೆಗೆ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 8:45 ಸಮಾಚಾರ ಸಂಧ್ಯಾ, 8:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ಬೆಂಗಳೂರು ದೆಹಲಿ ಕೇಂದ್ರದಿಂದ, ನಂತರ ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳನ್ನು ಆಲಿಸಬಹುದು.

ಮತ್ತು ಅರ್ನಾಲಾ ವರ್ಗದ ಸಬ್ಮರೀನ್ ವಿರೋಧಿ ಯುದ್ಧದ ಶಾಲೋ ವಾಟರ್ ಕ್ರಾಫ್ಟ್ ಐಎನ್ಎಸ್ ಅಗ್ರೆ. ಈ ಮೂರು ಹಡಗುಗಳನ್ನು ನೌಕಾಪಡೆಯ ಸ್ವಂತ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಮತ್ತು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮವಾದ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ತಯಾರಿಸಿದೆ. 11 ಜೂನ್ 2026 ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ 6ನೇ ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್ ಐಎನ್ಎಸ್ ಮಹೇಂದ್ರಗಿರಿಯನ್ನು ವಿಶಾಖಪಟ್ಟಣದಲ್ಲಿ ನಿಯೋಜಿಸಲಾಯಿತು. ಸ್ಟೆಲ್ತ್ ಫ್ರಿಗೇಟ್ಗಳು ಭಾರತೀಯ ನೌಕಾಪಡೆಯ ಮೇಲ್ಮೈ ಯುದ್ಧ ಸಾಮರ್ಥ್ಯದ ಬೆನ್ನೆಲುಬಾಗಿವೆ. ಇವು ವಿಮಾನವಾಹಕ ನೌಕೆಗಳನ್ನು ರಕ್ಷಿಸುತ್ತವೆ, ಪ್ರಮುಖ ಸಮುದ್ರ ಮಾರ್ಗಗಳನ್ನು ಸುರಕ್ಷಿತಗೊಳಿಸುತ್ತವೆ ಮತ್ತು ದೂರದ ಸಮುದ್ರಗಳಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತವೆ. ಆಧುನಿಕ ನೌಕಾ ಯುದ್ಧಕ್ಕಾಗಿ ವಿನ್ಯಾಸಗೊಳಿಸಲಾದ ಇವು ಸುಧಾರಿತ ಶಸ್ತ್ರಾಸ್ತ್ರಗಳು, ಸಂವೇದಕಗಳು ಮತ್ತು ವಾಯುಯಾನ ಸೌಲಭ್ಯಗಳನ್ನು ಸಂಯೋಜಿಸುತ್ತವೆ. ಜೊತೆಗೆ ರೆಡಾರ್, ಇನ್ಫ್ರಾರೆಡ್ ಮತ್ತು ಶಬ್ದ ಸಂಕೇತಗಳನ್ನು ಅತ್ಯುತ್ತಮವಾಗಿಸುವ ಮೂಲಕ ಹೆಚ್ಚಿನ ರಹಸ್ಯವನ್ನು ಕಾಯ್ದುಕೊಳ್ಳುತ್ತವೆ. ಇದು ಶತ್ರುಗಳಿಗೆ ಇವುಗಳನ್ನು ಪತ್ತೆ ಹಚ್ಚುವುದನ್ನು ಕಷ್ಟಕರವಾಗಿಸುವುದಲ್ಲದೆ ಏಕಕಾಲದಲ್ಲಿ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಕಾರ್ಯಾಚರಣೆಗಳನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಈ ಸಾಮರ್ಥ್ಯವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಾಜೆಕ್ಟ್ 170 ಅತ್ಯಾಧುನಿಕ ತಲೆಮಾರಿನ ಸ್ಥಳೀಯ ಸ್ಟೆಲ್ತ್ ಫ್ರಿಗೇಟ್ಗಳನ್ನು ಪ್ರತಿನಿಧಿಸುತ್ತದೆ. ನೀಲಗಿರಿ ವರ್ಗವು ಐಎನ್ಎಸ್ ನೀಲಗಿರಿ, ಐಎನ್ಎಸ್ ಹಿಮಗಿರಿ, ಐಎನ್ಎಸ್ ತಾರಾಗಿರಿ, ಐಎನ್ಎಸ್ ಉದಯಗಿರಿ, ಐಎನ್ಎಸ್ ದ್ರೋಣಗಿರಿ, ಐಎನ್ಎಸ್ ಮಹೇಂದ್ರಗಿರಿ ಮತ್ತು ನಿರ್ಮಾಣ ಹಂತದಲ್ಲಿರುವಂತಹ ವೇಂಧ್ಯಗಿರಿ ಹಡಗುಗಳನ್ನು ಒಳಗೊಂಡಿದೆ. ಮುಂಬೈನ ಮಜಗಾನ್ ಡಾಕ್ ಶಿಪ್ ಯಾರ್ಡ್ ಲಿಮಿಟೆಡ್ 4 ಹಡಗುಗಳನ್ನು ನಿರ್ಮಿಸಿದರೆ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ 3 ಹಡಗುಗಳನ್ನು ನಿರ್ಮಿಸುತ್ತಿದೆ. ಈ ವರ್ಗದ ಇತ್ತೀಚಿನ ಸೇರ್ಪಡೆಗಳೆಂದರೆ ಇತ್ತೀಚೆಗೆ 5ನೇ ಹಡಗಾಗಿ ನಿಯೋಜಿಸಲ್ಪಟ್ಟ ಐಎನ್ಎಸ್ ದ್ರೋಣಗಿರಿ ಮತ್ತು ಜುಲೈ 11, 2026 ವಿಶಾಖಪಟ್ಟಣದಲ್ಲಿ ನಿಯೋಜಿಸಲ್ಪಟ್ಟಂತಹ ಐಎನ್ಎಸ್ ಮಹೇಂದ್ರಗಿರಿ. ಈ ಯುದ್ಧ ನೌಕೆಗಳು ಭಾರತದ ಕಡಲ ಭದ್ರತೆಯನ್ನು ಬಲಪಡಿಸುತ್ತವೆ ಮತ್ತು ಹಿಂದೂ ಮಹಾಸಾಗರದಾದ್ಯಂತ ದೇಶದ ಉಪಸ್ಥಿತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಪ್ರಾಜೆಕ್ಟ್ 170 ಭಾರತೀಯ ನೌಕಾಪಡೆಯ ಸುಧಾರಿತ ಸ್ಟೆಲ್ತ್ ಫ್ರಿಗೇಟ್ ಕಾರ್ಯಕ್ರಮವಾಗಿದ್ದು 7 ಮುಂದಿನ ತಲೆಮಾರಿನ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಈ ಫ್ರಿಗೇಟ್ಗಳನ್ನು ವಿಮಾನ ವಿರೋಧಿ, ಮೇಲ್ಮೈ ವಿರೋಧಿ ಮತ್ತು ಸಬ್ಮರೀನ್ ವಿರೋಧಿ ಯುದ್ಧಗಳು ಸೇರಿದಂತೆ ಬಹು ಕಾರ್ಯಗಳ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಾಜೆಕ್ಟ್ 170 ಯುದ್ಧ ನೌಕೆಗಳ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ಸ್ವಾವಲಂಬನೆಯತ್ತ ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಪ್ರಾಜೆಕ್ಟ್ 170 ಫ್ರಿಗೇಟ್ಗಳ ಹೊರತಾಗಿ ಭಾರತೀಯ ನೌಕಾಪಡೆಯು ತಲ್ವಾರ್ ವರ್ಗ ಮತ್ತು ಶಿವಲಿಕ್ ವರ್ಗ ಎಂಬ ಎರಡು ಹೆಚ್ಚುವರಿ ಸ್ಟೆಲ್ತ್ ನೌಕಾ ವರ್ಗಗಳನ್ನು ಹೊಂದಿದೆ. ತಲ್ವಾರ್ ವರ್ಗವನ್ನು ರಷ್ಯಾದಲ್ಲಿ ವಿನ್ಯಾಸಗೊಳಿಸಿ ನಿರ್ಮಿಸಲಾಗಿತ್ತು. ಇದು ನೌಕಾಪಡೆಯು ತನ್ನ ಮುಂಚೂಣಿ ಯುದ್ಧ ನೌಕೆಗಳನ್ನು ವಿದೇಶಗಳಿಂದ ಖರೀದಿಸುತ್ತಿದ್ದ ಕಾಲದ ನೌಕೆಗಳಾಗಿವೆ. ಈ ಪರಿಸ್ಥಿತಿಯು ಭಾರತದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಸ್ಟೆಲ್ತ್ ಫ್ರಿಗೇಟ್ ಆದ ಶಿವಲಿಕ್ ವರ್ಗದ ಆಗಮನದೊಂದಿಗೆ ಬದಲಾಯಿತು. ಇದನ್ನು ನೌಕಾಪಡೆಯ ತ್ವರಿತ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ಸೃಷ್ಟಿಸಿತು ಮತ್ತು ಮುಂಬೈನ ಮಜಗಾನ್ ಡಾಕ್ನಲ್ಲಿ ನಿರ್ಮಿಸಲಾಯಿತು. ಪ್ರಾಜೆಕ್ಟ್ 170 ನೀಲಗಿರಿ ವರ್ಗ ಈ ಪರಂಪರೆಯನ್ನು ಉತ್ತಮ ಸಂವೇದಕಗಳು, ಶಸ್ತ್ರಾಸ್ತ್ರಗಳು ಮತ್ತು ಹೆಚ್ಚಿನ ಸ್ಥಳೀಯ ವಿಷಯಗಳೊಂದಿಗೆ ಮುಂದುವರಿಸುತ್ತದೆ. ಇದು ಆತ್ಮನಿರ್ಭರ ಭಾರತ ದೃಷ್ಟಿಕೋನದ ಅಡಿಯಲ್ಲಿ ನೌಕಾಪಡೆಯು ಖರೀದಿದಾರರ ನೌಕಾಪಡೆಯಿಂದ ನಿರ್ಮಾಣಕಾರರ ನೌಕಾಪಡೆಯಾಗಿ ಬದಲಾಗುತ್ತಿರುವುದನ್ನು ದೃಢೀಕರಿಸುತ್ತದೆ. ಸ್ಟೆಲ್ತ್ ತಂತ್ರಜ್ಞಾನವು ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಅದೃಶ್ಯವನ್ನಾಗಿ ಮಾಡುವುದಿಲ್ಲ, ಬದಲಾಗಿ ಅದು ರೆಡಾರ್ ಪರದೆಯ ಮೇಲೆ ನೌಕೆಯ ಗಾತ್ರವನ್ನು ವಾಸ್ತವಕ್ಕಿಂತ ಚಿಕ್ಕದಾಗಿ ತೋರಿಸುವ ಮೂಲಕ ಶತ್ರುಗಳನ್ನು ದಾರಿ ತಪ್ಪಿಸುತ್ತದೆ. ಸರ್ವೆ ನೌಕೆಗಳು ಸಮುದ್ರದ ತಳ ಮತ್ತು ಕರಾವಳಿ ಪ್ರದೇಶಗಳನ್ನು ಮ್ಯಾಪ್ ಮಾಡುವ ಮೂಲಕ ಭಾರತೀಯ ನೌಕಾಪಡೆಯ ಜಲಗ್ರಾಫಿಕ್ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ನಿಖರವಾದ ನೌಕಾ ಚಾರ್ಟ್ಗಳು ಯುದ್ಧ ನೌಕೆಗಳು ಮತ್ತು ವ್ಯಾಪಾರಿ ಹಡಗುಗಳ ಸುರಕ್ಷಿತ ಸಂಚರಣೆಯನ್ನು ಖಚಿತಪಡಿಸುತ್ತವೆ. ಇವು ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯ ಮೂಲಕ ನೀಲಿ ಆರ್ಥಿಕತೆಯನ್ನು ಬೆಂಬಲಿಸುತ್ತವೆ. ಈ ಹಡಗುಗಳು ನಿಯಮಿತವಾಗಿ ಮಾನವೀಯ ನೆರವು, ವಿಪತ್ತು ಪರಿಹಾರ ಹಾಗೂ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತವೆ. ಈ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲು ಭಾರತೀಯ ನೌಕಾಪಡೆಯು ಸ್ಥಳೀಯವಾಗಿ ನಿರ್ಮಿಸಲಾದ ಸಂಧ್ಯಾಕ್ ವರ್ಗದ ಸರ್ವೆ ನೌಕೆಗಳನ್ನು ಸೇರ್ಪಡೆಗೊಳಿಸುತ್ತಿದೆ. ಈ ವರ್ಗವು ಐಎನ್ಎಸ್ ಸಂಧ್ಯಾಕ್, ಐಎನ್ಎಸ್ ನಿರ್ದೇಶಕ್, ಐಎನ್ಎಸ್ ಇಕ್ಷಕ್ ಮತ್ತು ಐಎನ್ಎಸ್ ಸಂಶೋಧಕ ಹಡಗುಗಳನ್ನು ಒಳಗೊಂಡಿದೆ. ಇವುಗಳನ್ನು ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ನಿರ್ಮಿಸಿದೆ. ಈ ವರ್ಗದ 4ನೇ ಮತ್ತು ಅಂತಿಮ ಹಡಗಾಗಿ ಐಎನ್ಎಸ್ ಸಂಶೋಧಕ್ ಅನ್ನು ಇತ್ತೀಚೆಗೆ ನಿಯೋಜಿಸಲಾಗಿದೆ. ಇವು ಭಾರತದ ಕಡಲ ವಲಯದ ಜಾಗೃತಿಯನ್ನು ಬಲಪಡಿಸುತ್ತವೆ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶದಾದ್ಯಂತ ಜಲಗ್ರಾಫಿಕ್ ಸಹಕಾರದಲ್ಲಿ ಭಾರತದ ನಾಯಕತ್ವವನ್ನು ಗಟ್ಟಿಗೊಳಿಸುತ್ತವೆ. ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ಗಳು ಭಾರತೀಯ ನೌಕಾಪಡೆಯ ಕರಾವಳಿ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ಇವು ಕರಾವಳಿಯ

ಸಮೀಪವಿರುವ ಆಳವಿಲ್ಲದ ನೀರಿನಲ್ಲಿ ಕಾರ್ಯಾಚರಣೆ ನಡೆಸುವ ಸಬ್ಮರೀನ್ಗಳನ್ನು ಪತ್ತೆಹಚ್ಚಿ ಅವುಗಳನ್ನು ತಟಸ್ಥಗೊಳಿಸುತ್ತವೆ. ಬೃಹತ್ ಯುದ್ಧ ನೌಕೆಗಳು ಈ ರೀತಿಯ ಆಳವಿಲ್ಲದ ಪ್ರದೇಶಗಳಲ್ಲಿ ಸಮರ್ಥವಾಗಿ ಚಲಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇವುಗಳಂತಹ ಚುರುಕಾದ ನೌಕೆಗಳು ಅತ್ಯಗತ್ಯವಾಗಿವೆ. ಇವು ಕೇವಲ ರಕ್ಷಣಾ ಕಾರ್ಯವಷ್ಟೇ ಅಲ್ಲದೆ ಮಾನವೀಯ ನೆರವು, ವಿಪತ್ತು ಪರಿಹಾರ ಮತ್ತು ಹುಡುಕಾಟ ಹಾಗೂ ರಕ್ಷಣಾ ಕಾರ್ಯಾಚರಣೆಗಳಿಗೂ ಬೆಂಬಲ ನೀಡುತ್ತವೆ. ಈ ನಿರ್ಣಾಯಕ ಕಡಲ ಭದ್ರತಾ ಸ್ತರವನ್ನ ಬಲಪಡಿಸಲು ಭಾರತೀಯ ನೌಕಾಪಡೆಯು ಸ್ಥಳೀಯವಾಗಿ ನಿರ್ಮಿಸಲಾದ ಅರ್ನಾಲಾ ವರ್ಗದ ನೌಕೆಗಳನ್ನು ಸೇರ್ಪಡೆಗೊಳಿಸುತ್ತಿದೆ. ಈ 8 ಹಡಗುಗಳ ವರ್ಗವು ಅರ್ನಾಲಾ, ಆಂಡ್ರೋತ್, ಅಂಜದೀಪ್, ಅಮಿನಿ, ಅಭಯ್, ಅಗ್ರೆ, ಅಕ್ಷಯ್ ಮತ್ತು ಅಜಯ್ ಅನ್ನು ಒಳಗೊಂಡಿದೆ. ಗಾರ್ಡನ್ ರೀಟ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಸಂಸ್ಥೆಯು ಎಲ್ಆಂಡ್ಟಿ ಶಿಪ್ ಬಿಲ್ಡಿಂಗ್ ಜೊತೆಗೂಡಿ ಈ ಹಡಗುಗಳನ್ನು ನಿರ್ಮಿಸಿದೆ. ಇವು ಹಳೆಯದಾದ ಅಭಯ್ ವರ್ಗದ ಕಾರ್ವೆಟ್ಗಳಿಗೆ ಬದಲಾಗಿ ಬಂದಿವೆ. ಇತ್ತೀಚೆಗೆ ಐಎನ್ಎಸ್ ಅಗ್ರೆ ಈ ವರ್ಗದ 4 ಹಡಗಾಗಿ ನಿಯೋಜಿಸಲ್ಪಟ್ಟಿದೆ. ಇದರ ಜೊತೆಗೆ ಕೊಚಿನ್ ಶಿಪ್ ಯಾರ್ಡ್ನಲ್ಲಿ ಮಾಹೆ ವರ್ಗದ ನೌಕೆಗಳ ನಿರ್ಮಾಣ ಕಾರ್ಯವೂ ನಡೆಯುತ್ತಿದ್ದು ಇದರಿಂದ ಒಟ್ಟು ಸಬ್ಮರೀನ್ ವಿರೋಧಿ ಯುದ್ಧದ ಶಾಲೋ ವಾಟರ್ ಕ್ರಾಫ್ಟ್ಗಳ ಸಂಖ್ಯೆ 16 ಏರಲಿದೆ. ಇವು ಭಾರತದ ಕರಾವಳಿ ಜಲ ಪ್ರದೇಶವನ್ನು ಸುರಕ್ಷಿತವಾಗಿರಿಸುತ್ತವೆ ಮತ್ತು ದೊಡ್ಡ ಯುದ್ಧ ನೌಕೆಗಳು ತೆರೆದ ಸಮುದ್ರದ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತವೆ. 77.6 meters ಉದ್ದ ಮತ್ತು 900 ton ತೂಕದ ಈ ನೌಕೆಗಳು ಇಕ್ಕಟ್ಟಾದ ಕರಾವಳಿ ಪ್ರದೇಶಗಳಲ್ಲಿ ಚಲಿಸಲು ಅತ್ಯಂತ ಸೂಕ್ತವಾದ ಗಾತ್ರವನ್ನು ಹೊಂದಿವೆ. ಇವು ಸಾಂಪ್ರದಾಯಿಕ ಪ್ರೊಫೆಲ್ಲರ್ಗಳ ಬದಲು ವಾಟರ್ ಜೆಟ್ ವ್ಯವಸ್ಥೆಯನ್ನು ಬಳಸುತ್ತವೆ. ಇದು ಆಳವಿಲ್ಲದ ನೀರಿನಲ್ಲಿ ಹಡಗಿಗೆ ಹೆಚ್ಚಿನ ವೇಗವನ್ನು ಮಾತ್ರವಲ್ಲದೆ ದಿಢೀರ್ ತಿರುವುಗಳನ್ನು ಪಡೆಯುವ ಅದ್ಭುತ ಚುರುಕುತನವನ್ನು ನೀಡುತ್ತದೆ. ಇದು ಶತ್ರು ಸಬ್ಮರೀನ್ಗಳನ್ನು ವೇಗವಾಗಿ ಬೆನ್ನಟ್ಟಲು ನಿರ್ಣಾಯಕವಾಗಿದೆ. 25 knots ವೇಗವು ಕರಾವಳಿ ಗಸ್ತು ತಿರುಗುವಿಕೆ ಮತ್ತು ಆಕಸ್ಮಿಕ ದಾಳಿಗಳನ್ನು ಎದುರಿಸಲು ಸಾಕಷ್ಟಿದೆ. ಲೈಟ್ ವೈಟ್ ಟಾರ್ಪಿಡೋಗಳು ಮತ್ತು ಆಂಟಿ ಸಬ್ಮರೀನ್ ರಾಕೆಟ್ಗಳು ಶತ್ರು ಸಬ್ಮರೀನ್ಗಳನ್ನು ಸಮುದ್ರದ ಆಳದಲ್ಲಿಯೇ ನಿಷ್ಕ್ರಿಯಗೊಳಿಸಲು ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಾಗಿವೆ. ಸಂವೇದಕಗಳು, ಶಾಲೋ ವಾಟರ್ ಸೋಲಾರ್, ಆಳವಿಲ್ಲದ ನೀರಿನಲ್ಲಿ ಬರುವ ಸಣ್ಣ ಶಬ್ದವನ್ನು ಪತ್ತೆಹಚ್ಚಬಲ್ಲದು. ಈ ಸೋಲಾರ್ ಅನ್ನು ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆ ಜೋಡಿಸಿರುವುದರಿಂದ ಸಬ್ಮರೀನ್ ಪತ್ತೆಯಾದ ತಕ್ಷಣ ಗುರಿಯ ಮೇಲೆ ದಾಳಿ ಮಾಡಲು ಅತ್ಯಂತ ಕಡಿಮೆ ಸಮಯ ಸಾಕು. ಐಎನ್ಎಸ್ ಅರ್ನಾಲಾ ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಇದು ವಾಟರ್ ಜೆಟ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಹೊಂದಿರುವ ನೌಕಾಪಡೆಯ ಅತಿದೊಡ್ಡ ಯುದ್ಧ ನೌಕೆಯಾಗಿದೆ. ನೀಲಗಿರಿ, ಸಂಧ್ಯಾ ಮತ್ತು ಅರ್ನಾಲಾ ವರ್ಗದ ಹಡಗುಗಳು ಮುಂಚೂಣಿಯ ನೌಕಾ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ಒದಗಿಸುತ್ತವೆ. ಇವು ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಸ್ವಾವಲಂಬನೆಯನ್ನು ಮುನ್ನಡೆಸುತ್ತವೆ ಮತ್ತು ಭಾರತದ ಕಡಲ ಆಕಾಂಕ್ಷೆಗಳನ್ನು ಬೆಂಬಲಿಸುತ್ತವೆ. ಇವುಗಳ ಪ್ರಭಾವವು ರಕ್ಷಣಾ ಉತ್ಪಾದನೆ, ಉದ್ಯೋಗ, ಕಡಲ ರಾಜತಾಂತ್ರಿಕತೆ, ನೀಲಿ ಆರ್ಥಿಕತೆ ಮತ್ತು ರಕ್ಷಣಾ ರಫ್ತುಗಳವರೆಗೆ ವಿಸ್ತರಿಸಿದೆ. ಈ ಸ್ಥಳೀಯ ಯುದ್ಧ ನೌಕೆಗಳ ವರ್ಗಗಳು ಭಾರತದ ವಿಶಾಲ ರಾಷ್ಟ್ರೀಯ ಗುರಿಗಳಿಗೆ ಹೇಗೆ ಕೊಡುಗೆ ನೀಡುತ್ತವೆ ಎಂಬುದನ್ನು ಈಗ ಹೇಳಲಾಗುವಂತಹ ಕೋಷ್ಟಕವು ಉಲ್ಲೇಖಿಸುತ್ತದೆ. ಭಾರತವು ತನ್ನ ಹಿಂದೂ ಮಹಾಸಾಗರದ ನೆರೆಹೊರೆಯನ್ನು ಸುರಕ್ಷಿತಗೊಳಿಸಲು 2015 ಸಾಗರ್ ಎಂಬ ದೃಷ್ಟಿಕೋನವನ್ನು ಪ್ರಾರಂಭಿಸಿತು. ಇದು ನಂತರ ವಿಕಸನಗೊಂಡು ವಿಶಾಲವಾದ ಗ್ಲೋಬಲ್ ಸೌತ್ ದೇಶಗಳ ನಡುವೆ ಪಾಲುದಾರಿಕೆಯನ್ನು ಬೆಳೆಸಲು 2025 ಮಹಾಸಾಗರನ್ನು ಪ್ರಾರಂಭಿಸುವ ಮೂಲಕ ಜಾಗತಿಕವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಈ ಎರಡು ಸಿದ್ಧಾಂತಗಳು ಪ್ರಾದೇಶಿಕ ಭದ್ರತೆಯನ್ನು ಸುಧಾರಿಸಲು, ಸಾಗರ ಆರ್ಥಿಕತೆಯನ್ನು ಬೆಳೆಸಲು ಮತ್ತು ವಿಪತ್ತುಗಳಿಗೆ ಸ್ಪಂದಿಸಲು ಕಾರ್ಯನಿರ್ವಹಿಸುತ್ತವೆ. ನೀಲಗಿರಿ, ಸಂಧ್ಯಾಕ್ ಮತ್ತು ಅರ್ನಾಲಾ ವರ್ಗದ ಹಡಗುಗಳು ಭಾರತದ ನೌಕಾ ಸಾಮರ್ಥ್ಯದ ಸ್ಥಿರ ವಿಕಸನವನ್ನು ಪ್ರತಿಬಿಂಬಿಸುತ್ತವೆ. ಇವು ಒಟ್ಟಾಗಿ ಮೇಲ್ಮೈ ಯುದ್ಧ, ಜಲಗ್ರಾಫಿ ಮತ್ತು ಕರಾವಳಿ ಸಬ್ಮರೀನ್ ವಿರೋಧಿ ಯುದ್ಧ ತಂತ್ರವನ್ನು ಬಲಪಡಿಸುತ್ತವೆ. ಪ್ರತಿ ವರ್ಗವನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಮತ್ತು ಭಾರತೀಯ ಹಡಗು ಕಟ್ಟೆಗಳಲ್ಲಿ ನಿರ್ಮಿಸಲಾಗಿದೆ. ಇವು ಸಂಕೀರ್ಣವಾದ ಮುಂಚೂಣಿಯ ಯುದ್ಧ ನೌಕೆಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವಲ್ಲಿ ಭಾರತದ ಬೆಳೆಯುತ್ತಿರುವ ಪರಿಣಿತಿಯನ್ನು ಪ್ರದರ್ಶಿಸುತ್ತದೆ. ಇವುಗಳ ವಿಸ್ತರಿಸುತ್ತಿರುವಂತಹ ಉತ್ಪಾದನೆಯು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಮತ್ತಷ್ಟು ಆಳವಾಗಿಸುತ್ತವೆ. ಇವುಗಳ ಕೊಡುಗೆಯು ನೌಕಾ ಕಾರ್ಯಾಚರಣೆಗಳ ಆಚೆಗೆ ವಿಸ್ತರಿಸಿದೆ. ಇವು ಭಾರತೀಯ ಹಡಗು ಕಟ್ಟೆಗಳನ್ನು ಸುಸ್ಥಿರಗೊಳಿಸುತ್ತವೆ, ನೂರಾರು ಎಂಎಸ್ಎಂಇಗಳನ್ನು ಬೆಂಬಲಿಸುತ್ತವೆ ಮತ್ತು ಸಾವಿರಾರು ಕೌಶಲ್ಯಪೂರ್ಣ ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ. ಇವು ಬದಲಾದ ಕಡಲ ಭದ್ರತೆ ಮತ್ತು ಪ್ರಾದೇಶಿಕ ಸಹಕಾರದ ಮೂಲಕ ಸಾಗರ್ ಮತ್ತು ಮಹಾಸಾಗರ್ ದೃಷ್ಟಿಕೋನಗಳನ್ನು ಮುನ್ನಡೆಸುತ್ತವೆ. ಭಾರತದ ಕಡಲ ಹಿತಾಸಕ್ತಿಗಳು ವಿಸ್ತರಿಸುತ್ತಿರುವಂತೆ ಈ ಸ್ಥಳೀಯ ಯುದ್ಧ ನೌಕೆಗಳ ವರ್ಗಗಳು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸುತ್ತವೆ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ಭಾರತದ ಸ್ಥಾನವನ್ನು ಬಲಪಡಿಸುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತ
ಭಾರತದ ಕಡಲ ಗಡಿಗಳ ಕಾವಲುಗಾರರು ಯುದ್ಧ ಸಮೀಕ್ಷೆ ಮತ್ತು ಕರಾವಳಿ ರಕ್ಷಣಾ ಕಾರ್ಯಾಚರಣೆಗಳಿಗಾಗಿ ಮೂರು ಸ್ಥಳೀಯ ನೌಕಾವರ್ಗಗಳು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 10 ಗಂಟೆ. ಕೇಳಿ, ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ವಯಲಿನ್ ವಾದನ.

ಶ್ರೋತೃ ಬಾಂಧವರೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಾದ್ಯ ಗಾಯನದಲ್ಲಿ ಪಂಡಿತ್ ಬಿಸ್ಮಿಲ್ಲಾ ಉಲ್ಲಾ ಖಾನ್ ಅವರ ಶಹನಾಯಿ ವಾದವನ್ನು ಕೇಳಿದಿರಿ. ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 MHz. ಸಮಯ 10:31:32 ಆಗುತ್ತಿವೆ. ಕೇಳಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ. ಪುಕಾರ್ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಜಾವೇದ್ ಅತ್ಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟಿದ್ದಾರೆ ಎ ಆರ್ ರೆಹಮಾನ್.

ಹಿಂದಿ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸಲ್ಮಾ ಆಘಾ ಅವರ ಧ್ವನಿಯಲ್ಲಿ ನಿಖಾ ಚಿತ್ರದ ಗೀತೆಯನ್ನು ಹಸನ್ ಕಮಲ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟವರು ರವಿ.

ಫನಾ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಕೈಲಾಶ್ ಖೇರ್ ಹಾಗೂ ಶಾಹನ್. ಪರಸೋನ್ ಜೋಶಿ ಅವರ ಸಾಹಿತ್ಯಕ್ಕೆ ಜಿತಿನ್ ಮಲ್ಲಿಕ್ ಅವರ ಸಂಗೀತವಿದೆ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:53. ಹಿಂದಿ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಅಲ್ಕಾ ಯಾಗ್ನಿ ಮತ್ತು ವಿನೋದ್ ರಾಥೋಡ್ ಅವರ ಧ್ವನಿಯಲ್ಲಿ ದಿವಾನ ಚಿತ್ರದ ಗೀತೆಯನ್ನು. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟಿದ್ದಾರೆ ನದೀಮ್ ಸರವ್ಯಾನ್.

ಹಿಂದಿ ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸುಖವೇಂದ್ರ ಸಿಂಗ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ತಾಲ್ ಸಿನಿಮಾ ಚಿತ್ರಗೀತೆಯನ್ನು ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟವರು ಎ ಆರ್ ರೆಹಮಾನ್.

ಶ್ರೋತೃ ಬಾಂಧವರೇ, ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.